0: ಎ ಸಿದ್ಧತೆಯನ್ನ ನಡೆಸಿದ್ರು. ಯಾರು ಹೆಚ್ಚಿನ ಅಂಕ ಗಳಿಸ್ತಾರೋ ಅವರಿಗೆ ಮಾತ್ರ ಅವಕಾಶ. ಹೀಗಾಗಿ ಪೈಪೋಟಿ ಹೆಚ್ಚಾಗಿತ್ತು. ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಬೇರೆ ಬೇರೆ ವಿಷಯಗಳಲ್ಲಿ ಬಂದ ಅಂಕಗಳನ್ನ ಕ್ರೋಢೀಕರಿಸಿ ಅಂತಿಮವಾಗಿ ಆಯ್ಕೆ ಆಗಿರುವವರ ಪಟ್ಟಿ ತಯಾರಿಸೋದಕ್ಕ ಯಂತ್ರವೊಂದನ್ನ ಬಳಸಲಾಗ್ತಾ ಇತ್ತು.
1: ಅಭ್ಯರ್ಥಿಗಳ ಉತ್ತರ ಪತ್ರಿಕೆಗಳನ್ನ ಪರಿಶೀಲಿಸಿ ಅವರಿಗೆ ಬಂದಂತಹ ಅಂಕಗಳನ್ನ ಒಂದು ಸರಿಯಾದ ರೀತಿಯೊಳಗ ಯಂತ್ರದೊಳಗ ತುಂಬಿಸ್ತಿದ್ರು. ಎಲ್ಲವನ್ನೂ ಅಲ್ಲಿ ಭರ್ತಿ ಮಾಡಿದ ನಂತರ ಯಂತ್ರ ಆಯ್ಕೆಯಾದವರ ಪಟ್ಟಿಯನ್ನ ನೀಡ್ತಿತ್ತು. ಎಷ್ಟೊಂದು ಜನ ಕಾತರದಿಂದ ಈ ಪಟ್ಟಿಗಾಗಿ ಕಾಯ್ತಿದ್ರು. ಉನ್ನತ ಸ್ಥಾನ ಪಡೆದವರು ತುಂಬಾ ಬುದ್ಧಿವಂತರು ಅಂತ ಹೆಸರಾಗ್ತಿತ್ತು.
0: ಹಾ ಕೇಳುಗ್ರ, ಹೆನ್ರಿ ಕಾರ್ಸನ್ ಎಂಬ ಒಬ್ಬ ಬಾಲಕ ಈ ಪರೀಕ್ಷೆಗೆ ಕುಂತಿದ್ದ. ಅವನಿಗೆ ಹೈಸ್ಕೂಲು ಮಟ್ಟದಲ್ಲಿ ಅಂತಹ ಹೆಚ್ಚಿನ ಗುಣಗಳೇನು ಬಂದಿರಲಿಲ್ಲ. ಆತ ತುಂಬಾ ಸಾಧಾರಣವಾದ ಹುಡುಗ ಅಂತನ ಎಲ್ಲ ಶಿಕ್ಷಕರ ಅಭಿಪ್ರಾಯ ಆಗಿತ್ತು. ಆತನಿಗೂ ಕೂಡ ತನ್ನ ಸಾಧನೆಯ ಬಗ್ಗೆ ಅಭಿಮಾನವಾಗಲಿ ಭವಿಷ್ಯದ ಬಗ್ಗೆ ಬಹುದೊಡ್ಡ ಅಪೇಕ್ಷೆಯಾಗಲಿ ಇರಲಿಲ್ಲ. ಹಂಗ ನೋಡಿದ್ರ ಅವನಿಗೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾಗಿ ಕಾಲೇಜಿನಾಗ ಅಭ್ಯಾಸ ಮಾಡಲು ಅನುಮತಿ ಸಿಗೋದ್ರಾಗ ನಂಬಿಕೆನೇ ಇರಲಿಲ್ಲ. ಆದರೂ ಪ್ರಯತ್ನ ಮಾಡ್ತೇನೆ ಅಂತ ಪರೀಕ್ಷೆಗೆ ಕುಂತಿದ್ದ. ಪರೀಕ್ಷೆಯ ಫಲಿತಾಂಶನೂ ಬಂತು.
1: ಹೆನ್ರಿ ಕಾರ್ಸನ್ನಿಗೆ ಆಶ್ಚರ್ಯ ಮತ್ತ ಸಂತೋಷ ಒಟ್ಟೊಟ್ಟಿಗೆ ಆದವು. ಯಾಕಂದ್ರ ಅವನು ಪರೀಕ್ಷೆಯೊಳಗ ಪ್ರಥಮವಾಗಿ ಪಾಸ್ ಆಗಿದ್ದ. ಅವನಿಗಿಂತ ಎಷ್ಟೋ ಪಾಲು ಬುದ್ಧಿವಂತರಾದವರು, ಅಸಾಮಾನ್ಯ ಚಾಣಾಕ್ಷರು ಅಂತ ಅನಿಸ್ಕೊಂಡವ್ರಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದ. ಇವನ ಶಿಕ್ಷಕರಿಗೆಲ್ಲ ಬಹಳ ಅಚ್ಚರಿ ಆಯ್ತು. ಇಂಥ ಪರೀಕ್ಷೆಯೊಳಗ ಇಷ್ಟು ಅಂಕ ಪಡೆದು ಪ್ರಥಮನಾದ ವಿದ್ಯಾರ್ಥಿ ನಿಜವಾಗೂ ಬುದ್ಧಿವಂತನ ಆಗಿರ್ಬೇಕು. ಯಾಕಂದ್ರ ಪರೀಕ್ಷೆಯ ವಿಧಿನ ಹಂಗಿತ್ತು. ಇಂಥ ಬುದ್ಧಿವಂತ ವಿದ್ಯಾರ್ಥಿಯನ್ನ ನಾವಿಷ್ಟು ದಿನ ಆದ್ರೂ ಹೆಂಗ ಗಮನಿಸ್ಲಿಲ್ಲ ಅನ್ನುವಂತ ಚಿಂತೆ ಶಿಕ್ಷಕರಿಗಾತು. ಇನ್ನ ತಂದೆ ತಾಯಿಗೆ ಏನನ್ನಿಸ್ತು ಅಂದ್ರ, ನಾವು ನಮ್ಮ ಮಗ ಬಹಳ ಸಾಧಾರಣ ವಿದ್ಯಾರ್ಥಿ ಅಂತ ಅನ್ಕೊಂಡಿದ್ವಿ, ಆದ್ರ ಅವನು ಎಷ್ಟೋ ದೊಡ್ಡ ಸಾಧನೆ ಮಾಡ್ಯಾನಲ್ಲ ಅನ್ನುವಂತ ಹೆಮ್ಮೆ ಮೂಡಿತ್ತು.
0: ಹೆನ್ರಿ ಕಾರ್ಸನ್ನ ಬುದ್ಧಿವಂತಿಕೆ ಮನೆ ಮನೆ ಮಾತಾತು. ಅವನ ಕಾಲೇಜಿನ ಶಿಕ್ಷಕರು ಅವನನ್ನ ನೋಡುವ ರೀತಿನ ಬೇರೆಯಾಗಿ ಹೋತು. ಅವನ ಸಹ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಂದು ವಿಷಯದ ಬಗ್ಗೆ ಹೆನ್ರಿ ಏನ್ ಹೇಳ್ತಾನ ಅಂತ ಕಾಯ್ದು ನೋಡ್ತಿದ್ರು. ದಿನದಿನಕ್ಕ ಅವನ ಪ್ರತಿಭೆ ಹೆಚ್ಚುವಂತನ ಹೋತು. ಹೆನ್ರಿಗೂ ತನ್ನಲ್ಲಿದ್ದ, ಆದರೆ ಇದುವರೆಗೂ ಪ್ರಕಟವಾಗದಿದ್ದಂತಹ ಶಕ್ತಿ, ಬುದ್ಧಿ ಮತ್ತೆ ಅರಿವಾಗಿ ತೊಡಗ್ತು. ಅವನು ಕಾಲೇಜು ಶಿಕ್ಷಣವನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ಕಾನೂನಿನಲ್ಲಿ ಪ್ರಖ್ಯಾತನಾದ. ತನ್ನದೇ ಕಾರ್ಯಾಲಯವನ್ನು ಕೂಡ ತೆಗೆದ. ಆ ನಂತರ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆನೂ ಆದ. ಇಂಗ್ಲೆಂಡಿನ ಅತ್ಯಂತ ಪ್ರಖರ ನ್ಯಾಯವಾದಿ ಅಂತಾನೂ ಅನ್ನಿಸ್ಕೊಂಡ. ಸರ್ಕಾರದ ಸಾಲಿಸಿಟರ್ ಜನರಲ್ ಅಂತಾನೂ ಆಯ್ಕೆಗೊಂಡ. ಮುಂದ ಅಟಾರ್ನಿ ಜನರಲ್ ಆಗಿ ಇವನಂತಹ ಕಾನೂನು ತಜ್ಞ ಹಿಂದೆ ಇರಲಿಲ್ಲ, ಮುಂದೇನೂ ಇರಲಿಕ್ಕಿಲ್ಲ ಅನ್ನೋ ಹೆಸರನ್ನು ಕೂಡ ಪಡೆದ.
1: ಕೇಳುಗ್ರ, ಒಂದು ತಮಾಷೆ ವಿಷಯ ಗೊತ್ತಾ? ಇವನು ಕಾಲೇಜ್ ಸೇರಿ ಶಿಕ್ಷಣ ಪಡೆದು ಮುಗಿಸಿದ ಮ್ಯಾಲೆ, ಅಂದ್ರ ಪ್ರವೇಶ ಪರೀಕ್ಷೆಯಾಗಿ 10 ವರ್ಷ ಆದ ನಂತರ ಒಂದು ವಿಷಯ ಬಯಲಿಗೆ ಬಂತು. ಪ್ರವೇಶ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಶಿಕ್ಷಕರು ಕೈಯಿಂದ ಬರೆದುಕೊಟ್ಟಂತ ಅಂಕ ಪಟ್ಟಿಗಳನ್ನ ಜೋಡಿಸಿ ತೆಗೆದಿಡುತ್ತಿದ್ದಾಗ ಅಕಸ್ಮಾತ್ ಆಗಿ ಹೆನ್ರಿ ಕಾರ್ಸನ್ನ ಅಂಕ ಪಟ್ಟಿಗಳನ್ನ ನೋಡಿದ್ರು. ಅವರಿಗೆ ಆಘಾತ ಆಯ್ತು. ಅವನಿಗೆ ಪ್ರವೇಶ ಸಿಗುವುದೇ ಅಸಾಧ್ಯ ಅನ್ನುವಷ್ಟು ಕಡಿಮೆ ಅಂಕಗಳು ಬಂದಿದ್ವು. ಹಂಗಂದ್ರ ಇವನು ಪ್ರಥಮವಾಗಿ ಹೆಂಗ್ ಪಾಸ್ ಆದ ಅನ್ನುವಂತ ವಿಷಯ ನಂತರ ತಿಳಿತು. ಒಂದು ಇಲಿ ಯಂತ್ರದೊಳಗ ಸೇರ್ಕೊಂಡು ಓಡಾಡಕತ್ತಾಗ ಅದು ಅಕಸ್ಮಾತ್ ಆಗಿ ಯಾವುದೋ ಒಂದು ಗುಂಡಿಯನ್ನ ಒತ್ತು ಬಿಟ್ಟೈತಿ. ಅದರಿಂದಾಗಿ ಹೆನ್ರಿ ಹೆಸರು ಮೊದಲೇದಾಗಿತ್ತು.
0: ಹೌದು ಕೇಳುಗ್ರ, ಅವನು ಎಲ್ಲಿವರೆಗೂ ತುಂಬಾ ಸಾಧಾರಣ ಬಾಲಕ ಅಂತ ಅನ್ಸ್ಕೊಂಡಿದ್ನೋ ಅಲ್ಲಿವರೆಗೂ ಅವನ ಸಾಧನೆ ಸಾಧಾರಣವಾಗಿಯೇ ಆಗಿತ್ತು. ಯಾವಾಗ ತಾನು ವಿಶೇಷ ಶಕ್ತಿ ಉಳ್ಳವನು ಅಂತ ಅನ್ಸ್ಕೊಂಡು ಸಾಧನೆಯೂ ಉನ್ನತವಾಯ್ತು. ಇದು ಹೆನ್ರಿ ಕಥೆ ಮಾತ್ರ ಅಲ್ಲ, ನಮ್ಮೆಲ್ಲರ ಕಥೆ. ನಮ್ಮ ಆತ್ಮವಿಶ್ವಾಸವೇ ಸಾಧನೆಯ ಅಡಿಪಾಯ, ಅದನ್ನೆಂದೂ ಕಳೆದುಕೊಳ್ಬಾರ್ದು ನಾವು.
1: ಕೇಳುಗ್ರೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಭೂತದ ನಾಶ ಈ ಕಥೆಯನ್ನ ಕೇಳೋಣಂತ.
2: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಗಿರ್ಮಿಟ್. ದಿನದ 24 ಗಂಟೆಗಳು, ವಾರದ 7 ದಿನಗಳು ನಿಮಗೆ ನಿಮ್ಮ ಅಚ್ಚುಮೆಚ್ಚಿನ ಕನ್ನಡ ಹಾಡುಗಳನ್ನು ಕೇಳಿಸುವಂತ ಏಕೈಕ ಆನ್ಲೈನ್ ಕನ್ನಡ ರೇಡಿಯೋ ಚಾನೆಲ್ ರೇಡಿಯೋ ಗಿರ್ಮಿಟ್.
3: ಕನ್ನಡ ಡಿಂಡಿಮ ಬಾರಿಸಿ ಗಂಧದ ನಾಡಿನ ಅನುಭವ ನೀಡ್ಲಿಕ್ಕೆ ಬರ್ಲಿಕ್ಕೆ ನಿಮ್ ರೇಡಿಯೋ ಗಿರ್ಮಿಟ್. ನೀವು ಕೇಳ್ರಿ, ನಿಮ್ ಬಂಧು ಬಳಗಕ್ಕೂ ಕೇಳಿಸ್ರಿ.

0: ಪುಟ್ಟ ವಿರಾಮದ ನಂತರ ಕೇಳುಗರೆಲ್ಲರಿಗೂ ಕರುನಾಳು ಬಾ ಬೆಳಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಭೂತದ ನಾಶ, ಈ ಕತೆ ಯಾವ ನೀತಿಯನ್ನ ತಿಳಿಸ್ತದೆ ಅಂತ ನೋಡೋಣ. ಕೇಳುಗರ, ಅದೊಂದು ಮೂರ್ಖರ ರಾಜ್ಯ. ಅವರಿಗೆ ಹೊರ ಜಗತ್ತಿನ ಅರಿವೇ ಇರಲಿಲ್ಲ, ಹೊರಗಿನ ಜನರನ್ನೂ ಕಂಡಿರಲಿಲ್ಲ. ಅವರು ತಮ್ಮದೇ ಕಂದಾಚಾರಗಳಲ್ಲಿ ಮುಳುಗೋಗಿದ್ರು. ತಾವು ಮಾಡುತ್ತಿರುವುದು ತಪ್ಪು ಅನ್ನೋದು ಕೂಡ ಅವರಿಗೆ ತಿಳಿದಿದ್ದಿಲ್ಲ.
1: ಒಂದು ದಿನ ಈ ರಾಜ್ಯದ ಒಂದಷ್ಟು ಜನ ಒಂದು ಹೊಲಕ್ಕ ಹೋದ್ರು. ಅದೇನಾತೋ ಗೊತ್ತಿಲ್ಲ, ಎಲ್ಲರೂ ಜೋರಾಗಿ ಕೂಕೊಂಡು ಹಾರುತ್ತಾ ಓಡುತ್ತಾ ಹೊಲದಿಂದ ಬಂದ್ರು. ಅವರ ಮುಖದೊಳಗ ಗಾಬರಿ ಎದ್ದು ಕಾಣಕತ್ತಿತ್ತು. ಒಬ್ಬ ತೇಕೋಂತ ಬಂದು ಹೇಳ್ದ,
2: ಅಯ್ಯೋ, ಅದು ಭೂತವೇ ಇರಬೇಕು, ಎಷ್ಟು ದೊಡ್ಡದಿತ್ತು ಗೊತ್ತಾ.
1: ಅದಕ್ಕ ಮತ್ತೊಬ್ಬ, ಹೌದು ಹೌದು, ಅದು ಭಯಂಕರ ಭೂತವೇ, ಸಂಶಯವಿಲ್ಲ. ಅದರ ಮೈ ಮೇಲೆ ಬಿಳಿ ಬಿಳಿ ಪಟ್ಟೆಗಳನ್ನ ನೀನು ನೋಡಿದೀನು ಅಂತ ಅಂದ. ಅದಕ್ಕ ಇನ್ನೊಬ್ಬ,
2: ಹಾ, ನೋಡೋದಕ್ಕ ಗುಂಡು ಗುಂಡಾಗಿ ಕುಂತಿತ್ತು, ಯಾರ ತಲೆ ಮೇಲಾದ್ರೂ ಬಿದ್ದಿದ್ರ ಏನ್ ಗತಿ ಅಂತಿದ್ದೀ
1: ಅಂತ ಅಂದ. ಅದಕ್ಕ ಇನ್ನೊಬ್ಬವ ಹಿಂಗಂದ,
2: ಹಾ, ಆ ದೊಡ್ಡ ಗುಂಡಿ ಒಳಗ ಏನೈತೋ ಏನೋ, ಹತ್ರ ಹೋದಾಗ ಡಮ್ ಅಂತ ಹಾರ್ಬಿಟ್ರ ಅದ್ರ ಹತ್ತಿರ ಹೋಗದ ಬ್ಯಾಡ್ರಪ್ಪ
1: ಅಂತ ಗೊಣಕೋತ ಹೇಳಿದ. ಎಲ್ಲರೂ ಒಂದಾಗಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ರು. ಅದೇನಂದ್ರ, ಊರ್ನವ್ರು ಯಾರು ಆ ಹೊಲದೊಳಗ ಕಾಲಿಡುದ ಬೇಡ ಅಂತ ನಿರ್ಧರಿಸಿದ್ರು.
0: ಸ್ವಲ್ಪ ದಿನಗಳ ನಂತರ ಮತ್ತೊಂದು ಸಮಸ್ಯೆ ಕಾಣಿಸ್ಕೊಂತು. ಮೊದಲು ಒಂದ್ ಹೊಲದಾಗ ಕಾಣಿಸ್ಕೊಂಡಂತಹ ಭೂತ ಮತ್ತೊಂದರಾಗ ಕಾಣ್ತು. ಮತ್ತೆರಡು ದಿನಗಳ ಒಳಗ ಮತ್ತೊಂದು ಹೊಲದಾಗ ಅದೋ ಭೂತ. ಕಂಗಾಲಾಗ ಹೋದ್ರು ಜನ. ಕೆಲ ದಿನಗಳ ಮ್ಯಾಲೆ ಹೊರ ರಾಜ್ಯದವನೊಬ್ಬ ಆ ಊರಿಗೆ ಬಂದ. ಅವನಿಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಆ ಊರ್ನವರು. ಅವನು ಭೂತ ಇದ್ದ ಹೊಲಕ್ಕೆ ಹೋಗಿ ನೋಡ್ದ. ಇವರ ಮೂಢತನವನ್ನ ಕಂಡು ನಕ್ಬಿಟ್ಟ. ಅದು ಯಾವ ಭೂತವೂ ಇರಲಿಲ್ಲ, ದೊಡ್ಡ ಕಲ್ಲಂಗಡಿ ಹಣ್ಣು ಬೆಳೆದಿತ್ತು. ಈ ಜನ ಆ ಹಣ್ಣನ್ನ ಮೊದಲು ನೋಡಿರ್ಲಿಲ್ಲ, ಆದ್ರಿಂದ ಈ ಎಲ್ಲಾ ಗಾಬರಿಗಳು ಬಂದಿದ್ವು.
1: ಅದಕ್ಕ ಅವನು ಇವ್ರ ಗಾಬರಿಯನ್ನ ಪರಿಹರಿಸೋದಕ್ಕ ಒಂದು ಹಣ್ಣನ್ನ ಒಡೆದು ಚೂರುಗಳನ್ನ ಕೈಯೊಳಗೆ ಹಿಡ್ಕೊಂಡು ಅದನ್ನ ತಿನ್ಕೋಂತ ಬಂದ. ಅವನನ್ನ ನೋಡಿ ಸಂತೋಷ ಪಡೋ ಬದ್ಲು ಜನ ಹೌ ಹಾರಿ ಹೋದ್ರು. ಈ ಮನುಷ್ಯ ಭೂತನ ಓಡಿಸೋ ಬದ್ಲು ಅದನ್ನ ಕೊಂದು ತಿನ್ನಾಕತ್ತಾನ. ಅವನ ಬಾಯಿಗೆ ಕೈಗೆ ಕೆಂಪನೆಯ ರಕ್ತ ಮೆತ್ತಗೊಂಡೈತಿ. ಭೂತ ಹೊಟ್ಟಿಯೊಳಗಿರುವಂಥ ಮಾಂಸವನ್ನ ಇವ ತಿನ್ನಾಕತ್ತಾನ. ಭೂತವೇ ಕೆಟ್ಟದು ಅಂತ ಅನ್ಕೊಳ್ಳೋದ್ರೊಳಗ ಭೂತವನ್ನ ಕೊಂದು ತಿನ್ನುವಂಥ ಇವ ಎಷ್ಟು ಭಯಂಕರ ಆದಾನಲ್ಲ ಅಂಥೇಳಿ ಅವಂಗ ಕಲ್ಲೆಸೆದು ಕೋಲ್ನಿಂದ ಹೊಡೆದು ಓಡಿಸೇ ಬಿಟ್ರು.
0: ಕೆಲ ದಿವಸಗಳ ನಂತರ ಮತ್ತೊಬ್ಬ ವ್ಯಕ್ತಿ ಈ ರಾಜ್ಯಕ್ಕೆ ಬಂದ. ಅವನಿಗೂ ಭೂತದ ವಿಷಯ ತಿಳಿತು. ಆತ ಕಲ್ಲಂಗಡಿ ಹಣ್ಣನ್ನ ನೋಡಿ ಮರಳಿ ಬಂದು,
2: ಹಾ, ಹೌದು ಹೌದು, ಅದು ಭಾರಿ ಭೂತವೇ. ನನಗಷ್ಟು ಸಮಯ ಸಿಕ್ಕಿದ್ರ ಅದನ್ನ ಹ್ಯಾಂಗ್ ಸೋಲಿಸೋದು ಅಂತ ಕಂಡು ಹಿಡಿತೇನೆ
1: ಅಂತ ಅಂದಿದ್ದಕ್ಕ ಆ ಎಲ್ಲಾ ಜನರನ್ನು ಒಪ್ಕೊಂಡ್ಬಿಟ್ರು. ಅವನು ದಿನಾಲು ಹೊಲಕ್ಕೆ ಹೋಗಿ ಹಣ್ಣಿನಿಂದ ಬೀಜಗಳನ್ನ ಬಿಡಿಸ್ಕೊಂಡು ತಂದು ತಾನಿದ್ದ ಮನೆ ಹಿತ್ತಲದೊಳಗ ಪಕ್ಕದ ಮನೆ ಹಿತ್ತಲದೊಳಗ ಬಿತ್ತಿದ. ಜನರೆಲ್ಲರಿಗೂ ಹೇಳಿದ,
2: ನೋಡ್ರಿ, ನಾನು ಆ ಭೂತದ ಶಕ್ತಿಯನ್ನ ದಿನಾಲು ಹೀರಿ ಹೀರಿ ತೆಗ್ದೇನಿ. ಕೆಲವು ವಿಶೇಷ ಬೀಜಗಳನ್ನ ತಂದೇನಿ. ಈ ಬೀಜ ಕೂಡ ಅಂತ ಹಣ್ಣನ್ನ ಹುಟ್ಟಿಸ್ತಾವ, ಅಂತ ಹಣ್ಣನ್ನ ಹುಟ್ಟಿಸ್ತೈತಿ. ಆದ್ರ ಇದಕ್ಕ ಭೂತದ ಶಕ್ತಿ ಇಲ್ಲ. ಇವು ನಮ್ಮ ಆರೋಗ್ಯಕ್ಕ ಒಳ್ಳೇವು, ಗೊತ್ತಾತ?
1: ದಿನಾಲು ಈ ಎಲ್ಲ ಮಾತುಗಳನ್ನ ಅವ ಜನರಿಗೆ ಹೇಳಾಕತ್ತ. ಹಣ್ಣಾದ್ಮೇಲೆ ಅವುಗಳನ್ನ ಕತ್ತರಿಸಿ ತಾನು ತಿಂದ, ಜನರಿಗೂ ಕೊಟ್ಟ. ಅವರಿಗೆಲ್ಲ ಬಹಳ ಖುಷಿ ಆತು. ಅವರು ಸಹಿತ ಈ ಭೂತದ ವೈರಿಯ ಬೆಳೆಯನ್ನ ಬೆಳೆದು ಹಣ್ಣು ತಿಂದು ಸಂತೋಷ ಪಟ್ರು. ಅಷ್ಟ ಅಲ್ದ ಇವನನ್ನ ಸತ್ಕರಿಸಿ ಕಳಿಸ್ಕೊಟ್ರು.
0: ಕೇಳುಗ್ರ ನೋಡ್ರಿ, ನಮ್ಮಲ್ಲಿರುವ ನಂಬಿಕೆಗಳೆಷ್ಟೋ ಮೂಢನಂಬಿಕೆಗಳು. ಅವನ್ನು ಒಂದ ಸಲ ಕಿತ್ತು ಹಾಕಕ್ ಹೋದ್ರ ಕಷ್ಟ. ಶತಮಾನಗಳಿಂದ ಬಂದ ನಂಬಿಕೆಗಳು ಹೋಗ್ಬೇಕು ಅಂತಂದ್ರ ಕೆಲ ದಶಮಾನಗಳಾದ್ರೂ ಬೇಕು. ಅವುಗಳನ್ನ ತೆಗೆಯಲು ನಿಧಾನವಾಗಿ ಬುದ್ಧಿವಂತಿಕೆಯಿಂದ ಜನರ ಮನ ಒಲಿಸಿ ಪ್ರಯತ್ನಿಸಿದಾಗ ಅವು ಸಾವಕಾಶವಾಗಿ ಮರೆ ಆಗ್ತವ. ಇಂಥ ಕೆಲ್ಸಕ್ಕ ತಾಳ್ಮೆ, ಸಹನೆ, ತಿಳುವಳಿಕೆ ಅವಶ್ಯ. ಗೊತ್ತಾಯ್ತಲ್ಲ.
1: ಕೆಳಗ್ರ ಕೇಳಿದ್ರಲ್ಲ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಕಥಾಗುಚ್ಛದಿಂದ ಆತ್ಮವಿಶ್ವಾಸ, ಸಾಧನೆಯ ಅಡಿಪಾಯ ಮತ್ತು ಭೂತದ ನಾಶ ಎರಡು ಕಥೆಗಳನ್ನ
0: ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆರಡು ನೀತಿ ಕಥೆಗಳೊಂದಿಗೆ ತಮ್ಮನ್ನ ಭೇಟಿಯಾಗ್ತೇವೆ. ತಮ್ಮೆಲ್ಲರಿಗೂ ನಮಸ್ಕಾರ.
1: ನಮಸ್ಕಾರ.

0: ನಲ್ಮೆಯ ರೇಡಿಯೋ ಗರ್ಮೆಂಟ್ ಕೇಳುಗರಿಗೆಲ್ಲ ನಮಸ್ಕಾರ. ಇದೀಗ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಪ್ರಸಾರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀಯುತ ಸತ್ಯೇಶ್ ಬೆಳ್ಳೂರ್ ಇವರು.
1: ಓಂ. ಇಂದಿನ ಈ ಒಂದು ಉಪನ್ಯಾಸದಲ್ಲಿ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಮಾಲೆಯ 6ನೇ ಕಂತಿನಲ್ಲಿ ಸತ್ಯೇಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಈ ಕಳೆದ ಉಪನ್ಯಾಸದಲ್ಲಿ ನಾವು ಮೈಸೂರಿನ ದಿವಾನರುಗಳು ಅನ್ನೋದನ್ನ ಶುರು ಮಾಡಿ ಸರ್ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಂಡುಕೊಂಡು ಅದರಿಂದ ಮುಂದೆ ಹೋಗತಕ್ಕಂತಹ ಒಂದು ಮಾತನ್ನ ಆಡಿದ್ವಿ. ನಾನಿವತ್ತು ನನ್ನ ಉಪನ್ಯಾಸವನ್ನ ಸರ್ಎಂಬಿ ಅವರ ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಮುಂದುವರಿಯೋಣ ಅಂತ. ಇದು ಕನ್ನಂಬಾಡಿ ಕಟ್ಟುವ ಆ ಒಂದು ಸಮಯದಲ್ಲಿ ನಡೆದಂತಹ ಒಂದು ಘಟನೆ. ಮಹಾರಾಜರು ಆ ಕಾಲದಲ್ಲಿ ಕೋಲಾರದಲ್ಲಿ ಚಿನ್ನದ ಗಣಿ ಇರುತ್ತೆ. ಆ ಚಿನ್ನದ ಗಣಿಯ ಮಾಲೀಕರು ಜಾನ್ ಟೇಲರ್ ಅಂತ. ಅಂತಂದ್ರೆ ನಮ್ಮದು ನಮ್ಮ ಗಣಿ ನಮ್ಮ ಚಿನ್ನ, ಅದರ ಮಾಲೀಕರು ಬ್ರಿಟಿಷರಾಗಿದ್ರು. ಇರ್ಲಿ, ಆ ಒಂದು ಚಿನ್ನದ ಗಣಿಯ ಮಾಲೀಕರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ದಿನ ನಾವು ನಿಮಗೆ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಕೊಡ್ತೇವೆ ಅಂತ ಹೇಳಿ ಕರಾರು ಮಾಡಿಕೊಂಡು ಒಪ್ಪಂದ ಮಾಡಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಸಾಗ್ತಾ ಇರುತ್ತೆ. ಅದು ಆಗ್ಬೇಕಾಯ್ತು ಅಂತಂದ ಅಂದ್ರೆ ಕಾವೇರಿಯ ನೀರು ಏನು ಕನ್ನಂಬಾಡಿ ಕಟ್ಟೆಗೆ ಬರ್ತಾ ಇದೆ, ಇನ್ನೊಂದು ನಾಲೆಯ ಮೂಲಕ ಅದನ್ನು ಶಿವನ ಸಮುದ್ರಕ್ಕೆ ತರಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಅಲ್ಲಿ ಹೆಚ್ಚು ಉತ್ಪತ್ತಿ ಆಗತಕ್ಕಂತಹ ವಿದ್ಯುತ್ ಶಕ್ತಿಯನ್ನ ಕೋಲಾರದ ಚಿನ್ನದ ಗಣಿಗೆ ಕೊಡೋದು ಅಂತ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಆದ್ರೆ ನಿಸರ್ಗದ ವಿಕೋಪ, ತುಂಬಾ ಮಳೆ ಆಗತ್ತೆ ಕೊಡಗಿನಲ್ಲಿ, ಹಾಗಾಗಿ ಒಳ ಹರಿವು ಏನಿದೆ ಕನ್ನಂಬಾಡಿ ಕಟ್ಟೆಗೆ ಕಾವೇರಿಯ ಒಳ ಹರಿವು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅಲ್ಲಿ ಕೆಲಸ ಮಾಡೋರೆಲ್ಲ ಗಾಬರಿ ಆಗ್ತಾರೆ. ಇದು ನಮ್ಗೆ ಆಗ್ತಾ ಇಲ್ಲ, ಇಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅಂತ ಕೆಲಸವನ್ನ ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಏನಾಯ್ತು, ಈ ಒಂದು ನಾಲೆ ಏನು ಪ್ರಾಜೆಕ್ಟ್ಗೆ ಮಾಡ್ಕೊಂಡಿದ್ರು ಆ ನಾಲೆಯನ್ನ ಕಟ್ಟೋದಕ್ಕೆ ತಡ ಆಗತ್ತೆ, ಹಾಗಾಗಿ ಅಂದುಕೊಂಡಂತೆ ಆ ದಿನಕ್ಕೆ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ. ಇದ್ರ ಬಗ್ಗೆ ಮಹಾರಾಜರು ಕೂಡ ಪರಾಮರ್ಶೆ ಮಾಡ್ತಾರೆ. ನೇರವಾಗಿ ಈ ಲಂಡನ್ ಅಲ್ಲಿ ಇದ್ದಂತಹ ಈ ಕಂಪನಿಯ ಮುಖ್ಯಸ್ಥರೊಡನೆ ಮಾತನಾಡ್ತಾರೆ. ಅವ್ರ ಚೇರ್ಮನ್ ಕೂಡ ಒಂದು ತಂತಿ ಕಳಿಸ್ತಾರೆ ಮಹಾರಾಜರಿಗೆ, ನಮ್ಗೆ ಅರ್ಥ ಆಗತ್ತೆ ಇದು ನಿಮ್ಮಲ್ಲಿ ನಿಮ್ಮ ಏನು ತಪ್ಪಿಲ್ಲ, ಇದು ನಿಸರ್ಗದ ವಿಕೋಪ ಇದು, ಹಾಗಾಗಿ ಇದನ್ನ ನೀವೇನು ಗಣನೆಗೆ ತೆಗೆದುಕೊಂಡ್ಬೇಡಿ, ಮತ್ತೆ ಎಲ್ಲವೂ ಸರಿಯಾದ ಮೇಲೆ ಇನ್ನೊಂದು ದಿನವನ್ನ ಕೊಡಿ, ಆ ದಿನಕ್ಕೆ ನೀವು ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಕೊಡಿ, ನಮ್ಮ ಕರಾರನ್ನ ಅದರ ಪ್ರಕಾರ ಬದಲಾಯಿಸಿಕೊಳ್ಳೋಣ ಅಂತ ಹೇಳ್ತಾರೆ. ಮಹಾರಾಜರು ಖುಷಿ ಆಗ್ತಾರೆ, ವಿಶ್ವೇಶ್ವರಯ್ಯನವ್ರನ್ನ ಕರೀತಾರೆ, ಕರೆದು ಹೇಳ್ತಾರೆ ನೋಡಪ್ಪ ಈ ತರ ಬಂದಿದೆ. ಆಗ ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ, ಸ್ವ ಹಿ ಸಚ್ ಎ ಯುನೀಕ್ ಕ್ಯಾರೆಕ್ಟರ್ ಅಂತ. ಆಗ ವಿಶ್ವೇಶ್ವರಯ್ಯನವರು ಇದಕ್ಕೆ ಒಪ್ಪಲ್ಲ, ಎಲ್ಲಾದ್ರೂ ಉಂಟಾ, ನಾವು ಏನು ಹೇಳಿದ್ದೇವೆ ಅದು ಮಹಾರಾಜರು ನಿಮ್ಮ ಮಾತದು, ಅದನ್ನು ಉಳಿಸ್ಕೊಳ್ಬೇಕಲ್ವಾ ನಾವು, ಹೇಗೆ ಅವ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನಾವು ಈಗ ಸಲೀಸ ಕೆಲಸ ತಕೊಂಡು ಆಮೇಲೆ ಮಾಡ್ಲಿಕ್ಕಾಗತ್ತೆ ಅಂತ ಯಾರು ಎಷ್ಟು ಹೇಳಿದ್ರು ವಿಶ್ವೇಶ್ವರನ ಒಪ್ಪಲ್ಲ. ಇದನ್ನ ನಾವು ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ವಿ ಕಾಲ್ ಇಟ್ ಆಸ್ ಫೋರ್ಸ್ ಮೆಜೂರ್ ಅಂತ. ಅಂದ್ರೆ ಫೋರ್ಸ್ ಮೆಜೂರ್ ಅಂದ್ರೆ ಯಾವುದೋ ಒಂದು ಆಕ್ಟ್ ಆಫ್ ಗಾಡ್ ಅಂತ. ನಿಸರ್ಗದ ವಿಕೋಪ, ಎಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಇಂತಹ ಸಾಮಾನನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳಿರ್ತೀವಿ, ಅಲ್ಲೊಂದು ಭೂಕಂಪ ಆಯ್ತು ಅಂತಂದ್ರೆ ಅದು ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಹಿಡಿತದಲ್ಲಿ ಇಲ್ಲದೆ ಇರತಕ್ಕಂತಹ ಯಾವುದಾದರೂ ಒಂದು ಕಾರಣದಿಂದ ನಾವು ನಮ್ಮ ಷರತ್ತನ್ನ ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಅದು ಷರತ್ತನ್ನ ಉಲ್ಲಂಘನೆ ಮಾಡದ ಹಾಗೆ ಅಲ್ಲ ಅಂತ. ಇದು ಬಿಸ್ನೆಸ್ ಸರ್ಕಲ್ಸ್ ಅಲ್ಲಿ ಇರ್ತಕ್ಕಂತಹ ಫೋರ್ಸ್ ಮೆಜೂರ್ ಅಂತ. ಎಲ್ಲರೂ ಹೇಳ್ತಾರೆ ಫೋರ್ಸ್ ಮೆಜೂರ್ ಅಂತ, ಆದ್ರೆ ವಿಶ್ವೇಶ್ವರನ ಒಪ್ಪಲ್ಲ. ಅವತ್ ರಾತ್ರಿನೇ ಅಲ್ಲಿ ಪೊಲೀಸ್ ಕಮಿಷನರ್ನೆಲ್ಲ ಕರೀತಾರೆ, ಎಲ್ ಕೃಷ್ಣರಾಯರು ಅಂತ ಪೊಲೀಸ್ ಸೂಪರಿಂಟೆಂಡೆಂಟ್, ಅವ್ರನ್ನ ಕರೆದು ಅಲ್ಲಿ ಕೆಲಸದವರೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರಲ್ಲ, ಬೇರೆ ಬೇರೆ ಕೆಲಸಗಾರರನ್ನ ಕರ್ಕೊಂಡು ಬರ್ತಾರೆ ರಾತ್ರೋ ರಾತ್ರಿ. ಆ ಜಿಲ್ಲೆಯಲ್ಲಿ, ಹೊರ ಜಿಲ್ಲೆಗಳಲ್ಲಿ, ಮದ್ರಾಸ್ನಿಂದ ಎಲ್ಲ ಕೆಲಸಗಾರನ ಅನೇಕ ನೂರಾರು ಜನನ ಕರ್ಕೊಂಡು ಬರ್ತಾರೆ. ಒಂದು 20,000 ಮೂಟೆಗಳಲ್ಲಿ ಮರಳನ್ನ ತುಂಬಿ ಈ ತುಂಬಾ ಪ್ರವಾಹ ಬರ್ತಾ ಇರ್ತಕ್ಕಂತಹ ನದಿ ಈ ನಾಲೆಗೆ ಬರದ ಹಾಗೆ ಅದಕ್ಕೆ ಬದು ಕಟ್ಲಿಕ್ಕೆ ಕಟ್ತಾರೆ. 1,000 ಕಿಟ್ಸನ್ ಲ್ಯಾಂಪ್ಗಳು, ಅದನ್ನ ರಾತ್ರಿ ಉರಿಸಿ ಎರಡೆರಡು ಶಿಫ್ಟ್ ನಲ್ಲಿ ಬೆಳಿಗ್ಗೆ ರಾತ್ರಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಹೀಗ್ ಮಾಡಿ ಈ ನಾಲೆಯನ್ನ ಹೇಳಿದ ದಿನಕ್ಕೆ ಸರಿಯಾಗಿ ವಿಶ್ವೇಶ್ವರನವರು ಮುಗಿಸ್ತಾರೆ. ಇದನ್ನ ವಿಶ್ವೇಶ್ವರನವರು ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಆಸ್ ದಿವಾನರಾಗಿದ್ದರಿಂದ ಆರ್ಡರ್ ಹೊರಡಿಸಿ ಸುಮ್ಮನಾಗ್ಬಿಟ್ರ ಇಲ್ಲ ಅಂತ. ಇಲ್ಲೇ ಮತ್ತೆ ಮತ್ತೆ ನಮಗೆ ಸರ್ಎಂ ವಿಶ್ವೇಶ್ವರಯ್ಯನವರು ಎವರೆಸ್ಟ್ ನ ಮೀರಿದ ಎತ್ತರಕ್ಕೆ ಬೆಳೆದು ನಿಲ್ಲೋದು ಈ ಕಾರಣದಿಂದ. ಅವ್ರು ಏನಪ್ಪ ಮಾಡ್ತಾರೆ ಅಂತ ಅಂದ್ರೆ ಈ ರೀತಿಯಾದಂತಹ ಆಜ್ಞೆ ಹೊರಡಿಸಿ ಪ್ರಾಜೆಕ್ಟ್ ನ ಮತ್ತೆ ತಪ್ಪು ಹೋಗ್ತಾ ಇದೆ, ಮತ್ತೆ ಒಂದು ಹೊಸ ಪ್ರಾಜೆಕ್ಟ್ ಹೊಸ ಸ್ಕೆಡ್ಯೂಲ್ ನ ರೆಡಿ ಮಾಡಿದ ನಂತರ ಬೆಳಿಗ್ಗೆ 9:00 ಸಂಜೆ 5:00 ಮೈಸೂರಿನಲ್ಲಿರ್ತಾರೆ, ತಮ್ಮ ದಿವಾನಗಿರಿಯ ಇನ್ನಿತರ ಕೆಲಸ ಕಾರ್ಯಗಳನ್ನ ನೋಡ್ಕೋಬೇಕು ಅಂತ. 5:00 ಕನ್ನಂಬಾಡಿಗೆ ಬರ್ತಾರೆ ಸ್ವತಃ. ಒಂದು ಅವರು ಕೂಡ ಇವರುಗಳ ಜೊತೆ ಇಡೀ ರಾತ್ರಿ ಅಲ್ಲಿ ಕೆಲಸ ಮಾಡ್ತಾರೆ, ದಿನಗಟ್ಲೆ ವಾರಗಟ್ಲೆ ಈ ರೀತಿ ರಾತ್ರಿ ಕನ್ನಂಬಾಡಿಯಲ್ಲಿ ಸ್ವತಃ ನಿಂತು ಕೆಲಸ ಮಾಡೋದು, ಬೆಳಿಗ್ಗೆ ಬಂದು ಮೈಸೂರಿಗೆ ತಮ್ಮ ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದು, ಈ ರೀತಿ ಮಾಡಿ ಹೇಳಿದ ದಿನಕ್ಕೆ ಸರಿಯಾಗಿ ಕೋಲಾರದ ಚಿನ್ನದ ಗಣಿಗೆ ಹೆಚ್ಚಿನ ವಿದ್ಯುಚ್ಛಕ್ತಿಯನ್ನ ಕೊಟ್ಟು ಮಹಾರಾಜರು ಯಾವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರೋ ಅಂತಹ ಒಂದು ಒಪ್ಪಂದಕ್ಕೆ ಗೌರವವನ್ನ ಸಲ್ಲಿಸ್ತಾರೆ ಸರ್ಎಂಬಿ ಅವರು. ಇದು ಮಹಾರಾಜರಿಗೆ ಇದಾದಾಗ ಎಷ್ಟು ಖುಷಿ ಆಗತ್ತಪ್ಪ ಅಂತಂದ್ರೆ, ಅವರು ಅನೇಕ ದಿನಗಳ ಹತ್ರ ಅವ್ರ ಹತ್ರ ಯಾರು ಬಂದ್ರು ಹೇಳ್ತಾ ಇರೋರಂತೆ, ನೋಡಿಪ್ಪ ನಮ್ ಸರ್ಎಂಬಿ ಅವರು ಎಂತ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ವಿಶ್ವೇಶ್ವರಯ್ಯನವರನ್ನ ಹೊಗಳ್ತಾ ಇದ್ರು, ಆಗಾಗ ಹೊಗಳ್ತಾ ಇದ್ರು. ಈ ಒಂದು ಘಟನೆ ನಾನು ಮೊದಲಲ್ಲಿ ಯಾಕೆ ಹೇಳಲಿಲ್ಲ ಅಂತಂದ್ರೆ, ನಾನು ಜ್ಞಾಪಕ ಚಿತ್ರಶಾಲೆಯ ಕಥನವನ್ನ ಒಂದು ಹೃದಯ ಸಂಪನ್ನತೆಯ ಎಳೆಯಲ್ಲಿ ಕಂಡಂತಹ ಘಟನಾವಣಿಗಳನ್ನ ಮಾತ್ರ ಚಿತ್ರಿಸ್ತಾ ಬಂದಿದ್ದೆ. ಹಾಗಾಗಿ ಇದನ್ನ ಓದಿದ್ರು ಕೂಡ ಇದನ್ನ ನಾನು ಹೇಳಿರಲಿಲ್ಲ. ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಶ್ರೀ ಬನಾಸು ಸರ್ ಫಾರ್ ಹ್ಯಾವಿಂಗ್ ಬ್ರಾಟ್ ದಿಸ್ ಬ್ಯಾಕ್ ಇನ್ ಟು ಮೈ ನೋಟಿಸ್. ಯಾಕೆ ಅಂದ್ರೆ ಇದರಲ್ಲಿ ಹೃದಯ ಸಂಪನ್ನತೆ ಅನ್ನತಕ್ಕಂತಹ ನಾನಿಟ್ಟುಕೊಂಡಿರುವಂತಹ ಎಳೆ ಇದರಲ್ಲಿ ಇಲ್ಲದೇ ಇದ್ರೂ ಕೂಡ ಇನ್ನೊಂದು ಆಯಾಮದಲ್ಲಿ ಒಂದು ಅದ್ಭುತವಾದಂತಹ ಚಿಂತನೆಯನ್ನ ಇದು ಮುಂದಿಡ್ತಾ ಇದೆ ಅಂತ. ಮ್ಯಾನೇಜ್ಮೆಂಟ್ ಸ್ತರದಲ್ಲಿ ನಾವು ಒಂದು ಪದವನ್ನ ಪದೇ ಪದೇ ಬಳಸ್ತೀವಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಗ್ರಾಹಕನನ್ನ ಹೇಗೆ ತೃಪ್ತಿ ಪಡಿಸೋದು, ಕಸ್ಟಮರ್ ಇಸ್ ಕಿಂಗ್ ಅಂತ ಹೇಳಿದ್ರು, ಯಾವುದೇ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ ಮಹಾತ್ಮ ಗಾಂಧಿಯವರು. ಕಸ್ಟಮರ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದಕ್ಕೆ ನಾವು ಇವತ್ತಿನ ಮ್ಯಾನೇಜ್ಮೆಂಟ್ ಪುಸ್ತಕಗಳನ್ನ ಮ್ಯಾನೇಜ್ಮೆಂಟ್ ಆರ್ಟಿಕಲ್ಸ್ ನ ನೋಡ್ತೀವಿ ಅಂದ್ರೆ ಒಂದಷ್ಟು ಉದಾಹರಣೆಗಳು ಸಿಗುತ್ತೆ. ಒಂದು ಉದಾಹರಣೆ ಸಿಗುತ್ತೆ, ಜೆಫ್ ಬಿಜೋಸ್ ಅಂತ ನಮ್ಮ ಅಮೆಜಾನ್ ನ ಮುಖ್ಯಸ್ಥ. ಅವ ಏನ್ ಮಾಡ್ದ ಅಂತ ಅಂದ್ರೆ, ಯಾವ ಗ್ರಾಹಕರು ತಾವು ತೆಗೆದುಕೊಂಡಂತಹ ವಸ್ತು ತಮಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ, ಯಾವುದೇ ಕಾರಣ ಕೇಳುವ ಹಾಗಿಲ್ಲ, ಅದನ್ನ ವಾಪಸ್ ಕೊಟ್ರೆ ಅದನ್ನ ಆ ವಾಪಸ್ ತೆಗೆದುಕೊಂಡು ಇನ್ನೊಂದು ಉತ್ಪನ್ನವನ್ನ ಅವರಿಗೆ ಹೊಂದಿಸಬೇಕು. ಇದು ದಿಸ್ ಇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಪ್ರಶ್ನೆ ಕೇಳುವಾಗಿಲ್ಲ, ಅಥವಾ ನೀವು ಕೊಂಡ್ಕೊಂಡಾಗೋಯ್ತು ಇನ್ ನಮ್ಗೆ ಅದರ ಇಲ್ಲ ನೀವು ಏನಾರೋ ಮಾಡ್ಕೊಳ್ಳಿ ಅನ್ನುವಾಗಿಲ್ಲ. ಆ ರೀತಿ ಆದಂತಹ ಒಂದು ಕಸ್ಟಮರ್ ಫೋಕಸ್ಡ್ ಸರ್ವಿಸ್ ನ ಮೊದಲು ತಂದಿದ್ದು ಅಮೆಜಾನ್ ಅವರು ಅಂತ ಹೇಳಿ ಆ ಒಂದು ಕಂಪನಿಯ ಜೆಫ್ ಬಿಜೋಸ್ ನ ತುಂಬಾ ಹೊಗಳಿ ಕೊಂಡಾಡ್ತಾರೆ. ನನಗನ್ಸುತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೆಲೆಗಟ್ಟಿನಲ್ಲಿ ಇದು ನಿಜವಾಗಿಯೂ ಕೂಡ ಒಂದು ಅದ್ಭುತವಾದಂತಹ ಸೇವೆಯೇ. ಆದರೂ ಕೂಡ ಇಲ್ಲಿ ಬಿಜೋಸ್ಗೆ ಅಮೆಜಾನ್ಗೆ ತನ್ನದು ಅಂತ ಯಾವುದು ಉತ್ಪನ್ನ ಇಲ್ಲ, ಯಾರದೋ ಉತ್ಪನ್ನ, ನಷ್ಟ ಆಗ್ತಿರೋದು ಇನ್ಯಾರಿಗೋ ಒಬ್ಬರಿಗೆ. ಆದರೆ ಗ್ರಾಹಕ ಸೇವೆಯನ್ನು ತುಂಬಾ ಚಂದದಲ್ಲಿ ಮಾಡಿದ್ದಾರೆ, ಇದನ್ನೇ ಅಷ್ಟೊಂದು ದೊಡ್ಡದು ಅಂತ ಅನ್ಲಿಕ್ಕೆ ಸಾಧ್ಯವಾ ಅಂತ ಇಲ್ಲ ಅಂತ. ಇದನ್ನು ಮೀರಿದಂತಹ ಗ್ರಾಹಕ ಸೇವೆಯನ್ನ ನಾವು ನೋಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಆಟೋಮೊಬೈಲ್ ಕಂಪನಿಗಳು ಇತ್ತೀಚೆಗೆ ಕೇಳಿರ್ಬೋದು ತಾವು, ಟೊಯೋಟಾ ಕಂಪನಿಯವರು ತಮ್ಮ ಯಾವುದೋ ಒಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಲಾಟ್ ನ ಆ ಒಂದು ಸ್ಪೆಸಿಫಿಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ಆದಂತಹ ಒಂದು ಲಾಟ್ ನಲ್ಲಿ ಇದ್ದಂತಹ ಕಾರುಗಳಿಗೆ ಏನೋ ಒಂದು ತೊಂದರೆ ಇದೆ ಅಂತ ಸ್ವಯಂ, ಗ್ರಾಹಕರ ಕಾರುಗಳು ಚೆನ್ನಾಗಿ ಓಡ್ತಿತ್ತು ಬಟ್ ಈ ತೊಂದರೆ ಇದೆ ಮುಂದೊಂದು ದಿನ ಬರಬಹುದು ಅಂತ ಪ್ರೊಯಾಕ್ಟಿವ್ಲಿ ತಾವೇ ಸ್ವತಃ ಆ ಕಾರುಗಳನ್ನೆಲ್ಲ ವಾಪಸ್ ತರಿಸಿ ಅದನ್ನೆಲ್ಲ ಬದಲಾವಣೆ ಮಾಡಿ ಕೊಟ್ಟಿದ್ದು. ಇದು ಬಿಜೋಸ್ ನ ಅಮೆಜಾನ್ ನ ಆ ಒಂದು ಗ್ರಾಹಕರ ಸೇವೆಗಿಂತ ಇನ್ನೂ ಉತ್ಕೃಷ್ಟವಾದದ್ದು. ಯಾಕೆ ಅಂದ್ರೆ ಇದು ನಷ್ಟ ಕೂಡ ಮಾಡ್ತಾ ಇದೆ ಅಂತ, ಇದೆಲ್ಲ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಅಂತ. ಇನ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ US ಅಂಡ್ ಸಮ್ ಆಫ್ ದಿ ಯುರೋಪಿಯನ್ ಕಂಟ್ರೀಸ್ ಈ ರೀತಿಯಾಗಿ ಕಾರ್ಗಳನ್ನ ತೆಗೆದುಕೊಂಡಿರ್ತಾರಲ್ಲ, ಅಂತವ್ರಿಗೆ ಒಂದ್ ವಾರದ ಮಟ್ಟಿಗೆ ಇನ್ನೊಂದು ಕಾರ್ನ ವ್ಯವಸ್ಥೆ ಕೂಡ ಮಾಡಿಕೊಟ್ರು, ನಿಮ್ಗೆ ಏನು ತೊಂದರೆ ಆಗದೆ ಇರಲಿ ಅಂತ. ಸೊ ಇವೆಲ್ಲವೂ ಕೂಡ ಖರ್ಚು ವೆಚ್ಚದ ಬಾಬ್ತು. ಅದನ್ನು ಅದಿದ್ರೂ ಕೂಡ ನಾವೇ ಸ್ವತಃವಾಗಿ ಗ್ರಾಹಕರನ್ನ ಖುಷಿ ಪಡಿಸ್ಬೇಕು ಅಂತ ಮಾಡಿದಂತಹ ಸೇವೆ ಇದು ಉತ್ಕೃಷ್ಟವ ಅಂತ ಅಲ್ಲ ಅನ್ಸುತ್ತೆ ನನಗೆ. ವಿಶ್ವೇಶ್ವರಯ್ಯನವರದನ್ನ ಇದನ್ನ ನೋಡಿದ್ರೆ ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಅಲ್ಟಿಮೇಟ್ ಸರ್ವಿಸ್ ಅಂತ. ಯಾಕೆ ಅಂದ್ರೆ ಇಟ್ಸ್ ಎ ಕಂಡೀಷನ್ ಆಫ್ ಫೋರ್ಸ್ ಮೆಜೂರ್ ಅಲ್ವಾ, ನಿಸರ್ಗದ ವಿಕೋಪ ಆಗಿದೆ, ಯಾವುದೇ ಕೋರ್ಟು ಕೂಡ ನೀವು ತಪ್ಪು ಮಾಡಿದಿರಿ ಅಂತ ಹೇಳಕ್ಕಾಗಲ್ಲ, ಎಲ್ಲರೂ ಕೂಡ ಇದಾದಾಗ ದೇ ಟೇಕ್ ಶೆಲ್ಟರ್ ಅಂಡರ್ ದಟ್. ಅಂತಹದರಲ್ಲಿ ವಿಶ್ವೇಶ್ವರಯ್ಯನವರು ಇಲ್ಲ ಅಂತ ಹೇಳಿ, ನಾನು ಒಪ್ಪಿದ್ದನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಂಡರ್ ಫೋರ್ಸ್ ಮೆಜೂರ್ ಕಂಡೀಷನ್ಸ್ ಮಾಡಿದ್ರಲ್ಲ, ಇದು ಇದು ಅದ್ಭುತವಾದಂತಹ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಯಾರೇ ಆಗ್ಲಿ ಕೊಡಬಹುದಾದಂತಹ ಒಂದು ನಿದರ್ಶನ ಅಂತ ನನಗನ್ಸುತ್ತೆ. ನಾವು ಮಾತನಾಡಿದ್ರೆ ಒಂದಿಬ್ಬರು ಕೇಳ್ತಾರೆ, ನಾವು ಬರೆದ್ರೆ ಒಂದ್ 4 ಜನ ಓದ್, ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಅವರ ಮಾತನ್ನ ಬಹಳ ಗೌರವದಿಂದ ಬಿಸ್ನೆಸ್ ನಲ್ಲಿ ಕೇಳುವಂತವರಾಯ್ತು ಅಂದ್ರೆ ನಮ್ಮ ನಾರಾಯಣ ಮೂರ್ತಿಗಳಿದ್ದಾರೆ, ನಮ್ಮ ರತನ್ ಟಾಟಾ ಅವರಿದ್ದಾರೆ, ಮುಕೇಶ್ ಅಂಬಾನಿ ಅವರಿದ್ದಾರೆ. ಇಂಥವರು ಮತ್ತೆ ಮತ್ತೆ ಅಮೆಜಾನಿನ ಎಕ್ಸಾಂಪಲ್ಸ್ ಕೊಡೋದಾಗ್ಲಿ ಅಥವಾ ಟೊಯೋಟಾ ಎಕ್ಸಾಮ್ ಕೊಡೋದಾಗ್ಲಿ ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಮಾತಿನ ವಿಷಯವಾಗಿ ಮಾತನಾಡ್ತಾ ನಿಂತಾಗ, ಲೇಖನಗಳನ್ನು ಬರೆದಾಗ ಸರ್ಎಂಬಿ ಅವರ ಇಂತಹ ನಿದರ್ಶನಗಳನ್ನ ಕೊಡಬೇಕು, ಆಗ ಜಗತ್ತಿಗೆ ಅನ್ಸುತ್ತೆ ಭಾರತ ಕೇವಲ ಆಧ್ಯಾತ್ಮಿಕದ ನೆಲೆಗಟ್ಟಿನಲ್ಲಿ ಮಾತ್ರ ವಿಶ್ವಗುರು ಆಗೋದಲ್ಲ, ಈವನ್ ಈ ರೀತಿಯಾದಂತಹ ಬಿಸ್ನೆಸ್ ಎಥಿಕ್ಸ್ ಅಂತ ನಾವೇನನ್ನು ಕರಿತೀವಿ ಅಲ್ಲಿ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ನೆಲೆಗಟ್ಟಿನಲ್ಲಿ ನಿಲ್ತಾರೆ. ಸರ್ಎಂಬಿ ಅವರ ಈ ಒಂದು ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇಂದಿನ ಉಪನ್ಯಾಸವನ್ನ ಮುಂದುವರಿಸುತ್ತೇನೆ. ಈಗ ನಾವು ದಿವಾನರುಗಳ ಕಥನವನ್ನ ಮುಂದೆ ತೆಗೆದುಕೊಂಡು ಸರ್ ಮಿರ್ಜಾ ಎಂ ಇಸ್ಮಾಯಿಲ್ ಸಾಹೇಬರ ಕಥನಕ್ಕೆ ಬರೋಣ. ಇವರು 1883-1959 ಕಾಲಮಾನದವರು. ಇವರು ದಿವಾನರಾಗಿದ್ದು 1926-1941 ಸುದೀರ್ಘವಾದಂತಹ 15 ವರ್ಷಗಳು. ಸರ್ಎಂಬಿಯವರಾಗಿದ್ದು 6 ವರ್ಷಗಳು, ಮಿಕ್ಕದವರೆಲ್ಲ 6, 7, 5 1 ವರ್ಷ 2 ವರ್ಷ ಹೀಗೆ. ಸೊ ದ ಲಾಂಗೆಸ್ಟ್ ಸರ್ವಿಂಗ್ ದಿವಾನ್ ಆಫ್ ಮೈಸೂರ್ ವಾಸ್ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ. 15 ವರ್ಷಗಳ ಕಾಲ ಇವರು ದಿವಾನರಾಗಿರ್ತಾರೆ. ಇವರ ಪೂರ್ವಿಕರು ಪರ್ಷಿಯಾ ದೇಶದವರು, ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಅವರು ಇಲ್ಲಿಗೆ ಬಂದು ನೆಲೆಸಿರ್ತಾರೆ ಅಂತ. ಇವರ ಅಜ್ಜ ಅಸ್ಕರ್ ಅಲಿ ಸಾಹೇಬ್ರು ಅಂತ, ಅವರು ಪರ್ಷಿಯಾದಿಂದ ಕುದುರೆಗಳನ್ನ ತಂದು ಇಲ್ಲಿ ಮಾರ್ತಾ ಇದ್ರು ಅಂತ. ಪರ್ಷಿಯನ್ ಕುದುರೆಗಳಿದೆ ಅಲ್ಲ, ತುಂಬಾ ನಾವು ಅವಾಗವಾಗ ಕೇಳ್ತೀವಿ ಇದನ್ನ, ಬರೀ ಇದರಲ್ಲಿ ಅಂತಲ್ಲ, ನಾವು ಕೃಷ್ಣದೇವರಾಯನೋ ಅಥವಾ ಅಶೋಕ ಚಕ್ರವರ್ತಿನೋ ಅಥವಾ ಯಾರ್ದೋ ಈ ರೀತಿಯಾದಂತಹ ಒಂದು ರಾಜ ಮಹಾರಾಜರ ಇತಿಹಾಸನ ಓದುವಾಗ ಪರ್ಷಿಯಾದಿಂದ ಕುದುರೆ ಮಾರ್ಲಿಕ್ಕೆ ಅಲ್ಲಿ ಬಂದಿದ್ರು ಅನ್ನತಕ್ಕಂತಹ ಒಂದು ವಿಷಯವನ್ನ ನಾವು ಓದ್ತೇವೆ. ಪರ್ಷಿಯನ್ ಕುದುರೆಗಳು ಅಷ್ಟು ಫೇಮಸ್ ಆಗಿದ್ದು ಅಂತ. ಅಂಡ್ ಆಗಿನ ಕಾಲದಲ್ಲಿ ಅಲಿ ಅಸ್ಕರ್ ಸಾಹೇಬರ್ ಇದ್ದಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ, 1881 ಆಸ್ಪಾಸು. ಅವಾಗ ಕುದುರೆಗಳೇ ಬಹಳ ಮುಖ್ಯ, ಎಲ್ಲಕ್ಕೂ ಕೂಡ ಓಡಾಟಕ್ಕಾಗ್ಲಿ, ಸಾಮಾನುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತೆಗೆದುಕೊಂಡು ಹೋಗಕ್ಕಾಗ್ಲಿ ಕುದುರೆನೆ ಬಹಳ ಮುಖ್ಯ. ಹಾಗಾಗಿ ಪರ್ಷಿಯನ್ ಕುದುರೆ ಇವ್ರು ಮಾರ್ತಾ ಇದ್ರಲ್ಲ, ಇವ್ರಿಗೆ ಎಲ್ಲ ಸಂಸ್ಥಾನದ ರಾಜ ಮಹಾರಾಜರು ಹಾಗೂ ಬ್ರಿಟಿಷ್ ಸಂಸ್ಥಾನದಲ್ಲಿದ್ದಂತಹ ಮೇಲ್ದರ್ಜೆ ಅಧಿಕಾರಿಗಳ ಸಂಬಂಧ ಇತ್ತು ಅಂತ, ಒಡನಾಟ ಇತ್ತು ಅಂತ. ಸುಮಾರು 1880 ಸಮಯದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಮೈಸೂರು ಸಂಸ್ಥಾನವನ್ನ ತಮ್ಮ ಆಳ್ವಿಕೆ ತೆಗೆದುಕೊಳ್ಳುವ ಒಂದು ಒಪ್ಪಂದವನ್ನ ನೆಗೋಷಿಯೇಟ್ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಆಗ ಮೈಸೂರು ಮದ್ರಾಸು ಕಂಪನಿ ಆಡಳಿತದಲ್ಲಿತ್ತು, ಅಲ್ಲಿಯ ಅಧಿಕಾರಿಗಳ ಅಷ್ಟೊಂದು ಪರಿಚಯ ರಾಜರಿಗೆ ಇರಲಿಲ್ಲ. ಆಗ ಅಲಿ ಅಸ್ಕರ್ ಸಾಹೇಬ್ರು ರಾಜರಿಗೆ ತುಂಬಾ ಸಹಾಯ ಮಾಡಿದ್ರು ಅಂತ. ಇಲ್ಲಿಂದ ಇವ್ರು ಹೇಳಿದ್ದನ್ನ ಅಲ್ಲಿ ಹೋಗಿ ಅವ್ರಿಗೆ ಹೇಳೋದು, ಅವ್ರನ್ನ ಒಪ್ಪಿಸೋದು, ಇವ್ರನ್ನ ಒಪ್ಪಿಸೋದು, ಏನೋ ಒಂದು ನೆಗೋಷಿಯೇಷನ್ ಮಾಡಿ ಆ ಒಂದು ಒಪ್ಪಂದ ಬರಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ಅವರು ವಹಿಸಿದ್ರು. ಹಾಗಾಗಿ ಆ ಇಡೀ ಸಂಸಾರದ ಆ ಒಂದು ಮನೆತನದ ಅಲಿ ಅಸ್ಕರ್ ಅವರ ಆ ಒಂದು ಮನೆತನದ ಬಗ್ಗೆ ಮಹಾರಾಜರಿಗೆ ತುಂಬಾ ಒಲವಿತ್ತು ಅಂತ. ಅಲ್ಲಿಂದ ಶುರುವಾದಂತಹ ಆ ಒಂದು ಸ್ನೇಹ, ಮನೆತನಗಳ ಎರಡು ಮನೆತನಗಳ ಸ್ನೇಹ ಮುಂದುವರಿಯಿತು ಅಂತ ಹೇಳ್ತಾ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ 3ನೇ ತಲೆಮಾರಿನ ಸ್ನೇಹ ಚಿಗುರ್ತು ಅಂತ. ಆಗ ಅಲಿ ಅಸ್ಕರ್ ಅವರ ಮೊಮ್ಮಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಾಲ್ಯ ಸ್ನೇಹಿತರಾಗ್ತಾರೆ. ಮಹಾರಾಜರಿಗೆಲ್ಲ ಓದ್ಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಒಂದು ಶಾಲೆ ಕಟ್ಸಲಿಕ್ಕೆ ಶುರು ಮಾಡ್ತಾರೆ, ಅದು ರಾಯಲ್ ಸ್ಕೂಲ್ ಅಂತ. ಅಲ್ಲಿ ಮಹಾರಾಜರ ಮಕ್ಕಳು ಅವ್ರ ಜೊತೆ ತಮ್ಮ ಮನೆತನಕ್ಕೆ ಬೇಕಾದಂತಹ ಇನ್ನೊಂದಷ್ಟು ಮನೆತನಗಳ ಆ ವಯಸ್ಸಿನ ಮಕ್ಕಳನ್ನೆಲ್ಲ ಸೇರಿಸಿ ಶಾಲೆ ಓದಿಸ್ತಾ ಇರ್ತಾರೆ. ಇದು ಒಂದು ರೀತಿಯಲ್ಲಿ ಡೂನ್ ಸ್ಕೂಲ್ ಇದ್ದಾಗೆ, ಡೆಹರಾಡೂನ್ ಅಲ್ಲಿ ಇದೆಯಲ್ಲ ಡೂನ್ ಸ್ಕೂಲ್ ಅಂತ. ಅಲ್ಲಿ ರಾಜೀವ್ ಗಾಂಧಿ ಓದಿರ್ತಾರೆ, ರಾಹುಲ್ ಗಾಂಧಿ ಓದಿರ್ತಾರೆ, ಅವ್ರ ಜೊತೆ ಸಿಂಧಿಯಾ ಓದಿರ್ತಾರೆ, ಅಲ್ಲೆಲ್ಲೋ ಮಣಿಶಂಕರ್ ಅಯ್ಯರ್ ಓದಿರ್ತಾರೆ, ನಮ್ಮ ಪಂಜಾಬಿನ ಚೀಫ್ ಮಿನಿಸ್ಟರ್ ಓದಿರ್ತಾರೆ. ಅಲ್ಲಿ ಓದ್ದವರೆಲ್ಲ ಹೇಗೆ ಮುಂದೆ ಮತ್ತೆ ಒಂದಾಗ್ತಾರೆ ರಾಜಕೀಯ ರಂಗದಲ್ಲಿ ಅಂತ, ಇದು ಕೂಡ ಅದೇ ರೀತಿ ಅಂತ. ಹಾಗಾಗಿ ಸರ್ ಇಸ್ಮಾಯಿಲ್ ಅವರು ರಾಜಮನೆತನಕ್ಕೆ ತುಂಬಾ ಹತ್ತಿರವಾಗಿ ತಮ್ಮ ಬಾಲ್ಯದಿಂದಲೇ ಬೆಳೀತಾ ಬಂದ್ರು ಅಂತ. ವಿದ್ಯಾಭ್ಯಾಸ ಆದ ನಂತರ ಕೇವಲ ನೆಪ ಮಾತ್ರಕ್ಕೆ ಅವರಿಗೆ ಒಂದು ಪೋಸ್ಟಿಂಗ್ ಆಗ್ಬೇಕು ಅಂತ ಕೋಲಾರದ ಪೊಲೀಸ್ ಠಾಣೆಗೆ ಅವ್ರನ್ನ ಒಂದು ಪ್ರೊಬೇಷನರಿ ಆಫೀಸರ್ ಆಗಿ ಕಳಿಸ್ಕೊಡ್ತಾರೆ. ಅಲ್ಲೊಂದು 2-3 ತಿಂಗಳು ಇರ್ತಾರೆ ಅಷ್ಟೇ, ತಕ್ಷಣನೇ ಅವ್ರನ್ನ ವಾಪಸ್ ಮೈಸೂರಿಗೆ ಕರೆಯಲಾಗುತ್ತೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಆಗಿ ಮಾಡ್ಕೋತಾರೆ ಅಂತ. ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಅಥವಾ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಅಂತಂದ್ರೆ, ಹೀಸ್ ಆಲ್ಮೋಸ್ಟ್ ಆಸ್ ಪವರ್ಫುಲ್ ಆಸ್ ದಿವಾನ್ ಅಂತ ನಮ್ಮ ಟಾಟಾ ಕಂಪನಿಗಳಲ್ಲಿ ಬರುತ್ತೆ. ಟಾಟಾ ಕಂಪನಿಗಳಲ್ಲಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಅಂತ ತಗೊಳ್ತಾರೆ. ಅವರುಗಳು ದೇ ವಿಲ್ ಬಿ ಆಸ್ ಪವರ್ಫುಲ್ ಆಸ್ ದ ಸಿಇಒಸ್ ಆಫ್ ದ ಆರ್ಗನೈಸೇಷನ್ ಅಂತ. ಯಾಕೆ ಅಂತಂದ್ರೆ, ಟಾಟಾ ಅವರು ಸ್ವತಃ ಹ್ಯಾಂಡ್ ಪಿಕ್ ಮಾಡಿ ತೆಗೆದುಕೊಂಡಂತಹವರು ಅಂತ. ಅಂತಹ ಒಂದು ರೋಲ್ ನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಇರ್ತಾರೆ. ಡಿವಿಜಿ ಅವರು ಅವ್ರ ಬಗ್ಗೆ ಬರೀತಾ ಹೇಳ್ತಾರೆ, ಅವರ ದಿವಾನಗಿರಿಯ ಅರ್ಧದಷ್ಟು ವೇಳೆ ಗಲಿಬಿಗಳಿಂದಲೇ ತುಂಬಿತ್ತು. ನಾನು ದಿವಾನರುಗಳ ಬಗ್ಗೆ ಮಾತನಾಡುವಾಗಲೇ ಹೇಳಿದೆ, ಒಂದ್ ಕಡೆ ಸರ್ ಎಂ ವಿಶ್ವೇಶ್ವರಯ್ಯನ ಅವರು ಯಾವುದೇ ಒಂದು ಕಾಂಟ್ರೋವರ್ಸಿ ಇಲ್ಲದಂತಹ ಆ ಒಂದು ಆಳ್ವಿಕೆ, ನಂತರ ಇನ್ನೊಂದು ಕಡೆ ಮಿಕ್ಕೆಲ್ಲರದ್ದು ಅದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರದು ತುಂಬಾ ಗಲಿಬೆಗಳಿತ್ತು, ತುಂಬಾ ಕಾಂಟ್ರೋವರ್ಸೀಸ್ ಇತ್ತು ಅಂತ. ಹಾಗಾಗಿ ಈ ಎರಡನ್ನೂ ಕೂಡ ನಾವು ನೋಡಿದಾಗ ಇಡೀ ದಿವಾನರುಗಳ ಒಂದು ಚಿತ್ರಣ ನಮ್ಮಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇದನ್ನ ಆರಿಸ್ಕೊಂಡಿದ್ದೇನೆ ಅಂತ. ಆ ಒಂದು ಗಲಿಬೆಗಳಿಂದ ತುಂಬಿತ್ತು ಅಂತಾನೆ ಹೇಳ್ತಾ ಡಿ ವಿ ಜಿ ಅವರು ಗಲಿಬೆಗಳ ಬಗ್ಗೆ ವಿಸ್ತಾರವಾಗಿ ಅಲ್ಲದೆ ಇದ್ರೂ ಕೂಡ ಬಹಳ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ತಿಳಿಸ್ತಾರೆ. ನಾನು ಆ ಒಂದು ವಿಷಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ಅದನ್ನ ತಿಳಿಸ್ತಾನೆ ಡಿ ವಿ ಜಿ ಅವರು. ಮತ್ತೆ ಆ ಒಂದು ಪಾಸಿಟಿವಿಟಿ ಸ್ಪೇಸ್ ಗೆ ಬರ್ತಾರೆ, ಸಕಾರಾತ್ಮಕವಾದಂತಹ ನೆಲೆಗಟ್ಟಿಗೆ ಬಂದು ಹೇಳ್ತಾರೆ. ಒಟ್ಟಿನ ಮೇಲೆ ಮಿರ್ಜಾ ಸಾಹೇಬರ ಕಾಲದಲ್ಲಿ ಅರ್ಧ ಭಾಗ ಗಲಭೆಗಳನ್ನು ದಮನ ಮಾಡುವುದರಲ್ಲಿ ಕಳೆಯಿತು, ಉಳಿದ ಅರ್ಧ ಭಾಗದಲ್ಲಿ ಪ್ರಗತಿಯ ಕಾರ್ಯ ಶ್ರದ್ಧೋತ್ಸಾಹದಿಂದ ಮುಂದುವರಿಯಿತೆಂಬುದನ್ನು ಯಾರೂ ಅಲ್ಲಗೆಳೆಯಲಾರರು ಅಂತ ಹೇಳಿ ಮತ್ತೆ ಆ ಬೇಡದ ವಿಷಯಗಳಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಉದ್ಧರಿಸಬಲ್ಲಂತಹ ಚಿಂತನೆಗಳ ಆ ಒಂದು ಮಟ್ಟಕ್ಕೆ ನಮ್ಮನ್ನು ಮತ್ತೆ ಮತ್ತೆ ಜಿ ವಿ ಜಿ ಅವರು ಕರ್ಕೊಂಡು ಬರ್ತಾರೆ. ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅವರ ದಿವಾನಗಿರಿಯ ವೇಳೆಯಲ್ಲಿ, ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರ ದಿವಾನಗಿರಿಯ ವೇಳೆಯಲ್ಲಿ ಏನೇನಪ್ಪಾ ಆಯ್ತು ಅಂತಂದ್ರೆ, ಮಂಡ್ಯ ಶುಗರ್ ಫ್ಯಾಕ್ಟರಿ ಆಗುತ್ತೆ, ಭದ್ರಾವತಿ ಪೇಪರ್ ಮಿಲ್ಸ್ ಶುರುವಾಗುತ್ತೆ, ಮೈಸೂರು ಮೆಡಿಕಲ್ ಕಾಲೇಜ್ ಆಗುತ್ತೆ, ಮೈಸೂರು ರಾಜ್ಯವು ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾ ಇದ್ದಂತಹ ಪೊಗದೆಯನ್ನ ಇಳಿಸಿದ್ದು ಅಂತ. ಅದ್ರ ನೋಡಿ, ಯಾರು ದಿವಾನರು ಮಾಡದೆ ಇದ್ದದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮಾಡ್ತಾರೆ ಅಂತ. ಈ ಒಪ್ಪಂದ ಆದಾಗ, ಮುಮ್ಮಡಿ ಮಹಾರಾಜರು ಮತ್ತೆ ಬ್ರಿಟಿಷ್ ಸರ್ಕಾರದ ನಡುವೆ ಒಪ್ಪಂದ ಆದಾಗ, ನಾವು ನಿಮಗೆ ಇಷ್ಟು ವರ್ಷಕ್ಕೆ ಇಷ್ಟು ಪೊಗದೆ ಇಷ್ಟು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಮಾತಾಗಿರುತ್ತೆ. ಅದು ತುಂಬಾ ದೊಡ್ಡ ಪ್ರಮಾಣದ ಮೊತ್ತದ ಮಾತು. ಅದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಬಿಕಾಸ್ ಆಫ್ ಹಿಸ್ ಕನೆಕ್ಟಿವಿಟಿ ದ ಬ್ರಿಟಿಷ್ ಎಂಪೈರ್ ಅಂಡ್ ಮಹಾರಾಜ ಅಲೈಕ್, ಅದನ್ನ ಬಳಸ್ಕೊಂಡು ನೆಗೋಷಿಯೇಟ್ ಮಾಡಿ ಅದನ್ನ ಕಡಿಮೆ ಮಾಡ್ತಾರೆ, ರಾಜ್ಯದ ಆ ಒಂದು ಹೊರೆಯನ್ನ ಕಡಿಮೆ ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ಡಿ ವಿ ಜಿ ಅವರನ್ನ ಸ್ಮರಿಸ್ತಾರೆ. ಮಿರ್ಜಾ ಇಸ್ಮಾಯಿಲ್ ಅವರು ಮನೆಯ ಒಂದು ಬೈಠಕ್ಕು, ಎಲ್ಲ ಬಂದವರೆಲ್ಲ ಕೂರುವಂತಹ ಜಾಗದಲ್ಲಿ ಒಂದು ನಾಲ್ಕು ಪಟ ಹಾಕೊಂಡಿರ್ತಾರೆ. ಆ ಪಟಗಳು ಏನು ಅನ್ನೋದನ್ನ ಡಿ ವಿ ಜಿ ಅವರು ಹೇಳ್ತಾರೆ. ಅದು ಒಂದು ಪರ್ಷಿಯನ್ ಮಹಾಕವಿ ಫಿರ್ದೋಸಿ ಅವರ ಪಟ ಫೋಟೋ ಹಾಕಿರ್ತಾರೆ. ಫಿರ್ದೋಸಿ ಅನ್ನೋ ಕವಿಯ ಅನೇಕ ಕೊಟೇಶನ್ಸ್ ನ ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಮಾತುಗಳಲ್ಲಿ ಲೇಖನಗಳಲ್ಲಿ ಉದಾಹರಿಸ್ತಾನೆ ಬರ್ತಾ ಇರ್ತಾರೆ. ಅವರ ನೆಚ್ಚಿನ ಕವಿ ಅವರು, ಅವ್ರದ್ದೊಂದು ಫೋಟೋ ಇರುತ್ತೆ. ಆಗಾ ಜಾನ್ ತಮ್ಮ ತಂದೆಯವರ ಒಂದು ಪೂಜ್ಯ ತಂದೆಯವರ ಒಂದು ಫೋಟೋ ಒಂದು ಕಡೆ ಇರುತ್ತೆ. ನಂತರ ತಮ್ಮನ್ನ ಸಾಕಿ ಸಲಹಿ ಬೆಳೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಫೋಟೋ ಇರುತ್ತೆ. ನಾಲ್ಕನೇ ಫೋಟೋ ಯಾವುದು ಅಂತ, ಅದು ಸರ್ ಎಂ ವಿಶ್ವೇಶ್ವರಯ್ಯ. ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಯಾವುದೇ ಒಂದು ಕೊಂಕು ಮಾತುಗಳನ್ನಾಡದೆ, ಯಾವುದೇ ಒಂದು ನಕಾರಾತ್ಮಕವಾದಂತಹ ಚಿಂತನೆಗಳನ್ನ ಇಟ್ಟುಕೊಂಡವರು ಇರಲೇ ಇಲ್ವೇನೋ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಇದ್ದಂತಹ ನಾಲ್ಕು ಪಟದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನ ಪಟವನ್ನ ಹಾಕಿದ್ರು. ಅವರ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತು ಅಂತ. ನಾನು ಆಗ್ಲೇ ಹೇಳಿದೆ, ಇವರಿಬ್ಬರನ್ನ ಯಾಕೆ ಆರಿಸ್ಕೊಂಡೆ ಅಂದ್ರೆ, ಇವರಿಬ್ರು ಕೂಡ ಡಿ ವಿ ಜಿ ಅವ್ರನ್ನ ಅರಿಸ್ಕೊಂಡು ಬರ್ತಾರೆ. ಹೇಗೆ ವಿಶ್ವೇಶ್ವರಯ್ಯನವರು ಡಿ ವಿ ಜಿ ಅವ್ರನ್ನ ಅರಿಸ್ಕೊಂಡು ಬರ್ತಾರೋ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೆ ಬರ್ತಾರೆ ಅಂತ. ಮೈಸೂರಿನಲ್ಲಿ ಒಮ್ಮೆ MLC ಬೈಠಕ್ ಆಗ್ತಾ ಇರುತ್ತೆ. ಆಗ ಬಿ ವೆಂಕಟನಾರಾಯಣಪ್ಪನವರು, ಇವ್ರ ಬಗ್ಗೆ ನಾವು ಆಗ್ಲೇ ಓದಿದೀವಿ ಸಾಹಿತ್ಯ ಉಪಾಸಕರಲ್ಲಿ, ವೆಂಕಟನಾರಾಯಣಪ್ಪನವರು ಕೂಡ MLC, ಅವ್ರನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಕರೆದು ಹೇಳ್ತಾರಂತೆ, ಏನಪ್ಪ ಇಲ್ಲಿ ಡಿ ವಿ ಜಿ ಅಂತ ಒಬ್ರು ಇದಾರಂತಲ್ಲ ಗುಂಡಪ್ಪ ಅಂತ, ಇಂಗ್ಲಿಷ್ ನಲ್ಲೆಲ್ಲ ತುಂಬಾ ಚೆನ್ನಾಗಿ ಬರೀತಾರಂತೆ, ನನ್ಗೆ ಅವ್ರ ಪರಿಚಯ ಆಗ್ಬೇಕಪ್ಪ, ಅವರು ಅಷ್ಟು ಬುದ್ಧಿವಂತರು ಅಂದ್ರೆ ನಾವು ಕೂಡ ನಮ್ಮಲ್ಲಿ ಬಳಸ್ಕೊಬೋದಲ್ಲ ಅವ್ರನ್ನ ಅಂತ. ಅವರು ವೆಂಕಟನಾರಾಯಣ, ಅಯ್ಯೋ ನನಗೆ ಬಹಳ ಚೆನ್ನಾಗಿ ಗೊತ್ತು, ನಾನು ಅವ್ರನ್ನ ಕಳಿಸ್ತೀನಿ ಅಂತ ಹೇಳಿ ಬಂದು ಬೆಂಗಳೂರಿಗೆ ಬಂದಾಗ ಡಿ ವಿ ಜಿ ಅವ್ರಿಗೆ ಹೇಳ್ತಾರಂತೆ, ನೋಡು ಅವ್ರ ಮನೆಗೆ ಹೋಗಿ ನೋಡು, ಇಲ್ಲ ಅನ್ಬೇಡ, ನೀನು ಗಲಾಟೆ ಮಾಡ್ಬೇಡ, ಹೋಗು, ಹಿರಿಯರು ಅವರು ನಿನ್ನನ್ನು ಭೇಟಿ ಆಗ್ಬೇಕು ಅಂತ ಇದ್ದಾರೆ, ಅವ್ರಿಗೂ ಕೊಡು ಸರ್ ಎಂ ವಿಶ್ವೇಶ್ವರಯ್ಯನಿಗೆ ನೀನು ಹೇಗೆ ನೀಡಿದ್ಯೋ ಅದೇ ರೀತಿ ಇದು ದೇಶಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಡಿ ವಿ ಜಿ ಅವರು ಬಂದು ಅವ್ರನ್ನ ಭೇಟಿ ಆಗ್ತಾರೆ, ಅಲ್ಲಿಂದ ಅವರು ಅವರ ಸಲಹಾಗಾರರಾಗಿರ್ತಾರೆ. ಈ ಡಿ ವಿ ಜಿ ಅವರ ಬಗ್ಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಯಾವ ಒಂದು ಮಟ್ಟದಲ್ಲಿ ಗೌರವ ಇತ್ತು ಅನ್ನೋದನ್ನ ಹೇಳಬೇಕು ಅಂತಂತಂದ್ರೆ, ಒಂದ್ಸಲ ಅವರು ಡಿ ವಿ ಜಿ ಅವರು MLC ಆಗಿದ್ದಾಗ ಯಾವುದೋ ಒಂದು ಕಾನೂನಿನ ವಿಷಯವಾಗಿ ಚರ್ಚೆ ನಡೀತಾ ಇರುತ್ತೆ ಸೆನೆಟ್ ನಲ್ಲಿ. ಎಲ್ರೂ ಈ ಒಂದು ತಿದ್ದುಪಡಿ ಬೇಕೇ ಬೇಕು ಅಂತ, ಸರ್ ಮಿರ್ಜಾ ಇಸ್ಮಾಯಿಲ್ ಇದ್ಯಾಕೆ ಬೇಕು, ಇದು ಯೂಸ್ಲೆಸ್, ಇದು ಈಗೇನ್ ಅವಸರ ಇಲ್ಲ ಇದಕ್ಕೆ, ಆಮೇಲೆ ನೋಡೋಣ ಅಂತ ಹೇಳಿ ಈ ಸಭೆಯನ್ನ ಬರ್ಖಾಸ್ತು ಮಾಡಿ ತಮ್ಮ ಕೋಣೆಗೆ ಹೋಗ್ತಾರೆ. ಎಲ್ಲರೂ ಡಿ ವಿ ಜಿ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ ಮಾತ್ರನೇ ಅವರು ಗೌರವದಿಂದ ಕಾಣೋದು, ನಿಮಗ್ ಗೊತ್ತು ಇದೆಷ್ಟು ಮುಖ್ಯ ಅಂತ, ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ದಯವಿಟ್ಟು ಅವ್ರಿಗೆ ಹೋಗಿ ಹೇಳಿ. ಅವ್ರು ಬರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಅವರು ಕೋಣೆಗೆ ಬರ್ತಾರೆ. ಅವ್ರ ಮಾತುಗಳು ತುಂಬಾ ಚೆನ್ನಾಗಿದೆ. ಮಿರ್ಜಾ ಅವ್ರು ಕೋಣೆಗೆ ಬಂದು ಹೇಳ್ತಾರಂತೆ, ನೋಡಿ ಇದನ್ನ ನೀವು ಸೇರಿಸಲೇಬೇಕು, ನೀವು ತುಂಬಾ ಅರ್ಜೆಂಟು, ಅದು ನೀವು ಅರ್ಜೆಂಟ್ ಅಲ್ಲ ಅಂತಿದ್ದೀರಾ, ತುಂಬಾ ಇಂಪಾರ್ಟೆಂಟ್ ಅದು ಅಂತ. ಆಗ ಮಿರ್ಜಾ ಅವ್ರು ಕೇಳ್ತಾರಂತೆ, ಅದು ಅಷ್ಟು ಮುಖ್ಯವೇ, ಅದು ದೊಡ್ಡದೇ ಅಂತ. ಡಿ ವಿ ಜಿ ಅವರು, ಹೌದು ಬಹಳ ದೊಡ್ಡ ವಿಷಯ ಇದು ಅಂತಾರಂತೆ. ಮಿರ್ಜಾ ಇಸ್ಮಾಯಿಲ್ ಅವರು, ಹಾಗಾದ್ರೆ ನೀನ್ ಅದನ್ನ ಓದಿದೀಯಾ ಅಂತ ಕೇಳ್ತಾರಂತೆ. ಡಿ ವಿ ಜಿ ಅವರು, ಓದಿದ್ದೀನಿ ಅಂತ ಹೇಳಿ ಅದಕ್ಕೆ ರೆಫರೆನ್ಸ್ ಪುಸ್ತಕಗಳು ಅಲ್ಲ ಅವ್ರು ಮಾಡ್ಕೊಂಡಿದ್ದಂತಹ ಚೀಟಿ ಅದನ್ನೆಲ್ಲ ತೋರ್ಸಕ್ ಹೋಗ್ತಾರಂತೆ. ಮಿರ್ಜಾ ಅವ್ರು ಸಾಕ್ ಸಾಕ್ ಸಾಕ್ ಸಾಕು ಅಂತ ನಗ್ತಾ ಹೇಳ್ತಾರಂತೆ, ನೀನು ಓದಿದ್ರೆ ಸಾಕು ಮರಾಯ, ಈಗ ಆ ವಿಷಯವನ್ನ ನಾನು ಇಲ್ಲೇ ನಿನ್ ಮುಂದೆನೆ ಸೇರಿಸ್ಬಿಡ್ತೀನಿ ಅಂತ. ಆ ವಿಷಯ ಏನು ಅಂತ ತಿಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ, ನೀನು ಓದಿದ್ಯಾ ಅಂತ ಹೇಳ್ತಿದ್ಯಲ್ಲಪ್ಪ ಸಾಕು, ನಿನ್ನ ಮೇಲೆ ನನಗೆ ಗೌರವ ಇದೆ, ಅದನ್ನ ಸೇರಿಸ್ತೀನಿ ಅಂತ. ಎಷ್ಟರ ಮಟ್ಟಿಗೆ ಡಿವಿಜಿ ಅವರು ಆಪ್ತ ಸಲಹೆಗಾರರಾಗಿದ್ರು ದಿವಾನರಿಗೆ ಅಂತಂದ್ರೆ ನಮ್ಮ ಡಿವಿಜಿ ಅವರು ಯಾವ ಮಟ್ಟದಲ್ಲಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ಈ ಇದನ್ನ ಕೇಳ್ತಾ ನನಗೆ ಫೋರ್ಡ್ ಒಂದು ಕತೆ ನೆನಪಾಗುತ್ತೆ. ಫೋರ್ಡ್ ಕಂಪನಿಯ ಮಾಲೀಕನಿಗೂ ಹಾಗೆ ಹೀಗೆ ಇದನ್ನ ನಾವು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಕಾರ್ಯವೈಖರಿ ಇದೆಯಲ್ಲ, ಇದು ನನಗೆ ಅದ್ಭುತ ಅಂತ ಕಾಣುತ್ತೆ. ಯಾಕೆಂದ್ರೆ ನಾವು ಮೇಲೆ ಹೋಗ್ತಾ ಡಿವಿಜಿ ಅಂತಹ ಚಂದದ ಜ್ಞಾನವುಳ್ಳಂತಹವರನ್ನ ನಮ್ಮ ಬಳಗದಲ್ಲಿಟ್ಟುಕೊಂಡು ಅವರನ್ನ ಯಾವುದೇ ರೀತಿಯಲ್ಲಿ ಸಂಶಯ ಮಾಡದೆ ಅವರನ್ನ ಗೌರವಿಸ್ತಾ ನಾವು ಮುಂದುವರೆದ್ರೆ ಆ ಎಲ್ಲ ಕೆಲಸಗಳನ್ನು ಕೂಡ ನಮಗೆ ಮಾಡೋ ತಪ್ಪುತ್ತೆ ಅಂತ. ದಿಸ್ ಇಸ್ ದಿ ಟ್ರೂ ಫ್ಲೇವರ್ ಆಫ್ ಎ ಲೀಡರ್ ಅಂತ ಫೋರ್ಡ್ಗೆ ಆಗತ್ತೆ. ಫೋರ್ಡ್ಗೆ ಒಂದು ಪತ್ರಿಕೆಯವರು ಯುವರ್ ಎ ಫೂಲ್ ಅಂತ ಬರೆದು ಬಿಡ್ತಾರೆ. ಫೋರ್ಡ್ ಡಿಫಮೇಷನ್ ಕೇಸ್ ಹಾಕ್ತಾರೆ ಆ ಪತ್ರಿಕೆ ಮೇಲೆ. ಆ ಪತ್ರಿಕೆ ಲಾಯರ್ಗಳು ಈಗ ಫೋರ್ಡ್ ಈಸ್ ಎ ಫೂಲ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಹೇಗ್ ಮಾಡ್ತಾರೆ? ಪ್ರಶ್ನೆಗಳು ಕೇಳಕ್ ಶುರು ಮಾಡೋದು. ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್ ಫೋರ್ಡ್ಗೆ. ಈ ವರ್ಷದಲ್ಲಿ ಏನಾಯ್ತು, ಇಲ್ಲೇನಾಯ್ತು, ಕ್ಷಾಮ ಇಲ್ಲಿ ಯಾವ ವರ್ಷಕ್ ಬಂತು, ಅದೇನ್ ಗೊತ್ತು ಪಾಪ ಫೋರ್ಡ್ಗೆ? ಎಲ್ಲ ಇಲ್ಲ ಇಲ್ಲ ಅಂತಾರೆ. ಅವ್ರು ಕೇಳ್ತಾರೆ, ಈ ಬ್ರಿಟಿಷ್ ಆರ್ಮಿ ಹೋಯ್ತಲ್ಲ ಅಪ್ಪ ಯುದ್ಧಕ್ಕೆ, ಎಷ್ಟು ಜನ ಸತ್ರು, ಎಷ್ಟು ಜನ ವಾಪಸ್ ಬಂದ್ರು ಅಂತ. ಆಗ ಫೋರ್ಡ್ ಹೇಳ್ತಾನೆ, ಎಷ್ಟು ಜನ ಸತ್ರೋ ಗೊತ್ತಿಲ್ಲ, ಆದ್ರೆ ಎಷ್ಟು ಜನ ಹೋದ್ರೋ ಅದಕ್ಕಿಂತ ವಾಪಸ್ ಬಂದವ್ರ ಸಂಖ್ಯೆ ಕಡಿಮೆ ಅಂತ ಈ ರೀತಿ ಉತ್ತರಗಳನ್ನು ಕೊಡ್ತಾರೆ. ಕಳೆ ಒಂದ್ಸಲ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ, ನೋಡಪ್ಪ, ನಿನ್ನ ಯು ಆರ್ ಟ್ರೈಂಗ್ ಟು ಪ್ರೂವ್ ದಟ್ ಐ ಆಮ್ ಎ ಫೂಲ್, ಐ ಆಮ್ ನಾಟ್ ಎ ಫೂಲ್, ಲೆಟ್ ಮೀ ಟೆಲ್ ಯು ಅಂದ್ಬಿಟ್ಟು ನನ್ನ ಟೇಬಲ್ ಮೇಲೆ, ನನ್ನ ಆಫೀಸ್ಗೆ ಬಾ ನೀನು, ನನ್ನ ಟೇಬಲ್ ಮೇಲೆ ಒಂದು ಕಾಲಿಂಗ್ ಬೆಲ್ ಇಟ್ಕೊಂಡಿದ್ದೀನಿ ನಾನು. ಈ ತರ ಪ್ರಶ್ನೆಗಳು ನನಗೆ ಎದುರಾದಾಗ ಕಾಲಿಂಗ್ ಬೆಲ್ ಓದ್ತೀನಿ. 10 ಜನ ಜ್ಞಾನವಂತರು ಈ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿದ್ರು ನನ್ನ ಮುಂದೆ ಬಂದು ಕೂತ್ಕೊಳ್ತಾರೆ, ಅವರಿಗೆ ಉತ್ತರ ಕೇಳ್ಕೊತೀನಿ. ನಾನು ಯಾಕೆ ಓದಿರ್ಬೇಕಾವೆಲ್ಲ? ಇದು ಯಾವುದೇ ಒಬ್ಬ ಲೀಡರ್ನಲ್ಲಿ ಇರಬೇಕಾದಂತ ಎಲ್ಲವನ್ನೂ ನಾನೇ ತಿಳ್ಕೊತೀನಿ. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಕಂಪನಿನಲ್ಲಿ ನಾನೇ ನಡೆಸ್ಕೊಂಡು ಹೋಗ್ತೀನಿ. ಅಂತಹ ಲೀಡರ್ ಇಸ್ ಎ ಶೂರ್ ಫ್ಲೇವರ್, ಶೂರ್ ಫೇಲ್ಯೂರ್ ಅಂತ. ಅಂತವರು ಖಂಡಿತವಾಗಿಯೂ ಫೇಲ್ ಆಗ್ತಾರೆ. ಯಾವ ಲೀಡರ್ ಇರತಕ್ಕಂತಹ ಎಲ್ಲ ರಿಸೋರ್ಸಸ್ ನ ಎಲ್ಲರನ್ನು ಚಂದದಲ್ಲಿ ಬಳಸ್ಕೊಂಡು ಅವರ ಆ ಒಂದು ಇನ್ಪುಟ್, ಅವರ ಆ ಒಂದು ಸಲಹೆಗಳನ್ನ ಇಟ್ಟುಕೊಂಡು ನಿರ್ಧಾರಗಳನ್ನ ತೆಗೆದುಕೊಂಡು ಕಾರ್ಯಾಚರಣೆ ಮಾಡ್ತಾನಲ್ಲೋ, ಹೀ ಇಸ್ ಎ ಗ್ರೇಟ್ ಲೀಡರ್ ಅಂತ. ಇದನ್ನ ಓದ್ದಾಗ ನನಗೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಈ ಒಂದು ನೆಲೆಗಟ್ಟಿನಲ್ಲಿ ತುಂಬಾ ಖುಷಿ ಆಯ್ತು. ಆದ್ರೆ ಡಿವಿಜಿ ಅವರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ರವರ ಸ್ನೇಹ ಎಷ್ಟೇ ಚೆಂದಾಗಿದ್ರು ಕೂಡ ತುಂಬಾ ವಿರಸಮಯವಾಗಿತ್ತು ಅಂತ. ಅನೇಕ ವಿಷಯಗಳಲ್ಲಿ ಡಿವಿಜಿ ಅವರು ಅವರನ್ನ ಎದುರು ಹಾಕೊಂಡಿರ್ತಾರೆ. ಅವರು ಡಿವಿಜಿ ಅವರು ತೆಗೆದುಕೊಳ್ತಾ ಇದ್ದಂತಹ ಆ ಒಂದು ನಿಲುವುಗಳನ್ನ ಮಿರ್ಜಾ ಅವರು ಒಪ್ಪಿರಲ್ಲ. ಅನೇಕ ವರ್ಷಗಳ ಕಾಲ ಇಬ್ರು ಪರಸ್ಪರ ಮಾತಾಡೋದು ಇಲ್ಲ, ಅಷ್ಟು ಸ್ನೇಹ ಇದ್ರು ಕೂಡ. ಅಂತಹ ಒಂದು ವಿರಸ ಇರುತ್ತೆ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಆದ್ರೆ ಅದರಲ್ಲಿ ಒಂದು ಅಂಶವನ್ನ ನಾನು ತಮ್ಮ ಮುಂದೆ ಗಮನಕ್ಕೆ ತಂದು, ಆ ಒಂದು ವಿಷಯದಲ್ಲೂ ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಎಷ್ಟು ಚಂದದಲ್ಲಿ ತಮ್ಮನ್ನೇ ತಾವು ನಡೆಸಿಕೊಂಡ್ರು ಅನ್ನೋದನ್ನ ತಿಳಿಸಬೇಕು. ಅಲ್ಲಿ ಒಂದು ವಿರಸದ ಸಂಗತಿ ಏನಪ್ಪ ಅಂತಂದ್ರೆ, ಆಗೆಲ್ಲ ಚರ್ಚೆ ಆಗ್ತಾ ಇರುತ್ತೆ, ಇನ್ನೇನು ಹತ್ರ ಬರ್ತಾ ಇದೆ ನಮ್ಗೆ ಫ್ರೀಡಮ್ ಈ ಒಂದು ಕಾಲಘಟ್ಟದಲ್ಲಿ. ಶುಡ್ ಇಂಡಿಯಾ ಬಿ ಎ ಡೆಮೊಕ್ರೆಟಿಕ್ ಕಂಟ್ರಿ ಅಂತ, ಜವಾಬ್ದಾರಿ ಸರ್ಕಾರ ಬೇಕಾ ಅಂತ. ಎರಡು ಪಂಗಡ ಇರುತ್ತೆ, ಹೌದು ಜವಾಬ್ದಾರಿ ಸರ್ಕಾರ ಬೇಕು, ವಿ ನೀಡ್ ಎ ಡೆಮೊಕ್ರಸಿ ಅಂತ ಹೇಳ್ತಾ ಇದ್ದಂತಹ ಬಣ್ಣದಲ್ಲಿ ಡಿವಿಜಿ ಅವರು ಇರ್ತಾರೆ. ಡೆಮೊಕ್ರಸಿ ಈಸ್ ಎ ಶೂರ್ ಫೇಲ್ಯೂರ್ ಫಾರ್ ಇಂಡಿಯಾ, ಡೆಮೊಕ್ರಸಿ ಬೇಡ ಅನ್ನತಕ್ಕಂತಹ ಬಣವನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಡೆಸ್ತಾ ಇರ್ತಾರೆ. ಅವಾಗ ಅವರು ಡಿವಿಜಿ ಅವ್ರಿಗೆ ಒಂದ್ಸಲ ಹೇಳಿ ಕಳಿಸ್ತಾ ಇರುತ್ತೆ, ಡಿವಿಜಿ ಅವರೇ ಬರೆದಿದ್ದಾರೆ. ಹೇಳ್ತಾರೆ, ಜವಾಬ್ದಾರಿ ಸರ್ಕಾರದ ಹುಚ್ಚನ್ನು ತಲೆಗೆ ಅಂಟಿಸಿಕೊಂಡು ಡಿವಿಜಿ ಪ್ರಯಾಸ ಪಡುತ್ತಿದ್ದಾನೆ. ನಾನು ಎಲ್ಲಿಯವರೆಗೂ ಇರುತ್ತೇನೋ ಅದು ನಡೆಯಲಾರದು, ನಮ್ಮ ದೇಶಕ್ಕೆ ಅದು ಹೊಂದಿ ಬರಲಾರದು. ಡಿವಿಜಿ ಈ ಡೆಮಾಕ್ರಸಿ ಹುಚ್ಚನ್ನ ಬಿಟ್ಟು ಸಾಹಿತ್ಯ ಸಾಮಾಜಿಕ ಕಾರ್ಯಗಳನ್ನು ಯಥೇಷ್ಟವಾಗಿ ನಡೆಸಲಿ, ಅದಕ್ಕೆ ನಾನು ಒತ್ತಾಸೆ ಕೊಟ್ಟೇನು ಅಂತ ಬರೀತಾರೆ ಡಿವಿಜಿ ಅವರು. ಅಂದ್ರೆ ಅಷ್ಟೊಂದು ಕೋಪ ಬಂದಿರುತ್ತೆ ಡಿವಿಜಿ ಅವ್ರ ಬಗ್ಗೆ. ಅದು ಅವಾಗ ಏನಾಗುತ್ತೆ ಅಂತಂದ್ರೆ, ಜನಗಳೆಲ್ಲ ಸೇರಿ ಒಂದು ದೊಡ್ಡ ಅವಹಾಲನ ಮಹಾರಾಜರಿಗೆ ತಲುಪಿಸ್ತಾರೆ. ಅದಕ್ಕೆ ತುಂಬಾ ಜನ ಸಹಿ ಹಾಕಿರ್ತಾರೆ, ಡಿವಿಜಿ ಅವರು ಕೂಡ ಸಹಿ ಹಾಕಿರ್ತಾರೆ. ಎಲ್ಲರಂತೆ ಸುಮ್ಮನೆ ಸಹಿ ಹಾಕೋ ವ್ಯಕ್ತಿತ್ವ ಡಿವಿಜಿ ಅವರದಲ್ಲ. ಹಾಗಾಗಿ ಆ ಒಂದು ಮೆಮೊರಾಂಡಮ್ ಅನ್ನು ಏನ್ ಸಲ್ಲಿಸ್ತಾರೆ, ಅದಕ್ಕೆ ಡಿವಿಜಿ ಅವರ ಒಂದು ಅಪೆಂಡಿಕ್ಸ್ ಸಹ ಸೇರಿಸಿ ಯಾಕೆ ಡೆಮೊಕ್ರಸಿ ಬರಬೇಕು ಅಂತ ಬಹಳ ತರ್ಕಬದ್ಧವಾಗಿ ಮಂಡಿಸಿರ್ತಾರೆ. ಅದು ದಿವಾನರ ಮೂಲಕವೇ ಸಬ್ಮಿಟ್ ಆಗಬೇಕು. ದಿವಾನರ ಅದನ್ನು ನೋಡಿ ಇನ್ನೂ ತುಂಬಾ ಕೋಪ ಪಟ್ಕೊಳ್ತಾರಂತೆ ಡಿವಿಜಿ ಬಗ್ಗೆ. ಆದ್ರೆ ಇಲ್ಲಿ ಒಂದು ಬಹಳ ಚಂದದ ಅಂತ ಒಂದು ಘಟನೆ ನಡೆಯುತ್ತೆ. ಇದೆಲ್ಲ ಆದ ಕೂಡ್ಲೆ ಅವಾಗ ಡಿವಿಜಿ ಅವರು ಮಿರ್ಜಾ ಇಸ್ಮಾಯಿಲ್ರು ಮಾತನಾಡ್ತಾನು ಇರಲ್ಲ, ಅಷ್ಟೊಂದು ಕೋಪ ಡಿವಿಜಿ ಅವರಿಗೆ, ಡಿವಿಜಿ ಅವ್ರ ಬಗ್ಗೆ ಮಿರ್ಜಾ ಇಸ್ಮಾಯಿಲ್ರಿಗೆ. ಆದ್ರೆ ಅದಾದ ಒಂದು 3-4 ದಿನದಲ್ಲಿ ಡಿವಿಜಿ ಅವರಿಗೆ ಟೈಫಾಯ್ಡ್ ಬಂದು ಮಲಗ್ಬಿಡ್ತಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದು ಸೇರ್ತಾರೆ. ಡಿವಿಜಿ ಅವ್ರು ಬರೀತಾರೆ, ಹಿಂದಿನ ದಿನದವರೆಗೂ ನನ್ನ ಜೊತೆ ಜಗಳ ಆಡ್ತಾ ಇದ್ರು, ನನ್ನ ಆಸ್ಪತ್ರೆಗೆ ಸೇರಿದ ನಂತರ ಪ್ರತಿದಿನ ಬೆಳಿಗ್ಗೆ ಮೊದಲ ಅತಿಥಿ ನನ್ನನ್ನು ನೋಡಕ್ ಬರ್ತಾ ಇದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಬಂದು ಹೇಗಿದೆಯಾ ಅಂತ ವಿಚಾರಿಸ್ಕೊಂಡು ಆಸ್ಪತ್ರೆಯವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿ, ಕೆಲವು ಸಲ ತುಂಬಾ ಅರ್ಜೆಂಟ್ ಇತ್ತು ಕೆಲಸದಲ್ಲಿ ಅಂತಂದ್ರೆ ಅಲ್ಲೇ ಕುದುರೆ ಗಾಡಿಲೇ ಕೂತ್ಕೊಂಡು ಕಿಟಕಿ ಹತ್ರನೇ ಇವ್ರು ಕೂರಿಸಿದಾಗ ಮಾತಾಡಿಸಿ ಹೋಗೋದು. ಇದು ಹೇಳ್ತಾರೆ. ಇದು ದೊಡ್ಡವರ ದೊಡ್ಡ ಗುಣಗಳು. ಆ ನಂತರ ಡೆಮೋಕ್ರೆಸಿ ಆಗಬೇಕು ಅಂತ ಹೇಳಿ ಅದೆಲ್ಲ ನಿರ್ಧಾರ ಆಗತ್ತೆ ತರುವಾಯ. ಅಷ್ಟೊತ್ತಿಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ರಿಟೈರ್ ಆಗೋಗಿರ್ತಾರೆ. ಆ ಒಂದು ಅನೌನ್ಸ್ಮೆಂಟ್ ಮಹಾರಾಜರು ಅನೌನ್ಸ್ ಮಾಡ್ತಾ ಇರ್ತಾರೆ ರೇಡಿಯೋದಲ್ಲಿ, ಇವತ್ತಿನಿಂದ ಡೆಮೋಕ್ರೆಸಿ ನಮಗೆ ಬೇಕು ಅನ್ನತಕ್ಕಂತಹ ಒಂದು ಹಂಬಲವನ್ನ ನಾವು ಮುಂದಿಟ್ಟುಕೊಂಡು ನಮ್ಮ ಸ್ವಾತಂತ್ರ್ಯ ಯುದ್ಧವನ್ನ ಮಾಡಬೇಕು ಅಂತೆಲ್ಲ ಮಾತನಾಡ್ತಾ ಇದ್ದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕಾರ್ನ ಕಳಿಸಿ ಡಿವಿಜಿ ಅವ್ರನ್ನ ತಮ್ಮ ಮನೆಗೆ ಕರೆಸ್ಕೊಳ್ತಾರಂತೆ. ಕರೆಸ್ಕೊಂಡು ಒಂದ್ ಮಾತು ಹೇಳ್ತಾರಂತೆ, ಡಿವಿಜಿ ಯು ಮಸ್ಟ್ ಬಿ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಟುಡೇ ಅಂತ ಹೇಳ್ತಾರಂತೆ. ಅಂದ್ರೆ ಆ ಒಂದು ವಿಷಯದಲ್ಲಿ ನನಗೆ ನಿನಗೆ ಸೈದ್ಧಾಂತಿಕವಾಗಿ ವ್ಯತ್ಯಾಸ ಇದ್ದಿರಬಹುದು, ಆದರೂ ಕೂಡ ನನಗೆ ಡಿವಿಜಿ ಆಸ್ ಎನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಆ ಒಂದು ಸ್ಥರದಲ್ಲಿ ನಿನ್ನ ಗೌರವ ನನಗೆ ಕಡಿಮೆ ಆಗ್ಲಿಲ್ಲಪ್ಪ. ಪ್ರಾಯಶಃ ಡಿವಿಜಿ ಅವರು ಕೂಡ ದಿವಾನರು ಅಂತ ಹೇಳಿ ಯಾವುದೇ ಸಮಜಾಯಿಷಿ ತೋರಿಸ್ತಿ ತಮ್ಮ ನಿಲುವನ್ನ ಭದ್ರವಾಗಿ ಇಟ್ಕೊಂಡ್ರಲ್ಲ, ಅದು ಮುಖ್ಯ ಅನ್ಸುತ್ತೆ. ಇಲ್ಲಿ ಡಿವಿಜಿ ಅವರು ಅಷ್ಟೇ ಉನ್ನತ ಮಟ್ಟದಲ್ಲಿ ನಮಗೆ ತೋರ್ಬರ್ತಾರೆ. ಸರ್

ಅಲ್ಲಿಯ ಒಂದು ಬೆಂಗಳೂರಿನ ಒಂದು ಖಬರಸ್ಥಾನದಲ್ಲಿ ನಡೀತಾ ಇರುತ್ತೆ ಒಳಗಡೆ. ಅದಕ್ಕೆ ಡಿ ವಿ ಜಿ ಅವರು ಕೂಡ ಹೋಗಿರ್ತಾರೆ ತಮ್ಮ ಗೌರವವನ್ನು ಸೂಚಿಸೋದಕ್ಕೆ. ಎಲ್ಲ ಒಳಗಡೆ ಮುಗಿಸ್ಕೊಂಡು ಬರ್ತಾರೆ ಡಿ ವಿ ಜಿ ಅವರು. ಗೇಟ್ ಹತ್ರ ಬಂದಾಗ ಗೇಟ್ ಹತ್ರ ಒಬ್ಬ ಯಾರು ಅನಾಮಧೇಯ ಮೂಲೆಯಲ್ಲಿ ಆ ಗೇಟ್ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಡಿ ವಿ ಜಿ ಅವರು ಯಾರಿದು ಅಂತ ಹೇಳಿ ಕುತೂಹಲ, ಸರಿ ಬಂದು ಕೇಳ್ತಾರೆ, ಏನಪ್ಪ ಏನು ಒಳಕ್ಕೆ ಹೋಗಪ್ಪ ನಡೀತಾ ಇದೆ. ಇಲ್ಲ ಇಲ್ಲ ಸರ್, ಯಾಕಪ್ಪ ಅಳ್ತಾ ಇದೆಯಾ ಏನು ಸರ್, ಮಿರ್ಜಾ ಸಾಹೇಬ್ ತೀರೋದ್ರ ಅಂತಲ್ಲ. ಹೌದಪ್ಪ ಹೋದ್ರು ಅವ್ರ ಅಂತ್ಯ ಸಂಸ್ಕಾರ ಆಗ್ತಾ ಇದೆ, ನೀನ್ ಯಾಕಪ್ಪ ಅಳ್ತಾ ಇದೀಯಾ ಅಂತಂದಾಗ ಅವನು ತನ್ನ ಕಥೆಯನ್ನ ಹೇಳ್ತಾನಂತೆ. ಅವನು ಅಲ್ಲಿಯೇ ಕಬ್ಬನ್ಪೇಟೆ ಅವನು, ಅಲ್ಲಿ ಅವನ ಮನೆ ಹತ್ರ ನಲ್ಲಿ ಇರಲ್ಲ ನೀರಿಗೆ. ಪಾಪ ತನ್ನ ಹೆಂಡತಿ, ಇದು ಕೆಲವು ವರ್ಷಗಳ ಹಿಂದಿನ ಕತೆ, ಅವನು ತನ್ನ ಒಂದು ಅನುಭವವನ್ನ ಹೇಳ್ತಾ ಇದ್ದಾನೆ. ನನ್ನ ಹೆಂಡತಿ ಬಸುರಿ ಆಗಿದ್ಲು ಸ್ವಾಮಿ, ನೀರು ತರಬೇಕು ಅಂದಾದ್ರೆ ನಮಗ್ ನಲ್ಲಿ ಇದ್ದಿದ್ದು 1 ಮೈಲಿ ದೂರ, ಅಲ್ಲಿ ಹೋಗ್ ಪಾಪ ಬರ್ತಾ ಇದ್ಲು. ಅವತ್ತು ಅಲ್ಲಿ ಏನೋ ಒಂದು ಗಲಿಬೆ ಎಲ್ಲ ಶುರುವಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅವಳು ಮನೆಗೆ ಬಂದಾಗ್ಲೇನೆ ಮಧ್ಯಾಹ್ನ ಆಗಿತ್ತು, ಅವಳು ಪಾಪ ಬಸರಿ ಹೆಂಗಸು ಕೊಡ ಇಟ್ಕೊಂಡು ಬೆವತ್ಕೊಂಡು ಮನೆಗೆ ಬಂದ್ಲು. ಅವಳು ಹಿಂದೆನೆ ಒಬ್ಬ ಜವಾನ್ ಬಂದ ಮಂತ್ರಿಗಳ ಕಡೆಯಿಂದ. ಅವ್ನು ಬಂದು, ಓ ಇವರು ಏನಾಗ್ಬೇಕು ನಿನ್ಗೆ ಅಂದ್ರು. ನಾನು ಹೇಳಿದೆ ನನ್ನ ಹೆಂಡತಿ ಅಂತ. ಇದೇನಾ ನಿಮ್ ಮನೆ ಅಂತ ಕೇಳ್ದ. ಹೌದು ಅಂದೆ. ಯಾಕೆ ಅಂತಂದೆ, ಇಲ್ಲ ಸರ್ ಮಿರ್ಜಾ ಇಸ್ಮಾಯಿಲ್ ರೋಡ್ ಇದಾರೆ, ಸಾಹೇಬ್ರು ಇದಾರೆ, ಅವ್ರು ಹೇಳಿದ್ರು ನಿಮ್ ಮನೆ ನೋಡ್ಕೊಂಬಂದು ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಇವ್ರು ಭಾರ ಆಗುತ್ತೆ, ಯಾಕಪ್ಪ ಏನ್ ಮಾಡ್ಕೊಂಡ್ಲೋ ಏನ್ ಕಥೆಯೋ ಅಂತ. ನಾನು ಬರ್ತೀನಿ, ಅವ್ರೆಲ್ಲಿದ್ದಾರೆ ಅಂತ. ಅವ್ರು ಇಲ್ಲೇ ಸೆಂಟ್ ಮಾರ್ಥಾ ಆಸ್ಪತ್ರೆ ಹತ್ರ ಅವ್ರ ಸವಾರಿ ಇದೆ ಅಂತ ಹೇಳಿದ. ನಾನು ಬರ್ತೀನಿ ಅಂತ ಬೇಗ ಬಟ್ಟೆ ಬರ್ತಾನಂತೆ, ಹೇಳ್ತಾನಂತೆ ನೋಡಿ ಈ ತರ ಅಂತ. ಆಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹೇಳ್ತಾರಂತೆ, ಯಾಕೆ ನಿಮ್ಮ ಹೆಂಡತಿ ಇಷ್ಟು ದೂರ ಬಂದಿದ್ರಲ್ಲ ನೀರ್ ತಗೊಳಕ್ ಆಗಿದ್ರೆ, ನಮ್ಮ ಮನೆ ಹತ್ರ ಯಾವ್ದು ನಲ್ಲಿ ಇಲ್ಲ ಅಂತಾನಂತೆ. ತಕ್ಷಣ ಅಲ್ಲಿದ್ದ ಇಂಜಿನಿಯರ್ ಕರೆದು ಹೇಳ್ತಾರೆ, ನೋಡಿ ಇವ್ರ ಮನೆ ಅಡ್ರೆಸ್ ತಗೊಳ್ಳಿ, ಇವ್ರ ಮನೆಗೆ ಬಹಳ ಹತ್ತಿರದಲ್ಲಿ ಆ ಒಂದಷ್ಟು ಸುತ್ತೂರು ಅಷ್ಟು ಮನೆಗಳಿಗೂ ಒಂದು ನಲ್ಲಿ ಆಗ್ಬೇಕು. ನಾನು ಈಗ್ಲೇನೆ ಅದನ್ನ, ನಂಗೆ ಐ ಡೋಂಟ್ ಲೈಕ್ ಎನಿ ಬ್ಯೂರೋಕ್ರಸಿ, ಈಗ್ಲೇ ನಾನು ಆ ಪೇಪರ್ ಸೈನ್ ಮಾಡ್ತಾ ಇದೀನಿ, ನಾಳೆ ಸಂಜೆ ಒಳಗಡೆ ಈ ವ್ಯವಸ್ಥೆ ಆಗ್ಬೇಕು. ಅದೇ ರೀತಿ ಆಯ್ತು ಅಂತ, ಅದೇ ರೀತಿ ಆಯ್ತು ಅಂತ. ಯಾರೋ ಅನಾಮಧೇಯ, ಯಾರೋ ಪಾಪ ಹೆಂಗಸು. ಅವಳನ್ನ ನೋಡಿ ದಿವಾನ್ರಂತವ್ರು ಅವರ ಮನಸ್ಸು ಕರಗಿ, ಅವ್ರನ್ನ ತಮ್ಮ ಸಿಬ್ಬಂದಿ ಅವ್ರನ್ನ ಅವ್ರ ಮನೆಗೆ ಕಳಿಸಿ ಅವರೆಲ್ಲಿದ್ದಾರೆ ಅಂತ ತಿಳ್ಕೊಂಬಂದು ಇಂಜಿನಿಯರ್ ಹೇಳಿ ಅಲ್ಲಿಗೊಂದು ನಲ್ಲಿ ಮಾಡಿಸ್ಬೇಕು. ಇದು ಇದು ಒಬ್ಬ ದೊಡ್ಡ ವ್ಯಕ್ತಿಯ ದೊಡ್ಡ ಗುಣ ಅಂತಾನೆ ಅನ್ಸುತ್ತೆ ನನಗೆ. ಈ ಘಟನೆಯನ್ನ ಓದಿದಾಗ, ಒಳಗಡೆ ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ, ಅವರನ್ನು ಕುರಿತಾಗಿ ಒಬ್ಬ ಅನಾಮಧೇಯ ಅಳ್ತಾ ಇದ್ದಾನೆ ಅಂತಂದಾಗ ನನಗೊಂದು ಹಾಡು ಜ್ಞಾಪಕ ಬಂತು. ಐ ಆಮ್ ಶೂರ್ ನಿಮಗೂ ಕೂಡ ಈ ಹಾಡು ಜ್ಞಾಪಕ ಬಂದಿರುತ್ತೆ. ಹಿಂದಿ ಹಾಡಿದು ನನಗೆ ಯಾವ ಹಾಡು ಈ ಘಟನೆ ಜ್ಞಾಪಕ ಬಂತಪ್ಪ ಅಂದ್ರೆ, ರಿಶ್ತಾ ದಿಲ್ ಸೆ ದಿಲ್ ಕೇತ್ ಬಾರ್ ಕಾ, ಗೊತ್ತಾಗಿರ್ಬೇಕು ಆಗ್ಲೇ. ಜಿಂದಾ ಹೇ ಹಮೀ ಸೆ ನಾಮ್ ಪ್ಯಾರ ಕಾ, ಮರ್ ಕೆ ಬಿ ಕಿಸಿ ಕೋ ಯಾದ್ ಆಯೇ.

ಈ ಹಾಡಿನಲ್ಲಿ ಮೂರು ಸಾಲುಗಳು ತುಂಬಾ ಮುಖ್ಯವಾದಂತಹ ಸಾಲುಗಳು. ನಾವು ಸತ್ತ ಮೇಲು ಜನರು ನೆನೆದರೆ ಅವರ ಮನದ ಬಾಷ್ಪದಲ್ಲಿ ಇದ್ದರೆ, ನಾವು ಸತ್ತ ಮೇಲು ಜನರು ನೆನೆದರೆ ಅವರ ಮನದ ಬಾಷ್ಪದಲ್ಲಿ ಇದ್ದರೆ, ಬದುಕೆಂಬುವುದಿದುವೆ ತಾನೇ ಜೀನಾಯಿಸಿ ಕನಾಮ್ ಹೇ. ಈ ಹಾಡು ನನಗೆ ಜ್ಞಾಪಕ ಆಯ್ತು. ಆದ್ರೆ ಈ ಹಾಡನ್ನ ತಮ್ಮೊಂದಿಗೆ ಯಾಕೆ ಹಂಚ್ಕೋಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ಈ ಹಾಡು ಜ್ಞಾಪಕ ಆದಾಗ ನೋಡಿದೆ ಒಂದು ಒಂದು ತುಂಬಾ ವಿಶೇಷವಾಗಿದೆ ಇದು. ಏನು ಅಂತಂದ್ರೆ, ಆ ಹಾಡು ಅನಾರಿ ಚಿತ್ರದ್ದು, ರಾಜ್ಕಪೂರ್ ಚಿತ್ರದ್ದು. ಆ ಚಿತ್ರ ಬಿಡುಗಡೆಯಾದ ವರ್ಷ ಯಾವ್ದು ಗೊತ್ತಾ? 1959. ಮಿರ್ಜಾ ಇಸ್ಮಾಯಿಲ್ ರವರು ಕಾಲವಾದ ವರ್ಷ ಯಾವ್ದು ಗೊತ್ತಾ? 1959. ನೋಡಿ, ಅವರ ಈ ಒಂದು ಘಟನೆಯನ್ನ ಓದುವಾಗ ನನಗೆ ಈ ಹಾಡು ಜ್ಞಾಪಕ ಆಗಿ, ಈ ಹಾಡು ನ ಚಿತ್ರ ಹಾಗೂ ಆ ಒಂದು ವರ್ಷಗಳು ತಾಳಮೇಳದಲ್ಲಿ ಒಂದೇ ವರ್ಷವಾಗಿರೋದು, ಅದನ್ನ ನಾನು ನನ್ನ ಗಮನಕ್ಕೆ ಬಂದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದು, ಇದೆಲ್ಲ ಕೂಡ ಒಂದು ಕಾಕತಾಳೀಯವ ಅಥವಾ ಇದೊಂದು ದೈವ ನಿರ್ಣಯವ ಇಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ನಾವುಗಳು ಹೇಗೆ ಬದುಕಬೇಕಪ್ಪ ಅಂತಂದ್ರೆ, ನಾವು ಸತ್ತ ದಿನ ಒಂದಷ್ಟು ಜನ, ಅಟ್ಲೀಸ್ಟ್ ಬೆರಳೆಣಿಕೆಯ ಒಂದಷ್ಟು ಜನ, ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ಇದ್ನಪ್ಪ, ಇಷ್ಟೆಲ್ಲ ಸಹಾಯ ಆಯ್ತು ನಮ್ಗೆ ಅವನಿಂದ, ಅವನಿವತ್ತು ಕಾಲವಾದ್ನಲ್ಲ ಅಂತ ಒಂದೆರಡು ಹನಿ ಕಣ್ಣೀರನ್ನ ಹಾಕ್ತು ಅಂದ್ರೆ, ಆ ದಿನ ನಾವು ಬದುಕಿದ್ದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಘಟನೆಯಿಂದ ಎಲ್ಲ ಚಿಂತನೆಗಳು ನನ್ನಲ್ಲಿ ಒಡಮೂಡಿ ಅದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ, ದಿವಾನರುಗಳನ್ನ ಈ ಒಂದು ಸಂಪುಟವನ್ನ ಮುಗಿಸುವ ಹಂತಕ್ಕೆ ಕಡೆಯಲ್ಲಿ ಒಂದು ಉಪಸಂಹಾರ ಅಂತ ಹೇಳಿ ಒಂದು ಲೇಖನವನ್ನ ಡಿ ವಿ ಜಿ ಅವರು ಬರೀತಾರೆ, ಅದನ್ನ ನಾನು ಹೇಳಬೇಕು. ಸ್ವತಂತ್ರವೋ ಅತಂತ್ರವೋ ಅಂತ ಬರೀತಾರೆ ಈ ಲೇಖನವನ್ನ. ನಾನು ತುಂಬಾ ವಿಶದವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂತಂದ್ರೆ, ಇದರಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ರಾಜ್ಯಶಾಸ್ತ್ರದ ಬಗ್ಗೆ ಡಿ ವಿ ಜಿ ಅವರು ತುಂಬಾ ಚಂದದಲ್ಲಿ ಟಿಪ್ಪಣಿ ಮಾಡ್ತಾರೆ. ಅದರ ಆ ಒಂದು ವಿಷಯವನ್ನ ತಿಳ್ಕೊಂಡು

0: ಕೊಡ್ಬೇಕು ಅನ್ನೋರು ಖಂಡಿತವಾಗಿಯೂ ಈ ಲೇಖನವನ್ನು ಓದಬೇಕು. ಅದರಲ್ಲಿ ಪ್ರಜಾರಾಧ್ಯ ಅಂದ್ರೇನು, ಜನದ ಶೀಲ ಸ್ವಭಾವ ಅಂದ್ರೆ ಹೇಗಿರಬೇಕು, ಮೈಸೂರಿನ ಸಾಧನೆಗಳೇನು, ದಿವಾನರ ಪಾತ್ರ ಹೇಗಿತ್ತು, ಪೈಪೋಟಿಯ ರಾಜಕೀಯ ಹೇಗಿತ್ತು ಇವರುಗಳ ಮಧ್ಯ, ಸರ್ಕಾರದ ನೀತಿಗಳು ಹೇಗಿತ್ತು, ದಿವಾನರಿಂದ ದಿವಾನರವರೆಗೆ ಪ್ರತಿಯೊಬ್ಬ ದಿವಾನರ ಕಾಲದಲ್ಲೂ ಕೂಡ ಏನೇನು ವೃದ್ಧಿ ಆಯ್ತು, ಏನೇನು ಕ್ಷೀಣಗೊಳ್ತು, ಎಲ್ಲವನ್ನು ದಾಖಲೆ ಮಾಡಿದ್ದಾರೆ. ಅದರ ಜೊತೆಗೆ ಸ್ವಾತಂತ್ರ್ಯ ಬಂದ ನಂತರ ಹೇಗೆ ಪಾರ್ಟಿ ರಾಜಕಾರಣ ಅನ್ನೋದು ಶುರುವಾಯಿತು. ಆ ಪಾರ್ಟಿ ರಾಜಕಾರಣ ಅನ್ನೋದು ಹೆಚ್ಚುತ್ತಾ ವ್ಯವಹಾರ ದಕ್ಷತೆ ಅನ್ನೋದು ಹೇಗೆ ಕೆಳಮುಖವಾಗ್ತಾ ಸಾಕ್ತು, ಲಂಚ ರಿಷುವತ್ತುಗಳು ಹೇಗೆ ಹೆಚ್ಚಿದುವು, ತಮ್ಮ ಕಾಲಮಾನದ ಕೆಲವು ಲಂಚ ರಿಷುವತ್ತದ ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಒಂದು ವಿಷಯದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಡಿವಿಜಿ ಅವರು ಇವತ್ತಿದ್ದರೆ ನಿದರ್ಶನಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಂಚ ರಿಷುವತ್ತು ಅನ್ನೋದು ಒಂದು ರೀತಿಯಲ್ಲಿ ಆಮ್ಲಜನಕವಾಗೋಗಿದೆ ನಮ್ಗೆ, ಅಷ್ಟೊಂದು ಅಧೋಗತಿಗೆ ಇಳಿದು ಬಿಟ್ಟಿದ್ದೇವೆ. ಆದ್ರೆ ಅದು ಶುರುವಾದಂತಹ ಕಾಲದ ಕೆಲವು ಘಟನೆಗಳನ್ನ ಅವರು ಹೇಳ್ತಾರೆ. ಅದರಿಂದ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು, ಇವತ್ತು ಕೂಡ ನಾವು ಅದನ್ನ ಓದ್ಕೋಬೇಕು. ಹೇಗೆ ಲಂಚ ರಿಷುವತ್ತುಗಳನ್ನ ಆದಷ್ಟು ತಡೆದು ಮತ್ತೆ ಸಮಾಜವನ್ನ ವೃದ್ಧಿಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಯುವಕರು ಎಸ್ಪೆಷಲಿ ತೊಡಕೊಳ್ಬೇಕು ಅನ್ನೋ ಒಂದು ಅನೇಕ ಬುದ್ಧಿ ಮಾತುಗಳು ಈ ಲೇಖನದಲ್ಲಿದೆ ಅಂತ. ಹಾಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಭಗವದ್ಗೀತೆಯ ಒಂದು ಸಾಲನ್ನ. ಅಂದ್ರೆ ನಮ್ಮ ಪ್ರಕೃತಿ ಎಷ್ಟರ ಮಟ್ಟದ್ದೋ ನಮ್ಮ ಸಾಧನೆ ಕೂಡ ಅಷ್ಟೇ ಅಂತ. ಅಂದ್ರೆ ನಾವು ನನ್ನಾದ್ರೂ ಸಾಧನೆ ಮಾಡಬೇಕಾಗಿ ಅದಕ್ಕೆ ಮೂಲ ಬುಕ್ಕು ಅಂತ ಬರೀತಾರೆ. ಈ ಲೇಖನವನ್ನ ನಾನು ತುಂಬಾ ವಿಶದವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ. ಹೇಗೆ ಹೆಚ್ಚಿದುವು, ತಮ್ಮ ಕಾಲಮಾನದ ಕೆಲವು ಲಂಚ ರಿಷುವತ್ತದ ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಒಂದು ವಿಷಯದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಡಿವಿಜಿ ಅವರು ಇವತ್ತಿದ್ದರೆ ನಿದರ್ಶನಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಂಚ ರಿಷುವತ್ತು ಅನ್ನೋದು ಒಂದು ರೀತಿಯಲ್ಲಿ ಆಮ್ಲಜನಕವಾಗೋಗಿದೆ ನಮ್ಗೆ, ಅಷ್ಟೊಂದು ಅಧೋಗತಿಗೆ ಇಳಿದು ಬಿಟ್ಟಿದ್ದೇವೆ. ಆದ್ರೆ ಅದು ಶುರುವಾದಂತಹ ಕಾಲದ ಕೆಲವು ಘಟನೆಗಳನ್ನ ಅವರು ಹೇಳ್ತಾರೆ. ಅದರಿಂದ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು, ಇವತ್ತು ಕೂಡ ನಾವು ಅದನ್ನ ಓದ್ಕೋಬೇಕು. ಹೇಗೆ ಲಂಚ ರಿಷುವತ್ತುಗಳನ್ನ ಆದಷ್ಟು ತಡೆದು ಮತ್ತೆ ಸಮಾಜವನ್ನ ವೃದ್ಧಿಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಯುವಕರು ಎಸ್ಪೆಷಲಿ ತೊಡಕೊಳ್ಬೇಕು ಅನ್ನೋ ಒಂದು ಅನೇಕ ಬುದ್ಧಿ ಮಾತುಗಳು ಈ ಲೇಖನದಲ್ಲಿದೆ ಅಂತ. ಹಾಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಭಗವದ್ಗೀತೆಯ ಒಂದು ಸಾಲನ್ನ. ಅಂದ್ರೆ ನಮ್ಮ ಪ್ರಕೃತಿ ಎಷ್ಟರ ಮಟ್ಟದ್ದೋ ನಮ್ಮ ಸಾಧನೆ ಕೂಡ ಅಷ್ಟೇ. ಅಂತಂದ್ರೆ ನಾವು ನನ್ನಾದ್ರೂ ಸಾಧನೆ ಮಾಡಬೇಕಾಗಿ ಅದಕ್ಕೆ ಮೂಲ ಬುಕ್ಕು ಭೂತವಾದದ್ದು ಅಂತಂದ್ರೆ ನಮ್ಮ ಪ್ರಕೃತಿ, ಅವರ್ ನೇಚರ್, ಅವರ್ ಆಟಿಟ್ಯೂಡ್ ಅಂತ. ಅದು ಚಂದದಲ್ಲಿದ್ರೆ ಸಾಧನೆ ಚಂದದಲ್ಲಿರುತ್ತೆ. ನನ್ನ ವೇದ ಗುರುಗಳಾದಂತಹ ಪಂಡಿತ ಸುಧಾಕರ್ ಶರ್ಮರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವು ಅಸೂಯೆ ಪಡೋದು ತಪ್ಪು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ವೇದದಲ್ಲಿ ಅಸೂಯೆ ತಪ್ಪು ಅಂತ ಹೇಳಿಲ್ಲ, ಅಸೂಯೆ ಪಡಬೇಕು ಅಂತ ಹೇಳ್ತಾರೆ. ಅದ್ರ ಯಾವ ವಿಷಯವಾಗಿ ಪಡಬೇಕು ಅಂತ ಈ ಒಂದು ಸಾಲಿನಲ್ಲೇ ಅದರ ಒಂದು ಉತ್ತರ ಅಡಕವಾಗಿದೆ ಅಂತ. ಪ್ರಕೃತಿ ಸ್ವಾಂ ಯೋಕ್ಷ್ಯತಿ ಅಂತ ಅಂದ್ರೆ ಯಾರಾದರೂ ಒಬ್ಬರ ಸಾಧನೆಯನ್ನ ನೋಡಿ ಅಸೂಯೆ ಪಟ್ಟರೆ ಅದು ಅಸೂಯೆ ಆಗತ್ತೆ, ಆದರೆ ಅವರ ಪ್ರವೃತ್ತಿಯನ್ನ ನೋಡಿ ಅಸೂಯೆ ಪಟ್ಟಾಗ ಆ ಪ್ರವೃತ್ತಿಯನ್ನ ನಾವು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಅಸೂಯೆ ಅನ್ನೋದು ಕೂಡ ಒಂದು ಸಕಾರಾತ್ಮಕವಾದಂತಹ ಭಾಗವಾಗಿ ನಮ್ಮಲ್ಲಿ ಒಡಮೂಡುತ್ತೆ. ಯಾರೋ ಒಬ್ಬ, ನಾವು ಮಾರುತಿ ಕಾರ್ ಇಟ್ಕೊಂಡಿದ್ದೀವಿ, ಯಾರೋ ಬೆನ್ಸ್ ಕಾರ್ ಇಟ್ಕೊಂಡಿದ್ದಾನೆ, ಅಯ್ಯೋ ನೋಡ ಆ ಬೆನ್ಸ್ ಕಾರ್ ತಗೊಂಡ್ಬಿಟ್ಟ ಅಂತ ಹೊಟ್ಟೆ ಕಿಚ್ಚಿಬಿಡೋಬಹುದು. ಅದಕ್ಕೋಸ್ಕರ ಅವನು ಏನೇನು ಕಷ್ಟಪಟ್ಟ, ಎಷ್ಟು ಚಂದದಲ್ಲಿ ಓದ್ದ, ಎಷ್ಟು ಚಂದದಲ್ಲಿ ಕೆಲಸ ಮಾಡ್ದ, ಅದನ್ನ ಬಗ್ಗೆ ನಾವು ಅಸೂಯೆ ಪಟ್ಕೊಂಡ್ರೆ ಅರೆ ನಾವು ಹಾಗೆ ಮಾಡಿದ್ರೆ ನಮಗೂ ಇದು ಲಭ್ಯ ಅನ್ನತಕ್ಕಂತಹ ಒಂದು ತಿಳುವಳಿಕೆ ಬರುತ್ತೆ. ಎಲ್ಲ ಚಿಂತನೆಗಳನ್ನ ನಮ್ಮಲ್ಲಿ ಒಡಮೂಡಿಸಿದಂತಹ ಈ ಒಂದು ಸಂಪುಟ ಏನಿದೆ, ಮೈಸೂರಿನ ದಿವಾನರುಗಳು, ಅದನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಸಂಪುಟ 5ಕ್ಕೆ ಬರ್ತಾ ಇದ್ದೀವಿ.
1: ಇದುವರೆಗೆ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಪ್ರಸ್ತುತಪಡಿಸಿದವರು ಶ್ರೀಯುತ ಸತೀಶ್ ಬೆಳ್ಳೂರಿಯವರು.

ದೇವರ ಮೂರ್ತಿ, ರಾತ್ರಿಯ ಹೊತ್ತು ತಾಂಡವ ಮೂರ್ತಿ, ಹಗಲು ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ.

ನಮಸ್ಕಾರ. ಕನ್ನಡ ಬಳಗ ಯುಕೆಗೆ 40 ವರ್ಷ. ವಾವ್, ನಂಬೋಕೆ ಆಗ್ತಿಲ್ಲ ಅಲ್ವಾ? ಇದನ್ನ ನಾವು ಸೆಲೆಬ್ರೇಟ್ ಮಾಡದೇ ಇದ್ರೆ ಹೇಗೆ ಹೇಳಿ? ಮಾಡ್ಲೇಬೇಕು ಅಂತೀರಾ? ಹೌದು, ಅದಕ್ಕೆ ಅಂತಾನೆ ಯುಕೆ ಕನ್ನಡ ಬಳಗ ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ. 30 ಸೆಪ್ಟೆಂಬರ್ ಹಾಗೂ 1 ಅಕ್ಟೋಬರ್ ಲಂಡನ್ನಲ್ಲಿ. 40ನೇ ವರ್ಷ ಅಂದಮೇಲೆ ಸುಮ್ಮನೆನಾ? ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದ ನಮ್ಮ ಹೆಮ್ಮೆಯ ಮೈಸೂರಿನ ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಲಿದ್ದಾರೆ. ಗೌರವ ಅತಿಥಿಗಳಾಗಿ ಡಾಕ್ಟರ್ ಗುರುರಾಜ್ ಕರಜಗಿ, ಶ್ರೀ ವಿಶ್ವೇಶ್ವರ ಭಟ್ ಮತ್ತು ಪರಮಪೂಜ್ಯ ಸ್ವಾಮಿ ಜಪಾನಂದಜಿ ಮಹಾರಾಜರಂತಹ ಅಪ್ರತಿಮ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಅಷ್ಟೇ ಅನ್ಕೊಂಡ್ರಾ? ಇಲ್ಲ, ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಬರ್ತಿದ್ದಾರೆ ಪ್ರೇಕ್ಷಕರನ್ನ ಅದ್ಭುತವಾಗಿ ರಂಜಿಸಲಿಕ್ಕೆ. ಅಬ್ಬಾ, ಎಷ್ಟೊಂದು ಸುಂದರ ಈವೆಂಟ್ ಅನ್ಕೋತಿದ್ದೀರಾ? ಇನ್ನೇನು, ಬನ್ನಿ ನಮ್ಮೊಂದಿಗೆ ಸೇರಿ ಆನಂದಿಸಿ. ಜೈ ಕನ್ನಡಾಂಬೆ.

ಮೆಚ್ಚಿನ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ನಮಸ್ಕಾರ. ಇಂದಿನ ಗತವೈಭವ ಸಂಚಿಕೆಗೆ ನಾನು ಉಮಾ ಭಾತ್ಕಂಡೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹೇಳಿಕತ್ತೀನಿ. ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಅಶೋಕ ಚಕ್ರವರ್ತಿಯ ಸುಖಿ ರಾಜ್ಯದ ಹಲವಾರು ಮಾಹಿತಿಗಳನ್ನು ನಾವೆಲ್ಲ ಆಲಿಸಿದ್ವಿ. ಈಗ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮನ ಹೇಗೆ ಪ್ರಸಾರ ಮಾಡಿದ ಎಂಬ ವಿಷಯನ ನಾವೆಲ್ಲ ಆಲಿಸೋಣ. ಈ ಕಳಿಂಗ ಯುದ್ಧ ಮುಗಿದ ಮೇಲೆ ಅಶೋಕ ಬೃಹತ್ ಪ್ರಮಾಣದಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನು ಕೈಗೊಳ್ತಾನೆ. ಅದಕ್ಕಾಗಿ ಬುದ್ಧನಿಗೆ ಸಂಬಂಧಿಸಿದ ಯಾತ್ರಾ ಸ್ಥಳಗಳಾದ ಲುಂಬಿನಿ ವನ, ಸಾರನಾಥ, ಶ್ರಾವಸ್ತಿ, ಕುಶಿನಗರ ಮುಂತಾದ ಕಡೆ ಧರ್ಮಯಾತ್ರೆಗಳನ್ನು ಕೈಗೊಳ್ತಾನೆ. ಬೌದ್ಧ ಭಿಕ್ಷುಗಳ ಅನುಕೂಲಕ್ಕಾಗಿ ಅಶೋಕ ತನ್ನ ವಿಶಾಲ ಸಾಮ್ರಾಜ್ಯದ ನಾನಾ ಕೇಂದ್ರಗಳಲ್ಲಿ ಸಂಘರಾಮಗಳನ್ನು, ವಿಹಾರಗಳನ್ನು, ಹಾಗೆ 84,000 ಸ್ತೂಪಗಳನ್ನು ನಿರ್ಮಿಸಿದ ದಾಖಲೆಗಳು ನಮಗೆ ಸಿಗುತ್ತೆ. ಇವು ಬೌದ್ಧ ಧರ್ಮ ಪ್ರಚಾರ ಹಾಗೂ ಬೌದ್ಧ ಶಿಕ್ಷಣದ ಕೇಂದ್ರಗಳೂ ಆಗಿದ್ವಂತೆ. ಅಶೋಕ ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ಧರ್ಮ ಮಹಾಮಾತ್ರ ಎಂಬ ವಿಶೇಷ ಅಧಿಕಾರಿಗಳನ್ನು ನೇಮಿಸಿದ್ರಂತೆ. ಈ ಧರ್ಮ ಮಹಾಮಾತ್ರರು ಏನು ಮಾಡ್ತಾ ಇದ್ರು ಗೊತ್ತಾ? ಜನರಲ್ಲಿ ಪ್ರಾಣಿ ಹಿಂಸೆ ಮತ್ತು ನೀತಿ ನಿಯಮಗಳನ್ನು ಮುರಿದವರ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ರಂತೆ. ಅಶೋಕನ 13ನೇ ಶಿಲಾಶಾಸನದಲ್ಲಿ ಅಶೋಕನು ಎಲ್ಲ ಧಾರ್ಮಿಕ ಪಂಥಗಳಿಗೂ ಧರ್ಮ ಮಹಾಮಾತ್ರರನ್ನು ನೇಮಿಸಿದ್ದೇನೆ, ಅವರು ಎಲ್ಲ ಧರ್ಮಗಳನ್ನು ಹಾಗೂ ಧಾರ್ಮಿಕ ಕೇಂದ್ರಗಳನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿದ್ದಾನಂತೆ. ಅಶೋಕನ ಬಹುತೇಕ ಶಾಸನಗಳು ಅಹಿಂಸೆ, ಪ್ರಾಣಿದಯೆ, ಗುರು ಹಿರಿಯರಲ್ಲಿ ಗೌರವ ಮುಂತಾದ ನೈತಿಕ ನಿಯಮಗಳನ್ನು ಒಳಗೊಂಡಿದ್ವಂತೆ. ಈ ಶಾಸನಗಳ ಉದ್ದೇಶ ಜನರು ಈ ನಿಯಮಗಳನ್ನು ಪಾಲಿಸಿ ಆದರ್ಶ ಜೀವನ ನಡೆಸಬೇಕೆಂಬುದೇ ಆಗಿತ್ತು. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬೌದ್ಧ ಪ್ರಚಾರಕರನ್ನು ಭಾರತದ ವಿವಿಧ ಭಾಗಗಳಿಗೂ ಹಾಗೂ ದೇಶ ವಿದೇಶಗಳಿಗೂ ಕಳಿಸಿದ್ದಂತೆ. ಭಾರತದ ವಿವಿಧ ರಾಜ್ಯಗಳಾದ ಚೋಳ, ಪಾಂಡ್ಯ, ಕೇರಳ, ತಾಮ್ರಪರ್ಣಿ, ಸತ್ಯಪುತ್ರರ ರಾಜ್ಯ, ಆಂಧ್ರ, ಪುಳಿಂದ, ಕಾಂಬೋಜ, ಹಿಮಾಲಯ ಪ್ರಾಂತ್ಯಗಳಿಗೂ ಮತ್ತಿತರ ಭಾಗಗಳಿಗೆ ಮತ ಪ್ರಚಾರಕರನ್ನು ಕಳುಹಿಸಿ ಬೌದ್ಧ ಧರ್ಮ ಪ್ರಚಾರವನ್ನು ಮಾಡಿದಂತೆ. ಈ ಅಂಶಗಳನ್ನೆಲ್ಲ 13ನೇ ಶಿಲಾಶಾಸನ ನಮಗೆ

ಅನ್ವಯಿಸುತ್ತದೆ. ಬೌದ್ಧ ಕೃತಿ ಮಹಾವಂಶದಲ್ಲಿ ತಿಳಿಸಿದಂತೆ ಸಿಲೋನ್ ದ್ವೀಪದ ರಾಜನಾದ ತಿಶ್ಯನ ಕೋರಿಕೆಯ ಮೇರೆಗೆ ಅಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಲು ತನ್ನ ಮಗ ಮಹೇಂದ್ರನನ್ನು ಮಗಳಾದ ಸಂಘಮಿತ್ರೆಯನ್ನು ಬೋಧಿ ವೃಕ್ಷದ ಕೊಂಬೆ ಸಹಿತವಾಗಿ ತಾಮ್ರಪರ್ಣಿಯಿಂದ ಸಿಲೋನಿಗೆ ಹಡಗಿನ ಮೂಲಕ ಕಳಿಸಿದಂತೆ ಅಶೋಕ ಮಹಾಶಯ. ಹೀಗಾಗಿ ಅಶೋಕನ ಧಮ್ಮ ಹಲವು ರಾಜ್ಯಗಳಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ ಕೇಳುಗರೆ, ಅಶೋಕ ಬೌದ್ಧ ಧರ್ಮವನ್ನು ಸಿರಿಯಾ, ಈಜಿಪ್ಟ್, ಎಫಿರಸ್, ಸಿರೀಸ್ ಮತ್ತು ಮ್ಯಾಸಿಡೋನಿಯಾ ದೇಶಗಳಿಗೂ ಕಳಿಸಿದಂತೆ. ಕ್ರಿಸ್ತಪೂರ್ವ 200 ಅವಧಿಯ ಭಾರತೀಯ ಚಿತ್ರಗಳು ಪಶ್ಚಿಮದ ಮೆಂಗೀಸ್ದಲ್ಲಿ ದೊರೆತಿದ್ದು ನಮಗೆ ಪುರಾವೆಗಳು ಸಿಕ್ಕಿವೆ. ಅಷ್ಟೇ ಅಲ್ಲ, ಅಲ್ಲಿ ಭಾರತೀಯರೂ ಇದ್ದರೆಂದು ಹಾಗೂ ಅಶೋಕನು ಕಳುಹಿಸಿದ ವಿದೇಶಿ ಧರ್ಮ ಪ್ರಚಾರಕರು ಅಲ್ಲಿಗೂ ತಲುಪಿದ್ದರೆಂಬುದು ಸ್ಪಷ್ಟಪಡಿಸುತ್ತದೆ. ಹಿಂಗ ಅಶೋಕ ತಾನು ಕಳಿಸಿದ ಬೌದ್ಧ ಭಿಕ್ಷುಗಳು ತಮ್ಮ ನಿರಂತರ ಶ್ರದ್ಧೆ ಮತ್ತು ಉತ್ಸಾಹಗಳಿಂದ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶಗಳಲ್ಲಿ ವ್ಯಾಪಿಸಿದ್ದ ಚಿಕ್ಕ ಪಂಥವಾಗಿದ್ದ ಬೌದ್ಧ ಧರ್ಮವನ್ನು ಭಾರತಾದ್ಯಂತ ಹಾಗೂ ವಿದೇಶಗಳಲ್ಲಿ ಪ್ರಚಾರ ಮಾಡಿ ವಿಶ್ವಧರ್ಮವಾಗಿ ಬೆಳೆಯುವಂತೆ ಮಾಡಿದರು. ಹಿಂಗ ಅಶೋಕನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ. ಮುಂದೆ ಅವನ ಶಾಸನಗಳ ಕುರಿತ ವಿಷಯಗಳನ್ನು ಪುಟ್ಟ ವಿರಾಮದ ನಂತರ ನಾವೆಲ್ಲರೂ ಆಲಿಸೋಣ. ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ, ರೇಡಿಯೋ ಗಿರ್ಮಿಟ್. ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರೆ, ಇಂದಿನ ಗತವೈಭವ ಸಂಚಿಕೆಗೆ ನಾವು ಬಳಸಿದ ಆಕರ ಗ್ರಂಥಗಳು ಪ್ರಾಚೀನ ಭಾರತದ ಇತಿಹಾಸ ಹಾಗೂ ಅಂತರ್ಜಾಲದಿಂದ ಆಯ್ದ ಕೆಲವು ಮಾಹಿತಿಗಳು. ಕೇಳುಗರೆ, ಅಶೋಕ ಮಹಾಶಯನ ಬಗ್ಗೆ ತಿಳಿಯೋದು ಅಂದ ಕೂಡಲೇ ನೆನಪಿಗೆ ಬರೋದು ಅಶೋಕನ ಶಾಸನಗಳು. ಯಾಕಂದ್ರೆ ಭಾರತದ ಉಪಖಂಡದಲ್ಲಿ ಕಂಡುಬಂದಿರುವ ಹಾಗೂ ಓದಲ್ಪಟ್ಟಿರೋ ಅತಿ ಪ್ರಾಚೀನ ಲಿಖಿತ ದಾಖಲೆಗಳಂತಂದರೆ ಅಶೋಕನ ಶಾಸನಗಳೇ ಆಗಿದಾವ. ಅದಕ್ಕೆ ಅಶೋಕ ಮಹಾಶಯನಿಗೆ ಶಿಲಾಶಾಸನದ ಪಿತಾಮಹ ಅಂತ ಕರಿತಾ ಇದ್ರು. ಕೇಳುಗ್ರೆ, ಸ್ವತಃ ಅಶೋಕನೇ ಹೊರಡಿಸಿರೋ ಶಾಸನಗಳು ಭಾರತದ ಬೇರೆ ಬೇರೆ ಮೂಲೆಗಳಲ್ಲಿ ನಮಗೆಲ್ಲ ದೊರೆತಿದೆ. ಈ ಶಾಸನಗಳ ಮೂಲಕ ಅವನು ಅನುಸರಿಸಿದ ಧಾರ್ಮಿಕ ಸಹಿಷ್ಣುತೆ, ಅಹಿಂಸೆ, ದಯೆ, ದಾನ ಮುಂತಾದ ಮಾನವೀಯ ಸಂದೇಶಗಳು ಆಗಿನ ಕಾಲದ ಸಾಮಾಜಿಕ, ಆರ್ಥಿಕ, ಆಡಳಿತಾತ್ಮಕ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡಿದೆ. ಹಾಗಾಗಿ ಅಶೋಕನ ಶಾಸನಗಳು ಐತಿಹಾಸಿಕ ದೃಷ್ಟಿಯಿಂದ ಅತೀ ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡಿದೆ. ಒಬ್ಬ ಸುಪ್ರಸಿದ್ಧ ಇತಿಹಾಸ ಶಾಸ್ತ್ರಜ್ಞರು ಡಿ ತ್ರಿಪಾಠಿ ಅನ್ನುವರು ಅಶೋಕ ಮಹಾಶಯನ ಶಾಸನಗಳ ಕುರಿತು ಈ ರೀತಿ ಹೇಳಿದ್ದಾರೆ. ಈ ಮಹಾಶಯ ರಾಜನ ಬಗ್ಗೆ ತಿಳಿಯಲು ದೊರೆತಿರುವ ಶಾಸನಗಳು ಅಪೂರ್ವವಾದದ್ದು ಮತ್ತು ಆ ಶಾಸನಗಳು ತಿಳಿಸುವ ಅವನ ಅಂತರಾಳದ ಇಂಗಿತವನ್ನು, ಅವನ ಸ್ವಭಾವವನ್ನು ಶತಮಾನಷ್ಟುಗಳ ಕಾಲ ಮುಂದಕ್ಕೆ ಕೊಂಡೊಯ್ಯುವಂತಹವುಗಳಾಗಿವೆ ಅಂತ ಹೇಳಿದ್ದಾರೆ. ಅಶೋಕ ತನ್ನ ಆಜ್ಞೆಗಳನ್ನು, ತನ್ನ ಧಮ್ಮದ ನೈತಿಕ ನಿಯಮಗಳನ್ನು ವಿಶೇಷವಾಗಿ ಕತ್ತರಿಸಿದ ಹಾಗೂ ವಿಶೇಷವಾಗಿ ನುಣುಪು ಮಾಡಿದ ಸ್ತಂಭಗಳ ಮೇಲೆ ಅಥವಾ ತನ್ನ ಸಾಮ್ರಾಜ್ಯದ ಆಯಕಟ್ಟಿನ ಜಾಗಗಳ ಕಲ್ಲು ಬಂಡೆಗಳ ಮೇಲೆ ಕೊರೆಸಿದನೆ. ಅಷ್ಟೇ ಅಲ್ಲ ಕೇಳುಗರೆ, ಅಶೋಕ ಮಹಾಶಯನ ಶಾಸನಗಳು ಹೊಳಪಿನಿಂದ ಕೂಡಿದ ನುಣುಪು ವೈಜ್ಞಾನಿಕ ಶ್ರೇಷ್ಠತೆಯ ಕುರುಹುಗಳಾಗಿ ಇಂದಿಗೂ ಉಳಿದಿವೆ. ಈ ಶಾಸನಗಳ ಮೇಲಿನ ಹೊಳಪು ಸುಮಾರು 2000 ವರ್ಷಗಳು ಮೀರಿದರೂ ತನ್ನ ಕಾಂತಿಯನ್ನು ಕಳೆದುಕೊಂಡಿಲ್ಲಂತೆ. ಶಾಸನಗಳಲ್ಲಿ ಅಕ್ಷರಗಳು ಸುಂದರವಾಗಿ ಹಾಗೂ ಕರಾರುವಕ್ಕಾಗಿ ಕೊರೆಯಲ್ಪಟ್ಟಿದ್ವಂತೆ. ಶಾಸನಗಳಲ್ಲಿನ ವಾಕ್ಯಗಳು ಸ್ಪಷ್ಟವಾಗಿ ಹಾಗೂ ನೇರವಾಗಿ ಬರೆಯಲ್ಪಟ್ಟಿದ್ವಂತೆ. ಇದು ಮೌರ್ಯರ ಬರವಣಿಗೆಯ ಕಲೆಯ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತಲ್ಲ. ಹೌದು ಕೇಳುಗರೆ, ಈ ಶಾಸನಗಳಲ್ಲಿ ಒಳಗೊಂಡಿರುವ ಅಂಶಗಳನ್ನು ಮೊದಲು ಆಸ್ಥಾನದಲ್ಲಿ ಸಿದ್ಧಗೊಳಿಸಿ ನಂತರ ಶಿಲೆಗಳ ಮೇಲೆ ಕೊರೆಯುವ ನಿಪುಣರಿಂದ ಅವುಗಳನ್ನು ಬರೆಸಲಾಗ್ತಿತ್ತಂತೆ. ಜನರಿಗೆ ತಲುಪಬೇಕಾಗಿದ್ದ ಈ ಶಾಸನಗಳ ಅಂಶಗಳನ್ನು ಕಾಗುಣಿತ, ವ್ಯಾಕರಣ ಮುಂತಾದವುಗಳು ಯಾವುದೇ ತಪ್ಪಿಲ್ಲದೆ ಇರುವಂತೆ ಬರೆಸಲಾಗ್ತಿತ್ತಂತೆ. ಅದಕ್ಕೆ
ಅಶೋಕ ಮಹಾಶಯನಿಗೆ ಶಿಲಾಶಾಸನದ ಪಿತಾಮಹ ಅಂತ ಕರೆದದ್ದು. ಅಶೋಕನ ಶಾಸನಗಳು ಅವನು ಸ್ಥಾಪಿಸಿದ ಕಡೆಗಳಲ್ಲಿ ಬಹುಸಂಖ್ಯಾತವಾಗಿ ಸಿಕ್ಕಿದವ. ಆದರೆ ಇನ್ನೂ ಕೆಲವು ಮೂಲ ಸ್ಥಾನದಿಂದ ನಗರಗಳಿಗೆ ಅಥವಾ ವಸ್ತು ಸಂಗ್ರಹಾಲಯಗಳಲ್ಲಿ ಹಸ್ತಾಂತರಿಸಲಾಗಿದೆ. ಕೆಲವು ಶಾಸನಗಳು ನಂತರದ ಅರಸರ ಶಾಸನಗಳ ಬರಿಸುವಿಕೆಯಿಂದ, ಧರ್ಮ ವಿರೋಧಿಗಳಿಂದ, ನೈಸರ್ಗಿಕ ಹಾವಳಿಯಿಂದ ನಾಶವಾಗಿದ್ದೂ ಉಂಟು. ಕೇಳುಗರೆ, ಹಾಗಾದರೆ ಇಂಥ ಅಶೋಕ ಮಹಾಶಯನ ಶಾಸನಗಳು ಯಾವ ಭಾಷೆ, ಯಾವ ಲಿಪಿಯಲ್ಲಿ ಇತ್ತು ಎನ್ನುವುದನ್ನು ಆಲಿಸೋಣ. ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದ್ದಂತೆ. ಅಶೋಕ ಮಹಾಶಯ ಯಾವಾಗಲೂ ಶಾಸನಗಳನ್ನು ರಚಿಸುವಾಗ ಸ್ಥಳೀಯ ಜನರು ಮಾತನಾಡುವ ಸರಳ ಭಾಷೆಯಲ್ಲಿ ಅವುಗಳನ್ನು ಬರೆಸ್ತಾ ಇದ್ದಂತೆ. ಇಂಥ ಅಶೋಕನ ಶಿಲಾಶಾಸನಗಳು 1825 ನಮಗೆ ದೊರಕಲು ಪ್ರಾರಂಭವಾಯಿತಂತೆ. ಇಂಥ ಸಾಧನೆ ಮಾಡಿದವರಲ್ಲಿ ಜೇಮ್ಸ್ ಪ್ರಿನ್ಸಪ್ ಎನ್ನುವನು ಶಾಸನಗಳನ್ನು ಕಂಡುಹಿಡಿದು ಮತ್ತೆ ಆ ಲಿಪಿಗಳನ್ನು ಗುರುತಿಸಿ ಓದುವಲ್ಲಿ ಪ್ರಯತ್ನಿಸಿ ಕೆಲವು ಶಾಸನಗಳನ್ನು ಓದಿ ಅನುವಾದನೂ ಮಾಡಿದ್ನಂತೆ. ಹೀಗೆ ಅಶೋಕ ಮಹಾಶಯನ ಶಾಸನಗಳು ನಮಗೆ ದೊರೆತಿದ್ವು. ಕೇಳುಗರೆ, ಅಶೋಕ ಮಹಾಶಯನ ಶಿಲಾಶಾಸನಗಳನ್ನು ಒಂದೇ ಹಂತದಲ್ಲಿ ಓದಲಿಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನು ವರ್ಗೀಕರಿಸಿ ಓದಲಾಗುತ್ತಂತೆ. ಹಾಗಾಗಿ ಅಶೋಕನ ಶಾಸನಗಳನ್ನು ಮುಖ್ಯ ಶಿಲಾಶಾಸನಗಳು, ಗೌಣ ಶಿಲಾಶಾಸನಗಳು, ಮುಖ್ಯ ಸ್ತಂಭಶಾಸನಗಳು, ಗೌಣ ಸ್ತಂಭಶಾಸನಗಳು, ಸ್ಮರಣಾರ್ಥ ಸ್ತಂಭಶಾಸನಗಳು ಮತ್ತು ಗುಹಾಶಾಸನಗಳು ಎಂದು ವರ್ಗೀಕರಿಸಿದರಂತೆ. ಕೇಳುಗರೆ, ಹಾಗಾದರೆ ಈ ಸಂಚಿಕೆಯಲ್ಲಿ ಮುಖ್ಯ ಶಿಲಾಶಾಸನಗಳ ಕುರಿತು ನಾವು ಆಲಿಸೋಣಂತೆ. ಈ ಮುಖ್ಯ ಶಿಲಾಶಾಸನದಲ್ಲಿ ಒಟ್ಟು 14 ಶಿಲಾಶಾಸನಗಳು ಕಂಡುಬಂದಿದ್ದಾವೆ. ಅಂಥದ್ರಲ್ಲಿ ಒಂದನೇದು ಗಿರ್ನಾರ್ ಶಾಸನ. ಇದು ಜುನಾಗಢದ ಪೂರ್ವಕ್ಕೆ 1 ಮೈಲಿ ದೂರದಲ್ಲಿರೋ ಪ್ರಸಿದ್ಧ ಗಿರ್ನಾರ್ ಪರ್ವತದಲ್ಲಿ ಕಂಡುಬಂದಿದೆ. ಈ ಶಾಸನವು ಒಂದು ಬಂಡೆಯ ಮೇಲಿದೆಯಂತೆ. ಅದೇ ಬಂಡೆಯ ಮೇಲೆ 1ನೇ ರುದ್ರದಾಮನ ಶಾಸನವೂ ಇದೆಯಂತೆ. ಈ ಶಾಸನವು ಸುದರ್ಶನ ಕೆರೆಯನ್ನು ಚಂದ್ರಗುಪ್ತ ಮೌರ್ಯನ ಪ್ರಾಂತೀಯ ರಾಜ್ಯಪಾಲನಾದ ವೈಶಪುಷ್ಯ ಗುಪ್ತನು ನಿರ್ಮಿಸಿದ್ದ ಅಂತ ಹೇಳಲಾಗ್ತದೆ. ಆನಂತರ 1ನೆಯ ರುದ್ರದಾಮನು ಅದನ್ನು ಜೀರ್ಣೋದ್ಧಾರ ಮಾಡಿದ್ನಂತೆ. ಯವನ ದೊರೆ ತುಷಷ್ಟನು ಇದೇ ಕೆರೆಗೆ ನಾಲೆಗಳನ್ನು ನಿರ್ಮಿಸಿದ್ನಂತೆ. ಇದೇ ಬಂಡೆಯ ಮೇಲಿರೋ ಸ್ಕಂದಗುಪ್ತನ ಶಾಸನ ಸೌರಾಷ್ಟ್ರದ ರಾಜ್ಯಪಾಲನಾದ ಪರ್ಣದತ್ತನ ಮಗ ಚಕ್ರಪಲಿತನು ಸುದರ್ಶನ ಸರೋವರವನ್ನು ಕ್ರಿಸ್ತಶಕ 456-57 ರಿಪೇರಿ ಮಾಡಿಸಿದ ಅನ್ನುವ ಮಾಹಿತಿಯನ್ನು ತಿಳಿಸ್ತದಂತೆ. ಹಾಗೆ ಮುಖ್ಯ ಶಿಲಾಶಾಸನದಲ್ಲಿ ಎರಡನೇದು ಕಾಲ್ಸಿ ಶಿಲಾಶಾಸನ. ಈ ಕಾಲ್ಸಿ ಅನ್ನೋದು ಒಂದು ಪುಟ್ಟ ಪಟ್ಟಣ ಆಗಿತ್ತು. ಉತ್ತರ ಪ್ರದೇಶದ ಡೆಹ್ರಾಡೂನ್ ಜಿಲ್ಲೆಯಲ್ಲಿ ಈ ಕಾಲ್ಸಿ ಪಟ್ಟಣ ಇದೆ. ಕಾಲ್ಸಿಯಿಂದ ಉತ್ತರಕ್ಕೆ 2.5 ಕಿಲೋಮೀಟರ್ ದೂರದಲ್ಲಿ ಯಮುನಾ ನದಿ ದಂಡೆ ಮೇಲೆ ಬೃಹತ್ ಬಂಡೆಯ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆಯಂತೆ. ಇನ್ನು ಮೂರನೇದು ಶಹಬಾಜ್ ಘರಿ ಶಿಲಾಶಾಸನ. ಪೇಶಾವರ್ ಜಿಲ್ಲೆಯ ಮರ್ದಾನ್ ಎನ್ನುವ ಪಟ್ಟಣದಿಂದ 9 ಕಿಲೋಮೀಟರ್ ದೂರದಲ್ಲಿ ಮಕಾಮ್ ನದಿಯ ಹತ್ತಿರ ಶಹಬಾಜ್ ಘರಿ ಗ್ರಾಮ ಇದೆ. ಈ ಗ್ರಾಮದಿಂದ 800 ಮೀಟರ್ ದೂರದ ಬೆಟ್ಟದ ಬಂಡೆ ಮೇಲೆ ಇದನ್ನು ಕೆತ್ತಲಾಗಿದೆಯಂತೆ. ಈ ಶಾಸನದಲ್ಲಿ ಖರೋಷ್ಠಿ ಲಿಪಿಯನ್ನು ಬಳಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ಖರೋಷ್ಠಿ ಲಿಪಿಯ ವಿಶೇಷ ಏನು ಗೊತ್ತಾ ಕೇಳುಗರೆ? ಈ ಖರೋಷ್ಠಿ ಲಿಪಿಯನ್ನು ಬಲಭಾಗದಿಂದ ಎಡಕ್ಕೆ ಬರೆಯಲ್ಪಡ್ತಾ ಇದ್ದಂತೆ. ಹಾಗಾಗಿ ಈ ಖರೋಷ್ಠಿ ಲಿಪಿ ಕೆಲವೇ ಶತಮಾನದಲ್ಲಿ ಅವನತಿನೂ ಹೊಂತಂತೆ. ಇನ್ನು ನಾಲ್ಕನೇದು ಮನ್ಷೇರ ಶಿಲಾಶಾಸನ. ಈ ಮನ್ಷೇರ ಒಂದು ತಾಲೂಕು ಕೇಂದ್ರ ಆಗಿದ್ದು ವಾಯುವ್ಯ ಗಡಿ ಪ್ರಾಂತ್ಯದ ಹಜಾರಾ ಜಿಲ್ಲೆಯಲ್ಲಿದೆ. ಈ ಶಾಸನವನ್ನು 3 ಬಂಡೆಗಳ ಮೇಲೆ ಕೆತ್ತಲಾಗಿದೆಯಂತೆ. ಈ ಶಾಸನದಲ್ಲೂ ಖರೋಷ್ಠಿ ಲಿಪಿಯನ್ನು ಬಳಸಲಾಗಿತ್ತು ಅಂತ ಹೇಳ್ತಾರೆ. ಮೊದಲ 2 ಬಂಡೆಗಳ ಮೇಲಿನ ಶಾಸನಗಳನ್ನು ಕನ್ನಿಂಗ್ ಹ್ಯಾಮ್ ಅನ್ನೋರು ಹಾಗೂ 1889 ಪಂಜಾಬಿನ ಪುರಾತತ್ವ ಇಲಾಖೆಯ ನೌಕರನೊಬ್ಬನು ಕಂಡುಹಿಡಿದಿದ್ದಂತೆ. ಇನ್ನು ಐದನೇದು ದೌಲಿ ಶಿಲಾಶಾಸನ. ಈ ದೌಲಿ ಅನ್ನೋದು ಒರಿಸ್ಸಾದ ಪುರಿ ಜಿಲ್ಲೆಯ ಒಂದು ಗ್ರಾಮ ಆಗಿತ್ತು. ಭುವನೇಶ್ವರದ ದಕ್ಷಿಣಕ್ಕೆ
11 ಕಿಲೋಮೀಟರ್ ದೂರದಲ್ಲಿ ಈ ದೌಲಿ ಇದೆ. ಈ ಶಾಸನವನ್ನು ಲೆಫ್ಟಿನೆಂಟ್ ಕಿಟ್ಟೋಯ್ ಎಂಬುವನು ಕಂಡುಹಿಡಿದಂತೆ. ಆರನೇದು ಕೇಳುಗರೆ, ಇನ್ನು ಆರನೇದು ಜೌಘಡ್ ಶಿಲಾ ಶಾಸನ. ಈ ಜೌಘಡ್ ಗಂಜಾಂ ಜಿಲ್ಲೆಯ ಬರ್ಹಾಂಪುರ್ ತಾಲೂಕಿನ ಒಂದು ಕೋಟೆಯ ಅವಶೇಷದ ಬಳಿ ಸಿಕ್ಕದ. ಈ ಶಾಸನ ದೌಲಿ ಶಿಲಾ ಶಾಸನದ ಅಂಶಗಳನ್ನು ಒಳಗೊಂಡು ನಕಲು ಶಾಸನ ಆಗಿದೆ ಅಂತ ಹೇಳ್ತಾರೆ. ಇನ್ನು ಏಳನೇದು ಬಾಂಬೆ ಸೋಪಾರ ಶಾಸನ. ಸೋಪಾರ ಎಂಬುದು ಮಹಾರಾಷ್ಟ್ರದ ಥಾಣಾ ಜಿಲ್ಲೆಯ ಪ್ರಾಚೀನ ನಗರ. ಅಶೋಕನು ಸೋಪಾರದಲ್ಲಿ ಸ್ಥಾಪಿಸಿದ ಈ ಶಿಲಾಶಾಸನವು ಮುರಿದು ಹೋಗಿದ್ದು ಸೋಪಾರ ನಗರದ ಪೂರ್ವಕ್ಕಿರುವ ಭಟಿಲಾ ಕೊಳದ ಬಳಿ ಕಂಡುಬಂದಿತ್ತು. ಈ ಮುರಿದ ಶಾಸನವನ್ನು ಪಂಡಿತ್ ಭಗವಾನ್ ಲಾಲ್ ಇಂದ್ರಜಿಯವರು 1882 ಕಂಡುಹಿಡಿದರಂತೆ. ಈ ಶಾಸನದ ಮೂಲ ಶಿಲೆಯನ್ನು ಮುಂಬಯಿಯ ಬಾಂಬೆ ಏಷ್ಯಾಟಿಕ್ ಸೊಸೈಟಿಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಂದಿಗೂ ಇಟ್ಟಾರಂತೆ. ಇನ್ನು ಎಂಟನೇದು ಎರ್ರಗುಡಿ ಶಿಲಾಶಾಸನ ಅಂತ. ಈ ಎರ್ರಗುಡಿ ಶಿಲಾಶಾಸನ ಸಿಕ್ಕಿರುವಂತಹ ಪ್ರದೇಶ ಎರ್ರಗುಡಿನೇ ಆಗ್ಯದ. ಅಂದರೆ ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಸಿದ್ದಾಪುರದಿಂದ 128 ಕಿಲೋಮೀಟರ್ ದೂರದಲ್ಲಿ ಸಿಕ್ಕದ. ಅನುಘೋಷ್ ಎಂಬುವರು ಈ ಶಾಸನವನ್ನು ಕಂಡುಹಿಡಿದಿದ್ರಂತೆ. ಈ ಶಾಸನವನ್ನು ಬ್ರಾಹ್ಮಿ ಲಿಪಿನಲ್ಲಿ ರಚಿಸಲಾಗಿದೆಯಂತೆ. ಈ ಶಾಸನದ ವೈಶಿಷ್ಟ್ಯವೇನೆಂದರೆ ಇದನ್ನು ಕ್ರಮವಾಗಿ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಈ ಮಾದರಿಯಲ್ಲಿ ರಚಿಸಲಾಗಿದೆ. ಯಾವುದೇ ಬ್ರಾಹ್ಮಿ ಅಥವಾ ಖರೋಷ್ಠಿ ಲಿಪಿಯ ಬರವಣಿಗೆಯಲ್ಲೂ ಈ ಮಾದರಿಯನ್ನು ಬಳಸಿಲ್ಲಂತೆ. ಈ ಶಿಲಾಶಾಸನದ ಭಾಷೆ ಮಗಧ. ಕೇಳುಗರೆ, ಆಲಿಸಿದ್ರಲ್ಲ, ಅಶೋಕ ಮಹಾಶಯನ ಮುಖ್ಯ ಶಿಲಾಶಾಸನಗಳಲ್ಲಿ ನಾವು 8 ಶಿಲಾಶಾಸನಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇನ್ನು ಎರಡನೆಯ ಶಾಸನ ಗೌಣ ಶಿಲಾಶಾಸನ. ಇದರಲ್ಲಿ ಮತ್ತೆ ಎಷ್ಟು ವಿಧ ಇದೆ, ಅದು ಎಲ್ಲಿ ದೊರಕಿದಾವೆ ಅನ್ನೋ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಹಾಗಾದರೆ ಇಂದಿನ ಗತವೈಭವ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಂದಿನ ವಾರ ಮತ್ತೊಂದಿಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

ರೇಡಿಯೋ ಗಿರ್ಮಿಟ್ಟದ ಕೇಳುಗರಿಗೆಲ್ಲ ನಿಮ್ಮ ಗೌರಿ ಪ್ರಸನ್ನ ಮಾಡು ನಮಸ್ಕಾರಗಳು. ಸದಸ್ಯರೆಲ್ಲ ಹರಟಿ ಕಟ್ಟಿಗೆ ಜಮಾಯಿಸಿರಲ್ಲ ಹರಟಿ ಕೇಳಲಿಕ್ಕೆ? ಅಯ್ಯ, ಬೆಳಗಾದ್ರ ದೊಡ್ಡ ಹಬ್ಬರಿ, ಮನಿ ತುಂಬ ಮೈ ತುಂಬ ಕೆಲಸ ಬಿದ್ದಾವ. ಇವತ್ತಿನ ಹರಟಿ ಸ್ವಲ್ಪ ಲಗುನ್ ಮುಗಿಸ್ರಿ ಅಂತೀರೇನು? ಹೌದ್ರವಾ, ನಂಗೂ ಬಹಳ ಕೆಲಸವ. ಆದ್ರ ಹರಟಿ ಆಗ್ಲಿಲ್ಲ ಅಂದ್ರ ಗಾಡಿ ಮುಂದಕ್ಕೆ ಹೋಗುದಿಲ್ಲ ನೋಡ್ರಿ, ಅದಕ್ಕ ಸೌಂಡ್ ಮಾಡ್ಕೊಂಡು ಬಂದೀನಿ. ಹೊಸ ಹೊಸ ಕನಸಿನ ಬಣ್ಣ ಬಣ್ಣದ ಚಿಗುರು ಹೊತ್ಕೊಂಡು ಮೈ ತುಂಬ ನಳನಳಿಸೋ ತಂಬೆಲರು, ಅರಳಿರೋ ಹೂಗಳನ್ನ ಹೊತ್ತು ನಿಂತ ಪ್ರಕೃತಿ ಈಗ ಸುಜಲೆ, ಸುಫಲೆ, ಸಸ್ಯ ಶ್ಯಾಮಲೆ. ಎಲ್ಲೆಲ್ಲೂ ಮಾವು ಮಲ್ಲಿಗೆಗಳ ಕಂಪು, ಹೊಂಗೆಯ ತಂಪು, ಹಸುರಿನ ಸೊಂಪು, ಕೋಗಿಲೆಗಳ ಕೂಜನದ ಇಂಪು, ಮನದ ತುಂಬಾ ಹಿಗ್ಗಿನ ಪೆಂಪು. ಹೌದು, ಮತ್ತ ಬಂತು ಉಗಾದಿ. ಬೇವು ಬೆಲ್ಲ ಜೋಡಿ ಹಳೆಯ ನೂರಾರು ಸ್ಮೃತಿಗಳನ್ನ ತನ್ನ ಒಡಲೊಳಗೆ ಹೊತ್ಕೊಂಡು ಮತ್ ಬಂದದ. ಹೊಸ ಹೊಸ ಕನಸುಗಳ ಹೆಣಿಕೆಯೊಂದಿಗೆ ಹೊಸತನಕ್ಕಾಗಿ ಕಾಯುತ್ತಾ ಅರಸುತ್ತಾ ಮನೆಯ ಹೊಸಿಲಿಗೆ ಮತ್ತ ಬಂತು ಉಗಾದಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಷ್ಟು ಖರೆ ಅಲ್ಲ ಈ ಕವಿವಾಣಿ? ಇವತ್ತ ಹಬ್ಬ, ಲಗುನ ಏಳು, ಎದ್ದು ಎರ್ಕೊಂಡು ಹೊಸ ಲಂಗ ಹಾಕೋಬೇಕು. ಚುಮು ಚುಮು ನಸಕ್ನಾಗ ಅಜ್ಜಿಯ ಸುಪ್ರಭಾತ ಚಾಲು. ಏಳದಿದ್ರ ಬಿಟ್ಟಾಳ ಉಸಿರು ಬಿಡ್ಲಾರ್ದೆ, ಗೌರಮ್ಮ ಗೌರಿ ಏಳ್ತಿಯಾ ಎದ್ದಿಯಾ ಅಂತ ಬೆನ್ ಹತ್ತಿ ಎಬ್ಸೆ ಬಿಡ್ತಾಳ. ಏಳ್ಲಾರ್ದೆ ವಿಧಿ ಇಲ್ಲ. ಹಲ್ ತಿಕ್ಕೊಂಡು ಅಮ್ಮ ಕೊಟ್ಟು ಬಿಸಿ ಬಿಸಿ ಛಾ ತೂಕುಡ್ಸ್ಕೊತೆ ಕುಡಿದ್ ಕೂಡ್ಲೇ ಬಟ್ಟಲ್ ತುಂಬ ಬೆಚ್ಚನೆಯ ಕೊಬ್ಬರಿ ಎಣ್ಣೆಯನ್ನ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಎನ್ನುತ್ತಾ ಮೈ ಕೈಗೆಲ್ಲ ಅಜ್ಜಿ ಸೌರಿ ತಿಕ್ಕಿದ್ರ ನಮ್ಮ ಒಳಗೆಲ್ಲ ಖಾಲಿಯಾಗಿ ಹಗುರಾಗಿ ತೇಲು ಅಂತ ಅನುಭವ. ಅಜ್ಜಿಯ ಆತ್ಮೀಯ ಸ್ಪರ್ಶ ಈಗನೂ ಹೃದಯದ ಮೂಲಾಗೆಲ್ಲೋ ಬೆಚ್ಚಗ ಅಡಗಿ ಕೂತ್ ಬಿಟ್ಟದ. ಬಚ್ಚಲ್ ಮನೆಯ ಆ ದೇವನಂತ ತಾಮ್ರದ ಹಂಡೆ ಒಳಗ ಬೇವಿನೆಲೆ ತೇಲ್ತಾ ಇರುವಂತ ಬಿಸಿ ಬಿಸಿ ನೀರು, ಹೊಗೆ ಆಡ್ತಿರೋ ಆ ನೀರನ್ನ ಮಾಮಿ ಸ್ನಾನಕ್ಕಂತ ಹೇಳಿ ಹಿತ್ತಾಳಿ ಗಂಗಾಳದಾಗ ತೋಡ್ತಿದ್ರ ಸಣ್ಣವರಾದ ನಮ್ಗೆಲ್ಲ ಗಾಬ್ರಿ, ಜೋಡಿಗೆ ಅಚ್ಚರಿ, ಕೈ ಸುಡಂಗಿಲ್ಲೇನಿ ಇವರಿಗೆ ಅಂತ. ಜೊತೆಗೆ ಆತಂಕನು, ಎಲ್ಲಿ ಇಂಥ ಸುಡು ಸುಡು ನೀರನ್ನ ತಲೆ ಮೇಲೆ ಸುರಿದ್ ಬಿಡ್ತಾರೋ ಏನೋ ಅಂತ. ತಣ್ಣೀರ್ ಹಾಕು, ತಣ್ಣೀರ್ ಹಾಕು ಅಂತ ಹತ್ ಸಲ ಕೂಕೊಂಡ್ರು ಇನ್ನೂ ಎಂಥ ತಣ್ಣೀರ, ಈಗ ಆರಿ ಕತ್ತಿ ಉಚ್ಚಿ ಆಗ್ಯಾವ ಅಂತ ಜಬರಿಸಿ ಮೈ ಮೇಲೆ ಬಿಸಿನೀರ್ ಸುರಿದ್ರ ಆಹಾ, ನಮ್ ಬಚ್ಚಲ್ ಮನೆಯ ಕಥಕ್ಕಳಿ ಭರತನಾಟ್ಯ ನೆನೆಸ್ಕೊಂಡ್ರ ಈಗ ನಗು ತೇಲಿ ಬರ್ತದ. ಸೀಗಿಕಾಯಿ ಸಂಭ್ರಮ ಬ್ಯಾರೆ, ಎಷ್ಟರ ಘಟ್ಟಿ ಕಣ್ಣು ಮುಚ್ಕೋರಿ, ಯಾವ್ದೋ ಮಾಯ್ದಾಗ ಅದು ಕಣ್ಣಾಗ ಹೋಗುದ್ ಗ್ಯಾರಂಟಿನೆ. ಭಗ ಭಗ ಉರಿದು ಕಣ್ಣು ಕೆಂಪಗ ಆಗಬೇಕು, ಅವಾಗ ಅಭ್ಯಂಜನ ಪೂರ್ತಿ ಆದಂಗ ಲೆಕ್ಕ. ತಲೆಬಾಗಿಲಿನ ಹಸಿರಾದ ಮಾವಿನ ತೋರಣ, ತಳಿರು, ಬೇವಿನ ಟೊಂಗೆಗಳು, ಅಂಗಳದ ರಂಗವಲ್ಲಿ, ಹೊಸ್ತಿಲಿನ ಕೆಮ್ಮಣ್ಣು, ದೇವ್ರ ಮನಿದು ಥಳಥಳ ಹೊಳೆಯುವಂತಹ ದೇವ್ರ ಉಪಕರಣಗಳು, ತುಪ್ಪದ ಬತ್ತಿ, ಎಣ್ಣೆ ದೀಪದ್ದು ಉದಿನ ಕಡ್ಡಿ ಸುಗಂಧಗಳು, ಅಜ್ಜನ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೆ ಜನ್ಮ ಜನ್ಮನಿ ಎಂಬಂತಹ ಕಿವಿ ರಿಂಗಣಿಸುವಂತಹ ಮಂತ್ರ, ಪಡಸಾಲಿ ರೇಡಿಯೋದಾಗ 7:45 ಚಿತ್ರಗೀತೆ ಒಳಗ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಹಾಡಿನ ಧ್ವನಿ, ಅಡಿಗೆ ಮನೆಯೊಳಗ ಬೇಳೆ ರುಬ್ಬು ಸದ್ದು, ಹೂರ್ಣ ಕುದಿಯು ಘಮ, ಬಾಳಿಯಲ್ಲಿ ರಂಗೋಲಿಗಳ ಸಂಭ್ರಮ, ಬೇವು ಬೆಲ್ಲದ್ದು ಹೋಳಿಗೆ ಪಾಯಸಗಳ ಚಿತ್ರಾನ್ನ ಬುರ್ಬುರಿಗಳ ಭರ್ಜರಿ ಊಟ, ಸಂಜೆ ಆಗು ಪುರುಸೋತಿಲ್ದೆ ಪಂಚಾಂಗ ಶ್ರವಣ, ಯಾರ್ಯಾರ ರಾಶಿ ಭವಿಷ್ಯ ಏನೇನು ಎತ್ತೆತ್ತ ಅಂತ ತಿಳ್ಕೊಳ್ಳುವಂತ ಹುಚ್ಚು ಕುತೂಹಲ, ಲಕ್ಷ್ಮಿ ಗುಡಿಗೆ ಹೋಗು ಸಡಗರ, ಅಲ್ಲಿನ ಪಾಳಿ, ಸಿಟಿ ಉದ್ಕೋತ ತಮ್ಮ ಕೈ ಹಿಂದ ಮುಂದ ಅಲ್ಲಾಡಿಸುವಂತ ಪೊಲೀಸ್ನವರು, ಅಲ್ಲಿನ ಸಾಲು ಸಾಲು ಅಂಗಡಿಗಳ ಪ್ಲಾಸ್ಟಿಕ್ ಬಳಿ ರಿಬ್ಬನ್ಗಳು, ಆಟಿಗೆ ಸಾಮಾನು, ಪುಗ್ಗಗಳು,
ಲಕ್ಷ್ಮೀದೇವಿ ಕಣ್ಮನ ಸೆಳೆಯುವಂತಹ ಅಲಂಕಾರ, ಆ ಪಟ್ಟೆ ಸೀರೆ, ಹೊಳಿ ಹೊಳಿಯು ಸರ ಆಭರಣಗಳು, ಗಂಟೆಯ ನಿನಾದ, ಮಂಗಳಾರತಿ ಜೊತೆಗೆ ಅಂಗಾರದ ರುಚಿ, ಒಂದೊಂದು ಎಂಥ ಮಧುರ. ಓ ಬಾಲ್ಯವೇ, ಎಲ್ಲಿ ಹೋದೆ? ಆ ಕಾಲ ಒಂದಿತ್ತು, ದಿವ್ಯ ತಾನಾಗಿತ್ತು ಎಂಬ ಬಡಬಡಿಕೆ ಮಾತ್ರ ಈಗ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ, ಒಂದೇ ಬಾಲ್ಯ, ಒಂದೇ ಹರೆಯ, ನಮಗದಷ್ಟೇ ಏತಕ್ಕೆ ಎಂದು ಮನ ಹಲ್ಬುದಂತೂ ಖರೆ ಅದ ನೋಡ್ರಿ. ಯುಗಾದಿ ಜೋಡಿಗೆ ಶುರುವಾದ ಚೈತ್ರ ಮಾಸದ ಸಡಗರ ಕೇಳ್ಬೇಕೇನ್ರಿ? ಮಧುಮಾಸ ಅಂತಾನೆ ಪ್ರಖ್ಯಾತವಾದಂತಹ ಋತುಗಳ ರಾಜ ವಸಂತನ ಆಗಮನ. ಉಗಾದಿ ಹಿಂಗ ತನ್ನ ಜೋಡಿ ಸಂತಸ, ಸಮೃದ್ಧಿ, ಸಂಭ್ರಮಗಳ ಸರಮಾಲೆನೆ ಹೊತ್ಕೊಂಡು ಬರ್ತದ. ರಾಮನವಮಿ, ಹನುಮ ಜಯಂತಿ, ಅಕ್ಷತೃತೀಯ, ಹಿಂಗ ಹಬ್ಬಗಳ ಸಾಲು ಸಾಲು. ಈ ಹಬ್ಬಗಳು ಏನವಲ್ಲ, ಮನುಜ ಕುಲದ ಜಂಜಡ ದುಗುಡಗಳನ್ನೆಲ್ಲ ಮರೆಸಿ ಜೀವನೋತ್ಸಾಹವನ್ನು ಹೆಚ್ಚಿಸುವಂತ ಟಾನಿಕ್ಗಳು ಅಂದ್ರ ತಪ್ಪಲ್ ನೋಡ್ರಿ. ಚೈತ್ರ ಮಾಸ ಅಂದ ಕೂಡ್ಲೇ ಚೈತ್ರ ಗೌರಿ ತಾನೇ ಓಡೋಡ್ ಬಂದೇ ಬಿಡ್ತಾಳ. ಮನಿ ಮನಿಯೊಳಗೂ ಉಯ್ಯಾಲೆ ಗೌರಮ್ಮ. ಆಕಿನ ಎದುರು ಹಸಿರ್ ಹಸಿರಾಗಿ ತಲೆ ತೂಗಿಸ್ಕೋತ ನಳನಳಿಸೋ ಅಂತ ಸಸಿಗಳು, ಹೆಂಗಳೆಯರು, ಮಕ್ಕಳ ಜರತಾರಿ ಸೀರೆ, ಲಂಗಗಳ ಸರಭರ, ಅರಿಶಿನ ಕುಂಕುಮದ ಸಡಗರ, ವಿಧ ವಿಧ ಕೋಸಂಬರಿ ಪಾನಕಗಳ ಸಮಾರಾಧ್ನಿ, ಮಾವಿನಕಾಯಿ, ನಿಂಬೆಹಣ್ಣು, ಹಸಿರು ಮೆಣಸು, ಮೆಂತೆ ಮೆಣಸಿನಕಾಯಿ ಒಗ್ಗರಣೆಯ ಘಮದ ಜೋಡಿ, ಕಡ್ಲಿ ಬ್ಯಾಳಿ, ಹೆಸರು ಬ್ಯಾಳಿ, ಕೋಸಂಬರಿಗಳು ಎಲ್ಲರ ಬಾಯಾಗೂ ನೀರು ಬರೆಸ್ತಾವ್ ನೋಡ್ರಿ. ಪಾನಕಗಳು ಎಷ್ಟೊಂದು ವಿಧ ಅಂತೀರಿ? ಏಲಕ್ಕಿ ಪುಡಿ ಬೆರೆಸಿದ ನಿಂಬೆ ಹಣ್ಣಿನ ಪಾನಕ, ಬೆಲ್ಲ ಮಾವಿನಕಾಯಿ ಬೆರೆಸಿದ ಪಾನಕ, ಬೇಲದ ಹಣ್ಣಿನ ಪಾನಕ, ಈಗೀಗ ರಸ್ನ ಮತ್ತು ರೋ ಅಬ್ಸಾಗಳು ಅದ್ರ ಸಾಲ್ನಾಗ ಸೇರಾವನ್ರಿ. ನಮಗ ಸಣ್ಣವರಿದ್ದಾಗ ಮನಿ ಮನಿ ಅಡ್ಡಾಡಿ ಕೋಸಂಬರಿ ಗೋಳೆ ಮಾಡುವುದೇ ದೊಡ್ಡ ಕೆಲಸ ಆಗಿತ್ತು. ಅಡಸ್ಲ ಬಡಸ್ಲ ತಿಂದು ಮರದಿನ ಹೊಟ್ಟೆ ಕೆಡಿಸ್ಕೊಂಡು ದೊಡ್ಡವ್ರ ಹತ್ರ ಬೈಸ್ಕೊಳ್ಳುದು ಇತ್ತನ್ರಿ. ಕೋಸಂಬರಿ ಹಾಕೊಡ್ಲಿಕ್ಕ ಅಂತ ಹಳ್ಳದ ಹನುಮಪ್ಪನ ಗುಡಿಯೊಳಗಿರೋ ಅರಳಿ ಮರದ ಎಲೆ ಹರ್ಕೊಂಬರುದು ಒಂದ್ ದೊಡ್ಡ ಗಮ್ಮತ್ತಿನ ಕೆಲಸ ಆಗಿತ್ತು. ಕೆಲವೊಂದ್ಸಲ ಮನೆಯಾಗಿನ ಬಾಳೆ ಎಲೆಗಳನ್ನ ಪುಟ್ಟದಾಗಿ ಚಚ್ಚೌಕವಾಗಿ ಕತ್ತರಿಸೋದು, ಇಲ್ಲಾಂದ್ರ ಪತ್ರೋಳಿ ಎಲೆ ಸಿಬಿರೆಲ್ಲ ಬಿಡಿಸಿ ಸಣ್ಣ ಸಣ್ಣ ಎಲೆಗಳನ್ನ ಪ್ರತ್ಯೇಕ ಮಾಡುದು, ಏನೂ ಇಲ್ಲಾಂದ್ರ ಕಡಿಕ ನ್ಯೂಸ್ ಪೇಪರ್ನ ಸಣ್ಣ ಸಣ್ಣ ಚೌಕಗಳನ್ನಾಗಿ ಕತ್ತರಿಸೋದು ಎಲ್ಲ ನಡೀತಿತ್ತು ಕೋಸಂಬರಿ ಹಾಕೊಡ್ಲಿಕ್ಕೆ. ಯೂಸ್ ಆ್ಯಂಡ್ ಥ್ರೋದ ಬೌಲ್ಗಳ ಮೇಲೆ ರೊಕ್ಕನೂ ಖರ್ಚು ಮಾಡುವುದಿಲ್ಲ, ಪರಿಸರ ನಾಶನೂ ಇಲ್ಲ. ಸಂಜೆ ಮುಂದ ಹಸಿರು ಸೀರೆ ಉಟ್ಕೊಂಡು ಹಸಿರು ಬಳಿ ತೊಟ್ಕೊಂಡು ಉಯ್ಯಾಲಿಯೊಳಗ ಮಹಾರಾಣಿ ಹಂಗ್ ಕೂತ ಗೌರಮ್ಮಗ ಹವಳದ ಆರುತಿ, ಹವಳ ಮಾಣಿಕದ ಆರುತಿ ಅಂತ ಹಾಡ್ ಹೇಳ್ಕೊತ ಆರತಿ ಮಾಡುದು, ಕೊಬ್ಬರಿ ಸಕ್ರಿ, ಪುಟಾಣಿ ಸಕ್ರಿನ ಪಂಚಭಕ್ಷದಷ್ಟೇ ಪ್ರೀತಿಯಿಂದ ತಿನ್ನುದು, ಆ ದಿನಗಳ ಮಜಾನೆ ಬ್ಯಾರೆ ಇತ್ತು ಬಿಡ್ರಿ. ಅಂದಂಗ ಚೈತ್ರ ಮಾಸ ಅಂದ ಕೂಡ್ಲೇ ಮಾವು ಮರೆಯೋಂಗಿಲ್ ನೋಡ್ರಿ. ಮಾವಿನಕಾಯಿ, ಮಾವಿನ ಹಣ್ಣುಗಳ ಸುವಾಸನೆಯಿಂದ ಇಡೀ ಮಾರ್ಕೆಟೆ ಘಮ ಘಮ ಅಂತಿರ್ತದ. ಮಿಡಿಗಾಯಿ, ಹೆಚ್ಚಿದ ಮಾವಿನಕಾಯಿಗಳ ಹಸಿ ಬಿಸಿ ಉಪ್ಪಿನಕಾಯಿಗಳ ತಯಾರಿ ಭರಾಟಿಯಿಂದ ನಡೆದಿರ್ತದ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ತಂಬುಳಿ, ಅಪ್ಪೆ ಹುಳಿ, ಆಂಪನ್ನ, ಮಾವಿನಕಾಯಿ ಪಳುವು, ಮಾವಿನಕಾಯಿ ಮೆಥೆಂಬ, ಮಾವಿನಕಾಯಿ ಕಾರೇಸ, ಮಾವಿನಕಾಯಿ ತವ್ವಿ, ಮಾವಿನಕಾಯಿ ಚಿತ್ರಾನ್ನ, ಗುಳಂಬ, ಹೊತ್ಕೊಂಡು ಮಲಕಿದ್ದ ಎಲ್ಲಾ ರಸಗ್ರಂಥಿಗಳನ್ನ ಹೊಡೆದು ಎಬ್ಬಿಸ್ಬಿಡ್ತಾವ ನೋಡ್ರಿ ಇವು. ಇನ್ನ ಉಬ್ಬಿದ ಪುರಿ, ಚಪಾತಿ, ಹೋಳಿಗೆ ಜೋಡಿ, ಮಾವಿನ ಹಣ್ಣಿನ ಸೀಕರಣಿ, ರಸಾಯನ ಇದ್ರಂತೂ ಒಂದೇ ಹೊಟ್ಟಿ ಯಾಕದನೋ, ದೇವ್ರು ಕನಿಷ್ಠ ಮಾವಿನ ಹಣ್ಣಿನ ಸೀಸನ್ನಾಗರೆ ಎರಡ್ ಹೊಟ್ಟಿ ಕೊಡಬಾರ್ದ ಅಂತ ಅನಿಸ್ತದ ನೋಡ್ರಿ. ಆಪೂಸು, ಕಲಮಿ, ನೀಲಮ್ಮು, ರಸಪುರಿ, ರತ್ನಗಿರಿ, ಬಾದಾಮ್, ಮಲ್ಲಿಕಾ, ತೋತಾಪುರಿ, ಲಂಗಡ, ದಶೇರಿ, ಒಂದ ಎರಡ, ಎಷ್ಟೆಲ್ಲಾ ಥರಾವರಿ ಹಣ್ಣುಗಳು, ಒಂದೊಂದಕ್ಕೂ ತಂದೆ ಆದ ವಿಶಿಷ್ಟ ರುಚಿ. ಇವೆಲ್ಲಾದ್ರ ಜೋಡಿ ಮಧುಮಾಸ ಬಂದಿಹುದು, ಮಧುಕರಿಗಳೇ ಬನ್ನಿ, ಮಧುರಸದ ಗೀತಗಳಿಂ ನಾವು ನಲಿವ ಎನ್ನುವ ಕವಿವಾಣಿ ಹಂಗ ಉಗಾದಿ ವಿಶೇಷಾಂಕದ ವಿಶೇಷ ಲೇಖನಗಳು, ಗೀತಗಳು, ಹಾಸ್ಯಗಳನ್ನ ಓದಿ ತಣಿಯದು ಈ ಮನ. ರಸ ಋಷಿ ಕುವೆಂಪುರವ್ರು ಹೇಳುವಂಗ ತೊಲಗಲಿ ದುಃಖ, ತೊಲಗಲಿ ಮತ್ಸರ,
ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ. ನಮ್ಮೆದೆಯಲ್ಲಿದೆ ಸುಖನಿಧಿ ಎಂದು ಹೊಸ ಹೂಣಿಕೆಯನ್ನು ತೊಡಗಿಂದು. ತಮಗೆಲ್ಲರಿಗೂ ವಿಕಾರಿ ನಾಮ ಸಂವತ್ಸರದ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಹಾರೈಕೆಯೊಂದಿಗೆ ಮತ್ತ ಮುಂದಿನ ವಾರ ಇದೇ ಸಮಯಕ್ಕ ಸಿಗುಣಂತ ಇನ್ನಷ್ಟು ಹರಟಿ ಜೊತೆಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ ಜೋಡಿ ಹಂಚ್ಕೊಳಿಕ್ಕೆ ಮರಿಬೇಡ್ರಿ. ಮತ್ತ ನಮ್ಮ ಮಿಂಚಂಚೆ gauri@radiogirmit.com. ನನಗೂ ಹಬ್ಬದ ತಯಾರಿ ಮಾಡುದರವ ಬಹಳ ಕೆಲಸವ, ಬರ್ತೀನಿ. ನಮಸ್ಕಾರ.

ಕೇಳಿದರೆ ರೇಡಿಯೋ ಗಿರ್ಮಿಟ್ ಹಾಗೂ ಕೆಎಲ್ಇ ಧ್ವನಿ 90.4 ಹುಬ್ಬಳ್ಳಿ ಇವರ ಸಹಭಾಗಿತ್ವದಲ್ಲಿ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.

0: ಕೆಎಲ್ಇ ಧ್ವನಿಯ ನೆಚ್ಚಿನ ಶ್ರೋತೃಗಳೆಲ್ಲರಿಗೂ ಡಾಕ್ಟರ್ ಗುರುರಾಜ್ ಕರ್ಜ್ಗಿಯವರ ಕರುಣಾಳುಪಾ ಬಳಕೆ ವಿಶೇಷ ಕಾರ್ಯಕ್ರಮಕ್ಕೆ ಶಿಲ್ಪಾ ಕುಬ್ಸದ್
1: ಹಾಗೂ ವಿಜಯಲಕ್ಷ್ಮಿ ಮಳಿಮಠಳಿಂದ ಸ್ವಾಗತ
0: ಸುಸ್ವಾಗತ. ಕೇಳುಗ್ರ, ಇವತ್ತಿನ ಕರುಣಾಳು ಬಾ ಬೆಳಕೆ ಕಥಾಗುಚ್ಛದಿಂದ ಆಯ್ದ ಎರಡು ಕಥೆಗಳು ಯಾವಂದ್ರ ಆತ್ಮವಿಶ್ವಾಸ ಸಾಧನೆಯ ಅಡಿಪಾಯ, ಇನ್ನೊಂದು ಭೂತದ ನಾಶ. ಈ ಎರಡೂ ಕಥೆಗಳು ನಮ್ಮ ಜೀವನಕ್ಕ ಯಾವ ನೀತಿಯನ್ನ ಕಲಿಸ್ಕೊಡ್ತಾವು ಅನ್ನೋದನ್ನ ಕೇಳೋಣಂತ. ಮೊದಲಿಗೆ ಕೇಳ್ರಿ ಆತ್ಮವಿಶ್ವಾಸ ಸಾಧನೆಯ ಅಡಿಪಾಯ ಈ ಕಥೆಯನ್ನ.
1: ಕೇಳುಗ್ರ, ಜೂನ್ ತಿಂಗಳಾಗ ಕಾಲೇಜುಗಳಿಗೆಲ್ಲ ಪ್ರವೇಶ ಪರೀಕ್ಷೆ ನಡೀತಿತ್ತು. ಸಹಸ್ರಾರು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿದ್ರು. ಯಾರು ಹೆಚ್ಚಿನ ಅಂಕ ಗಳಿಸ್ತಾರೋ ಅವರಿಗೆ ಮಾತ್ರ ಅವಕಾಶ. ಹೀಗಾಗಿ ಪೈಪೋಟಿ ಹೆಚ್ಚಾಗಿತ್ತು. ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಬೇರೆ ಬೇರೆ ವಿಷಯಗಳಲ್ಲಿ ಬಂದ ಅಂಕಗಳನ್ನ ಕ್ರೋಢೀಕರಿಸಿ ಅಂತಿಮವಾಗಿ ಆಯ್ಕೆ ಆಗಿರುವವರ ಪಟ್ಟಿ ತಯಾರಿಸೋದಕ್ಕ ಯಂತ್ರವೊಂದನ್ನ ಬಳಸಲಾಗ್ತಾ ಇತ್ತು.
0: ಅಭ್ಯರ್ಥಿಗಳ ಉತ್ತರ ಪತ್ರಿಕೆಗಳನ್ನ ಪರಿಶೀಲಿಸಿ ಅವರಿಗೆ ಬಂದಂತ ಅಂಕಗಳನ್ನ ಒಂದು ಸರಿಯಾದ ರೀತಿಯೊಳಗ ಯಂತ್ರದೊಳಗ ತುಂಬಿಸ್ತಿದ್ರು. ಎಲ್ಲವನ್ನೂ ಅಲ್ಲಿ ಭರ್ತಿ ಮಾಡಿದ ನಂತರ ಯಂತ್ರ ಆಯ್ಕೆಯಾದವರ ಪಟ್ಟಿಯನ್ನ ನೀಡ್ತಿತ್ತು. ಎಷ್ಟೊಂದು ಜನ ಕಾತರದಿಂದ ಈ ಪಟ್ಟಿಗಾಗಿ ಕಾಯ್ತಿದ್ರು. ಉನ್ನತ ಸ್ಥಾನ ಪಡೆದವರು ತುಂಬಾ ಬುದ್ಧಿವಂತರು ಅಂತ ಹೆಸರಾಗ್ತಿತ್ತು.
1: ಹಾ ಕೇಳುಗ್ರ, ಹೆನ್ರಿ ಕಾರ್ಸನ್ ಎಂಬ ಒಬ್ಬ ಬಾಲಕ ಈ ಪರೀಕ್ಷೆಗೆ ಕುಂತಿದ್ದ. ಅವನಿಗೆ ಹೈಸ್ಕೂಲು ಮಟ್ಟದಲ್ಲಿ ಅಂತಹ ಹೆಚ್ಚಿನ ಗುಣಗಳೇನೂ ಬಂದಿರಲಿಲ್ಲ. ಆತ ತುಂಬಾ ಸಾಧಾರಣವಾದ ಹುಡುಗ ಅಂತನ ಎಲ್ಲ ಶಿಕ್ಷಕರ ಅಭಿಪ್ರಾಯ ಆಗಿತ್ತು. ಆತನಿಗೂ ಕೂಡ ತನ್ನ ಸಾಧನೆಯ ಬಗ್ಗೆ ಅಭಿಮಾನವಾಗಲಿ ಭವಿಷ್ಯದ ಬಗ್ಗೆ ಬಹುದೊಡ್ಡ ಅಪೇಕ್ಷೆಯಾಗಲಿ ಇರಲಿಲ್ಲ. ಹಂಗ ನೋಡಿದ್ರೆ ಅವನಿಗೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾಗಿ ಕಾಲೇಜಿನಾಗ ಅಭ್ಯಾಸ ಮಾಡಲು ಅನುಮತಿ ಸಿಗೋದ್ರಾಗ ನಂಬಿಕೆನೇ ಇರಲಿಲ್ಲ. ಆದರೂ ಪ್ರಯತ್ನ ಮಾಡ್ತೇನೆ ಅಂತ ಪರೀಕ್ಷೆಗೆ ಕುಂತಿದ್ದ. ಪರೀಕ್ಷೆಯ ಫಲಿತಾಂಶನೂ ಬಂತು.
0: ಹೆನ್ರಿ ಕಾರ್ಸನ್ನಿಗೆ ಆಶ್ಚರ್ಯ ಮತ್ತ ಸಂತೋಷ ಒಟ್ಟೊಟ್ಟಿಗೆ ಆದವು. ಯಾಕಂದ್ರ ಅವನು ಪರೀಕ್ಷೆಯೊಳಗ ಪ್ರಥಮವಾಗಿ ಪಾಸ್ ಆಗಿದ್ದ. ಅವನಿಗಿಂತ ಎಷ್ಟೋ ಪಾಲು ಬುದ್ಧಿವಂತರಾದವರು, ಅಸಾಮಾನ್ಯ ಚಾಣಾಕ್ಷರು ಅಂತ ಅನಿಸ್ಕೊಂಡವ್ರಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದ. ಇವನ ಶಿಕ್ಷಕರಿಗೆಲ್ಲ ಬಹಳ ಅಚ್ಚರಿ ಆಯ್ತು. ಇಂಥ ಪರೀಕ್ಷೆಯೊಳಗ ಇಷ್ಟು ಅಂಕ ಪಡೆದು ಪ್ರಥಮನಾದ ವಿದ್ಯಾರ್ಥಿ ನಿಜವಾಗೂ ಬುದ್ಧಿವಂತನ ಆಗಿರ್ಬೇಕು. ಯಾಕಂದ್ರ ಪರೀಕ್ಷೆಯ ವಿಧಿನ ಹಂಗಿತ್ತು. ಇಂಥ ಬುದ್ಧಿವಂತ ವಿದ್ಯಾರ್ಥಿಯನ್ನ ನಾವಿಷ್ಟು ದಿನ ಆದ್ರೂ ಹೆಂಗ ಗಮನಿಸ್ಲಿಲ್ಲ ಅನ್ನುವಂತ ಚಿಂತೆ ಶಿಕ್ಷಕರಿಗಾತು. ಇನ್ನ ತಂದೆ ತಾಯಿಗೆ ಏನನ್ನಿಸ್ತು ಅಂದ್ರ, ನಾವು ನಮ್ಮ ಮಗ ಬಹಳ ಸಾಧಾರಣ ವಿದ್ಯಾರ್ಥಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವನು ಎಷ್ಟೋ ದೊಡ್ಡ ಸಾಧನೆ ಮಾಡ್ಯಾನಲ್ಲ ಅನ್ನುವಂತ ಹೆಮ್ಮೆ ಮೂಡಿತ್ತು.
1: ಹೆನ್ರಿ ಕಾರ್ಸನ್ನ ಬುದ್ಧಿವಂತಿಕೆ ಮನೆ ಮನೆ ಮಾತಾತು. ಅವನ ಕಾಲೇಜಿನ ಶಿಕ್ಷಕರು ಅವನನ್ನ ನೋಡುವ ರೀತಿನ ಬೇರೆಯಾಗಿ ಹೋತು. ಅವನ ಸಹ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಂದು ವಿಷಯದ ಬಗ್ಗೆ ಹೆನ್ರಿ ಏನ್ ಹೇಳ್ತಾನ ಅಂತ ಕಾಯ್ದು ನೋಡ್ತಿದ್ರು. ದಿನದಿನಕ್ಕ ಅವನ ಪ್ರತಿಭೆ ಹೆಚ್ಚುವಂತನ ಹೋತು. ಹೆನ್ರಿಗೂ ತನ್ನಲ್ಲಿದ್ದ, ಆದರೆ ಇದುವರೆಗೂ ಪ್ರಕಟವಾಗದಿದ್ದಂತಹ ಶಕ್ತಿ, ಬುದ್ಧಿ ಮತ್ತೆ ಅರಿವಾಗ್ತೊಡಗ್ತು. ಅವನು ಕಾಲೇಜು ಶಿಕ್ಷಣವನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ಕಾನೂನಿನಲ್ಲಿ ಪ್ರಖ್ಯಾತನಾದ. ತನ್ನದೇ ಕಾರ್ಯಾಲಯವನ್ನು ಕೂಡ ತೆಗೆದ. ಆ ನಂತರ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆನೂ ಆದ. ಇಂಗ್ಲೆಂಡಿನ ಅತ್ಯಂತ ಪ್ರಖರ ನ್ಯಾಯವಾದಿ ಅಂತಾನೂ ಅನ್ನಿಸ್ಕೊಂಡ. ಸರ್ಕಾರದ ಸಾಲಿಸಿಟರ್ ಜನರಲ್ ಅಂತಾನೂ ಆಯ್ಕೆಗೊಂಡ. ಮುಂದೆ ಅಟಾರ್ನಿ ಜನರಲ್ ಆಗಿ ಇವನಂತಹ ಕಾನೂನು ತಜ್ಞ ಹಿಂದೆ ಇರಲಿಲ್ಲ, ಮುಂದೇನೂ ಇರಲಿಕ್ಕಿಲ್ಲ ಅನ್ನೋ ಹೆಸರನ್ನು ಕೂಡ ಪಡೆದ.
0: ಕೇಳುಗ್ರ, ಒಂದು ತಮಾಷೆ ವಿಷಯ ಗೊತ್ತಾ? ಇವನು ಕಾಲೇಜ್ ಸೇರಿ ಶಿಕ್ಷಣ ಪಡೆದು ಮುಗಿಸಿದ ಮ್ಯಾಲೆ, ಅಂದ್ರ ಪ್ರವೇಶ ಪರೀಕ್ಷೆಯಾಗಿ 10 ವರ್ಷ ಆದ ನಂತರ ಒಂದ್ ವಿಷಯ ಬಯಲಿಗೆ ಬಂತು. ಪ್ರವೇಶ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಶಿಕ್ಷಕರು ಕೈಯಿಂದ ಬರೆದುಕೊಟ್ಟಂತ ಅಂಕ ಪಟ್ಟಿಗಳನ್ನ ಜೋಡಿಸಿ ತೆಗೆದಿಡುತ್ತಿದ್ದಾಗ ಅಕಸ್ಮಾತ್ ಆಗಿ ಹೆನ್ರಿ ಕಾರ್ಸನ್ ಅಂಕ ಪಟ್ಟಿಗಳನ್ನ ನೋಡಿದ್ರು. ಅವರಿಗೆ ಆಘಾತ ಆಯ್ತು. ಅವನಿಗೆ ಪ್ರವೇಶ ಸಿಗುವುದೇ ಅಸಾಧ್ಯ ಅನ್ನುವಷ್ಟು ಕಡಿಮೆ ಅಂಕಗಳು ಬಂದಿದ್ವು. ಹಂಗಂದ್ರ ಇವನು ಪ್ರಥಮವಾಗಿ ಹೆಂಗ್ ಪಾಸ್ ಆದ ಅನ್ನುವಂತಹ ವಿಷಯ ನಂತರ ತಿಳಿತು. ಒಂದು ಇಲಿ ಯಂತ್ರದೊಳಗ ಸೇರ್ಕೊಂಡು ಓಡಾಡಕತ್ತಾಗ ಅದು ಅಕಸ್ಮಾತ್ ಆಗಿ ಯಾವುದೋ ಒಂದು ಗುಂಡಿಯನ್ನ ಒತ್ತಿಬಿಟ್ಟೈತಿ. ಅದರಿಂದಾಗಿ ಹೆನ್ರಿ ಹೆಸರು ಮೊದಲೇದಾಗಿತ್ತು.
1: ಹೌದು ಕೇಳುಗ್ರ, ಅವನು ಎಲ್ಲಿವರೆಗೂ ತುಂಬಾ ಸಾಧಾರಣ ಬಾಲಕ ಅಂತ ಅನ್ಸ್ಕೊಂಡಿದ್ನೋ ಅಲ್ಲಿವರೆಗೂ ಅವನ ಸಾಧನೆ ಸಾಧಾರಣವಾಗಿಯೇ ಆಗಿತ್ತು. ಯಾವಾಗ ತಾನು ವಿಶೇಷ ಶಕ್ತಿ ಉಳ್ಳವನು ಅಂತ ಅನ್ಸ್ಕೊಂಡೋ ಸಾಧನೆಯೂ ಉನ್ನತವಾಯಿತು. ಇದು ಹೆನ್ರಿ ಕಥೆ ಮಾತ್ರ ಅಲ್ಲ, ನಮ್ಮೆಲ್ಲರ ಕಥೆ. ನಮ್ಮ ಆತ್ಮವಿಶ್ವಾಸವೇ ಸಾಧನೆಯ ಅಡಿಪಾಯ, ಅದನ್ನೆಂದೂ ಕಳೆದುಕೊಳ್ಬಾರ್ದು ನಾವು.
0: ಕೇಳುಗ್ರೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಭೂತದ ನಾಶ ಈ ಕಥೆಯನ್ನ ಕೇಳೋಣಂತ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಗಿರ್ಮಿಟ್. ದಿನದ 24 ಗಂಟೆಗಳು, ವಾರದ 7 ದಿನಗಳು ನಿಮಗೆ ನಿಮ್ಮ ಅಚ್ಚುಮೆಚ್ಚಿನ ಕನ್ನಡ ಹಾಡುಗಳನ್ನು ಕೇಳಿಸುವಂತ ಏಕೈಕ ಆನ್ಲೈನ್ ಕನ್ನಡ ರೇಡಿಯೋ ಚಾನೆಲ್ ರೇಡಿಯೋ ಗಿರ್ಮಿಟ್.
3: ಕನ್ನಡ ಡಿಂಡಿಮ ಬಾರಿಸಿ ಗಂಧದ ನಾಡಿನ ಅನುಭವ ನೀಡ್ಲಿಕ್ಕೆ ಬರ್ಲಿಕ್ಕೆ ನಿಮ್ ರೇಡಿಯೋ ಗಿರ್ಮಿಟ್. ನೀವು ಕೇಳ್ರಿ, ನಿಮ್ ಬಂಧು ಬಳಗಕ್ಕೂ ಕೇಳಿಸ್ರಿ.

0: ಪುಟ್ಟ ವಿರಾಮದ ನಂತರ ಕೇಳುಗರೆಲ್ಲರಿಗೂ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಭೂತದ ನಾಶ, ಈ ಕತೆ ಯಾವ ನೀತಿಯನ್ನ ತಿಳಿಸ್ತದೆ ಅಂತ ನೋಡೋಣ. ಕೇಳುಗರ, ಅದೊಂದು ಮೂರ್ಖರ ರಾಜ್ಯ. ಅವರಿಗೆ ಹೊರ ಜಗತ್ತಿನ ಅರಿವೇ ಇರಲಿಲ್ಲ, ಹೊರಗಿನ ಜನರನ್ನೂ ಕಂಡಿರಲಿಲ್ಲ. ಅವರು ತಮ್ಮದೇ ಕಂದಾಚಾರಗಳಲ್ಲಿ ಮುಳುಗೋಗಿದ್ರು. ತಾವು ಮಾಡುತ್ತಿರುವುದು ತಪ್ಪು ಅನ್ನೋದು ಕೂಡ ಅವರಿಗೆ ತಿಳಿದಿದ್ದಿಲ್ಲ.
1: ಒಂದು ದಿನ ಈ ರಾಜ್ಯದ ಒಂದಷ್ಟು ಜನ ಒಂದು ಹೊಲಕ್ಕೆ ಹೋದ್ರು. ಅದೇನಾತೋ ಗೊತ್ತಿಲ್ಲ, ಎಲ್ಲರೂ ಜೋರಾಗಿ ಕೂಕೊಂಡು ಹಾರುತ್ತಾ ಓಡುತ್ತಾ ಹೊಲದಿಂದ ಬಂದರು. ಅವರ ಮುಖದೊಳಗ ಗಾಬರಿ ಎದ್ದು ಕಾಣಕತ್ತಿತ್ತು. ಒಬ್ಬ ತೇಕೋಂತ ಬಂದು ಹೇಳ್ದ,
2: ಅಯ್ಯೋ ಅದು ಭೂತವೇ ಇರಬೇಕು, ಎಷ್ಟು ದೊಡ್ಡದಿತ್ತು ಗೊತ್ತಾ.
1: ಅದಕ್ಕೆ ಮತ್ತೊಬ್ಬ, ಹೌದು ಅದು ಭಯಂಕರ ಭೂತವೇ, ಸಂಶಯವಿಲ್ಲ. ಅದರ ಮೈ ಮೇಲೆ ಬಿಳಿ ಬಿಳಿ ಪಟ್ಟೆಗಳನ್ನು ನೀನು ನೋಡಿದೀನು ಅಂತ ಅಂದ. ಅದಕ್ಕೆ ಇನ್ನೊಬ್ಬ,
2: ಹಾಂ ನೋಡೋದಕ್ಕ ಗುಂಡು ಗುಂಡಾಗಿ ಕುಂತಿತ್ತು, ಯಾರ ತಲೆ ಮೇಲಾದರೂ ಬಿದ್ದಿದ್ರ ಏನ್ ಗತಿ ಅಂತಿದ್ದೀ
1: ಅಂತ ಅಂದ. ಅದಕ್ಕೆ ಇನ್ನೊಬ್ಬವ ಹಿಂಗಂದ,
2: ಹಾಂ ಆ ದೊಡ್ಡ ಗುಂಡಿ ಒಳಗ ಏನೈತೋ ಏನೋ, ಹತ್ರ ಹೋದಾಗ ಡಮ್ ಅಂತ ಹಾರ್ಬಿಟ್ರ ಅದ್ರ ಹತ್ತಿರ ಹೋಗದ ಬ್ಯಾಡ್ರಪ್ಪ
1: ಅಂತ ಗೊಣಕೋತ ಹೇಳಿದ. ಎಲ್ಲರೂ ಒಂದಾಗಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ರು. ಅದೇನಂದ್ರ ಊರ್ನವ್ರು ಯಾರು ಆ ಹೊಲದೊಳಗ ಕಾಲಿಡುದ ಬೇಡ ಅಂತ ನಿರ್ಧರಿಸಿದ್ರು.
0: ಸ್ವಲ್ಪ ದಿನಗಳ ನಂತರ ಮತ್ತೊಂದು ಸಮಸ್ಯೆ ಕಾಣಿಸ್ಕೊಂತು. ಮೊದಲು ಒಂದು ಹೊಲದಾಗ ಕಾಣಿಸ್ಕೊಂಡಂತಹ ಭೂತ ಮತ್ತೊಂದರಾಗ ಕಾಣ್ತು. ಮತ್ತೆರಡು ದಿನಗಳ ಒಳಗ ಮತ್ತೊಂದು ಹೊಲದಾಗ ಅದೋ ಭೂತ. ಕಂಗಾಲಾಗಿ ಹೋದ್ರು ಜನ. ಕೆಲ ದಿನಗಳ ಮೇಲೆ ಹೊರ ರಾಜ್ಯದವನೊಬ್ಬ ಆ ಊರಿಗೆ ಬಂದ. ಅವನಿಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಆ ಊರ್ನವರು. ಅವನು ಭೂತ ಇದ್ದ ಹೊಲಕ್ಕೆ ಹೋಗಿ ನೋಡ್ದ. ಇವರ ಮೂಢತನವನ್ನ ಕಂಡು ನಕ್ಬಿಟ್ಟ. ಅದು ಯಾವ ಭೂತವೂ ಇರಲಿಲ್ಲ, ದೊಡ್ಡ ಕಲ್ಲಂಗಡಿ ಹಣ್ಣು ಬೆಳೆದಿತ್ತು. ಈ ಜನ ಆ ಹಣ್ಣನ್ನ ಮೊದಲು ನೋಡಿರ್ಲಿಲ್ಲ, ಆದ್ರಿಂದ ಈ ಎಲ್ಲಾ ಗಾಬರಿಗಳು ಬಂದಿದ್ವು.
1: ಅದಕ್ಕ ಅವನು ಇವ್ರ ಗಾಬರಿಯನ್ನ ಪರಿಹರಿಸೋದಕ್ಕ ಒಂದು ಹಣ್ಣನ್ನ ಒಡೆದು ಚೂರುಗಳನ್ನ ಕೈಯೊಳಗೆ ಹಿಡ್ಕೊಂಡು ಅದನ್ನ ತಿನ್ಕೋಂತ ಬಂದ. ಅವನನ್ನ ನೋಡಿ ಸಂತೋಷ ಪಡೋ ಬದ್ಲು ಜನ ಹೌ ಹಾರಿ ಹೋದ್ರು. ಈ ಮನುಷ್ಯ ಭೂತನ ಓಡಿಸೋ ಬದ್ಲು ಅದನ್ನ ಕೊಂದು ತಿನ್ನಾಕತ್ತಾನ. ಅವನ ಬಾಯಿಗೆ ಕೈಗೆ ಕೆಂಪನೆಯ ರಕ್ತ ಮೆತ್ತಗೊಂಡೈತಿ. ಭೂತ ಹೊಟ್ಟಿಯೊಳಗಿರುವಂಥ ಭೂತದ ಹೊಟ್ಟಿಯೊಳಗ ಇರುವಂಥ ಮಾಂಸವನ್ನ ಇವ ತಿನ್ನಾಕತ್ತಾನ. ಭೂತವೇ ಕೆಟ್ಟದು ಅಂತ ಅನ್ಕೊಳ್ಳೋದ್ರೊಳಗ ಭೂತವನ್ನ ಕೊಂದು ತಿನ್ನುವಂಥ ಇವ ಎಷ್ಟು ಭಯಂಕರ ಅದಾನಲ್ಲ ಅಂಥೇಳಿ ಅವಂಗ ಕಲ್ಲೆಸೆದು ಕೋಲ್ನಿಂದ ಹೊಡೆದು ಓಡಿಸೇ ಬಿಟ್ರು.
0: ಕೆಲ ದಿವಸಗಳ ನಂತರ ಮತ್ತೊಬ್ಬ ವ್ಯಕ್ತಿ ಈ ರಾಜ್ಯಕ್ಕೆ ಬಂದ. ಅವನಿಗೂ ಭೂತದ ವಿಷಯ ತಿಳಿತು. ಆತ ಕಲ್ಲಂಗಡಿ ಹಣ್ಣನ್ನ ನೋಡಿ ಮರಳಿ ಬಂದು,
2: ಹೌದು ಅದು ಭಾರಿ ಭೂತವೇ, ನನಗಷ್ಟು ಸಮಯ ಸಿಕ್ಕಿದ್ರ ಅದನ್ನ ಹ್ಯಾಂಗ್ ಸೋಲಿಸೋದು ಅಂತ ಕಂಡು ಹಿಡಿತೇನೆ
1: ಅಂತ ಅಂದಿದ್ದಕ್ಕ ಆ ಎಲ್ಲಾ ಜನರನ್ನು ಒಪ್ಕೊಂಡ್ಬಿಟ್ರು. ಅವನು ದಿನಾಲು ಹೊಲಕ್ಕೆ ಹೋಗಿ ಹಣ್ಣಿನಿಂದ ಬೀಜಗಳನ್ನ ಬಿಡಿಸ್ಕೊಂಡು ತಂದು ತಾನಿದ್ದ ಮನೆ ಹಿತ್ತಲದೊಳಗ ಪಕ್ಕದ ಮನೆ ಹಿತ್ತಲದೊಳಗ ಬಿತ್ತಿದ. ಜನರೆಲ್ಲರಿಗೂ ಹೇಳಿದ,
2: ನೋಡ್ರಿ ನಾನು ಆ ಭೂತದ ಶಕ್ತಿಯನ್ನ ದಿನಾಲು ಹೀರಿ ತೆಗ್ದೇನಿ, ಕೆಲವು ವಿಶೇಷ ಬೀಜಗಳನ್ನ ತಂದೇನಿ. ಈ ಬೀಜ ಕೂಡ ಅಂತ ಹಣ್ಣನ್ನ ಹುಟ್ಟಿಸ್ತಾವ, ಅಂತ ಹಣ್ಣನ್ನ ಹುಟ್ಟಿಸ್ತೈತಿ. ಆದ್ರ ಇದಕ್ಕ ಭೂತದ ಶಕ್ತಿ ಇಲ್ಲ, ಇವು ನಮ್ಮ ಆರೋಗ್ಯಕ್ಕ ಒಳ್ಳೇವು, ಗೊತ್ತಾತ.
1: ದಿನಾಲು ಈ ಎಲ್ಲ ಮಾತುಗಳನ್ನ ಅವ ಜನರಿಗೆ ಹೇಳಾಕತ್ತ. ಹಣ್ಣಾದ್ಮೇಲೆ ಅವುಗಳನ್ನ ಕತ್ತರಿಸಿ ತಾನು ತಿಂದ, ಜನರಿಗೂ ಕೊಟ್ಟ. ಅವರಿಗೆಲ್ಲ ಬಹಳ ಖುಷಿ ಆತು. ಅವರು ಸಹಿತ ಈ ಭೂತದ ವೈರಿಯ ಬೆಳೆಯನ್ನ ಬೆಳೆದು ಹಣ್ಣು ತಿಂದು ಸಂತೋಷ ಪಟ್ರು. ಅಷ್ಟೇ ಅಲ್ದ ಇವನನ್ನ ಸತ್ಕರಿಸಿ ಕಳಿಸ್ಕೊಟ್ರು.
0: ಕೇಳುಗ್ರ ನೋಡ್ರಿ, ನಮ್ಮಲ್ಲಿರುವ ನಂಬಿಕೆಗಳೆಷ್ಟೋ ಮೂಢನಂಬಿಕೆಗಳು, ಅವನ್ನು ಒಂದ ಸಲ ಕಿತ್ತು ಹಾಕಕ್ ಹೋದ್ರ ಕಷ್ಟ. ಶತಮಾನಗಳಿಂದ ಬಂದ ನಂಬಿಕೆಗಳು ಹೋಗ್ಬೇಕು ಅಂತಂದ್ರ ಕೆಲ ದಶಮಾನಗಳಾದರೂ ಬೇಕು. ಅವುಗಳನ್ನ ತೆಗೆಯಲು ನಿಧಾನವಾಗಿ ಬುದ್ಧಿವಂತಿಕೆಯಿಂದ ಜನರ ಮನ ಒಲಿಸಿ ಪ್ರಯತ್ನಿಸಿದಾಗ ಅವು ಸಾವಕಾಶವಾಗಿ ಮರೆಯಾಗ್ತವ. ಇಂಥ ಕೆಲಸಕ್ಕೆ ತಾಳ್ಮೆ, ಸಹನೆ, ತಿಳುವಳಿಕೆ ಅವಶ್ಯ. ಗೊತ್ತಾಯ್ತಲ್ಲ.
1: ಕೇಳುಗ್ರ ಕೇಳಿದ್ರಲ್ಲ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಕಥಾಗುಚ್ಛದಿಂದ ಆತ್ಮವಿಶ್ವಾಸ, ಸಾಧನೆಯ ಅಡಿಪಾಯ ಮತ್ತು ಭೂತದ ನಾಶ ಎರಡೂ ಕಥೆಗಳನ್ನ
0: ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆರಡು ನೀತಿ ಕಥೆಗಳೊಂದಿಗೆ ತಮ್ಮನ್ನ ಭೇಟಿಯಾಗ್ತೇವೆ. ತಮ್ಮೆಲ್ಲರಿಗೂ ನಮಸ್ಕಾರ.
1: ನಮಸ್ಕಾರ.

0: ನಲ್ಮೆಯ ರೇಡಿಯೋ ಗರ್ಮೆಂಟ್ ಕೇಳುಗರಿಗೆಲ್ಲ ನಮಸ್ಕಾರ. ಇದೀಗ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಪ್ರಸಾರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀಯುತ ಸತ್ಯೇಶ್ ಬೆಳ್ಳೂರ್ ಇವರು.
1: ಓಂ. ಇಂದಿನ ಈ ಒಂದು ಉಪನ್ಯಾಸದಲ್ಲಿ ಡಿವಿಜಿಯವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಮಾಲೆಯ 6ನೇ ಕಂತಿನಲ್ಲಿ ಸತ್ಯೇಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಈ ಕಳೆದ ಉಪನ್ಯಾಸದಲ್ಲಿ ನಾವು ಮೈಸೂರಿನ ದಿವಾನರುಗಳು ಅನ್ನೋದನ್ನ ಶುರು ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಂಡುಕೊಂಡು ಅದರಿಂದ ಮುಂದೆ ಹೋಗತಕ್ಕಂತಹ ಒಂದು ಮಾತನ್ನ ಆಡಿದ್ವಿ. ನಾನಿವತ್ತು ನನ್ನ ಉಪನ್ಯಾಸವನ್ನ ಸರ್ ಎಂ ಬಿ ಅವರ ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಮುಂದುವರಿಯೋಣ ಅಂತ. ಇದು ಕನ್ನಂಬಾಡಿ ಕಟ್ಟುವ ಆ ಒಂದು ಸಮಯದಲ್ಲಿ ನಡೆದಂತಹ ಒಂದು ಘಟನೆ. ಮಹಾರಾಜರು ಆ ಕಾಲದಲ್ಲಿ ಕೋಲಾರದಲ್ಲಿ ಚಿನ್ನದ ಗಣಿ ಇರುತ್ತೆ. ಆ ಚಿನ್ನದ ಗಣಿಯ ಮಾಲೀಕರು ಜಾನ್ ಟೇಲರ್ ಅಂತ. ಅಂತಂದ್ರೆ ನಮ್ಮದು ನಮ್ಮ ಗಣಿ ನಮ್ಮ ಚಿನ್ನ, ಅದರ ಮಾಲೀಕರು ಬ್ರಿಟಿಷರಾಗಿದ್ರು. ಇರ್ಲಿ, ಆ ಒಂದು ಚಿನ್ನದ ಗಣಿಯ ಮಾಲೀಕರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ದಿನ ನಾವು ನಿಮಗೆ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಕೊಡ್ತೇವೆ ಅಂತ ಹೇಳಿ ಕರಾರು ಮಾಡ್ಕೊಂಡು ಒಪ್ಪಂದ ಮಾಡಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಸಾಗ್ತಾ ಇರುತ್ತೆ. ಅದು ಆಗ್ಬೇಕಾಯ್ತು ಅಂತಂದ ಅಂದ್ರೆ ಕಾವೇರಿಯ ನೀರು ಏನು ಕನ್ನಂಬಾಡಿ ಕಟ್ಟೆಗೆ ಬರ್ತಾ ಇದೆ, ಇನ್ನೊಂದು ನಾಲೆಯ ಮೂಲಕ ಅದನ್ನ ಶಿವನ ಸಮುದ್ರಕ್ಕೆ ತರಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಅಲ್ಲಿ ಹೆಚ್ಚು ಉತ್ಪತ್ತಿಯಾಗತಕ್ಕಂತಹ ವಿದ್ಯುತ್ ಶಕ್ತಿಯನ್ನ ಕೋಲಾರದ ಚಿನ್ನದ ಗಣಿಗೆ ಕೊಡೋದು ಅಂತ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಆದ್ರೆ ನಿಸರ್ಗದ ವಿಕೋಪ, ತುಂಬಾ ಮಳೆ ಆಗತ್ತೆ ಕೊಡಗಿನಲ್ಲಿ, ಹಾಗಾಗಿ ಒಳ ಹರಿವು ಏನಿದೆ ಕನ್ನಂಬಾಡಿ ಕಟ್ಟೆಗೆ ಕಾವೇರಿಯ ಒಳ ಹರಿವು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅಲ್ಲಿ ಕೆಲಸ ಮಾಡೋರೆಲ್ಲ ಗಾಬರಿ ಆಗ್ತಾರೆ. ಇದು ನಮ್ಗೆ ಆಗ್ತಾ ಇಲ್ಲ ಇಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅಂತ ಕೆಲಸವನ್ನ ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಏನಾಯ್ತು, ಈ ಒಂದು ನಾಲೆ ಏನು ಪ್ರಾಜೆಕ್ಟ್ಗೆ ಮಾಡ್ಕೊಂಡಿದ್ರು ಆ ನಾಲೆಯನ್ನ ಕಟ್ಟೋದಕ್ಕೆ ತಡ ಆಗತ್ತೆ, ಹಾಗಾಗಿ ಅಂದುಕೊಂಡಂತೆ ಆ ದಿನಕ್ಕೆ ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ. ಇದ್ರ ಬಗ್ಗೆ ಮಹಾರಾಜರು ಕೂಡ ಪರಾಮರ್ಶೆ ಮಾಡ್ತಾರೆ. ನೇರವಾಗಿ ಈ ಲಂಡನ್ ಅಲ್ಲಿ ಇದ್ದಂತಹ ಈ ಕಂಪನಿಯ ಮುಖ್ಯಸ್ಥರೊಡನೆ ಮಾತನಾಡ್ತಾರೆ. ಅವ್ರ ಚೇರ್ಮನ್ ಕೂಡ ಒಂದು ತಂತಿ ಕಳಿಸ್ತಾರೆ ಮಹಾರಾಜರಿಗೆ, ನಮ್ಗೆ ಅರ್ಥ ಆಗತ್ತೆ ಇದು ನಿಮ್ಮಲ್ಲಿ ನಿಮ್ಮ ಏನು ತಪ್ಪಿಲ್ಲ, ಇದು ನಿಸರ್ಗದ ವಿಕೋಪ ಇದು, ಹಾಗಾಗಿ ಇದನ್ನ ನೀವೇನು ಗಣನೆಗೆ ತೆಗೆದುಕೊಂಡ್ಬೇಡಿ, ಮತ್ತೆ ಎಲ್ಲವೂ ಸರಿಯಾದ್ಮೇಲೆ ಇನ್ನೊಂದು ದಿನವನ್ನ ಕೊಡಿ, ಆ ದಿನಕ್ಕೆ ನೀವು ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಕೊಡಿ, ನಮ್ಮ ಕರಾರನ್ನ ಅದರ ಪ್ರಕಾರ ಬದಲಾಯಿಸಿಕೊಳ್ಳೋಣ ಅಂತ ಹೇಳ್ತಾರೆ. ಮಹಾರಾಜರು ಖುಷಿ ಆಗ್ತಾರೆ, ವಿಶ್ವೇಶ್ವರಯ್ಯನವ್ರನ್ನ ಕರೀತಾರೆ, ಕರೆದು ಹೇಳ್ತಾರೆ ನೋಡಪ್ಪ ಈ ತರ ಬಂದಿದೆ. ಆಗ ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ, ಸ್ವ ಹಿ ಸಚ್ ಎ ಯುನೀಕ್ ಕ್ಯಾರೆಕ್ಟರ್ ಅಂತ. ಆಗ ವಿಶ್ವೇಶ್ವರಯ್ಯನವರು ಇದಕ್ಕೆ ಒಪ್ಪಲ್ಲ, ಎಲ್ಲಾದ್ರೂ ಉಂಟಾ, ನಾವು ಏನು ಹೇಳಿದ್ದೇವೆ ಅದು ಮಹಾರಾಜರು ನಿಮ್ಮ ಮಾತದು, ಅದನ್ನು ಉಳಿಸ್ಕೊಳ್ಬೇಕಲ್ವಾ ನಾವು, ಹೇಗೆ ಅವ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ನಾವು ಈಗ ಸಲೀಸ ಕೆಲಸ ತಕೊಂಡು ಆಮೇಲೆ ಮಾಡ್ಲಿಕ್ಕೆ ಆಗತ್ತೆ ಅಂತ ಯಾರು ಎಷ್ಟು ಹೇಳಿದ್ರು ವಿಶ್ವೇಶ್ವರನ ಒಪ್ಪಲ್ಲ. ಇದನ್ನ ನಾವು ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ವಿ ಕಾಲ್ ಇಟ್ ಆಸ್ ಫೋರ್ಸ್ ಮೆಜೂರ್ ಅಂತ. ಅಂದ್ರೆ ಫೋರ್ಸ್ ಮೆಜೂರ್ ಅಂದ್ರೆ ಯಾವುದೋ ಒಂದು ಆಕ್ಟ್ ಆಫ್ ಗಾಡ್ ಅಂತ. ನಿಸರ್ಗದ ವಿಕೋಪ, ಎಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಇಂತಹ ಸಾಮಾನ ನಾನು ನಿಮ್ಗೆ ಕೊಡ್ತೀವಿ ಅಂತ ಹೇಳಿರ್ತೀವಿ, ಅಲ್ಲೊಂದು ಭೂಕಂಪ ಆಯ್ತು ಅಂತಂದ್ರೆ ಅದು ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಹಿಡಿತದಲ್ಲಿ ಇಲ್ಲದೆ ಇರತಕ್ಕಂತಹ ಯಾವುದಾದರೂ ಒಂದು ಕಾರಣದಿಂದ ನಾವು ನಮ್ಮ ಷರತ್ತನ್ನ ನಿಭಾಯಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದು ಷರತ್ತನ್ನ ಉಲ್ಲಂಘನೆ ಮಾಡಿದ ಹಾಗೆ ಅಲ್ಲ ಅಂತ. ಇದು ಬಿಸ್ನೆಸ್ ಸರ್ಕಲ್ಸ್ ಅಲ್ಲಿ ಇರ್ತಕ್ಕಂತಹ ಫೋರ್ಸ್ ಮೆಜೂರ್ ಅಂತ. ಎಲ್ರು ಹೇಳ್ತಾರೆ ಫೋರ್ಸ್ ಮೆಜೂರ್ ಅಂತ, ಆದ್ರೆ ವಿಶ್ವೇಶ್ವರನ ಒಪ್ಪಲ್ಲ. ಅವತ್ ರಾತ್ರಿನೇ ಅಲ್ಲಿ ಪೊಲೀಸ್ ಕಮಿಷನರ್ನೆಲ್ಲ ಕರೀತಾರೆ, ಎಲ್ ಕೃಷ್ಣರಾಯರು ಅಂತ ಪೊಲೀಸ್ ಸೂಪರಿಂಟೆಂಡೆಂಟ್, ಅವ್ರನ್ನ ಕರೆದು ಅಲ್ಲಿ ಕೆಲಸದವರೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರಲ್ಲ, ಬೇರೆ ಬೇರೆ ಕೆಲಸಗಾರರನ್ನ ಕರ್ಕೊಂಡು ಬರ್ತಾರೆ ರಾತ್ರೋ ರಾತ್ರಿ. ಆ ಜಿಲ್ಲೆಯಲ್ಲಿ, ಹೊರ ಜಿಲ್ಲೆಗಳಲ್ಲಿ, ಮದ್ರಾಸ್ನಿಂದೆಲ್ಲ ಕೆಲಸಗಾರನ ಅನೇಕ ನೂರಾರು ಜನ ಕರ್ಕೊಂಡು ಬರ್ತಾರೆ. ಒಂದು 20,000 ಮೂಟೆಗಳಲ್ಲಿ ಮರಳನ್ನ ತುಂಬಿ ಈ ತುಂಬಾ ಪ್ರವಾಹ ಬರ್ತಾ ಇರ್ತಕ್ಕಂತಹ ನದಿ ಈ ನಾಲೆಗೆ ಬರದ ಹಾಗೆ ಅದಕ್ಕೆ ಮಧು ಕಟ್ಲಿಕ್ಕೆ ಕಟ್ತಾರೆ. 1,000 ಕಿಟ್ಸನ್ ಲ್ಯಾಂಪ್ಗಳು, ಅದನ್ನ ರಾತ್ರಿ ಉರಿಸಿ ಎರಡೆರಡು ಶಿಫ್ಟ್ ನಲ್ಲಿ ಬೆಳಿಗ್ಗೆ ರಾತ್ರಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತ. ಹೀಗೆ ಮಾಡಿ ಈ ನಾಲೆಯನ್ನ ಹೇಳಿದ ದಿನಕ್ಕೆ ಸರಿಯಾಗಿ ವಿಶ್ವೇಶ್ವರನವರು ಮುಗಿಸ್ತಾರೆ. ಇದನ್ನ ವಿಶ್ವೇಶ್ವರನವರು ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಆಸ್ ದಿವಾನರಾಗಿದ್ದರಿಂದ ಆರ್ಡರ್ ಹೊರಡಿಸಿ ಸುಮ್ಮನಾಗ್ಬಿಟ್ರ ಇಲ್ಲ ಅಂತ. ಇಲ್ಲೇ ಮತ್ತೆ ಮತ್ತೆ ನಮಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಎವರೆಸ್ಟ್ ನ ಮೀರಿದ ಎತ್ತರಕ್ಕೆ ಬೆಳೆದು ನಿಲ್ಲೋದು ಈ ಕಾರಣದಿಂದ. ಅವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ ಈ ರೀತಿಯಾದಂತಹ ಆಜ್ಞೆ ಹೊರಡಿಸಿ ಪ್ರಾಜೆಕ್ಟ್ ನ ಮತ್ತೆ ತಪ್ಪ ಹೋಗ್ತಾ ಇದೆ, ಮತ್ತೆ ಒಂದು ಹೊಸ ಪ್ರಾಜೆಕ್ಟ್ ಹೊಸ ಸ್ಕೆಡ್ಯೂಲ್ ನ ರೆಡಿ ಮಾಡಿದ ನಂತರ ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ಮೈಸೂರಿನಲ್ಲಿರ್ತಾರೆ, ತಮ್ಮ ದಿವಾನಗಿರಿಯ ಇನ್ನಿತರ ಕೆಲಸ ಕಾರ್ಯಗಳನ್ನ ನೋಡ್ಕೋಬೇಕು ಅಂತ. 5ವರೆಗೆ ಕನ್ನಂಬಾಡಿಗೆ ಬರ್ತಾರೆ ಸ್ವತಃ. ಒಂದು ಅವರು ಕೂಡ ಇವರುಗಳ ಜೊತೆ ಇಡೀ ರಾತ್ರಿಯಲ್ಲಿ ಕೆಲಸ ಮಾಡ್ತಾರೆ. ದಿನಗಟ್ಲೆ ವಾರಗಟ್ಲೆ ಈ ರೀತಿ ರಾತ್ರಿ ಕನ್ನಂಬಾಡಿಯಲ್ಲಿ ಸ್ವತಃ ನಿಂತು ಕೆಲಸ ಮಾಡೋದು, ಬೆಳಿಗ್ಗೆ ಬಂದು ಮೈಸೂರಿಗೆ ತಮ್ಮ ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದು, ಈ ರೀತಿ ಮಾಡಿ ಹೇಳಿದ ದಿನಕ್ಕೆ ಸರಿಯಾಗಿ ಕೋಲಾರದ ಚಿನ್ನದ ಗಣಿಗೆ ಹೆಚ್ಚಿನ ವಿದ್ಯುಚ್ಛಕ್ತಿಯನ್ನ ಕೊಟ್ಟು ಮಹಾರಾಜರು ಯಾವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರೋ ಅಂತಹ ಒಂದು ಒಪ್ಪಂದಕ್ಕೆ ಗೌರವವನ್ನ ಸಲ್ಲಿಸ್ತಾರೆ ಸರ್ಎಂಬಿ ಅವರು. ಇದು ಮಹಾರಾಜರಿಗೆ ಇದಾದಾಗ ಎಷ್ಟು ಖುಷಿ ಆಗತ್ತಪ್ಪ ಅಂತಂದ್ರೆ, ಅವರು ಅನೇಕ ದಿನಗಳ ಹತ್ರ ಅವ್ರ ಹತ್ರ ಯಾರು ಬಂದ್ರು ಹೇಳ್ತಾ ಇರೋರಂತೆ, ನೋಡಿಪ್ಪ ನಮ್ಮ ಸರ್ಎಂಬಿ ಅವರು ಎಂತ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ವಿಶ್ವೇಶ್ವರಯ್ಯನವರನ್ನ ಹೊಗಳ್ತಾ ಇದ್ರು, ಆಗಾಗ ಹೊಗಳ್ತಾ ಇದ್ರು. ಈ ಒಂದು ಘಟನೆ ನಾನು ಮೊದಲಲ್ಲಿ ಯಾಕೆ ಹೇಳಲಿಲ್ಲ ಅಂತಂದ್ರೆ, ನಾನು ಜ್ಞಾಪಕ ಚಿತ್ರ ಶಾಲೆಯ ಕಥನವನ್ನ ಒಂದು ಹೃದಯ ಸಂಪನ್ನತೆಯ ಎಳೆಯಲ್ಲಿ ಕಂಡಂತಹ ಘಟನಾವಣಿಗಳನ್ನ ಮಾತ್ರ ಚಿತ್ರಿಸ್ತಾ ಬಂದಿದ್ದೆ. ಹಾಗಾಗಿ ಇದನ್ನ ಓದಿದ್ರು ಕೂಡ ಇದನ್ನ ನಾನು ಹೇಳಿರ್ಲಿಲ್ಲ. ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಶ್ರೀ ಬನಾಸು ಸರ್ ಫಾರ್ ಹ್ಯಾವಿಂಗ್ ಬ್ರಾಟ್ ದಿಸ್ ಬ್ಯಾಕ್ ಇನ್ ಟು ಮೈ ನೋಟಿಸ್. ಯಾಕೆ ಅಂದ್ರೆ ಇದರಲ್ಲಿ ಹೃದಯ ಸಂಪನ್ನತೆ ಅನ್ನತಕ್ಕಂತಹ ನಾನಿಟ್ಟುಕೊಂಡಿರುವಂತಹ ಎಳೆ ಇದರಲ್ಲಿ ಇಲ್ಲದೇ ಇದ್ರು ಕೂಡ ಇನ್ನೊಂದು ಆಯಾಮದಲ್ಲಿ ಒಂದು ಅದ್ಭುತವಾದಂತಹ ಚಿಂತನೆಯನ್ನ ಇದು ಮುಂದಿಡ್ತಾ ಇದೆ ಅಂತ. ಮ್ಯಾನೇಜ್ಮೆಂಟ್ ಸ್ತರದಲ್ಲಿ ನಾವು ಒಂದು ಪದವನ್ನ ಪದೇ ಪದೇ ಬಳಸ್ತೀವಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಗ್ರಾಹಕನನ್ನ ಹೇಗೆ ತೃಪ್ತಿ ಪಡಿಸೋದು? ಕಸ್ಟಮರ್ ಇಸ್ ಕಿಂಗ್ ಅಂತ ಹೇಳಿದ್ರು ಯಾವುದೇ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ ಮಹಾತ್ಮ ಗಾಂಧಿಯವರು. ಕಸ್ಟಮರ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದಕ್ಕೆ ನಾವು ಇವತ್ತಿನ ಮ್ಯಾನೇಜ್ಮೆಂಟ್ ಪುಸ್ತಕಗಳನ್ನ ಮ್ಯಾನೇಜ್ಮೆಂಟ್ ಆರ್ಟಿಕಲ್ಸ್ ನ ನೋಡ್ತು ಅಂದ್ರೆ ಒಂದಷ್ಟು ಉದಾಹರಣೆಗಳು ಸಿಗುತ್ತೆ. ಒಂದು ಉದಾಹರಣೆ ಸಿಗುತ್ತೆ, ಜೆಫ್ ಬಿಜೋಸ್ ಅಂತ ನಮ್ಮ ಅಮೆಜಾನ್ ನ ಮುಖ್ಯಸ್ಥ. ಅವ ಏನ್ ಮಾಡ್ದ ಅಂತಂದ್ರೆ, ಯಾವ ಗ್ರಾಹಕರು ತಾವು ತೆಗೆದುಕೊಂಡಂತಹ ವಸ್ತು ತಮಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೋ, ಯಾವುದೇ ಕಾರಣ ಕೇಳುವ ಹಾಗಿಲ್ಲ, ಅದನ್ನ ವಾಪಸ್ ಕೊಟ್ರೆ ಅದನ್ನ ಆ ವಾಪಸ್ ತೆಗೆದುಕೊಂಡು ಇನ್ನೊಂದು ಉತ್ಪನ್ನವನ್ನ ಅವರಿಗೆ ಹೊಂದಿಸಬೇಕು. ಇದು ದಿಸ್ ಇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಪ್ರಶ್ನೆ ಕೇಳುವಾಗಿಲ್ಲ, ಅಥವಾ ನೀವು ಕೊಂಡ್ಕೊಂಡಾಗೋಯ್ತು ಇನ್ ನಮ್ಗೆ ಅದ್ರ ಇಲ್ಲ ನೀವು ಏನಾರ ಮಾಡ್ಕೊಳ್ಳಿ ಅನ್ನುವಾಗಿಲ್ಲ. ಆ ರೀತಿ ಆದಂತಹ ಒಂದು ಕಸ್ಟಮರ್ ಫೋಕಸ್ಡ್ ಸರ್ವಿಸ್ ನ ಮೊದಲು ತಂದಿದ್ದು ಅಮೆಜಾನ್ ಅವರು ಅಂತ ಹೇಳಿ ಆ ಒಂದು ಕಂಪನಿಯ ಜೆಫ್ ಬಿಜೋಸ್ ನ ತುಂಬಾ ಹೊಗಳಿ ಕೊಂಡಾಡ್ತಾರೆ. ನನಗನ್ಸುತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೆಲೆಗಟ್ಟಿನಲ್ಲಿ ಇದು ನಿಜವಾಗಿಯೂ ಕೂಡ ಒಂದು ಅದ್ಭುತವಾದಂತಹ ಸೇವೆ ಆದರೂ ಕೂಡ ಇಲ್ಲಿ ಬಿಜೋಸ್ಗೆ ಅಮೆಜಾನ್ಗೆ ತನ್ನದು ಅಂತ ಯಾವುದು ಉತ್ಪನ್ನ ಇಲ್ಲ, ಯಾರದೋ ಉತ್ಪನ್ನ, ನಷ್ಟ ಆಗ್ತಿರೋದು ಇನ್ಯಾರಿಗೋ ಒಬ್ಬರಿಗೆ. ಆದ್ರೆ ಗ್ರಾಹಕ ಸೇವೆಯನ್ನು ತುಂಬಾ ಚಂದದಲ್ಲಿ ಮಾಡಿದ್ದಾರೆ, ಇದನ್ನೇ ಅಷ್ಟೊಂದು ದೊಡ್ಡದು ಅಂತ ಅನ್ಲಿಕ್ಕೆ ಸಾಧ್ಯವಾ ಅಂತ ಇಲ್ಲ ಅಂತ. ಇದನ್ನೂ ಮೀರಿದಂತಹ ಗ್ರಾಹಕ ಸೇವೆಯನ್ನ ನಾವು ನೋಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಆಟೋಮೊಬೈಲ್ ಕಂಪನಿಗಳು ಇತ್ತೀಚೆಗೆ ಕೇಳಿರ್ಬೋದು ತಾವು, ಟೊಯೋಟಾ ಕಂಪನಿಯವರು ತಮ್ಮ ಯಾವುದೋ ಒಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಲಾಟ್ ನ ಆ ಒಂದು ಸ್ಪೆಸಿಫಿಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಿ ಆದಂತಹ ಒಂದು ಲಾಟ್ ನಲ್ಲಿ ಇದ್ದಂತಹ ಕಾರುಗಳಿಗೆ ಏನೋ ಒಂದು ತೊಂದರೆ ಇದೆ ಅಂತ ಸ್ವಯಂ ಗ್ರಾಹಕರ ಕಾರುಗಳು ಚೆನ್ನಾಗಿ ಓಡ್ತಿತ್ತು ಬಟ್ ಈ ತೊಂದರೆ ಇದೆ ಮುಂದೊಂದು ದಿನ ಬರಬಹುದು ಅಂತ ಪ್ರೊಯಾಕ್ಟಿವ್ಲಿ ತಾವೇ ಸ್ವತಃ ಆ ಕಾರುಗಳನ್ನೆಲ್ಲ ವಾಪಸ್ ತರಿಸಿ ಅದನ್ನೆಲ್ಲ ಬದಲಾವಣೆ ಮಾಡಿ ಕೊಟ್ಟಿದ್ದು ಅಂತ. ಇದು ಬಿಜೋಸ್ ನ ಅಮೆಜಾನ್ ನ ಆ ಒಂದು ಗ್ರಾಹಕರ ಸೇವೆಗಿಂತ ಇನ್ನೂ ಉತ್ಕೃಷ್ಟವಾದದ್ದು. ಯಾಕೆ ಅಂದ್ರೆ ಇದು ನಷ್ಟ ಕೂಡ ಮಾಡ್ತಾ ಇದೆ ಅಂತ, ಇದೆಲ್ಲ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಅಂತ. ಇನ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ US ಅಂಡ್ ಸಮ್ ಆಫ್ ದಿ ಯುರೋಪಿಯನ್ ಕಂಟ್ರೀಸ್ ಈ ರೀತಿಯಾಗಿ ಕಾರ್ಗಳನ್ನ ತೆಗೆದುಕೊಂಡಿರ್ತಾರಲ್ಲ ಅಂತವ್ರಿಗೆ ಒಂದ್ ವಾರದ ಮಟ್ಟಿಗೆ ಇನ್ನೊಂದು ಕಾರ್ನ ವ್ಯವಸ್ಥೆ ಕೂಡ ಮಾಡಿಕೊಟ್ರು ನಿಮ್ಗೆ ಏನು ತೊಂದರೆ ಆಗದಿರಿ ಅಂತ. ಸೊ ಇವೆಲ್ಲವೂ ಕೂಡ ಖರ್ಚು ವೆಚ್ಚದ ಬಾಬತ್ತು. ಅದನ್ನು ಅದಿದ್ರೂ ಕೂಡ ನಾವೇ ಸ್ವತಃವಾಗಿ ಗ್ರಾಹಕರನ್ನ ಖುಷಿ ಪಡಿಸ್ಬೇಕು ಅಂತ ಮಾಡಿದಂತಹ ಸೇವೆ ಇದು ಉತ್ಕೃಷ್ಟವಾ ಅಂತ ಅಲ್ಲ ಅನ್ಸುತ್ತೆ ನನಗೆ. ವಿಶ್ವೇಶ್ವರಯ್ಯನವರದನ್ನ ಇದನ್ನ ನೋಡಿದ್ರೆ ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಗೆ ಅಲ್ಟಿಮೇಟ್ ಸರ್ವಿಸ್ ಅಂತ. ಯಾಕೆ ಅಂದ್ರೆ ಇಟ್ಸ್ ಎ ಕಂಡೀಷನ್ ಆಫ್ ಫೋರ್ಸ್ ಮೆಜೂರ್ ಅಲ್ವಾ. ನಿಸರ್ಗದ ವಿಕೋಪ ಆಗಿದೆ, ಯಾವುದೇ ಕೋರ್ಟು ಕೂಡ ನೀವು ತಪ್ಪು ಮಾಡಿದಿರಿ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಕೂಡ ಇದಾದಾಗ ದೇ ಟೇಕ್ ಶೆಲ್ಟರ್ ಅಂಡರ್ ದಟ್. ಅಂತದರಲ್ಲಿ ವಿಶ್ವೇಶ್ವರಯ್ಯನವರು ಇಲ್ಲ ಅಂತ ಹೇಳಿ, ನಾನು ಒಪ್ಪಿದ್ದನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಂಡರ್ ಫೋರ್ಸ್ ಮೆಜೂರ್ ಕಂಡೀಷನ್ಸ್ ಮಾಡಿದ್ರಲ್ಲ, ಇದು ಅದ್ಭುತವಾದಂತಹ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಯಾರೇ ಆಗ್ಲಿ ಕೊಡಬಹುದಾದಂತಹ ಒಂದು ನಿದರ್ಶನ ಅಂತ ನನಗನ್ಸುತ್ತೆ. ನಾವು ಮಾತನಾಡಿದ್ರೆ ಒಂದಿಬ್ಬರು ಕೇಳ್ತಾರೆ, ನಾವು ಬರೆದ್ರೆ ಒಂದ್ 4 ಜನ ಓದ್. ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಅವರ ಮಾತನ್ನ ಬಹಳ ಗೌರವದಿಂದ ಬಿಸ್ನೆಸ್ ನಲ್ಲಿ ಕೇಳುವಂತವರಾಯ್ತು ಅಂದ್ರೆ ನಮ್ಮ ನಾರಾಯಣ ಮೂರ್ತಿಗಳಿದ್ದಾರೆ, ನಮ್ಮ ರತನ್ ಟಾಟಾ ಅವರಿದ್ದಾರೆ, ಮುಕೇಶ್ ಅಂಬಾನಿ ಅವರಿದ್ದಾರೆ. ಇಂಥವರು ಮತ್ತೆ ಮತ್ತೆ ಅಮೆಜಾನಿನ ಎಕ್ಸಾಂಪಲ್ಸ್ ಕೊಡೋದಾಗ್ಲಿ ಅಥವಾ ಟೊಯೋಟಾ ಎಕ್ಸಾಮ್ ಕೊಡೋದಾಗ್ಲಿ ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಮಾತಿನ ವಿಷಯವಾಗಿ ಮಾತನಾಡ್ತಾ ನಿಂತಾಗ, ಲೇಖನಗಳನ್ನು ಬರೆದಾಗ ಸರ್ಎಂಬಿ ಅವರ ಇಂತಹ ನಿದರ್ಶನಗಳನ್ನ ಕೊಡಬೇಕು. ಆಗ ಜಗತ್ತಿಗೆ ಅನ್ಸುತ್ತೆ ಭಾರತ ಕೇವಲ ಆಧ್ಯಾತ್ಮಿಕದ ನೆಲೆಗಟ್ಟಿನಲ್ಲಿ ಮಾತ್ರ ಮಾತ್ರ ವಿಶ್ವಗುರು ಆಗೋದಲ್ಲ, ಈವನ್ ಈ ರೀತಿಯಾದಂತಹ ಬಿಸ್ನೆಸ್ ಎಥಿಕ್ಸ್ ಅಂತ ನಾವೇನನ್ನು ಕರಿತೀವಿ ಅಲ್ಲಿಯೂ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ನೆಲೆಗಟ್ಟಿನಲ್ಲಿ ನಿಲ್ತಾರೆ. ಸರ್ಎಂಬಿ ಅವರ ಈ ಒಂದು ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇಂದಿನ ಉಪನ್ಯಾಸವನ್ನ ಮುಂದುವರಿಸುತ್ತೇನೆ. ಈಗ ನಾವು ದಿವಾನರುಗಳ ಕಥನವನ್ನ ಮುಂದೆ ತೆಗೆದುಕೊಂಡು ಸರ್ ಮಿರ್ಜಾ ಎಂ ಇಸ್ಮಾಯಿಲ್ ಸಾಹೇಬರ ಕಥನಕ್ಕೆ ಬರೋಣ. ಇವರು 1883 1959 ಕಾಲಮಾನದವರು. ಇವರು ದಿವಾನರಾಗಿದ್ದು 1926 1941 ಸುದೀರ್ಘವಾದಂತಹ 15 ಸರ್ಎಂಬಿಯವರಾಗಿದ್ದ 6 ಮಿಕ್ದವರೆಲ್ಲ 6, 7, 5 1 ವರ್ಷ 2 ವರ್ಷ ಹೀಗೆ. ಸೊ ದ ಲಾಂಗೆಸ್ಟ್ ಸರ್ವಿಂಗ್ ದಿವಾನ್ ಆಫ್ ಮೈಸೂರ್ ವಾಸ್ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ. 15 ಕಾಲ ಇವರು ದಿವಾನರಾಗಿರ್ತಾರೆ. ಇವರ ಪೂರ್ವಿಕರು ಪರ್ಷಿಯಾ ದೇಶದವರು, ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಅವರು ಇಲ್ಲಿಗೆ ಬಂದು ನೆಲೆಸಿರ್ತಾರೆ ಅಂತ. ಇವರ ಅಜ್ಜ ಅಸ್ಕರ್ ಅಲಿ ಸಾಹೇಬರು ಅಂತ, ಅವರು ಪರ್ಷಿಯಾದಿಂದ ಕುದುರೆಗಳನ್ನ ತಂದು ಇಲ್ಲಿ ಮಾರ್ತಾ ಇದ್ರು ಅಂತ. ಪರ್ಷಿಯನ್ ಕುದುರೆಗಳಿದೆ ಅಲ್ಲ, ತುಂಬಾ ನಾವು ಅವಾಗವಾಗ ಕೇಳ್ತೀವಿ ಇದನ್ನ, ಬರೀ ಇದರಲ್ಲಿ ಅಂತಲ್ಲ, ನಾವು ಕೃಷ್ಣದೇವರಾಯನೋ ಅಥವಾ ಅಶೋಕ ಚಕ್ರವರ್ತಿನೋ ಅಥವಾ ಯಾರ್ದೋ ಈ ರೀತಿಯಾದಂತಹ ಒಂದು ರಾಜ ಮಹಾರಾಜರ ಇತಿಹಾಸನ ಓದುವಾಗ ಪರ್ಷಿಯಾದಿಂದ ಕುದುರೆ ಮಾರ್ಲಿಕ್ಕೆ ಅಲ್ಲಿ ಬಂದಿದ್ರು ಅನ್ನತಕ್ಕಂತಹ ಒಂದು ವಿಷಯವನ್ನ ನಾವು ಓದ್ತೇವೆ. ಪರ್ಷಿಯನ್ ಕುದುರೆಗಳು ಅಷ್ಟು ಫೇಮಸ್ ಆಗಿದ್ದು ಅಂತ. ಅಂಡ್ ಆಗಿನ ಕಾಲದಲ್ಲಿ ಅಲಿ ಅಸ್ಕರ್ ಸಾಹೇಬರು ಇದ್ದಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ 1881 ಆಸ್ಪಾಸು. ಅವಾಗ ಕುದುರೆಗಳೇ ಬಹಳ ಮುಖ್ಯ, ಎಲ್ಲಕ್ಕೂ ಕೂಡ ಓಡಾಟಕ್ಕಾಗ್ಲಿ, ಸಾಮಾನುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತೆಗೆದುಕೊಂಡು ಹೋಗಕ್ಕಾಗ್ಲಿ ಕುದುರೆನೆ ಬಹಳ ಮುಖ್ಯ. ಹಾಗಾಗಿ ಪರ್ಷಿಯನ್ ಕುದುರೆ ಇವರು ಮಾರ್ತಾ ಇದ್ರಲ್ಲ, ಇವರಿಗೆ ಎಲ್ಲ ಸಂಸ್ಥಾನದ ರಾಜ ಮಹಾರಾಜರು ಹಾಗೂ ಬ್ರಿಟಿಷ್ ಸಂಸ್ಥಾನದಲ್ಲಿದ್ದಂತಹ ಮೇಲ್ದರ್ಜೆ ಅಧಿಕಾರಿಗಳ ಸಂಬಂಧ ಇತ್ತು ಅಂತ, ಒಡನಾಟ ಇತ್ತು ಅಂತ. ಸುಮಾರು 1880 ಸಮಯದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಮೈಸೂರು ಸಂಸ್ಥಾನವನ್ನ ತಮ್ಮ ಆಳ್ವಿಕೆ ತೆಗೆದುಕೊಳ್ಳುವ ಒಂದು ಒಪ್ಪಂದವನ್ನ ನೆಗೋಷಿಯೇಟ್ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಆಗ ಮೈಸೂರು ಮದ್ರಾಸು ಕಂಪನಿ ಆಡಳಿತದಲ್ಲಿತ್ತು, ಅಲ್ಲಿಯ ಅಧಿಕಾರಿಗಳ ಅಷ್ಟೊಂದು ಪರಿಚಯ ರಾಜರಿಗೆ ಇರಲಿಲ್ಲ. ಆಗ ಅಲಿ ಅಸ್ಕರ್ ಸಾಹೇಬರು ರಾಜರಿಗೆ ತುಂಬಾ ಸಹಾಯ ಮಾಡಿದ್ರು ಅಂತ. ಇಲ್ಲಿಂದ ಇವ್ರು ಹೇಳಿದ್ದನ್ನ ಅಲ್ಲಿ ಹೋಗಿ ಅವ್ರಿಗೆ ಹೇಳೋದು, ಅವ್ರನ್ನ ಒಪ್ಪಿಸೋದು, ಇವ್ರನ್ನ ಒಪ್ಪಿಸೋದು, ಏನೋ ಒಂದು ನೆಗೋಷಿಯೇಷನ್ ಮಾಡಿ ಆ ಒಂದು ಒಪ್ಪಂದ ಬರ್ಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ಅವರು ವಹಿಸಿದ್ರು. ಹಾಗಾಗಿ ಆ ಇಡೀ ಸಂಸಾರದ ಆ ಒಂದು ಮನೆತನದ ಅಲಿ ಅಸ್ಕರ್ ಅವರ ಆ ಒಂದು ಮನೆತನದ ಬಗ್ಗೆ ಮಹಾರಾಜರಿಗೆ ತುಂಬಾ ಒಲವಿತ್ತು ಅಂತ. ಅಲ್ಲಿಂದ ಶುರುವಾದಂತಹ ಆ ಒಂದು ಸ್ನೇಹ, ಎರಡು ಮನೆತನಗಳ ಸ್ನೇಹ ಮುಂದುವರಿಯಿತು ಅಂತ ಹೇಳ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ 3ನೇ ತಲೆಮಾರಿನ ಸ್ನೇಹ ಚಿಗುರಿತು ಅಂತ. ಆಗ ಅಲಿ ಅಸ್ಕರ್ ಅವರ ಮೊಮ್ಮಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಾಲ್ಯ ಸ್ನೇಹಿತರಾಗ್ತಾರೆ. ಮಹಾರಾಜರಿಗೆಲ್ಲ ಓದ್ಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಒಂದು ಶಾಲೆ ಕಟ್ಟಿಸ್ಲಿಕ್ಕೆ ಶುರು ಮಾಡ್ತಾರೆ, ಅದು ರಾಯಲ್ ಸ್ಕೂಲ್ ಅಂತ. ಅಲ್ಲಿ ಮಹಾರಾಜರ ಮಕ್ಕಳು ಅವ್ರ ಜೊತೆ ತಮ್ಮ ಮನೆತನಕ್ಕೆ ಬೇಕಾದಂತಹ ಇನ್ನೊಂದಷ್ಟು ಮನೆತನಗಳ ಆ ವಯಸ್ಸಿನ ಮಕ್ಕಳನ್ನೆಲ್ಲ ಸೇರಿಸಿ ಶಾಲೆ ಓದಿಸ್ತಾ ಇರ್ತಾರೆ. ಇದು ಒಂದು ರೀತಿಯಲ್ಲಿ ಡೂನ್ ಸ್ಕೂಲ್ ಇದ್ದಾಗೆ, ಡೆಹರಾಡೂನ್ ಅಲ್ಲಿ ಇದೆಯಲ್ಲ ಡೂನ್ ಸ್ಕೂಲ್ ಅಂತ, ಅಲ್ಲಿ ರಾಜೀವ್ ಗಾಂಧಿ ಓದಿರ್ತಾರೆ, ರಾಹುಲ್ ಗಾಂಧಿ ಓದಿರ್ತಾರೆ, ಅವ್ರ ಜೊತೆ ಸಿಂಧಿಯಾ ಓದಿರ್ತಾರೆ, ಅಲ್ಲೆಲ್ಲೋ ಮಣಿಶಂಕರ್ ಅಯ್ಯರ್ ಓದಿರ್ತಾರೆ, ನಮ್ಮ ಪಂಜಾಬಿನ ಚೀಫ್ ಮಿನಿಸ್ಟರ್ ಓದಿರ್ತಾರೆ. ಅಲ್ಲಿ ಓದ್ದವರೆಲ್ಲ ಹೇಗೆ ಮುಂದೆ ಮತ್ತೆ ಒಂದಾಗ್ತಾರೆ ರಾಜಕೀಯ ರಂಗದಲ್ಲಿ ಅಂತ, ಇದು ಕೂಡ ಅದೇ ರೀತಿ ಅಂತ. ಹಾಗಾಗಿ ಸರ್ ಇಸ್ಮಾಯಿಲ್ ಅವರು ರಾಜಮನೆತನಕ್ಕೆ ತುಂಬಾ ಹತ್ತಿರವಾಗಿ ತಮ್ಮ ಬಾಲ್ಯದಿಂದಲೇ ಬೆಳೀತಾ ಬಂದ್ರು ಅಂತ. ವಿದ್ಯಾಭ್ಯಾಸ ಆದ ನಂತರ ಕೇವಲ ನೆಪ ಮಾತ್ರಕ್ಕೆ ಅವರಿಗೆ ಒಂದು ಪೋಸ್ಟಿಂಗ್ ಆಗ್ಬೇಕು ಅಂತ ಕೋಲಾರದ ಪೊಲೀಸ್ ಠಾಣೆಗೆ ಅವ್ರನ್ನ ಒಂದು ಪ್ರೊಬೇಷನರಿ ಆಫೀಸರ್ ಆಗಿ ಕಳಿಸ್ಕೊಡ್ತಾರೆ. ಅಲ್ಲೊಂದು 2-3 ಇರ್ತಾರೆ ಅಷ್ಟೇ, ತಕ್ಷಣನೇ ಅವ್ರನ್ನ ವಾಪಸ್ ಮೈಸೂರಿಗೆ ಕರೆಯಲಾಗುತ್ತೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಆಗಿ ಮಾಡ್ಕೋತಾರೆ ಅಂತ. ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಅಥವಾ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಅಂತಂದ್ರೆ ಹೀಸ್ ಆಲ್ಮೋಸ್ಟ್ ಆಸ್ ಪವರ್ಫುಲ್ ಆಸ್ ದಿವಾನ್ ಅಂತ ನಮ್ಮ ಟಾಟಾ ಕಂಪನಿಗಳಲ್ಲಿ ಬರುತ್ತೆ. ಟಾಟಾ ಕಂಪನಿಗಳಲ್ಲಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಅಂತ ತಗೊಳ್ತಾರೆ ಅವರುಗಳು. ದೇ ವಿಲ್ ಬಿ ಆಸ್ ಪವರ್ಫುಲ್ ಆಸ್ ದ ಸಿಇಒಸ್ ಆಫ್ ದ ಆರ್ಗನೈಸೇಷನ್ ಅಂತ. ಯಾಕೆ ಅಂತಂದ್ರೆ ಟಾಟಾ ಅವರು ಸ್ವತಃ ಹ್ಯಾಂಡ್ ಪಿಕ್ ಮಾಡಿ ತೆಗೆದುಕೊಂಡಂತಹವರು ಅಂತ. ಅಂತಹ ಒಂದು ರೋಲ್ ನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಇರ್ತಾರೆ. ಡಿ ವಿ ಜಿ ಅವರು ಅವ್ರ ಬಗ್ಗೆ ಬರೀತಾ ಹೇಳ್ತಾರೆ, ಅವರ ದಿವಾನಗಿರಿಯ ಅರ್ಧದಷ್ಟು ವೇಳೆ ಗಲಿಬಿಗಳಿಂದಲೇ ತುಂಬಿದೆ. ನಾನು ದಿವಾನರುಗಳ ಬಗ್ಗೆ ಮಾತನಾಡುವಾಗಲೇ ಹೇಳಿದೆ, ಒಂದು ಕಡೆ ಸರ್ಎಂ ವಿಶ್ವೇಶ್ವರಯ್ಯನ ಅವರು ಯಾವುದೇ ಒಂದು ಕಾಂಟ್ರೋವರ್ಸಿ ಇಲ್ಲದಂತಹ ಆ ಒಂದು ಆಳ್ವಿಕೆ, ನಂತರ ಇನ್ನೊಂದು ಕಡೆ ಮಿಕ್ಕೆಲ್ಲರದ್ದು ಅದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ನವರದು ತುಂಬಾ ಗಲಿಬೆಗಳಿತ್ತು, ತುಂಬಾ ಕಾಂಟ್ರೋವರ್ಸೀಸ್ ಇತ್ತು ಅಂತ. ಹಾಗಾಗಿ ಈ ಎರಡನ್ನೂ ಕೂಡ ನಾವು ನೋಡಿದಾಗ ಈ ಇಡೀ ದಿವಾನರುಗಳ ಒಂದು ಚಿತ್ರಣ ನಮ್ಮಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇದನ್ನ ಆರಿಸ್ಕೊಂಡಿದ್ದೇನೆ ಅಂತ. ಆ ಒಂದು ಗಲಿಬೆಗಳಿಂದ ತುಂಬಿತ್ತು ಅಂತಾನೆ ಹೇಳ್ತಾ ಡಿ ವಿ ಜಿ ಅವರು ಗಲಿಬೆಗಳ ಬಗ್ಗೆ ವಿಸ್ತಾರವಾಗಿ ಅಲ್ಲದೆ ಇದ್ರೂ ಕೂಡ ಬಹಳ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ತಿಳಿಸ್ತಾರೆ, ನಾನು ಆ ಒಂದು ವಿಷಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ಅದನ್ನ ತಿಳಿಸ್ತಾನೆ ಡಿ ವಿ ಜಿ ಅವರು, ಮತ್ತೆ ಆ ಒಂದು ಪಾಸಿಟಿವಿಟಿ ಸ್ಪೇಸ್ ಗೆ ಬರ್ತಾರೆ, ಸಕಾರಾತ್ಮಕವಾದಂತಹ ನೆಲೆಗಟ್ಟಿಗೆ ಬಂದು ಹೇಳ್ತಾರೆ. ಒಟ್ಟಿನ ಮೇಲೆ ಮಿರ್ಜಾ ಸಾಹೇಬರ ಕಾಲದಲ್ಲಿ ಅರ್ಧ ಭಾಗ ಗಲಭೆಗಳನ್ನು ದಮನ ಮಾಡುವುದರಲ್ಲಿ ಕಳೆಯಿತು, ಉಳಿದ ಅರ್ಧ ಭಾಗದಲ್ಲಿ ಪ್ರಗತಿಯ ಕಾರ್ಯ ಶ್ರದ್ಧೋತ್ಸಾಹದಿಂದ ಮುಂದುವರಿಯಿತೆಂಬುದನ್ನು ಯಾರೂ ಅಲ್ಲಗೆಳೆಯಲಾರರು ಅಂತ ಹೇಳಿ ಮತ್ತೆ ಆ ಬೇಡದ ವಿಷಯಗಳಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಉದ್ಧರಿಸಬಲ್ಲಂತಹ ಚಿಂತನೆಗಳ ಆ ಒಂದು ಮಟ್ಟಕ್ಕೆ ನಮ್ಮನ್ನ ಮತ್ತೆ ಮತ್ತೆ ಜಿ ವಿ ಜಿ ಅವರು ಕರ್ಕೊಂಡು ಬರ್ತಾರೆ. ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅವರ ದಿವಾನಗಿರಿಯ ವೇಳೆಯಲ್ಲಿ, ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರ ದಿವಾನಗಿರಿಯ ವೇಳೆಯಲ್ಲಿ ಏನೇನಪ್ಪ ಆಯ್ತು ಅಂತಂದ್ರೆ, ಮಂಡ್ಯ ಶುಗರ್ ಫ್ಯಾಕ್ಟರಿ ಆಗತ್ತೆ, ಭದ್ರಾವತಿ ಪೇಪರ್ ಮಿಲ್ಸ್ ಶುರುವಾಗತ್ತೆ, ಮೈಸೂರು ಮೆಡಿಕಲ್ ಕಾಲೇಜ್ ಆಗತ್ತೆ, ಮೈಸೂರು ರಾಜ್ಯವು ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾ ಇದ್ದಂತಹ ಪೊಗದೆಯನ್ನು ಇಳಿಸಿದ್ದು ಅಂತ. ಆದ್ರೆ ನೋಡಿ, ಯಾರು ದಿವಾನರು ಮಾಡದೇ ಇದ್ದದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮಾಡ್ತಾರೆ ಅಂತ. ಈ ಒಪ್ಪಂದ ಆದಾಗ, ಮುಮ್ಮಡಿಕರಿ ಮಹಾರಾಜರು ಮತ್ತೆ ಬ್ರಿಟಿಷ್ ಸರ್ಕಾರದ ನಡುವೆ ಒಪ್ಪಂದ ಆದಾಗ, ನಾವು ನಿಮಗೆ ಇಷ್ಟು ವರ್ಷಕ್ಕೆ ಇಷ್ಟು ಪೊಗದೆ ಇಷ್ಟು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಮಾತಾಗಿರುತ್ತೆ. ತುಂಬಾ ದೊಡ್ಡ ಪ್ರಮಾಣ ಮೊತ್ತದ ಮಾತು. ಅದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಬಿಕಾಸ್ ಆಫ್ ಹಿಸ್ ಕನೆಕ್ಟಿವಿಟಿ ದ ಬ್ರಿಟಿಷ್ ಎಂಪೈರ್ ಅಂಡ್ ಮಹಾರಾಜ ಅಲೈಕ್, ಅದನ್ನ ಬಳಸ್ಕೊಂಡು ನೆಗೋಷಿಯೇಟ್ ಮಾಡಿ ಅದನ್ನ ಕಡಿಮೆ ಮಾಡ್ತಾರೆ, ರಾಜ್ಯದ ಆ ಒಂದು ಹೊರೆಯನ್ನ ಕಡಿಮೆ ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ಡಿ ವಿ ಜಿ ಅವರನ್ನ ಸ್ಮರಿಸ್ತಾರೆ. ಮಿರ್ಜಾ ಇಸ್ಮಾಯಿಲ್ ಅವರು ಮನೆಯ ಒಂದು ಬೈಠಕ್ಕು, ಎಲ್ಲ ಬಂದವರೆಲ್ಲ ಕೂರುವಂತ ಜಾಗದಲ್ಲಿ ಒಂದು ನಾಲ್ಕು ಪಟ ಹಾಕೊಂಡಿರ್ತಾರೆ. ಆ ಪಟಗಳು ಏನು ಅನ್ನೋದನ್ನ ಡಿ ವಿ ಜಿ ಅವರು ಹೇಳ್ತಾರೆ. ಅದು ಒಂದು ಪರ್ಷಿಯನ್ ಮಹಾಕವಿ ಫಿರ್ದೋಸಿ ಅವರ ಪಟ ಫೋಟೋ ಹಾಕಿರ್ತಾರೆ. ಫಿರ್ದೋಸಿ ಅನ್ನೋ ಕವಿಯ ಅನೇಕ ಕೊಟೇಶನ್ಸ್ ನ ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಮಾತುಗಳಲ್ಲಿ ಲೇಖನಗಳಲ್ಲಿ ಉದಾಹರಿಸ್ತಾನೆ ಬರ್ತಾ ಇರ್ತಾರೆ. ಅವರ ನೆಚ್ಚಿನ ಕವಿ ಅವರು, ಅವ್ರದ್ದೊಂದು ಫೋಟೋ ಇರುತ್ತೆ. ಆಗಾ ಜಾನ್ ತಮ್ಮ ತಂದೆಯವರ ಒಂದು ಪೂಜ್ಯ ತಂದೆಯವರ ಒಂದು ಫೋಟೋ ಒಂದು ಕಡೆ ಇರುತ್ತೆ. ನಂತರ ತಮ್ಮನ್ನ ಸಾಕಿ ಸಲಹಿ ಬೆಳೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಫೋಟೋ ಇರುತ್ತೆ. ನಾಲ್ಕನೇ ಫೋಟೋ ಯಾವುದು ಅಂತ, ಅದು ಸರ್ ಎಂ ವಿಶ್ವೇಶ್ವರಯ್ಯ. ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಯಾವುದೇ ಒಂದು ಕೊಂಕು ಮಾತುಗಳನ್ನಾಡದೆ, ಯಾವುದೇ ಒಂದು ನಕಾರಾತ್ಮಕವಾದಂತಹ ಚಿಂತನೆಗಳನ್ನ ಇಟ್ಟುಕೊಂಡು ಅವರು ಇರಲೇ ಇಲ್ವೇನೋ ಅಂತ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಇದ್ದಂತಹ ನಾಲ್ಕು ಪಟದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನ ಪಟವನ್ನ ಹಾಕಿದ್ರು. ಅವರ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತು ಅಂತ ನಾನು ಆಗ್ಲೇ ಹೇಳಿದೆ. ಇವರಿಬ್ಬರನ್ನ ಯಾಕೆ ಆರಿಸ್ಕೊಂಡೆ ಅಂದ್ರೆ, ಇವರಿಬ್ಬರು ಕೂಡ ಡಿ ವಿ ಜಿ ಅವ್ರನ್ನ ಅರಿಸ್ಕೊಂಡು ಬರ್ತಾರೆ. ಹೇಗೆ ವಿಶ್ವೇಶ್ವರಯ್ಯನವರು ಡಿ ವಿ ಜಿ ಅವ್ರನ್ನ ಅರಿಸ್ಕೊಂಡು ಬರ್ತಾರೋ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೆ ಬರ್ತಾರೆ ಅಂತ. ಮೈಸೂರಿನಲ್ಲಿ ಒಮ್ಮೆ MLC ಬೈಠಕ್ ಆಗ್ತಾ ಇರುತ್ತೆ. ಆಗ ಬಿ ವೆಂಕಟನಾರಾಯಣಪ್ಪನವರು, ಇವ್ರ ಬಗ್ಗೆ ನಾವು ಆಗ್ಲೇ ಓದಿದ್ದೀವಿ ಸಾಹಿತ್ಯ ಉಪಾಸಕರಲ್ಲಿ, ವೆಂಕಟನಾರಾಯಣಪ್ಪನವರು ಕೂಡ MLC, ಅವ್ರನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಕರೆದು ಹೇಳ್ತಾರಂತೆ, ಏನಪ್ಪ ಇಲ್ಲಿ ಡಿ ವಿ ಜಿ ಅಂತ ಒಬ್ರು ಇದಾರಂತಲ್ಲ ಗುಂಡಪ್ಪ ಅಂತ, ಇಂಗ್ಲಿಷ್ ನಲ್ಲೆಲ್ಲ ತುಂಬಾ ಚೆನ್ನಾಗಿ ಬರೀತಾರಂತೆ, ನನ್ಗೆ ಅವ್ರ ಪರಿಚಯ ಆಗ್ಬೇಕಪ್ಪ, ಅವರು ಅವರು ಅಷ್ಟು ಬುದ್ಧಿವಂತರು ಅಂದ್ರೆ ನಾವು ಕೂಡ ನಮ್ಮಲ್ಲಿ ಬಳಸ್ಕೊಂಬೋದಲ್ಲ ಅವ್ರನ್ನ ಅಂತ. ಅವ್ರು ವೆಂಕಟನಾರಾಯಣ, ಅಯ್ಯೋ ನನ್ಗೆ ಬಹಳ ಚೆನ್ನಾಗಿ ಗೊತ್ತು, ನಾನು ಅವ್ರನ್ನ ಕಳಿಸ್ತೀನಿ ಅಂತ ಹೇಳಿ ಬಂದು ಬೆಂಗಳೂರಿಗೆ ಬಂದಾಗ ಡಿ ವಿ ಜಿ ಅವ್ರಿಗೆ ಹೇಳ್ತಾರಂತೆ, ನೋಡು ಅವ್ರ ಮನೆಗೆ ಹೋಗಿ ನೋಡು, ಇಲ್ಲ ಅನ್ಬೇಡ, ನೀನ್ ಗಲಾಟೆ ಮಾಡ್ಬೇಡ, ಹೋಗು, ಹಿರಿಯರು ಅವರು ನಿನ್ನನ್ನು ಭೇಟಿ ಆಗ್ಬೇಕು ಅಂತ ಇದ್ದಾರೆ, ಅವ್ರಿಗೂ ಕೊಡು ಸರ್ ಎಂ ವಿಶ್ವೇಶ್ವರಯ್ಯ ನೀನು ಹೇಗೆ ನೀಡಿದ್ಯೋ ಅದೇ ರೀತಿ ಇದು ದೇಶಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಡಿ ವಿ ಜಿ ಅವರು ಬಂದು ಅವ್ರನ್ನ ಭೇಟಿ ಆಗ್ತಾರೆ, ಅಲ್ಲಿಂದ ಅವರು ಅವರ ಸಲಹಾಗಾರರಾಗಿರ್ತಾರೆ. ಈ ಡಿ ವಿ ಜಿ ಅವರ ಬಗ್ಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಯಾವ ಒಂದು ಮಟ್ಟದಲ್ಲಿ ಗೌರವ ಇತ್ತು ಅನ್ನೋದನ್ನ ಹೇಳ್ಬೇಕು ಅಂತಂತಂದ್ರೆ, ಒಂದ್ಸಲ ಅವರು ಡಿ ವಿ ಜಿ ಅವರು MLC ಆಗಿದ್ದಾಗ ಯಾವುದೋ ಒಂದು ಕಾನೂನಿನ ವಿಷಯವಾಗಿ ಚರ್ಚೆ ನಡೀತಾ ಇರುತ್ತೆ ಸೆನೆಟ್ ನಲ್ಲಿ. ಎಲ್ರು ಈ ಒಂದು ತಿದ್ದುಪಡಿ ಬೇಕೇ ಬೇಕು ಅಂತ, ಸರ್ ಮಿರ್ಜಾ ಇಸ್ಮಾಯಿಲ್ ಇದ್ಯಾಕೆ ಬೇಕು, ಇದು ಯೂಸ್ಲೆಸ್, ಇದು ಈಗೇನ್ ಅವಸರ ಇಲ್ಲ ಇದಕ್ಕೆ, ಆಮೇಲೆ ನೋಡೋಣ ಅಂತ ಹೇಳಿ ಈ ಸಭೆಯನ್ನ ಬರ್ಖಾಸ್ತ್ ಮಾಡಿ ತಮ್ಮ ಕೋಣೆಗೆ ಹೋಗ್ತಾರೆ. ಎಲ್ರು ಡಿ ವಿ ಜಿ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ ಮಾತನ್ನೇ ಅವರು ಗೌರವದಿಂದ ಕಾಣೋದು, ನಿಮಗ್ ಗೊತ್ತು ಇದೆ ಎಷ್ಟು ಮುಖ್ಯ ಅಂತ, ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ದಯವಿಟ್ಟು ಅವ್ರಿಗೆ ಹೋಗಿ ಹೇಳಿ. ಅವ್ರು ಬರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಅವರು ಕೋಣೆಗೆ ಬರ್ತಾರೆ. ಅವ್ರ ಮಾತುಗಳು ತುಂಬಾ ಚೆನ್ನಾಗಿದೆ. ಮಿರ್ಜಾ ಅವ್ರು ಕೋಣೆಗೆ ಬಂದು ಹೇಳ್ತಾರಂತೆ, ನೋಡಿ ಇದನ್ನ ನೀವು ಸೇರಿಸಲೇಬೇಕು, ನೀವು ತುಂಬಾ ಅರ್ಜೆಂಟು, ಅದು ನೀವು ಅರ್ಜೆಂಟ್ ಅಲ್ಲ ಅಂತಿದ್ದೀರಾ, ತುಂಬಾ ಇಂಪಾರ್ಟೆಂಟ್ ಅದು ಅಂತ. ಆಗ ಮಿರ್ಜಾ ಅವ್ರು ಕೇಳ್ತಾರಂತೆ, ಅದು ಅಷ್ಟು ಮುಖ್ಯವೇ, ಅದು ದೊಡ್ಡದೇ ಅಂತ. ಡಿ ವಿ ಅವರು, ಹೌದು ಬಹಳ ದೊಡ್ಡ ವಿಷಯ ಇದು ಅಂತಾರಂತೆ. ಮಿರ್ಜಾ ಇಸ್ಮಾಯಿಲ್ ಅವರು, ಹಾಗಾದ್ರೆ ನೀನ್ ಅದನ್ನ ಓದಿದೀಯಾ ಅಂತ ಕೇಳ್ತಾರಂತೆ. ಡಿ ವಿ ಜಿ ಅವರು, ಓದಿದ್ದೀನಿ ಅಂತ ಹೇಳಿ ಅದಕ್ಕೆ ರೆಫರೆನ್ಸ್ ಪುಸ್ತಕಗಳು ಅಲ್ಲ ಅವ್ರು ಮಾಡ್ಕೊಂಡಿದ್ದಂತಹ ಚೀಟಿ ಅದನ್ನೆಲ್ಲ ತೋರ್ಸಕ್ ಹೋಗ್ತಾರಂತೆ. ಮಿರ್ಜಾ ಅವ್ರು ಸಾಕು ಸಾಕು ಸಾಕು ಸಾಕು ಅಂತ ನಗ್ತಾ ಹೇಳ್ತಾರಂತೆ, ನೀನು ಓದಿದ್ರೆ ಸಾಕು ಮರಾಯ, ಈಗ ಆ ವಿಷಯವನ್ನು ನಾನು ಇಲ್ಲೇ ನಿನ್ ಮುಂದೆನೆ ಸೇರಿಸ್ಬಿಡ್ತೀನಿ ಅಂತ. ಆ ವಿಷಯ ಏನು ಅಂತ ತಿಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ, ನೀನು ಓದಿದ್ಯಾ ಅಂತ ಹೇಳ್ತಿದ್ಯಲ್ಲಪ್ಪ, ಸಾಕು ನಿನ್ನ ಮೇಲೆ ನನಗೆ ಗೌರವ ಇದೆ, ಅದನ್ನ ಸೇರಿಸ್ತೀನಿ ಅಂತ. ಎಷ್ಟರ ಮಟ್ಟಿಗೆ ಡಿ ವಿ ಜಿ ಅವರು ಆಪ್ತ ಸಲಹೆಗಾರರಾಗಿದ್ರು ದಿವಾನರಿಗೆ ಅಂತಂದ್ರೆ, ನಮ್ಮ ಡಿ ವಿ ಜಿ ಅವರು ಯಾವ ಮಟ್ಟದಲ್ಲಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ಈ ಇದನ್ನ ಕೇಳ್ತಾ ನನಗೆ ಫೋರ್ಡ್ ಒಂದು ಕತೆ ನೆನಪಾಗುತ್ತೆ. ಫೋರ್ಡ್ ಕಂಪನಿಯ ಮಾಲೀಕನಿಗೂ ಹಾಗೆ. ಹೀಗೆ ಇದನ್ನ ನಾವು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಕಾರ್ಯವೈಖರಿ ಇದೆಯಲ್ಲ, ಇದು ನನಗೆ ಅದ್ಭುತ ಅಂತ ಕಾಣುತ್ತೆ. ಯಾಕೆಂದ್ರೆ ನಾವು ಮೇಲೆ ಹೋಗ್ತಾ ಡಿ ವಿ ಜಿ ಅಂತಹ ಚಂದದ ಜ್ಞಾನವುಳ್ಳಂತಹವರನ್ನ ನಮ್ಮ ಬಳಗದಲ್ಲಿಟ್ಟುಕೊಂಡು ಅವರನ್ನ ಯಾವುದೇ ರೀತಿಯಲ್ಲಿ ಸಂಶಯ ಮಾಡದೆ ಅವರನ್ನ ಗೌರವಿಸ್ತಾ ನಾವು ಮುಂದುವರೆದ್ರೆ ಆ ಎಲ್ಲ ಕೆಲಸಗಳನ್ನು ಕೂಡ ನಮಗೆ ಮಾಡೋ ತಪ್ಪುತ್ತೆ ಅಂತ. ದಿಸ್ ಇಸ್ ದಿ ಟ್ರೂ ಫ್ಲೇವರ್ ಆಫ್ ಎ ಲೀಡರ್ ಅಂತ ಫೋರ್ಡ್ಗೆ ಆಗುತ್ತೆ. ಫೋರ್ಡ್ಗೆ ಒಂದು ಪತ್ರಿಕೆಯವರು ಯುವರ್ ಎ ಫೂಲ್ ಅಂತ ಬರೆದ್ಬಿಡ್ತಾರೆ. ಫೋರ್ಡ್ ಡಿಫಮೇಷನ್ ಕೇಸ್ ಹಾಕ್ತಾರೆ ಆ ಪತ್ರಿಕೆ ಮೇಲೆ. ಆ ಪತ್ರಿಕೆ ಲಾಯರ್ಗಳು ಈಗ ಫೋರ್ಡ್ ಈಸ್ ಎ ಫೂಲ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಹೇಗ್ ಮಾಡ್ತಾರೆ? ಪ್ರಶ್ನೆಗಳು ಕೇಳಕ್ ಶುರು ಮಾಡೋದು, ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್ ಫೋರ್ಡ್ಗೆ. ಈ ವರ್ಷದಲ್ಲಿ ಏನಾಯ್ತು, ಇಲ್ಲೇನಾಯ್ತು, ಕ್ಷಾಮ ಇಲ್ಲಿ ಯಾವ ವರ್ಷಕ್ಕೆ ಬಂತು, ಅದೇನ್ ಗೊತ್ತು ಪಾಪ ಫೋರ್ಡ್ಗೆ? ಎಲ್ಲ ಇಲ್ಲ ಇಲ್ಲ ಅಂತಾರೆ. ಅವ್ರು ಕೇಳ್ತಾರೆ, ಈ ಬ್ರಿಟಿಷ್ ಆರ್ಮಿ ಹೋಯ್ತಲ್ಲ ಅಪ್ಪ ಯುದ್ಧಕ್ಕೆ, ಎಷ್ಟು ಜನ ಸತ್ರು, ಎಷ್ಟು ಜನ ವಾಪಸ್ ಬಂದ್ರು ಅಂತ. ಆಗ ಫೋರ್ಡ್ ಹೇಳ್ತಾನೆ, ಎಷ್ಟು ಜನ ಸತ್ರೋ ಗೊತ್ತಿಲ್ಲ, ಆದ್ರೆ ಎಷ್ಟು ಜನ ಹೋದ್ರು ಅದಕ್ಕಿಂತ ವಾಪಸ್ ಬಂದವರು ಸಂಖ್ಯೆ ಕಡಿಮೆ ಅಂತ ಈ ರೀತಿ ಉತ್ತರಗಳನ್ನು ಕೊಡ್ತಾರೆ. ಕಳೆ ಒಂದ್ಸಲ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ, ನೋಡಪ್ಪ, ನಿನ್ನ ಯು ಆರ್ ಟ್ರೈಂಗ್ ಟು ಪ್ರೂವ್ ದಟ್ ಐ ಆಮ್ ಎ ಫೂಲ್, ಐ ಆಮ್ ನಾಟ್ ಎ ಫೂಲ್, ಲೆಟ್ ಮೀ ಟೆಲ್ ಯು ಅಂದ್ಬಿಟ್ಟು ನನ್ನ ಟೇಬಲ್ ಮೇಲೆ, ನನ್ನ ಆಫೀಸ್ಗೆ ಬಾ ನೀನು, ನನ್ನ ಟೇಬಲ್ ಮೇಲೆ ಒಂದು ಕಾಲಿಂಗ್ ಬೆಲ್ ಇಟ್ಕೊಂಡಿದ್ದೀನಿ ನಾನು. ಈ ತರ ಪ್ರಶ್ನೆಗಳು ನನಗೆ ಎದುರಾದಾಗ ಕಾಲಿಂಗ್ ಬೆಲ್ ಓದ್ತೀನಿ. 10 ಜನ ಜ್ಞಾನವಂತರು ಈ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿದ್ರು ನನ್ನ ಮುಂದೆ ಬಂದು ಕೂತ್ಕೊಳ್ತಾರೆ. ಅವರಿಗೆ ಉತ್ತರ ಕೇಳ್ಕೊತೀನಿ, ನಾನ್ ಯಾಕೆ ಓದಿರ್ಬೇಕು ಅವೆಲ್ಲ? ಇದು ಯಾವುದೇ ಒಬ್ಬ ಲೀಡರ್ನಲ್ಲಿ ಇರಬೇಕಾದಂತಹ ಎಲ್ಲವನ್ನೂ ನಾನೇ ತಿಳ್ಕೊತೀನಿ. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಕಂಪನಿನಲ್ಲಿ ನಾನೇ ನಡೆಸ್ಕೊಂಡು ಹೋಗ್ತೀನಿ. ಅಂತಹ ಲೀಡರ್ ಇಸ್ ಎ ಶೂರ್ ಫ್ಲೇವರ್, ಶೂರ್ ಫೇಲ್ಯೂರ್ ಅಂತ. ಅಂತವರು ಖಂಡಿತವಾಗಿಯೂ ಫೇಲ್ ಆಗ್ತಾರೆ. ಯಾವ ಲೀಡರ್ ಇರತಕ್ಕಂತಹ ಎಲ್ಲ ರಿಸೋರ್ಸಸ್ ನ ಎಲ್ಲರನ್ನು ಚಂದದಲ್ಲಿ ಬಳಸ್ಕೊಂಡು ಅವರ ಆ ಒಂದು ಇನ್ಪುಟ್, ಅವರ ಆ ಒಂದು ಸಲಹೆಗಳನ್ನ ಇಟ್ಟುಕೊಂಡು ನಿರ್ಧಾರಗಳನ್ನ ತೆಗೆದುಕೊಂಡು ಕಾರ್ಯಾಚರಣೆ ಮಾಡ್ತಾನಲ್ಲೋ, ಹೀ ಇಸ್ ಎ ಗ್ರೇಟ್ ಲೀಡರ್ ಅಂತ. ಇದನ್ನು ಓದ್ದಾಗ ನನಗೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಈ ಒಂದು ನೆಲೆಗಟ್ಟಿನಲ್ಲಿ ತುಂಬಾ ಖುಷಿ ಆಯ್ತು. ಆದ್ರೆ ಡಿ ವಿ ಜಿ ಅವರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ರವರ ಸ್ನೇಹ ಎಷ್ಟೇ ಚೆಂದಾಗಿದ್ರು ಕೂಡ ತುಂಬಾ ವಿರಸಮಯವಾಗಿತ್ತು ಅಂತ. ಅನೇಕ ವಿಷಯಗಳಲ್ಲಿ ಡಿ ವಿ ಜಿ ಅವರು ಅವರನ್ನ ಎದುರು ಹಾಕೊಂಡಿರ್ತಾರೆ. ಅವರು ಡಿ ವಿ ಜಿ ಅವರು ತೆಗೆದುಕೊಳ್ತಾ ಇದ್ದಂತಹ ಆ ಒಂದು ನಿಲುವುಗಳನ್ನ ಮಿರ್ಜಾ ಅವರು ಒಪ್ಪಿರಲ್ಲ. ಅನೇಕ ವರ್ಷಗಳ ಕಾಲ ಇಬ್ರು ಪರಸ್ಪರ ಮಾತಾಡೋದು ಇಲ್ಲ, ಅಷ್ಟು ಸ್ನೇಹ ಇದ್ರು ಕೂಡ. ಅಂತಹ ಒಂದು ವಿರಸ ಇರುತ್ತೆ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಆದ್ರೆ ಅದರಲ್ಲಿ ಒಂದು ಅಂಶವನ್ನ ನಾನು ತಮ್ಮ ಮುಂದೆ ಗಮನಕ್ಕೆ ತಂದು, ಆ ಒಂದು ವಿಷಯದಲ್ಲೂ ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಎಷ್ಟು ಚಂದದಲ್ಲಿ ತಮ್ಮನ್ನೇ ತಾವು ನಡೆಸ್ಕೊಂಡ್ರು ಅನ್ನೋದನ್ನ ತಿಳಿಸ್ಬೇಕು. ಅಲ್ಲಿ ಒಂದು ವಿರಸದ ಸಂಗತಿ ಏನಪ್ಪಾ ಅಂತಂದ್ರೆ, ಆಗೆಲ್ಲ ಚರ್ಚೆ ಆಗ್ತಾ ಇರುತ್ತೆ, ಇನ್ನೇನು ಹತ್ರ ಬರ್ತಾ ಇದೆ ನಮ್ಗೆ ಫ್ರೀಡಮ್, ಈ ಒಂದು ಕಾಲಘಟ್ಟದಲ್ಲಿ ಶುಡ್ ಇಂಡಿಯಾ ಬಿ ಎ ಡೆಮೋಕ್ರೆಟಿಕ್ ಕಂಟ್ರಿ ಅಂತ, ಜವಾಬ್ದಾರಿ ಸರ್ಕಾರ ಬೇಕಾ ಅಂತ. ಎರಡು ಪಂಗಡ ಇರುತ್ತೆ, ಹೌದು ಜವಾಬ್ದಾರಿ ಸರ್ಕಾರ ಬೇಕು, ವಿ ನೀಡ್ ಎ ಡೆಮೋಕ್ರಸಿ ಅಂತ ಹೇಳ್ತಾ ಇದ್ದಂತಹ ಬಣ್ಣದಲ್ಲಿ ಡಿ ವಿ ಜಿ ಅವರು ಇರ್ತಾರೆ. ಡೆಮೋಕ್ರಸಿ ಈಸ್ ಎ ಶೂರ್ ಫೇಲ್ಯೂರ್ ಫಾರ್ ಇಂಡಿಯಾ, ಡೆಮೋಕ್ರಸಿ ಬೇಡ ಅನ್ನತಕ್ಕಂತಹ ಬಣವನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಡೆಸ್ತಾ ಇರ್ತಾರೆ. ಅವಾಗ ಅವರು ಡಿ ವಿ ಜಿ ಅವ್ರಿಗೆ ಒಂದ್ಸಲ ಹೇಳಿ ಕಳಿಸ್ತಾ ಇರುತ್ತೆ, ಡಿ ವಿ ಜಿ ಅವರೇ ಬರೆದಿದ್ದಾರೆ, ಹೇಳ್ತಾರೆ, ಜವಾಬ್ದಾರಿ ಸರ್ಕಾರದ ಹುಚ್ಚನ್ನು ತಲೆಗೆ ಅಂಟಿಸಿಕೊಂಡು ಡಿ ವಿ ಜಿ ಪ್ರಯಾಸ ಪಡುತ್ತಿದ್ದಾನೆ. ನಾನು ಎಲ್ಲಿಯವರೆಗೂ ಇರುತ್ತೇನೋ ಅದು ನಡೆಯಲಾರದು, ನಮ್ಮ ದೇಶಕ್ಕೆ ಅದು ಹೊಂದಿ ಬರಲಾರದು. ಡಿ ವಿ ಜಿ ಈ ಡೆಮಾಕ್ರಸಿ ಹುಚ್ಚನ್ನ ಬಿಟ್ಟು ಸಾಹಿತ್ಯ ಸಾಮಾಜಿಕ ಕಾರ್ಯಗಳನ್ನು ಯಥೇಷ್ಟವಾಗಿ ನಡೆಸಲಿ, ಅದಕ್ಕೆ ನಾನು ಒತ್ತಾಸೆ ಕೊಟ್ಟೇನು ಅಂತ ಬರೀತಾರೆ ಡಿ ವಿ ಜಿ ಅವರು. ಅಂದ್ರೆ ಅಷ್ಟೊಂದು ಕೋಪ ಬಂದಿರುತ್ತೆ ಡಿ ವಿ ಜಿ ಅವ್ರ ಬಗ್ಗೆ. ಅದು ಅವಾಗ ಏನಾಗುತ್ತೆ ಅಂತಂದ್ರೆ, ಜನಗಳೆಲ್ಲ ಸೇರಿ ಒಂದು ದೊಡ್ಡ ಅವಹಾಲನ್ನ ಮಹಾರಾಜರಿಗೆ ತಲುಪಿಸ್ತಾರೆ. ಅದಕ್ಕೆ ತುಂಬಾ ಜನ ಸಹಿ ಹಾಕಿರ್ತಾರೆ, ಡಿ ವಿ ಜಿ ಅವರು ಕೂಡ ಸಹಿ ಹಾಕಿರ್ತಾರೆ. ಎಲ್ಲರಂತೆ ಸುಮ್ಮನೆ ಸಹಿ ಹಾಕೋ ವ್ಯಕ್ತಿತ್ವ ಡಿ ವಿ ಜಿ ಅವರದ್ದು ಅಲ್ಲ. ಹಾಗಾಗಿ ಆ ಒಂದು ಮೆಮೊರಾಂಡಮ್ ಅನ್ನು ಏನ್ ಸಲ್ಲಿಸ್ತಾರೆ, ಅದಕ್ಕೆ ಡಿ ವಿ ಜಿ ಅವರ ಒಂದು ಅಪೆಂಡಿಕ್ಸ್ ಸಹ ಸೇರಿಸಿ ಯಾಕೆ ಡೆಮಾಕ್ರಸಿ ಬರಬೇಕು ಅಂತ ಬಹಳ ತರ್ಕಬದ್ಧವಾಗಿ ಮಂಡಿಸಿರ್ತಾರೆ. ಅದು ದಿವಾನರ ಮೂಲಕವೇ ಸಬ್ಮಿಟ್ ಆಗ್ಬೇಕು. ದಿವಾನರು ಅದನ್ನು ನೋಡಿ ಇನ್ನೂ ತುಂಬಾ ಕೋಪ ಪಟ್ಕೊಳ್ತಾರಂತೆ ಡಿ ವಿ ಜಿ ಬಗ್ಗೆ. ಆದ್ರೆ ಇಲ್ಲಿ ಒಂದು ಬಹಳ ಚಂದದ ಅಂತ ಒಂದು ಘಟನೆ ನಡೆಯುತ್ತೆ. ಇದೆಲ್ಲ ಆದ ಕೂಡ್ಲೇ ಅವಾಗ ಡಿ ವಿ ಜಿ ಅವರು ಮಿರ್ಜಾ ಇಸ್ಮಾಯಿಲ್ ಅವರು ಮಾತನಾಡ್ತಾನು ಇರಲ್ಲ, ಅಷ್ಟೊಂದು ಕೋಪ ಡಿ ವಿ ಜಿ ಅವರಿಗೆ, ಡಿ ವಿ ಜಿ ಅವ್ರ ಬಗ್ಗೆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ. ಆದ್ರೆ ಅದಾದ ಒಂದು 3-4 ದಿನದಲ್ಲಿ ಡಿ ವಿ ಜಿ ಅವರಿಗೆ ಟೈಫಾಯ್ಡ್ ಬಂದು ಮಲಗ್ಬಿಡ್ತಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದು ಸೇರ್ತಾರೆ. ಡಿ ವಿ ಜಿ ಅವ್ರು ಬರೀತಾರೆ, ಹಿಂದಿನ ದಿನದವರೆಗೂ ನನ್ನ ಜೊತೆ ಜಗಳ ಆಡ್ತಾ ಇದ್ರು. ನಾನು ಆಸ್ಪತ್ರೆಗೆ ಸೇರಿದ ನಂತರ ಪ್ರತಿದಿನ ಬೆಳಿಗ್ಗೆ ಮೊದಲ ಅತಿಥಿ ನನ್ನನ್ನು ನೋಡಕ್ಕೆ ಬರ್ತಾ ಇದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಬಂದು ಹೇಗಿದೆಯಾ ಅಂತ ವಿಚಾರಿಸ್ಕೊಂಡು ಆಸ್ಪತ್ರೆಯವ್ರನ್ನ ಚೆನ್ನಾಗಿ ನೋಡ್ಕೊಳಕ್ ಹೇಳಿ. ಕೆಲವು ಸಲ ತುಂಬಾ ಅರ್ಜೆಂಟ್ ಇತ್ತು ಕೆಲಸದಲ್ಲಿ ಅಂತಂದ್ರೆ, ಅಲ್ಲೇ ಕುದುರೆ ಗಾಡಿಲೇ ಕೂತ್ಕೊಂಡು ಕಿಟಕಿ ಹತ್ರನೇ ಇವ್ರು ಕೂರಿಸಿದಾಗ ಮಾತಾಡಿಸಿ ಹೋಗೋದು. ಇದು ಹೇಳ್ತಾರೆ. ಇದು ದೊಡ್ಡವರ ದೊಡ್ಡ ಗುಣಗಳು. ಆ ನಂತರ ಡೆಮೋಕ್ರಸಿ ಆಗಬೇಕು ಅಂತ ಹೇಳಿ ಅದೆಲ್ಲ ನಿರ್ಧಾರ ಆಗತ್ತೆ ತರುವಾಯ. ಅಷ್ಟೊತ್ತಿಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ರಿಟೈರ್ ಆಗೋಗಿರ್ತಾರೆ. ಆ ಒಂದು ಅನೌನ್ಸ್ಮೆಂಟ್ ಮಹಾರಾಜರು ಅನೌನ್ಸ್ ಮಾಡ್ತಾ ಇರ್ತಾರೆ ರೇಡಿಯೋದಲ್ಲಿ, ಇವತ್ತಿನಿಂದ ಡೆಮೋಕ್ರಸಿ ನಮಗೆ ಬೇಕು ಅನ್ನತಕ್ಕಂತಹ ಒಂದು ಹಂಬಲವನ್ನ ನಾವು ಮುಂದಿಟ್ಟುಕೊಂಡು ನಮ್ಮ ಸ್ವಾತಂತ್ರ್ಯ ಯುದ್ಧವನ್ನ ಮಾಡಬೇಕು ಅಂತೆಲ್ಲ ಮಾತನಾಡ್ತಾ ಇದ್ದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕಾರ್ನ ಕಳಿಸಿ ಡಿ ವಿ ಜಿ ಅವ್ರನ್ನ ತಮ್ಮ ಮನೆಗೆ ಕರೆಸ್ಕೊಳ್ತಾರಂತೆ. ಕರೆಸ್ಕೊಂಡು ಒಂದ್ ಮಾತು ಹೇಳ್ತಾರಂತೆ, ಡಿ ವಿ ಜಿ ಯು ಮಸ್ಟ್ ಬಿ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಟುಡೇ ಅಂತ ಹೇಳ್ತಾರಂತೆ. ಅಂದ್ರೆ ಆ ಒಂದು ವಿಷಯದಲ್ಲಿ ನನಗೆ ನಿನಗೆ ಸೈದ್ಧಾಂತಿಕವಾಗಿ ವ್ಯತ್ಯಾಸ ಇದ್ದಿರಬಹುದು, ಆದರೂ ಕೂಡ ನನಗೆ ಡಿ ವಿ ಜಿ ಆಸ್ ಎನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಆ ಒಂದು ಸ್ತರದಲ್ಲಿ ನಿನ್ನ ಗೌರವ ನನಗೆ ಕಡಿಮೆ ಆಗ್ಲಿಲ್ಲಪ್ಪ. ಪ್ರಾಯಶಃ ಡಿ ವಿ ಜಿ ಅವರು ಕೂಡ ದಿವಾನರು ಅಂತ ಹೇಳಿ ಯಾವುದೇ ಸಮಜಾಯಿಷಿ ತೋರಿಸ್ತಿ ತಮ್ಮ ನಿಲುವನ್ನ ಭದ್ರವಾಗಿ ಇಟ್ಕೊಂಡ್ರಲ್ಲ, ಅದು ಮುಖ್ಯ ಅನ್ಸುತ್ತೆ. ಇಲ್ಲಿ ಡಿ ವಿ ಜಿ ಅವರು ಅಷ್ಟೇ ಉನ್ನತ ಮಟ್ಟದಲ್ಲಿ ನಮಗೆ ತೋರು ಬರ್ತಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇನ್ನೂ ಉನ್ನತದಲ್ಲಿ ಈ ಒಂದು ಘಟನೆಯಲ್ಲಿ ಯಾಕೆ ತೋರು ಬರ್ತಾರೆ ಅಂದ್ರೆ ದಿವಾನರಾಗಿದ್ರು, ಹಿ ಕುಡ್ ಹ್ಯಾವ್ ಇಗ್ನೋರ್ಡ್ ಪೀಪಲ್ ಅಂತ, ಬಟ್ ಹಿ ಡಿಡ್ನ್ಟ್ ಅಂತ. ಇದು ತುಂಬಾ ಮುಖ್ಯವಾದಂತಹ ವಿಷಯ ಅಂತ. ಅವ್ರು ಯಾವಾಗ್ಲೂ ಕೂಡ ಒಂದು ಉದಾಹರಿಸ್ತಾ ಇದ್ದಂತಹ ಒಂದು ಪಾರ್ಸಿ ಕವಿಯ ಅವರ ಫಿದ್ರೂಸಿ ಕವಿಯ ಒಂದು ವಾಕ್ಯ ಅಂತಂದ್ರೆ, ನಿನ್ನ ಜನ ನಗುತ್ತಿರಲು ನೀನಳುತ್ತ ಬಂದೆ, ನಿನ್ನ ಜನ ಒಳುತ್ತಿರಲು ನೀನ್ ನಗುತ್ತ ಹೋಗು. ಎಲ್ರೂ ಕೂಡ ನಗ್ತಾ ಇದ್ದಾಗ ನೀನ್ ಅಳ್ತಾ ಅಳ್ತಾ ಬಂದೆ, ಎಲ್ರೂ ಅಳುವಂತಿರಬೇಕು ಅಂತ ಸಮಯದಲ್ಲಿ ನೀನು ನಗ್ತಾ ನಗ್ತಾ ಹೋಗು ಅಂತ. ಇದನ್ನ ಕೇವಲ ಅವರು ಬಳಸಿದ್ದಲ್ಲ, ಅದಕ್ಕೆ ಒಪ್ಪುವಂತಹ ಒಂದು ಘಟನೆ. ಆ ಘಟನೆಯನ್ನ ಹೇಳಿ ನಾನು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಕಥನಕ್ಕೆ ಸಮಾಪ್ತಿಯನ್ನ ಮಾಡ್ತೀನಿ. ತುಂಬಾ ಅದ್ಭುತವಾದಂತಹ ಘಟನೆ. ಮಿರ್ಜಾ ಇಸ್ಮಾಯಿಲ್ ರವರು ಕಾಲುವಾಗ್ತಾರೆ. ಅವರ ಅಂತ್ಯ ಸಂಸ್ಕಾರವನ್ನ ಅಲ್ಲಿಯ ಒಂದು ಬೆಂಗಳೂರಿನ ಒಂದು ಕಬರಸ್ಥಾನದಲ್ಲಿ ನಡೀತಾ ಇರುತ್ತೆ ಒಳಗಡೆ. ಅದಕ್ಕೆ ಡಿ ವಿ ಜಿ ಅವರು ಕೂಡ ಹೋಗಿರ್ತಾರೆ ತಮ್ಮ ಗೌರವವನ್ನು ಸೂಚಿಸೋದಕ್ಕೆ. ಎಲ್ಲ ಒಳಗಡೆ ಮುಗಿಸ್ಕೊಂಡು ಬರ್ತಾರೆ ಡಿ ವಿ ಜಿ ಅವರು. ಗೇಟ್ ಹತ್ರ ಬಂದಾಗ ಆ ಗೇಟ್ ಹತ್ರ ಒಬ್ಬ ಯಾರು ಅನಾಮಧೇಯ ಮೂಲೆಯಲ್ಲಿ ಆ ಗೇಟ್ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಡಿ ವಿ ಜಿ ಅವರು ಯಾರಿದು ಅಂತ ಹೇಳಿ ಕುತೂಹಲ, ಸರಿ ಬಂದು ಕೇಳ್ತಾರೆ, ಏನಪ್ಪ ಏನು ಒಳಕ್ ಹೋಗಪ್ಪ ನಡೀತಾ ಇದೆ. ಇಲ್ಲ ಇಲ್ಲ ಸರ್, ಯಾಕಪ್ಪ ಅಳ್ತಾ ಇದೀಯಾ, ಏನು ಸರ್ ಮಿರ್ಜಾ ಸಾಹೇಬ್ ತೀರೋದ್ರ ಅಂತಲ್ಲ. ಹೌದಪ್ಪ ಹೋದ್ರು ಅವ್ರ ಅಂತ್ಯ ಸಂಸ್ಕಾರ ಆಗ್ತಾ ಇದೆ, ನೀನ್ ಯಾಕಪ್ಪ ಅಳ್ತಾ ಇದೀಯಾ ಅಂತಂದಾಗ ಅವನು ತನ್ನ ಕಥೆಯನ್ನ ಹೇಳ್ತಾನಂತೆ. ಅವನು ಅಲ್ಲಿಯೇ ಕಬ್ಬನ್ಪೇಟೆ ಅವನು ಅಲ್ಲಿ ಅವನ ಮನೆ ಹತ್ರ ನಲ್ಲಿ ಇರಲ್ಲ ನೀರಿಗೆ. ಪಾಪ ತನ್ನ ಹೆಂಡತಿ, ಇದು ಕೆಲವು ವರ್ಷಗಳ ಹಿಂದಿನ ಕತೆ, ಅವನು ತನ್ನ ಒಂದು ಅನುಭವವನ್ನ ಹೇಳ್ತಾ ಇದ್ದಾನೆ. ನನ್ನ ಹೆಂಡತಿ ಬಸುರಿ ಆಗಿದ್ಲು ಸ್ವಾಮಿ, ನೀರ್ ತರಬೇಕು ಅಂದ್ರೆ ನಮಗ್ ನಲ್ಲಿ ಇದ್ದಿದ್ ಒಂದ್ ಮೈಲಿ ದೂರ, ಅಲ್ಲಿಗೆ ಹೋಗ್ ಪಾಪ ಬರ್ತಾ ಇದ್ಲು. ಅವತ್ತು ಅಲ್ಲಿ ಏನೋ ಒಂದು ಗಲಿಬೆ ಎಲ್ಲ ಶುರುವಾಗೋಗ್ಬಿಟ್ಟಿತ್ತು. ಹಾಗಾಗಿ ಅವಳು ಮನೆಗೆ ಬಂದಾಗ್ಲೇನೆ ಮಧ್ಯಾಹ್ನ ಆಗಿತ್ತು. ಅವಳು ಪಾಪ ಬಸರಿ ಹೆಂಗಸು ಕೊಡ ಇಟ್ಕೊಂಡು ಬೆವತ್ಕೊಂಡು ಮನೆಗೆ ಬಂದ್ಲು. ಅವಳು ಹಿಂದೆನೆ ಒಬ್ಬ ಜವಾನ್ ಬಂದ ಮಂತ್ರಿಗಳ ಕಡೆಯಿಂದ. ಅವ್ನು ಬಂದು, ಓ ಇವರು ಏನಾಗ್ಬೇಕು ನಿನ್ಗೆ ಅಂದ್ರು. ನಾನು ಹೇಳಿದೆ ನನ್ನ ಹೆಂಡತಿ ಅಂತ. ಇದೇನಾ ನಿಮ್ ಮನೆ ಅಂತ ಕೇಳ್ದ. ಹೌದು ಅಂದೆ. ಯಾಕೆ ಅಂತಂದೆ, ಇಲ್ಲ ಸರ್ ಮಿರ್ಜಾ ಇಸ್ಮಾಯಿಲ್ ರೋಡ್ ಇದಾರೆ, ಸಾಹೇಬ್ರು ಇದಾರೆ, ಅವ್ರು ಹೇಳಿದ್ರು ನಿಮ್ ಮನೆ ನೋಡ್ಕೊಂಬಂದ್ ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಇವ್ರು ಭಾರ ಆಗುತ್ತೆ, ಯಾಕಪ್ಪ ಏನ್ ಮಾಡ್ಕೊಂಡ್ಲು ಏನ್ ಕಥೆಯೋ ಅಂತ. ನಾನು ಬರ್ತೀನಿ, ಅವ್ರು ಎಲ್ಲಿದ್ದಾರೆ ಅಂತ. ಅವ್ರು ಇಲ್ಲೇ ಸೆಂಟ್ ಮಾರ್ತಾ ಆಸ್ಪತ್ರೆ ಹತ್ರ ಅವ್ರ ಸವಾರಿ ಇದೆ ಅಂತ ಹೇಳಿದ. ನಾನು ಬರ್ತೀನಿ ಅಂತ ಬೇಗ ಬಟ್ಟೆ ಬರ್ತಾನಂತೆ, ಹೇಳ್ತಾನಂತೆ ನೋಡಿ ಈ ತರ ಅಂತ. ಆಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹೇಳ್ತಾರಂತೆ, ಯಾಕೆ ನಿಮ್ಮ ಹೆಂಡತಿ ಇಷ್ಟು ದೂರ ಬಂದಿದ್ರಲ್ಲ ನೀರ್ ತಗೊಳಕ್ ಆಗಿದ್ರೆ, ನಮ್ಮ ಮನೆ ಹತ್ರ ಯಾವ್ದು ನಲ್ಲಿ ಇಲ್ಲ ಅಂತಾನಂತೆ. ತಕ್ಷಣ ಅಲ್ಲಿದ್ದ ಇಂಜಿನಿಯರ್ ಕರೆದು ಹೇಳ್ತಾರೆ, ನೋಡಿ ಇವ್ರ ಮನೆ ಅಡ್ರೆಸ್ ತಗೊಳ್ಳಿ, ಇವ್ರ ಮನೆಗೆ ಬಹಳ ಹತ್ತಿರದಲ್ಲಿ ಆ ಒಂದಷ್ಟು ಸುತ್ತೂರು ಅಷ್ಟು ಮನೆಗಳಿಗೂ ಒಂದು ನಲ್ಲಿ ಆಗ್ಬೇಕು. ನಾನು ಈಗ್ಲೇನೆ ಅದ್ ನಂಗೆ ಐ ಡೋಂಟ್ ಲೈಕ್ ಎನಿ ಬ್ಯೂರೋಕ್ರಸಿ, ಈಗ್ಲೇ ನಾನು ಆ ಪೇಪರ್ ಸೈನ್ ಮಾಡ್ತಾ ಇದೀನಿ, ನಾಳೆ ಸಂಜೆ ಒಳಗಡೆ ಈ ವ್ಯವಸ್ಥೆ ಆಗ್ಬೇಕು. ಅದೇ ರೀತಿ ಆಯ್ತು ಅಂತ, ಅದೇ ರೀತಿ ಆಯ್ತು ಅಂತ. ಯಾರೋ ಅನಾಮಧೇಯ, ಯಾರೋ ಪಾಪ ಹೆಂಗಸು, ಅವಳನ್ನ ನೋಡಿ ದಿವಾನ್ರಂತವ್ರು ಅವರ ಮನಸ್ಸು ಕರಿ, ಅವ್ರನ್ನ ತಮ್ಮ ಸಿಬ್ಬಂದಿ ಅವ್ರನ್ನ ಅವ್ರ ಮನೆಗೆ ಕಳಿಸಿ ಅವರೆಲ್ಲಿದ್ದಾರೆ ಅಂತ ತಿಳ್ಕೊಂಬಂದು ಇಂಜಿನಿಯರ್ ಹೇಳಿ ಅಲ್ಲಿ ಒಂದು ನಲ್ಲಿ ಮಾಡಿಸ್ಬೇಕು. ಇದು ಒಬ್ಬ ದೊಡ್ಡ ವ್ಯಕ್ತಿಯ ದೊಡ್ಡ ಗುಣ ಅಂತಾನೆ ಅನ್ಸುತ್ತೆ ನನಗೆ. ಈ ಘಟನೆಯನ್ನ ಓದಿದಾಗ ಒಳಗಡೆ ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ, ಅವರನ್ನು ಕುರಿತಾಗಿ ಒಬ್ಬ ಅನಾಮಧೇಯ ಅಳ್ತಾ ಇದ್ದಾನೆ ಅಂತಂದಾಗ ನನಗೊಂದು ಹಾಡು ಜ್ಞಾಪಕ ಬಂತು. ಐ ಆಮ್ ಶೂರ್ ನಿಮಗೂ ಕೂಡ ಈ ಹಾಡು ಜ್ಞಾಪಕ ಬಂದಿರುತ್ತೆ. ಹಿಂದಿ ಹಾಡಿದು ನನಗೆ ಯಾವ ಹಾಡು ಈ ಘಟನೆ ಜ್ಞಾಪಕ ಬಂತಪ್ಪ ಅಂದ್ರೆ, ರಿಶ್ತಾ ದಿಲ್ ಸೇ ದಿಲ್ ಕೇತ್ ಬಾರ್ ಕಾ, ಗೊತ್ತಾಗಿರ್ಬೇಕು ಆಗ್ಲೇ. ಜಿಂದಾ ಹೇ ಹಮೀ ಸೇ ನಾಮ್ ಪ್ಯಾರ್ ಕಾ, ಮರ್ ಕೇ ಬಿ ಕಿಸಿ ಕೋ ಯಾದ್ ಆಯೇ.

0: ಅಲ್ವಾ? ಈ ಹಾಡಿನಲ್ಲಿ ಮೂರು ಸಾಲುಗಳು ತುಂಬಾ ಮುಖ್ಯವಾದಂತಹ ಸಾಲುಗಳು. ನಾವು ಸತ್ತ ಮೇಲು ಜನರು ನೆನೆದರೆ ಅವರ ಮನದ ಬಾಷ್ಪದಲ್ಲಿ ಇದ್ದರೆ, ನಾವು ಸತ್ತ ಮೇಲು ಜನರು ನೆನೆದರೆ ಅವರ ಮನದ ಬಾಷ್ಪದಲ್ಲಿ ಇದ್ದರೆ, ಬದುಕೆಂಬುವುದಿದುವೆ ತಾನೇ ಜೀನಾಯಿಸಿ ಕನಾಮ್ ಹೇ. ಈ ಹಾಡು ನನಗೆ ಜ್ಞಾಪಕ ಆಯ್ತು. ಆದ್ರೆ ಈ ಹಾಡನ್ನ ತಮ್ಮೊಂದಿಗೆ ಯಾಕೆ ಹಂಚ್ಕೋಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ಈ ಹಾಡು ಜ್ಞಾಪಕ ಆದಾಗ ನೋಡಿದೆ ಒಂದು ಒಂದು ತುಂಬಾ ವಿಶೇಷವಾಗಿದೆ ಇದು. ಏನು ಅಂತಂದ್ರೆ, ಆ ಹಾಡು ಅನಾರಿ ಚಿತ್ರದ್ದು, ರಾಜ್ಕಪೂರ್ ಚಿತ್ರದ್ದು. ಆ ಚಿತ್ರ ಬಿಡುಗಡೆಯಾದ ವರ್ಷ ಯಾವ್ದು ಗೊತ್ತಾ? 1959. ಮಿರ್ಜಾ ಇಸ್ಮಾಯಿಲ್ ರವರು ಕಾಲವಾದ ವರ್ಷ ಯಾವ್ದು ಗೊತ್ತಾ? 1959. ನೋಡಿ, ಅವರ ಈ ಒಂದು ಘಟನೆಯನ್ನ ಓದುವಾಗ ನನಗೆ ಈ ಹಾಡು ಜ್ಞಾಪಕ ಆಗಿ, ಈ ಹಾಡು ನ ಚಿತ್ರ ಹಾಗೂ ಆ ಒಂದು ವರ್ಷಗಳು ತಾಳಮೇಳದಲ್ಲಿ ಒಂದೇ ವರ್ಷವಾಗಿರೋದು, ಅದನ್ನು ನಾನು ನನ್ನ ಗಮನಕ್ಕೆ ಬಂದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದು, ಇದೆಲ್ಲ ಕೂಡ ಒಂದು ಕಾಕತಾಳೀಯವ ಅಥವಾ ಇದೊಂದು ದೈವ ನಿರ್ಣಯವ ಇಲ್ಲ? ಆದ್ರೆ ಇಷ್ಟು ಮಾತ್ರ ಸತ್ಯ, ನಾವುಗಳು ಹೇಗೆ ಬದುಕಬೇಕಪ್ಪ ಅಂತಂದ್ರೆ, ನಾವು ಸತ್ತ ದಿನ ಒಂದಷ್ಟು ಜನ, ಅಟ್ಲೀಸ್ಟ್ ಬೆರಳೆಣಿಕೆಯ ಒಂದಷ್ಟು ಜನ, ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ಇದ್ನಪ್ಪ, ಇಷ್ಟೆಲ್ಲ ಸಹಾಯ ಆಯ್ತು ನಮ್ಗೆ ಅವನಿಂದ, ಅವನಿವತ್ತು ಕಾಲವಾದ್ನಲ್ಲ ಅಂತ ಒಂದೆರಡು ಹನಿ ಕಣ್ಣೀರನ್ನ ಹಾಕ್ತು ಅಂದ್ರೆ, ಆ ದಿನ ನಾವು ಬದುಕಿದ್ದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಘಟನೆಯಿಂದ ಎಲ್ಲ ಚಿಂತನೆಗಳು ನನ್ನಲ್ಲಿ ಒಡಮೂಡಿ ಅದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ, ದಿವಾನರುಗಳನ್ನ ಈ ಒಂದು ಸಂಪುಟವನ್ನ ಮುಗಿಸುವ ಹಂತಕ್ಕೆ ಕಡೆಯಲ್ಲಿ ಒಂದು ಉಪಸಂಹಾರ ಅಂತ ಹೇಳಿ ಒಂದು ಲೇಖನವನ್ನ ಡಿ ವಿ ಜಿ ಅವರು ಬರೀತಾರೆ, ಅದನ್ನ ನಾನು ಹೇಳಬೇಕು. ಸ್ವತಂತ್ರವೋ ಅತಂತ್ರವೋ ಅಂತ ಬರೀತಾರೆ ಈ ಲೇಖನವನ್ನ. ನಾನು ತುಂಬಾ ವಿಶದವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂತಂದ್ರೆ, ಇದರಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ರಾಜ್ಯಶಾಸ್ತ್ರದ ಬಗ್ಗೆ ಡಿ ವಿ ಜಿ ಅವರು ತುಂಬಾ ಚಂದದಲ್ಲಿ ಟಿಪ್ಪಣಿ ಮಾಡ್ತಾರೆ. ಅದರ ಆ ಒಂದು ವಿಷಯವನ್ನ ತಿಳ್ಕೊಳ್ಬೇಕು ಅನ್ನೋರು ಖಂಡಿತವಾಗಿಯೂ ಈ ಲೇಖನವನ್ನು ಓದಬೇಕು. ಅದರಲ್ಲಿ ಪ್ರಜಾರಾಧ್ಯ ಅಂದ್ರೇನು, ಜನದ ಶೀಲ ಸ್ವಭಾವ ಅಂದ್ರೆ ಹೇಗಿರಬೇಕು, ಮೈಸೂರಿನ ಸಾಧನೆಗಳೇನು, ದಿವಾನರ ಪಾತ್ರ ಹೇಗಿತ್ತು, ಪೈಪೋಟಿಯ ರಾಜಕೀಯ ಹೇಗಿತ್ತು ಇವರುಗಳ ಮಧ್ಯ, ಸರ್ಕಾರದ ನೀತಿಗಳು ಹೇಗಿತ್ತು, ದಿವಾನರಿಂದ ದಿವಾನರವರೆಗೆ ಪ್ರತಿಯೊಬ್ಬ ದಿವಾನರ ಕಾಲದಲ್ಲೂ ಕೂಡ ಏನೇನು ವೃದ್ಧಿ ಆಯ್ತು, ಏನೇನು ಕ್ಷೀಣಗೊಳ್ತು, ಎಲ್ಲವನ್ನು ದಾಖಲೆ ಮಾಡಿದ್ದಾರೆ. ಅದರ ಜೊತೆಗೆ ಸ್ವಾತಂತ್ರ್ಯ ಬಂದ ನಂತರ ಹೇಗೆ ಪಾರ್ಟಿ ರಾಜಕಾರಣ ಅನ್ನೋದು ಶುರುವಾಯಿತು. ಆ ಪಾರ್ಟಿ ರಾಜಕಾರಣ ಅನ್ನೋದು ಹೆಚ್ಚುತ್ತಾ ವ್ಯವಹಾರ ದಕ್ಷತೆ ಅನ್ನೋದು ಹೇಗೆ ಕೆಳಮುಖವಾಗ್ತಾ ಸಾಕ್ತು, ಲಂಚ ರಿಷುವತ್ತುಗಳು ಹೇಗೆ ಹೆಚ್ಚಿದುವು, ತಮ್ಮ ಕಾಲಮಾನದ ಕೆಲವು ಲಂಚ ರಿಷುವತ್ತದ ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಒಂದು ವಿಷಯದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಡಿ ವಿ ಜಿ ಅವರು ಇವತ್ತಿದ್ದರೆ ನಿದರ್ಶನಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಂಚ ರಿಷುವತ್ತು ಅನ್ನೋದು ಒಂದು ರೀತಿಯಲ್ಲಿ ಆಮ್ಲಜನಕವಾಗೋಗಿದೆ ನಮ್ಗೆ, ಅಷ್ಟೊಂದು ಅಧೋಗತಿಗೆ ಇಳಿದು ಬಿಟ್ಟಿದ್ದೇವೆ. ಆದ್ರೆ ಅದು ಶುರುವಾದಂತಹ ಕಾಲದ ಕೆಲವು ಘಟನೆಗಳನ್ನ ಅವರು ಹೇಳ್ತಾರೆ. ಅದರಿಂದ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು, ಇವತ್ತು ಕೂಡ ನಾವು ಅದನ್ನ ಓದ್ಕೋಬೇಕು. ಹೇಗೆ ಲಂಚ ರಿಷುವತ್ತುಗಳನ್ನ ಆದಷ್ಟು ತಡೆದು ಮತ್ತೆ ಸಮಾಜವನ್ನ ವೃದ್ಧಿಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಯುವಕರು ಎಸ್ಪೆಷಲಿ ತೊಡಕೊಳ್ಬೇಕು ಅನ್ನೋ ಒಂದು ಅನೇಕ ಬುದ್ಧಿ ಮಾತುಗಳು ಈ ಲೇಖನದಲ್ಲಿದೆ ಅಂತ. ಹಾಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಭಗವದ್ಗೀತೆಯ ಒಂದು ಸಾಲನ್ನ. ಅಂದ್ರೆ ನಮ್ಮ ಪ್ರಕೃತಿ ಎಷ್ಟರ ಮಟ್ಟದ್ದೋ ನಮ್ಮ ಸಾಧನೆ ಕೂಡ ಅಷ್ಟೇ ಅಂತ. ಅಂದ್ರೆ ನಾವು ನನ್ನಾದ್ರೂ ಸಾಧನೆ ಮಾಡಬೇಕಾಗಿ ಅದಕ್ಕೆ ಮೂಲ ಬುಕ್ಕು ಅಂತ ಬರೀತಾರೆ. ಈ ಲೇಖನವನ್ನ ನಾನು ತುಂಬಾ ವಿಶದವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ. ಹೇಗೆ ಹೆಚ್ಚಿದುವು, ತಮ್ಮ ಕಾಲಮಾನದ ಕೆಲವು ಲಂಚ ರಿಷುವತ್ತದ ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಒಂದು ವಿಷಯದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಡಿ ವಿ ಜಿ ಅವರು ಇವತ್ತಿದ್ದರೆ ನಿದರ್ಶನಗಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಂಚ ರಿಷುವತ್ತು ಅನ್ನೋದು ಒಂದು ರೀತಿಯಲ್ಲಿ ಆಮ್ಲಜನಕವಾಗೋಗಿದೆ ನಮ್ಗೆ, ಅಷ್ಟೊಂದು ಅಧೋಗತಿಗೆ ಇಳಿದು ಬಿಟ್ಟಿದ್ದೇವೆ. ಆದ್ರೆ ಅದು ಶುರುವಾದಂತಹ ಕಾಲದ ಕೆಲವು ಘಟನೆಗಳನ್ನ ಅವರು ಹೇಳ್ತಾರೆ. ಅದರಿಂದ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು, ಇವತ್ತು ಕೂಡ ನಾವು ಅದನ್ನ ಓದ್ಕೋಬೇಕು. ಹೇಗೆ ಲಂಚ ರಿಷುವತ್ತುಗಳನ್ನ ಆದಷ್ಟು ತಡೆದು ಮತ್ತೆ ಸಮಾಜವನ್ನ ವೃದ್ಧಿಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಯುವಕರು ಎಸ್ಪೆಷಲಿ ತೊಡಕೊಳ್ಬೇಕು ಅನ್ನೋ ಒಂದು ಅನೇಕ ಬುದ್ಧಿ ಮಾತುಗಳು ಈ ಲೇಖನದಲ್ಲಿದೆ ಅಂತ. ಹಾಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಭಗವದ್ಗೀತೆಯ ಒಂದು ಸಾಲನ್ನ. ಅಂದ್ರೆ ನಮ್ಮ ಪ್ರಕೃತಿ ಎಷ್ಟರ ಮಟ್ಟದ್ದೋ ನಮ್ಮ ಸಾಧನೆ ಕೂಡ ಅಷ್ಟೇ. ಅಂತಂದ್ರೆ ನಾವು ನನ್ನಾದ್ರೂ ಸಾಧನೆ ಮಾಡಬೇಕಾಗಿ ಅದಕ್ಕೆ ಮೂಲ ಬುಕ್ಕು ಭೂತವಾದದ್ದು ಅಂತಂದ್ರೆ ನಮ್ಮ ಪ್ರಕೃತಿ, ಅವರ್ ನೇಚರ್, ಅವರ್ ಆಟಿಟ್ಯೂಡ್ ಅಂತ. ಅದು ಚಂದದಲ್ಲಿದ್ರೆ ಸಾಧನೆ ಚಂದದಲ್ಲಿರುತ್ತೆ. ನನ್ನ ವೇದ ಗುರುಗಳಾದಂತಹ ಪಂಡಿತ ಸುಧಾಕರ ಶರ್ಮರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವು ಅಸೂಯೆ ಪಡೋದು ತಪ್ಪು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ವೇದದಲ್ಲಿ ಅಸೂಯೆ ತಪ್ಪು ಅಂತ ಹೇಳಿಲ್ಲ, ಅಸೂಯೆ ಪಡಬೇಕು ಅಂತ ಹೇಳ್ತಾರೆ. ಅದ್ರ ಯಾವ ವಿಷಯವಾಗಿ ಪಡಬೇಕು ಅಂತ ಈ ಒಂದು ಸಾಲಿನಲ್ಲೇ ಅದರ ಒಂದು ಉತ್ತರ ಅಡಕವಾಗಿದೆ ಅಂತ. ಪ್ರಕೃತಿ ಸ್ವಾಂ ಯೋಕ್ಷ್ಯತಿ ಅಂತ ಅಂದ್ರೆ, ಯಾರಾದರೂ ಒಬ್ಬರ ಸಾಧನೆಯನ್ನ ನೋಡಿ ಅಸೂಯೆ ಪಟ್ಟರೆ ಅದು ಅಸೂಯೆ ಆಗತ್ತೆ, ಆದರೆ ಅವರ ಪ್ರವೃತ್ತಿಯನ್ನ ನೋಡಿ ಅಸೂಯೆ ಪಟ್ಟಾಗ ಆ ಪ್ರವೃತ್ತಿಯನ್ನ ನಾವು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಅಸೂಯೆ ಅನ್ನೋದು ಕೂಡ ಒಂದು ಸಕಾರಾತ್ಮಕವಾದಂತಹ ಭಾಗವಾಗಿ ನಮ್ಮಲ್ಲಿ ಒಡಮೂಡುತ್ತೆ. ಯಾರೋ ಒಬ್ಬ, ನಾವು ಮಾರುತಿ ಕಾರ್ ಇಟ್ಕೊಂಡಿದ್ದೀವಿ, ಯಾರೋ ಬೆನ್ಸ್ ಕಾರ್ ಇಟ್ಕೊಂಡಿದ್ದಾನೆ, ಅಯ್ಯೋ ನೋಡ ಆ ಬೆನ್ಸ್ ಕಾರ್ ತಗೊಂಡ್ಬಿಟ್ಟ ಅಂತ ಹೊಟ್ಟೆ ಕಿಚ್ಚು ಬಿಡೋಬೋದು. ಅದಕ್ಕೋಸ್ಕರ ಅವನು ಏನೇನ್ ಕಷ್ಟಪಟ್ಟ, ಎಷ್ಟು ಚಂದದಲ್ಲಿ ಓದ್ದ, ಎಷ್ಟು ಚಂದದಲ್ಲಿ ಕೆಲಸ ಮಾಡ್ದ, ಅದನ್ನ ಬಗ್ಗೆ ನಾವು ಅಸೂಯೆ ಪಟ್ಕೊಂಡ್ರೆ ಅರೆ ನಾವು ಹಾಗೆ ಮಾಡಿದ್ರೆ ನಮಗೂ ಇದು ಲಭ್ಯ ಅನ್ನತಕ್ಕಂತಹ ಒಂದು ತಿಳುವಳಿಕೆ ಬರುತ್ತೆ. ಎಲ್ಲ ಚಿಂತನೆಗಳನ್ನ ನಮ್ಮಲ್ಲಿ ಒಡಮೂಡಿಸಿದಂತಹ ಈ ಒಂದು ಸಂಪುಟ ಏನಿದೆ, ಮೈಸೂರು ದಿವಾನರುಗಳು, ಮೈಸೂರಿನ ದಿವಾನರುಗಳು, ಅದನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಸಂಪುಟ, ಸಂಪುಟ 5ಕ್ಕೆ ಬರ್ತಾ ಇದ್ದೀವಿ.
1: ಇದುವರೆಗೆ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಪ್ರಸ್ತುತಪಡಿಸಿದವರು ಶ್ರೀಯುತ ಸತೀಶ್ ಬೆಳ್ಳೂರಿಯವರು.

ಪಾಂಡವ ಮೂರ್ತಿ. ಹಗಲು ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ ಮೇಲೆ ನಡೆಯುತ್ತೆ. ಯಾವುದದು? ಕುದುರೆ ಅಲ್ಲ,

ಕೊಲ್ಲೂರಲ್ಲಿಲ್ಲ, ಚಾಮುಂಡಿ ಅಲ್ಲ, ಕಾವೇರಿ ಅಲ್ಲ, ಎಲ್ಲಾ ಪಾಪಗಳ ತೊಳೆಯುತ್ತಾಳೆ, ಕಡೆಯವರೆಗೂ ಕೈ ಹಿಡಿಯುತ್ತಾಳೆ. ಯಾರ ದೇವತೆ ಅಲ್ಲ ಅಲ್ಲ

ನಲ್ಮೆಯ ರೇಡಿಯೋ ಗಿರ್ಮಿಟ್ ಕೇಳುಗ್ರೆ, ವಿಶ್ವ ವಿನೂತನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳಿಕತ್ತೀನಿ. ಅಂದಹಂಗೆ ನಮ್ಮ ಜಾನಪದ ಕಲಾ ಪ್ರಕಾರಗಳ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆ ಅನ್ನಿಸ್ತದೆ ನೋಡ್ರಿ. ಯಾಕಂದ್ರೆ ಹೇಳ್ತಾ ಹೋದ್ರೆ ಒಂದ ಎರಡ ಹುಡುಕದಷ್ಟು ವಿಶಾಲ ಆಗ್ತದೆ ನಮ್ಮ ಜಾನಪದ ಕಲಾ ಪ್ರಕಾರ. ಎಷ್ಟು ತಿಳ್ಕೊಂಡ್ರೂ ಮತ್ತಿಷ್ಟು ತಿಳ್ಕೊಳ್ಳೋದು ಇದ್ದೇ ಇರ್ತದೆ. ಹಾಂ, ಇವತ್ತು ನಾನು ನಿಮ್ಗೆ ನಮ್ಮ ದಕ್ಷಿಣ ಭಾರತದೊಳಗೆ ಬಹಳ ಪ್ರಾಚೀನ ಆಗಿರ್ತಕ್ಕಂಥ ಒಂದು ಕಲಾ ಪ್ರಕಾರದ ಬಗ್ಗೆ ಹೇಳ್ತೇನೆ, ಕೇಳ್ರಿ. ಹಂಗೆ ಇದೊಂದು ಸಣ್ಣ ಧ್ವನಿ ಮುದ್ರಣನ ಕೇಳ್ರಿ, ನಿಮಗೆ ಯಾವುದು ಅಂತ ತಿಳಿಬೋದು ಅಂತ ಅನ್ನಿಸ್ತದೆ.

0: ಕೇಳಿದ್ರಲ್ಲ.
1: ಹಾ, ಗೊತ್ತಾಗಿದ್ರ ಅಡ್ಡಿಯಿಲ್ಲ.
0: ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಬೇಸರ ಮಾಡ್ಕೋಬೇಡ್ರಿ, ನಾನು ಹೇಳ್ತೇನಿ. ನಮ್ಮ ದಕ್ಷಿಣ ಭಾರತದೊಳಗ ಬಹಳ ಕಡೆ ಬೇರೆ ಬೇರೆ ನೆಲೆಗಳೊಳಗ ನಾಗದೇವತೆಯನ್ನ ದೇವರನ್ನಾಗಿ ಪೂಜಿಸ್ತಕ್ಕಂಥ ಪರಿಪಾಠ ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು. ಇದೇನು ಆಧುನಿಕವಾದದ್ದಲ್ಲ, ಇದಕ್ಕೆ ತುಂಬ ಪುರಾತನವಾದ ಇತಿಹಾಸ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟದೊಳಗ ಕರಾವಳಿವರೆಗಿನ ದಟ್ಟ ಅರಣ್ಯ ಪ್ರದೇಶದೊಳಗ ಈ ನಾಗಾರಾಧನೆಯ ಮೂಲ ಭೂಮಿ ಇತ್ತು ಅಂತ ಹೇಳ್ತಾರ. ಇಲ್ಲಿ ಬಹಳ ಬ್ಯಾರೆ ಬ್ಯಾರೆ ವಿಧದ ಸರ್ಪ ಸಮೂಹಗಳಿಂದ ತುಂಬಿಕೊಂಡಿದ್ದ ಕಾಡುಗಳು ಅಲ್ಲಿನ ಮೂಲ ನಿವಾಸಿಗಳ ತಾಣ ಕೂಡ ಆಗಿತ್ತಂತ. ಹೀಗಾಗಿ ಈ ಸರ್ಪಗಳ ಬಗೆಗಿದ್ದ ಮೂಲ ಭಯ ಹಂಗ ವಿಸ್ಮಯ ಈ ನಾಗಾರಾಧನೆಗೆ ಕಾರಣ ಆಗಿರ್ಬೇಕು ಅಂತ ಬ್ಯಾರೆ ಬ್ಯಾರೆ ವಿದ್ವಾಂಸರು ತಮ್ಮ ಅಭಿಪ್ರಾಯನ ಹೇಳ್ಯಾರ. ಇಷ್ಟೆಲ್ಲದರ ಜೊತೆಗೆ ಇಲ್ಲಿನ ಹಲವು ಬುಡಕಟ್ಟುಗಳ ದೃಷ್ಟಿಯಲ್ಲಿ ಸರ್ಪ ಫಲೋತ್ಪತ್ತಿಯ ಸಂಕೇತ ಅಂತ ಕೂಡ ಆರಾಧನೆ ಮಾಡ್ತಾರಂತ. ನಿಮ್ಗೆಲ್ಲ ಗೊತ್ತಿರಬೇಕು, ದಕ್ಷಿಣ ಕನ್ನಡದ ಪ್ರಸಿದ್ಧ ವಿದ್ವಾಂಸರಾಗಿದ್ದಂತಹ ದಿವಂಗತ ಎಂ ಗೋವಿಂದಪ್ಪಯ್ಯ, ಹಾ ಹೆಸರಂತೂ ಕೇಳಿರಿ, ಇವರು ಇಲ್ಲಿನ ದಕ್ಷಿಣ ಉತ್ತರ ಕನ್ನಡ ಕರಾವಳಿ ಪ್ರದೇಶಕ್ಕೆ ನಾಗರಖಂಡ ಅಂತ ಹೆಸರಿತ್ತು. ಅಷ್ಟೇ ಅಲ್ಲ, ಇಲ್ಲಿ ನಾಗ ಅಂತಕ್ಕಂಥ ಆದಿವಾಸಿಗಳು ವಾಸ ಮಾಡ್ತಾ ಇದ್ರು ಅಂತ ಹೇಳ್ಯಾರ. ಜೊತೆಗೆ ಸರ್ಪ ಕುಲ ಲಾಂಛನವಾಗಿದ್ದ ಈ ಜನರೊಳಗ ಸರ್ಪಾರಾಧನೆ ಒಂದು ಸ್ಥಳೀಯ ಮತಾಚರಣೆಯಾಗಿ ಬಳಕೆಯಾಗುತ್ತಿದ್ದಿರಬೇಕು ಅಂತ ನಮ್ಮ ಎಂ ಗೋವಿಂದಪ್ಪಯ್ಯವರು ಹೇಳ್ಯಾರ. ಕರಾವಳಿಯ ಖ್ಯಾತ ಪ್ರಾಚೀನ ಅರಸು ಮನೆತನಗಳಲ್ಲಿ ಒಂದಾಗಿದ್ದಂತಹ ಅಳುಪ ಎನ್ ಅಂತಕ್ಕಂಥ ಮಾತು ಶೇಷನಿಗೆ ಪರ್ಯಾಯ ಪದವಾದ ಅಲುಕ ಎನ್ನುವುದರ ತದ್ಭವ ಆಗಿರುವ ಸಾಧ್ಯತೆ ಕೂಡ ಇದೆ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಾರ. ಇನ್ನು ಶ್ರೀ ಸೋಮವಂಶದ ಅಳುಪ ದೊರೆಗಳ ಶಿಲಾಶಾಸನವೊಂದರೊಳಗ ಏನ್ ಹೇಳಾರಪ್ಪ ಅಂತಂದ್ರ, ಮೇಲ್ಗಡೆ ಸುರುಳಿ ಹಾಕಿ ಕುಳಿತು ಹೆಡೆಬಿಚ್ಚಿದ ಹಾವಿನ ನಕ್ಷೆ ನಮ್ಮಲ್ಲಿ ಇದೆ ಅಂತ ಅವ್ರು ಹೇಳ್ತಾರ. ಅದಕ್ಕೆ ಒಂದು ಶಿಲಾಶಾಸನ ಆಧಾರವಾಗಿ ಕೂಡ ಇದೆ. ಇನ್ನು ಬನವಾಸಿಯ ಪ್ರಾಕೃತ ಶಿಲಾಶಾಸನ, ಇದಂತೂ ಬಹಳ ಪುರಾತನವಾದ ಶಿಲಾಶಾಸನ. ಇದು ಕೂಡ ಅಲ್ಲಿಯ ಒಂದು ನಾಗಾರಾಧನೆಯ ಒಂದು ಪರಂಪರೆಯನ್ನ ಸೂಚಿಸ್ತಕ್ಕಂಥದ್ದು. ಮಹಾಭೋಜನ, ನಾಗಸಿರಿ ನಾಟಕ ಇವರ ಸಂಬಂಧವನ್ನು ಕ್ರಿಸ್ತ ಶಕ 3ನೇ ಶತಮಾನದ ಆ ಶಾಸನದಲ್ಲಿ ಅಂದ್ರ ಬನವಾಸಿಯ ಶಿಲಾಶಾಸನದಲ್ಲಿ ನಾವು ನೋಡಬಹುದು. ಈ ಶಿಲ್ಪದ ಮಾದರಿ ಅದೇ ಅಂತಕ್ಕಂಥದ್ದು ಕೂಡ ಒಂದು ಅಭಿಪ್ರಾಯ ಇದೆ. ನಾಗಸಿರಿ ಅಂತಕ್ಕಂಥದ್ದು ಒಂದು ತಟಾಕವನ್ನ ಕಟ್ಟಿಸಿದ್ದಲ್ಲದೆ ಬೌದ್ಧ ವಿಹಾರಗಳನ್ನು ಕಟ್ಟಿಸಿ ಈ ನಾಗ ಪ್ರತಿಮೆಯನ್ನ ಪ್ರತಿಷ್ಠೆ ಮಾಡಲಿಕ್ಕೆ ಕಾರಣಲಾಗ್ತಾಳೆ ತಟಾಕ ದೇವಿ ಅಂತ ಹೇಳ್ತಾರೆ. ಇಲ್ಲಿಯ ನಟಕನು ಈ ನಾಗನನ್ನು ಮಾಡಿದವನು ಹೌದು. ಈ ನಟಕ ನರ್ತಕ ಎಂದು ನಾವು ಗುರುತಿಸಬಹುದು. ಅಷ್ಟೇ ಅಲ್ಲ, ಇಲ್ಲಿಯ ವಿಷಯದೊಳಗ ಬನವಾಸಿಯ ನಾಗಸಿರಿಯ ಸಂಬಂಧವು ಅರ್ಥಪೂರ್ಣವಾಗಿ ತಿಳಿಸ್ತದ. ಈ ಶಾಸನ ಹೇಳುವ ಹಂಗ ಇದೊಂದು ಬೌದ್ಧ ತಾಂತ್ರಿಕ ಸಂಬಂಧ ಆಚರಣೆಯಾಗಿದ್ದು, ಸನ್ನತಿ ಅಂದ್ರೆ ಈಗಿನ ಗುಲ್ಬರ್ಗಾ ಜಿಲ್ಲೆ ಅಥವಾ ಕಲಬುರಗಿ. ಇಲ್ಲಿ ದೊರೆತಿರ್ತಕ್ಕಂಥ ನಾಗ ಪ್ರತಿಮೆ ಕೂಡ ಬನವಾಸಿಯ ಪ್ರತಿಮೆಯ ಆಶಯದ್ದೇ ಆಗಿದೆ. ಅಷ್ಟೇ ಅಲ್ಲ, ಅದರ ಬೌದ್ಧ ಸಂಬಂಧ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕತ್ತದ ಅಂತ ಹೇಳ್ತಾರ. ಕ್ರಿಸ್ತ ಶಕ 1458ರ ಬಾರ್ಕೂರುವಿನ ಶಾಸನವೊಂದರೊಳಗ ಮಂಡಲ, ಬ್ರಹ್ಮಯಕ್ಷಿ ಇಂಥ ಶಬ್ದಗಳನ್ನ ಅಥವಾ ಪದಗಳನ್ನ ಅನೇಕ ವಲಯಗಳಲ್ಲಿ ಬಳಸಿದ್ದನ್ನ ನಾವು ಕಾಣಬಹುದು. ನಾಗನ ಜೊತೆಗೆ ಯಕ್ಷಿಯರ ಸಂಬಂಧವನ್ನ ಮೂಲದಿಂದಲೂ ಕಲ್ಪಿಸಲಾಗಿರ್ತಕ್ಕಂಥದ್ದು. ಕರಾವಳಿ ಪ್ರದೇಶದ ನಾಗಾರಾಧನೆಯನ್ನ ಕುರಿತು ವಿಶೇಷ ಅಧ್ಯಯನ ಮಾಡಿರ್ತಕ್ಕಂಥ ಶ್ರೀ ಎ ವಿ ನಾವಡ್ ಅಂತಕ್ಕಂಥವರು ಅಲ್ಲಿನ ಇತರೆ ದೈವಗಳೊಂದಿಗೆ ನಾಗನ ಸಂಬಂಧವನ್ನ ಯಾವ ರೀತಿ ನಿರೂಪಿಸ್ತಾರ ಅಂತ ನೋಡೋಣ ಬರ್ರಿ. ಕರಾವಳಿಯ ಉಪಾಸನ ಪಂಥದ ಇತಿಹಾಸವನ್ನು ಗಮನಿಸಿದಾಗ ಆ ಪ್ರದೇಶದ ಆದಿ ಮೂಲ ದೈವ ನಾಗನೇ ಇರಬೇಕು. ಎಲ್ಲಾ ಜನವರ್ಗದವರು ನಾಗನನ್ನ ಬ್ಯಾರೆ ಬ್ಯಾರೆ ರೂಪದೊಳಗ ಭಿನ್ನ ಭಿನ್ನ ಆರಾಧನಾ ಪ್ರಕಾರದೊಳಗ ಪೂಜಿಸ್ತಾ ಬಂದಾರ, ಇದನ್ನು ನಾವು ನೋಡಬಹುದು. ಮತ್ತ ತುಳುವ ಪ್ರದೇಶದ ಆಲಡೆ ಅಂದ್ರೆ ಬೆರ್ಮರ ಗುಂಡ ಅಂತ ಹೇಳಿ ಕರೀತಾರ, ನಾಗನನ್ನ ಒಳಗೊಂಡಿರುವ ಒಂದು ದೈವ ಸಂಕೀರ್ಣ. ಇಲ್ಲಿ ನಾಗ, ಬೆರ್ಮರ್, ನಂದಿಗೋಣ, ಲೆಕ್ಕೆಸಿರಿ ಮತ್ತ ಕ್ಷೇತ್ರಪಾಲಕರಿಗೆ ಆರಾಧನೆ ನಡೀತದ ಅಂತ ಹೇಳ್ತಾರ. ಕನ್ನಡ ಪ್ರದೇಶದೊಳಗ ಇದಕ್ಕೆ ಸಂವಾದಿಯಾದ ಚಿತ್ತೇರಿ ಅಂತಕ್ಕಂಥ ದೈವ ಸಂಕೀರ್ಣವಾಗಿದ್ದು ಅಲ್ಲಿ ನಾಗ, ಬ್ರಹ್ಮ, ನಂದಿ, ಚಿಕ್ಕು ಮತ್ತು ಕ್ಷೇತ್ರಪಾಲ ಮತ್ತಿತರ ಆರಾಧನೆ ಕೂಡ ನಡೀತಕ್ಕಂಥದ್ದು. ಈಗ ನಾಗದೇವತೆ ಅಂತಕ್ಕಂಥವನು ಬಹಳ ಬ್ಯಾರೆ ಬ್ಯಾರೆ ದೇವತೆಗಳೊಂದಿಗೆ ಕೂಡ ಸಮಾವೇಶಗೊಂಡು ಪೂಜಿಸಲ್ಪಡ್ತಾನೆ. ಇದೊಂದು ಬಹಳ ವಿಶಿಷ್ಟವಾದ ಸಂಗತಿ, ನೀವೆಲ್ಲ ನೋಡಿರ್ತೀರಿ. ಅಂದ್ರ ವಿಷ್ಣು ಅನಂತ ಪದ್ಮನಾಭ ಅವತಾರದಲ್ಲಿದ್ದಾಗ ಅವನ ಮೇಲೇನೆ ಅಂದ್ರೆ ನಾಗನ ಮೇಲೇನೆ ಶಯನನಾಗಿರ್ತಕ್ಕಂಥದ್ದು, ಶಿವ, ಅನಂತೇಶ್ವರ, ಆ ಶಿವನ ಕೊರಳಲಂತೂ ಯಾವಾಗ್ಲೂ ನೀವೆಲ್ಲ ನೋಡೇ ನೋಡ್ತೀರಿ. ಏನಿರ್ತದ? ಹಾವನ್ನ ಸುತ್ತಕೊಂಡಿರ್ತಕ್ಕಂಥದ್ದು ಅಥವಾ ನಾಗನನ್ನ ಸುತ್ತರ್ಕೊಂಡಿರ್ತಕ್ಕಂಥದ್ದು. ಶಕ್ತಿ, ಗಣಪತಿ, ಯಕ್ಷಿ, ಬೊಬ್ಬರ್ಯ, ಹಿಂಗ ಬ್ಯಾರೆ ಬೇರೆ ಸಮಾವೇಶಗೊಂಡು ಆರಾಧ್ಯನಾಗಿರ್ತಕ್ಕಂಥದ್ದು ಕೂಡ ನಾಗನ ಒಂದು ವಿಶಿಷ್ಟತೆ. ನಾಗ ಮತ್ತೆ ಸ್ಕಂದರು ಕರಾವಳಿಯ ಜಿಲ್ಲೆಗಳೊಳಗ ಅಭಿನ್ನರಾಗಿ ಆರಾಧನೆಗೊಳ್ಳುವುದನ್ನ ಜಿಲ್ಲೆಯ ಕೊಕ್ಕೆ ಸುಬ್ರಹ್ಮಣ್ಯ ಪುತ್ತೂರು ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತು. ಕುಡುಪು ಮಂಗಳೂರು ತಾಲೂಕು, ಕಾಳಾವರ ಅಂದ್ರೆ ಕುಂದಾಪುರದೊಳಗ, ಹಿಂಗ ಮತ್ತೆ ಬ್ಯಾರೆ ಬ್ಯಾರೆ ಕಡೆ ಇಂಥ ಪೂಜೆ ನಡೀತಕ್ಕಂಥದ್ದನ್ನ ನಾವು ಗುರುತಿಸ್ಕೋತ್ ಹೋಗ್ಬಹುದು. ಇನ್ನು ಕನ್ನಡ ಪ್ರದೇಶದ ನಾಡವರ ಮನೆಯ ಆವರಣದೊಳಗ ಆರಾಧ್ಯ ದೈವ ಸ್ವಾಮಿ ಅಂದ್ರೆ ನಾಗನನ್ನ, ಹಾಗೆ ಮೇರರ ಕಾಡ್ಮನೆಗಳಲ್ಲಿ ಕಾಡ್ಯನನ್ನ ಅಂದ್ರೆ ಹುತ್ತದ ರೂಪದೊಳಗೆ ನಾಗನನ್ನ ಕಲಶದ ರೂಪದಲ್ಲಿ ಗುರುತಿಸಿ ಆರಾಧನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವಿ. ಅಷ್ಟೇ ಅಲ್ಲ ಕೇಳುಗ್ರ, ಇಲ್ಲಿ ನೋಡ್ರಿ, ನಾಗನನ್ನ ಬ್ಯಾರೆ ಬ್ಯಾರೆ ಕಡೆ ಹೆಂಗ ಆರಾಧನೆ ಮಾಡ್ತಾರ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣಂತ. ಕರಾವಳಿ ಕರ್ನಾಟಕದ ತುಳುನಾಡು ಮತ್ತ ಕನ್ನಡ ಪ್ರದೇಶಗಳೆರಡರಲ್ಲೂ ನಾಗ ಬಹು ಜನಪ್ರಿಯ ಆರಾಧ್ಯ ದೈವ ಅಂತ ಈಗಾಗಲೇ ಗೊತ್ತಾಗ್ತ ನಿಮಗ. ತುಳುವ ಪ್ರದೇಶದ ಆಲಡೆ ಬರ್ಮಸ್ಥಾನಗಳೊಳಗೆ ಬರ್ಮರ್ ಆದಿಮೂಲ ದೈವ ಆಗಿದ್ದು ಸಂತಾನಾಭಿಮಾನಿ ದೇವತೆ ಅಂತ ಇವನನ್ನ ಕರೀತಾರ. ಇನ್ನು ತುಳುವರು ಇವರು ಪಿತೃಪೂಜೆಯನ್ನ ನಡೆಸ್ತಾರೆ. ಆ ಬ್ರಹ್ಮನನ್ನ ನಾಗಬ್ರಹ್ಮನ ಚಿತ್ರಣಗಳಲ್ಲಿ ಆತನನ್ನ ದೇಹದ ಕೆಳಭಾಗದಲ್ಲಿ ಸರ್ವರೂಪಿಯಾಗಿಯೂ ಮೇಲ್ಭಾಗದಲ್ಲಿ ರಾಜದಂಡ ಅಥವಾ ಖಡ್ಗವನ್ನ ಹಿಡಿದ ಮನುಷ್ಯನಾಗಿಯೂ ರೂಪಿಸಿಕೊಂಡು ಅವರು ಆರಾಧನೆಯನ್ನ ಮಾಡ್ತಾರಂತ. ಈ ನಾಗ ಹಾಗೂ ಬ್ರಹ್ಮನ ಚಿತ್ರಣಗಳು ಅರಸನಿಗಿರುವ ಎರಡು ಪರಸ್ಪರ ಪೂರಕ ಕರ್ತವ್ಯಗಳಾದ ರಕ್ಷಣೆ ಮತ್ತು ಸಂಪತ್ ಅಭಿವೃದ್ಧಿಯನ್ನ ಸೂಚಿಸ್ತದ ಅಂತ ಹೇಳ್ತಾರ. ಇನ್ನು ಸುಮಾರು 14ನೇ ಶತಮಾನದ ಕೊನೆಯವರೆಗೆ ಬ್ರಹ್ಮನು ವೈದಿಕ ಸ್ವರೂಪದ ಚತುರ್ಮುಖ ಬ್ರಹ್ಮನಾಗಿ, ಹಾಗೆ ನಾಗನು ಸುಬ್ರಹ್ಮಣ್ಯನೊಂದಿಗೆ ಐಕ್ಯಗೊಂಡು ಚಿತ್ರಿತನಾದಂತೆ ಇಲ್ಲಿ ನಾವು ನೋಡ್ಲಿಕ್ಕೆ ಆಗಂಗಿಲ್ಲ. ಇದು ವೈದಿಕ ವರ್ಗದವರಿಂದ ನಡೆದ ದೇವರುಗಳ ಪುನರ್ವರ್ಗೀಕರಣ, ಹಾಗೆ ನಾಗನನ್ನು ಪೂಜಿಸುವ ಅಧಿಕಾರವನ್ನ ಬ್ರಾಹ್ಮಣರು ಪಡೆದುದರ ಸಂಕೇತವಿರಬೇಕು ಅಂತ ಕೂಡ ಹೇಳ್ತಾರ. ಇನ್ನು ತುಳುನಾಡಿನ ಅನೇಕ ಬೆರ್ಮರ ಗುಂಡಗಳಲ್ಲಿ ಆರಾಧನೆಯು ಬ್ರಾಹ್ಮಣೇತರ ಅರ್ಚಕರಿಂದಲೇ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ದೇವರೊಟ್ಟಿಗೆ ನಾಗನನ್ನು ಪೂಜಿಸತಕ್ಕಂತಹ ಕೆಲವು ಉದಾಹರಣೆಗಳು ಅಂತಂದ್ರ ಹಿರಿಯಡಕದ ವೀರಭದ್ರ ದೇವಾಲಯ, ನಂದಳಿಕೆ ಹಾಗೂ ಕಬತ್ತಾರಿನ ಮಹಾಲಿಂಗೇಶ್ವರ ದೇವಾಲಯ. ಈ ಜಿಲ್ಲೆಯ ಕನ್ನಡ ಪ್ರದೇಶಗಳಲ್ಲಿ ತುಳುನಾಡಿನ ಆಲಡೆ ಅಥವಾ ಬೆರ್ಮರಗುಂಡಕ್ಕೆ ಸಂವಾದಿಯಾಗಿ ಚಿತ್ತೇರಿ ಅಂತಕ್ಕಂಥ ದೈವ ಸಂಕೀರ್ಣ ಕೂಡ ಕಂಡು ಬರ್ತದ. ಇನ್ನೊಂದು ಮಾತು ಹೇಳಬೇಕಂತಂದ್ರ ಚಿತ್ತೇರಿ ಒಳಗ ಇಷ್ಟೇ ದೈವಗಳಿರ್ಬೇಕು ಅಂತ ಏನೂ ನಿಗದಿ ಇಲ್ಲ. ನಾಗ, ಬ್ರಹ್ಮ, ಹಾಯಿಗುಳಿ, ಚಿಕ್ಕು, ಕ್ಷೇತ್ರಪಾಲ, ಕಲ್ಗುಡ, ಚೌಂಡಿ, ಹಿಂಗ ಬಹಳ ಬ್ಯಾರೆ ಬ್ಯಾರೆ ದೈವಗಳನ್ನ ಇಲ್ಲಿ ನೆಲೆಸಿರಿಸ್ತಾರಂತ. ಅವುಗಳೊಳಗ ಪ್ರಧಾನವಾಗಿರ್ತಕ್ಕಂಥದ್ದು ನಾಗ ಹಂಗ ಬ್ರಹ್ಮ. ಕೆಲವು ಚಿತ್ತೇರಿಗಳೊಳಗ ವರ್ಷಕ್ಕೊಮ್ಮೆ ನಾಗಮಂಡಲ ನಡೆಯೋದು ಕೂಡ ಅದ. ಕುಟುಂಬದ ಸಂತಾನ ಫಲ ಸಮೃದ್ಧಿ ಆಗ್ಲಿ ಅಂಥೇಳಿ ಈ ಚಿತ್ತೇರಿ ಒಳಗ ನಾಗ ಹಂಗ ಬ್ರಹ್ಮನ ಪಾತ್ರ ಮಹತ್ವದ್ದು ಅಂತ ಹೇಳಿ ಜನ ತಿಳ್ಕೊಂಡು ಆರಾಧನೆಯನ್ನ ಮಾಡ್ತಾರ. ಮಾರ್ಕೆಟು, ಮಂದಾರ್ತಿ, ಪಡುಬಿದ್ರಿ, ಹಿರಿಯಡ್ಕ ಮುಂತಾದ ಕಡೆ ವೈದ್ಯರು ನಾಗಮಂಡಲ, ಡಕ್ಕೆ ಬಲಿಯನ್ನು ಹೋಲುವ ಬ್ರಹ್ಮ ಮಂಡಲ ಎಂಬ ಆಚರಣೆ ಕೂಡ ಮಾಡ್ಕೋತಿರ್ತಾರ. ಇನ್ನು ನೀವೆಲ್ಲ ನೋಡಿರ್ತೀರಿ, ಕಲ್ಲಿನೊಳಗ ನಾಗನನ್ನ ಕೆತ್ತಿರ್ತಾರ, ಅದಕ್ಕ ಪೂಜೆ ಮಾಡ್ತಾರ. ಅಷ್ಟೇ ಯಾಕ್ರಿ, ಪಂಚಮಿ ಒಳಗ ನೀವೆಲ್ಲ ಹೋಗಿ ನಾಗಪ್ಪಂಗ ಹಾಲು ಎರಿತಿರಲ್ಲ, ಹಾ ಈಗಂತೂ ಹುತ್ತ ಹುಡುಕೊಂಡು ಯಾರು ಹೋಗಂಗಿಲ್ಲ, ನಿಮ್ಗೆಲ್ಲ ಗೊತ್ತದ. ಮನಿ ಹತ್ರ ಇರೋ ಯಾವ್ದರ ಗುಡಿ ಹತ್ರ ಈಗ ಕಲ್ಲಿನಲ್ಲಿ ಕೆತ್ತಿದ್ದು ನಾಗನ ಪ್ರತಿಷ್ಠಾಪನೆ ಮಾಡಿರ್ತಾರ, ಅಲ್ಲೇ ಹೋಗಿ ಎಲ್ಲರೂ ಕೂಡಿ ಹಾಲು ಎರೆದು ಪೂಜೆ ಮುಗಿಸ್ಕೊಂಡು ಬರ್ತಾರ. ಹಂಗ ಕಲ್ಲಿನಲ್ಲಿ ಕೆತ್ತಿದ ನಾಗನನ್ನ ಬನಗಳಲ್ಲಿ ಪೂಜಿಸುವ ಪದ್ಧತಿ ಆವಾಗ ಒಂದ್ ಕಡೆ ಇತ್ತು. ಹಂಗ ನಾಗನ ಆವಾಸ ಸ್ಥಾನವಾದ ಹುತ್ತವನ್ನೇ ಪೂಜಿಸುವುದು ಮತ್ತೊಂದು ಪದ್ಧತಿ ಆವಾಗ ಇತ್ತು. ಈ ಪದ್ಧತಿ ಕೂಡ ನಾಡಿನಾದ್ಯಂತ ಜನಪ್ರಿಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಅತ್ಯಂತ ಪ್ರಾಚೀನ ಪದ್ಧತಿ ಅಂತಕ್ಕಂಥ ನಂಬಿಕೆ ಕೂಡ ಎಲ್ಲರೊಳಗ ಅದ.
1: ಇನ್ನು ಬ್ಯಾರೆ ಬ್ಯಾರೆ ಹೆಸರುಗಳಿಂದ ಆರಾಧಿಸಲ್ಪಡ್ತಾ ಇರತಕ್ಕಂಥ ಇವತ್ತಿನ ಎಷ್ಟೋ ದೈವಗಳ ಮೂಲ ಸ್ಥಾನ ಹಿಂದೆ ಹುತ್ತುಗಳೇ ಆಗಿತ್ತು. ನಾಗಾರಾಧನೆಯ ಮೂಲ ಕೇಂದ್ರಗಳು ಕೂಡ ಅದೇ ಆಗಿತ್ತು. ಹಾಗಾಗಿ ಜನರಲ್ಲಿ ಈ ನಾಗಾರಾಧನೆಯ ಬಗ್ಗೆ ಅತೀವವಾದ ನಂಬಿಕೆ ಇತ್ತು. ಇಲ್ಲಿನ ಮೂಲ ನಿವಾಸಿಗಳಾದ ಹೊಲೆ ಮಾದಿಗರನ್ನೊಳಗೊಂಡು ಅನೇಕ ಬುಡಕಟ್ಟು ಪೂಜಿಸ್ತಾ ಇದ್ದ ಹುತ್ತುಗಳ ಮೇಲೆ ಪಶುಪಾಲಕರಾಗಿ ಬಂದ ವಲಸೆಗಾರರು ಸ್ವಯಂಭೂಲಿಂಗಗಳನ್ನು ಸ್ಥಾಪನೆ ಕೂಡ ಮಾಡಿದ್ರು. ಹೀಗಂತ ಕೆಲವು ವಿದ್ವಾಂಸರು ಅಭಿಪ್ರಾಯನ ಹೇಳಾರ. ಅಂದ್ರ ಫಲದಾಯಿತ್ವಕ್ಕೆ ಸಂಕೇತವಾದ ಹುತ್ತ ಹಾಗೂ ಸೃಷ್ಟಿಗೆ ಕಾರಣವಾದ ಶಿಷ್ಣ ಅಥವಾ ಲಿಂಗಗಳನ್ನ ಬೆಸೆಯುವ ಮೂಲಕ ಪುರುಷ ಮತ್ತು ಪ್ರಕೃತಿಯರಲ್ಲಿ ಸಮನ್ವಯತೆಯನ್ನ ತಂದುದು ಇದರ ಹಿಂದಿನ ಮಹತ್ವ ಅಂತ ಕೂಡ ಬಹಳಷ್ಟು ಮಂದಿ ಅಭಿಪ್ರಾಯನ ವ್ಯಕ್ತಪಡಿಸ್ಯಾರ. ಒಟ್ಟಾರ ನಾಗನ ಆವಾಸ ಸ್ಥಾನವಾದ ಹುತ್ತ ಪ್ರಾಚೀನ ಕಾಲದಿಂದಲೂ ಪೂಜಿಸಲ್ಪಡ್ತಾ ಇದ್ದು ಎಂಬುದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದ. ಇನ್ನ ಇದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ದಕ್ಷಿಣ ಕರ್ನಾಟಕದ ಕೃಷಿಕ ಜನಾಂಗದವರು ಇವ್ರು ಹೆಂಗ್ ಮಾಡ್ತಾರೋ ಇದು ತಿಳ್ಕೊಳ್ಳೋದು ಬಹಳ ಮುಖ್ಯದ ಅಲ್ಲ. ದೀಪಾವಳಿ ಆದ್ಮೇಲೆ ಹಾಗೆ ಸುಗ್ಗಿ ತಿಂಗಳಿನ ಒಳಗಾಗಿ ಈ ಮುನಿ ಸೇವೆ ಅಂತ ಎಲ್ಲ ಮಾಡ್ತಾರಂತ. ಮುನಿ, ಮುನಿಯಪ್ಪ, ಮುನಿಸ್ವಾಮಿ ಅಂದ್ರೆ ನಾಗಪ್ಪ ಅಂತಾನೆ ಅರ್ಥ ಅಂತ. ನೋಡ್ರಿ ಎಷ್ಟು ವಿಭಿನ್ನವಾದ ಅರ್ಥಗಳನ್ನ ಈ ನಾಗದೇವತೆಯ ಆರಾಧನೆ ಒಳಗ ನಾವು ಕಂಡ್ಕೊಳ್ಬಹುದು ಅಂತ ಇಲ್ಲಿ ಗೊತ್ತಾಗ್ತದ. ಅನೇಕ ಮುನೀಶ್ವರನ ಗುಡಿಗಳ ಒಳಗ ನಾವು ಇಂತಹ ಒಂದು ಭಾಗವನ್ನ ಅಂದ್ರ ಈ ಮುನಿ, ಮುನಿಯಪ್ಪ, ಮುನಿಸ್ವಾಮಿ ಅಂತ ಏನ್ ಹೇಳಿದ್ನಲ್ಲ ಆ ರೀತಿ ಪೂಜೆ ಮಾಡೋದನ್ನ ನಾವು ನೋಡ್ಕೋತ ಹೋಗ್ಬಹುದು. ರಾಗಿ ಹೊಲ ಬೆಳೆದ್ ನಿಂತಾಗ ನಾಗರ ಹಾವು ಹೊಲ ಹೊಕ್ಕು ಉದ್ದಕ್ಕೆ ನಿಂತು ಬೆಳೆಯ ಅಳತೆ ನೋಡ್ತದ ಅಂತಕ್ಕಂತ ನಂಬಿಕೆ ಇತ್ತಂತೆ. ನೋಡ್ರಿ ನಮ್ಮ ಹಿರಿಯರೊಳಗ ಎಂಥೆಂಥ ನಂಬಿಕೆಗಳು ಇದ್ವು ಅನ್ನೋದು ನಮ್ಮ ಈ ಕಲಾ ಪ್ರಕಾರದ ಮೂಲಕ ತಿಳಿತಾ ಹೋಗ್ತದ. ಹೊಲದೊಳಗ ಹುಟ್ಟತಕ್ಕಂಥ ಅಥವಾ ಬೆಳಿತಕ್ಕಂಥ ಯಾವುದೇ ಹುತ್ತನ ರೈತರು ಯಾವತ್ತೂ ಹಾಳ್ ಮಾಡೋದಿಲ್ಲಂತ. ನೋಡ್ರಿ ಅವರಿಗೆ ಅಷ್ಟು ಪರಿಯಾದ ನಂಬಿಕೆ ಆ ನಾಗನ ಮೇಲೆ ಇರ್ತದ ಅಂತ. ಹುತ್ತ ಬೆಳೆದಷ್ಟು ಹೊಲ ಹೊಲಸಾಗ್ತದ ಅಂತ ರೈತರು ನಂಬ್ತಿದ್ರಂತ. ಎಷ್ಟು ಒಳ್ಳೆ ಸಾಲಗಳದಾವಲ್ಲ ನೋಡ್ರಿ. ಹೀಗೆ ನಂಬಿಕೆ ಉಳಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಧನಾತ್ಮಕವಾದ ಚಿಂತನೆಯಿಂದಾಗಿ ಆ ಬೆಳೆಗಳು ಕೂಡ ಸಾಕಷ್ಟು ಹುಲಸಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದನ್ನ ನಮ್ಮ ರೈತರು ತೋರಿಸ್ತಾರ. ಇಂಥ ಬೆಳೆಯ ಸಂದರ್ಭದಲ್ಲಿ ಮುನಿ ಸೇವೆ ಅಥವಾ ಮುನಿ ಇದನ್ನ ಮಾಡ್ತಾರ. ಒಂದು ಹೆಡಿಗೆಯಲ್ಲಿ ದವಸ ಧಾನ್ಯ ಮತ್ತೆ ಬಹಳ ಬ್ಯಾರ್ಬ್ಯಾರೆ ಅಡಿಗೆ ಸಾಮಾನುಗಳು, ಮತ್ತೊಂದ್ರೊಳಗ ಬಿದಿರು ಬುಟ್ಟಿ ಒಳಗ ಹಣ್ಣು, ಕಾಯಿ, ಕುಂಕುಮ, ಪೂಜಾ ಸಾಮಾನುಗಳು ಹೊತ್ಕೊಂಡು ಒಂದು ಕೋಳಿ ಹುಂಜದ ಸಮೇತ ಹೊಲಕ್ಕೆ ಹೋಗ್ತಾರಂತ. ಹುತ್ತಕ್ಕೆ ಪೂಜೆ ಮಾಡಿ ಹುತ್ತದಿಂದ ಸ್ವಲ್ಪ ದೂರದಲ್ಲಿ ಒಲೆ ಹೂಡಿ ಅಡಿಗೆ ಮಾಡ್ತಾರಂತ. ಒಬ್ಬಿಬ್ರನ್ನ ಊಟಕ್ಕೆ ಆಹ್ವಾನಿಸಿ ತಾವು ಊಟ ಮಾಡ್ತಾರಂತ. ನಾಗಾರಾಧನೆ ಸಮೃದ್ಧಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಆಚರಣೆ ಅಂತಕ್ಕಂಥದ್ದು ನಮ್ಮ ಹಿಂದಿನಿಂದಲೂ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ನಂಬಿಕೆ. ನೋಡ್ರಿ ಎಷ್ಟು ತಿಳ್ಕೊಂಡ್ರು ಕಡಿಮೆ. ಇನ್ನು ಪೂರ್ತಿ ಪ್ರಮಾಣದೊಳಗ ನಾ ಇಲ್ಲಿ ನಿಮಗ ಇದ್ರ ಬಗ್ಗೆ ಹೇಳಿಕತ್ತೇನಿ ಅಂತ ಅಲ್ಲ. ಎಷ್ಟೋ ತೀರಾನೇ ಗೊತ್ತಿಲ್ಲದೆ ಇರತಕ್ಕಂಥ ಸಣ್ಣ ಪುಟ್ಟ ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳಿಕತ್ತೇನಿ. ಆದ್ರ ಇದನ್ನ ವಿಸ್ತಾರವಾಗಿ ನಾವು ಹುಡುಕೋತ್ ಹೋದಂಗ ಇನ್ನೂ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಅಂಶಗಳು, ಆಚರಣೆಗಳು, ಸಂಪ್ರದಾಯಗಳು, ಸಂಸ್ಕೃತಿಗಳು ನಮ್ಮ ಕಣ್ ಮುಂದೆ ಬರ್ತಾ ಹೋಗ್ತದ. ಅದಕ್ಕ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಇಷ್ಟೊಳಗ ಏನ್ ಸಾಧ್ಯ ಅದ ಅದನ್ನ ನಾನು ನಿಮಗ ಹೇಳ್ಕೋತ್ ಹೊಂಟೇನಿ. ಸರಿ ಹಂಗಾರ ಇವತ್ತಿನ ಈ ನಾಗಾರಾಧನೆಗೆ ಸಂಬಂಧಪಟ್ಟ ನಮ್ಮ ಜಾನಪದ ಕಲಾ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ನಾಗ ಆರಾಧನೆಯನ್ನ ಇವತ್ ನೀವು ನಮ್ಮ ವಿಶ್ವ ವಿನೂತನ ಕಾರ್ಯಕ್ರಮದೊಳಗ ತಿಳ್ಕೊಂಡ್ರಿ. ಸರಿ ಹಂಗಾರ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಕಲಾ ಪ್ರಕಾರದೊಂದಿಗೆ ಭೇಟಿಯಾಗ್ತೇನಂತ. ಧನ್ಯವಾದ. ನಮಸ್ಕಾರ.

ಮೆಚ್ಚಿನ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ನೆನಪಿನಂಗಳ ವ್ಯಕ್ತಿ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆತ್ಮೀಯ ಸ್ವಾಗತ. ಕೇಳುಗರೆ, ಭಾರತೀಯ ಸೇವೆಗೆ, ಅದರಲ್ಲೂ ಮಹಿಳಾ ಜಾಗೃತಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಧೀಮಂತ ಮಹಿಳೆಯರಲ್ಲಿ ವಿದೇಶದಿಂದ ಬಂದು ಭಾರತೀಯ ಆಧ್ಯಾತ್ಮವನ್ನು ಆಧರಿಸಿ ಸೇವೆಗೈದ ಸಹೋದರಿ ನಿವೇದಿತ ಒಬ್ರು. ಇಂದಿನ ನಮ್ಮ ನೆನಪಿನಂಗಳದ ಮಿನುಗುತಾರೆ ಅಥವಾ ಧ್ರುವತಾರೆ ಈ ಸಹೋದರಿ ನಿವೇದಿತ. ಸ್ವಾಮಿ ವಿವೇಕಾನಂದರ ಪ್ರಮುಖ ಅನುಯಾಯಿಗಳಲ್ಲೊಬ್ಬರಾದ ಸಹೋದರಿ ನಿವೇದಿತ ಅವರು ಜನಿಸಿದ್ದು ಅಕ್ಟೋಬರ್ 28, 1867, ಅದು ಐರ್ಲೆಂಡ್ ದೇಶದಲ್ಲಿ. ತಾಯಿ ಇಸಾಬೆಲ್, ತಂದೆ ಸ್ಯಾಮ್ಯುಯೆಲ್. ಇವರ ಮನೆ ವಾತಾವರಣ ಆಧ್ಯಾತ್ಮಿಕತೆಯಿಂದ ಕೂಡಿದ್ದಾಗಿತ್ತು. ಇವರಿಗೆ ತಂದೆ ತಾಯಿ ಮೊದಲು ಇಟ್ಟ ಹೆಸರು ಅಂದರೆ ಮಾರ್ಗರೇಟ್ ಅಂತ. ಒಮ್ಮೆ ಲಂಡನ್ನಲ್ಲಿ ಮಾರ್ಗರೇಟರಿಗೆ ವಿವೇಕಾನಂದರ ದರ್ಶನವಾಯ್ತಂತೆ. ಅಲ್ಲೇ ಅವರ ದಿವ್ಯ ಗಂಭೀರ ವಾಣಿಯನ್ನು ಆಲಿಸುವ ಸದಾವಕಾಶವೂ ದೊರೆತಂತೆ. ವಿವೇಕಾನಂದರ ಉಜ್ವಲವಾದ ಮಾತುಗಳು ಮಾರ್ಗರೇಟರ ಹೃದಯವನ್ನು ಬೆಳಗ್ತು, ಬುದ್ಧಿಯನ್ನು ಮತಿಸಿತಂತೆ. ಸತ್ಯದ ಹೊನಲಿನಂತೆ ಹರಿದ ಅವರ ಮಾತುಗಳಿಂದ ಮಂತ್ರಮುಗ್ಧರಾದ ಆಕೆ ಅವರನ್ನೇ ತನ್ನ ಗುರುದೇವ ಎಂದು ಗುರುತಿಸಿಕೊಂಡ್ರಂತೆ. ಆಗಿನಿಂದ ಗುರುಗಳ ಜೊತೆ ಪತ್ರ ಸಂಪರ್ಕದಲ್ಲಿದ್ದರಂತೆ ಮಾರ್ಗರೇಟ್ ಅವರು. ಒಮ್ಮೆ ಸ್ವಾಮೀಜಿಯವರು ಹೀಗೆ ಬರೆದ್ರಂತೆ, ನನ್ನ ದೇಶದ ಸ್ತ್ರೀಯರಿಗೆ ವಿದ್ಯಾಭ್ಯಾಸ ಕೊಡುವ ಅಗತ್ಯ ತುಂಬ ಇದೆ, ಅದಕ್ಕೆ ತಕ್ಕ ಯೋಜನೆಗಳನ್ನು ಹಾಕುತ್ತಿದ್ದೇನೆ. ನಿನ್ನಿಂದ ನನಗೆ ತುಂಬ ಸಹಾಯವಾದೀತು, ಸಹಸ್ರಾರು ಮಹಿಳೆಯರು ಕಾಯುತ್ತಿದ್ದಾರೆ ಎಂದು ಪತ್ರದಲ್ಲಿ ಬರೆದ್ರಂತೆ. ಈ ಕರೆಗೆ ಓಗೊಟ್ಟ ಮಾರ್ಗರೇಟ್ ಭಾರತಕ್ಕೆ ಬಂದು ಇಲ್ಲಿಯ ಸ್ತ್ರೀಯರ ಅನಕ್ಷರತೆ ಅಜ್ಞಾನವನ್ನು ತೊಡೆದು ಅವರ ಸರ್ವಾಂಗೀಣ ಉದ್ಧಾರಕ್ಕೆ ತೊಡಗಬೇಕೆಂದು ನಿರ್ಧಾರ ಮಾಡಿದ್ರಂತೆ. ನಿರ್ಧಾರ ಹಾಗೆ ಏಕಚಿತ್ತದಿಂದ ಮಾಡಿಲ್ಲ, ತಮ್ಮ ಮನದಾಳದಿಂದ ಈ ನಿರ್ಧಾರವನ್ನು ಕೈಗೊಂಡ್ರಂತೆ. ಮಾರ್ಚ್ 25, 1898 ಶುಕ್ರವಾರ ಮಾರ್ಗರೇಟ್ ನೋಬೆಲ್ಲರಿಗೆ ಜೀವನದ ಮಹಾದಿನ ಅಂತ ಹೇಳಬಹುದು. ಯಾಕಂದ್ರೆ ಕೇಳುಗರೆ, ಹೌದು, ಈ ದಿನವೇ ಸ್ವಾಮೀಜಿಯವರು ಮಾರ್ಗರೇಟರಿಗೆ ತಮ್ಮ ಆರಾಧ್ಯ ದೈವದ ಪಾದ ಪದ್ಮಗಳಲ್ಲಿ ಮತ್ತು ಭಾರತದ ಸೇವೆಗೆ ಎಂದು ಸಮರ್ಪಿಸಿದರು. ಇದೇ ದಿನ ಆಕೆಯನ್ನು ಕರೆದೊಯ್ದು ದೇವರ ಮನೆಯೊಳಗೆ ಕೂಡಿಸಿದರು. ಶಿವನನ್ನು ಪೂಜಿಸುವ ವಿಧಾನವನ್ನು ಆಕೆಗೆ ಹೇಳಿಕೊಟ್ರಂತೆ ಸ್ವಾಮೀಜಿಯವರು. ನಂತರ ಮಾರ್ಗರೇಟರಿಗೆ ಬ್ರಹ್ಮಚರ್ಯ ದೀಕ್ಷೆ ನೀಡಿ ನಿವೇದಿತ ಎಂದು ಹೆಸರಿಟ್ರಂತೆ. ಕೇಳುಗರೆ, ಇಂಗ್ಲೆಂಡಿನಲ್ಲೂ ಶಿಕ್ಷಕಿ ವೃತ್ತಿಯನ್ನು ಸಲ್ಲಿಸಿದ್ದ ನಿವೇದಿತ ಭಾರತದಲ್ಲಿಯೂ ಆಶ್ರಮವಾಸಿಗಳಿಗೆಲ್ಲ ಶರೀರಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಗಳನ್ನು ವೈಜ್ಞಾನಿಕವಾಗಿ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಮಹಿಳೆ ತನ್ನ ಜಾಣತನ, ತಾಳ್ಮೆ ಹಾಗೂ ಸೇವಾ ಮನೋಭಾವದ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಪ್ರಗತಿ ಸಾಧಿಸಬಲ್ಲಳು ಎಂಬ ಸಂದೇಶವನ್ನು ನಾವು ನಿವೇದಿತರ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೇವೆ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಧ್ಯಾನ ಪ್ರಾರ್ಥನೆಗಳಿಗೆ ಸಮಯವಿಲ್ಲ ಎಂದು ಮಾತ್ರ ಹೇಳಬೇಡ, ಅದು ಅವಿರತವಾಗಿ ಸಾಗಬೇಕು ಎಂಬ ಸ್ವಾಮೀಜಿಯವರ ಮಾತು ಅವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತಂತೆ. ಸಹೋದರಿ ನಿವೇದಿತ ಲೇಖನಿ, ಪುಸ್ತಕಗಳನ್ನು ಹಿಡಿದು ಶಿಕ್ಷಕಿಯಾಗಿ ಕೇವಲ ಪಾಠ ಪ್ರವಚನ ನೀಡಿದವರಲ್ಲ, ಬಹಳಷ್ಟು ಕಡೆ ವಿಶಿಷ್ಟ ಉಪನ್ಯಾಸಗಳನ್ನು ನೀಡಿದಂತಹ ವ್ಯಕ್ತಿತ್ವ ನಿವೇದಿತ ಅವರದು. ಭಾರತೀಯ ಸ್ತ್ರೀಯರ ಮೂಢನಂಬಿಕೆಗಳನ್ನು, ಅಜ್ಞಾನಗಳನ್ನು ತೊಡೆದು ಅವರ ಕರ್ತವ್ಯ ಪರತೆಯನ್ನು ಎಚ್ಚರಿಸಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಚಿಂತನೆಯಲ್ಲಿ ತೊಡಗುವಂತೆ ಪ್ರೇರಣೆ ನೀಡಿದರು ಸಹೋದರಿ ನಿವೇದಿತ. ಸಹೋದರಿ ನಿವೇದಿತ ಕೈಯಲ್ಲಿ ಪೊರಕೆ ಬುಟ್ಟಿ ಹಿಡಿದು ಬೀದಿಗಳನ್ನು ಗುಡಿಸಿ ಸ್ವಚ್ಛಗೊಳಿಸುವುದಕ್ಕೂ ಮುಂದೆ ಬಂದರು. ಮುಂದೆ ಮಾರ್ಚ್ ತಿಂಗಳಲ್ಲಿ ಕಲ್ಕತ್ತಾದಲ್ಲಿ ಭಯಂಕರವಾದ ಪ್ಲೇಗ್ ರೋಗ ಹರಡಿತ್ತಂತೆ. ಪ್ರತಿದಿನ ನೂರಾರು ಜನ ಸಾವಿನ ದವಡೆಗೆ ಸಿಗ್ತಾ ಇದ್ರಂತೆ. ನಿವೇದಿತ ಹಿಂದೆ ಮುಂದೆ ಯೋಚನೆ ಮಾಡದೆ ತಕ್ಷಣ ಈ ಕೆಲಸಕ್ಕೆ ಧುಮುಕಿದ್ರಂತೆ.
ಬಂಗಾಳಿ ತರುಣರು ಕುಳಿತು ನೋಡು ನೋಡುತ್ತಿದ್ದಂತೆಯೇ ಅಲ್ಲಿನ ರಸ್ತೆಗಳನ್ನು ಗುಡಿಸುತ್ತಿದ್ದ ಆಕೆಯನ್ನು ಕಂಡು ಹೆಂಗಸರು ನಾಚಿಕೆಯಿಂದ ತಲೆ ತಗ್ಗಿಸಿ ಮನೆಯೊಳಕ್ಕೆ ಓಡಿದ್ರಂತೆ. ಯುವಕರು ನಾಚಿಕೆಯಿಂದ ಹಿಡಿಯಾಗಿ ಹೋದ್ರಂತೆ. ತಕ್ಷಣ ಸೊಂಟ ಕಟ್ಟಿ ಅವರು ಗುಡಿಸಲು ನಿಂತರಂತೆ. ನಾವು ಗುಡಿಸದಿದ್ದರೆ ನಿವೇದಿತಾ ಅವರೇ ಗುಡಿಸ್ತಾರೆ ಅನ್ನೋ ಭಾವನೆ, ಹೀಗಾಗ್ಲಿಕ್ಕೆ ನಾವು ಬಿಡಬಾರದು ಅನ್ನೋದು ಎಲ್ಲರ ಮನೆ ಮಾತಾಯ್ತಂತೆ. ಎಲ್ಲೆಡೆ ಸ್ವಚ್ಛತೆ ತಾನಾಗಿ ನಲಿಯತೊಡಗ್ತಂತೆ. ನಂತರ ನಿವೇದಿತ ಒಂದು ಸಮಿತಿಯನ್ನ ರಚನೆ ಮಾಡಿದ್ರಂತೆ. ಆಗ ಎಲ್ಲರೂ ಸೇರಿ ರಸ್ತೆಗಳನ್ನು ಗುಡಿಸುವುದು, ರೋಗಿಗಳಿಗೆ ಶುಶ್ರೂಷೆ ಮಾಡುವುದು ಮುಂತಾದ ಕೆಲಸಗಳಲ್ಲಿ ತೊಡಕೊಂಡ್ರಂತೆ. ಹೀಗೆ ನಿವೇದಿತ ಒಂದು ಕ್ಷಣವೂ ವಿರಾಮವಿಲ್ಲದೆ ದುಡಿದು ದುಡಿದು ಬಡವಾದ್ಲು. ಒಂದೇ ಸಮನೆ 30 ದಿನಗಳ ಕಾಲ ಹೋರಾಡಿದ ನಂತರ ಪ್ಲೇಗ್ ಮಾರಿ ತೊಲಗ್ತಂತೆ. ತನ್ನ ಆರೋಗ್ಯವನ್ನೇ ಪಣಕ್ಕಿಟ್ಟು 100 ಜನರನ್ನು ಸಾವಿನ ದವಡೆಯಿಂದ ಹೊರಕ್ಕೆಳೆದರು ಸಹೋದರಿ ನಿವೇದಿತ. ಈ ಕಾಲದಲ್ಲಿ ನಿವೇದಿತ ಸೇವಿಸಿದ ಆಹಾರ ಏನು ಗೊತ್ತಾ ಕೇಳುಗರೆ? ಕೇವಲ ಹಣ್ಣು ಹಾಲು. ಅಂಥ ಪರಿಸ್ಥಿತಿಯಲ್ಲಿ ಒಮ್ಮೆ ಒಬ್ಬ ರೋಗಿ ಔಷಧಕ್ಕೆ ಹಣ ಸಾಲದೆ ಬಂದಾಗ ನಿವೇದಿತ ಹಾಲು ಕುಡಿಯುವುದನ್ನೇ ಬಿಟ್ಬಿಟ್ರಂತೆ. ಕೇಳುಗರೆ, ಐರ್ಲೆಂಡಿನವರಾಗಿದ್ದ ನಿವೇದಿತ ಭಾರತಕ್ಕೆ ಬಂದ ಮೇಲೆ ಸ್ವಾಮೀಜಿಯವರ ಆದೇಶದಂತೆ ಸ್ತ್ರೀಯರ ಉನ್ನತಿ ಮತ್ತು ದೀನ ದಲಿತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಾ ತಮ್ಮ ಕರ್ತವ್ಯ ಪರತೆಯಲ್ಲಿ ನಿಷ್ಠೆಯುಳ್ಳವರಾಗಿದ್ರು. ಅನೇಕರು ಇವರಿಗೆ ಮ್ಲೇಚ್ಛಳು ಎಂದು ಟೀಕಿಸಿದ್ರಂತೆ. ಇದೇ ಕಾರಣದಿಂದ ದಕ್ಷಿಣೇಶ್ವರದ ಭವತಾರಣಿಯ ಗುಡಿಯೊಳಗೆ ಪ್ರವೇಶವೂ ಅವರಿಗೆ ಕೊಡಲಿಲ್ವಂತೆ. ಆದರೂ ಸ್ವಲ್ಪ ಕೂಡ ಗೊಣಗದೆ ಒದಗಿ ಬಂದ ಪರಿಸ್ಥಿತಿಗೆ ಹೊಂದಿಕೊಂಡು ಬಿಡ್ತಾ ಇದ್ರಂತೆ ಸಹೋದರಿ ನಿವೇದಿತ. ನಮ್ಮ ಹಿಂದೂ ಸಮಾಜದ ರೀತಿ ನೀತಿಗಳನ್ನು ಒಮ್ಮೆಯೂ ಟೀಕಿಸಲಿಲ್ಲವಂತೆ ಈ ಮಹಾನ್ ವ್ಯಕ್ತಿತ್ವದ ಮಹಿಳೆ. ಹಿಂದೂ ದೇಶದ ಮಹಿಳೆಯರ ಉದ್ಧಾರಕ್ಕಾಗಿ ನಿರಂತರ ಶ್ರಮಿಸಿದರು. ಭಾರತಾದ್ಯಂತ ಪ್ರವಾಸ ಮಾಡಿದರು. ಭಾರತದ ಹೃದಯದ ತುಡಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಕೆಲವೇ ಜನರಲ್ಲಿ ನಿವೇದಿತ ಕೂಡ ಒಬ್ರು. ಒಮ್ಮೆ ಶ್ರೀ ಶಾರದಾದೇವಿಯವರನ್ನು ಭೇಟಿ ಮಾಡಿದಾಗ ನಿವೇದಿತ ಅವರಿಗೆ ಅನಿಸಿದ್ದು ಹೀಗಂತೆ. ಜಾತಿ ಮತ ದೇಶಗಳಿಗೆ ಸಂಬಂಧಿಸಿದ ಎಲ್ಲವೂ ಬಾಹ್ಯಾಚರಣೆಗಳು. ಅಂತರಂಗದ ನಿರ್ಮಲ ಪ್ರೇಮದ ಭಾವನೆಯೆಂದರೆ ಮಾನವೀಯತೆ ತುಂಬಿದ ನಡೆ ನುಡಿಗಳು. ಅವೇ ಸತ್ಯ ಎಂಬುದನ್ನು ಮನಗಂಡರಂತೆ ಸಹೋದರಿ ನಿವೇದಿತ ಅವರು. ಕೇಳುಗರೆ, ಇಂತಹ ಮಹಾನ್ ವ್ಯಕ್ತಿತ್ವ ಇರುವಂತಹ ಸಹೋದರಿ ನಿವೇದಿತ ಸ್ವಾಮಿ ವಿವೇಕಾನಂದರ ಮಹಾಸಮಾಧಿಯ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲೂ ತಮ್ಮ ಸಹಕಾರ ಬೆಂಬಲವನ್ನು ನೀಡಿದರು. ಏಕೆಂದರೆ ಸಹೋದರಿ ನಿವೇದಿತ ಅವರ ಸ್ವಭಾವ ನಿರಾಶಳಾಗಿ ಕುಳಿತಿರುವುದು ಅಲ್ಲ. ಶ್ರೀ ಗುರು ತನಗೆ ನೀಡಿದ್ದ ದೀಕ್ಷೆ ಶಕ್ತಿ ಧೈರ್ಯಗಳದ್ದೇ ಹೊರತು ದುರ್ಬಲತೆ ಭೀತಿಗಳದ್ದಲ್ಲ. ಆದ್ದರಿಂದ ಈ ಸಿಂಹಿಣಿ ತಲೆಯನ್ನು ಕೊಡವಿ ತನ್ನ ಗರ್ಜನೆ ಜಗತ್ತಿನ ಕಿವಿಗಳಲ್ಲಿ ಮೊಳಗುವಂತೆ ಮಾಡುತ್ತಾ ಮುಂದಕ್ಕೆ ಹೊರಟರು. ತನ್ನ ಗುರು ತನ್ನ ತಲೆಯ ಮೇಲೆ ಅಪಾರವಾದ ಭಾರವನ್ನು ಹೊರಿಸಿ ಹೋಗಿದ್ದರು. ತನ್ನ ಕರ್ತವ್ಯವನ್ನು ಮಾಡಲೇಬೇಕು, ಅದಕ್ಕಾಗಿ ದುಡಿಯತೊಡಗಿದರು. ತಾಯಿ ಭಾರತಿ ಇಷ್ಟ ದೈವವಾಯಿತು. ಭಾರತ ಇಂಗ್ಲೆಂಡ್ ಮಿತ್ರರಂತೆ ಇರಬಲ್ಲವು ಎಂಬ ಭ್ರಾಂತಿ ಮೊದಮೊದಲು ನಿವೇದಿತ ಅವರಿಗೆ ಇತ್ತಂತೆ. ಆದರೆ ಈಗ ಅದು ಮಾಯವಾಗಿತ್ತು. ಇಂಗ್ಲೆಂಡ್ ಭಾರತದ ರಕ್ತವನ್ನು ಹೀರುತ್ತಿರುವುದು ಅವಳ ಕಣ್ಣಿಗೆ ಕಟ್ಟಿಹೋಯಿತು. ಎರಡು ಘಟನೆಗಳು ನಿವೇದಿತ ಅವರ ಕಣ್ಣನ್ನು ತೆರೆಸಿದವಂತೆ. ಒಮ್ಮೆ ಇವಳ ಆಪ್ತ ಮಿತ್ರರಾದ ಜಗದ್ವಿಖ್ಯಾತ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸರನ್ನು ಫ್ರಾನ್ಸಿನಲ್ಲಿ ಇವಳ ಕಣ್ಣೆದುರಿಗೆ ತುಂಬ ಅದ್ಧೂರಿಯಿಂದ ಗೌರವಿಸಿದರು. ಆದರೆ ಅದೇ ಅವರನ್ನು ಇಂಗ್ಲೆಂಡಿನಲ್ಲಿ ಅಗೌರವದಿಂದ ಕಂಡರು. ಕಾರಣ ಅವರು ಗುಲಾಮ ದೇಶಕ್ಕೆ ಸೇರಿದವರು ಎಂಬುದಾಗಿತ್ತಂತೆ. ಇದನ್ನು ಕಂಡ ನಿವೇದಿತಾಳ ಹೃದಯ ಕುದಿಯಿತು. ಇನ್ನೊಂದು ಪ್ರಸಂಗ, ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ ಬಿಪಿನ್ ಚಂದ್ರಪಾಲರಿಗೆ ಆದ ಅಪಮಾನ. ಅದ್ಯಾವುದು ಗೊತ್ತಾ ಕೇಳುಗರೆ? ಅಮೆರಿಕಾದಲ್ಲಿ ಒಂದು ಸಭೆಯನ್ನುದ್ದೇಶಿಸಿ ಪಾಲರು
ಮಾತನಾಡಲು ಎದ್ನಿಂತರು. ತಕ್ಷಣವೇ ಸಭಿಕರಲ್ಲಿ ಒಬ್ರು, ಮೊದಲು ನಿಮ್ಮ ದೇಶ ಸ್ವತಂತ್ರವಾಗಲಿ, ಆಮೇಲೆ ಇಲ್ಲಿ ಬಂದು ನಿಮ್ಮ ಮತ ತತ್ವಗಳ ವಿಷಯ ಮಾತನಾಡುವಿರಂತೆ ಅಂತ ಹೇಳಿಬಿಟ್ರಂತೆ. ಇವುಗಳನ್ನು ನೆನೆದಷ್ಟು ನಿವೇದಿತ ಅವರ ಮೈ ಉರಿಯುತ್ತಿತ್ತು, ರಕ್ತ ಕುದಿಯುತ್ತಿತ್ತು. ರಾಜಕೀಯ ಸ್ವಾತಂತ್ರ್ಯ ದೊರೆಯದೇ ಭಾರತೀಯರು ಮನುಷ್ಯರಾಗುವುದು ಸಾಧ್ಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ನಿವೇದಿತ ಬಂದರು. ವಿದೇಶದ ಹೆಂಗಸೊಬ್ಬಳು ತನ್ನ ತಾಯ್ನಾಡು ಎಂದು ಭಾವಿಸಿದ್ದ ಈ ದೇಶದ ಬಿಡುಗಡೆಗಾಗಿ ಕಾಯ ವಾಚ ಮನಸ ಹೋರಾಡಲು ನಿರಂತರವಾಗಿ ನಿಂತರು. ತನ್ನ ಲೇಖನಿ ಮಾತಿನ ಶಕ್ತಿಗಳನ್ನು ಭಾರತದ ಹೋರಾಟಕ್ಕಾಗಿ ಮೀಸಲಿಟ್ಟರು ಸಹೋದರಿ ನಿವೇದಿತ. ಬಂಗಾಳದಲ್ಲಿ ಇವರ ಹೆಸರು ಮನೆ ಮನೆ ಮಾತಾಯಿತು. ಹಗಲು ರಾತ್ರಿ ದುಡಿದು ಅನೇಕ ಬಂಗಾಳಿ ತರುಣರ ತಲೆಗಳಲ್ಲಿ ಮುಂದೆ ಹೆಸರು ಪಡೆದ ರಾಜಕೀಯ ನಾಯಕರಲ್ಲಿ ಸ್ವಾತಂತ್ರ್ಯದ ಕನಸನ್ನು ತುಂಬಿದ್ದರು ಸಹೋದರಿ ನಿವೇದಿತ. ಈಗಾಗಲೇ ಕಿಚ್ಚು ಹತ್ತಿದವರ ಹೃದಯಗಳಲ್ಲಿ ಹೊಸ ಗಾಳಿ ಬೀಸಿ ಆ ಕಿಚ್ಚು ಮೇಲೆ ನೆಗೆದು ದಳ್ಳುರಿಯಾಗಿ ದೇಶವನ್ನೆಲ್ಲ ಹರಡುವಂತೆ ಮಾಡಿದರು ಸಹೋದರಿ ನಿವೇದಿತ. ಪಾಟ್ನಾ, ಲಕ್ನೋ, ಕಾಶಿ, ಮುಂಬೈ, ನಾಗ್ಪುರ್, ಮದ್ರಾಸುಗಳಿಗೆ ಹೋಗಿ ಸ್ವಾತಂತ್ರ್ಯ ಸಮರದ ಕಹಳೆಯನ್ನು ಓದಿದರು ಸಹೋದರಿ ನಿವೇದಿತ. ಬ್ರಿಟಿಷ್ ಸರ್ಕಾರ ಕೆರಳಿ ಕೆಂಡ ಕಾರ್ತು, ಆದರೆ ಇವಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಬರಲಿಲ್ಲ. ಅನೇಕ ಪ್ರತಿಷ್ಠಾವಂತ ಇಂಗ್ಲಿಷರು, ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್, ವೈಸ್ ರಾಯಿಣಿ ಲೇಡಿ ಮಿಂಟೋ ಮುಂತಾದವರು ಅವಳ ಪುಟ್ಟ ಮನೆಗೆ ಭೇಟಿ ಕೊಟ್ಟು ಅವಳು ನಡೆಸುತ್ತಿದ್ದ ಶಾಲೆಯ ಕೆಲಸವನ್ನು ಮೆಚ್ಚಿದ್ರು. ತನ್ನ ಶಾಲೆಯಲ್ಲಿ ದೇಶೀಯತೆ ನೆಲೆಸುವಂತೆ ಮಾಡಿದರು. ವಂದೇ ಮಾತರಂ ಗೀತೆ ಅವಳ ಶಾಲೆಯ ಪ್ರಾರ್ಥನಾ ಮಂತ್ರವಾಯಿತು. ತಾನೇ ಸ್ವದೇಶಿ ವಸ್ತ್ರಗಳನ್ನು ಧರಿಸತೊಡಗಿದ್ರು. ಚರಕವನ್ನಿಟ್ಕೊಂಡು ತಾನೂ ನೂತು ತನ್ನ ಶಿಷ್ಯರಿಗೂ ನೂಲುವಂತೆ ಮಾಡಿದರು ಸಹೋದರಿ ನಿವೇದಿತ. ಬಂಗಾಳದ ಕಲಾಪ್ರಪಂಚದಲ್ಲಿ ಕ್ರಾಂತಿಯನ್ನು ತಂದವಳೂ ಅವಳೇ. ಚಿತ್ರಕಾರರು ಪಾಶ್ಚಾತ್ಯ ಕಲಾವಿಧಾನವನ್ನು ಅನುಸರಿಸ್ತಾ ಇದ್ರು. ಅವರಿಗೆಲ್ಲ ಇವಳು ಭಾರತೀಯತೆಯ ದೀಕ್ಷೆಯನ್ನು ನೀಡಿದ್ಲು. ಅವನೀಂದ್ರನಾಥ್ ಠಾಕೂರ್, ನಂದಲಾಲ್ ಬಸು, ಅಸಿತ್ ಹಲ್ದಾರ್ ಮುಂತಾದ ತರುಣ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು ಸಹೋದರಿ ನಿವೇದಿತ. ಅವರು ಅಜಂತ, ಎಲ್ಲೋರ ಮುಂತಾದ ಕಲಾಕ್ಷೇತ್ರಗಳಿಗೆ ಯಾತ್ರೆ ಹೋಗಿ ಬರಲು ಹಣ ಕೊಟ್ಟು ಕಳುಹಿಸಿದರು. ಭಾರತೀಯವಾದ ಪ್ರತಿಯೊಂದು ಅವಳಿಗೆ ಪರಮ ಪೂಜ್ಯವಾಯಿತು. ಭಾರತೀಯರು ಯಾವುದರ ವಿಷಯದಲ್ಲಿ ನಾಚಿಕೆ ಪಟ್ಟುಕೊಳ್ಳತೊಡಗಿದ್ದರೋ ಅಂಥ ವಿಗ್ರಹ ಪೂಜೆ, ಹಬ್ಬ ಹರಿದಿನಗಳು, ಪುರಾಣ ಪುಣ್ಯಕಥೆಗಳು ಇವುಗಳ ವಿಷಯದಲ್ಲಿ ಅವರು ಹೆಮ್ಮೆ ತಾಳುವಂತಹ ಪುಸ್ತಕಗಳನ್ನು ಬರೆದರು ಸಹೋದರಿ ನಿವೇದಿತ. ಭಾರತೀಯ ಜೀವನದ ಹಾಸುಹೊಕ್ಕು ಎಂಬ ಅವಳ ಪುಸ್ತಕ ಭಾರತದ ಬದುಕಿನ ಸೂಕ್ಷ್ಮ ವಿವರಗಳನ್ನು, ಅರ್ಥ ವೈಭವವನ್ನು ಸೊಗಸಾಗಿ ಚಿತ್ರಿಸಿತು. ನಾ ಕಂಡಂತೆ ನನ್ನ ಗುರುದೇವ, ತಾಯಿ ಕಾಳಿ ಇವು ಅವಳ ಇತರ ಅನೇಕ ಕೃತಿಗಳಲ್ಲಿ ಮುಖ್ಯವಾಗಿದ್ದವು. ಅವಳ ಶೈಲಿಯಲ್ಲಿ ಮಿಂಚಿನ ಕಾಂತಿ, ಗುಡುಗಿನ ಆರ್ಭಟ, ಗಂಗೆಯ ತುಂಬು ಗಾಂಭೀರ್ಯ, ಜಲಪಾತದ ಬೋರ್ಘರಿತ ಎಲ್ಲವೂ ಉಂಟು. ಕೇಳುಗರೆ, ಭಾಷಣಗಳು, ಬರವಣಿಗೆ, ರಾಜಕೀಯ ಚಟುವಟಿಕೆಗಳು ಅವಳ ಬದುಕಿನ ಸರ್ವಸ್ವವನ್ನು ಹೀರತೊಡಗಿದವು. ಅವಳ ಬಳಗವು ಬೆಳೆಯುತ್ತಾ ಹೋಯಿತು. ಶ್ರೀ ಮಾತೆ ದೇವಿಯವರಿಗೆ ಅವಳು ಮುದ್ದಿನ ಮಗಳು. ರಾಮಕೃಷ್ಣರ ಉಳಿದ ಶಿಷ್ಯರಿಗೂ ಅವಳಲ್ಲಿ ಅಚ್ಚಳಿಯದ ಪ್ರೀತಿ, ಗೌರವ. ಕವಿ ರವೀಂದ್ರರಿಗೆ ಈಕೆ ಭತ್ತದ ಸ್ಫೂರ್ತಿ ಕೇಂದ್ರ. ರಾಜಕೀಯದ ರಂಗದಲ್ಲಿಯೂ ಇವಳ ನೆರವು ಪಡೆಯಲು, ಇವಳೊಡನೆ ಸಮಾಲೋಚನೆ ನಡೆಸಲು ಅನೇಕರು ಬಂದು ಹೋಗ್ತಾ ಇದ್ರು. ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಆರ್ ಸಿ ದತ್ತ, ಬಿಪಿನ್ ಚಂದ್ರಪಾಲರು, ಅರವಿಂದ್ ಘೋಷರು ಎಲ್ಲರೂ ಆಕೆಯನ್ನು ಭೇಟಿ ಮಾಡಿ ಸ್ಫೂರ್ತಿ ಪಡೆದಂಥವರು. ಮಹಾತ್ಮ ಗಾಂಧೀಜಿ ಮತ್ತು ಬಾಲಗಂಗಾಧರ್ ತಿಲಕರು ಈಕೆಯನ್ನು ಸಂದರ್ಶಿಸಿದ್ರು. ತರುಣರಿಗಂತೂ ಬಿಟ್ಟೇ ಬಿಡಿ, ಆಕೆ ಆರಾಧ್ಯ ದೈವವಾಗಿದ್ಲು. ಹೀಗೆ ಭಾರತಕ್ಕಾಗಿ ನಿರಂತರವಾಗಿ ದುಡಿದು ಬಸವಳಿದ ಸಹೋದರಿ ನಿವೇದಿತ ದುಡಿದು ದುಡಿದು ಬಳಲಿದ್ರು. ವಿಶ್ರಾಂತಿ ಎಂಬುದೇ ತಿಳಿಯದ ಜೀವ ಅದು, ಜೊತೆಗೆ ಊಟಕ್ಕಿಲ್ಲ. ಇಲ್ಲಿನ ಜನ ಬೇಡುವುದರಲ್ಲಿ ನಿಸ್ಸೀಮರೆ ಹೊರತು
ನೀಡುವುದರಲ್ಲ. ಅವಳನ್ನು ತಮಗಾಗಿ ದುಡಿಸಿಕೊಂಡರು. ಅವಳಿಗೇನು ಬೇಕು ಎಂದು ಯಾರೂ ಕೇಳಲಿಲ್ಲ. 1905 ಅವಳಿಗೆ ತೀವ್ರವಾದ ಕಾಯಿಲೆ ಬಂತು. ಮಿತ್ರರು, ರಾಮಕೃಷ್ಣಾಶ್ರಮದ ಸ್ವಾಮಿಗಳು ನೆರವಿಗೆ ಬಂದು ಶುಶ್ರೂಷೆ ಮಾಡಿದರು. ಬದುಕಿಕೊಂಡಳು, ಆದರೇನು, ವಿಶ್ರಾಂತಿ ಪಡೆಯಲಿಲ್ಲ. ಭಾರತದಲ್ಲಿ ಬಂಗಾಳದ ವಿಭಜನೆಯಿಂದಾದ ಆಂದೋಲನದಲ್ಲಿ ಭಾಗವಹಿಸಿದರು. ಮರುವರ್ಷ ಪೂರ್ವ ಬಂಗಾಳದಲ್ಲಿ ಭಾರೀ ಪ್ರವಾಹ ಬಂತು. ಕ್ಷಾಮ ಜನರನ್ನು ಕಿತ್ತು ತಿನ್ನತೊಡಗಿತು. ಹಳ್ಳಿಯಿಂದ ಹಳ್ಳಿಗೆ ಮಂಡಿಯಾಳದ ನೀರಿನಲ್ಲಿ ಮೈಲಿಗಟ್ಟಲೆ ನಡೆದರು ಸಹೋದರಿ ನಿವೇದಿತ. ತರುಣರನ್ನು ಒಟ್ಟುಗೂಡಿಸಿ ಅವರು ಜನರಿಗೆ ಸೇವೆ ಸಲ್ಲಿಸುವಂತೆ ಮಾಡಿದರು. ಅವಳ ಆರೋಗ್ಯ ಮತ್ತಷ್ಟು ಹದಗೆಡ್ತು. ಏನಾದರೂ ಲೆಕ್ಕಿಸದೆ ಅವಳು ಬಡವರಿಗಾಗಿ, ನೊಂದವರಿಗಾಗಿ ದುಡಿಯುತ್ತಲೇ ಹೋದರು. ಆರೋಗ್ಯ ಕೆಟ್ಟಾಗ ಉಯಿಲು ಬರೆದಿಟ್ಟಳು. ತನ್ನ ಆಸ್ತಿ, ಇದ್ದ ಸ್ವಲ್ಪ ಹಣ, ತಾನು ಬರೆದ ಪುಸ್ತಕಗಳ ಹಕ್ಕು ಎಲ್ಲವನ್ನೂ ಬೇಲೂರು ಮಠಕ್ಕೆ ನೀಡಿದ್ಲು ಸಹೋದರಿ ನಿವೇದಿತ. ಭಾರತದಲ್ಲಿ ಸ್ತ್ರೀಯರಿಗೆ ರಾಷ್ಟ್ರೀಯ ಶಿಕ್ಷಣ ನೀಡಲು ಅವನ್ನ ಉಪಯೋಗಿಸಬೇಕು ಅಂತ ಬರೆದ್ಲು. 13 ಅದುವರೆಗೂ ಮೋಡದ ಮರೆಯಲ್ಲೇ ಹುದುಗಿದ್ದ ಸೂರ್ಯ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಂಡ. ನಿವೇದಿತ ಹೇಳಿದ್ರು, ನನ್ನ ದುರ್ಬಲ ದೋಣಿ ಮುಳುಗುತ್ತಿದೆ, ಆದರೂ ಸೂರ್ಯೋದಯವನ್ನು ಕಾಣುತ್ತಿದ್ದೇನೆ. ಇದೇ ಅವಳ ಕೊನೆಯ ಮಾತು. ದೋಣಿಯಲ್ಲ, ದೊಡ್ಡ ನೌಕೆ ಮುಳುಗ್ತು. ಅವಳಂಥವರು ಮಾತ್ರವೇ ಕಾಣಬಹುದಾದ ಸೂರ್ಯೋದಯವನ್ನು ಅವಳ ಬದುಕು ಕಾಣಿತು. ತನ್ನ ಸರ್ವಸ್ವವನ್ನು ಭಾರತಕ್ಕಾಗಿ ನಿವೇದಿಸಿದ ಸಹೋದರಿ ನಿವೇದಿತ ಇಲ್ಲಿ ವಿಶ್ರಮಿಸುತ್ತಿದ್ದಾಳೆ. ಸಹೋದರಿ ನಿವೇದಿತಾಳ ಸಾರ್ಥಕ ಜೀವನದ ಜೀವಂತ ಸ್ಮಾರಕವಾಗಿ ಆಕೆ ಸ್ಥಾಪಿಸಿದ್ದ ಪುಟ್ಟ ಶಾಲೆ ಈಗ ದೊಡ್ಡದಾಗಿ ಬೆಳೆದಿದೆ. ಸಾವಿರಾರು ಹೆಣ್ಣು ಮಕ್ಕಳು ಅಲ್ಲಿ ಕಲಿಯುತ್ತಿದ್ದಾರೆ. ಕೇಳುಗರೆ, ಇಂತಹ ಮಹಾನ್ ಮಹಿಳೆಯ ಆದರ್ಶಗಳು ನಮ್ಮಲ್ಲಿ ಉತ್ಸಾಹ ತುಂಬಲಿ, ಅಂಥವರ ಬಗ್ಗೆ ಹೆಮ್ಮೆಯನ್ನು ತಾಳಲಿ ಅಂತ ಹೇಳ್ತಾ ಇಂದಿನ ನೆನಪಿನಂಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

ಫಿಲ್ಮೋಲಿಕ್ ಫೌಂಡೇಶನ್ ಕಡೆಯಿಂದ ಕರ್ನಾಟಕ ಯೂತ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಯೂತ್ಸ್ಗೆ ಹಾಗೂ ಫ್ಯಾಷನೇಟ್ ಫಿಲ್ಮ್ ಮೇಕರ್ಸ್ಗೆ ಇದೊಂದು ಸುವರ್ಣಾವಕಾಶ. ನೀವು ನಿಮ್ಮ ಶಾರ್ಟ್ ಫಿಲ್ಮ್ಸ್ ಅನ್ನು ಜನವರಿ 12, 2020 ಕಳಿಸಿಕೊಡಿ. ಪ್ರವೇಶಗಳು ಉಚಿತ. ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿ ನಿಮ್ಮ ಟ್ಯಾಲೆಂಟ್ ಅನ್ನು ಶೋಕೇಸ್ ಮಾಡಿ. ವಿಶೇಷ ಬಹುಮಾನಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗೆ ಫಿಲ್ಮೋಲಿಕ್ ಫೌಂಡೇಶನ್ ಪೇಜ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಈ ಕಾರ್ಯಕ್ರಮದ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ರೇಡಿಯೋ ಗಿರ್ಮೇಟ್ ಹಾಗೂ ಪ್ರಮೋಷನಲ್ ಪಾರ್ಟ್ನರ್ ವಿವಿಧ ಲಿಪಿ.

0: ಇದು ಕನ್ನಡ ಸಾಹಿತ್ಯ ಅಭಿಮಾನಿಗಳ ಹೆಮ್ಮೆಯ ಆನ್ಲೈನ್ ರೇಡಿಯೋ, ರೇಡಿಯೋ ಗಿರ್ಮಿಟ್. ಇನ್ನು ಮುಂದೆ ಪ್ರಸಾರವಾಗಲಿದೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮ. ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆದರದ ಸ್ವಾಗತ, ಸುಸ್ವಾಗತ. ಕೇಳುಗರೇ, ನಿಮ್ಮ ಮಕ್ಕಳ ಕಾರ್ಯಕ್ರಮ ಅದು ರೇಡಿಯೋದಾಗ ಬರ್ತದೆ ಅಂದ್ರೆ ನಿಮಗೆ ಭಾಳ ಖುಷಿ ಆಗಿರ್ತದೆ, ನನಗೆ ಗೊತ್ತು. ಹೌದು, ಹಂಗೆ ಮಕ್ಕಳು ಅಷ್ಟೆ. ಕಾರ್ಯಕ್ರಮ ಕೊಟ್ಟಾದ್ಮೇಲೆ ಯಾವಾಗ ನಮ್ಮ ಕಾರ್ಯಕ್ರಮ ನಮ್ಮ ರೇಡಿಯೋ ಗಿರ್ಮಿಟ್ನಾಗ ಬರ್ತದೋ ಅಂತ ಕಾಯ್ತಾ ಇರ್ತಾರೆ. ಮತ್ತೆ ತಿರುಗಿ ತಿರುಗಿ ಫೋನ್ನಲ್ಲಿ ಕೇಳ್ತಿರ್ತಾರೆ, ಮೇಡಮ್ ಯಾವಾಗ ನಮ್ಮ ಕಾರ್ಯಕ್ರಮ ಬರುತ್ತ್ರಿ ಅಂತ. ಹೌದು, ಅವರ ಉತ್ಸಾಹಕ್ಕೆ ನಾವು ಆದಷ್ಟು ಬೇಗ ಅವ್ರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತೀವಿ. ಅದಕ್ಕೆ ಇವತ್ತಿನ ಮಕ್ಕಳ ಅಭಿರುಚಿ ಕಾರ್ಯಕ್ರಮ ಕಲರವದಲ್ಲಿ ಯಾವ್ಯಾವ ಮಕ್ಕಳು ಕಲರವ ಮಾಡ್ಲಿಕ್ಕತ್ತಾರ ಅಂತ ನೋಡೇ ಬಿಡೋಣ. ಪ್ರಾರಂಭದಲ್ಲಿ ಆದರ್ಶ್ ಆರ್, ಇವನು ಕತೆ ಹೇಳ್ತಾನಂತೆ, ಬನ್ನಿ ಕೇಳ್ಬರೋಣ.
1: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಆದರ್ಶ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಬಾಲಬಳಗ ಶಾಲೆ ಧಾರವಾಡ. ನಾನು ಈಗ ಮಕ್ಕಳಿಗಾಗಿ ದಿನಕ್ಕೊಂದು ಕತೆ ಎಂಬ ಪುಸ್ತಕದ ಬೇಡಿದವರ ಎಂಬ ಕತೆಯನ್ನು ಹೇಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ಗೋಪಾಲಕನಿದ್ದ. ಅವನ ಬಳಿ ಸಾಕಷ್ಟು ಹಸುಕರುಗಳಿದ್ದವು. ಅವುಗಳ ಹಾಲು, ಮೊಸರು, ಬೆಣ್ಣೆ ಮಾರಿ ಜೀವನ ನಡೆಸುತ್ತಿದ್ದ. ತನ್ನ ಹಸುಕರುಗಳೆಂದರೆ ಅವನಿಗೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ಇತ್ತು. ಎಂದಿನಂತೆ ಅವನು ಒಂದು ದಿನ ತನ್ನ ದನಕರುಗಳನ್ನೆಲ್ಲ ಮೇಯಿಸಲು ಹೊಡೆದುಕೊಂಡು ಹೋದ. ಸಂಜೆ ಹಿಂತಿರುಗಿ ಹೊರಡುವಾಗ ನೋಡಿದರೆ ಒಂದು ಕರು ಮಂದೆಯಲ್ಲಿರಲಿಲ್ಲ. ಅವನಿಗೆ ಭಯವಾಯಿತು. ಅದೊಂದು ಕರು ಮಂದೆಯನ್ನು ಬಿಟ್ಟು ಎಲ್ಲಿಗೆ ಹೋಯಿತು ಎಂದುಕೊಂಡ. ಅವನು ಕತ್ತಲಾಗುವವರೆಗೂ ಕಾಡಿನ ತುಂಬ ಆ ಕರುವಿಗಾಗಿ ಅಲೆದಾಡಿದ. ಕರು ಸಿಗಲಿಲ್ಲ. ಕಡೆಗೆ ಅವನು ತನ್ನ ಕರುವನ್ನು ಯಾರೋ ಕಳ್ಳರು ಅಪಹರಿಸಬೇಕೆಂದು ಭಾವಿಸಿದ. ಅವನಿಗೆ ಬಹಳ ಸಂಕಟವಾಯಿತು. ಅವನು ಸಂಕಟ ತಡೆಯಲಾಗದೆ, ಓ ದೇವರೇ, ನನ್ನ ಕರುವನ್ನು ಕದ್ದವನು ಕೈಗೆ ಸಿಗುವಂತೆ ಮಾಡಿದರೆ ನಿನಗೊಂದು ಚಿನ್ನದ ಕಡಗವೊಂದನ್ನು ಕಾಣಿಕೆಯಾಗಿ ನೀಡುತ್ತೇನೆ ಎಂದು ಮೊರೆ ಇಟ್ಟ. ದೇವರು ಅವನ ಇಚ್ಛೆ ಈಡೇರಿಸಿದ. ಅವನ ಕರುವನ್ನು ಬಾಯಲ್ಲಿ ಕಚ್ಚಿಕೊಂಡು ಒಂದು ಸಿಂಹ ಕಾಣಿಸಿಕೊಂಡಿತು. ಅವನ ಕೈಕಾಲು ನಡುಗಿ ಗಂಟಲು ಒಣಗಿ ಹೋಯಿತು. ತನ್ನ ಕರುವನ್ನು ಕದ್ದ ಕಳ್ಳ ಸಿಂಹವಾಗಿರಬಹುದೆಂದು ಅವನು ಊಹಿಸಿರಲೇ ಇಲ್ಲ. ಮತ್ತೆ ಅವನು ದೇವರಲ್ಲಿ ಮೊರೆ ಇಟ್ಟ. ಓ ದೇವರೇ, ಈ ಕಳ್ಳನಿಂದ ನನ್ನನ್ನು ರಕ್ಷಿಸಿದರೆ ನಿನಗೆ ರತ್ನಹಾರವನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.
0: ಆದರ್ಶನಿಗೂ ಅಷ್ಟೆ, ಕತೆ ಹೇಳೋದಂದ್ರೆ ಬಾಯ್ಪಾಟ ಆಗ್ಬಿಟ್ಟದ. ಎಲ್ಲಿ ಹೋದ್ರೂ ಕಥೆನ ಪಟಪಟಾಂತ ಏರು ಇಳಿತದ ಜೊತೆ, ಸ್ಪಷ್ಟ ಉಚ್ಚಾರಣೆ ಜೊತೆ ಬಹಳ ಚಂದ ಹೇಳ್ತಾನೆ. ಹೌದು, ಈ ಪುಟ್ ಪುಟ್ಟು ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಕಥೆಗಳನ್ನು ಹೇಳ್ತಾರೆ ಅಂದರೆ ಖರೇನೋ ಎಷ್ಟು ಖುಷಿ ಅನ್ನಿಸ್ತದ್ರಿ ಮನಸ್ಸಿಗೆ. ಅದನ್ನ ಕೇಳ್ತಾ ಇರೋ ಅವ್ರ ಪಾಲಕರಿಗಂತೂ ಇನ್ನೂ ಖುಷಿ ಇರ್ಬೋದು. ಹೌದಲ್ರಿ, ಮುಂದಿನ ಕಾರ್ಯಕ್ರಮ ಪ್ರೇರಣಾ ಒಂದು ಹಾಡು ಹೇಳ್ತಾಳಂತೆ, ಬರ್ರಿ ಆಲಿಸ್ಬರೋಣ.
2: ನಾನು ಪ್ರೇರಣಾ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬಾಸೆಲ್ ಮಿಷನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ನಾನು ಭಕ್ತಿ ಗೀತೆ ಹೇಳುತ್ತಿದ್ದೇನೆ.

0: ಧನ್ಯವಾದಗಳು.
1: ಹರೇ ವೆಂಕಟ ಶೈಲದೊಲ್ಲಭ, ಅಬಾಬಾಬ, ಪ್ರೇರಣ ಧ್ವನಿನಲ್ಲಿ ಎಷ್ಟು ಚೆಂದ ಮೂಡಿಬಂತು ಈ ಹಾಡು. ಹೌದು, ಕಳೆದ ಸಂಚಿಕೆನಲ್ಲೂ ಒಂದು ಹಾಡು ಹೇಳಿದ್ಲು, ಹಾ ಅದೇ ಪ್ರೇರಣಾ ಇವಳು. ಇದು ಎದುರುಗಡೆ ಮನೆಯ ಅಜ್ಜಿಯ ಪ್ರೇರಣೆಯಿಂದ ಬಂದಂತಹ, ಪ್ರೇರಣಳ ಬಾಯಿಯಿಂದ ಬಂದ ಹರೇ ವೆಂಕಟೇಶ ಶೈಲದೊಲ್ಲಭ ಹಾಡು. ಹೇಗೆ ಬಂತ್ರಿ? ಹಾ, ಚೆನ್ನಾಗೇ ಬಂತು. ಆದರೆ ಈಕೆ ಸಂಗೀತ ಕಲ್ತಿಲ್ಲ, ಇದು ಬಹಳ ಮುಖ್ಯ ಅಂಶ. ಆದರೂ ಎಷ್ಟು ಒಳ್ಳೆ ಧ್ವನಿಯನ್ನು ಈಕೆಗೆ ಆ ದೇವ್ರು ಕೊಟ್ಟಾನ್ರಿ. ಹೌದು, ಇಂಥ ಮಕ್ಕಳಿಗೆ ಪ್ರೇರಣೆ ಕೊಡೋ ಸಲುವಾಗಿ, ಅವರ ಉತ್ಸಾಹವನ್ನು ಹೆಚ್ಚಿಸೋ ಸಲುವಾಗಿ ನಮ್ಮ ರೇಡಿಯೋ ಗಿರ್ಮಿಟ್ ಇರೋದು. ಹೌದು, ಮಕ್ಕಳಿಗೆ ಪ್ರೋತ್ಸಾಹ ನಿರಂತರವಾಗಿ ಕೊಡ್ತಾ ಇರ್ತೀವಿ. ಪ್ರೇರಣೆಗೆ ನಮ್ಮ ರೇಡಿಯೋ ಗಿರ್ಮಿಟ್ ಪರವಾಗಿ ಧನ್ಯವಾದ ಹೇಳ್ತಾ, ಉತ್ತಮ ಸಂಗೀತಗಾರರ ಬಳಿ ಕಲಿತು ಇನ್ನೂ ಒಳ್ಳೆಯ ಹಾಡುಗಳನ್ನು ಹೇಳಲಿಕ್ಕೆ ಕಲೀಲಿ ಅಂತ ಹೇಳ್ತಾ, ಮುಂದಿನ ಹಾಡು ಶಾರದಾ ಇವಳು ಹಾಡ್ತಾಳಂತೆ, ಬರ್ರಿ ಕೇಳ್ಬರೋಣ.
2: ನನ್ನ ಹೆಸರು ಶಾರದಾ ಜಗತಾಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, KE ಬೋರ್ಡ್ ಸ್ಕೂಲ್. ಕೃಷ್ಣನ ಹಾಡು.

0: ಬಂದ ನೋಡಿ. ಧನ್ಯವಾದಗಳು.
1: ಕೃಷ್ಣನ ಹಾಡು ಅಂದಮೇಲೆ ಕೇಳಬೇಕೇನ್ರಿ, ಆ ಕೃಷ್ಣ ಪರಮಾತ್ಮನಿಗೆ ಎಷ್ಟೆಲ್ಲ ವರ್ಣನೆ ಮಾಡ್ಯಾರ ಈ ಹಾಡೊಳಗೆ. ಹೌದು, ಶಾರದಾ ಕೇಬೋರ್ಡ್ ಶಾಲಿನಲ್ಲಿ ಕಲೀಲಿಕ್ಕತ್ತಾಳ, ಆಕಿ ಭಾಳ ಚಂದ ಈ ಹಾಡನ್ನ ಹೇಳಿದ್ಲು. ಈಗಂತೂ ಮಕ್ಕಳು ಬೇರೆ ಎಲ್ಲೆಲ್ಲೋ ಕೇಳಿದ ಹಾಡುಗಳನ್ನು, ಮನೆಯಲ್ಲಿ ಹೇಳಿಸ್ಕೊಂಡಿದ್ದ ಹಾಡುಗಳನ್ನು ಎಷ್ಟು ಸೊಗಸಾಗಿ ಹೇಳ್ತಾರೆ. ಇಂಥ ಮಕ್ಕಳಿಗೆ ಸರಿಯಾದ ತರಬೇತಿ ಸಿಕ್ಬಿಟ್ರೆ ಇನ್ನೂ ದೊಡ್ಡ ಸಂಗೀತಗಾರರಾಗೋದ್ರಲ್ಲಿ ಅನುಮಾನನೇ ಇಲ್ಲ ನೋಡ್ರಿ. ಶಾರದಾಗೆ ರೇಡಿಯೋ ಗಿರ್ಮಿಟ್ ತಂಡದ ಪರವಾಗಿ ಧನ್ಯವಾದ ಹೇಳ್ತಾ, ಮುಂದೆ ಶ್ರೇಯಸ್ ಆರ್ ಒಂದು ಕತೆ ಹೇಳ್ತಾನಂತೆ, ನಾವೆಲ್ಲ ಕೇಳ್ಬರೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಆರ್. ನಾನು ಬಾಲಬಳಗ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಚನ ಪಾಲನೆ ಎಂಬ ಕಥೆಯನ್ನು ವಾಚನ ಮಾಡುತ್ತೇನೆ. ಗೌತ್ಯ ಆದರ್ಶ ವಿದ್ಯಾರ್ಥಿ, ವರತಂತು ಮಹರ್ಷಿಗಳ ಶಿಷ್ಯ. ಅವರಲ್ಲಿ ವಿದ್ಯಾಧ್ಯಯನ ಮುಗಿಯಿತು. ಮನೆಗೆ ತೆರಳುವ ಮೊದಲು ಗುರುಗಳ ಆಶೀರ್ವಾದ ಪಡೆಯಲು ಅವರ ಬಳಿಗೆ ಬಂದ

0: ಸ್ಕೂಲ್ನಲ್ಲಿ 14 ವರ್ಷ ವಿದ್ಯೆ ಕಲಿತಿರುವೆ. ಆದ್ದರಿಂದ ನನಗೆ 14 ಲಕ್ಷ ಸುವರ್ಣ ವರಹಗಳನ್ನು ಗುರುದಕ್ಷಿಣೆಯಾಗಿ ಅರ್ಪಿಸು ಎಂದರು. ಕೌತ್ಯನಿಗೆ ತುಂಬಾ ಸಂತೋಷವಾಯಿತು. ಕೃತಾರ್ಥನಾದೆ ಗುರುಗಳೇ, ನನಗೆ ಸ್ವಲ್ಪ ಸಮಯ ಕೊಡಿ, ನೀವು ಕೇಳಿದಷ್ಟು ಸುವರ್ಣ ವರಹಗಳನ್ನು ತಂದುಕೊಡುತ್ತೇನೆ ಎಂದು ಹೇಳಿ ನಮಸ್ಕರಿಸಿ ಆಶ್ರಮದಿಂದ ಹೊರಟ. ಯಾರನ್ನು ಕೇಳಲಿ, ಎಲ್ಲಿಗೆ ಹೋಗಲಿ ಎಂದು ಚಿಂತಿಸುತ್ತಲೇ ನಡೆದ. ಕೊನೆಗೆ ಅವನಿಗೆ ರಘು ಮಹಾರಾಜನ ನೆನಪಾಯಿತು. ಅವನು ಅಯೋಧ್ಯೆಯ ರಾಜ, ಉದಾರಿ, ಶ್ರೀಮಂತ, ದಾನಶ್ರೇಷ್ಠ. ಅವನ ಬಳಿ ನಡೆದ. ರಘು ಮಹಾರಾಜ ಆಗತಾನೇ ವಿಶ್ವಜಿತ್ ಎಂಬ ಮಹಾಯಾಗವನ್ನು ಮಾಡಿ ಯಥೇಚ್ಛವಾಗಿ ದಾನವನ್ನು ನೀಡಿ ಕೈ ಬರಿದು ಮಾಡಿಕೊಂಡಿದ್ದ. ಬ್ರಹ್ಮಚಾರಿ ಕೌತ್ಯನನ್ನು ರಾಜ ಆದರದಿಂದ ಬರಮಾಡಿಕೊಂಡ. ಮಣ್ಣಿನ ಮಡಕೆಯಲ್ಲಿ ನೀರು ತಂದು ಅವನ ಪಾದ ತೊಳೆದು ಸತ್ಕರಿಸಿದ. ಕೌತ್ಯನಿಗೆ ರಾಜನ ಆರ್ಥಿಕ ಪರಿಸ್ಥಿತಿ ಅರ್ಥವಾಯಿತು. ರಾಜ, ಸುಮ್ಮನೆ ಹೀಗೆ ಬಂದಿದ್ದೆ, ಮತ್ತೆ ನಿನ್ನಲ್ಲಿಗೆ ಬರುತ್ತೇನೆ. ನಿನ್ನ ಅತಿಥಿ ಸತ್ಕಾರದಿಂದ ನನಗೆ ಸಂತೋಷವಾಗಿದೆ ಎಂದ. ಬ್ರಹ್ಮಚಾರಿ ತನ್ನ ಬಳಿ ಏನನ್ನೋ ಕೇಳಲು ಬಂದಿದ್ದಾನೆ, ಆದರೆ ಸಂಕೋಚದಿಂದ ಸುಮ್ಮನಿದ್ದಾನೆ ಎಂದು ರಘು ಮಹಾರಾಜರಿಗೆ ಅರ್ಥವಾಯಿತು. ನೀವು ಇಲ್ಲಿಗೆ ಏನೋ ಒಂದು ಉದ್ದೇಶದಿಂದ ಬಂದಿದ್ದೀರಿ, ಹೇಳಿ ಪೂಜ್ಯರೇ, ನಿಮಗೇನು ಬೇಕು ಎಂದು ರಾಜ ಒತ್ತಾಯಿಸಿದ. ಕೌತ್ಯ ವಿಧಿ ಇಲ್ಲದೆ, ಮಹಾರಾಜ, ಗುರುದಕ್ಷಿಣೆ ಕೊಡಲು ನನಗೆ 14 ಲಕ್ಷ ಸುವರ್ಣ ವರಹ ಬೇಕು, ಆದರೆ ಈಗ ನೀನು ಅದನ್ನ ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಆದ್ದರಿಂದ ನಾನು ವಾಪಸ್ಸು ಹೋಗುತ್ತಿದ್ದೇನೆ. ರಾಜ ಈವರೆಗೆ ಯಾರಿಗೂ ನಿರಾಸೆಗೊಳಿಸಿದವನಲ್ಲ. ತಾವು ಒಂದೆರಡು ದಿನ ಇಲ್ಲೇ ಇದ್ದು ಆತಿಥ್ಯವನ್ನು ಸ್ವೀಕರಿಸಿ, ಅಷ್ಟರಲ್ಲಿ ನಾನು ಹಣದ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಕೈ ಮುಗಿದು ಕೇಳಿದ. ಕೌತ್ಯ ಒಪ್ಪಿದ. ಹಣ ಎಲ್ಲಿಂದ ಒಟ್ಟು ಮಾಡಬೇಕು, ಹೇಗೆ ತರಬೇಕು ಎಂದು ರಾಜ ಚಿಂತಿಸಿದ. ಧನ ಕನಕಗಳು ಇರುವುದು ಕುಬೇರನಲ್ಲಿ, ಕುಬೇರನ ಪಟ್ಟಣಕ್ಕೆ ದಾಳಿ ಇಡಬೇಕು ಎಂದು ತೀರ್ಮಾನಿಸಿದ. ಮಾರನೇ ದಿನ ಸೈನ್ಯ ಸಮೇತ ಯುದ್ಧ ಹೊರಡುವುದೆಂದು ಸಿದ್ಧತೆ ನಡೆಸಿದ. ಅಷ್ಟರಲ್ಲಿ ಮಹಾಮಂತ್ರಿ ಓಡೋಡಿ ಬಂದ. ರಾಜ, ನಿಮ್ಮ ಪರಾಕ್ರಮ ಮತ್ತು ವಚನ ಪಾಲನೆ ಕಂಡ ಕುಬೇರ ಸಂತುಷ್ಟನಾಗಿರಬೇಕು, ಹೀಗಾಗಿ ನಿಮ್ಮ ಬೊಕ್ಕಸ ತುಂಬಿ ತುಳುಕುತ್ತಿದೆ ಎಂದು ತಿಳಿಸಿದ. ಬ್ರಹ್ಮಚಾರಿ ಕೌತ್ಯ, ಈಗ ನಮ್ಮ ಬೊಕ್ಕಸದಲ್ಲಿರುವ ಎಲ್ಲಾ ಸುವರ್ಣ ವರಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗುರುಗಳಿಗೆ ಕೊಡಿ ಎಂದು ರಾಜ ಸಂತೋಷದಿಂದ ಹೇಳಿದ. ಮಹಾರಾಜ, ನನಗೆ ಬೇಕಿರುವುದು 14 ಲಕ್ಷ ಸುವರ್ಣ ವರಹಗಳು ಮಾತ್ರ, ಅದಕ್ಕಿಂತ ಹೆಚ್ಚು ಬೇಡ, ಕೌತ್ಯ ದೃಢ ಧ್ವನಿಯಲ್ಲಿ ಹೇಳಿದ. ರಾಜ ಮತ್ತು ಬ್ರಹ್ಮಚಾರಿ ಇಬ್ಬರೂ ಹಣಕ್ಕಾಗಿ ಆಸೆ ಪಡುತ್ತಿಲ್ಲ, ಇಬ್ಬರೂ ನಿರ್ಮೋಹಿಗಳು, ಇಬ್ಬರೂ ಕೊಟ್ಟ ಮಾತಿಗೆ ತಪ್ಪುವವರಲ್ಲ, ಇಬ್ಬರೂ ವಚನ ಪಾಲಕರು ಎಂದು ಪ್ರಜೆಗಳು ಮಂತ್ರಿಗಳು ಸಂತೋಷಿಸಿದರು. ಮಹಾರಾಜ ರಘು ಬ್ರಹ್ಮಚಾರಿಗೆ 14 ಲಕ್ಷ ಸುವರ್ಣ ವರಹಗಳನ್ನು ನೀಡಿದ. ಆನೆ ಒಂಟೆಗಳ ಮೇಲೆ ಆ ಸುವರ್ಣ ವರಹಗಳನ್ನು ಹೊರಿಸಿ ಗುರುಗಳಾದ ವರತಂತು ಮಹರ್ಷಿಗಳ ಆಶ್ರಮಕ್ಕೆ ಕಳಿಸಿದ. ಇಷ್ಟೊತ್ತು ನನ್ನ ಕಥೆ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕತೆ ಹೇಳಿದ್ನಲ್ಲ ಆದರ್ಶ್, ಅವನ ಅಣ್ಣ ಶ್ರೇಯಸ್. ಹೌದು, ಇವನಂತೂ ನಮ್ಮ ರೇಡಿಯೋ ಗಿರ್ಮಿಟ್ ಪ್ರತಿ ಕಲರವದ ಕಾರ್ಯಕ್ರಮದಲ್ಲಿ ಒಂದು ಕಥೆನ ಹೇಳ್ತಾನೆ. ಅಂದಮೇಲೆ ತಮ್ಮನು ಬಹಳ ಚಂದಾಗಿ ಕತೆ ಹೇಳೋದನ್ನ ಕಲ್ತ್ಬಿಟ್ಟಿದ್ದಾನೆ. ಹೌದು, ಈ ಅಣ್ಣ ತಮ್ಮನ ಜೋಡಿ ಬಹಳ ಚಂದದ ನೋಡ್ರಿ, ಎಷ್ಟು ಚಂದ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಕಥೆ ಅಂತೂ ಇವರಿಗೆ ಅರಳು ಹುರಿದ ಹಾಗೆ. ಮುಂದಿನ ಕಾರ್ಯಕ್ರಮ ಶ್ರೇಯಸ್ನೇ ಕೊಡ್ತಾ ಇದ್ದಾನೆ. ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾನಂತೆ, ಬನ್ನಿ ಕೇಳ್ಬರೋಣ ಯಾರು ವ್ಯಕ್ತಿತ್ವದ ಬಗ್ಗೆ ಶ್ರೇಯಸ್ ಮಾತಾಡ್ತಾ ಇದ್ದಾನೆ ಅಂತ.

0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಸರ್. ನಾನು ಬಲಬಳಕ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇವತ್ತು ನಾನು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವದ ಪರಿಚಯ ಮಾಡೋಕ್ಕೆ ಇಚ್ಛಿಸ್ತೀನಿ. ಇವತ್ತು ನಾನು ಇಬ್ಬರು ವ್ಯಕ್ತಿಗಳ ವ್ಯಕ್ತಿತ್ವ ಪರಿಚಯ ಮಾಡಿಕೊಡ್ತೀನಿ. ಅವರು ನನ್ನ ತಂದೆಯ ಸ್ನೇಹಿತರಾದ ಸುರೇಶ್ ಮಾಮ ಹಾಗೂ ಅವರ ಪತ್ನಿ ಶುಭಾ ಅತ್ತೆ. ನನ್ನ ತಂದೆಯ ಸ್ನೇಹಿತರನ್ನು ಮಾಮ ಹಾಗೂ ಅವರವರ ಪತ್ನಿಯನ್ನು ಅತ್ತೆ ಎಂದು ಕರೆಯುತ್ತೇನೆ. ಇದು ಅಪ್ಪನ ಸ್ನೇಹ ಬಳಗದ ಸೊಗಸು. ಮನುಷ್ಯ ಏನನ್ನಾದರೂ ಸಾಧಿಸಲಿ, ಸಂಪಾದಿಸಬಹುದು, ಆದರೆ ಮಾನವೀಯತೆ ಹಾಗೂ ಮನುಷ್ಯತ್ವ ಸ್ವಂತ ಗುಣದಿಂದ ಹಾಗೂ ಸ್ವಭಾವದಿಂದ ಮಾತ್ರ ಬರಲು ಸಾಧ್ಯ. ಈ ರೀತಿಯ ಎರಡು ಗುಣಗಳು ಹೊಂದಿರುವ ಸುರೇಶ್ ಮಾಮ ಹಾಗೂ ಶುಭಾ ಅತ್ತೆ, ಇವರ ಬಗ್ಗೆ ಹೇಳೋಕ್ಕೆ ಬಹಳ ಹೆಮ್ಮೆ ಆಗತ್ತೆ. ಸುರೇಶ್ ಮಾಮ ಇವರ ದೂರದ ಸಂಬಂಧಿಯೊಬ್ಬರು. ಅವರಿಗೆ ಏನೇ ಸಮಸ್ಯೆ ಇದ್ದರೂ ತನ್ನ ಸ್ವಂತ ಇಬ್ಬರು ಗಂಡು ಮಕ್ಕಳಿದ್ದರೂ ಸಹ ಸುರೇಶ್ ಮಾಮ ಅವರ ಬಳಿಯೇ ಬಂದು ಕೇಳುತ್ತಿದ್ರು. ಸುರೇಶ್ ಮಾಮ ಸಹಾಯ ಕೂಡ ಮಾಡ್ತಿದ್ರು. ಒಂದಿನ ಹೀಗೆ ತನ್ನ ಸಂಬಂಧಿ ಇವರ ಬಳಿ ಬಂದು ತನ್ನ ಮನೆಯಲ್ಲಿದ್ದ ನೋವನ್ನ ಹೇಳ್ಕೊಂಡ್ರು. ಅದು ಏನೆಂದರೆ ತನ್ನ ಮಕ್ಕಳನ್ನು ಅವರನ್ನು ಒಂದೇ ಮನೆಯಲ್ಲಿ ಇರೋಕ್ಕೆ ನಿರಾಕರಿಸಿದರು. ಅವ್ರ ಸಂಬಂಧಿ ಇನ್ನೂ ದುಡಿಯುತ್ತಿದ್ದಾರೆ. ತನ್ನ ಪತ್ನಿ ಮಾತ್ರ ವಿದೇಶದಲ್ಲಿ ಇರುವ ಒಬ್ಬ ಮಗ ತನ್ನ ಹೆಂಡತಿಯ ಜೊತೆ ಇರೋಕ್ಕೆ ಅವರ ಬಳಿ ಇರಿಸ್ಕೊಂಡಿದ್ದಾರೆ. ಆದರೆ ಇವರು ಯಾವ ಕಾರಣಗಳಿಗೆ ಅಥವಾ ಹೇಗೆ ತನ್ನವರಿಂದ ಬೇರೆ ಆದರು ಎನ್ನುವ ಪ್ರಸ್ತಾಪ ಮಾಡೋದು ಬೇಡ. ಇವರು ದಾರಿ ತೋಚದೆ ಸುರೇಶ್ ಮಾಮ ಅವರ ಮನೆಗೆ ಬಂದು ತನ್ನ ಸಮಸ್ಯೆ ಹಾಗೂ ನೋವನ್ನು ಹೇಳ್ಕೊಂಡ್ರು. ತನ್ನ ತಂದೆ ತಾಯಿಯವರನ್ನು ಕೊನೆಯ ಕ್ಷಣದವರೆಗೆ ತುಂಬ ಚೆನ್ನಾಗಿ ನೋಡಿಕೊಂಡ ಸುರೇಶ್ ಮಾಮ ಅವರ ಸಂಬಂಧಿಯನ್ನು ಒಮ್ಮೆ ಜೊತೆಯಲ್ಲೇ ಅವರಿಗೆ ಬೇಕಾದಷ್ಟು ದಿನ ಇರಲು ತುಂಬು ಹೃದಯದಿಂದ ಮನೆಯಲ್ಲಿ ಇರೋದು ಹೇಳಿದ್ರು. ಇದು ಅವರ ಶ್ರೀಮಂತ ವ್ಯಕ್ತಿತ್ವ. ಇಲ್ಲಿ ಶುಭಾತೆಯ ಪಾತ್ರ ಬಹಳ ದೊಡ್ಡದು. ಮನೆಯಲ್ಲಿ ಗಂಡನಿಗಷ್ಟೇ ಅಲ್ಲ, ತನ್ನ ಮನೆಯಲ್ಲಿರುವ ತನ್ನ ಸಂಬಂಧಿಗಳನ್ನು ಕರುಣೆ ಮಮತೆಯಿಂದ ನೋಡಿಕೊಳ್ಳುವವರು ಶುಭಾತೆ. ಯಾವುದೇ ಭೇದ ಭಾವ ಮಾಡಿ ಆ ವ್ಯಕ್ತಿ ಕೆಲಸಕ್ಕೆ ಹೋಗುವ ಮೊದಲು ಕಾಫಿ ತಿಂಡಿಯನ್ನು ಸಿದ್ಧಪಡಿಸಿ ಅವ್ರ ಕೆಲಸಗಳನ್ನ ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಪ್ರೀತಿ ಅಕ್ಕರೆಯಿಂದ ನಿರ್ವಹಿಸ್ತಾರೆ. ಸುರೇಶ್ ಮಾಮ ಅವರೇ ಹೇಳುವಂತೆ ಶುಭಾ ಅತ್ತೆಯ ಸಹಾಯದಿಂದ ಮಾತ್ರ ನೆಮ್ಮದಿಯ ಜೀವನ ಸಾಗಿಸಲು ಸಾಧ್ಯ. ಶುಭಾ ಅತ್ತೆ ತನ್ನ ತಮ್ಮ ಹಾಗೂ ನನ್ನನ್ನು ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಒಟ್ಟಾರೆ ಈ ದಂಪತಿಯ ಉದಾರ ಮನಸ್ಸು ಪ್ರತಿಯೊಬ್ಬ ಮಗ ಮಗಳಿಗೆ ಬಂದರೆ ಎಷ್ಟು ಚಂದ. ಇಂಥ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳ ವ್ಯಕ್ತಿತ್ವವನ್ನು ನಾನು ಆದರ್ಶವನ್ನಾಗಿ ಒಳಗೂಡಿಸಿಕೊಳ್ಳುತ್ತೇನೆ. ಇವರ ಬಗ್ಗೆ ಹೇಳಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಗಿರ್ಮಿಟ್ ತಂದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಗೆಲ್ಲ ಹೇಗನ್ಸಿತ್ತು ಅಂದರೆ ಒಬ್ಬ ಆದರ್ಶ ವ್ಯಕ್ತಿ ಬಗ್ಗೆ ಮಾತಾಡ್ರಪ್ಪ ಅಂತ ನಾವು ಮಕ್ಕಳಿಗೆ ಹೇಳಿದ ತಕ್ಷಣ ಬಹಳ ಮಂದಿ ಮಕ್ಕಳು ಏನು ಹೇಳ್ತಾ ಇದ್ರು ಅಂದರೆ ನಾ ಗಾಂಧೀಜಿ ಬಗ್ಗೆ ಮಾತಾಡ್ತೀನಿ, ಅಥವಾ ನಾ ಇಂಥ ಸಂಗೀತಗಾರರ ಬಗ್ಗೆ ಮಾತಾಡ್ತೀನಿ, ನಾನು ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತೀನಿ, ಧೋನಿ ಬಗ್ಗೆ ಮಾತಾಡ್ತೀನಿ, ಮತ್ತು ಸಂಗೀತಗಾರರು ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಶ್ರೇಯಸ್ ಹಾಗೆ ಒಂದು ವ್ಯಕ್ತಿತ್ವದ ಕುರಿತು ಕಳಿಸಿರಬಹುದು ಅಂತ ತಿಳ್ಕೊಂಡಿದ್ದೆ. ಆದರೆ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ವ್ಯಕ್ತಿನೇ ಆಗಿರಬೇಕು ಅಂತ ಏನೂ ಇಲ್ಲ. ನಮ್ಮ ಮನೆಯಲ್ಲಿರೋ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ನೆರೆಯವರೇ ನಮಗೆ ಆದರ್ಶ ಆಗಲೂಬಹುದು. ಅದಕ್ಕೆ ಇವತ್ತು ಶ್ರೇಯಸ್ ತನ್ನ ಅಪ್ಪನ ಸ್ನೇಹಿತರ ವ್ಯಕ್ತಿತ್ವವನ್ನು ಕುರಿತು, ಅವರ ಆದರ್ಶವನ್ನು ಕುರಿತು ಬಹಳ ಸೊಗಸಾಗಿ ಮಾತಾಡ್ದ. ಮಕ್ಕಳಿಗೆ ಇಂಥ ಅರಿವನ್ನು ಮೂಡಿಸೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಪಾಲಕರು ಅಷ್ಟೇ ಸೊಗಸಾಗಿ ಇವನಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಕೇಳುಗರೆ, ಇಲ್ಲಿಯವರೆಗೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮವನ್ನು ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಕ್ಕಳಿಗೂ ನಮ್ಮ ರೇಡಿಯೋ ಗಿರ್ಮಿಟ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೇಳುಗರೆ, ಕಲರವ ಈ ಮಕ್ಕಳ ಅಭಿರುಚಿ ಕಾರ್ಯಕ್ರಮವನ್ನ ಮತ್ತೆ ನೀವು ಆಲಿಸಬೇಕಾದಲ್ಲಿ ಕಲರವ ಈಗ ಗೂಗಲ್ ಮತ್ತು ಆಪಲ್ ಪಾಡ್ಕ್ಯಾಸ್ಟ್ ಅಪ್ಲಿಕೇಶನ್ಗಳಲ್ಲಿ ಲಭ್ಯವಿದೆ. ಗೂಗಲ್ ಪಾಡ್ಕ್ಯಾಸ್ಟ್ ಮತ್ತು ಆಪಲ್ ಪಾಡ್ಕ್ಯಾಸ್ಟ್ ಅಪ್ಲಿಕೇಶನ್ಗಳಲ್ಲಿ ಕಲರವ ಕಾರ್ಯಕ್ರಮವನ್ನು ಕೇಳಿ, ಅಥವಾ ಪಾಡ್ಕ್ಯಾಸ್ಟ್ಗಳಿಗಾಗಿ ನೀವು ಕೇಳುವ ಯಾವುದೇ ಪಾಡ್ಕ್ಯಾಸ್ಟ್ ಅಪ್ಲಿಕೇಶನ್ಗಳಲ್ಲಿ ಹುಡುಕಿ.

ಎಲ್ಲರಿಗೂ ನಮಸ್ಕಾರ ರೀ. ಅಂದಹಂಗ ವಿಶ್ವ ವಿನೂತನ ಕಾರ್ಯಕ್ರಮ ಕೇಳಲಿಕ್ಕೆ ತಾವೆಲ್ಲ ಕಾತರರಾಗಿ ಕಾಯ್ಲಿಕ್ಕತ್ತೀರಿ ಅಂತ ನನಗೆ ಗೊತ್ತು. ಯಾಕಂದ್ರೆ ಈ ಕಾರ್ಯಕ್ರಮನ ಹಂಗದ, ಪ್ರತಿ ವಾರ ಒಂದೊಂದು ಕಲಾ ಪ್ರಕಾರದ ಬಗ್ಗೆ ನಾವು ತಿಳ್ಕೋತ ಹೊಂಟೇವಲ್ಲ, ಅದಕ್ಕೆ ತಮಗ ಈ ವಾರ ಯಾವ್ದಿರಬಹುದು ಅನ್ನೋ ಕಾತರ ಹೆಚ್ಚಾಗಿರ್ತದ. ಹೌದು, ಅದಕ್ಕೆ ನಾನು ಬಹಳ ಬ್ಯಾರೆ ಬ್ಯಾರೆ ಮಾತಾಡ್ಕೋದ್ ಕೂಡಂಗಿಲ್ಲ, ಆದಷ್ಟು ಲಘುನ ಈ ಕಾರ್ಯಕ್ರಮ ಚಾಲು ಮಾಡಿಬಿಡ್ತೇನೆ. ನಮ್ ಕರ್ನಾಟಕ ಅಂದ ಕೂಡ್ಲ ನಮ್ಮ ತಲಿ ಒಳಗ ಬರೋ ವಿಚಾರ ಏನ್ಪಾ ಅಂತಂದ್ರ ಸಾಂಸ್ಕೃತಿಕ ಕಲೆಗಳ ತವರೂರು ಅಂತ. ಅದಕ್ಕ ಕಾರಣನೂ ಅದ, ಏನಂದ್ರ ಜಾನಪದ ಕಲೆ ಆಗಿರ್ತಕ್ಕಂಥ ಹಾಡುಗಳು, ನೃತ್ಯ, ಕ್ರೀಡೆಗಳು, ಜಾನಪದ ವೃತ್ಯಗಳಾದ ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ಕಂಸಾಳೆ, ಇನ್ನು ಹಿಂಗ ಬಹಳ ಬ್ಯಾರ ಬ್ಯಾರೆ ಸಾಂಸ್ಕೃತಿಕ ಕಲೆಗಳ ತವರೂರು ನಮ್ಮ ಕರ್ನಾಟಕ. ಆದ್ರ ಇತ್ತೀಚೆಗೆ ಏನಾಗ್ಲಿಕ್ಕೆ ಹತ್ತದಂದ್ರ ಈ ಸಾಂಸ್ಕೃತಿಕ ಕಲೆಗಳು ಕೇವಲ ಉತ್ಸವದೊಳಗ ಮಾತ್ರ ಕಂಡು ಬರ್ಲಿಕ್ಕೆ ಹತ್ತಾವ. ಅದೇನೇ ಇರ್ಲಿ, ಅವುಗಳನ್ನ ಉಳಿಸಿ ಬೆಳೆಸೋದು ನಮ್ ಜವಾಬ್ದಾರಿ ಅದ. ಅದಕ್ಕ ಮಹತ್ವದ ಸ್ಥಾನ ಕೊಡ್ಬೇಕಂದ್ರ ನಾವು ಆ ಕಲಾ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದ. ಅದಕ್ಕಂತ ಇವತ್ ನಾನೊಂದು ಮತ್ತೊಂದು ಕರ್ನಾಟಕದ ಸಾಂಸ್ಕೃತಿಕ ಕಲಾ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಗೊರವರ ಕುಣಿತ ಇದ್ರ ಬಗ್ಗೆ ಹೇಳ್ತೀನಿ.

ಅಂದಹಂಗ ಗೊರವರ ಕುಣಿತ ಕರ್ನಾಟಕದ ಕುರುಬ ಜನಾಂಗದವರು ಮಾಡತಕ್ಕಂಥ ಒಂದು ಸಾಂಪ್ರದಾಯಿಕ ನೃತ್ಯ ಕಲೆ. ಕುರುಬ ಗೌಡರು ಮೈಲಾರಲಿಂಗ ದೇವರ ಭಕ್ತರಾಗಿದ್ರಂತ. ಪುರುಷರು ದೀಕ್ಷೆಯನ್ನ ಪಡ್ಕೊಂಡಿರ್ತಾರ ಅಥವಾ ಗೊರವ ಸಂಪ್ರದಾಯವನ್ನು ಅನುಸರಿಸಲಿಕ್ಕೆ ಪಣ ತೊಟ್ಟುಕೊಂಡಿರ್ತಾರೆ. ಅಂಥ ದೀಕ್ಷೆಯನ್ನ ಮದುವೆಗೆ ಮುಂಚಿತವಾಗಿ ಕೊಡ್ತಾರೆ. ಅವರು ತಮ್ಮ ಇಡೀ ಜೀವನವನ್ನ ಮೈಲಾರಲಿಂಗನಿಗೆ ಅಥವಾ ಗೊರವ ನೃತ್ಯಕ್ಕೆ ಮುಡಿಪಾಗಿಟ್ಟಿರ್ತಾರಂಥ. ಅಂಥ ಒಂದು ಕಲಾ ಪ್ರಕಾರ ಈ ಗೊರವರ ಕುಣಿತ. ಈ ಗೊರವರು ಅಂದ ಕೂಡಲೇ ಅವ್ರ ವೇಷಭೂಷಣ ತಮಗೆಲ್ಲ ಕಣ್ಮುಂದು ಬಂದಿರಬೇಕಲ್ಲ. ಹಾಂ, ಬಹಳ ವಿಚಿತ್ರ ಅನ್ನಿಸ್ತದ ನೋಡ್ರಿ ಇವರ ಒಂದು ವಸ್ತ್ರಗಳನ್ನು ನೋಡಿದಾಗ. ಒಂಥರ ಏನೋ ಆಕರ್ಷಕವಾಗಿರ್ತಾವ. ತಲೆ ರುಮಾಲಿನ ಮೇಲೆ ಕರಡಿ ಚರ್ಮ, ಬಿಳಿ ಅಥವಾ ಹಳದಿ ಬಣ್ಣದ ಪಂಚೆ ಅಥವಾ ಕಚ್ಚೆ ಹಾಕಿಬಿಟ್ಟಿರ್ತಾರ. ಫುಲ್ ತೋಳಿಂದು ಅಂದ್ರ ತುಂಬು ತೋಳಿನ ಜುಬ್ಬ ಧರಿಸ್ಕೊಂಡಿರ್ತಾರ. ಬಲಗೈಯೊಳಗ ನಾಗಬೆತ್ತ ಮತ್ತೆ ಎಡಗೈಯಲ್ಲಿ ಡಮರು ಹಿಡ್ಕೊಂಡಿರ್ತಾರ. ಹಣಿಗೆ ವಿಭೂತಿನೂ ಹಚ್ಚಿಕೊಂಡಿರ್ತಾರ. ಅಷ್ಟೇ ಅಲ್ಲ, ಕಣ್ಣಿನ ಸುತ್ತಮುತ್ತಲ ಬಿಳಿ ಮತ್ತೆ ಕೆಂಪು ವರ್ಣದ ವೃತ್ತಗಳನ್ನು ಬಳಕೊಂಡಿರ್ತಾರ. ಕಣ್ಣನ್ನ ದೊಡ್ಡ ದೊಡ್ಡದಾಗಿ ತೆಗಿತ, ಹುಬ್ಬುಗಳನ್ನ ಏರಿಸ್ತಾ ಇವರು ಕುಣಿತ ಇದ್ರೆ ನೋಡೋರಿಗೆ ತುಂಬಾ ಭಯ ಅನಿಸ್ಬಿಡ್ತದ. ಹಂಗಿರ್ತದ ಇವ್ರ ವೇಷಭೂಷಣ. ಅಂದಂಗ ಇವರು ಯಾವ ಹಾಡುಗಳನ್ನ ಹಾಡ್ತಾರ ಅಂತ ನಿಮಗ ಗೊತ್ತೇನ? ಹಾ, ಮೈಲಾರಲಿಂಗ, ಮಂಟೇಸ್ವಾಮಿ ಮತ್ತ ಮಹದೇಶ್ವರನ ಕತೆಗಳನ್ನ ಇವರು ಹಾಡಿನ ರೂಪದೊಳಗ ಹಾಡ್ತಿರ್ತಾರ. ಮತ್ತ ಈ ಗೊರವರ ಕುಣಿತ ಅಂತ ಏನ್ ಹೇಳಿ ಕತ್ತೇನಿ, ಅದು ಹಂಗ ಹಿಂಗ ಬಂದಿದ್ದಲ್ಲ, ಇದು ಧರ್ಮದ ಹಿನ್ನೆಲೆ ಒಳಗೆ ಬಂದಿರತಕ್ಕಂಥದ್ದು. ಗೊರವ ಕಲಾವಿದರ ವೇಷ ಭೂಷಣ ಈ ಕಲೆ ಅತ್ಯಂತ ಪ್ರಾಚೀನವಾಗಿರೋದು ಅನ್ನೋದನ್ನು ಹೇಳ್ತಾವ. ಮತ್ತ ಈ ಕಲೆ ಬಗ್ಗೆ ಈಗ ಹೊಸದಾಗೇನು ನಾವು ಕೇಳಲಿಕ್ಕೆ ಹತ್ತಿಲ್ಲ. ಪುರಾಣದ ಕಥಿ ಒಳಗ ಕೂಡ ಈ ಗೊರವರ ಕುಣಿತದ ಸಾಂಸ್ಕೃತಿಕ ಕಲೆ ಬಗ್ಗೆ ಸಾಕಷ್ಟು ನೋಟಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ. ಯಾಕಂದ್ರ ಗೊರವರ ವರ್ತನೆಗಳಲ್ಲಿನ ಮೃಗೀಯತೆ ಪ್ರಾಚೀನತೆಯನ್ನ ಹೇಳಿದ್ರೆ ಅದರ ಹಿಂದಿನ ಪುರಾಣ ಅವರ ಪ್ರಾಚೀನ ಕಥೆಯನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಕ್ಷಿಯಾಗಿದೆ. ಈಗ ಗೊರವರ ಕುಣಿತ ಅಂತ ಹೇಳಿ ಕತೆನಲ್ಲ, ಅದರದ ಹಿನ್ನೆಲೆ ಕಥೆ ಏನು ಅಂತ ಮತ್ತೆ ತಿಳ್ಕೊಳ್ಬೇಕಲ್ಲ, ಇಲ್ಲಾಂದ್ರ ಅರ್ಧಂಬರ್ಧ ತಿಳ್ಕೊಂಡಂಗೆ ಆಗ್ತದ. ಅದಕ್ಕೆ ಆ ಕಥೆ ಏನು, ಅದರ ಹಿನ್ನೆಲೆ ಏನು, ಈ ಗೊರವರ ಕುಣಿತದ ಅಥವಾ ಗೊರವರ ಕಲಾ ಪ್ರಕಾರ ಅಂತ ಏನು ಕರೀಲಿಕತ್ತೇವಿ, ಅದರ ಹಿನ್ನೆಲೆ ಏನು ಅಂತ ಒಂದಿಷ್ಟು ನಾವು ತಿಳ್ಕೊಳ್ಳೋಣಂತ. ಇಲ್ಲಿ ಮಣಿ ಅಸುರ ಮತ್ತೆ ಮಲ್ಲಾಸುರ ಅಂತ ಇಬ್ರು ತಪಸ್ ಮಾಡ್ಲಿಕ್ಕೆ ಕೂತಿದ್ರು. ಅದು ಶಿವನನ್ನ ಧ್ಯಾನ ಮಾಡ್ಕೋತ ತಪಸ್ ಮಾಡ್ತಾ ಇದ್ರು. ಸರಿ, ಅವರು ಒಂದು ವರ ಬೇಡೋ ಸಲುವಾಗಿ ತಪಸ್ ಮಾಡ್ಲಿಕ್ಕೆ ಹತ್ತಿದ್ರಂತ. ಏನು ವರ ಗೊತ್ತೇನ್ರಿ? ಇವರು ಏನು ವರ ಕೇಳಲಿಕ್ಕೆ ತಪಸ್ ಮಾಡ್ಲಿಕ್ಕೆ ಹತ್ತಿದ್ರು ಅಂತ ನೀವು ಕೇಳಿದ್ರ ಖರೇನೂ ಬೆರಗಾಗಿ ಹೋಗ್ತೀರಿ. ನಮಗ ಯಾರಿಂದಲೂ ಮರಣ ಆಗಬಾರದು ಅಂತ ವರ ಬೇಡ್ಲಿಕ್ಕೆ ತಪಸ್ಸಿಗೆ ಕೂತಿರ್ತಾರ. ಸರಿ, ಶಿವ ಪ್ರತ್ಯಕ್ಷ ಆಗಿ ಶಿವನಿಂದನೇ ಈ ವರನ ಪಡ್ಕೊಳ್ತಾರೆ. ಯಾರು? ಮಣಿ ಅಸುರ ಮತ್ತೆ ಮಲ್ಲಾಸುರ ಇವರು. ಆದ್ರೆ ತುಂಬಾ ಧ್ಯಾನದಿಂದ ಕುಳಿತು ಶಿವನನ್ನ ಆರಾಧಿಸ್ತಾ ಶಿವನ ಧ್ಯಾನದಲ್ಲೇ ಮುಳುಗಿ ಅವನನ್ನ ಪ್ರತ್ಯಕ್ಷವಾಗಿ ಕಣ್ತುಂಬ ನೋಡಿದ ಈ ಇಬ್ರು ವರನ ಪಡ್ಕೊಂಡ ತಕ್ಷಣ ಶಿವ ಅವನ ಭಕ್ತಿಗೆ ಮೆಚ್ಚಿ ಈ ವರನ ಕೊಟ್ಟು ಬಿಟ್ಟ. ಆದ್ರೆ ಮುಂದ ಈ ಇಬ್ರು ಅಸುರರು ಲೋಕಕ್ಕೆಲ್ಲ ಕಂಟಕ ಪ್ರಾಯರಾದ್ರು. ಆದ್ರೆ ಈ ಅಸುರರೇ ಹೀಗಿದ್ದಾಗ ಶಿವ ಅದರಲ್ಲೂ ದೇವ್ರು ಆತನಿಗೆ ಗೊತ್ತಿರಲ್ವಾ ಇವ್ರು ಹೆಂಗಂತ ಹೇಳಿ, ಅದಕ್ಕ ಇದನ್ನ ಮೊದಲೇ ಕಂಡ್ಕೊಂಡಿದ್ದ ಶಿವ ಏನ್ ಮಾಡ್ದ ಅಂದ್ರ, ಕರಡಿ ಕೂದಲಿನ ಕುಲಾವಿ ಕರಿ ಕಂಬಳಿಯ ನಿಲುವಂಗಿ ವೇಷ ಧರಿಸ್ಕೊಂಡು ಬಂದು ಇವರಿಬ್ಬರನ್ನ ಸಂಹಾರ ಮಾಡ್ದ. ಅವತ್ತು ಶಿವ ಏನ್ ಧರಿಸಿದ್ನಲ್ಲ ಈ ವೇಷ ಮತ್ತೆ ಮೈಲಾರ ಲಿಂಗನ ರೂಪ ಏನ್ ಅವನು ಧರಿಸಿದ, ಅದೇ ವೇಷ ಗೊರವರ ಶೈಲಿಯಾಗಿ ಮುಂದುವರಿತಾ ಬಂತು. ಇದು ಈ ವೇಷಭೂಷಣದ ಹಿನ್ನೆಲೆಯ ಕಥೆ. ಸರಿ, ಆದ್ರೆ ಭಾರತೀಯ ಸಂಸ್ಕೃತಿಯ ಸಂದರ್ಭದಲ್ಲಿ ಈ ಅಸುರರ ಸೃಷ್ಟಿ, ಅವರು ಚಿರಂಜೀವತ್ವವನ್ನು ಪಡೆದು ಮತ್ತೆ ನಂತರ ಶಿವನಿಂದಲೋ ವಿಷ್ಣುವಿನಿಂದಲೋ ಅಥವಾ ಶಕ್ತಿಯಿಂದಲೋ ಸಂಹರಿಸಲ್ಪಡೋದು ನೂರಾರು ಬಾರಿ ಪುನರಾವರ್ತಿತ ಆಗೇ ಆಗ್ಯದ. ಇದನ್ನ ನಾವು ನೋಡೇ ನೋಡ್ತೀವಿ. ಆದ್ರೆ ಇದು ಅಷ್ಟೇ ಗಮನಿಸಬೇಕಾದ ಅಂಶ ಕೂಡ ಹೌದು. ಆದ್ರೆ ಈ ಅಸುರರು ಯಾಕೆ ಚಿರಂಜೀವತ್ವವನ್ನ ಪಡಿಲಿಕ್ಕೆ ಇಚ್ಛಿಸ್ತಾ ಇದ್ರು? ಯಾಕಂದ್ರೆ
ಅವರೊಳಗೆ ಅತೀವವಾದ ಜೀವಭಯ ಇರ್ತಾ ಇತ್ತು. ಇದೇ ಅಸುರರು ಚಿರಂಜೀವತ್ವವನ್ನು ಪಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ರು ಅನ್ನೋದಕ್ಕೆ ಒಂದು ಸಂಕೇತ. ಆ ಜೀವಭಯ ಯಾರಿಂದ ಎಂಬುದು ಕೂಡ ಸ್ಪಷ್ಟ. ಅದು ಇಂದ್ರಾದಿ ವೇದ ದೇವತೆಗಳಾದ ಸುರರಿಂದಲೇ ಎಂಬುದಕ್ಕೆ ಕೂಡ ನಮ್ಮ ಪುರಾಣ ರಾಶಿಯಲ್ಲಿ ವಿಪುಲವಾದ ಮಾಹಿತಿ ಸಿಗೋದನ್ನ ನೀವೆಲ್ಲ ನೋಡಿ ನೋಡ್ತೀರಿ. ಇನ್ನೊಂದು ಕಡೆ ಏನಪ್ಪಾ ಅಂದ್ರ, ಗೊರವರ ಮೂಲ ಮೈಲಾರಲಿಂಗ ಅಂತಾನೆ ಹೇಳ್ತಾರೆ. ಇವನನ್ನ ಮಹಾರಾಷ್ಟ್ರದಲ್ಲಿ ಖಂಡೋಬಾ ಅಂತ ಕರೀತಾರ. ಈ ಮೈಲಾರಲಿಂಗ ಕೂಡ ದ್ರಾವಿಡ ಸಂಸ್ಕೃತಿಯಲ್ಲಿನ ಪ್ರಧಾನ ಧಾರೆಯ ಶಿವನೆಂಬ ಬಗ್ಗೆ ಸಕಾರಣವಾದ ಸಂದೇಹ ಕೂಡ ಇತ್ತಂತೆ. ಯಾಕಂದ್ರ ಶಿವ ದ್ರಾವಿಡರ ಪ್ರಾಚೀನ ಕೋ ಅಂದ್ರೆ ಪೂರ್ವಿಕ ಪಿತೃವಿನ ಸಂಕೇತವಾಗಿದ್ರೂ ದ್ರಾವಿಡ ಪೂರ್ವ ಸಂಸ್ಕೃತಿಗೆ ಸಂಬಂಧಿಸಿದ ಲಿಂಗ ಶಿವನಿಗಿಂತಲೂ ಹೆಚ್ಚು ಪ್ರಾಚೀನ ಅಂತ ಹೇಳ್ತಾರೆ. ಹೀಗಾಗಿ ಮೈಲಾರ ಲಿಂಗ ಶಿವ ಪೂರ್ವದ ಸ್ಥಳೀಕ ದೈವತವಾಗಿದ್ದಿರಲೂಬಹುದು ಅಂತ ಕೂಡ ಹೇಳ್ತಾರೆ. ಇನ್ನೊಂದೇನಪ್ಪ ವಿಶೇಷ ಒಂದು ಮಾಹಿತಿ ಅಂತಂದ್ರ, ಪ್ರೋಟೋ ಆಸ್ಟ್ರಾಲಾಯ್ಡ್ ಜನಾಂಗ ಅಂತ ಒಂದು ಕುರುಬ ಜನಾಂಗ ಇದೆ. ಆ ಜನಾಂಗದವರು ಆ ಲಿಂಗದ ಆರಾಧಕರಾಗಿದ್ದು ಕಾಲಾನುಕ್ರಮೇಣ ಅದು ನಾನಾ ಬದಲಾವಣೆಗಳಿಗೆ ಒಳಪಟ್ಟು ಹಲವು ಸಂಸ್ಕೃತಿಗಳೊಂದಿಗೆ ಸಂಗೋಪಿತಗೊಂಡು ಬಹುಶಃ ಇವತ್ತಿನ ಈ ಸ್ವರೂಪದಲ್ಲಿ ನೆಲೆ ಆಗಿರಬಹುದು ಅಂತ ಕೂಡ ಹೇಳ್ತಾರೆ. ಅದೇನೇ ಇರಲಿ, ಇವುಗಳ ಬಗ್ಗೆ ಯಾವಾಗಿದ್ರೂ ಸಂಶೋಧನೆಗಳು ನಡೀತಾನೆ ಇರ್ತದ. ಅವುಗಳ ಬಗ್ಗೆ ಹೊಸ ಹೊಸ ಸಂಶೋಧನೆಗಳು ಬಂದಂಗ ನಾವು ಹೆಚ್ಚಿನ ವಿಷಯಗಳನ್ನು ತಿಳ್ಕೊತ ಹೋಗೋಣಂತ. ಇನ್ನ ಈ ಗೊರವರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದ್ರ, ಗೊರವರು ಮೈಲಾರ ಲಿಂಗನ ಹೆಸರಿನೊಳಗ ದೀಕ್ಷೆ ಪಡೆದು ಗುಡ್ಡರಾಗಿರ್ತಾರ. ಇತ್ತೀಚೆಗೆ ನಾವು ನೋಡಬಹುದಾದ್ರ ಅಂದ್ರೆ ಕೆಲವು ಬದಲಾವಣೆಗಳು ಕೂಡ ಆಗ್ಯಾವಂತ. ಅದರ ಪ್ರಕಾರ ಹೇಳೋದಾದ್ರ, ಕುರುಬ್ರಷ್ಟೇ ಅಲ್ಲದೆ ನಾಯಕರು, ಉಪ್ಪಾರರು ಮತ್ತೆ ದಲಿತ ವರ್ಗದವರು ಕೂಡ ಗೊರವರ ಕುಣಿತವನ್ನ ಆಚರಿಸ್ತಾರ ಅಂತ ತಿಳಿದು ಬಂದದ. ಗೊರವರನ್ನ ದಕ್ಷಿಣ ಭಾಗದಲ್ಲಿ ಗೊರವ, ಗೊಗ್ಗಯ್ಯ, ಗಡಬಡ್ಡಯ್ಯ ಹಿಂಗ ಬ್ಯಾರ್ಬ್ಯಾರೆ ಹೆಸರಿನೊಳಗ ಕರೀತಾರ. ಇನ್ನು ಉತ್ತರ ಕರ್ನಾಟಕದೊಳಗ ಗ್ವಾರಪ್ಪ, ವಗ್ಗ, ವಾಘ್ಯ ಹೀಗೆ ಅಲ್ಲೂ ಬೇರೆ ಬೇರೆ ಹೆಸರುಗಳಿಂದ ಕರೀತಾರಂತ. ತಲೆ ಮೇಲೆ ಕರಡಿ ಕೂದಲಿನ ಕುಲಾವಿ, ಕರಿಯ ಕಂಬಳಿಯ ನಿಲುವಂಗಿ, ಎದಿ ಭಾಗದ ಮ್ಯಾಲೆ ಅಡ್ಡಡ್ಡಲಾಗಿ ಇಂಗ್ಲಿಷ್ನೊಳಗ ಎಕ್ಸ್ ಇರ್ತದಲ್ಲ ಹಂಗ ಅಡ್ ಗೆರಿ ಅಂದ್ರ ಖಾಟಿದ್ದಂಗ ಗೆರಿ ರೀತಿ ಒಳಗ ಕವಡೆ ಸರಗಳ ಪಟ್ಟಿ, ಹೆಗಲ ಮ್ಯಾಲೆ ಜೋಳಗಿ ಮತ್ತ ದೋಣಿ, ದೋಣಿ ಆಕಾರದ ಹಿತ್ತಾಳೆ ಒಂದು ಬಟ್ಲ್ ಇರ್ತದ ಅದನ್ನ ಹಾಕೊಂಡಿರ್ತಾರ. ಅದರ ಜೊತೆಗೆ ಭಂಡಾರದ ಚೀಲ, ಭಂಡಾರ ಅಂದ್ರೆ ಗೊತ್ತಲ್ಲ ಮೈಲಾರ ಲಿಂಗನ ವೀರ್ಯದ ಸಂಕೇತವಾದ ಹರಿಷಣ ಅಂತ ಕರೀತಾರ. ಆಮೇಲೆ ಒಕ್ಕಳ ಗಂಟೆ, ತ್ರಿಶೂಲ, ನಾಗಬೆತ್ತ, ಬಲಗೈಯೊಳಗ ಡಮರು, ಎಡಗೈಯೊಳಗ ಕೊಳಲು, ಹಣಿಯೊಳಗ ಒತ್ತೊತ್ತಾಗಿ ಬಳಿದ ವಿಭೂತಿ ಮತ್ತು ಕುಂಕುಮದ ಬೊಟ್ಟು, ಅದರ ಜೊತೆಗೆ ಕೆಲವೊಮ್ಮೆ ಮುಖ ತುಂಬ ಮತ್ತು ಕಣ್ಣಿನ ಸುತ್ತಲೂ ಕೂಡ ಹೆದರಿಕೆ ಆಗೋ ರೀತಿ ಒಳಗೆ ಬಣ್ಣನ ಹಚ್ಚಿಕೊಂಡಿರ್ತಾರೆ. ಹಿಂಗ ಮುಖ ತುಂಬ ವಿಭೂತಿನ ಲೇಪಿಸಿಕೊಂಡಂತೆಯೇ ಕಾಣಿಸುವ ನೂರಾರು ಆದಿಮ ಬುಡಕಟ್ಟುಗಳಿರುವುದನ್ನ ನಾವು ಆಫ್ರಿಕಾದಿಂದ ಹಿಡಿದು ಮಲೇಷ್ಯಾ, ಇಂಡೋನೇಷ್ಯಾ, ಪಪುವಾ, ನ್ಯೂಗಿಸಿ, ಆಸ್ಟ್ರೇಲಿಯಾದ ಆದಿವಾಸಿಗಳವರೆಗೆ ನಾವು ಈ ರೀತಿಯ ಒಂದು ವೇಷಭೂಷಣವನ್ನು ನೋಡ್ಲಿಕ್ಕೆ ಸಿಗ್ತದ. ಸರಿ, ಹಂಗಾರ ಇವರು ಹೆಂಗ ಕುಣ್ಕೋತ್ ಹೋಗ್ತಾರ ಅದು ಬಹಳ ಮುಖ್ಯದ ಅಲ್ಲ. ಹಾ, ನೋಡೋಣ ಬರ್ರಿ ಮತ್ತ ಹೆಂಗ ಕುಣ್ಕೋತ್ ಹೋಗ್ತಾರ, ಹೆಂಗ ಹೆಜ್ಜೆ ಹಾಕ್ತಾರ ಅಂತ ಸ್ವಲ್ಪ ತಿಳ್ಕೊಂಡ್ ಬಿಡೋಣ. ಇವರು 10-12 ಮಂದಿಯ ಒಂದು ತಂಡ ಇರ್ತದ, ಅಂದ್ರೆ ಒಂದು ಗುಂಪು. ಕೊಳಲು ಊದ್ಕೋತ್ ಹೊಂಟಿರ್ತದ, ಡಮರುಗವನ್ನ ಬಾರಿಸ್ಕೋತ ಹೆಜ್ಜೆನ ಹಿಂದೊಮ್ಮೆ ಮುಂದೊಮ್ಮೆ, ಹಿಂದೊಮ್ಮೆ ಮುಂದೊಮ್ಮೆ, ಆದಿಮ ಶೈಲಿ ಅಂತ ಕರೀತಾರೆ ಇದಕ್ಕ, ಹಿಂದ ಮುಂದ ಹೆಜ್ಜೆ ಹಾಕೋದಕ್ಕ. ಆ ಶೈಲಿ ಒಳಗ ಕುಣಿತಿರ್ತಾರ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಗಿರ್ಕಿ ಹೊಡೆಯೋದಂತ, ಮಂಡಲಾಕಾರವಾಗಿ ಸುತ್ತೋದಂತ, ಕರಡಿ ಕೂದಲಿನ ಕುಲಾವಿಗಳನ್ನ ಮಧ್ಯದಲ್ಲಿಟ್ಟುಕೊಂಡು ಅದ್ರ ಸುತ್ತಲ ಕುಣಿಯೋದು, ಹಿಂಗ ಬಹಳ ಬ್ಯಾರ್ಬ್ಯಾರೆ ಥರದೊಳಗ ಬ್ಯಾರ್ಬ್ಯಾರೆ ಶೈಲಿ ಒಳಗ ಪ್ರದರ್ಶನ ಕೊಟ್ಕೋತ್ ಹೊಂಟಿರ್ತಾರ. ಇನ್ನ ಡಮರುಗ ಮತ್ತ ಕೊಳಲಿನ ಹೊರತಾಗಿ ಗೊರವರ ಕುಣಿತಕ್ಕ ಬೇರೆ ಹಿಮ್ಮೇಳದ ವಾದ್ಯ ಅಂತ ಯಾವುದೂ ಇರಂಗಿಲ್ಲ. ಮೈಲಾರ ಲಿಂಗನ ಒಕ್ಕಲುಗಳು ಆಚರಿಸುವ ಮಣೇವು ಎಂಬ ಸೇವೆಯಲ್ಲಿ
ಗೊರವರು ಆಹ್ವಾನಿತರಾಗಿ ಕುಣಿತ ಪ್ರದರ್ಶಿಸಿ ದೋಣಿಯಲ್ಲಿ ಹಾಕಲಾಗುವ ರಾಸಾಯನ ಹಾಗೂ ಇನ್ನಿತರ ತಿಂಡಿ ಮತ್ತು ಕೆಲವೊಮ್ಮೆ ತರಕಾರಿಗಳನ್ನ ಅಂದ್ರೆ ಕಾಯಿಪಲ್ಯಗಳನ್ನ ಹೆಂಗ್ ತಿಂತಾರೆ ಗೊತ್ತೇನ್ರಿ? ಈ ನಾಯಿಗಳೆಲ್ಲ ಬಾಯಿ ಹಚ್ಚಿ ತಿಂತಾವಲ್ಲ, ನಾಯಿ ಬೆಕ್ಕು ಪ್ರಾಣಿಗಳು, ಹಂಗ ಕಚ್ಚಾಡು ತರ ಭಂಗಿ ಒಳಗ ಅಥವಾ ಈ ನಾಲ್ಕು ಕಾಲಿನ ಪ್ರಾಣಿಗಳು ತಿನ್ನೋ ರೀತಿ ಒಳಗ ಬಾಯಿಯಿಂದ ತಿನ್ಕೋತ ತಿನ್ನೋ ರೀತಿ ಒಳಗ ಅಭಿನಯಿಸ್ತಾ ಇರ್ತಾರ. ಇದನ್ನ ದೋಣಿ ಸೇವೆ ಅಂತ ಕರೀತಾರಂತ ನೋಡ್ರಿ. 12 ವರ್ಷವಾದ ನಂತರ ಗೊರವರಾಗಲಿಚ್ಛಿಸುವವರಿಗೆ ಗೊರವ ದೀಕ್ಷೆ ಕೊಡ್ತಾರೆ, ಅದಕ್ಕಿಂತ ಮುಂಚೆ ಕೊಡಂಗಿಲ್ಲ. ಹೆಂಗಂದ್ರ 4 ಕಲಶಗಳ ಮಧ್ಯೆ ದಾರದ ಸೂತ್ರ ನಿರ್ಮಾಣ ಮಾಡಿ ಗೊರವ ದೀಕ್ಷೆ ಪಡೆಯುವವನನ್ನ ಕೂರಿಸ್ತಾರಂತ. ಆಮೇಲೆ ಅವನಿಗೆ ತಿಳುವಳಿಕೆ ಹೇಳ್ತಾರ. ಕೊರಳಿಗೆ ಕವಡಿ ಸರ ಹಾಕೋದ್ರ ಮೂಲಕ ಗುಡ್ಡ ಅಂತ ಹೇಳಿ ಅವನಿಗೆ ಘೋಷಣೆ ಮಾಡ್ತಾರ. ಅದರಲ್ಲೂ ಮಂಟೇಸ್ವಾಮಿಯ ಒಕ್ಕಲು, ಮಾಲೂರಯ್ಯನ ಒಕ್ಕಲು, ವೀರೇಶ್ವರನ ಒಕ್ಕಲು, ಪಾರ್ವತಿಯ ಒಕ್ಕಲು ಅಂತ ಹೇಳಿ ಬಹಳ ಬ್ಯಾರೆ ಬ್ಯಾರೆ ಭಾಗಗಳದಾವಂತ. ಆಮೇಲೆ ಏನ್ ಮಾಡ್ತಾರೆ ಗೊತ್ತ? ಹಿತ್ತಾಳೆಯ ದೋಣಿ ಮತ್ತೆ ಜೋಳಿಗೆ ಕೊಟ್ಟು ಮರಿ ಪೂಜೆ ಮಾಡ್ತಾರ. ಅಂದ್ರ ಆತ 4 ಮನೆಯಲ್ಲಾದ್ರೂ ಭಿಕ್ಷೆ ಎತ್ತಬೇಕು ಅಂತ ಹೇಳ್ತಾರ. ಮೈಲಾರ ಗುಡ್ಡದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೀತಕ್ಕಂಥ ಜಾತ್ರೆ ಒಳಗ ಪೂಜಾರಿ ಗೊರವ ಎಣ್ಣೆ ಸವರಿದ ಕಂಬ ಏರಿ ಕಾರಣಿಕ ಅಂದ್ರ ವರ್ಷಕ್ಕೊಮ್ಮೆ ಭವಿಷ್ಯ ನುಡಿತಾರಲ್ಲ, ಹಾ ನಿಮ್ಗೆಲ್ಲ ಗೊತ್ತಿರ್ಬೇಕದು. ಹಾ ಅದ ಕಾರಣಿಕ ಅಂತ ಕರೀತಾರ ಅದಕ್ಕ, ಭವಿಷ್ಯ ಹೇಳೋದಕ್ಕ. ಹಂಗ ಭವಿಷ್ಯ ನುಡಿಯೋದ್ರ ಬಗ್ಗೆ ಭಕ್ತರಲ್ಲಿ ಅಚಲವಾದ ನಂಬಿಕೆ ಇರೋದು ಇವತ್ತಿಗೂ ನಾವು ನೋಡ್ತೇವಿ. ಅಂದಂಗ ಮೊನ್ಮೊನ್ನೆ ಕೂಡ ಟಿವಿ ಒಳಗೆಲ್ಲ ತೋರಿಸಿದ್ರು, ಕಾರ್ಣಿಕ ಹೇಳ್ತಾರ ಕಾರ್ಣಿಕ ಹೇಳ್ತಾರ, ಈ ವರ್ಷದ ಭವಿಷ್ಯ ಹೆಂಗದ ನಮ್ಮ ದೇಶದೊಳಗ ಅಂತ ಹೇಳ್ತಾರ ಅಂತ ಕಾಯ್ಕೋತ್ ಕೂತು ಕೇಳ್ತಿರ್ತಾರ. ಅವರು ಮ್ಯಾಲ್ ಹತ್ತಿ 1-2 ಸೆಕೆಂಡಿಗಂದ್ರ ಆ ಭವಿಷ್ಯ ಹೇಳಿ ಮುಗಿಸಿಬಿಡ್ತಾರ, ಅಲ್ಲಿಂದ ಜಿಗಿದ್ ಬಿಡ್ತಾರ. ಅಬ್ಬಾ ಇದನ್ನ ನೋಡಿದಾಗ ನನ್ನ ಮೈಯೆಲ್ಲ ಜುಮ್ ಅಂದ್ಬಿಟ್ಟಿತ್ತು. ಹಂಗ ಇದೇನೋ ಒಂಥರ ವಿಶೇಷ ರೀತಿ ಒಳಗೆ ನಡೀತಕ್ಕಂಥ ಗೊರವರ ಸಂಪ್ರದಾಯ, ಅದರೊಳಗ ಬಹಳ ಭಕ್ತರಿಗೆ ನಂಬಿಕೆನೂ ಕೂಡ ಅದ. ಹಂಗಾದ್ರ ಇದು ಎಲ್ಲೆಲ್ಲಿ ಹೆಚ್ಚು ಕಂಡು ಬರ್ತದ ಇದು ಸ್ವಲ್ಪ ನಮ್ಗೆ ತಿಳಿಬೇಕಲ್ಲ. ಹಾ ಹೇಳ್ತೀನಿ ಕೇಳ್ರಿ. ಧಾರವಾಡ, ಬೀದರ್, ಕಲಬುರಗಿ, ಬೆಳಗಾವಿ, ಶಿವಮೊಗ್ಗ, ಮೈಸೂರು, ಮಂಡ್ಯ ಅಷ್ಟೇ ಯಾಕ, ನಮ್ಮ ಬೆಂಗಳೂರು ಸಿಟಿ ಒಳಗೂ ಕೂಡ ಮೈಲಾರ ಲಿಂಗನ ಕ್ಷೇತ್ರಗಳಿಗೆ ಸಂಬಂಧಿಸಿದಂಗ ಅಲ್ಲೆಲ್ಲ ಗೊರವರಾದಾರ. ಅವರೆಲ್ಲರೂ ಮೈಲಾರ ಲಿಂಗನ ಕಾವ್ಯವನ್ನ ಹಾಡ್ತಾರ. ಕಥೆ ಹೇಳುವ ಗೊರವರನ್ನ ಕಾರಣಿಕ ಸ್ವಾಮಿ ಅಂತ ಕೂಡ ಕರೀತಾರ. ಹಾ ನೋಡ್ರಿ, ಇಷ್ಟು ಮಾಹಿತಿ ನಾವಿವತ್ತು ಗೊರವ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡ್ವಿ. ಅಂದಂಗ ಸಾಕಷ್ಟು ವಿಷಯ ಸಿಕ್ತು ಅಂತ ನನಗನ್ನಿಸ್ಲಿಕ್ಕತ್ತದ. ಹಾ ಇನ್ನೂ ಏನಾರ ಹೆಚ್ಚಿನ ವಿಷಯ ಇತ್ತಂದ್ರ ಅಥವಾ ಇನ್ನೂ ಬ್ಯಾರೇದೇನೋ ಹೇಳಬೇಕು ಅಂತ ತಮಗನಿಸಿತ್ತಂದ್ರ ತಪ್ಪದೆ ನೀವು ನಮ್ಮ ರೇಡಿಯೋ ಗಿರ್ಮಿಟ್ನ ಕಮೆಂಟ್ ಬಾಕ್ಸ್ ಒಳಗೆ ತಮ್ಮ ಅನಿಸಿಕೆಗಳನ್ನು ಹಾಕ್ರಿ. ಅಲ್ರಿ ಈಗ ನೋಡ್ರಿ, ಇತ್ತೀಚಿನ ದಿನದೊಳಗೆ ಈ ಜಾನಪದ ಕಲೆಗಳು ಕಣ್ಮರೆ ಆಗ್ಲಿಕ್ಕತ್ತಾವ. ಕಣ್ಮರೆ ಆಗೋದ್ರ ಜೊತೆಗೆ ಏನಾಗ್ಲಿಕ್ಕತ್ತದಂದ್ರ ಪಾಶ್ಚಾತ್ಯ ಸಂಸ್ಕೃತಿ ನಮ್ಮೊಳಗೆ ಹೆಚ್ಚು ಬರ್ಲಿಕ್ಕತ್ತದ. ಪಾರಂಪರಿಕ ಉತ್ಸವ ದಸರಾ ಉತ್ಸವಗಳೊಳಗೆ ಮಾತ್ರ ಇಂಥ ಒಂದು ಕುಣಿತಗಳನ್ನ ನೋಡ್ಲಿಕ್ಕೆ ನಮಗೆ ಸಿಗಲಿಕ್ಕತ್ತಾವ. ಆದರೆ ಇದು ಅಷ್ಟಕ್ಕೆ ಸೀಮಿತ ಆಗಬಾರ್ದಲ್ಲ. ಈ ಜಾನಪದ ಕಲೆಗಳು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸೀಮಿತ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅದ. ತಮಗೇನಿಸ್ತದ? ಹಾ ಅದಕ್ಕೆ ಹೇಳೇನಿ. ಈ ಶಾಸ್ತ್ರೀಯ ನೃತ್ಯಗಳಿಗೆ ಹೇಗೆ ನಾವು ಮನ್ನಣೆ ಕೊಡ್ತೇವೋ ಹಾಗೆ ಜಾನಪದ ನೃತ್ಯಗಳಿಗೂ ಕೂಡ ಮನ್ನಣೆ ಸಿಗಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಉದ್ದೇಶ ಆಗಲಿ. ಇದಕ್ಕೋಸ್ಕರ ನಾವೆಲ್ಲರೂ ಈ ಕಲಾ ಪ್ರಕಾರಗಳ ಕುರಿತು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿತಾ ಹೋಗೋಣ. ಅದನ್ನು ಹೆಚ್ಚು ಆಚರಣೆಗೆ ಬರುವಲ್ಲಿ ಅವುಗಳಿಗೆ ನಾವು ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶ್ವ ವಿನೂತನ ಕಾರ್ಯಕ್ರಮ ನಾನು ಮುಗಿಸ್ಲಿಕ್ಕತ್ತೀನಿ. ಸರಿ ಹಂಗಾರ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣಂತ ವಿಶ್ವ ವಿನೂತನ ಕಾರ್ಯಕ್ರಮದೊಳಗ. ಅಂದಂಗ ಇಲ್ಲಿಗೆ ಮುಗಿಸೋಣ ಹಂಗಾರ. ನಮಸ್ಕಾರ.

0: ವೀಕೆಂಡ್ ವಿನೋದ ವಿಜಯ ಕರ್ನಾಟಕದಲ್ಲಿ ಪ್ರತಿ ವಾರವೂ ಬರುತ್ತಿದ್ದಂತಹ ಒಂದು ಅಂಕಣ. ಆ ಹಾಸ್ಯ, ವಿಡಂಬನೆ, ವಿನೋದ ಇವುಗಳನ್ನೆಲ್ಲ ಸೇರಿದ ಅಂಕಣದಲ್ಲಿ ಮೊಟ್ಟ ಮೊದಲನೆಯದಾಗಿ ಬಂದಂತಹ ಒಂದು ಲೇಖನವೇ ಹೆಂಡತಿಯೊಬ್ಬಳು ಮನದೊಳಗಿದ್ದರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಂತ ನರಸಿಂಹಸ್ವಾಮಿಗಳು ಬರೆದಿದ್ದರು. ಇದು ಮನೆಯೊಳಗಿದ್ದರೆ ಅಲ್ಲ, ಹೆಂಡತಿಯೊಬ್ಬಳು ಮನದೊಳಗಿದ್ದರೆ. ಚೌದವೀಕ ಚಾಂದು ಹೋ ಅಂದೆ. ತಿಂಗಳಿಗೊಮ್ಮೆ ನನ್ನ ಕಡೆ ನೋಡ್ತೀರಿ, ಬೇರೆ ದಿವಸ ಗಮನ ಇರಲ್ಲ ಅಂತಾಯ್ತು ಎಂದು ಸಿಡುಕಿದಳು. ಚತುರ್ದಶಿಯ ಚಂದ್ರ ತಿಂಗಳಿಗೆ ಒಂದೇ ಸರ್ತಿ ಕಾಣಿಸ್ಕೊಳ್ಳೋದಲ್ವೇ. ಇಕ್ ರಾತ್ ಮೇ ದೋ ದೋ ಚಾಂದ್ ಖಿಲೇ ಅಂದೆ. ಕನ್ನಡಕ ಬದಲಾಯಿಸಿ ಅಂದ್ಲು. ಕೆಂಪು ರೋಜಾ ಮೊಗದವಳೆ, ಕೆಂಡ ಸಂಪಿಗೆ ತುಟಿಯವಳೆ ಅಂದೆ. ಓ, ರೌಜ್ ಪುಡಿ ಲಿಪ್ಸ್ಟಿಕ್ಕು ಜಾಸ್ತಿ ಆಗಿರಬೇಕು, ಇರಿ ಒರೆಸ್ಕೊಂಡು ಬರ್ತೀನಿ ಅಂದಳು. ಮುಂಚೆ ಹೀಗಿರಲಿಲ್ಲ. ಮದುವೆಗೆ ಮುಂಚಿನ ದಿನಗಳಲ್ಲಿ ಉದ್ಯಾನದ ಎರಡು ಮರಗಳ ಸಂಧಿಯಲ್ಲಿ ಕಿವಿಯ ಬಳಿ ಬಾಯೊಡ್ಡಿ ಜೋ ಭೀ ಹೋ
1: ತುಮ್ ಖುದಾ ಕೆ ಕಸಮ್ ಲಾಜವಾಬು ಹೋ
0: ಅಂದರೆ ಅವಳಿಗಿಂತ ಸುಂದರಿ ಯಾರೂ ಇಲ್ಲ ಅಂತ ನಿಜಕ್ಕೂ ನಂಬ್ತಾ ಇದ್ಲು. ಈಗ ಅದೇ ಹಾಡಿಗೆ ಅವಳದು ನಮ್ಮ ಅಪ್ಪನ ಜೋಬಿ ನೋಡಿ ನೀವು ಹಾಗೆ ಹೇಳಿದ್ದು ಅಂತ ಚೆನ್ನಾಗಿ ಅರ್ಥವಾಗಿದೆ ಅಂತ ವಕೀಲರನ್ನು ಬೆಚ್ಚಿಸುವಂತಹ ಲಾಜವಾಬು. ಆಹಾ, ಎಂಥ ದಿನಗಳವು.
1: ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು, ನೀ ಸೆಳೆದಾಗ ಸೋತೇ ನಾನಾಗ
0: ಅನ್ನೋದು ನನಗೆ ನಿಜಕ್ಕೂ ಅಪ್ಲೈ ಆಗ್ತಾ ಇತ್ತು. ಶಾಪಿಂಗ್ ಮಾಲ್ನಲ್ಲಿ ಅವಳು ಒಳಗೆ, ನಾನು ಹೊರಗೆ. ಅಲ್ಲಿದ್ದ ಮಾರಮ್ಮ ಮಾರಪ್ಪಗಳೆಲ್ಲ, ಅಂದರೆ ಮಾರಮ್ಮ ಅಂದರೆ ಸೇಲ್ಸ್ ಗರ್ಲು, ಮಾರಪ್ಪ ಅಂದರೆ ಸೇಲ್ಸ್ ಬಾಯ್ಗಳು, ಅವರೆಲ್ಲ ಒಂದುಗೂಡಿ ಕಪಾಟಿನಿಂದ ಸೀರೆಗಳನ್ನು ಸರಸರನೆ ಸೆಳೆದು ಇವಳ ಮುಂದೆ ಹಾಕುತ್ತಾ, ಪಲ್ಲು ಇದೆಕೋ, ಬಾರ್ಡರ್ ಇದೆಕೋ, ಮ್ಯಾಚಿಂಗಿನ ಬ್ಲೌಸ್ ಪೀಸು ಇದೆಕೋ, ಹೋಗಿರಾಕಿಣಿ ನೀನಿದೆಲ್ಲವ ನೋಡು ಸಂತಸದಿಂದಲೀ ಅನ್ನುತ್ತಾ ಒಂದು ಮಿನಿ ಸ್ಯಾರಿ ಹಿಲ್ ನಿರ್ಮಿಸಿಬಿಡುತ್ತಿದ್ದರು. ಇವಳು ಸ್ವಯಂವರದಲ್ಲಿ ಕರ್ಣನನ್ನು ದ್ರೌಪದಿ ನೋಡಿದಷ್ಟೇ ನಿರ್ಲಕ್ಷ್ಯದಿಂದ ಅವುಗಳನ್ನು ನೋಡಿ ಮುನ್ನಡೆದು ಬಿಡುತ್ತಿದ್ದಳು. ನಿಜಕ್ಕೂ ಇವಳ ಸೆಲೆಕ್ಷನ್ ಮುಗಿಯುವಷ್ಟರ ಹೊತ್ತಿಗೆ ಆ ಬಡಪಾಯಿಗಳು ದ್ರೌಪದಿಗೆ ಕೃಷ್ಣ ಕೊಟ್ಟ ಎಲಾಸ್ಟಿಕ್ ಸೀರೆಯನ್ನು ಎಳೆದೆಳೆದು ಸುಸ್ತಾಗಿ ಕುಕ್ಕರಿಸಿದ ದುಶ್ಯಾಸನನ ಮಟ್ಟಕ್ಕೆ ಕುಸಿದಿರುತ್ತಿದ್ದರು. ಆ ದುಶ್ಯಾಸನವನ್ನು ಕಂಡು ಮರುಕ ಹುಟ್ಟಿ ಇವಳು ಆ ಗುಡ್ಡದ ಕೆಳಗಡೆ ಇಣುಕುತ್ತಿರುವ ಸೀರೆಯನ್ನು ಮತ್ತೆ ತೋರಿಸಿ ಎಂದು ಕೇಳುವ ಮೂಲಕ ಇಡೀ ಗುಡ್ಡವನ್ನು ಅಲ್ಲೋಲ ಕಲ್ಲೋಲವಾಗಿಸಿ, ಪುನರಪಿ ದೃಶ್ಯಂ ಪುನರಪಿ ಸ್ಪರ್ಶಂ ಪುನರಪಿ ದರ್ಪಣ ಪುರತಃ ಪ್ರತಿಷ್ಠಂ ಆಗುತ್ತಾ ಕಡೆಗೂ ಒಂದಿಷ್ಟು ಸೀರೆಗಳನ್ನು ಖರೀದಿ ಮಾಡಿ ಆ ಮಿನಿ ಗುಡ್ಡವನ್ನು ಅಲ್ಲೇ ಬಿಟ್ಟು ನನ್ನ ಮುಂದೆ ನಿಂತು ನಗುತ್ತಿದ್ದಳು. ಆಗ ತಲೆಯಲ್ಲಿ ಗಿರಿಕಿ ಹೊಡೆಯಲು ಆರಂಭಿಸುತ್ತಿದ್ದ ನೀ ಬಂದು ನಿಂತಾಗ ಹಾಡು ಆ ವಸ್ತ್ರಗಳನ್ನು ಹೊತ್ತು ಮನೆಗೆ ತರುವಷ್ಟರಲ್ಲಿ ಸೋತೇ ನಾನಾಗ ಮಟ್ಟಕ್ಕೆ ತಲುಪಿರುತ್ತಿತ್ತು. ಅದು ಅಂದಿನ ಕಥೆ. ಈಗ ನಾನು ಹಾಡಿ ಹೊಗಳಿದ್ದಕ್ಕೆಲ್ಲ ಮೇಲ್ ಕಾಣಿಸಿದಂತಹ ಪ್ರತಿಕ್ರಿಯೆಗಳೇ, ಮುಂಚೆ ನಾನು ಹೇಳಿದನಲ್ಲ ನಿಮಗೆ ಅದೇ ಆ ರೀತಿಯಾದ ಪ್ರತಿಕ್ರಿಯೆಗಳೇ. ಇಂತಿಪ್ಪ ಸಮಯದೊಳ್ ಮೊನ್ನೆ ಅವಳ ತಮ್ಮ ಉರುಫ್ ನನ್ನ ಬಾವಮೈದ ಕಿಟ್ಟಿ ವಕ್ರೆಸೆದ. ಹುಷಾರಾಗಿದ್ದೀರ ಬಾವ?
2: ನನಗೇನಾಗಿದೆಯೋ? ಮದುವೆಯಾಗಿ 10 ವರ್ಷ ಆದರೂ ಅಕ್ಕನ ಹೊಗಳ್ತಿದ್ದೀರಂತೆ. ತಪ್ಪೇನಿದೆ?
0: ಪರಂಪರೆಗೆ ವಿರುದ್ಧ ಹೋಗ್ತಿದ್ದೀರಲ್ಲ ಅಂತ ಯೋಚನೆ ಆಗ್ತಾ ಇದೆ.
2: ಯಾವ ಪರಂಪರೆಯೋ?
0: ಗಂಡಸರು ಬೇರೆ ಹೆಂಗಸರನ್ನು ಇಷ್ಟಪಡೋದು ನಮ್ಮ ಪರಂಪರೆ ಭಾವ. ಸ್ವಂತ ಹೆಂಡತಿನ ಅವಳೆದುರಿಗಷ್ಟೇ ಅಲ್ಲದೆ ಬೇರೆಯವರೆದುರು ಹೊಗಳಿದ್ದೀರಿ ಅಂತ ಸುದ್ದಿ ಬಂತು. ಇದು ನಮ್ಮಲ್ಲೆಲ್ಲೂ ಕಂಡು ಬಂದಿಲ್ಲ.
2: ನಿನ್ನ ವಾದವನ್ನು ಪುಷ್ಟೀಕರಿಸುವಂಥವನಾಗು.
0: ಪುರಾಣ ಕಾಲದೊಳ್ಳು ಇಂದ್ರನಿಗೆ ಅತಿಲೋಕ ಸುಂದರಿಯಾದ ಶಚಿ ಸತಿಯಾಗಿದ್ದರೂ ಅಪ್ಸರಿಯರ ಮೇಲೆ ಕಣ್ಣು, ಅಹಲ್ಯೆಯ ಮೇಲೆ ಮನಸ್ಸು.
2: ಅದು ಸುರಲೋಕದ್ದಾಯಿತು. ದೇವತೆಗಳು ಏನೇ ಮಾಡಿದರೂ ಅದರ ವಿರುದ್ಧ ಮಾತನಾಡಿದರೆ ದೇವ ತೆಗಳು ಆಗುವುದರಿಂದ ಸರ್ವಂ ಸಮ್ಮತಂ ಎಂದೆ.
0: ರಾವಣನಿಗೆ ಒಂದು ಕಾಲದಲ್ಲಿ ಅಪ್ಸರೆ ಆಗಿದ್ದವಳೇ ಹೆಂಡತಿಯಾದರೂ ಪಾರ್ವತಿ, ವೇದವತಿ, ಸೀತೆಯರ ಮೇಲೆ ಕಣ್ಣು. ರಾಕ್ಷಸರ ವಿಷಯ ಮನುಷ್ಯರಿಗೆ ಅನ್ವಯವಾಗತಕ್ಕದ್ದಲ್ಲ. ಅದೇನಿದ್ದರೂ ಪ್ರಾಣಿಗಳಿಗೆ, ದೊಡ್ಡ ಕುಳಗಳಿಗೆ ಅನ್ವಯ ಆಗಬಹುದು ಅಷ್ಟೆ. ಅಪ್ರತಿಮ ಸುಂದರಿ ದ್ರೌಪದಿಯನ್ನೂ ಗೆದ್ದ ಅರ್ಜುನನಿಗೆ ಸುಭದ್ರೆಯ, ಚಿತ್ರಾಂಗದೆ, ಉಲೂಪಿಯರ ಮೇಲೆ ವ್ಯಾಮೋಹ. ಹೆಂಡತಿಗೆ 5 ಪತಿಯರಿರಬೇಕಾದರೆ ಗಂಡನಿಗೆ 1/5 ಹೆಂಡತಿ ಇರುವುದು ಮನಸ್ಸಿಗೆ ಪಿಚ್ಚೆನಿಸಿರಬೇಕು. ಅಲ್ಲದೆ 7 ಗಂಡರ ಗಂಡ ಅನಿಸಿಕೊಂಡವನು 3-4 ಹೆಣ್ಣುಗಳ ಗಂಡನಾದರೂ ಆಗಬೇಕೆಂಬ ಆಸೆ ಇದ್ದಿರಬಹುದು. ಕಲಿಯುಗಕ್ಕೆ ಬರೋಣ ಭಾವ. ಕಾಳಿದಾಸ ಉಪಮೆಗಳನ್ನು ಬಳಸಿ ವರ್ಣಿಸಿದ್ದು ಯಾವುದೋ ಪತಿಯ, ಯಾವುದೋ ಸತಿಯನ್ನು, ಅಥವಾ ಯಾವುದೋ ನಲ್ಲನನ್ನ, ಅಥವಾ ಯಾವುದೋ ನಲ್ಲೆಯನ್ನು. ಸ್ವಂತ ಹೆಂಡತಿಯ ಸುದ್ದಿ ಎಲ್ಲಾದರೂ ಬಂದಿದೆಯಾ? ರಾಜನ ಆಸ್ಥಾನದಲ್ಲಿ ಇದ್ದನೋ? ಈಗಿನ ವರ್ಕ್ ಫ್ರಮ್ ಹೋಮ್ನವರ ತರಹವೇ ಮನೆಯವಳನ್ನು ನೋಡಲು, ಮಾತನಾಡಲು ಬಿಡುವಿತ್ತೋ ಇಲ್ಲವೋ? ಆದ್ದರಿಂದ ಸ್ಕ್ರೀನ್ ಮೇಲೆ, ಐ ಮೀನ್ ದರ್ಬಾರಲ್ಲೋ, ಬೀದಿಲೋ ಕಂಡವರನ್ನು ವರ್ಣಿಸಿರಬಹುದು. ಅದೂ ಬಿಡಿ ಬಾವ, ಕವಿ ಡುಂಡಿರಾಜರೇ ನಿಮ್ಮ ಕವನಕ್ಕೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ ಎಂದು ಕೇಳಿದಾಗ, ಹೌದು, ನಿಮ್ಮ ಮಡದಿಯೇ ಎಂದಿದ್ದಾರೆ. ಸ್ವಂತ ಹೆಂಡತಿಯನ್ನು ಹೊಗಳುವುದು? ಛೇ, ಅದರಲ್ಲೂ ಅಕ್ಕನನ್ನು ನೀವು ಚೌದವೀಕಾ ಚಾಂದ್ ಅಂದರಂತೆ. ಏನು ತಪ್ಪು? ಫಿಲಮ್ ನೋಡಿದರೆ ಹಾಗೆ ಹೇಳ್ತಿರಲಿಲ್ಲ. ಅದನ್ನು ಗಂಡನ ಫ್ರೆಂಡು ಹೆಂಡತಿಗೆ ಹೇಳಿರೋದು. ಸ್ವಂತ ಗಂಡ ಸ್ವಂತ ಹೆಂಡತಿಗೆ ಹೇಳೋ ಹಾಡಲ್ಲ ಅದು. ಕಿಟ್ಟನನ್ನು ಹೆಂಡತಿಗೆ ಕೇಳಿಸದಷ್ಟು ದೂರ ಕರೆದುಕೊಂಡು ಹೋಗಿ, ನನಗೆ ಏನೇನೂ ಆಗಿಲ್ಲವೋ, ಇಂದಿನ ದಿನಾಂಕವೇ ನಾನು ಹಾಗೆ ಹಾಡಲು ಕಾರಣ ಎಂದೆ. ಏನು ಇವತ್ತಿನ ಸ್ಪೆಷಲ್? ಇಂದು ವಿಶ್ವ ಹೆಂಡತಿಯರನ್ನು ಶ್ಲಾಘಿಸುವ ದಿನ, ವೈಫ್ ಅಪ್ರಿಸಿಯೇಷನ್ ಡೇ. ನಾಳೆಯಿಂದ ಪ್ರೊಫೆಸರ್ ಆರಾಮಿತ್ರರ ಕಾವ್ಯದ ದಾರಿ. ಏನದು? ಸುಂದರಿ ಸುಮಧುರೆ ಶಿಕ್ಷಿತೆ ಸಂಪನ್ನೆ ಎಂದ

ನಲ್ಮೆಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಕಾರಣ ನಮ್ಮ ವರಕವಿ ದಾರಾ ಬೇಂದ್ರೆಯವರು ಜನಿಸಿದಂತಹ ದಿನ ಇದು. 1896 ಜನವರಿ 31 ಧಾರವಾಡದಲ್ಲಿ ವೈದಿಕ ಬ್ರಾಹ್ಮಣ ಕುಟುಂಬದಲ್ಲಿ ರಾಮಚಂದ್ರ ಭಟ್ಟ ಮತ್ತು ಅಂಬಿಕೆಯವರ ಮಗನಾಗಿ ಜನಿಸಿದರು ದಾರಾ ಬೇಂದ್ರೆಯವರು. ದಾರಾ ಬೇಂದ್ರೆಯವರ ಮೊಟ್ಟ ಮೊದಲ ಕವನ 1918 ಪ್ರಭಾತ ಅನ್ನುವಂತಹ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತೆ. ಅಲ್ಲಿಂದ ಮುಂದೆ ಹಲವಾರು ಕಾವ್ಯಗಳನ್ನು ರಚಿಸ್ತಾ ಹೋಗ್ತಾರೆ ದಾರಾ ಬೇಂದ್ರೆಯವರು. ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ, ಹೀಗೆ ಹಲವಾರು ಕವನ ಸಂಕಲನಗಳನ್ನು ರಚನೆ ಮಾಡ್ತಾ ಹೋಗ್ತಾರೆ. ನಾಕುತಂತಿ ಕವನ ಸಂಕಲನಕ್ಕೆ 1974 ಕೇಂದ್ರ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ ದಾರಾ ಬೇಂದ್ರೆಯವರಿಗೆ. ಅಂತಹ ಒಬ್ಬ ದಾರ್ಶನಿಕ ವ್ಯಕ್ತಿ ಬೇಂದ್ರೆಯವರ ಜನ್ಮ ಶತಮಾನೋತ್ಸವದ ನಿಮಿತ್ತ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಂದು ಪ್ರಸಾರ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ದಾರಾ ಬೇಂದ್ರೆಯವರು ರಚಿಸಿರುವಂತಹ ಕವನವನ್ನ ಶ್ರೀಮತಿ ಜ್ಯೋತಿ ಕುಲಕರ್ಣಿಯವರು ಹಾಡ್ತಾ ಇದ್ದಾರೆ. ಬನ್ನಿ ಇದೀಗ ಆಲಿಸೋಣ.

ದಾರ್ಶನಿಕತೆ ಎನ್ನುವಂತಹದ್ದು ಬೇಂದ್ರೆಯವರ ಸಾಹಿತ್ಯದ ವಿಶೇಷತೆ ಎನ್ನುವುದಕ್ಕೆ ಉತ್ತಮವಾದ ಉದಾಹರಣೆ ಅಂದರೆ ಅವರ ಪಾತರಗಿತ್ತಿ ಪಕ್ಕ ಕವನ. ಇದೊಂದು ಶಿಶುಗೀತೆ, ಹಾಡುವಾಗಲೂ ಕೂಡ ಮಕ್ಕಳಿಗಾಗಿಯೇ ಶಿಶುಗೀತೆಯಾಗಿ ಹಾಡಲ್ಪಡುವಂತಹ ಈ ಗೀತೆ ಮನುಷ್ಯನ ಪ್ರಲೋಭೆಯನ್ನು ವಿವರಿಸುವಂತಹ ಒಂದು ಅದ್ಭುತವಾದ ರಚನೆ. ಈ ಒಂದು ಗೀತೆಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಶ್ರೀಮತಿ ಸರ್ವಮಂಗಳ ಚಿಕ್ಕನಗೌಡ, ಶ್ರೀಮತಿ ರೂಪಾ ಮರಡಿ, ಶ್ರೀಮತಿ ಮೈನಾರಾಣಿ ದಂಡವತಿ ಹಾಗೂ ಶ್ರೀಮತಿ ರಾಜಶ್ರೀ ದೇಸಾಯಿಯವರು. ಬನ್ನಿ, ಪಾತರಗಿತ್ತಿ ಪಕ್ಕ ನೋಡಿದೇನ ಅಕ್ಕ ಗೀತೆಯನ್ನ ಆಲಿಸೋಣ.

ದಾರಾ ಬೇಂದ್ರೆಯವರು ಬಡತನದಲ್ಲಿ ಬೆಂದವರು. ಸಾವು ನೋವುಗಳ ಬೆಂಕಿಯಲ್ಲಿ ಬೆಂದು ಎದ್ದವರು. ಎದೆಯುದ್ಧದ ಮಗನನ್ನು ಕಳೆದುಕೊಂಡಾಗ ಅವರ ಮಡದಿ ಕರುಳು ಇರಿದು ಹೋಗೋ ಹಾಗೆ ಬೇಂದ್ರೆಯವರ ಕಡೆ ತಿರುಗಿ ನೋಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೊರಬಿದ್ದ ಹಾಡು ನೀ ಹಿಂಗ ನೋಡಬೇಡ ನನ್ನ. ಬನ್ನಿ, ದಾರಾ ಬೇಂದ್ರೆಯವರ ರಚನೆಯ ಈ ಗೀತೆಯನ್ನ ಶ್ರೀಮತಿ ಸರ್ವಮಂಗಳ ಚಿಕ್ಕನಗೌಡ, ಶ್ರೀಮತಿ ರೂಪಾ ಮರಡಿ, ಶ್ರೀಮತಿ ಮೈನಾರಾಣಿ ದಂಡವತಿ ಹಾಗೂ ಶ್ರೀಮತಿ ರಾಜಶ್ರೀ ದೇಸಾಯಿಯವರ ಧ್ವನಿಯಲ್ಲಿ ಕೇಳೋಣ.

ಇನ್ನೊಂದು ದ ರಾ ಬೇಂದ್ರೆಯವರ ಗೀತೆ, ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ. ಎಷ್ಟೇ ಗಳಿಸಿಟ್ಟರೂ ಹೊತ್ಕೊಂಡು ಹೋಗೋದು ಏನೂ ಇಲ್ಲ, ಕೊನೆವರೆಗೂ ಉಳಿಯೋದೆ ಪ್ರೀತಿ ಪ್ರೇಮ ಸ್ನೇಹ. ನಾವು ನಡೆದುಕೊಂಡ ರೀತಿ, ಉತ್ತಮ ನಡತೆ ಇವು. ಈ ಪ್ರಕೃತಿ ನೀಡಿರುವಂತಹ ಈ ಅತ್ಯದ್ಭುತವಾದ ಒಲವು ಪ್ರೇಮವನ್ನು ನಾವೆಲ್ಲ ಉಳಿಸ್ಕೊಳ್ಳೋಣ ಅನ್ನುವ ಅರ್ಥದಲ್ಲಿ ಹಾಡಿರುವಂತಹ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಹಾಗೂ ಶ್ರೀಮತಿ ಮೈನಾರಾಣಿ ದಂಡವತಿಯವರು. ಬನ್ನಿ ಆಲಿಸೋಣ.

ಇನ್ನು ಇಂದಿನ ಈ ಕಾರ್ಯಕ್ರಮದ ಕೊನೆಯ ಗೀತೆ ಕುಣಿಯೋಣು ಬಾರ ಕುಣಿಯೋಣು ಬಾ. ದ ರಾ ಬೇಂದ್ರೆಯವರ ರಚನೆಯ ಈ ಕವನ ವೈವಿಧ್ಯಮಯವಾದ ವಿಚಾರ ಲಹರಿಗಳ ಮಹಾ ಸಂಗಮದ ದ್ಯೋತಕ ಅಂತ ಹೇಳ್ತಾರೆ. ಸಂತೋಷವಾಗಿರುವುದಕ್ಕೆ ಮತ್ತೇನು ಬೇಡ, ಮನಸ್ಸು ಮಾತ್ರ ಬೇಕು ಅಂತ ಬೇಂದ್ರೆಯವರು ಈ ಹಾಡಲ್ಲಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಎಂಥ ಕಷ್ಟ ಇದ್ರೂ ಕುಣಿದು ಎಲ್ಲವನ್ನು ಮರೆತು ಬಿಡೋಣ ಅಂತ ಕುಣಿಯೋಣು ಬಾರ ಅಂತ ಹೇಳ್ತಾ ಇದ್ದಾರೆ. ತಾಳ್ಯಾಕ ತಂತ್ಯಾಕ ರಾಗದ ಹಂಗ್ಯಾಕ. ಇಲ್ಲಿ ಕವಿಗಳು ಮನಸ್ಸಿಗೆ ಹಾಕಿರುವ ಎಲ್ಲ ಕಟ್ಟಳೆಗಳನ್ನ ತೊಡೆದು ಹಾಕಿ ಸಂತೋಷದಿಂದ ನಾವೆಲ್ಲರೂ ಕೂಡಿ ಒಟ್ಟಾಗಿ ಬಾಳೋಣ ಅನ್ನುವ ಅರ್ಥದಲ್ಲಿ ಈ ಗೀತೆಯನ್ನ ಬರೆದಿದ್ದಾರೆ. ಕಾವ್ಯಪ್ರಿಯ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದ ಈ ಒಂದು ಕವಿತೆ ಕುಣಿಯೋಣು ಬಾರ ಕುಣಿಯೋಣು ಬಾ, ಇದನ್ನ ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ಸರ್ವಮಂಗಳ ಚಿಕ್ಕನಗೌಡ, ಶ್ರೀಮತಿ ರೂಪಾ ಮರಡಿ, ಶ್ರೀಮತಿ ರಾಜಶ್ರೀ ದೇಸಾಯಿ, ಶ್ರೀಮತಿ ಜ್ಯೋತಿ ಕುಲಕರ್ಣಿ ಹಾಗೂ ಶ್ರೀಮತಿ ಮೈನಾರಾಣಿ ದಂಡವತಿ. ಬನ್ನಿ ಕುಣಿಯೋಣು ಬಾರ ಕುಣಿಯೋಣು ಬಾ ಗೀತೆಯನ್ನ ಕೇಳೋಣ.

ಇದುವರೆಗೆ ದ.ರಾ. ಬೇಂದ್ರೆಯವರ ಜನ್ಮಶತಮಾನೋತ್ಸವದ ನಿಮಿತ್ತ ವಿಶೇಷವಾದ ಕಾರ್ಯಕ್ರಮವನ್ನು ಆಲಿಸಿದಿರಿ. ಇಂದಿನ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಜ್ಯೋತಿ ಕುಲಕರ್ಣಿ, ಶ್ರೀಮತಿ ಸರ್ವಮಂಗಳ ಚಿಕ್ಕನಗೌಡ, ಶ್ರೀಮತಿ ರೂಪಾ ಮರಡಿ, ಶ್ರೀಮತಿ ಮೈನಾರಾಣಿ ದಂಡವತಿ ಹಾಗೂ ಶ್ರೀಮತಿ ರಾಜಶ್ರೀ ದೇಸಾಯಿ. ಗೀತೆಗೆ ಹಾರ್ಮೋನಿಯಂ ನುಡಿಸಿದವರು ಪ್ರಮೋದ್ ಹೆಬ್ಬಳ್ಳಿಯವರು, ತಬಲಾ ಸಾಥ್ ನೀಡಿದವರು ಜಯತೀರ್ಥ ಪಂಚಮುಖಿಯವರು. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಮಸ್ಕಾರಗಳು.

0: ಕೇಳುಗರೆ, ರೇಡಿಯೋ ಗಿರ್ಮಿಟ್ ಹಾಗೂ ಕೆಎಲ್ವಿ ಧ್ವನಿ 90.4 ಹುಬ್ಬಳ್ಳಿ ಇವರ ಸಹಭಾಗಿತ್ವದಲ್ಲಿ ಜೀವನ ಧರ್ಮಯೋಗ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.
1: ಪ್ರೀತಿಯ ಹುಬ್ಬಳ್ಳಿಯ ಕೇಳುಗರೆ, ಡಿವಿಜಿ ಅವರ ಜೀವನ ಧರ್ಮ ಯೋಗ ಸರಣಿ ಕಾರ್ಯಕ್ರಮದ 4ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಆತ್ಮೀಯರೇ, ಡಿವಿಜಿ ಅವರೇ ಹೇಳುವಂತೆ ಅವರ ಗೀತಾಸಾರವನ್ನು ಹೊಂದಿದ ಈ ಮೌಲಿಕ ಕೃತಿ ಪೂರ್ವ ಯೋಚನೆಯಿಂದ ಬರೆದಿದ್ದಲ್ಲ, ಅದು ಆಗಂತುಕ. ಈ ಅದ್ಭುತ ಕೃತಿಯ ಭೂಮಿಕೆಯೇ ಸುಮಾರು 57 ಪುಟಗಳಷ್ಟಿದೆ. ಈ ಮೌಲಿಕ ಕೃತಿ ಮೋಕ್ಷಶಾಸ್ತ್ರವಷ್ಟೇ ಅಲ್ಲ, ಜೀವನಶಾಸ್ತ್ರವೂ ಹೌದು. ಭಗವದ್ಗೀತೆಯಲ್ಲಿರುವ ಜ್ಞಾನ ಸಂಪತ್ತು ಸಾಗರದ ಆಳವನ್ನು ಮೀರಿದ್ದು. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಗೀತೆಯನ್ನು ಓದುವುದಕ್ಕಿಂತ ಮುಂಚಿನ ಅಂದರೆ ಪೂರ್ವ ಸಿದ್ಧತೆಯ ಕುರಿತಾಗಿ ಡಾಕ್ಟರ್ ಗುರುರಾಜ್ ಖರ್ಜ್ಗೆ ಅವರು ಮಾತನಾಡಿದ್ದಾರೆ. ಗೀತಾಭ್ಯಾಸಕ್ಕೆ ತಾಳ್ಮೆಯ ಜೊತೆ ಜೊತೆಗೆ ನಂಬಿಕೆಯೂ ಕೂಡ ಅಷ್ಟೇ ಮುಖ್ಯ ಅನ್ನುವುದನ್ನು ಅವರು ಒತ್ತಿ ಹೇಳಿದ್ದಾರೆ. ಹಂತ ಹಂತವಾಗಿ ನಾವು ಗೀತೆಯನ್ನು ಅಭ್ಯಸಿಸುವುದರಿಂದ ದೊರಕಬಹುದಾದಂತಹ ಪ್ರಯೋಜನಗಳ ಬಗ್ಗೆಯೂ ಅವರು ಮಾತನಾಡಿದ್ದಾರೆ. ಫೇತ್ ಕ್ಯಾನ್ ಮೂವ್ ಮೌಂಟೇನ್ಸ್, ಅಂದರೆ ನಂಬಿಕೆಗೆ ಪರ್ವತವನ್ನೇ ಅಲುಗಿಸುವ ಶಕ್ತಿ ಇದೆ ಅಂತ ಹೇಳ್ತಾ ನಾವು ಇಂದಿನ ಜೀವನ ಧರ್ಮ ಯೋಗ ಕಾರ್ಯಕ್ರಮವನ್ನು ತಮಗೆ ಕೇಳಿಸ್ತಾ ಇದ್ದೇವೆ.
2: ಸಹೃದಯರಿಗೆಲ್ಲ ನನ್ನ ಪ್ರಣಾಮಗಳು. ನಮೋಸ್ತುತಿ ವ್ಯಾಸ ವಿಶಾಲ ಬುದ್ಧೆ ಫುಲ್ಲಾರವಿಂದ ಯತ ಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಕನ್ನಡ ನಾಡು ಕಂಡಂತಹ ಶತಮಾನದ ಅತ್ಯಂತ ಶ್ರೇಷ್ಠ ಋಷಿ ಸದೃಶರಾದಂಥ ಜ್ಞಾನದ ಪರ್ವತವೇ ಆದಂತಿದ್ದ ಡಾಕ್ಟರ್ ಡಿ ವಿ ಜಿ ಅವರ ಮೇರುಕೃತಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ, ಅಥವಾ ಅತ್ಯಂತ ಪ್ರಿಯವಾದಂಥ ಹೆಸರು ಜೀವನ ಧರ್ಮಯೋಗ. ಇದನ್ನ ಕುರಿತು ನಾನು ನನ್ನ ಬಾಲಭಾಷೆಯನ್ನು ಶುರು ಮಾಡೋದಕ್ಕಿಂತ ಮೊದಲು ಡಿ ವಿ ಜಿ ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. ಅವ್ರ ಮಾತನ್ನು ಹೇಳ್ತೇನೆ. ಅವ್ರ ಮುನ್ನುಡಿಯಲ್ಲಿ ಬರೀತಾರೆ, ಇದು ಸಂಕಲ್ಪಪೂರ್ವಕವಾಗಿ ರಚಿಸಿದ ಗ್ರಂಥವಲ್ಲ, ಆಗಂತುಕ ಸಂದರ್ಭಗಳಿಂದ ಹುಟ್ಟಿದ ಗ್ರಂಥ. ಮತ, ತತ್ವ, ಧರ್ಮ, ದೈವ ಮೊದಲಾದ ಸೂಕ್ಷ್ಮ ಪವಿತ್ರ ವಿಚಾರಗಳಿಗೆ ನಾನು ಬಾಯಿ ಹಾಕತಕ್ಕದ್ದಲ್ಲವೆಂದು ಮೊದಲಿಂದು ನಿಯಮ ಮಾಡಿಕೊಂಡಿದ್ದೆ. ಇಂಥ ವಿಚಾರಕ್ಕೆ ಅವಶ್ಯವಾದ ಶಾಸ್ತ್ರಜ್ಞಾನವಾಗಲಿ ಅನುಷ್ಠಾನ ಅನುಭವವಾಗಲಿ ನನ್ನ ಪಾಲಿಗೆ ಬಂದಿಲ್ಲ. ನಾನು ಪತ್ರಿಕೋದ್ಯಮದಿಂದ ಹೊಟ್ಟೆ ಹೊರಕೊಳ್ಳುವನು. ಸಂತೆ ಮಾಡದಲ್ಲಿ ನನ್ನ ನಿತ್ಯದ ಬೀಡಾರ. ಗುಡಿ ಮಠಗಳು ನನಗೆ ಬಲು ದೂರ. ಆದರೆ ದೈವದ ಅಗಟ ವಿಘಟದಲ್ಲಿ ಮೈಲಿಗೆಯವನಿಗೆ ಮಡಿಯ ಕೆಲಸ ಒದಗಿ ಬರುವುದುಂಟು. ಮಹಾಭಾರತದಲ್ಲಿ ವ್ಯಾಧನಿಗೆ ಧರ್ಮೋಪದೇಶದ ಕರ್ತವ್ಯ ಒದಗಿದ ಹಾಗೆ ಅಂತ ಡಿ ವಿ ಜಿ ಅವರೇ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡಾಗ ನನಗೆ ಗೊತ್ತಿದೆ ಎಂದು ಭ್ರಮೆಯಿಂದ ಹೇಳೋಕೆ ಬಂದರೆ ಎಂಥ ಅಪಚಾರ ಆಗ್ತದೆ ಅಂತ. ಇನ್ನೊಂದು ವಿಷಯ ನೋಡಿಕೊಂಡೆ, ನನಗಿರುವ ಅವಧಿ 9 ದಿವಸ, ಗೀತೆಯ ಹರಹು 18 ಅಧ್ಯಾಯ. ಜೀವನ ಧರ್ಮ ಯೋಗ ಪುಸ್ತಕ ಇದೆಯಲ್ಲ, ಇದರಲ್ಲಿ ಸುಮಾರು 636 ಪುಟ ಇದೆ. ಹೇಗೆ ನೋಡಿದರೂ ಇದೊಂದು ಕ್ಲಿಷ್ಟದ ಕೆಲಸ ಅನ್ನಿಸ್ತದೆ. ಅದರ ಜೊತೆಗೆ ನನ್ನ ಅಲ್ಪಜ್ಞಾನವನ್ನು ಸೇರಿಸಿದರೆ ಇದೊಂದು ಅಸಾಧ್ಯವಾದ ಕೆಲಸನೇ ಅಂತ ಅನ್ನಿಸ್ತದೆ. ನಾನು ವಿಚಾರ ಮಾಡಿದೆ, ಮೊದಲೇ ನೇರವಾಗಿ 1ನೇ ಅಧ್ಯಾಯಕ್ಕೆ ಹೋಗ್ಬಿಡ್ಬಹುದಾ, ಚರ್ಚೆ ಮಾಡಬಹುದಾ ಅಂತ. ಆದರೆ ತಾವೆಲ್ಲ ಗಮನಿಸಿದ್ದೀರಿ, ಈ ಪುಸ್ತಕದ ಮೊದಲು ಅಧ್ಯಾಯ ಶುರು ಆಗೋದಕ್ಕಿಂತ ಮೊದಲು ಸುಮಾರು 57 ಪುಟಗಳಷ್ಟು ಭೂಮಿಕೆ ಬರೆದಿದ್ದಾರೆ ಡಿ ವಿ ಜಿ. ನಾನು ಬಹುಶಃ ಮೊದಲೇ ವಿಚಾರ ಮಾಡಿಕೊಂಡಿದ್ದರೆ 4 ದಿವಸ ಬರೀ ಭೂಮಿಕೆ ಬಗ್ಗೆ ಮಾತಾಡಬಹುದಾಗಿತ್ತು. ಅಷ್ಟು ಅದ್ಭುತವಾದಂಥ ಮೌಲಿಕವಾದಂಥ ಕೃತಿ ಅದು. ಆ ಭೂಮಿಕೆ ಈ ಭಗವದ್ಗೀತೆ ವ್ಯಾಸಂಗಕ್ಕೆ ಏನು ಪೂರ್ವ ಸಿದ್ಧತೆ ನಾವು ಮಾಡ್ಕೋಬೇಕೋ ಅದೆಲ್ಲದರ ಪರಿಚಯ ಇದೆ ಅದರೊಳಗೆ. ಅದು ಒಂದೇ ಪುಸ್ತಕವಾಗಿ ಬರುವಷ್ಟು ಶಕ್ತಿ ಮೌಲ್ಯವಾದಂಥದ್ದು ಆ ಭಾಗ ಅದು. ಅದಕ್ಕೆ ಅನ್ನಿಸ್ತು ಕೆಲವೊಂದು ಸಣ್ಣ ಅಧ್ಯಾಯಗಳನ್ನು ಎರಡೆರಡು ಬೇಕಾದ್ರೆ ಹೇಳ್ಕೋಬೋದು ಒಂದೊಂದು ದಿವಸ, ಆದರೆ ಈ ಭೂಮಿಕೆಯನ್ನು ಮಾತ್ರ ಬಿಡಬಾರ್ದು ಅಂದ್ಕೊಂಡೆ ನಾನು. ಯಾಕಂದರೆ ನಮ್ಮಂಥವರಿಗೆ, ಸಾಮಾನ್ಯರಿಗೆ ಡಿ ವಿ ಜಿ ಇಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಾಗಲಿ, ಅಥವಾ ಈ ಪುಸ್ತಕ ಬೇರೆ ವ್ಯಾಖ್ಯಾನಗಳಿಂದ ಹೇಗೆ ಭಿನ್ನವಾಗ್ತದೆ ಅಂತ ನೋಡಬೇಕಾದ್ರೆ ನಾವು ಭೂಮಿಕೆಯನ್ನು ನೋಡಬೇಕಾಗ್ತದೆ. ಆ ಭೂಮಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ನನಗೆ ಅದು ಓದ್ತಾ ಇರಬೇಕಾದ್ರೆ ಅನ್ನಿಸ್ತು, ಸುಮಾರು 2-3 ದಿನಗಳ ಒಳಗೆ ಚಿಂತನೆ ಮಾಡಿದರೂ ಕೂಡ ಮುಗಿಲಾರದಂಥ ಭಂಡಾರ ಇದೆ. ಆದರೆ ನಾನು ಒಂದು ದಿವಸಕ್ಕೆ ಸೀಮಿತ ಮಾಡ್ಕೋತೇನೆ ಅದನ್ನು. ತಮಗೆ ಗೊತ್ತಿದ್ದ ಹಾಗೆ ಬಾಳಿಗೊಂದು ನಂಬಿಕೆ ಕೂಡ ಸುಮಾರು 8 ಪುಟಗಳಿದ್ದಂಥದ್ದು. ಇದನ್ನು ಅದಕ್ಕಿಂತ ಆಳವಾಗಿ ತುಂಬ ಚಿಂತನೆಯಿಂದ ತುಂಬಿ ಬರೆದಿದ್ದಾರೆ. ಭಗವದ್ಗೀತೆಯ ಪ್ರಯೋಜನ ಏನು ಅಂತ ಬರೀತಾರೆ ಡಿ ವಿ ಜಿ ಮೊದಲು. ಪ್ರಯೋಜನ ಏನು ನಮಗೆ ಇದರಿಂದ ಅಂತ, ಪೂರ್ವಿಕರು ಭಗವದ್ಗೀತೆಯನ್ನು ಮೋಕ್ಷಶಾಸ್ತ್ರ ಎಂದು ಕರೆದರು. ಆದರೆ ಹೇಳ್ತಾರೆ ಡಿ ವಿ ಜಿ, ಭಗವದ್ಗೀತೆ ಮೋಕ್ಷಶಾಸ್ತ್ರವೂ ಹೌದು, ಅದರ ಜೊತೆಗೆ ಜೀವನಶಾಸ್ತ್ರವೂ ಹೌದು. ಅವರು ಎಷ್ಟು ಸುಲಭವಾದ ಉದಾಹರಣೆ ಕೊಡ್ತಾರೆ ಅಂದರೆ, ಒಂದು ಗುಡಿ ಇದೆ ಅಂದರೆ ನಮ್ಮ ಕಲ್ಪನೆ ಬರೋದೇನು, ಮನಸ್ಸಿಗೆ ಬರುವಂಥ ಕಲ್ಪನೆ ಏನು, ಗುಡಿ ಅಂದ ತಕ್ಷಣ ಒಂದು ಮೂಲ ವಿಗ್ರಹ ಇದೆ, ಒಂದು ಗರ್ಭಗುಡಿ ಇದೆ, ಅದಕ್ಕೊಂದು ಪ್ರದಕ್ಷಿಣಾ ಪಥ ಇದೆ, ಅಲ್ಲಿ ನವರಂಗ ಇದೆ, ಅಲ್ಲೊಂದು ನಂದಿ ಇದೆ, ಅದಕ್ಕೊಂದು ಬಲಿಪೀಠ ಇದೆ, ಧ್ವಜಸ್ತಂಭ ಇದೆ, ಸುತ್ತಲೂ ಒಂದು ವಿಮಾನ ಇದೆ, ಗೋಪುರ ಇದೆ ಅಂತೆಲ್ಲ ಕಣ್ಣು ಮುಂದೆ ಬರ್ತದೆ. ಯಾಕಂದ್ರೆ ಹೇಳ್ತಾರೆ, 1,000 ಜನರು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇಟ್ಕೊಂಡ್ರೆ ಅದರ ಒಬ್ಬನಿಗೆ ಮಾತ್ರ ಬಹುಶಃ ಆ ಗೋಪುರವನ್ನೇರಿ ಮೇಲಿರುವಂತಹ ಕನಕದ ಕಲಶ ಇದೆಯಲ್ಲ, ಬಂಗಾರದ ಕಲಶ, ಅದನ್ನು ಮುಟ್ಟೋ ಶಕ್ತಿ ಇರಬಹುದು. 1,000 ಜನದಲ್ಲಿ ಒಬ್ಬ ಮಾತ್ರ ಹೋಗಿ ಮೇಲೆ ಕಲಶವನ್ನು ಮುಟ್ಟಿ ಬರಬಹುದು. ಬಾಕಿ 999 ಜನದ ಪರಿಸ್ಥಿತಿ ಹೇಗಿದೆ? ಅವ್ರು ಹೇಳ್ತಾರೆ, ಅವರಿಗೆ ಕಲಶ ಹತ್ತೋದು ಬೇಕಾಗಿಲ್ಲ, ಅವರಿಗೆ ಪ್ರದಕ್ಷಿಣೆ ಮಾಡಿ ಮೂರ್ತಿ ದರ್ಶನ ಮಾಡಿಕೊಂಡು ಪ್ರಸಾದ ತೀರ್ಥ ತಗೊಂಡು ಬಂದರೆ ಸಾಕು, ತೃಪ್ತಿ ಆಗ್ತದೆ. ಒಬ್ಬ ಧೈರ್ಯ ಮಾಡಿ ಮೇಲೆ ಕಲಶ ಮುಟ್ಟಿದರೆ 999 ಜನಕ್ಕೆ ಪ್ರದಕ್ಷಿಣೆ ಹಾಕಿ ತೀರ್ಥ ಪ್ರಸಾದ ಸಿಕ್ಕರೆ ಸಾಕು, ಸಂತೋಷ ಆಗ್ತದೆ ಅವರಿಗೆ. ಅದರಂತೆ ಈ ಭಗವದ್ಗೀತೆಯಿಂದ, ಅದರಲ್ಲಿರುವಂಥ ಮೋಕ್ಷೋಪದೇಶದಿಂದ ಪ್ರಯೋಜನ ಪಡೆಯಬಲ್ಲವರು 1,000 ಒಬ್ಬರಾದರೆ ನಾವು 999 ಜನಕ್ಕೆ ಏನು ಬೇಕಾಗ್ತದೆ? ಆ ಭಗವದ್ಗೀತೆಯಲ್ಲಿರುವಂಥ ಧರ್ಮೋಪದೇಶ ಸಾಕು ನಮಗೆ ಅನಿಸುತ್ತೆ. ಆದ್ದರಿಂದ ಡಿ ವಿ ಜಿ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ, ಒಬ್ಬನಿಗೆ ಬೇಕಾಗುವಂಥ ಮೋಕ್ಷ ದರ್ಶನ ಬೇಕಾದ್ರೆ ಪಡ್ಕೊಳ್ಳಿ, ಅವನೇನು ತೊಂದರೆ ಇಲ್ಲ. ಆದರೆ 999 ಜನ ಬಿಟ್ಟುಬಿಡ್ತೀವಲ್ಲ ಅಂತ ಯಾರೋ ಹೇಳ್ತಾ ಇದ್ರು. ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಈ ಪ್ರೋಗ್ರಾಮ್ ಯಾಕೆ ಹಾಕ್ಕೊಂಡಿದ್ದೀರಿ ಅಂತಂದರೆ, ನಮ್ಮಲ್ಲಿ ಭಾಳ ಪ್ರತಿಭಾಶಾಲಿ ಹುಡುಗರಿದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ಅಂತ ಕೇಳಿದರು. 2-3 ಜನ ತುಂಬ ಸಾಧನೆ ಮಾಡಿದ್ದಾರೆ ಹುಡುಗರು ಅಂತ. ಅದಕ್ಕೆ ಅವ್ರು ಕೇಳಿದರು ಇನ್ನೊಬ್ಬರು ಪೇರೆಂಟು, ಅಲ್ಲ ಸ್ವಾಮಿ, ನೀವು 3 ಜನರ ಬಗ್ಗೆ ಮಾಡ್ತಿದ್ದೀರಿ, ಇನ್ನು ಉಳಿದಂಥ 600 ಜನರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲಲ್ಲ, ಅವ್ರಿಗೇನು ಮಾಡ್ತಿದ್ದೀರಿ ಅಂತ. ನಮ್ಮ ಗಮನ ಇರಬೇಕಾದದ್ದು ಬಹಳಷ್ಟು ಜನಕ್ಕೆ ಅವಕಾಶ ಹೇಗಾಗ್ತದೆ, ಪ್ರಯೋಜನ ಏನಾಗ್ತದೆ ಅಂತ. ಡಿ ವಿ ಜಿ ಮನಸ್ಸು ಅದು. ಅದಕ್ಕೆ ಹೇಳ್ತಾರೆ, ಈ 999 ಜನದಲ್ಲಿ ಜೀವನದ ಎಲ್ಲ ಸ್ತರದ ಜನನೂ ಇದ್ದಾರೆ ಅಂತ. ಸಾಧಕರು, ಸ್ವಲ್ಪ ಸಾಧನೆ ಮಾಡಿದವರು, ಸಾಧನೆ ಮಾಡೋಕ್ಕಾಗದೇ ಇರುವಂಥವರು, ಗಂಡಸರು, ಹೆಂಗಸರು, ಓದಿದವರು, ಅವಿದ್ಯಾವಂತರು, ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಪ್ರಯೋಜನ ಏನಾಗ್ತದೆ ಗೀತೆಯಿಂದ ಅಂತ? ಈ ಗೀತೆಯ ಉಪದೇಶದಿಂದ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜೀವನವನ್ನು ಕ್ರಮಕ್ರಮವಾಗಿ ಉತ್ತಮಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಒಂದೇ ಸಲ ಥಟ್ಟಂತ ಮೇಲೆ ಹೋಗಬೇಕು ಮೋಕ್ಷಕ್ಕೆ ಅಂತ ಅವರ ಆಸೆ ಇಲ್ಲ. ಕ್ರಮಕ್ರಮವಾಗಿ, ಹಂತ ಹಂತವಾಗಿ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶ ನಮಗೆ ಇದರೊಳಗಿದೆ. ಮುಖ್ಯವಾಗಿ ಹೇಳ್ತಾರೆ ಇಲ್ಲಿರುವಂಥ ಸಂಪತ್ತೇನು ಅಂತ, ಪ್ರತಿಯೊಬ್ಬರಿಗೂ ಜೀವನದ ಬಗ್ಗೆ ಬರುವಂಥ ಗೌರವ, ಜೀವನೋತ್ಸಾಹ, ಧೈರ್ಯ ಮತ್ತು ಸಂಶಯ ಬಂದಾಗ ನಂಬಿಕೆ, ಇದನ್ನು ಕೊಡುವಂಥ ಒಂದು ವಸ್ತು ಭಗವದ್ಗೀತೆ ಅಂತ. ನೋಡಿ, ಇವು 4 ಸಾಕಲ್ವೇ ನಮಗೆ? ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ನೋಡಿ. ಜೀವನದ ಬಗ್ಗೆ ಗೌರವ, ಇದು ಏನು ಜೀವನ ರೀ ನಮ್ಮದು ಅಂತ ಕೊರಗೋ ಕಾರಣ ಇಲ್ಲ. ಜೀವನ ಕೊರಗುವಂಥ ವಸ್ತು ಅಲ್ಲ, ಗೌರವಿಸುವಂಥ ಒಂದು ವಸ್ತು. ಜೀವನೋತ್ಸಾಹ, ನಾನು ಹೋದ ಸಲ ಒಂದು ಮಾತನ್ನು ಹೇಳಿದ್ದೆ, ಜೀವನೋತ್ಸಾಹ ಮಾತು ಬಂದಾಗ ಒಂದು ಅದ್ಭುತ ಉಪಮೆಯನ್ನು ನಮ್ಮ ರಾಜರತ್ನ ಮೇಲೆ ಮೇಲೆ ಕೊಡೋರು. ಈಗ ಬೇಕಾದಷ್ಟು ಹಳೆ ಬಿಲ್ಡಿಂಗಲ್ಲಿ ಆ ಪೈಪ್ ಹಾಕಿರ್ತಾರೆ, ಮೇಲೆ ಮೊಳಗೆ ಮೇಲೆ ಬಿದ್ದಂಥ ನೀರು ಹರಿದು ಹೋಗಲಿ ಅಂತ ಒಂದು ಪೈಪ್ ಹಾಕಿರ್ತಾರೆ. ಆ ಪೈಪ್ ಪಕ್ಕದಲ್ಲಿ ಲೋಂಚೂರು ಕೊರಕಲಿದ್ದಾಗ ತಾವು ಗಮನಿಸಿರಬೇಕು, ಒಂದು ಸಸಿ ಬಂದಿರುತ್ತೆ, ಒಂದು ಬಳ್ಳಿ ಬರುತ್ತೆ, ಒಂದು ಗಿಡ ಬರುತ್ತೆ. ಅದು ನೋಡಿ, ಅದು ಎಲ್ಲಿ ಬೀಜ ಬಂತೋ, ಎಲ್ಲಿ ಕಾಂಕ್ರೀಟ್ ಮೇಲೆ ಬಿತ್ತೋ, ಅದು ಎಲ್ಲಿ ಸೇರ್ಕೊಳ್ತೋ, ಅದಕ್ಕೆ ನೀರು ಎಲ್ಲಿ ಸಿಕ್ತೋ, ಯಾವಾಗಲೂ ಒಂದು ಚೂರು ನೀರು ಸಿಕ್ಕಂತಹ ಬೀಜ ಬೆಳೆದು ಒಂದು ಸಸಿಯಾಗಿ ನಿಂತ್ಕೊಳ್ತಲ್ಲ ಕೊರಕಲಲ್ಲಿ. ನೀವು ಹಂಪಿ ಕಡೆಗೆ ಹೋದರೆ ಕಲ್ಲು ಬಂಡೆ ಸಾಕಷ್ಟು ಕಲ್ಲು ಬಂಡೆ ಬಿದ್ದಿದೆ. ಒಂದು ಯಾವುದೋ ಕಲ್ಲು ಬಂಡೆ ಮೇಲೆ ಸ್ವಲ್ಪ ಆಳು ತೆಗ್ಗಿದೆ, ಆ ತೆಗ್ಗಿನಲ್ಲಿ ಎಲ್ಲಿದೋ ಬಂದು ಧೂಳಿದೆ, ಆ ಧೂಳಲ್ಲಿ ನಾಲ್ಕು ಗರಿಕೆ ತಲೆ ಎತ್ಕೊಂಡು ನಿಂತ್ಕೊಂಡಿದೆ. ಅದು ಯಾವಾಗಾದರೂ ನೀರು ಬಿದ್ದರೆ ಕೊಚ್ಕೊಂಡು ಹೋಗ್ಬಿಡುವಂಥದ್ದು. ಆದರೆ ಇಷ್ಟೆಲ್ಲ ಕಷ್ಟ ಇದ್ರು ತಲೆ ಎತ್ಕೊಂಡು ನಿಂತ್ಕೊಂಡಿದೆಯಲ್ಲ ಗರಿಕೆ, ಅದಕ್ಕಿರುವಂಥ ಜೀವನೋತ್ಸಾಹ ನಮಗೆ ಬೇಡವಾ? ಆ ಗೋಡೆ ಕೊರಕಲಿದ್ದಂಥ ಬಳ್ಳಿಯಷ್ಟು ಜೀವನೋತ್ಸಾಹ ನಮಗೆ ಬೇಡವಾ? ನಾವು ಕೊರಗಿ ಹೇಳ್ತೇವೆ, ಅಯ್ಯೋ ನನ್ನ ಜೀವನ, ಅಯ್ಯೋ ನನ್ನ ಜೀವನ ಹೇಗಾಯಿತು. ಅದಕ್ಕೆ ಹೇಳ್ತಾರೆ ಜೀವನದ ಬಗ್ಗೆ ಕೊರಗಿರೋದು ಬೇಡ, ಜೀವನೋತ್ಸಾಹ ಇರಬೇಕು ಅಂತ. ಧೈರ್ಯ, ಎಷ್ಟೋ ಬಾರಿ ಸಣ್ಣ ಸಣ್ಣ ವಿಷಯದಲ್ಲಿ ಅಧೈರ್ಯಗೊಂಡದ್ದು ಉಂಟು ನಾವು. ಅದಾಗಬಾರ್ದು, ಧೈರ್ಯ ಇರಬೇಕು. ಅದಕ್ಕೆ ಕೊಡೋದಂತ ಶಕ್ತಿ ಭಗವದ್ಗೀತೆಗಿದೆ. ಮುಖ್ಯವಾಗಿ ಸಂಶಯ ಬಂದಾಗ ನಮಗೆ ಕೊಡುವಂಥ ನಂಬಿಕೆ. ಯಾವಾಗಲೂ ನಂಬಿಕೆ ಸ್ವಲ್ಪ ಅಲುಗಾಡಿದಾಗ ಜೀವನದಲ್ಲಿ ಅಭದ್ರತೆ ಬರ್ತದೆ. ಇವೆಲ್ಲವೂ ಕೊಡುವಂಥ ಶಕ್ತಿ, ಆ ಸಂಪತ್ತು ಭಗವದ್ಗೀತೆಯಲ್ಲಿದೆ. ಆದ್ದರಿಂದ ಅದರ ಪ್ರಯೋಜನ ನಮಗಿದೆ. ಎರಡನೇದು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಈ ಭಗವದ್ಗೀತೆ ಓದುವಾಗ ನಾವು ಏನು ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕು ಅಂತ. ಏನೇನು ಸಿದ್ಧತೆ ಮಾಡಿಕೊಳ್ಬೇಕು? ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಇಟ್ಟಿದ್ದಾರೆ ಒಂದೊಂದನ್ನು ಅಂದ್ರೆ, ಮೊದಲನೇದು ಕಂಡೀಷನ್, ಮೊದಲನೇ ಪೂರ್ವ ಸಿದ್ಧತೆ ಅಂದರೆ ಗೀತೆಯ ಅಭ್ಯಾಸಕ್ಕಿಂತ ಮೊದಲು ಒಂದು ಸ್ಪಷ್ಟ ಕಲ್ಪನೆ ನಮಗಿರಬೇಕು. ಏನು? ಗೀತೆಯ ಎಲ್ಲ ಭಾಗ ಎಲ್ಲರಿಗೂ ಒಂದೇ ಸಮನಾಗಿ ಅರ್ಥವಾಗತಕ್ಕದ್ದಲ್ಲ. ಮೊದಲು ಫಸ್ಟ್ ಸ್ಟೇಟ್ಮೆಂಟ್, ಗೀತೆಯ ಎಲ್ಲ ಭಾಗ ಎಲ್ಲರಿಗೂ ಒಂದೇ ಸಮನಾಗಿ ಅರ್ಥವಾಗತಕ್ಕದ್ದಲ್ಲ. ಯಾಕೆ ಹೇಳ್ತಾರೆ ಅಂದರೆ, ನಾವು ಕೆಲವರು ಪುಸ್ತಕ ಓದ್ತೇವೆ, ನಮ್ಮಲ್ಲಿ ಕೆಲವರು ಪುಸ್ತಕ ತೆಗೆದ ತಕ್ಷಣ ಮೊದಲನೇ ಪುಟ ಚೆನ್ನಾಗಿ ಅನಿಸುತ್ತೆ, ಎರಡನೇ ಸ್ವಲ್ಪ ತಲೆ ಭಾರಿ ಆದ ತಕ್ಷಣ ಏನೋ ಪುಸ್ತಕ ಇಷ್ಟ ಆಗ್ತಾ ಇಲ್ಲ ನನಗೆ, ಓದಲ್ಲ. ಅದಕ್ಕೆ ಹೇಳ್ತಾರೆ ಮೊದಲೇ ತಯಾರಾಗಿರಿ, ಎಲ್ಲ ಭಾಗನೂ ಎಲ್ರಿಗೂ ಅಷ್ಟೇ ಸಮನಾಗಿ ಅರ್ಥ ಆಗಬೇಕು ಅಂತಿಲ್ಲ, ಅರ್ಥ ಆಗಲಿಕ್ಕಿಲ್ಲ. ನಮ್ಮ ಶ್ರದ್ಧೆಗೆ ಬುದ್ಧಿಶಕ್ತಿಗೆ ತಕ್ಕ ಹಾಗೆ ಗೀತೆಯ ಅರ್ಥ ನಮಗೆ ಹೊಳೆದಿತ್ತು. ನನ್ನ ಹಿಂದೆ ಸಾಧನೆ ಏನಿದೆಯೋ, ನನ್ನ ತಯಾರಿ ಏನಿದೆಯೋ ಅದರ ಮಟ್ಟಕ್ಕೆ ತಕ್ಕ ಹಾಗೆ ಗೀತೆ ನನಗೆ ಅರ್ಥ ಕೊಡ್ತಾ ಹೋಗ್ತದೆ. ಆದ್ದರಿಂದ ಅಕಸ್ಮಾತ್ತಾಗಿ ಅರ್ಥ ಮುಂದೆ ಮಾತು ಬರ್ತದೆ, ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಎಲ್ರಿಗೂ ಆಗ್ತದೆ ಅಂತಿಲ್ಲ. ಹೋದ ಸಲ ಹೇಳಿದ್ದೇನೋ ನೆನಪಿಲ್ಲ, ಪುನರಾವರ್ತನೆ ಆದರೆ ಕ್ಷಮಿಸಬೇಕು. ಒಬ್ಬ ಊರಲ್ಲಿ ಒಬ್ಬ ಪಂಡಿತರಿದ್ದರು, ಬಹಳ ದೊಡ್ಡ ಪಂಡಿತರು, ವಿದ್ವಾಂಸರು, ಸಂಸ್ಕೃತ ಚೆನ್ನಾಗಿ ಓದ್ಕೊಂಡವರು. ಅವ್ರಿಗೆ ಭಗವದ್ಗೀತೆ ಮೇಲೆ ಅಥಾರಿಟಿ, ಭಾರಿ ಅಥಾರಿಟಿ. ಅವರು ಭಗವದ್ಗೀತೆನ ಎಷ್ಟು ಸಲ ಓದಿದ್ರೋ ಏನು, ಶ್ಲೋಕಗಳು ಬಾಯಿಗೆ ಬರೋದಷ್ಟೇ ಅಲ್ಲ, ಅದ್ರ ವ್ಯಾಖ್ಯಾನ ಕೂಡ ಬಾಯಲ್ಲಿ ಇತ್ತು ಅವ್ರಿಗೆ, ಅಷ್ಟು ಚೆನ್ನಾಗಿ ಮಾಡಬಹುದು ಅಂತ. ಅವ್ರಿಗೊಂದು ಆಸೆ ಹುಟ್ಟುಬಿಡ್ತು, ನನಗೇನೋ ಭಗವದ್ಗೀತೆ ಚೆನ್ನಾಗಿ ಬರುತ್ತೆ, ನಮ್ಮ ರಾಜನಿಗೆ ಭಗವದ್ಗೀತೆ ಹೇಳಬೇಕು ನಾನು. ಅವನಿಗೊಂದು ಸ್ವಲ್ಪ ತಿಳಿಸ್ಬಿಟ್ರೆ ಆಯ್ತಲ್ಲ, ಪಾಪ ಭಾಳ ಬ್ಯುಸಿ ಇರ್ತಾನೆ ಅವನು, ಅವನಿಗೊಂದ್ಸಲ ನಾ ಪ್ರಯತ್ನ ಮಾಡಿ ಹೇಳಿಬಿಡೋಣ ಅರ್ಥ ಅಂತ. ರಾಜನಿಗೆ ಹೇಳೋದು ಹೇಗೆ, ಯಾರದೋ ಮಂತ್ರಿಗಳ ಮೂಲಕ ಹೇಳಿಸಿದ್ರಂತೆ. ಅವನು ರಾಜ ಮುಂದೆ ಹೋಗ್ತಾ ಬಂದ, ಟೈಮ್ ಇಲ್ಲ ನನಗೆ, ಈಗ ಮುಂದಿನ ತಿಂಗಳು ನೋಡೋಣ, ಆಮೇಲೆ ನೋಡೋಣ ಅಂತ. ಎರಡು ಮೂರು ಸಲ ನಿರಾಶೆ ಆಯಿತು ಪಂಡಿತರಿಗೆ, ನಾನು ಹೇಳೋಕೆ ರೆಡಿ ಇದ್ದರೂ ಕೇಳೋಕೆ ರೆಡಿ ಇಲ್ಲಲ್ಲ ಮನುಷ್ಯ ಆತ ಅಂತ. ಕೊನೆಗೆ ಎಷ್ಟೋ ತಿಂಗಳಾದ ಮೇಲೆ ರಾಜ ಹೇಳಿದ್ದಂತೆ, ನನಗೊಂದು 5 ನಿಮಿಷ ಟೈಮ್ ಇದೆ, 5 ನಿಮಿಷದಲ್ಲಿ ನೀವು ಭಗವದ್ಗೀತೆ ಹೇಳಿಬಿಡಿ ಅಂದಂತೆ. ಇವ್ರಿಗೆ ಭಾಳ ಬೇಜಾರಾಯಿತು, ಇಷ್ಟೊಂದು ವರ್ಷ 30-40 ವರ್ಷ ಭಗವದ್ಗೀತೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ, 5 ನಿಮಿಷದಲ್ಲಿ ಏನು ಹೇಳೋಕ್ಕಾಗ್ತದೆ ಅಂತ. ಆದರೆ ನಮ್ಮಲ್ಲಿ ಆಪ್ಟಿಮಿಸಮ್ ಇದೆಯಲ್ಲ, ಎಷ್ಟು ಬಲವಾಗಿರ್ತದೆ ಅಂದರೆ, ಆಯಿತು 5 ನಿಮಿಷ ಸಿಕ್ಕರೂ ಸಾಕು, 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಹೇಳಿಬಿಡ್ತೀನಿ ಅಂದರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದು ಇನ್ನು ಮುಂದೆ ಹೇಳಿಲ್ಲ ಅವ್ರು, ಇನ್ನೂ ಸಾಕು ಸಾಕು ಸಾಕು ಸಾಕು ಅಂದ್ಬಿಟ್ಟ ಅವನು. ಇದು ಅದ್ಭುತವಾದ ಮಾತನ್ನು ಹೇಳಿದ್ರಿ, ಬಹಳ ದೊಡ್ಡ ಪುಸ್ತಕ ಇದೆ, ನಾನು ಅಧ್ಯಯನ ಮಾಡಬೇಕಾದ್ದೇ ಇದು ಅನ್ನಂತೆ. ಆತ ಹೇಳಿದಂತೆ ಪಂಡಿತರು, ಅಲ್ಲ ಸ್ವಾಮಿ, ನಾನು ಮೊದಲನೇ ಶ್ಲೋಕದ ಅರ್ಧ ಪಾದವನ್ನು ಮಾತ್ರ ಹೇಳಿದ್ದೀನಿ, ಅರ್ಧ ಪಾದದಲ್ಲಿ ಬುಕ್ ಭಾಳ ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಪೂರ್ತಿ ಕೇಳಿದ್ದಲ್ಲಿ ಏನಂತೀರೋ ಅಂತ. ಆತ ಹೇಳಿದಂತೆ, ಸಾಕು ಇಷ್ಟು ಸಾಕು, ನನಗೆ ರುಚಿ ಸಿಕ್ತು, ನನಗೆ ಭಾಳ ಅರ್ಥ ಇದೆ ಅಂತ ಗೊತ್ತಾಯ್ತು ಇದರೊಳಗೆ ಅಂತ ಕೇಳಿದಂತೆ. ಅದು ಹೆಂಗೆ ಗೊತ್ತಾಯಿತು ಅಂತ ಹೇಳಿದಂತೆ. ಆತ ಹೇಳಿದ್ರಂತೆ, ರಾಜ ಹೇಳಿದ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇದೆಯಲ್ಲ, ಸ್ವಲ್ಪ ಪದಗಳನ್ನು ಆ ಕಡೆ ಈ ಕಡೆ ಮಾಡಿದರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಧರ್ಮವನ್ನೇ ಮಾಡು ಅಂತ ಹೇಳಿದಂಗಾಯಿತು. ಇದು ಮೊದಲನೇ ಶ್ಲೋಕದ ಅರ್ಧ ಪಾದದಲ್ಲೇ ಇಷ್ಟೊಂದು ಅರ್ಥ ಇರಬೇಕಾದ್ರೆ ಪುಸ್ತಕ ಹೇಗಿರಬೇಕು, ನಾನು ಓದ್ಕೋತೀನಿ ಹೋಗಿ ಅಂತ ಕಳಿಸಿದ್ದಂತೆ. ಪಂಡಿತ್ ಹೇಳಿದ್ರು ಅದು ನನಗೆ ಹೊಳದೇ ಇರಲಿಲ್ಲಲ್ಲ ಅಂದರು ಅವರು. ನನಗೆ ಪೂರ್ತಿ ಶ್ಲೋಕ ಹೇಳಿ ಅರ್ಥ ಹೇಳೇ ಗೊತ್ತು, ಹೊರತಾಗಿ ಇದನ್ನು ಅರ್ಥ ಆಗಲಿಲ್ಲ ಅರ್ಧ ಪಾದದಲ್ಲಿರುವಂಥದ್ದು ಅಂತ. ಅವರವ್ರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವರ ಪರಿಶ್ರಮಕ್ಕೆ ತಕ್ಕ ಹಾಗೆ ಭಗವದ್ಗೀತೆ ಅರ್ಥ ಕೊಟ್ಟಿತ್ತು ಅಂತ. ಎರಡನೇದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾರೆ, ನಮಗೆಲ್ಲ ಬುದ್ಧಿ ಮಾತದು. ನಮ್ಮ ತಿಳುವಳಿಕೆಯ ಮಟ್ಟದ ಮೇಲಿನ ಅಂಶ ನಮಗೆ ಅರ್ಥವಾಗದೆ ಹೋಗಬಹುದು. ನನ್ನ ತಿಳುವಳಿಕೆ ಮಟ್ಟ ಇಲ್ಲಿದ್ದರೆ ಅದಕ್ಕಿಂತ ಹೆಚ್ಚಿನ ವಿಷಯವನ್ನು ನನಗೆ ಅರ್ಥ ಆಗದೆ ಹೋಗ್ಬೋದು. ಆಗ ನಮಗೆ ಅರ್ಥ ಆಗಲಿಲ್ಲ, ನಮ್ಮ ಬುದ್ಧಿಗೆ ಸರಿ ತೋರಲಿಲ್ಲ ಎಂದು ಹೇಳಿ ಗ್ರಂಥವನ್ನು ಓದುವುದನ್ನು ಬಿಟ್ಟು ಬಿಡಬೇಡಿ, ಅರ್ಥ ಆಗಲಿಲ್ಲ ಅಂತ ಬಿಡಬೇಡಿ, ಬಿಟ್ಟರೆ ನಮಗೆ ನಷ್ಟ. ಅದಕ್ಕೆ ಹೇಳ್ತಾರೆ, ಸದ್ಯಕ್ಕೆ ಅರ್ಥವಾದದ್ದಷ್ಟನ್ನು ತಿಳಿದುಕೊಂಡು ಮನನ ಮಾಡಿದರೆ ನಿಧಾನವಾಗಿ ಅದರ ಮೇಲ್ಮಟ್ಟದ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಮಗೆ ಬರ್ತದೆ. ಒಂದು ಕಲ್ಪನೆ ನನ್ನ ಕಣ್ಣು ಬರೋದುಂಟು, ಒಂದು ನಾಲ್ಕು ಅಂತಸ್ತಿನ ಮನೆ ಇದ್ದರೆ ಆ ಮೆಟ್ಟಲುಗಳನ್ನು ಹೇಗೆ ಮಾಡಿದ್ದಾರೆ ಸ್ವಲ್ಪ ಗಮನಿಸಬೇಕು. ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ ಇದ್ದರೆ ಸ್ಟೇರ್ಕೇಸನ್ನು ಹೀಗೆ ನೇರವಾಗಿ ಮಾಡಿದ್ದನ್ನು ಎಲ್ಲೂ ನೋಡಿರ್ಲಿಕ್ಕಿಲ್ಲ ನೀವು. ಸ್ಟೇರ್ಕೇಸ್ ಹೇಗಿರ್ತದೆ ಅಂತಂದರೆ, ಮೆಟ್ಲುಗಳನ್ನು ಮಾಡಿದಾಗ ಒಂದು ಹತ್ತು ಹೆಜ್ಜೆ ಹತ್ತು ಮೆಟ್ಲು ಆದಮೇಲೆ ಒಂದು ಲ್ಯಾಂಡಿಂಗ್ ಸ್ಪೇಸ್ ಅಂತ, ಅಲ್ಲಿ ನಿಂತ್ಕೋಬೇಕು, ಮತ್ತೆ ಏರಬೇಕು, ಮತ್ತೊಂದು ಲ್ಯಾಂಡಿಂಗ್ ಸ್ಪೇಸ್, ಮತ್ತೆ ಏರಬೇಕು. ಹಾಗೆ ಡಿ ವಿ ಜಿ ಒಂದು ಕಲ್ಪನೆ ನಮ್ಮೊಂದು ಕಣ್ಣು ಮುಂದೆ ಕಟ್ಟುತ್ತಾರೆ, ಇದು ಬೆಟ್ಟ ಹತ್ತಿದ ಹಾಗೆ ಅಂತ ಕಲ್ಪಿಸಿಕೊಳ್ಳಿ. ತಿರುಪತಿ ಬೆಟ್ಟ ಹತ್ತೀವಿ ಅಂತ, ತಿರುಪತಿ ಬೆಟ್ಟ ಹತ್ತಿದಾಗ ಒಂದಿಷ್ಟು ಮೆಟ್ಲು ಹತ್ತೋ ತನಕ ಮೊದಲು ಉತ್ಸಾಹ ಇದೆ ನಮಗೆ, ಮೊದಲಿನ ಸ್ವಲ್ಪ ಮೆಟ್ಲು ಉತ್ಸಾಹ ಇರ್ತದೆ. ಒಂದು ಸ್ವಲ್ಪ ಕಾಲು ನೋಯಿಸೋಕೆ ಶುರು ಮಾಡಿದ್ದೆಲ್ಲ ಕೂಡ ಕೂತ್ಕೊಂಡು ಆ ಕಡೆಗೆ ನಿಸರ್ಗ ಸೌಂದರ್ಯ ನೋಡಿ, ಹೋಗಿ ಬರೋರನ್ನು ನೋಡಿ, ಅಥವಾ ತಿಂಡಿ ತೀರ್ಥ ಏನಾದರೂ ತಿಂದು ಸ್ವಲ್ಪ ಆಯಾಸ ಪರಿಹಾರ ಮಾಡ್ಕೊಂಡ ಮೇಲೆ ಮತ್ತೊಂದು 20 ಹೆಜ್ಜೆ ಹತ್ತೋಕ್ಕೆ ಅನುಕೂಲ ಆಗ್ತದೆ. ಹತ್ತು ಮೆಟ್ಲು ಹತ್ಬೋದು, ಮತ್ತು ನಿಂತ್ಕೋಬೇಕು, ಮತ್ತು ವಿಶ್ರಾಂತಿ ತಗೋಬೇಕು. ಅವ್ರು ಹೇಳ್ತಾರೆ, ಭಗವದ್ಗೀತೆ ಅಂತ ಕೃತಿಯನ್ನು ಓದಬೇಕಾದ್ರೆ ಆ ಪರಿಶ್ರಮ ಬೇಕು. ಅಲ್ಲಲ್ಲಿ ಹೋಗಿ ನಿಮ್ಮ ನಿಮ್ಮ ಶಕ್ತಿಗೆ ಎಟುಕೋ ಅಷ್ಟರ ಮಟ್ಟಿಗೆ ಹೋಗಿ ಇನ್ನು ಸ್ವಲ್ಪ ಮೇಲೆ ಹೋಗುತ್ತಾ ನಿಂತ್ಕೊಳ್ಳಿ, ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಈ ಆ ಗೊತ್ತಿರೋದನ್ನು ಮನನ ಮಾಡಿಕೊಂಡ್ರೆ ಮುಂದಿನ ಸ್ವಲ್ಪ ಮನನ ಮಾಡ್ಕೊಳ್ಳೋಕೆ ಅರ್ಥ ಆಗ್ತದೆ. ಅದರಿಂದ ಹೆಜ್ಜೆ ಹೆಜ್ಜೆಗೆ ಮುಂದೆ ಹೋಗಿ. ಅದರಿಂದ ಗೀತಾ ಪಠಣ ಕಾಲದಲ್ಲಿ ಮೊಟ್ಟ ಮೊದಲನೇ ಕಂಡೀಷನ್ ನಮಗಿರಬೇಕಾದಂದ್ರೆ ತಾಳ್ಮೆ, ತಾಳ್ಮೆ ಇರಬೇಕು ಅಂತ ಅವ್ರು ಹೇಳ್ತಾರೆ. ಗೀತಾಭ್ಯಾಸಿಗೆ ಇರಬೇಕಾದಂಥದ್ದು ಎರಡು, ಮೊದಲನೇದ್ದು ತಾಳ್ಮೆ, ಎರಡನೇದ್ದೇನಿರಬೇಕು ಅಂತ ತಾಳ್ಮೆಯ ಜೊತೆಗೆ ನಂಬಿಕೆ ಇರಬೇಕು ಅಂತ. ನಂಬಿಕೆ ಯಾಕೆ ಇರಬೇಕು ಅಂದರೆ ಈ ಪುಸ್ತಕದಲ್ಲಿ ಏನಿದೆ ಬಿಡ್ರಿ ಅಂತ ಅಂದ್ಕೊಂಡ್ರೆ, ಇದರಲ್ಲಿ ಏನಿಲ್ಲ ವಿಶೇಷ ಅಂತ ಅಂದ್ಕೊಂಡ್ರೆ ಅದು ಓದೋದಕ್ಕೆ ಮನಸ್ಸು ಬರೋದಿಲ್ಲ, ಅಥವಾ ಓದಿದ್ದು ಕೂಡ ಮನಸ್ಸಿಗೆ ಹತ್ತೋದಿಲ್ಲ. ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆ ಅಂತ ಪುಸ್ತಕ ಓದಬೇಕಾದ್ರೆ ಮೊಟ್ಟ ಮೊದಲು ಅದರ ನಂಬಿಕೆ ಇರಬೇಕು ನಿಮಗೆ. ಆ ನಂಬಿಕೆ ಹೇಗಿರಬೇಕು ಅಂತ ಹೇಳ್ತಾರೆ. ಗಾಂಧೀಜಿ ಭಗವದ್ಗೀತೆಯನ್ನು ತನ್ನ ತಾಯಿ ಅಂತ ಕರೆದರು. ಅಂದರೆ ಒಂದು ಮಗುವಿಗೆ ತಾಯಿಯ ತೊಡೆಯಲ್ಲಿ ಮಲ್ಕೊಂಡಾಗ ಏನು ಒಂದು ವಿಶ್ವಾಸ ಇದೆಯೋ, ನಂಬಿಕೆ ಇದೆಯೋ, ತಾಯಿ ಬಡಿಸಿದ ಊಟದಲ್ಲಿ ಏನು ವಿಶ್ವಾಸ ಇದೆಯೋ, ತಾಯಿ ಅಪ್ಪುಗೆಯಲ್ಲಿ ಏನು ವಿಶ್ವಾಸ ಇದೆಯೋ, ಆ ನಂಬಿಕೆ ಇದೆಯೋ, ಆ ನಂಬಿಕೆ ಪುಸ್ತಕ ಓದುವಾಗ ಇರಬೇಕು. ಆ ನಂಬಿಕೆ ಇಲ್ಲದೆ ಹೋದರೆ ನಿಮ್ಮ ಶ್ರಮ ವ್ಯರ್ಥ ಆಗ್ತದೆ, ಓದಿದ್ದು ಅರ್ಥ ಆಗೋದಿಲ್ಲ, ಯಾಕಂದರೆ ಅದ್ರ ಬಗ್ಗೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಗ್ರಂಥ ಅಭ್ಯಾಸ ಮಾಡುವವರಿಗೆ ಇರಬೇಕಾದಂಥ ಎರಡು ಗುಣಗಳು ಮುಖ್ಯವಾಗಿ ಅಂದರೆ, ಮೊದಲನೇದು ತಾಳ್ಮೆ ಇರಬೇಕು. ಅರ್ಥ ಆಗಲಿಲ್ಲ ಅಂತ ಪುಸ್ತಕ ಬಿಡಬೇಡಿ, ಅರ್ಥ ಆದದ್ದನ್ನು ಮನನ ಮಾಡಿಕೊಂಡ್ರೆ ಹೆಚ್ಚಿನ ಅರ್ಥ ಮಾಡೋಕ್ಕೆ ಅವಕಾಶ ಆಗ್ತದೆ. ಎರಡನೇದ್ದು ಅದರ ಬಗ್ಗೆ ನಂಬಿಕೆ ಇರಬೇಕು ಅಂತ. ಇವತ್ತಿಗೆ ಈ ಮಾತನ್ನು ನಿಲ್ಲಿಸಿ ಇದು ಮುಂದಿನ ಹಂತವನ್ನು ಮುಂದಿನ ಭಾಗವನ್ನು ತಗೊಳ್ಳೋಣ ಅಂತ ಹೇಳ್ತಾ ನಿಮಗೆ ನಮಸ್ಕಾರ.
1: ಶ್ರೋತೃಗಳೇ, ಇದಾಗಿತ್ತು ಜೀವನ ಧರ್ಮಯೋಗ ಸರಣಿ ಕಾರ್ಯಕ್ರಮದ ನಾಲ್ಕನೆಯ ಸಂಚಿಕೆ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ಪ್ರಸಾರವಾಗಲಿದೆ ಮುಂದಿನ ಬುಧವಾರ ಇದೇ ಸಮಯಕ್ಕೆ. ಎಲ್ಲರಿಗೂ ನಮಸ್ಕಾರ.
0: ಕನ್ನಡ ಕೇಳುಗರೆ, ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರ ಆಗುತ್ತೆ. ನೀವು ಕೇಳ್ತಾ ಇರಿ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.

ರೇಡಿಯೋ ಗಿರ್ಮಿಟ್ ಕೇಳುವರಿಗೆ ಶಿವಾನಂದ್ ಹೊಂಬಳ್ ಮಾಡುವ ನಮಸ್ಕಾರಗಳು. ನಾನು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನ ಕಾರ್ಯಕ್ರಮದ ಸದಸ್ಯ. ನಾನೀಗ ನಿಮಗಾಗಿ ಒಂದು ಬಹಳ ವಿಶೇಷವಾದ ಕಥೆಯನ್ನು ಓದ್ತಾ ಇದ್ದೀನಿ. ಈಗ ಕೇಳಿ ಕಥೆ, ತಿಳಿಗೊಳದ ನೀರು. ಒಂದು ಸಲ ಭಗವಾನ್ ಬುದ್ಧ ತನ್ನ ಶಿಷ್ಯರನ್ನು ಕರ್ಕೊಂಡು ಪ್ರವಾಸಕ್ಕೆ ಹೋಗ್ತಿರ್ತಾನೆ. ಆಗ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರಬೇಕಾದ ಕಾಲ. ಎಷ್ಟೋ ದೂರ ನಡೆದ ಮೇಲೆ ಬುದ್ಧನಿಗೆ ಬಾಯಾರಿಕೆ ಆಗುತ್ತೆ. ಶಿಷ್ಯರಿಗೆ ಹೇಳ್ತಾನೆ, ನನಗೆ ಬಾಯಾರಿಕೆ ಆಗಿದೆ, ಯಾರಾದರೂ ನೀರು ತಂದು ಕೊಡಿ ಕುಡಿಯೋದಕ್ಕೆ ಅಂತ. ಸರಿ, ಒಬ್ಬ ಶಿಷ್ಯ ಒಂದು ಹೂಜಿಯನ್ನು ತಗೊಂಡು ನೀರನ್ನು ಹುಡುಕಿಕೊಂಡು ಹೋಗ್ತಾನೆ. ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ಒಂದು ಕೊಳ ಕಾಣುತ್ತೆ. ಸಂತೋಷ ಆಗುತ್ತೆ, ಬೇಗ ಬೇಗ ಹೋಗ್ತಾನೆ. ಹೋಗಿ ನೋಡಿದರೆ ಕೆಲವು ಜನ ಆ ಕೊಳದಲ್ಲಿ ಬಟ್ಟೆ ಒಗೆಯುತ್ತಿರ್ತಾನೆ. ಛೇ, ಇದೇನಿದು, ನೀರೆಲ್ಲ ಕಾದಡಿ ಹೋಗಿಬಿಟ್ಟಿದೆ, ಹೊಲಸಾಗಿದೆ, ಈ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂದ್ಕೊಂಡ್ಬಿಟ್ಟು ನಿರಾಶೆಯಿಂದ ತಿರುಗಿ ಬರ್ತಾನೆ ಗುರುಗಳ ಹತ್ರ. ಹೇಳ್ತಾನೆ, ಸ್ವಾಮಿ, ಕೆರೆಯಲ್ಲಿ ಜನಗಳು ಬಟ್ಟೆ ಒಗೀತಾ ಇದ್ರು, ನೀರೆಲ್ಲ ಕಾದಡಿ ಹೋಗಿಬಿಟ್ಟಿದೆ, ಅದನ್ನೀಗ ತಗೊಂಡು ಬಂದು ಕುಡಿಯೋಕ್ಕೆ ಆಗಲ್ಲ ಅಂತ ಹಾಗೆ ಬಂದುಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತಾನೆ. ಆಗ ಬುದ್ಧ, ಸರಿ ಬಿಡಪ್ಪ, ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಕೂತ್ಕೋಣ ಬಾ ಮರದ ಕೆಳಗೆ ಅಂತಾನೆ. ಎಲ್ಲ ಶಿಷ್ಯರು ಬಂದು ಗುರುವಿನ ಹತ್ರ ಆ ಮರದ ಕೆಳಗೆ ಕೂತ್ಕೊಳ್ತಾರೆ. ಸ್ವಲ್ಪ ಹೊತ್ತು ಮಾತು ಕತೆ ಬೋಧನೆ ನಡೆಯುತ್ತದೆ. ಅದಾದ ಮೇಲೆ ಮತ್ತೆ ಬುದ್ಧ ಶಿಷ್ಯರಿಗೆ ಹೇಳ್ತಾನೆ, ನೋಡಿ ನೀರು ಸಿಕ್ಕತ್ತಾ, ಹೇಗೆ ಕುಡಿಯೋಕ್ಕೆ ಸಿಕ್ಕರೆ ತಗೊಂಡು ಬನ್ನಿ ಅಂತಾನೆ. ಅದೇ ಶಿಷ್ಯ ಆ ಹೂಜಿಯನ್ನು ತಗೊಂಡು ಮತ್ತೆ ಆ ಕೊಳದ ಕಡೆಗೆ ಹೋಗ್ತಾನೆ. ಈಗ ಜನಗಳಿರೋದಿಲ್ಲ, ಬಟ್ಟೆ ಒಗೀತಿರೋದಿಲ್ಲ ನಿಜ, ಆದರೆ ಕೆಲವು ದನಗಳು ಈಜು ಬಿದ್ದುಬಿಟ್ಟಿರ್ತವೆ. ನೀರು ಮೊದಲಿಗಿಂತಲೂ ಹೆಚ್ಚು ಕಾದಡಿ ಹೋಗಿಬಿಟ್ಟಿರುತ್ತೆ. ಶಿಷ್ಯನಿಗೆ ಬಹಳ ಬೇಸರ ಆಗುತ್ತೆ. ಮತ್ತೆ ನಿರಾಶೆಯಿಂದ ಗುರುಗಳ ಹತ್ರ ಬರ್ತಾನೆ. ಹೇಳ್ತಾನೆ, ಸ್ವಾಮಿ, ಕೆಲವು ದನಗಳು ಅದೇ ಕೊಳದಲ್ಲಿ ಬಂದು ಈಜಾಡ್ತಾ ಇದ್ದಾವೆ, ನೀರು ತುಂಬ ತುಂಬ ಕರಡಿ ಹೋಗಿಬಿಟ್ಟಿದೆ, ಅದರಿಂದ ನೀರನ್ನು ನನಗೆ ತರೋಕೆ ಆಗಲಿಲ್ಲ ಸ್ವಾಮಿ, ದಯವಿಟ್ಟು ಕ್ಷಮಿಸಿ ಅಂತಾನೆ. ಸರಿ, ಬುದ್ಧ ಹೇಳ್ತಾನೆ, ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತೀಯ ಬಿಡು, ನೋಡೋಣಂತೆ, ಕೂತ್ಕೊಬ್ಬ ಅಂತ ಹೇಳಿ ಕೂತ್ಕೊಂಡು ಮತ್ತೆ ಸ್ವಲ್ಪ ಬೋಧನೆ ಪ್ರವಚನ ಮಾತು ಕತೆ ಇತ್ಯಾದಿ ನಡೆಸ್ತಾನೆ. ಮತ್ತೆ ಸ್ವಲ್ಪ ಸಮಯ ಆದಮೇಲೆ ಹೇಳ್ತಾನೆ, ನೋಡಿ ಈಗಲಾದರೂ ಸಿಗುತ್ತಾ ನೀರು, ಸಿಕ್ಕರೆ ತಗೊಂಡು ಬನ್ನಿ ಅಂತಾನೆ. ಅದೇ ಶಿಷ್ಯ ಹೂಜಿಯನ್ನು ತಗೊಂಡು ಹೋಗ್ತಾನೆ. ಈಗ ಕೊಳದಲ್ಲಿ ಜನಗಳು ಇಲ್ಲ, ದನಗಳು ಇಲ್ಲ, ನೀರು ಶುಭ್ರವಾಗಿದೆ. ಪ್ರಶಾಂತವಾದ ಕೊಳದಲ್ಲಿ ನೀರು ಸ್ವಚ್ಛವಾಗಿದೆ. ಶಿಷ್ಯನಿಗೆ ಖುಷಿಯಾಗುತ್ತೆ. ಹೋಗಿ ಪೂಜೆಯಲ್ಲಿ ತುಂಬಿಕೊಂಡು ಬಹಳ ಸಂತೋಷದಿಂದ ಬುದ್ಧನ ಹತ್ರ ಬರ್ತಾನೆ. ತಗೊಳ್ಳಿ ಸ್ವಾಮಿ, ಅಂತೂ ಕುಡಿಯೋದಕ್ಕೆ ನೀರು ಸಿಕ್ತು ಅಂತಾನೆ. ಶಿಷ್ಯ ಪೂಜೆಯನ್ನು ತಗೊಳ್ತಾನೆ, ನೋಡ್ತಾನೆ, ನಿಜವಾಗಿಯೂ ತಿಳಿಯಾದ ನೀರು. ಪೂಜೆಯನ್ನು ಕೈಲಿ ಹಿಡ್ಕೊಂಡು ಬುದ್ಧ ಶಿಷ್ಯರಿಗೆ ಹೇಳ್ತಾನೆ, ನೋಡಿದಿರಾ, ಕೊಳದಲ್ಲಿ ಜನಗಳು ದನಗಳು ಏನೇನೋ ಚಟುವಟಿಕೆಯನ್ನು ನಡೆಸಿದ್ದಾಗ ನೀರು ಕೊಳೆಯಾಗಿತ್ತು, ಎಲ್ಲವೂ ಗಲೀಜಾಗಿತ್ತು, ಅದು ಕುಡಿಯೋಕ್ಕೆ ಯೋಗ್ಯ ಕೂಡ

ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದ್ದರಿಂದ ಕೊಳ ಹೇಗೆ ಪ್ರಶಾಂತವಾಗಿತ್ತು ಹಾಗೆ ನಮ್ಮ ಮನಸ್ಸು ಈ ಅನಗತ್ಯ ಗೊಂದಲಗಳಿಂದ ಚಟುವಟಿಕೆಗಳಿಂದ ಬಿಡುಗಡೆ ಹೊಂದಬೇಕು, ಮುಕ್ತವಾಗಬೇಕು, ಮುಗ್ಧವಾಗಿ ಪ್ರಶಾಂತವಾಗಬೇಕು. ಆಗ ಎಲ್ಲವೂ ಸ್ಪಷ್ಟವಾಗಿ ನಮಗೆ ಕಾಣಿಸ್ತದೆ ಅಲ್ವೇ ಎಂದು ಮುಗುಳ್ನಕ್ಕ ಬುದ್ಧ. ಶಿಷ್ಯರು ಮೌನವಾಗಿ ತಲೆ ಆಡಿಸಿದರು.

ರೇಡಿಯೋ ಗಿರ್ಮಿಟ್ ಕೇಳುವವರಿಗೆ ಶಿವಾನಂದ್ ಹೊಂಬಳ್ ಮಾಡುವ ನಮಸ್ಕಾರಗಳು. ನಾನು ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನ ಕಾರ್ಯಕ್ರಮದ ಸದಸ್ಯ. ನಾನೀಗ ನಿಮಗಾಗಿ ಒಂದು ಬಹಳ ವಿಶೇಷವಾದ ಕಥೆಯನ್ನು ಓದ್ತಾ ಇದ್ದೀನಿ. ಈಗ ಕೇಳಿ ಕಥೆ, ಸ್ವೀಕರಿಸಲಾರದ ಕಾಣಿಕೆ. ಒಂದು ಪ್ರಶಾಂತವಾದ ಬೆಳಗು, ಭಗವಾನ್ ಬುದ್ಧ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ಸೂರ್ಯನನ್ನು ನೋಡುತ್ತಾ ಮೈಮರೆತಿದ್ದ. ಹಕ್ಕಿಗಳ ಕಲರವ ಸುತ್ತಲು ಶಿಷ್ಯರೆಲ್ಲರೂ ಅವನಷ್ಟೇ ಪ್ರಶಾಂತವಾಗಿ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ಪೂರ್ವದ ಸೌಂದರ್ಯವನ್ನು ನೋಡುತ್ತಾ ಮೈಮರೆತಿದ್ದರು. ಆಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ನುಗ್ಗಿ ಬಂದ. ಬಂದವನೇ ಬುದ್ಧನನ್ನು ಬಾಯಿಗೆ ಬಂದಂತೆ ಬೈಯತೊಡಗಿದ. ಶಿಷ್ಯರಿಗೆ ಅಚ್ಚರಿ. ಗುರು ಏನು ಹೇಳುತ್ತಾನೆ ನೋಡೋಣ ಎಂದು. ಆದರೆ ಬುದ್ಧ ಪ್ರಸನ್ನವದನಾಗಿ ಅದೇ ಮುಗುಡುನಗೆ ಅದೇ ಪ್ರಶಾಂತತೆಯಿಂದ ಪೂರ್ವದೆಡೆಗೆ ನೋಡುತ್ತಾ ಕುಳಿತಿದ್ದ. ಬುದ್ಧನ ಈ ಪ್ರಶಾಂತತೆಯನ್ನು ಕಂಡು ಬೈಯುತ್ತಿದ್ದ ವ್ಯಕ್ತಿಗೆ ಮತ್ತಷ್ಟು ಕೋಪ ಬರುತ್ತದೆ. ಇನ್ನೂ ಹೆಚ್ಚು ಕೆಟ್ಟ ಕೆಟ್ಟ ಶಬ್ದಗಳಿಂದ ಬುದ್ಧನನ್ನು ನಿಂದಿಸತೊಡುತ್ತಾನೆ. ಆಗಲೂ ಬುದ್ಧ ಪ್ರಸನ್ನವದನಾಗಿ ಪ್ರಶಾಂತವಾಗಿ ಮುಗುಳುನಗುತ್ತಾ ಪೂರ್ವದ ಸೌಂದರ್ಯವನ್ನು ನೋಡುತ್ತಾ ಕುಳಿತಿರುತ್ತಾನೆ. ಈಗಂತೂ ಬೈಯಲು ಬಂದ ವ್ಯಕ್ತಿಯ ತಾಳ್ಮೆ ಕೆಟ್ಟು ಹೋಗುತ್ತದೆ. ತನಗೆ ಗೊತ್ತಿದ್ದ ಎಲ್ಲ ಕೆಟ್ಟ ಪದಗಳಿಂದ ಬುದ್ಧನನ್ನು ನಿಂದಿಸಲು ತೊಡಗುತ್ತಾನೆ. ಅನೇಕ ಆರೋಪಗಳನ್ನು ಅವನ ಮೇಲೆ ಹೊರಿಸ್ತಾನೆ. ಶಿಷ್ಯರಿಗೆ ಅಚ್ಚರಿ. ಈಗ ಗುರು ಏನು ಮಾಡಬಹುದು ಎಂದು. ಆದರೆ ಭಗವಾನ್ ಬುದ್ಧನ ಮುಖದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಲಿಲ್ಲ. ಆಗ ಬಯಲು ಬಂದ ವ್ಯಕ್ತಿ ಬಯ್ಯುವುದನ್ನು ನಿಲ್ಲಿಸಿ ಕೇಳ್ತಾನೆ, ಭಗವಾನ್, ನಾನು ನಿನ್ನನ್ನು ಇಷ್ಟೊಂದು ಬೈದರೂ ಕೂಡ ನೀನು ಕೋಪಗೊಳ್ಳದೆ ಹಾಗೆ ಕುಳಿತಿದ್ದೀಯ, ಏನಿದ್ರ ರಹಸ್ಯ, ಅದನ್ನಾದರೂ ಹೇಳು ಎನ್ನುತ್ತಾನೆ. ಆಗ ಬುದ್ಧ ಬಯಲು ಬಂದವನ ಎಡೆಗೆ ದಯಾಪೂರ್ಣ ನೋಟವನ್ನು ಬೀರಿ, ಹೌದು ನಿಜ, ನೀನು ಬೈದಿದ್ದೆ, ಆದರೆ ಅವು ನನಗೆ ಒಂದೂ ತಾಕಲಿಲ್ಲ. ಅದು ಹೇಗೆ ಸಾಧ್ಯ? ನೀನು ಅವುಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೀಯಲ್ಲ, ಈಗ ಅವುಗಳನ್ನು ಸ್ವೀಕರಿಸಿಲ್ಲ ಎಂದರೆ ಏನರ್ಥ ಎಂದು ಕೋಪದಿಂದ ಮತ್ತೆ ಪ್ರಶ್ನಿಸುತ್ತಾನೆ. ಆಗ ಮತ್ತೆ ಬುದ್ಧ ಅದೇ ಪ್ರಸನ್ನತೆಯಿಂದ ಪ್ರಶಾಂತವಾಗಿ ನುಡಿಯುತ್ತಾನೆ, ನೋಡು, ನಿನ್ನ ಹತ್ತಿರ ಕೆಲವು ನಾಣ್ಯಗಳಿವೆ ಅಂದುಕೋ, ನೀನು ಅವುಗಳನ್ನು ಯಾರಿಗೂ

ಕೊಡಲು ಹೋಗ್ತೀಯ. ಅವರು ಅವುಗಳನ್ನು ತೆಗೆದುಕೊಂಡ್ರೆ ಆ ನಾಣ್ಯಗಳು ಅವರಿಗೆ ಸಿಕ್ಕುತ್ತವೆ, ಅವು ಅವರವಾಗುತ್ತವೆ. ಅದುವೇ ಅವರು ನೀನು ಕೊಟ್ಟ ನಾಣ್ಯಗಳನ್ನು ತೆಗೆದುಕೊಳ್ಳದಿದ್ದರೆ ನೀನೇನು ಮಾಡ್ತೀಯ ಎಂದು ಕೇಳ್ತಾನೆ. ಆಗ ಬಂದ ಆ ವ್ಯಕ್ತಿ ಹೇಳ್ತಾನೆ, ಸರಿ, ಅವರು ನಾನು ಕೊಟ್ಟ ನಾಣ್ಯಗಳನ್ನು ತೆಗೆದುಕೊಳ್ಳದಿದ್ದರೆ ಆ ನಾಣ್ಯಗಳನ್ನು ನಾನೇ ಇಟ್ಕೊಳ್ತೇನೆ ಎನ್ನುತ್ತಾನೆ. ಆಗ ಬುದ್ಧ ಮತ್ತಷ್ಟು ಕರುಣೆ ಮತ್ತಷ್ಟು ದಯೆಯಿಂದ ಆ ಆಗುಂತಕನನ್ನೇ ನೋಡುತ್ತಾ ಹೇಳುತ್ತಾನೆ, ಹಾಗೆಯೇ ನೀನು ನನಗೆ ಬೈದರೂ ನಾನು ಅವುಗಳಲ್ಲಿ ಒಂದನ್ನೂ ಸ್ವೀಕರಿಸಿಲ್ಲ, ಯಾಕೆಂದರೆ ಅವುಗಳಲ್ಲಿ ಯಾವುದೂ ನನಗೆ ಬೇಕಾಗಿರಲಿಲ್ಲ. ಈ ಮಾತಿನ ಮರ್ಮ ಬಂದವನಿಗೆ ತಾಕಿಬಿಡುತ್ತದೆ, ಅರ್ಥವಾಗುತ್ತದೆ. ತಕ್ಷಣ ತನ್ನ ತಪ್ಪು ತನ್ನ ಮಿತಿ ಎರಡನ್ನೂ ತಿಳಿದುಕೊಂಡು ಭಗವಾನನಿಗೆ ಶರಣಾಗುತ್ತಾನೆ ಬಂದ ಆ ವ್ಯಕ್ತಿ. ಆಗ ಬುದ್ಧ ಹೇಳ್ತಾನೆ, ನೋಡಿ, ನಮಗೆ ಅಗತ್ಯವಿಲ್ಲಾರದ್ದನ್ನು ನಾವು ತೆಗೆದುಕೊಳ್ಳಬಾರದು. ತೆಗೆದುಕೊಳ್ಳದಿದ್ದರೆ ನಮಗೆ ರಕ್ಷಣೆ ಅಲ್ಲಿಯೇ ಇರುತ್ತದೆ. ಶಿಷ್ಯರು ಮತ್ತು ಬಂದ ಆಗುಂತಕ ವ್ಯಕ್ತಿ ಭಗವಾನ್ ಬುದ್ಧನ ಮಾತಿಗೆ ಯಥಾಪ್ರಕಾರ ಕೃತಜ್ಞತೆಯಿಂದ ತಲೆದೂಗುತ್ತಾರೆ.

0: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರದ ವಾರಾಂತ್ಯ ಕಥಾವಾಚನದ ಸದಸ್ಯ ಶ್ರೀನಿವಾಸ್ ಮಾಡುವ ನಮಸ್ಕಾರಗಳು. ನಾನು ಇವತ್ತು ವಾಚನ ಮಾಡುತ್ತಿರುವ ಕತೆ ಕಪ್ಪೆಗಳ ರಾಜ. ಆಕರ ಜಿ ಪಿ ರಾಜರತ್ನಂ, ಸಮಗ್ರ ಮಕ್ಕಳ ಸಾಹಿತ್ಯ, ಸಂಪುಟ 3. ಈಗ ಕೇಳಿ ಕತೆ ಕಪ್ಪೆಗಳ ರಾಜ. ಹಿಂದೆ ಎಂದರೆ ಬಹಳ ಹಿಂದಿನ ಕಾಲದಲ್ಲಿ ಒಂದು ಕೊಳದ ತುಂಬ ಅನೇಕ ಕಪ್ಪೆಗಳಿದ್ದವು. ಅವು ತಮ್ಮ ಮನಸ್ಸಿಗೆ ಬಂದ ಹಾಗೆ ಸ್ವತಂತ್ರವಾಗಿ ಇದ್ದವು. ಒಂದು ಸಲ ಅವುಗಳಿಗೆ ಏನೋ ಅತೃಪ್ತಿ ಹುಟ್ಟಿಕೊಂಡಿತು. ಪ್ರಪಂಚದಲ್ಲಿ ಜನಗಳಿಗೆಲ್ಲ ಒಬ್ಬ ರಾಜನಿದ್ದಾನೆ, ಕಾಡಿನ ಮೃಗಗಳಿಗೆ ಸಿಂಹವೇ ರಾಜ, ಹಾರುವ ಹಕ್ಕಿಗಳಿಗೆ ಗರುಡನೇ ರಾಜ, ಹರಿಯುವ ಹಾವುಗಳಿಗೆ ಆದಿಶೇಷನೇ ರಾಜ, ದೇವತೆಗಳಿಗೆ ಇಂದ್ರನೇ ರಾಜ, ನಾವು ಯಾರಿಗೆ ಏನ್ ಕಡಿಮೆ, ಹೀಗೆಯೇ ನಮಗೂ ಒಬ್ಬ ರಾಜ ಏಕೆ ಇರಬಾರದು ಎಂದು ಅವುಗಳಿಗೆ ಎನಿಸಿತು. ಆಗ ಅವು ದೇವರನ್ನು ಕುರಿತು, ಓ ದೇವರೇ, ನಮಗೂ ಒಬ್ಬ ರಾಜನನ್ನು ದಯಪಾಲಿಸು ಎಂದು ಬೇಡಿಕೊಂಡವು. ದೇವರು ಅವುಗಳ ಪ್ರಾರ್ಥನೆಯನ್ನು ಕೇಳಿ ನಕ್ಕು, ಅಯ್ಯೋ ಬುದ್ಧಿ ಇಲ್ಲದ ಕಪ್ಪೆಗಳಿರಾ, ನಿಮ್ಮ ಪಾಡಿಗೆ ನೀವು ನಿರಂತಕವಾಗಿರುವುದು ಬಿಟ್ಟು ಯಾವನೋ ರಾಜನಿಗೆ ಅಡಿಯಾಳಾಗಿ ಬದುಕಬೇಕೆಂಬ ಈ ದುರ್ಬುದ್ಧಿ ಏಕೆ ನಿಮಗೆ ಎಂದು ಎಷ್ಟು ಹೇಳಿದರೂ ಅವು ಕೇಳಲಿಲ್ಲ. ನಮಗೂ ಒಬ್ಬ ರಾಜ ಬೇಕು, ಕೊಡು ಎಂದು ಪೀಡಿಸಿದವು. ಆಗ ದೇವರು ಒಂದು ದೊಡ್ಡ ಮರದ ಕೊರಡನ್ನು ಆ ಕೊಳಕ್ಕೆ ಎಸೆದು, ಇದೋ ತೆಗೆದುಕೊಳ್ಳಿ ನಿಮ್ಮ ರಾಜ ಎಂದನು. ಆ ಮರದ ಕೊರಡು ಕೊಳಕ್ಕೆ ಬಿದ್ದೊಡನೆ ಕಪ್ಪೆಗಳೆಲ್ಲ ಪಣಕ್ಕನೆ ನೀರೊಳಕ್ಕೆ ಮುಳುಗಿ ಅವಿತುಕೊಂಡವು. ಸ್ವಲ್ಪ ಹೊತ್ತಾದ ಮೇಲೆ ನೀರಿನಿಂದ ತಲೆ ಎತ್ತಿ ನೋಡಿದಾಗ ಆ ಕೊರಡು ಹಾಗೆ ಅಲ್ಲೇ ಅಲಗಾಡದೆ ಬಿದ್ದಿತ್ತು. ಕಪ್ಪೆಗಳು ಸ್ವಲ್ಪ ಸ್ವಲ್ಪವಾಗಿ ಅದರ ಹತ್ತಿರ ಬಂದವು, ಆದರೂ ಅದು ಚಲಿಸಲಿಲ್ಲ. ಒಂದು ಕಪ್ಪೆ ತುಂಬಾ ಧೈರ್ಯ ಮಾಡಿ ಅದರ ಹತ್ತಿರ ಬಂದು ಅದನ್ನು ಮುಟ್ಟಿತು, ಆದರೂ ಅದು ಚಲಿಸಲಿಲ್ಲ. ಇನ್ನೊಂದು ಅದನ್ನು ಚುಚ್ಚಿತು, ಆದರೂ ಅದು ಅಲಗಾಡಲಿಲ್ಲ. ಮತ್ತೊಂದು ಅದನ್ನು ಒದೆಯಿತು, ಆದರೂ ಅದು ಕದಲಲಿಲ್ಲ. ಬೇರೊಂದು ಅದರ ಮೇಲೆ ಹಾರಿ ಕುಳಿತಿತ್ತು, ಇನ್ನೊಂದು ಅದರ ಮೇಲೆ ಉಗಿಯಿತು. ಹೀಗೆ ಯಾವ ಕಪ್ಪೆ ಏನೇ ಮಾಡಿದರೂ ಅದು ತೆಪ್ಪಗೆ ಬಿದ್ದ ಹಾಗೆ ಬಿದ್ದಿತ್ತು. ಕಪ್ಪೆಗಳಿಗೆ ಬೇಸರವಾಯಿತು. ಇದೆಂತಹ ರಾಜ, ಮಣ್ಣು ಮುದ್ದೆಯ ಹಾಗೆ ಬಿದ್ದಿರುವ ಮರದ ಮುದ್ದೆ ಎಂದು ಪುನಃ ದೇವರನ್ನು ಬೇಡಿದವು. ಓ ದೇವರೇ, ಎಂತಹ ಮದ್ದು ಮಹಾರಾಜನನ್ನು ಕಳಿಸಿದ್ದೆ, ಮುಟ್ಟಿದರೂ ಸುಮ್ಮನಿದ್ದಾನೆ, ಚುಚ್ಚಿದರೂ ಸುಮ್ಮನಿದ್ದಾನೆ, ಈ ಮದ್ದು ನಮಗೆ ಬೇಡ, ಬೇರೆ ಮಹಾರಾಜನನ್ನು ಕೊಡು ಎಂದು ಕಪ್ಪೆಗಳು ಪುನಃ ದೇವರನ್ನು ಪೀಡಿಸಿದವು. ಆಗ ದೇವರು, ಹಾಗೋ ನಿಮ್ಗೆ ಬೇರೆ ರಾಜ ಬೇಕೋ, ಹೀಗೋ ಕಳಿಸಿದ್ದೇನೆ, ಕರೆದುಕೊಳ್ಳಿ ಎಂದು ಉದ್ದವಾದ ಕಾಲಿನ ಒಂದು ಕೊಕ್ಕರೆಯನ್ನು ಆ ಕಪ್ಪೆಗಳ ಕೊಳಕ್ಕೆ ಕಳುಹಿಸಿದ. ಆ ಕೊಕ್ಕರೆಯ ಕಾಲು ಒಂದೇ ಉದ್ದವಾಗಿರಲಿಲ್ಲ, ಅದರ ಕತ್ತು ಉದ್ದವಾಗಿತ್ತು, ಅದರ ಕೊಕ್ಕು ಉದ್ದವಾಗಿತ್ತು. ಅದು ಕೊಳಕ್ಕೆ ಬಂದೊಡನೆ ತನ್ನ ಉದ್ದವಾದ ಕತ್ತನ್ನು ಚಾಚಿ ತನ್ನ ಉದ್ದವಾದ ಕೊಕ್ಕನ್ನು ಅಗಲವಾಗಿ ತೆರೆದು ಒಂದೊಂದಾಗಿ ಕಪ್ಪೆಗಳನ್ನು ಎತ್ತಿಕೊಂಡು ಗಬಗಬನೆ ನುಂಗತೊಡಗಿತು. ಆಗ ಕಪ್ಪೆಗಳು ಮರಣ ಭಯದಿಂದ ನಡುಗುತ್ತಾ, ದೇವ್ರೇ, ಓ ದೇವ್ರೇ, ಈಗ ನೀನು ಕಳುಹಿಸಿದ್ದು ಮಹಾರಾಜನನ್ನಲ್ಲ, ಇದು ಯಮರಾಜ, ಅಯ್ಯೋ ಅಯ್ಯೋ, ನಮಗೆ ಇದು ಬೇಡ, ಬೇರೆ ಯಾರನ್ನಾದರೂ ಕಳುಹಿಸು ಎಂದು ಒಂದೇ ಉಸಿರಿಗೆ ವಟವಟನೆ ಬಡಿದುಕೊಂಡವು. ಆಗ ದೇವರು, ಹೋಗಿ ಹೋಗಿ, ನಿಮ್ಗೆ ಇದೇ ಕೆಲಸ, ಇವನು ಬೇಡ ಅವನು ಕೊಡಿ, ಅವನು ಬೇಡ ಇವನು ಕೊಡಿ, ಹೋಗಿ ಹೋಗಿ, ನೀವು ಕೇಳ್ಕೊಂಡಿದ್ದು ನೀವೇ ಅನುಭವಿಸಿ ಎಂದು ಬಿಟ್ಟ. ಸ್ವಲ್ಪ ಕಾಲವಾದ ಮೇಲೆ, ಅಯ್ಯೋ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರುವುದು ಬಿಟ್ಟು ಏಕೆ ಈ ರಾಜ ಬೇಕೆಂದು ಕೇಳಿಕೊಂಡೆವು ಎಂದು ಆ ಕಪ್ಪೆಗಳು ಪಶ್ಚಾತ್ತಾಪ ಪಟ್ಟವು. ಆಗ ದೇವರು ಅವುಗಳ ಸ್ಥಿತಿಯನ್ನು ನೋಡಿ ಅಯ್ಯೋ ಪಾಪ ಎಂದುಕೊಂಡು ಆ ಕೊಕ್ಕರೆಯನ್ನು ಕುರಿತು, ಏ ಕೊಕ್ಕರೆ, ಅದೇಕೆ ಹಾಗೆ ಕಪ್ಪೆಗಳನ್ನು ಗಬಗಬನೆ ನುಂಗುತ್ತೀಯೇ? ನಿಧಾನವಾಗಿ ಆಗೊಂದೋ ಈಗೊಂದೋ ಆರಿಸ್ಕೋ ಎಂದ. ಮತ್ತೆ ಕಪ್ಪೆಗಳನ್ನು ಕುರಿತು, ನೀವಾದರೂ ನಮ್ಮ ರಾಜ ನಮ್ಮ ರಾಜ ಎಂದು ಏಕೆ ಬಾಯಿ ಬಾಯಿ ಬಿಡ್ತೀರಿ? ರಾಜನನ್ನು ಎಷ್ಟು ದೂರದಲ್ಲಿ ಇಟ್ಟಿರಬೇಕು ಅಷ್ಟು ದೂರದಲ್ಲಿ ಇಟ್ಟಿರಿ ಎಂದನು. ಅಂದಿನಿಂದ ಆ ಕೊಕ್ಕರೆಯೇ ಆ ಕಪ್ಪೆಗಳಿಗೆಲ್ಲ ರಾಜನಾಗಿ ಅವು ಹತ್ತಿರ ಸಿಕ್ಕಿದಾಗ ಆಗೊಂದು ಹೀಗೊಂದು ಹಿಡಿದು ಬಾಯಿಗೆ ಹಾಕೊಳ್ಳಲು ಮೊದಲು ಮಾಡಿತು. ಕಪ್ಪೆಗಳು, ಬುದ್ಧಿ ಇಲ್ಲದೆ ನಾವು ಈ ಅನಿಷ್ಟವನ್ನು ಬಯಸಿದೆವಲ್ಲ, ಏನ್ ಮಾಡುವುದು ಏನ್ ಮಾಡುವುದು ಎಂದು ಗೋಳಾಡಿದವು.
1: ಕನ್ನಡ ಕೇಳುಗರೆ, ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರ ಆಗುತ್ತೆ. ನೀವು ಕೇಳ್ತಾ ಇರಿ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.

ಆತ್ಮೀಯ ಶ್ರೋತೃಗಳಿಗೆಲ್ಲ ರೇಡಿಯೋ ಗಿರ್ಮಿಟ್ನ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಕೇಳುಗರೆ, ಗ್ಲೋಬಲ್ ವಿಷ್ಣು ಸಹಸ್ರನಾಮ ಸತ್ಸಂಗ ಫೆಡರೇಷನ್ ಸಂಸ್ಥೆಯಿಂದ ಇದೀಗ ಮೂಡಿಬರಲಿದೆ ಶ್ರೀ ವಿಷ್ಣು ಸಹಸ್ರನಾಮ ಪ್ರವಚನ ಮಾಲಿಕೆಯ ಸಂಚಿಕೆ. ಪಾರಾಯಣದ ತತ್ವ, ಮಹತ್ವ,

ಅವರು ಇದ್ದಕ್ಕಿದ್ದಂಗೆ ಅವ್ರ ಕಣ್ಣಿನಲ್ಲಿ ನೀರು ಬಂತು. ಅಪ್ಪ ಇದು ಬರೀ ಸ್ತೋತ್ರ ಅಲ್ಲ ಕಣೋ, ಇದು ಶ್ಲೋಕ ಅಲ್ಲ ಕಣೋ, ಇದು ನಾನು ಕಣ್ಣಾರೆ ಕಂಡಿದ್ದೀನಿ. ಕೃಷ್ಣ ದ್ರೌಪದಿಯ ಶೋಕವನ್ನು ಹೇಗೆ ಪರಿಹಾರ ಮಾಡ್ದ ಅನ್ನೋದನ್ನು ಕಣ್ಣಾರೆ ಕಂಡಿದ್ದೀನಿ ಅಂತ ಎಲ್ಲ ಜ್ಞಾಪಿಸ್ಕೊಳ್ತಾ ಇದ್ದಾರೆ. ಆ ದ್ಯೂತ ಪ್ರಸಂಗ ಜ್ಞಾಪಕಕ್ಕೆ ಬಂದ್ಬಿಡ್ತು ಅವ್ರಿಗೆ. ದುರ್ಯೋಧನನ ಆಹ್ವಾನ ಧರ್ಮರಾಜನಿಗೆ, ದ್ಯೂತ ಕ್ರೀಡೆಗೆ ಬಾ ಅಂತನ್ಬಿಟ್ಟು ಬಂದ. ಧೃತರಾಷ್ಟ್ರ ಹೇಳಿ ಕಳಿಸ್ದ, ದೊಡ್ಡಪ್ಪ ಹೇಳಿದಾಗ ನಾವು ಅವಮರ್ಯಾದೆ ಮಾಡಿಕೊಡ್ದು ಅಂತ ಒಪ್ಕೊಂಡ ಬಂದ. ನನ್ನ ಮೊದಲು ನನ್ನ ಮಾವ ಶಕುನಿ ಆಟ ಆಡ್ತಾನೆ ಅಂತನ್ಬಿಟ್ಟು ಅವನು ಕೂಡಿಸಿದ್ರು. ಪರೋ ವಿರೋಧ ಎರಡು ಪಣ್ಣುಗಳು ಇಟ್ಟರು. ಶಕುನಿ ದಾಳ ಉರುಳಿಸ್ದ, ಮೋಸದ ದಾಳ ಅದು. ದ್ಯೂತ ಅಂದರೆ ಅಮಲು, ಅಮಲು ಅಂದರೆ ಭ್ರಮೆ. ಸೋತವನಿಗೆ ಗೆಲ್ತೀನಿ ಅನ್ನೋ ಭ್ರಮೆ, ಗೆದ್ದವನಿಗೆ ಇನ್ನೂ ಗೆಲ್ತೀನಿ ಅನ್ನೋ ಭ್ರಮೆ. ವಿವೇಕ ವಿವೇಚನೆ ಜ್ಞಾನ ಎಲ್ಲೋಗಿರುತ್ತೆ ಅಲ್ಲಿ. ಧರ್ಮರಾಜ ಕುದುರೆಗಳನ್ನಿಟ್ಟ, ರಥಗಳನ್ನು ಇಟ್ಟ, ದಾಸಿಯರನ್ನು ಇಟ್ಟ, ಏನಿಟ್ಟರೂ ಶಕುನಿ ದಾಳ ಹಾಕ್ತಾನೆ, ದಾಳ ಗೆಲ್ತಾನೆ. ಒಂದೊಂದು ರೀತಿಯಲ್ಲಿ ಸಾವಿರಾರು ದೇವಕರು, ಇನ್ನೊಂದು ಸಲ ಸಾವಿರಾರು ಆನೆಗಳು, ಇನ್ನೊಂದು ಸಲ ಸಾವಿರಾರು ರಥಗಳು, ಸಾವಿರಾರು ವಾಹನಗಳು, ನಿಧಿಗಳು, ನಿಕ್ಷೇಪಗಳು ಎಲ್ಲ ಇಟ್ಟಿದ್ದು ಆಯಿತು. ಈಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ಗೊತ್ತಾಗಿ ವಿದುರ ಧೃತರಾಷ್ಟ್ರನತ್ತ ಬಂದು, ಅಣ್ಣ ಪೂರ್ತಿ ಮನೆತನ ಕುಲ ಎಲ್ಲ ಹಾಳು ಮಾಡಿಬಿಡ್ತಾ ಇದ್ದಾನೆ ದುರ್ಯೋಧನ. ನಿನ್ನ ಮಗ ಜೇನಿನ ಅತಿ ಆಸೆಯಿಂದ ಮರದ ತುದಿ ಏರ್ತಾ ಇದ್ದಾನೆ, ಆದರೆ ಮರದ ತುದಿಯಿಂದ ಜಾರಿ ಬಿತ್ತು ಅಂತಂದರೆ ನೀನಲ್ಲ, ಅವನೊಬ್ಬನೇ ಅಲ್ಲ, ನೀನೊಬ್ಬನೇ ಅಲ್ಲ, ಇಡೀ ಕುಲ ಸಂಪೂರ್ಣ ಮರಣ ಹೋಮ ಆಗೋಗುತ್ತೆ. ಕುಲದ್ರೋಹಿ ಅವನು, ಇಡೀ ನಿನ್ನ ಪರಂಪರೆ, ನಿನ್ನ ಮನೆತನದ, ನಿನ್ನ ಮರ್ಯಾದೆಯ ರಕ್ಷಣೆಗಾಗಿ ನಿನ್ನ ಒಬ್ಬ ಮಗನ ತ್ಯಾಗ ಮಾಡಬೇಕು ಅಂದರೆ ಮಾಡಿಸಿದ್ದ ಇರಬೇಕು. ಹಾಗೆ ಒಂದು ಹಳ್ಳಿ ರಕ್ಷಣೆಗಾಗಿ, ಒಂದು ಹಳ್ಳಿ ಮರ್ಯಾದೆ ರಕ್ಷಣೆಗಾಗಿ ಒಬ್ಬ ವ್ಯಕ್ತಿಯನ್ನು ತ್ಯಾಗ ಮಾಡಬೇಕು ಅಂದರೆ ಮಾಡಕ್ಕೆ ಸಿದ್ಧ ಇರಬೇಕು. ಒಂದು ದೇಶದ ರಕ್ಷಣೆಗಾಗಿ ಒಂದು ಗ್ರಾಮ ತ್ಯಾಗ ಮಾಡಬೇಕು ಅಂದರೆ ಮಾಡಕ್ಕೆ ಸಿದ್ಧ ಇರಬೇಕು. ಹಾಗೆ ಪ್ರತಿಯೊಬ್ಬರು ತಮ್ಮ ಆತ್ಮ ಮತ್ತು ಆತ್ಮ ಗೌರವದ ರಕ್ಷಣೆಗಾಗಿ ಭೂಮಿಯನ್ನು ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿರಬೇಕು. ದ್ಯೂತ ಅಂದರೆ ದ್ವೇಷದಲ್ಲಿ ನಡೀತಾ ಇದೆ, ಭೇದದಲ್ಲಿ ನಡೀತಾ ಇದೆ, ಮೋಸದಲ್ಲಿ ವಂಚನೆಯಲ್ಲಿ ನಡೀತಾ ಇದೆ. ಅವನ ತಾಳಕ್ಕೆ, ನಿನ್ನ ಮಗನ ತಾಳಕ್ಕೆ ತಕ್ಕನ ಹಾಗೆ ನೀನು ಕುಣಿತಾ ಇದೆಯಾ? ಬಾಲಕ ಬಾಲಿಷವಾಗಿ ನಡೆಸ್ತಾ ಇರತಕ್ಕಂಥ, ದೋಣಿನಲ್ಲಿ ಕೂತಿರತಕ್ಕಂಥ ಪ್ರಯಾಣಿಕಂತರ ಇದೆಯಲ್ಲ, ದ್ಯೂತದಲ್ಲಿ ನೀನು ಗೆಲ್ಲಬಹುದು, ಆದರೆ ಈ ದ್ಯೂತ ತಗೊಂಡೋಗತಕ್ಕಂಥ ಯುದ್ಧದಲ್ಲಿ ನಿನ್ನ ಮಕ್ಕಳು ಭಸ್ಮ ಆಗಿ ಹೋಗುತ್ತಾರೆ. ನೀನು ನಿನ್ನ ಮಕ್ಕಳು ಪಾಂಡವರು ಬೇರೆನ ವಿಶ್ವಾಸ ಮಾಡಲ್ವ ಅವರಲ್ಲಿ? ಈಗ ಕಹಿ ನಿನ್ನ ಮಗನ ಕಳಿಸುವಂತೆ ನಿನ್ನ ಕಹಿ ಅಂತ ತೋರಿಸುತ್ತೆ. ರೋಗ ನಿವಾರಣೆ ಆಗಬೇಕು ಅಂದರೆ ಕಹಿ ಔಷಧ ಕುಡಿಬೇಕದು, ಜಾಡ್ಯ ನಾಶಕ ಅದು ಎಲ್ಲ ಹೇಳ್ತಾನೆ. ಆದ್ರೂ ದುರ್ಯೋಧನನಿಗೆ ಒಂದು ರೀತಿ ಅಮಲಾದರೆ, ಧೃತರಾಷ್ಟ್ರನಿಗೆ ಪುತ್ರ ಮೋಹ. ಈಗ ಶಕುನಿ ಕಿರಿಚ್ತಾನೆ, ಇನ್ನೇನು ಇಡ್ತೀಯ ಪಣ್ಣಕ್ಕೆ? ಸದ್ಧರ್ಮರಾಯ ಆಯುತ ಪ್ರಯುತ ಶಂಕು ಪದ್ಮ ಅರ್ಭುದ ಖರ್ವ ನಿಖರ್ವ ಮದ್ಮ ಮಹಾಪದ್ಮ ಪರಾರ್ಧ ಮದ್ಯ ಕೋಟ್ಯಾನುಕೋಟಿ ದ್ರವ್ಯಗಳನ್ನು ಪಣವಾಗಿಟ್ಟ ಸೋತ. ಇನ್ನು ಹಸುಗಳು, ಕುದುರೆಗಳು, ಎತ್ತುಗಳು, ಕುರಿಗಳು, ಮೇಕೆಗಳು ಲಕ್ಷ ಕೋಟಿ ಸಂಖ್ಯೆಯಲ್ಲಿಟ್ಟ ಸೋತ. ಇನ್ನು ಪ್ರಣಾಶ ನಡಿಯಿಂದ ಸಿಂಧು ನದಿ ಪೂರ್ವ ದಿಕ್ಕಿನ ದಂಡೆವರೆಗೂ ರಾಜ್ಯದ ಎಲ್ಲ ಕಡೆ ಹರಡಿರತಕ್ಕಂಥ ಸಮಸ್ತ ಭೂಮಿಯನ್ನು ಪಣಕ್ಕಿಟ್ಟ ಕಳ್ಕೊಂಡ. ಇನ್ನು ಪ್ರಜಾಸಮೂಹವನ್ನು ಪಣಕ್ಕಿಟ್ಟ, ರಾಜಸಮೂಹವನ್ನು, ರಾಜಸಭೆಯನ್ನು, ಇಡೀ ಅರಮನೆಯನ್ನು, ಅಂತಃಪುರವನ್ನು, ಸಮಸ್ತ ಕೋಟೆಗಳನ್ನು, ಕೊತ್ತಲಗಳನ್ನು, ಇಡೀ ರಾಜ್ಯವನ್ನು ಇಟ್ಟ ಕಳ್ಕೊಂಡ. ಏನೂ ಇಲ್ಲ. ಇನ್ನು ನಕುಲ, ನಕಲನ್ನು ಇಟ್ಟ, ನಕಲನ್ನು ಕಳ್ಕೊಂಡ. ಇನ್ನು ಬಹುಶ್ರುತನಾಗಿರತಕ್ಕಂಥ, ನ್ಯಾಯ ನಿಷ್ಣಾತನಾಗಿರತಕ್ಕಂಥ, ವಿದ್ವಾಂಸನಾಗಿರತಕ್ಕಂಥ ಸಹದೇವನನ್ನು ಇಟ್ಟ, ಅವನ್ನು ಕಳ್ಕೊಂಡ. ಆವಾಗ ಶಕುನಿ ಛೇಡಿಸ್ತಾನೆ, ಇನ್ನಿರೋರು ನಿನಗಿಬ್ಬರ್ತಾನೆ ಭೀಮ ಅರ್ಜುನ, ಅವ್ರನ್ನ ಕಟ್ಕೊಂಡು ಏನು ಮಾಡ್ತೇವೆ, ಇಟ್ಬಿಡು ಅಂತಂತಂದ. ಈಗ ಶ್ರೇಷ್ಠ ಧನುರ್ಧಾರಿಯಾಗಿರತಕ್ಕಂಥ, ಪರಾಜಯನ ಇಲ್ಲದೇ ಇರತಕ್ಕಂತಹ, ಅಜೇಯನಾಗಿರತಕ್ಕಂತಹ, ವೀರಾಧಿ ವೀರನಾಗಿರತಕ್ಕಂತಹ, ಏಕಕಾಲದಲ್ಲಿ ಸಾವಿರಾರು ಶಕುನಿಗಳನ್ನು ಕತ್ತರಿಸತಕ್ಕಂಥ ಶಕ್ತನಾಗಿರತಕ್ಕಂಥ ಅರ್ಜುನನನ್ನು ಆ ಶಕುನಿಯ ದಾಳದ ಉರುಳುವಿಕೆನಲ್ಲಿ ಸೋತಿದ್ದ, ಕೌರವರಿಗೆ ದಾಸನನ್ನಾಗಿ ಮಾಡಿದ ಧರ್ಮರಾಜ ಅರ್ಜುನನ್ನ. ಈಗಲೂ ಅವನ ಅಮಲಿಳಿದಿಲ್ಲ. ಯಾರು ಪಣಕ್ಕೆ ಇಡಕ್ಕೆ ಸಾಧ್ಯವೇ ಇಲ್ವೋ, ಯುದ್ಧದಲ್ಲಿ ದ್ವಂದ್ವದಲ್ಲಿ ನಿಷ್ಣಾತನೋ, ಗದಾ ಯುದ್ಧದಲ್ಲಿ ಜಗತ್ತಿನಲ್ಲಿ ಯಾರನ್ನ ಸೋಲ್ಸಕ್ಕೆ ಸಾಧ್ಯ ಇಲ್ವೋ, ಇಂದ್ರಸಮ ಪರಾಕ್ರಮಿ ಯಾರೋ, ಸಿಂಹ ಯಾರೋ, ಶತ್ರುಗಳನ್ನು ಕೋಟಿ ಕೋಟಿ ಶತ್ರುಗಳನ್ನು ನಿರ್ನಾಮ ಮಾಡತಕ್ಕಂಥ ವೀರಾಧಿವೀರ ಭೀಮನ್ನ ಪಣಕ್ಕಿಟ್ಟ.
ಈಗ ನವ ನವ ಒಂಬತ್ತು ಬೇಕು ಅಂತ ಶಕುನ

0: ಘೋಷಣೆ ಕೂಗ್ತ ದಾಳ ಉರುಳಿಸ್ದ, ಭೀಮನ್ನು ಗೆದ್ದುಕೊಂಡ. ಇನ್ಯಾರೂ ಇಲ್ಲ, ತಾನೊಬ್ಬನೇ ಆಗೋದ, ಏಕಾಂಗಿ ಆಗೋದ ಧರ್ಮರಾಜ. ಹಿರಿಯ ಬೇರೆ, ಧರ್ಮಿಷ್ಠ, ಅಜಾತಶತ್ರು, ರಾಜಸಿ ಯಾಗ ಮಾಡಿರತಕ್ಕಂಥ ಮೇಧಾವಿ, ಸಕಲ ಗುಣ ಪರಿಪೂರ್ಣ ಅಂತ ಜಗತ್ತಲ್ಲಿ ಹೊಗಳಿಸ್ಕೊಳ್ತಾ ಇರತಕ್ಕಂಥ ಯುಧಿಷ್ಠಿರ ತನ್ನನ್ನು ತಾನೇ ಪಣಕ್ಕಿಟ್ಕೊಂಡ. ಶಕುನಿ ಕುಟಿಲ ವಂಚಕ, ಎಲ್ಲ ಕುರುಕುಲದ ಅವಸಾನಕ್ಕೆ ಕಡೇ ಅವಕಾಶ ಅಂತ ಬೀಸದ ಧರ್ಮರಾಜ, ನೀನು ಸೋತಲ್ಲೋ, ಬಾ ದಾಸಾಗು ಅಂತ ಪಕ್ಕಕ್ಕೆ ಕೂಡಿಸ್ಕೊಂಡ್ರು. ಈಗೇನೂ ಇಲ್ಲ ನನ್ನ ಹತ್ರ ಅಂದ ಧರ್ಮರಾಜ. ಅದೆಲ್ಲ ಹೇಳಬೇಡ, ನಿನ್ನ ಹೆಂಡತಿ ದ್ರೌಪದಿ ಇದ್ದಾಳಲ್ಲ, ಅವಳನ್ನ ಪಣಕ್ಕಿಡು, ಇಟ್ಟ ತಕ್ಷಣ ಅವಳು ನೀನು ಗೆದ್ದು ಬಿಟ್ರೆ ನಿನ್ನ ಬಿಡಿಸ್ಬಿಡ್ತೀವಿ ನಾವು, ನಿನ್ನನ್ನು ಬಿಡಿಸ್ಕೋಬೋದಲ್ಲ ದ್ರೌಪದಿನ ಪಣಕ್ಕಿಟ್ಟು ಅಂತಂದ. ಆಗ ಶಾರದೋತ್ಪಲ ಪತ್ರಾಕ್ಷ್ಯ, ಶಾರದೋತ್ಪಲ ಗಂಧಯ, ಶಾರದೋತ್ಪಲ ಸೇವಿನ್ಯ ರೂಪೇಣ ಶ್ರೀ ಸಮಾನಯ. ಹೌದು, ನನ್ನ ಹೆಂಡತಿ ಅನಿರ್ವಚನೀಯ ಸೌಂದರ್ಯ ಇರತಕ್ಕಂಥೇಳು, ಸ್ಥೂಲಕಾಯಳು ಅಲ್ಲದೆ ಕೃಷಿಳು ಅಲ್ಲದ, ನೀಲವರ್ಣದ ಗೊಂಗುರು ಕೂದಲಿನ, ಶರತ್ಕಾಲದ ಕನ್ನೈದಿರಿಯಂತಹ ಅದ್ಭುತ ಕಾಂತಿ ಇರತಕ್ಕಂಥ, ಲಕ್ಷ್ಮೀ ಸಮಾನವಾಗಿರತಕ್ಕಂಥ ಪ್ರತಿಭೆಯ ಕೋಮಲ ಹೃದಯವಾಗಿರತಕ್ಕಂಥ, ಮಹಾಸುಂದರಿಯಾಗಿರತಕ್ಕಂಥ, ದಯಾರ್ದ್ರಗಳಾಗಿರತಕ್ಕಂಥ, ಪ್ರಿಯ ಭಾಷಿಣಿಯಾಗಿರತಕ್ಕಂತಹ, ದೀರ್ಘಕೇಶಿಯಾಗಿರತಕ್ಕಂಥ, ಸರ್ವಾಂಗ ಸುಂದರಿಯಾಗಿರತಕ್ಕಂಥ ದ್ರೌಪದಿಯನ್ನು ನಾನು ಪಣಕ್ಕೆ ಹೊಡ್ತಿದ್ದೀನಿ ಅಂತ ಅಷ್ಟು ಜನದ ಮುಂದೆ ಧರ್ಮರಾಜ ಘೋಷಿಸ್ಕೊಳ್ತಾನೆ. ಅಷ್ಟು ಅವಳ ಬಗ್ಗೆ ಅಷ್ಟು ಪ್ರೀತಿ ಗೌರವ ಇರುತ್ತೆ. ಆದರೂ ಇಲ್ಲಿ ಆ ದ್ಯೂತದ ಅಮಲದಲ್ಲಿ ಕೂಗದ ಹೇಳ್ದ, ನನ್ನ ಹೆಂಡತಿನ ಬಣಕ್ಕಿಟ್ಟಿದ್ದೀನಿ. ಇಡೀ ಸಭಾಭವನದ ನಾಲ್ಕು ದಿಕ್ಕುಗಳಿಂದಲೂ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಏನು ಮಾಡ್ತಾ ಭೀಷ್ಮರು, ಬೆವತರು, ದ್ರೋಣರು, ಅದರಿದ್ರು, ವಿದುರ ಕೈ ಕಹಿಸಿಕೊಂಡು ಕಣ್ಣೀರ್ದು ಬಿಡಿಸ್ತಾ ಇದ್ದಾನೆ. ಧೃತರಾಷ್ಟ್ರ, ನನ್ನವ್ರು ಗೆದ್ದುಬಿಟ್ರ ಅಂತ ಮೆಲ್ಲಿ ಕೇಳ್ತಾ ಇದ್ದಾನೆ. ಕರ್ಣ, ದುಶಾಸನ, ದುರ್ಯೋಧನ ಕೇಕೆ ಹಾಕಿ ನಗುತ್ತಾ ಇದ್ದಾರೆ. ಸಭಾಸದರುಗಳು ಅಸಹಾಯಕರಾಗಿ ಕಣ್ಣೀರು ಹರಿಸ್ತಾ ಇದ್ದಾರೆ. ಕಡೆಗೆ ದುರಂತ ವಿಧಿನಿಯಮ, ಶಕುನಿ ದ್ರೌಪದಿಯನ್ನು ದ್ಯೂತದಲ್ಲಿ ಗೆದ್ದ. ಕೌರವನ ದುರ್ಯೋಧನನ ಗೆಲುವಿನ ಹುರುಬು ಉತ್ಸಾಹ ಏನು, ಯಾರು ಅಡೆತಡೆ ಮಾಡೋಕ್ಕಾಗುತ್ತೆ? ದ್ರೌಪದಿ ಈಗ ನನ್ನ ದಾಸಿಯಾದ್ಲು, ಎಳಕಮನ್ರ ದಾಸಿಯರ ಪರಿವಾರಕ್ಕೆ ಹಾಕರವಳ್ನ. ವಿದುರ, ದುರ್ಯೋಧನ, ನೀನು ಕುತ್ತಿಗೆಗೆ ಬರೀ ಹಗ್ಗ ಹಾಕ್ಕೊಳ್ತಾ ಇಲ್ಲ, ಸರ್ಪವನ್ನು ಹಾಕ್ಕೊಳ್ತಾ ಇದೆಯಾ? ಅವಳ ತಂಟೆಗೆ ಹೋಯ್ತು ಅಂತಂತಂದರೆ ನಿನ್ನ ತಲೆ ಮೇಲೆ ಮಹಾಸರ್ಪಗಳು ಬಂದು ನರ್ತನ ಮಾಡ್ತಾ ಇರೋದು ನನಗೆ ಕಾಣ್ತಾ ಇದೆ. ಪ್ರಪಾತದ ಅಂಚಲಲ್ಲಿ ಬಂದು ನಿಂತ್ಕೊಂಡಿದ್ಯ ನೀನು. ಯುಧಿಷ್ಠಿರ ಏನೋ ಹೇಳ್ದ, ದ್ರೌಪದಿಯನ್ನು ಪಣಕ್ಕೆ ಕೊಟ್ಟದ, ಆದರೆ ಅವಳು ನಿನ್ನ ಸೋದರನ ಪತ್ನಿ ತಾಯಿ ಇದ್ದಾಗೆ ಹಾಗೆಲ್ಲ ಮಾಡಿಕೊಡ್ದು ಅಂತಂತಂದ. ಆದರೂ ಸಹ ಇವನು ವಿದುರನಿಗೆ ನೀನೇ ಹೋಗಿ ಕರ್ಕೊಂಬ ಅಂದ. ವಿದುರ ಕಣ್ಣೀರು ಸರಿಸಿಕೊಂಡು, ನಾಚಿಕೆ ಆಗೋದಿಲ್ಲ ನಿನಗೆ ಈ ಮಾತು ಹೇಳೋದಕ್ಕೆ ಅಂತಾನೆ. ಕಡೆಗೆ ಆಯಿತು, ಆ ಪ್ರತಿಹಾರಿನ ಕರೆದು ಅವನ್ನ ಕರ್ಕೊಂಬ ಹೋಗು ಅಂತಂತಂದರು. ಅವನು ಬಂದು ರಾಜ್ಯಸಭೆಯಲ್ಲಿ ನಡೆದಿರತಕ್ಕಂಥ ದ್ಯೂತ, ಅದರ ಷರತ್ತು, ಪರಿಣಾಮಗಳನ್ನೆಲ್ಲ ಹೇಳಿ ಏನಾಯಿತು ಅಂತ ಹೇಳಿ ಕಡೆಗೆ ದ್ರೌಪದಿಯನ್ನು ಧರ್ಮರಾಜ ಪಣಕ್ಕಿಟ್ಟು ಸೋತಿರೋದನ್ನು ಹೇಳ್ದ. ರಾಜ್ಯಸಭೆಗೆ ಬರಬೇಕು ಅಂತ ದುರ್ಯೋಧನನ ಆಜ್ಞೆ ಆಗಿದೆ, ಬನ್ನಿ ತಾಯಿ ಅಂತಂದ. ದಿಕ್ಕು ತೋಷದ ಹಾಗಾಯಿತು. ಕಡೆಗೆ ಆದರೂ ವಿವೇಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ಕೊಂಡ್ಲು, ನನ್ನನ್ನು ಧರ್ಮರಾಜ ಯಾವಾಗ ಸೋತ? ತಾನು ಸೋತುಕೊಂಡ ಮೇಲೆ ಸೋತ್ನೋ, ತಾನು ಸೋಲಕ್ಕೆ ಮುಂಚೆ ನನ್ನ ಸೋತ್ನ ಕೇಳ್ಕೊಂಬ ಉತ್ತರ. ಇದಕ್ಕೆ ಅವನು ಹಿಂತಿರುಗಿ ಬಂದು ಪ್ರಶ್ನೆಯನ್ನು ಸಭೆ ಮುಂದೆ ಇಟ್ಟ, ಯಾರೂ ಉತ್ತರಿಸಲಿಲ್ಲ. ಕಡೆಗೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿದರೆ ಬರ್ತೀನಿ ಅಂತಂದ್ಲು, ಇನ್ನೊಂದು ಸಲ ಕರ್ಕೊಂಬ ಅಂತಂತಂದ. ಅವನು ಹೋಗಲಿಲ್ಲ, ನಿಂತ್ಕೊಂಡ. ಈಗ ದುರ್ಯೋಧನ, ಅವನು ಹೋಗದೆ ಹೋದ್ರೆ ಏನೋ ದುಶ್ಯಾಸನ, ನೀನೇ ಹೋಗಿ ಹೇಳ್ಕೊಂಬಾರ ಅವಳನ್ನ. ಬಂದ, ದ್ರೌಪದಿ ಈ ಕಡೆ ಬಾ ನೀನು. ದ್ರೌಪದಿಯನ್ನು ಕರೆಸಿದ ಗರ್ಗದಕ್ಕೆ ಬಂದು ಹೇಳ್ದ. ಅವಾಗ ಹೇಳ್ತಾನೆ, ನಾವು ಗೆದ್ದಿದ್ದೀವಿ, ನಮ್ಮ ದಾಸಿಯರು ಇರತಕ್ಕಂಥ ಅಂತಃಪುರಕ್ಕೆ ನಿನ್ನನ್ನು ಹಾಕ್ತೀವಿ, ಬಾ ನೀನು. ಅವನು ಬಂದು ಅವಳನ್ನು ಕರೆಯೋ ಹೊತ್ತಿಗೆ ಎಷ್ಟು ಆನಂದವಾಗಿ ಅವರು ಇದ್ದರು ಗೊತ್ತಿಲ್ಲ ಪಾಪ ಅವಳಿಗೇನು. ಇನ್ನೂ ಅವನು ಪ್ರತಿಕಾಮಿನೂ ಬಂದಿರಲಿಲ್ಲ, ಸೇವಕ ಬಂದಿರಲಿಲ್ಲ. ಸಾವಿರಾರು ಸುಂದರ ತರುಣಿಯರು ದ್ರೌಪದಿಯ ಅರಮನೆಯಲ್ಲಿ ಗಿಳಿಗಳನ್ನ ಮಾತಾಡಿಸ್ತಾ, ವೀಣೆ ನುಡಿಸ್ತಾ, ಸಂಗೀತದ ಸುಗಂಧ ಪರಿಮಳದ ಅದ್ಭುತವಾಗಿರತಕ್ಕಂಥ ಲಹರಿ ಒಳಗೆ ಪಗಡೆ ಆಡ್ಕೊಂಡಿದ್ದಾರೆ. ಪ್ರತಿಗಾಮಿ ಬಂದು ಹೇಳಿದ ತಕ್ಷಣ ದ್ರೌಪದಿ ಫಸ್ಟ್ ಮೊದಲನೇ ಸರ್ತಿ ಪ್ರತಿಗಾಮಿ ಬಂದು ನೋಡಿದ ತಕ್ಷಣ ದ್ರೌಪದಿ ಸತಿ ಸಾವಿತ್ರಿ ಥರ ಕಾಣ್ತಾ ಇದ್ದಾಳೆ, ಲಕ್ಷ್ಮೀ ಥರ ಕಾಣಿಸ್ತಾ ಇದ್ದಾಳೆ, ದೇವತೆ ಥರ ಕಾಣಿಸ್ತಾ ಇದ್ದಾಳೆ. ಅವಳ ಹತ್ರ ಹೋಗಕ್ಕೂ ಅವನಿಗೆ ಹೆದರಿಕೆಯಾಗಿ ನಮಸ್ಕಾರ ಮಾಡಿ, ಇದು ನಂದಲ್ಲ ತಾಯಿ, ಇದು ನಿಮ್ಮ ಪತಿರಾಯರು ಜೂಜನ ಸೋತಿರೋದ್ರಿಂದ, ನಿಮ್ಮನ್ನು ಸೋತಿರೋದ್ರಿಂದ ಹೇಳಿ ಕಳಿಸಿದ್ದಾರೆ, ನನ್ನ ಮೇಲೆ ಕೋಪ ಮಾಡಿಕೊಡ್ಬಿ ಅಂತಲೇ ಪ್ರಾರಂಭ ಮಾಡ್ದ. ಅದು ಕೇಳಿದ ತಕ್ಷಣ ಬರಸಿಡಲು ಎರಗಿದಾಗಾಯಿತು, ಅಲ್ಲೆಲ್ಲ ಮಂಜು ಮಸುಕುಬಿಡ್ತು, ದ್ರೌಪದಿಗೆ ನಂಬದೇ ಇರತಕ್ಕಂಥ ದಿಗ್ಭ್ರಾಂತಿ ಆಯಿತು. ಆಗ ಹೇಳಿ ಕಳಿಸಿದ್ಲು, ಯಾರು ಮೊದಲು ಸೋತಿದ್ದು ಹೇಳಿ, ಉತ್ತರ ಹೇಳೋದಕ್ಕಾಗಲಿಲ್ಲ. ಕಡೆಗೆ ದುಶ್ಯಾಸನಿಗೆ ಕಳಿಸಿದ್ರು, ಅವನಿಗೆ ಆನಂದ ಆನಂದ ಪರಮಾನಂದ, ಬೆಂಕಿಗೆ ಗಾಳಿ ಸಹಾಯ ಸಿಕ್ಕಿದಾಗಾಯಿತು, ಕಾಲಕೂಟದ ನದಿಗೆ ವಿಷದ ಪ್ರವಾಹ ಬೆರೆತಾಗಾಯಿತು, ನುಗ್ಗದ ಗೂಳಿ ಗೂಳಿ ನುಗ್ಗದಾಗ ನುಗ್ಗದ ಈಗ ದ್ರೌಪದಿಯ ಅಂತಃಪುರಕ್ಕೆ. ಬಿಡಲಿಲ್ಲ ಅವರು ದಾಸಿಯರು ಬಿಡಲಿಲ್ಲ, ಅವರನ್ನ ಮೆಟ್ಟಿ ಕಠಾರಿಯಲ್ಲಿ ತಿವಿದು ಒಳಗೆ ನುಗ್ಗದ. ದಾಸಿಯರ ಈ ದೃಶ್ಯ ನೋಡಿ ಓಡಿ ಬಂದು ದ್ರೌಪದಿಗೆ ಸುತ್ತಲು ನಿಂತ್ಕೊಂಡ್ರು. ಆದರೆ ಚಂದ್ರನನ್ನು ರಾಹು ಆವರಿಸ್ಕೊಳ್ತಾನೆ, ಹೇಗೆ ಬರ್ತಾನೋ ಹಾಗೆ ನುಗ್ಗಿ ಅವ್ರನ್ನೆಲ್ಲ ಪಕ್ಕಕ್ಕೆ ಹಾಕಿ ದ್ರೌಪದಿ ಮುಂದೆ ನಿಂತ್ಕೊಂಡ. ಆ ಹೇಳ್ತಾನೆ, ಇಂದ್ರಪ್ರಸ್ಥದಲ್ಲಿ ನೀನು ನಾಟ ನಡೀತಾ ಇತ್ತು, ಇಲ್ಲಿ ನಮ್ಮ ಹತ್ರ ನಡೆಯೋದಿಲ್ಲ, ದಾಸಿ ದಾಸಿ ಆಗಿದ್ಯಾ ನಮಗೆ, ನೀನು ಮಂಚ ಬೇರೆ ಕೇಡು, ಇಳಿ ಮಂಚದಿಂದ ನಡಿ ಹೋಗೋಣ, ನಮ್ಮಣ್ಣ ದುರ್ಯೋಧನ ನಿನ್ನ ಎಳ್ಕೊಂಬ ಅಂತಂದಿಯಾನೆ. ಆದರೂ ಧೈರ್ಯ ಕಳ್ಕೊಳ್ಳದೆ ಗಂಭೀರವಾಗಿ, ನಮ್ಮ ಯಜಮಾನರ ಸೋದರ ನೀನಲ್ವೇನೋ, ಮೈದ್ನ ಅಲ್ವೇನೋ, ನೀನು ಬಂದಿದ್ರಲ್ಲಿ ತಪ್ಪೇನಿಲ್ವಲ್ಲಪ್ಪ, ನಾನೊಂದು ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಉತ್ತರ ಹೇಳು ಆಮೇಲೆ ಬರ್ತೀನಿ. ಅದೆಲ್ಲ ಉತ್ತರ ಆಗಿತ್ತರ ನಮಗೇನು ಸಂಬಂಧ, ನಿನ್ನ ಪಾಡಿಗೆ ನೀನು ಎಳ್ಕೊಂಡು ಹೋಗ್ತೀನಿ ಬರಲಿಲ್ಲ ಅಂತಂದರೆ. ಹೇಳ್ತಾಳೆ, ರಜಸ್ವಲಿ ಆಗಿದ್ದೀನಿ, ಏಕವಸ್ತ್ರಧಾರಿಣಿ ಆಗಿದ್ದೀನಿ, ಪುಷ್ಪವತಿ ಆಗಿದ್ದೀನಿ, ಮುಟ್ಟಾದವರು ರಾಜ್ಯಸಭೆಗೆ ಬರ್ಕೂಡ್ದು, ಹಿರಿಯರು ಇರ್ತಾರಲ್ಲಿ, ಗಾಂಧಾರಿ ಇರ್ತಾರೆ, ಮಹಾರಾಜರು ಇರ್ತಾರೆ, ದೇವತಾ ಸನ್ನಿಧಾನ, ನಾವು ಏಕವಸ್ತ್ರದಲ್ಲಿ ಹಾಕಿ ಬರ್ಕೂಡ್ದು ಅಂತಾಳೆ. ಅವನು ಹೇಳ್ತಾನೆ, ಲೇ ಇದೆಲ್ಲ ನನಗೆ ಹೇಳ್ತೀಯಾ, ಇಲ್ಲಿ ಪುಷ್ಪವತಿ ಆಗಿದ್ದೀನಿ ಅಂತೀಯಾ, ಅಲ್ಲಿ ದುರ್ಯೋಧನ ಫಲವತಿ ಮಾಡ್ತಾನೆ, ನಡಿ ಒಳಗಡೆ, ನಿನ್ನ ಗಂಡ ಸೋತಿದ್ದಾನೆ ನಿನ್ನ, ಇನ್ನು ನಮ್ಮ ಆಳು ನೀನು. ಇಂಥ ಮಾತು ಆಡ್ದ ಅಂತಂದರೆ ದ್ರೌಪದಿ ಕುಸಿದು ಬಿದ್ದಲು ಅಲ್ಲೇ. ಆದರೆ ಆ ಒಂದೇ ಕ್ಷಣ ಹತ್ತಿರ ಬಂದ, ಬರ್ತೀಯ ಹೇಳ್ಕೊಂಡು ಹೋಗಲು ಅಂತಂದ, ಕೂತೇ ಇದ್ಲು, ಅವಳ ಮುಡಿಗೆ ಕೈ ಹಾಕದ. ರಾಜಸೂಯ ಯಾಗದ ಸಂದರ್ಭದಲ್ಲಿ ಸಪ್ತ ಸಾಗರಗಳಿಂದ ತರಿಸಿರತಕ್ಕಂಥ ತೀರ್ಥವನ್ನು ಹಾಕಿ ಪುಣ್ಯದ ಜಲಾಭಿಷೇಚನ ಮಾಡಿದ್ದಂಥ ಶ್ರೀ ಮುಡಿಗೆ ದುಶ್ಯಾಸನನ ಪಾಪದ ಕೈ ಬಂದು ಎಳ್ಕೊಳ್ತು. ನೋಡಿದ ಸಖಿಯರೆಲ್ಲ ಸ್ವಾಮಿ ಸ್ವಾಮಿ ಕಾಪಾಡೋ ಅಂತ ಕೂಗ್ತಾ ಇದ್ದಾರೆ. ಮಹಾಸತಿ ಅಂತಿದ್ದಾರೆ, ಶಿವಶಿವ ಅಂತಿದ್ದಾರೆ. ದುಶ್ಯಾಸನ ಅವಳ ಜಡೆ ಹಿಡಿದು ಎಳೆದ. ಅವನ ಎಡಭಾಗಕ್ಕೆ ಬಾಗಿರತಕ್ಕಂಥ ದ್ರೌಪದಿಯನ್ನು ಎಳಕೊಂಡು ಹೊರಟ ಬೀದಿಲಿ ಎಳ್ಕೊಂಡು ಬಂದ. ಮುಖವೆಲ್ಲ ಧೂಳಿನ ಮಯ, ಕೆಸರು ಮೇಲೆ ಎಳ್ಕೊಂಡು ಬಂದ. ಸಭೆ ಒಳಗೆ ಎಳ್ಕೊಂಡು ಬಂದ, ಸಭೆ ಒಳಗೆ ಎಲ್ಲರ ಮಧ್ಯದಲ್ಲಿ ಎಳ್ಕೊಂಡು ಬಂದ. ಒಬ್ಬ ನೋಡಿದ ತಕ್ಷಣ, ಆ ಸಭೆಯಲ್ಲಿ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ನರಳಿಬಿಟ್ಟ. ರಾಜಸೂಯ ಯಾಗದಲ್ಲಿ ಮಂತ್ರ ಪುರಸ್ಸರವಾಗಿ ಜಗತ್ತಿನ ಎಲ್ಲ ತೀರ್ಥಕ್ಷೇತ್ರಗಳಿಂದ ಅಭಿಷೇಕ ಮಾಡಿಸ್ಕೊಂಡಿರ್ತಕ್ಕಂಥ ಈ ಜಡೆನ ಎಳಕೊಂಡು ಬಂದು ಹೀಗೆ ಹಾಕ್ಕೊಳ್ತೀಯನಲ್ಲ ಮಹಾಪಾಪಿ, ಎದ್ದು ಹೊಡಿಲೇನೋ ಅಂತಂತಾನೆ. ಇನ್ನೊಬ್ಬ ತಡೆದ ಅವನ್ನ. ಸಭಾಸದರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಶೋಕ ರಸ ಎಲ್ಲರ ಕಣ್ಣುಗಳಲ್ಲಿ ಕಿವಿಗಳಲ್ಲಿ ಹರಿತಾ ಇದೆ. ಎಲ್ಲ ಕೇಳಬಾರ್ದು ಕೇಳ್ತಿದ್ದಾರೆ, ನೋಡಬಾರ್ದು ನೋಡ್ತಿದ್ದಾರೆ. ಧರ್ಮರಾಜ, ಭೀಮ, ಅರ್ಜುನ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾ ಇದ್ದಾರೆ. ಮನಸ್ಸಿನಲ್ಲೇ ಆ ದುರ್ಯೋಧನನ ಕರುಳನ್ನು ತಕ್ಷಣದಲ್ಲೇ ಕತ್ತರಿಸಿ ಆ ರಕ್ತದಲ್ಲಿ ತಮ್ಮ ಕೈ ತೊಳ್ಕೋಬೇಕು ಅನ್ನತಕ್ಕಂಥ ಕೋಪ ಇದ್ದರೂ ಕೂಡ ಧರ್ಮರಾಜ ಹುಬ್ಬುಗಣ್ಣಿನಿಂದ ನಿಲ್ಲಿಸಿದ ಭೀಮನ ಅಬ್ಬರವನ್ನು, ಅರ್ಜುನನ ವಿಕಾರವನ್ನು. ಭೀಷ್ಮರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈಗ ದುರ್ಯೋಧನ ಹೇಳ್ದ, ಏನು ಅಳ್ತಾ ಇದೆಯೇ, ನಿನ್ನ ಮಾರ್ಕೊಂಡಾಯ್ತು, ನಮ್ಮ ದಾಸಿ ನೀನು, ಈ ಕಡೆ ಬಾ ನೀನು. ಹಾಗೆ ಹೇಳ್ತಾಳೆ, ಸಭಾಸದರುಗಳೇ, ನಾನು ಸಾಷ್ಟಾಂಗ ನಾನು ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ. ಇದು ರಾಜ್ಯಸಭೆ, ಇಲ್ಲಿ ನಿನ್ನ ಗೆಲುವು, ಇಲ್ಲಿ ದುರ್ಯೋಧನ ಗೆದ್ದೆ ಅಂತ ಹೇಳ್ತಾನೆ, ಅವನ ಗೆಲುವು ಹೇಗೆ ಜಯ ಅನ್ನಿಸ್ಕೊಳತ್ ಹೇಳಿ. ಧರ್ಮರಾಯ ಮೊದಲು ನನ್ನನ್ನು ಒಡ್ಡಿಕೊಂಡು ಆಮೇಲೆ ಅವನು ಸೋತ್ನೋ, ಅಥವಾ ಮೊದಲು ಅವನು ಸೋತು ಆಮೇಲೆ ನನ್ನನ್ನು ಪಣ ಒಡ್ಡಿದ್ನೋ, ಯಾವುದು ಸರಿ, ನೋಡಿದ್ದೀರ ನೀವೆಲ್ಲ ಕಣ್ಣಾರ ಹೇಳಿ. ಎಲ್ಲರೂ ಮೌನ. ಆವಾಗ ಹೇಳ್ತಾಳೆ, ದೊಡ್ಡವರು ವಿವೇಕಿಗಳು ಜ್ಞಾನಿಗಳು ಇರದೇ ಇರತಕ್ಕಂಥ ಸಭೆ, ಆದರೂ ವಿವೇಕವನ್ನು ಉತ್ತರ ಹೇಳುತ್ತೆ. ಆದರೆ ಇದು ದನ ದೊಡ್ಡಿ ಥರ ಇದೆ, ಜನದ ಗುಂಪು ಥರ ಇದೆ, ಮೂರ್ಖರ ಗುಂಪು ಥರ ಇದೆ. ಇಲ್ಲಿ ಯಥಾರ್ಥ ಭಾಷಣ ಭೀತಚೇತನರು ಏನು ಹೇಳ್ತಿದ್ದೀರಿ, ಯಾರು ಮಾತಾಡ್ತಾ ಇಲ್ವಲ್ಲ, ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಹಿರಿಯರಿದ್ದೀರಾ, ಸಚಿವರಿದ್ದೀರಾ, ಅಮಾತ್ಯರಿದ್ದೀರಾ, ಪಿತೃದೇವತೆಗಳಿದ್ದೀರಾ, ಸಾಮಾಜಿಕರಿದ್ದೀರಾ, ಗೌರವಸ್ಥರಿದ್ದೀರಾ, ನ್ಯಾಯಕೋವಿದರಿದ್ದೀರಾ, ನನ್ನ ಹೆಣ್ಣಿನ ಒಂದು ಪ್ರಶ್ನೆಗೆ ಉತ್ತರ ಕೊಡಲಿಲ್ವಲ್ಲ ನೀವು. ಕರ್ಣ ಹೇಳ್ದ, ಅದೆಲ್ಲ ನನ್ನ ಹತ್ರ ಇವೆಲ್ಲ ನಮ್ಮ ಹತ್ರ ಹೇಳಬೇಡ, ಚಪಲೆ ಅಷ್ಟೇ ನೀನು. ಜನರನ್ನು ಹೇಗೆ ಉಪಚಾರ ಮಾಡಬೇಕು ಅನ್ನೋದನ್ನು ಕಲ್ತಿದ್ಯಲ್ಲ, ಈಗ ನಾವೆಲ್ಲ ಇದೀವಲ್ಲ ನಮಗೆ ಉಪಚಾರ ಮಾಡು. ಇನ್ನು ಮೇಲೆ 5 ಜನ ಕಟ್ಕೊಂಡವಳು ನಮಗೆ ನಮ್ಮನ್ನು ಯಾವ ದೊಡ್ಡ ಇದು ಭಾರ ಅನ್ನಿಸುತ್ತೆ ನಿಮಗೆ? ನಮ್ಮ ದೊರೆ ತುಂಬ ಉದಾರಿ, ಬೇಕಾದಷ್ಟು ವೈಭವ ವಿಜೃಂಭಣೆಯಲ್ಲಿ ನಿನ್ನ ನಡ್ತಾನೆ, ಅವನ ಜೊತೆ ಅನುಭವಿಸ್ಕೊಂಡು ಹೋಗೋ ಸುವರ್ಣಾವಕಾಶ ಸಿಕ್ಕಿದೆ, ಎಳ್ಕೊಳ್ಳೋ ಈ ಕಡೆ ಅಂತ ಕರ್ಣ ಅಂದ. ಆಗ ದುಶ್ಯಾಸನ ಇಳಿಯಕ್ಕೆ ಪ್ರಾರಂಭ ಮಾಡ್ತಾನೆ, ಎದ್ದು ನಿಂತ್ಕೊಂಡು ಬಾಬು ಯಾರೋ ಹೇಳ್ತಾ ವಿದ್ರ ಹೇಳ್ತಾನೆ, ಅದೆಲ್ಲ ಆಕೆಗೆ ಅವಮಾನ ಮಾಡಬೇಡಿ. ಕರ್ಣ ಹೇಳ್ತಾನೆ, 5 ಜನ ಗಂಡಂದ್ರೆ ಇಟ್ಕೊಂಡಿರತಕ್ಕಂಥವಳಿಗೆ ಮಾನ ಏನು ಅವಮಾನ ಏನು, ಬಾ ದುರ್ಯೋಧನ ತೊಡೆ ಮೇಲೆ ಕೂತ್ಕೊ ನೀನು. ಈ ಮಾತನ್ನು ಹೇಳಿದ ತಕ್ಷಣ ಭೀಮಸೇನ ಉರಿದು ಉರಿದು ಬೀಳ್ತಾನೆ. ಧರ್ಮರಾಜನ ಮೇಲೆ ಕೋಪ ಬಂದು ಸಹದೇವನ ಹೇಳ್ತಾನೆ, ಲೇ ಬೆಂಕಿ ತಗೊಂಬಾರ, ಜೂಯಾಡಿರತಕ್ಕಂಥ ನಮ್ಮ ಅಣ್ಣನ ಕೈ ಸುಟ್ಟು ಬಿಡ್ತೀನಿ. ಅರ್ಜುನ ಅವನು ತಡೆದ, ಕೋಪ ಮಾಡ್ಕೋಬೇಡ ಅಣ್ಣ, ಭೀಮಾ ಏನಿದು ಧರ್ಮರಾಜ ಅಂತಂದರೆ ಹಣ ಪ್ರಾಣ ಎಲ್ಲಕ್ಕಿಂತ ಘನ ಅಲ್ವಾ, ಅವನೇನು ಗುರು ಅಲ್ವಾ, ಅವನೇ ತಂದೆ ಅಲ್ವಾ ನಮಗೆ, ಸುಮ್ಮನೆ ಇರು ನೀನು. ಭೀಮನ ಕೆರಳದ, ಪ್ರಾಣ ಹೋಗ್ಬಿಡಲಿ, ದೇಹ ಹೋಗಲಿ, ಸಪ್ತಾಂಗಗಳು ಹೊರಟೋಗಲಿ, ಆದರೆ ಹೆಣ್ಣನ್ನು ಪಣಕ್ಕಿಟ್ಟು ಈ ಅವಸ್ಥೆಗೆ ದುರವಸ್ಥೆಗೆ ತಂದಲ್ಲ ನನ್ನ ಹೆಂಡತಿನ, ಸೋಳು ಅವನ ತೋಳದ ಸುಟ್ಟು ಬಿಡ್ತೀನಿ. ಇನ್ನೊಂದು ಸತಿ ಅವನ ತೋಳು ಸುಡ್ಬೇಡ ಅಂತ ನೀನು ಅಂದರೆ ನಾನೇ ಸುಟ್ಕೊಂಡ್ಬಿಡ್ತೀನಿ. ಈಗ ತಿರ್ಗಾ ಎದ್ದ ಭೀಮ, ದ್ರೌಪದಿ ನೀ ಅವಸ್ಥೆಗೆ ನಮ್ಮ ಎದುರುಗಡೆ ತರ್ತಾ ಇರತಕ್ಕಂಥ ಕೌರವ ನಾಯಿಗಳ ಎಲುಬು ಮುರಿದು ನನ್ನ ಕೊಬ್ಬಿದ ತೋಳುಗಳ ತೀಟ ತೋರಿಸ್ಕೊಳ್ಳಿಲ್ಲ ಅಂತಂದರೆ ಈ ದೇಹ ಯಾಕಿರಬೇಕು, ಈಗಲೇ ಬೆಂಕಿಗೆ ಹಾಕ್ಬಿಡ್ತೀನಿ. ಕಿರಿಚಿಕೊಳ್ತೀಯಾನೆ, ಕೂಗುತ್ತಾ ಇದ್ದಾನೆ. ಆಗ ಧರ್ಮಜ, ಭೀಮ, ಫಲ್ಗುಣ, ನಕುಲ, ಸಹದೇವರೇ, ದ್ರೌಪದಿ ಗಂಡಂದ್ರ ಹೆಸರುಗಳು ಹೇಳ್ಬಿಟ್ಟು ಹೇಳ್ತಾಳೆ, ನನ್ನಂಥ ಹೆಣ್ಣು ಮಗಳನ್ನ ಮೃತ್ಯುವಿನ ತಾಳಿಗೆ ವಾಪಸ್ ಕೊಟ್ಬಿಟ್ರಲ್ಲ, ಏನಾಯಿತು ನಿಮ್ಮ ವಿವೇಕ, ಏನಾಯಿತು ನಿಮ್ಮ ಜ್ಞಾನ, ಏನಾಯಿತು ನಿಮ್ಮ ಧರ್ಮ, ಏನಾಯಿತು ನಿಮ್ಮ ಮತಿ, ಏನಾಯಿತು ನಿಮ್ಮ ಹಿತ? ಭೀಷ್ಮರೇ, ದ್ರೋಣರೇ, ಹಿರಿಯರೇ, ಬಾಹಲಿಕ ಕೃಪಾದಿಗಳೇ, ಆಚಾರ್ಯರುಗಳೇ, ಎಲ್ಲ ದೊಡ್ಡ ವ್ಯಕ್ತಿಗಳು ಕೂತಿದ್ದೀರಾ, ಈ ದಯವಿಟ್ಟು ಉತ್ತರ ಕೊಡಿ ನಾನು ಕೇಳಿದ ಪ್ರಶ್ನೆಗೆ. ಎಲ್ಲ ಮೌನವಾಗಿದ್ದಾಗ ಆ ವಿಕರ್ಣ ಅನ್ನೋ ದುರ್ಯೋಧನ ತಮ್ಮ ಎದ್ದು ನಿಂತ, ಯಾಕೆ ಮೌನವಾಗಿದ್ದೀರಾ, ಆಕೆ ಅಳ್ತಾ ಇದ್ರಲ್ಲ, ಒರಳ್ತಾ ಇರಿಂದ ಸುಮ್ಮನೆ ಇದ್ದೀರಾ, ಕಾಣ್ತಾ ಇಲ್ವಾ ಹೆಂಡಿನ ಮೋಹ ಇಟ್ಕೊಂಡು ಮಾಡ್ತಾ ಇರತಕ್ಕಂಥ ಈ ನಾಟಕಕ್ಕೆ ನೀವೆಲ್ಲ ಭಾಗಿಗಳಾಗ್ತಾ ಇದ್ದೀರಾ? ಇವಳು ಧರ್ಮರಾಯನ ವಸ್ತು ಇರಬಹುದು, ಆದರೆ ಅವನು ತನ್ನನ್ನು ಒಡ್ಗೊಂಡು ದಾಸ ಆದ ಮೇಲೆ ಬೇರೆಯವ್ರನ್ನ ಪಣಕ್ಕೆ ಇಡೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ, ಆದ್ದರಿಂದ ಇವಳ ಪಣ ಊರ್ಜಿತಕ್ಕಾಗೋದಿಲ್ಲ. ಇಷ್ಟು ಹೇಳಿದ ಮೇಲೆ ತಕ್ಷಣ ಕರ್ಣ ಎದ್ದು, ಲೇ ವಿಕಾರ ಬುದ್ಧಿ ವಿಕರ್ಣ, ನಿನಗೆ ಧರ್ಮ ಸೂಕ್ಷ್ಮಗಳೇನೋ ಗೊತ್ತಾಗುತ್ತೆ, ನಮ್ಮೇಲೆ ಜೋರು ಮಾಡ್ತೀಯ, ನೀನು ದುರ್ಯೋಧನ ಸ್ವದರಾದ್ಯದಿಂದ ಬಿಟ್ಟಿದ್ದೀನಷ್ಟೇ, ಇಲ್ಲಿಯಾದರೂ ಕತ್ತರಿಸಿ ಹಾಕ್ಬಿಡ್ತಾ ಇದ್ದೆ, ಕೂತ್ಕೋ ಸುಮ್ಮನೆ. ಈಗ ದುರ್ಯೋಧನನು ಎದ್ದ, ಕರ್ಣ ಹೇಳ್ತಾ ಇರೋದು ನಿಜ, ನೀನು ನಮ್ಮ ವಂಶದಲ್ಲಿ ಹುಟ್ಟಿ ನಮ್ಮ ವಂಶಕ್ಕೇ ಹಾಳು ಮಗಿತಾ ಇದ್ದು, ಭ್ರಷ್ಟನಾಗಿದ್ಯಾ, ಏನು ಭೀಮ ಇದನ್ನಲ್ಲ ಅವನು ಕಿಂಕರ, ನೀನು ನಿನ್ನ ಮಾತಿಗೆ ಏನೋ ಅನ್ನೋ ಬೆಲೆ, ಮೂಲೆ ಕುಡಿಸ್ರು ಅವನ್ನ. ಈಗ ಪಾಂಡವರ ರಾಜಪೋಷಾಕಗಳನ್ನೆಲ್ಲ ಕಿತ್ಕೊಂಡ, ಪಾಂಡವರ ತೇಜೋಭಂಗ ಮಾಡಿ ಅವ್ರಿಗೆ ನಾರು ಮಾಡಿ ಉಡಿಸಿ ಕೂಡಿಸಿದ್ರು. ಹೇಳ್ದ ದ್ರೌಪದಿ ದುಶ್ಯಾಸನ ಹೇಳ್ದ, ಅವಳ ಸೀರೆಯನ್ನು ಎಳಿ ಈಚೆಗೆ. ಈಗ ಭೀಷ್ಮರ ಕಣ್ಣಲ್ಲಿ ನಿಜವಾಗಲೂ ವಿಚಿತ್ರವಾಗಿರತಕ್ಕಂಥ ದುಃಖದ ಕಣ್ಣೀರು ಬರ್ತಾ ಇದೆ. ಈ ದುಶ್ಯಾಸನ ಬಂದ, ದ್ರೌಪದಿ ಸೆರೆಗೆ ಕೈ ಹಾಕ್ದ, ಮೇಲು ವಸ್ತ್ರವನ್ನು ಎಳ್ಕೊಂಡ, ಅವನ ನಿಷ್ಠುರಕ್ಕೆ ಅಳಕಿರತಕ್ಕಂಥ ದ್ರೌಪದಿ ಕಣ್ಣೀರು ಮಿಡಿತ ಪಾಂಡವರ ಕಡೆ ನೋಡಿದ್ಲು. ಧರ್ಮರಾಯನ ಮುಖ ನೋಡಿ ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲ ಮುಖವನ್ನು ಕೆಳಗೆ ಹಾಕಿದರು. ಅತ್ತೆ ಎಲ್ಲವೇ ನೀವು ಗಾಂಧಾರಿ ದೇವಿಯರೇ, ದೌಡಿ ದಯವಿಟ್ಟು ನೀವಾದರೂ ಸಂರಕ್ಷಣೆ ಮಾಡಿ ಅಂತ ಗಾಂಧಾರಿನ ಕೇಳ್ಕೊಂಡ್ಳು, ಭಾನುಮತಿನ ಕೇಳ್ಕೊಂಡ್ಳು, ದುಶ್ಯಲನ್ನು ಕೇಳ್ಕೊಂಡ್ಳು, ಧೃತರಾಷ್ಟ್ರನ ಕೇಳ್ಕೊಂಡ್ಳು, ಕೌರವರ ಎಲ್ಲ ವಿಲಾಸಿನಿಯರನ್ನ ಕೇಳ್ಕೊಂಡ್ಳು, ಪಂಚಾಯತ್ರನ್ನ ಕೇಳ್ಕೊಂಡ್ಳು, ರಾಜರ ಮಂತ್ರಿಗಳು ಪರಿವಾರದವ್ರನ್ನ ಬಗೆ ಬಗೆಯಾಗಿ ಕೇಳ್ಕೊಂಡ್ಳು, ಯಾರೂ ಎತ್ತಲಿಲ್ಲ. ಪತಿಗಳು ನನ್ನನ್ನು ಮಾರಿ ತಮ್ಮ ಧರ್ಮ ಉಳಿಸ್ಕೊಂಡ್ರೋ, ಇಲ್ಲಿ ಕೂತಿರತಕ್ಕಂಥ ಗಾಂಧಾರಿ ನಿಮ್ಮ ಮಗನ ದೃಶ್ಯತೆ, ನಿಮ್ಮ ಮಗನ ಈ ಕೆಟ್ಟ ದುರ್ಮಾರ್ಗತನ ನೋಡಿ ಆನಂದ ಆಗ್ತಿದ್ದೇನೆ. ನನಗೆ ಇನ್ಯಾರ ಗತಿ ಈಗ? ತಕ್ಷಣ ಗಂಡಂದ್ರಗಳು ಯಾವಾಗ ಅವನು ಎಳಿತಾ ಇದ್ದಾನೆ ಮೇಲ ಭಾಗ ಮೇಲು ಸೆರಗಿಗೆ ಕೈ ಇಟ್ಕೊಂಡಿದ್ದಾಳೆ, ಸೊಂಟದ ಹತ್ರ ಕೈ ಇಟ್ಕೊಂಡಿದ್ದಾಳೆ, ಕಣ್ಣು ಮುಚ್ಚಿಕೊಂಡಿದ್ದಾಳೆ, ಭೀಷ್ಮ ದ್ರೋಣಾದಿಗಳೆಲ್ಲ ಕಣ್ಣು ಮುಚ್ಚಿಕೊಂಡು ಮೌನವಾಗಿರತಕ್ಕಂಥದ್ದು, ಸಭಾಸದರು ಕಣ್ಣೀರು ಹಾಕತಾ ಇರತಕ್ಕಂಥದ್ದು, ಎಲ್ಲೆಲ್ಲೂ ಶೋಕ ಮೂಕ ಮೂಕ ಶೋಕ ಆಗಿದೆ. 5 ಜನ ಗಂಡಂದರು ನೆಲಕ್ಕೆ ಮುಖ ಹಾಕಿಬಿಟ್ಟು ಕಣ್ಣು ಮುಚ್ಚಿಕೊಂಡು ಅನಾಥರಾಗಿ ಅಸಹಾಯಕರಾಗಿ ಕೂತಿರತಕ್ಕಂಥ ಸ್ಥಿತಿನಲ್ಲಿ ಈಗ ತಕ್ಷಣದಲ್ಲೇ ಒಳಗೆ ನಾಥರಿಲ್ಲದ ಶಿಶುಗಳಿಗೆ ನಾಥ ಯಾರು ಅಂದರೆ ಜಗನ್ನಾಥ, ಲೋಕನಾಥ, ಕೃಷ್ಣ, ಗೋವಿಂದ. ಈಗ ತಕ್ಷಣದಲ್ಲಿ ಎಲ್ಲರನ್ನು ಬಿಟ್ಲೋ ತಾನು ಹಿಡ್ಕೊಂಡಿರತಕ್ಕಂಥ ಮೇಲು ಸ್ವಾಮಿ ಹೊದಿಗೆಯ ಆ ಒಂದು ಮೇಲು ವಸ್ತ್ರದ ಒಂದು ಕೈ ಹಿಡ್ಕೊಂಡಿದ್ದಾಳೆ, ಆ ಸೊಂಟದ ಹತ್ರ ಇರತಕ್ಕಂಥದ್ದು ಒಂದು ಕೈ ಹಿಡ್ಕೊಂಡಿದ್ದಾಳೆ, ಕಣ್ಣು ಮುಚ್ಕೊಂಡಿದ್ದಾಳೆ, ಆಕಾಶದ ಕಡೆ ನೋಡ್ತಿದ್ದಾಳೆ. ಕೃಷ್ಣ, ಹಾ ಕೃಷ್ಣ ದ್ವಾರಕಾ ವಾಸೇನ್. ಶೋಕದ ಮೂಕ ಶೋಕದ ಕಣ್ಣೀರಿನ ದುಃಖದ ಸಾಗರದಲ್ಲಿ ತೇಲಾಡ್ತಾ ಇರತಕ್ಕಂಥ ನನ್ನನ್ನು ದಾಟಿಸಿಬಿಡುತ್ತಂದೆ. ಹಾ ಕೃಷ್ಣ, ಗೋವಿಂದ, ನಂದಗೋಪಕುಮಾರ, ಗೋಪಿ ವೃಂದವಲ್ಲಭ, ದೈತ್ಯ ಮದನ, ಮುಕುಂದ, ಮುರಾರಿ, ಭಕ್ತವತ್ಸಲ, ಕೃಪಾನಿಧಿ, ಕರುಣಾಸಾಗರ, ಅಪ್ಪ ಜಗ್ ನುಗ್ಗಿ ನುಗ್ಗಿ ನನ್ನನ್ನು ಇಳಿತಾ ಇದ್ದಾರೆ. ಸಂರಕ್ಷಣೆ ಮಾಡೋ ಸ್ವಾಮಿ, ಸ್ವಾಮಿ, ಸ್ವಾಮಿ ಅಂತಿದ್ದಾಳೆ. ಹಾ ಕೃಷ್ಣ ದ್ವಾರಕಾ ವಾಸೀನ್. ಕೇಳ್ತಾ ಇರತಕ್ಕಂಥ ಮಾತನ್ನು ಗೋವಿಂದ, ದ್ವಾರಕಾವಾಸಿ, ಗೋಪಿಜನಪ್ರಿಯ, ಕೇಶವ, ನಾಥ, ಲೋಕನಾಥ, ಜಗನ್ನಾಥ, ರಮಾನಾಥ, ವಜಾನಾರ್ಥ, ಆಮೇಲೆ ಆರ್ತಿನಾಶನ, ಜನಾರ್ಧನ, ಕೇಶವ, ಯೋಗೇಶ್ವರ, ವಿಶ್ವಾತ್ಮ, ವಿಶ್ವಭಾವನ, ದಾಸಾನು ದಾಸಿಯಾಗಿ ಈ ಕೌರವರ ಮಧ್ಯ ನಿಶ್ಚೇತನಲಾಗಿ ಕ್ಷಣದಿಂದ ಕ್ಷಣಕ್ಕೆ ಭೂಮಿಗೆ ಕುಸಿದು ಹೋಗುತ್ತಾ ಇರತಕ್ಕಂಥ, ಮುಳುಗು ಹೋಗ್ತಾ ಇರತಕ್ಕಂಥ ನನ್ನನ್ನು ಈ ಕ್ಷಣದಲ್ಲಿ ಬಂದು ಉದ್ಧಾರ ಮಾಡಿ ಕಾಪಾಡೋ ಸ್ವಾಮಿ, ನನ್ನನ್ನು ಶೋಕ ಸಾಗರದಿಂದ ದಯಮಾಡಿ ಪಾರು ಮಾಡೋ ಸ್ವಾಮಿ. ಹಾ ಕೃಷ್ಣ ದ್ವಾರಕ ವಾಸೇನ್. ದ್ರೌಪದಿ ಹಿಡ್ಕೊಂಡಿರತಕ್ಕಂಥ ವಸ್ತ್ರ ಬಿಗಿ ತಪ್ಪತು, ದುಶಾಸನ ಸರಸರಸರ ಸೀರೆ ಎಳಿತಾ ಇದ್ದಾನೆ, ಎಳಿತನೇ ಹೋದ. ಎಷ್ಟು ಎಳೆದ್ರು, ಅದೆಷ್ಟು ಎಳೆದ್ರು, ಕೆಳಗೆ ಬಿದ್ದರು ದ್ರೌಪದಿ ವಿವಸ್ತ್ರಗಳಾಗಲೇ ಇಲ್ಲ. 10 ಆಯಿತು, 100 ಆಯಿತು, 1000 ಸೀರೆ ಆಯಿತು, ಸಹಸ್ರ ಸಹಸ್ರ ಸೀರೆ ಆಯಿತು. ಕಡೆಗೆ ದುಶಾಸನ ಎಳೆದು ಎಳೆದು ಎಳೆದು ಎಳೆದು ಎಳೆದು ಆಯಾಸನಾಗಿ ಕಡೆಗೆ ಅವನೇ ಪ್ರಜ್ಞೆ ತಪ್ಪಿ ಕೆಳಗಡೆ ತಪ್ಪಿಗೆ ಬಿದ್ದ. ಸಭಾಸದರೆಲ್ಲ ಆಶ್ಚರ್ಯಗೊಳ್ತಾ ಇದ್ದಾರೆ, ಇದು ಏನಿದು, ಅಕ್ಷಯ ಆಯ್ತಲ್ಲ. ಕೃಷ್ಣ ಬಂದು ಅಕ್ಷಯ ವಸ್ತ್ರವನ್ನು ಕೊಟ್ಟಿದ್ದ, ಸೀರೆಯ ರಾಶಿ ಆಕಾಶವನ್ನು ಆವರಿಸಿಕೊಳ್ತು. ಆ ಮುಕುಂದನ, ಕೃಷ್ಣನ, ಕೇಶವನ, ಮಾಧವನ ಆ ದಿವ್ಯ ನಾಮ ಪ್ರೇಮ ರಸಪ್ಪೆ, ಇದು ಈ ಪವಾಡ ಏನು ಆಶ್ಚರ್ಯ ರೀ ಅಂತ ಸಭಾಸದರುಗಳು ಮಾತಾಡ್ಕೊಳ್ತಾ ಇದ್ದಾರೆ. ಭೀಷ್ಮರು ಎದ್ದು ಶೋಕ ಮಿಶ್ರಿತವಾಗಿರತಕ್ಕಂಥ ಆನಂದ ಭಾಷ್ಪಗಳನ್ನು ಸುರಿಸಿ 2 ಕೈಗಳನ್ನು ಆಕಾಶಕ್ಕೆ ಕೈ ಮುಗಿದು ಬಿಟ್ಟು ಕೃಷ್ಣ ಕೃಷ್ಣ ಕಾಪಾಡಿದ ಸ್ವಾಮಿ ಅಂತಿದ್ದಾರೆ. ಇದರ ಕಣ್ಣಲ್ಲಿ ನೀರು ಹರಿಸ್ಕೊಂಡು ಒಳಗಡೆ ತನ್ನ ಒಳಗೆ ಹೃದಯದಲ್ಲಿ ಕಾಣ್ತಿರತಕ್ಕಂಥ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ದ್ರೌಪದಿ ಹೇಳ್ತಾಳೆ, ಎಂಥ ಶೋಕಸಾಗರದಿಂದ ಒಂದು ಕ್ಷಣದಲ್ಲಿ ಪಾರು ಮಾಡಿದ ತಂದೇ ಕೃಷ್ಣ. ಈಗ ಶೋಕನಾಶನ ಅಂತ ಭೀಷ್ಮರು ಹೇಳಿದ ತಕ್ಷಣ ಎಂಥ ಶೋಕದಿಂದ, ಶೋಕ ಸಾಗರದಿಂದ, ಮೂಕ ಶೋಕದಿಂದ ದ್ರೌಪದಿಯನ್ನು ಪಾರು ಮಾಡ್ದ. ಅವನ ಎದುರುಗಡೆ ನಿಂತ ಅಲ್ಲ ಕೃಷ್ಣ ಅಂತ ಕಣ್ಣಲ್ಲಿ ಆನಂದ ಬಾಷ್ಪ ಹಾಕ್ಕೊಳ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾ ಇದ್ದಾರೆ. ವಿಷ್ಣು ಸಹಸ್ರನಾಮದ ಮುಂದಿನ ನಾಮ ಸಂವತ್ಸರ. ಕಾಲರೂಪಿಯಾಗಿರತಕ್ಕಂಥ ಪರಮಾತ್ಮನೇ ಸಂವತ್ಸರ. ಕಾಲದಲ್ಲಿ ಸಂವತ್ಸರ ಎನ್ನತಕ್ಕಂಥ ಅವಧಿಯ ಆದಿದೈವ ಆಗಿರತಕ್ಕಂಥವನೇ ಸಂವತ್ಸರ ಎನ್ನತಕ್ಕಂಥ ಹೆಸರಿನ ಸ್ವಾಮಿ. ಸಂ ಅಂದರೆ ಚೆನ್ನಾಗಿ, ವತ್ಸ ಅಂದರೆ ಹಸುಗಳನ್ನು ಕರುಗಳನ್ನು, ರಾ ಅಂದರೆ ರಮಿಸತಕ್ಕಂಥವನು ಮೇಯಿಸತಕ್ಕಂಥವನು ಸಂತೋಷ ಸಂಭ್ರಮ ಕೊಡತಕ್ಕಂಥವನು. ಆ ಯಾರು ಹಸುಗಳನ್ನು ಕಾಮಧೇನವನ್ನು ಗೋವುಗಳನ್ನು ತುಂಬ ಮುದ್ದಾಗಿ ಮೇಯಿಸ್ತಾ ಅವುಗಳನ್ನು ರಮಿಸ್ತಾ ಅವುಗಳ ಜೊತೆ ಆಡಿಕೊಂಡು ಅವುಗಳಿಗೆ ಸಂತೋಷ ಕೊಡ್ತಿರತಕ್ಕಂಥ ಕೃಷ್ಣ, ಅವನೇ ಸಂವತ್ಸರ. ಸಂವತ್ಸರ ಅಂದರೆ ವಿಷ್ಣು. ಹಾಗಾಗಿ ಕಾಲ ವಿಷ್ಣುವಿನ ಒಂದು ಭಾಗನೇ ಆಗಿದೆ. ಆಗಿದೆ. ವಿಷ್ಣು ಯಜ್ಞ ಸ್ವರೂಪನಾಗಿರತಕ್ಕಂಥವನು, ಉಷಸ್ಸೇ ಅವನ ಶಿರ, ಸೂರ್ಯನೇ ಅವನ ಕಣ್ಣು, ವಾಯುನೇ ಅವನ ಪ್ರಾಣ, ವೈಶ್ವಾನರ ಅವನ ಮುಖ, ಸಂವತ್ಸರ ಅವನ ದೇಹ. ಅದಕ್ಕೆ ಪರಮಾತ್ಮನ್ನ ಕಾಲಾಂತರ್ಗತ ಅಂತಾರೆ, ಕಾಲ ನಿಯಾಮಕ ಅಂತಾರೆ, ಕಾಲೋತ್ಪಾದಕ ಅಂತಾರೆ, ಕಾಲಪ್ರವರ್ತಕ ಅಂತಾರೆ, ಕಾಲ ನಿವರ್ತಕ ಅಂತಾರೆ, ಕಾಲ ಅಂತಾರೆ, ಕಾಲಕಾಲ ಅಂತಾರೆ, ಮಹಾಕಾಲ ಅಂತಾರೆ. ಸಂವತ್ಸರ ಅಂತಂದರೆ 360 ಹಗಲು ಮತ್ತು 360 ರಾತ್ರಿ, ಅಂದರೆ 720 ಹಗಲು ರಾತ್ರಿಗಳು. ಪ್ರತಿದಿನ ಒಂದು ಸಲ ವಿಷ್ಣು ಸಹಸ್ರನಾಮ ನೀವು ಹೇಳಿದರೆ ದಿನಕ್ಕೆ 1000 ನಾಮ ಆಯಿತು. ಒಂದು ಸಂವತ್ಸರಕ್ಕೆ ಅಂದರೆ 720 ಹಗಲು ರಾತ್ರಿಗಳಿಗೆ ದಿನಕ್ಕೆ 1000 ಥರ 720 ಹಗಲು ರಾತ್ರಿಗಳಿಗೆ 72,000 ನಾಮ ಜಪ ವಿಷ್ಣು ಸಹಸ್ರನಾಮದ ಪಾರಾಯಣ ಆಗುತ್ತೆ. ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳಿದೆ? 72,000 ನಾಡಿಗಳು. ಒಂದು ವರ್ಷ ಪ್ರತಿನಿತ್ಯ ಒಂದು ಸತಿ ವಿಷ್ಣು ಸಹಸ್ರನಾಮ ಹೇಳಿದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ? 72,000 ನಾಮ ಜಪದ ಪಾರಾಯಣ. ಅಂದರೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಹೇಳಿದರೆ 72,000 ನಾಡಿಗಳ ಶುದ್ಧೀಕರಣ ಕ್ರಿಯೆ, ನಾಡಿಗಳ ಸಂಸ್ಕರಣ, ನಾಡಿಗಳು ಅದ್ಭುತವಾಗಿರತಕ್ಕಂಥ ಒಳ್ಳೆ ಆರೋಗ್ಯವಂತ ಒಂದು ಅಂಗವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಆರೋಗ್ಯಕ್ಕೆ ಸಾಧನ, ದಿವ್ಯತೆಗೆ ಸಾಧನ, ಭವ್ಯತೆಗೆ ಸಾಧನ, ಆಯುರ್ವೃದ್ಧಿಗೆ ಸಾಧನ, ಸಂತೋಷ ಚೈತನ್ಯಕ್ಕೆ ಸಾಧನವಾಗಿರುತ್ತೆ ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ. ಆದಿತ್ಯಾತ್ಮಕವಾಗಿರತಕ್ಕಂಥ ವಿಷ್ಣುವಿನಲ್ಲಿ ಸಕಲ ತತ್ವಗಳು ಇದ್ದು ಕಾಲತತ್ವ ಮುಖ್ಯ, ಅದಕ್ಕೆ ಅವನ್ನ ಸಂವತ್ಸರ ಅಂತ ಕರೆದರು. ಅಗ್ನಿ, ವಿಷ್ಣು, ಆದಿತ್ಯ, ಪ್ರಜಾಪತಿ ಎಲ್ಲ ಒಂದೇ ವಿಷ್ಣು ತತ್ವ. ಅದು ವಿಷ್ಣು ವಿಶ್ವದ ಸಮಸ್ತ ವ್ಯವಹಾರವೆಲ್ಲ ಕಾಲದ ಆಧಾರ ಮೇಲೆ ನಡೀತಾ ಇದೆ. ಜಗತ್ತಿನ ಎಲ್ಲ ಮಾನಗಳು ಸಹ ಕಾಲಮಾನದ ಮೇಲೆ ನಡೀತಾ ಇರತಕ್ಕಂಥದ್ದು. ಅದು ವರ್ಷ ಇರ್ಬೋದು, ಅಯನಗಳಿರ್ಬೋದು, ಋತುಗಳಿರ್ಬೋದು, ಮಾಸಗಳಿರ್ಬೋದು, ಪಕ್ಷಗಳಿರ್ಬೋದು, ಅಹೋರಾತ್ರಗಳಿರ್ಬೋದು, ಯಾಮಗಳಿರ್ಬೋದು, ಲಗ್ನಗಳಿರ್ಬೋದು, ಬೇಕಾದಿರಲಿ ಎಲ್ಲ ನಡೀತಾ ಇರತಕ್ಕಂಥದ್ದು ಕಾಲದಿಂದ. ಯಾಕೆ? ಪರಮಾತ್ಮನೇ ಕಾಲಾತ್ಮಕ, ಅವನೇ ಕಾಲ ಪ್ರವರ್ತಕನಾಗಿರತಕ್ಕಂಥವನು, ಕಾಲಾತ್ಮಕೋ ವಿಷ್ಣು. ಆದ್ದರಿಂದ ಸಂವತ್ಸರ ರೂಪಿ ವಿಷ್ಣು ಪ್ರತಿ ಸಂವತ್ಸರದಲ್ಲೂ ನಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ನಿರಂತರ ಮಾಡ್ತಾ ಇರಬೇಕು. ಯಾಕೆಂದರೆ ಸಂವತ್ಸರದ ಯಾವ ದಿನ ನೀವು ಇದನ್ನು ಮಾಡ್ತಿದ್ದೀರೋ ಅದಕ್ಕೆ ಅಧಿದೇವತೆ ಅವನೇ ಸಾಕ್ಷಾತ್ ಕೃಷ್ಣ. ಸಂವತ್ಸರ ಈಸ್ ದ ಲಾರ್ಡ್ ಆಫ್ ಟೈಮ್. ಹಿ ಮೇಕ್ಸ್ ಬೀಯಿಂಗ್ಸ್ ಟು ಲಿವ್ ವಿತ್ ಹ್ಯಾಪಿನೆಸ್. ಹಿ ಲವ್ಸ್ ಅಂಡ್ ಹ್ಯಾಸ್ ಟ್ರಮಂಡಸ್ ಅಫೆಕ್ಷನ್ ಟುವರ್ಡ್ಸ್ ಹಿಸ್ ಡಿವೋಟೀಸ್. ಹಿ ಈಸ್ ಒನ್ ಹೂ ಗಿವ್ಸ್ ಬುದ್ಧಿಯೋಗ ಆರ್ ಇಂಟೆಲೆಕ್ಟ್ ಫಾರ್ ದೋಸ್ ಹೂ ಮೆಡಿಟೇಟ್ ಅಪಾನ್ ಹಿಮ್. ಹಿ ಗೀವ್ಸ್ ವಿತ್ ಪ್ಲೆಷರ್ ದ ಕ್ಲಿಯರ್ ವಿಷನ್ ಟು ದೋಸ್ ಹೂ ಆರ್ ಡಿವೋಟೆಡ್ ಟು ಹಿಮ್ ಥ್ರೂ ವಿಚ್ ದೇ ಕೆನ್ ಅಟೈನ್ ಹಿಮ್. ಹಿ ರಿಸೈಡ್ಸ್ ಇನ್ ಈಚ್ ಸಂವತ್ಸರ ಆರ್ ಈಚ್ ಇಯರ್ ಹ್ಯಾವಿಂಗ್ 12 months ಅಂಡ್ ಈಸ್ ದೇರ್ ಫಾರ್ ನೋನ್ ಬೈ ಸಂವತ್ಸರ. ದಿಸ್ ಆಲ್ಸೋ ಇಂಡಿಕೇಟ್ಸ್ ದಟ್ ಹಿ ಈಸ್ ದ ಕಂಟ್ರೋಲ್ ಆಫ್ ಟೈಮ್, ಈಸ್ ದ ಪ್ರೊಪೆಲ್ಲರ್ ಆಫ್ ಟೈಮ್, ಈಸ್ ದ ಕಮಾಂಡರ್ ಆಫ್ ಟೈಮ್, ಈಸ್ ದ ಲಾರ್ಡ್ ಆಫ್ ದಿ ಟೈಮ್ಸ್. ಹಿ ವಿಲ್ ಸಿ ದಟ್ ಟೈಮ್ ವರ್ಕ್ಸ್ ಅಕಾರ್ಡಿಂಗ್ ಟು ಇಟ್ ಸೈಕಲ್. ಹಿ ವಿಲ್ ಸಿ ದಟ್ ಎವ್ರಿ ಪರ್ಸನ್ ಇನ್ ದ ವರ್ಲ್ಡ್ ವಿಲ್ ಹ್ಯಾವ್ ಹಿಸ್ ಟೈಮ್. ಓನ್ಲಿ ಥಿಂಗ್ ಈಸ್ ವಿ ಶುಡ್ ಬಿ ಅಲರ್ಟ್ ಅಟೆಂಟಿವ್ ಸೋ ದಟ್ ವೆನ್ ಅವರ್ ಅವರ್ ಟೈಮ್ ಕಮ್ಸ್ ವಿ ಶುಡ್ ಸೀಸ್ ಇಟ್, ಅದರ್ವೈಸ್ ವಿ ವಿಲ್ ಲೂಸ್ ಇಟ್. ಸಂವತ್ಸರ ಆಲ್ಸೋ ರೆಫರ್ಸ್ ಟು ಸುಪ್ರೀಂ ಲಾರ್ಡ್ ಇನ್ ಹೂಮ್ ಆಲ್ ಬೀಯಿಂಗ್ಸ್ ಕ್ಯಾನ್ ರಿಸೈಡ್. ನೋಬಡಿ ಈಸ್ ಬಿಯಾಂಡ್ ಸ್ಪೇಸ್, ನೋಬಡಿ ಈಸ್ ಬಿಯಾಂಡ್ ಟೈಮ್. Everyone comes within its purview. Indirectly, everybody comes within samvatsara. Everyone has to pass through the samvatsara.
1: ಇದುವರೆಗೆ ಶ್ರೀ ವಿಷ್ಣು ಸಹಸ್ರನಾಮ ಪ್ರವಚನ ಮಾಲಿಕೆಯನ್ನು ಆಲಿಸಿದಿರಿ. ಪ್ರವಚನ ನೀಡಿದವರು ವಿದ್ಯಾವಾಚಸ್ಪತಿ ಡಾಕ್ಟರ್ ಅರಳು ಮಲ್ಲಿಗೆ ಪಾರ್ಥ.

ಗಂಧದ ಚಂದದ ಹೊನ್ನಿನ ಮಡಿಲೊಳು ನೆಲೆಸಿಹೆ ಸಂತಸದಿ ಸಪ್ತ ಶೃಂಗದ ಶ್ರೇಣಿಗಳಲ್ಲಿ ವಿಹರಿಸಿ ನಲಿಯುವೆಯೇ ಸಪ್ತ ಶೃಂಗದ ಶ್ರೇ

ಚಿತ್ತವೇ ಎನ್ನ ಮನದಲ್ಲಿ ತುಂಬಿಹುದು, ಸತ್ಯವ ಬೆಳಗುತ ಸಂತಸ ನೀಡುತ್ತ ಮಾತೆಯ ಸಲಹುವುದು. ನಿತ್ಯವು ನಿನ್ನ ಚಿತ್ತವೇ ಎನ್ನ ಮನದಲ್ಲಿ ತುಂಬಿಹುದು, ಸತ್ಯವ ಬೆಳಗುತ

ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಕುವೆಂಪು ಅವರು ಹೇಳಿದ ಮಾತನ್ನ ನಮ್ಮ ಎಲ್ಲಾ ಹೊರದೇಶದ ಕನ್ನಡಿಗರು ಪಾಲಿಸ್ಲಿಕ್ಕತ್ತಾರ ನೋಡ್ರಿ. ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾತಾಡೋದಕ್ಕೆ, ಅದರ ಬಗ್ಗೆ ಚಿಂತನೆ ಮಾಡುವುದಕ್ಕಂತ ದೇಶದಲ್ಲೆಲ್ಲ ಕನ್ನಡ ಬಳಗ ಕಟ್ಕೊಂಡಾರ್ರಿ. ಇದು ಹೆಮ್ಮೆ ವಿಷಯ ರೀ. ಹೊರಗ ಹೊರದೇಶಕ್ಕಂತ ಹೋದ್ರ ಕನ್ನಡ ಮಾತಾಡೋರು, ನಮ್ಮ ಹಬ್ಬ ಹುಣ್ಣಿಮೆ ಆಚರಣೆ ಮಾಡೋರು ಸಿಗ್ತಾರನ್ನೋದ ಖುಷಿ. ನನಗ ತಿಳಿದಂಗ ಎಲ್ಲಾದಕ್ಕಿಂತ ದೊಡ್ಡ ಕನ್ನಡ ಬಳಗ ಇರುವುದು ಲಂಡನ್ನಲ್ರಿ. ಅದಕ್ಕ ನಮ್ಮ ಕನ್ನಡಿಗರೆಲ್ಲರೂ ಸೇರಿ ಕನ್ನಡ ಬಳಗ UK ಅಂತ ಹೆಸರು ಇಟ್ಟಾರ್ರಿ. ಅದು ಶುರುವಾಗಿ 40 ವರ್ಷ ಆಯ್ತ್ರಿ. ಅದಕ್ಕ ಅದನ್ನ ಒಂದು ದೊಡ್ಡ ಹಬ್ಬದಂಗ ಆಚರಣೆ ಮಾಡಬೇಕಂತ ಬಹಳ ತಯಾರಿ ಮಾಡ್ಯಾರ್ರಿ. ಅದು ಲಂಡನ್ನಾಗ ಸೆಪ್ಟೆಂಬರ್ 30 ಮತ್ತು ಅಕ್ಟೋಬರ್ 1 ಅದರಿ. ಅದಕ್ಕ ನಾವು ನಮ್ಮ ಕುಟುಂಬ ಸಮೇತ ಆ ಹಬ್ಬದಾಗ ಭಾಗಿಯಾಗಬೇಕಂತ ಮಾಡೀವ್ರಿ. ನೀವು ಎಲ್ಲಾರು ಬರ್ರಲ್ಲ. ಎಲ್ಲರೂ ಕೂಡಿ ಕನ್ನಡದ ಸಾಹಿತ್ಯ, ಭಾಷೆ, ಕವಿಗಳ ಬಗ್ಗೆ ಮಾತಾಡಿ ಕೇಳಿ ಸಂತೋಷ ಪಡೋಣ. ಇನ್ನೊಂದು ಹೆಮ್ಮೆ ವಿಷಯ ಅಂದ್ರ ಈ ಸಂಭ್ರಮದ ಕಾರ್ಯಕ್ರಮಕ್ಕ ಮುಖ್ಯ ಅತಿಥಿಗಳನ್ನಾಗಿ ನಮ್ಮ ಕಡೆ ಮಂದಿನ ಕರೆದಾರ್ರಿ. ಹೌದ್ರಿ, ಅದರ ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರು ಮಹಾರಾಜರು ಶ್ರೀ ಯದುವೀರ ಕೃಷ್ಣದತ್ತ ಒಡೆಯರಿಗೆ ಆಹ್ವಾನ ಕೊಟ್ಟಾರ್ರಿ. ಹಂಗ ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಬರ್ತಾರಂತ್ರಿ. ಅವ್ರ ಹಾಡಂತೂ ಕೇಳಲಿಕ್ಕೆ ಬಹಳ ಇಂಪ್ರಿ, ಬಹಳ ಚಂದ ಹಾಡ್ತಾರ್ರಿ. ಮತ್ತ ಡಾಕ್ಟರ್ ಗುರುರಾಜ್ ಕರಜಗಿ ಅವರು, ಅವರು ಬೆಂಗಳೂರದವ್ರ ಆದ್ರೂ ನಮ್ಮ ಬಾಗಲಕೋಟೆಯವರ್ರಿ. ಅವ್ರ ಉಪನ್ಯಾಸ ಭಾಷಣ ಕೇಳುವುದ ಒಂದು ಮಜಾ. ನಮಗಲ್ದ ವಿದೇಶದವ್ರಿಗೆಲ್ಲರಿಗೂ ಅವ್ರು ಬಹಳ ಚಿರಪರಿಚಿತರ್ರಿ. ಮತ್ತ ಪತ್ರಕರ್ತರು, ಬರಹಗಾರರು, ಸುವರ್ಣ TV ಸಂಪಾದಕರಾದಂತಹ ಶ್ರೀ ವಿಶ್ವೇಶ್ವರ ಭಟ್ರಿಗೆ ಆಹ್ವಾನ ಮಾಡ್ಯಾರ್ರಿ. ಆಮೇಲೆ ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರು ಮತ್ತು ಸಂಸ್ಥಾಪಕರಾದಂಥ ಜಪಾನಂದ ಸ್ವಾಮಿಗಳು ಬರ್ತಾರ್ರಿ. ಇಂಥ ಎಲ್ಲ ಮಹನೀಯರ ಹಿತವಚನಗಳನ್ನು ಕೇಳುವುದು, ಅವರನ್ನು ನೋಡುವುದ ಒಂದು ಭಾಗ್ಯ ರೀ. ಅದಕ್ಕೆ ನಮ್ಮ ಕನ್ನಡ ಎತ್ತಿ ಹಿಡೀಲಿಕ್ಕೆ ನಮ್ಮ ಕನ್ನಡದವರೇ ನಮ್ಮ ಕನ್ನಡಿಗರಿಗಾಗಿ ಇಷ್ಟೆಲ್ಲ ಮಾಡ್ಲಿಕ್ಕತ್ತಾರಂದ್ರೆ ನಾವು ಅವರಿಗೆ ಕೈ ಜೋಡಿಸ್ಬೇಕ್ರಿ. ಅದಕ್ಕಾಗಿ ನಾವೆಲ್ಲರೂ ಆ ಸಂಭ್ರಮಕ್ಕೆ ಹೋಗಿ ಆ ಸಂಭ್ರಮಕ್ಕೆ ಒಂದು ಕಳೆ ತರೋಣಲ್ಲ. ನೀವು ಎಲ್ಲರೂ ದಯವಿಟ್ಟು ಬರ್ರಿ, ಎಲ್ಲರಿಗೂ ಹೇಳ್ರಿ ಅಂತ ನಾ ಮನವಿ ಮಾಡ್ಕೋತೀನಿ. ನಮಸ್ಕಾರ.

0: ಆತ್ಮೀಯ ರೇಡಿಯೋ ಕಿರ್ಮಿಟ್ ಕೇಳುಗರಿಗೆಲ್ಲ ನಮಸ್ಕಾರಗಳು. ಇದೀಗ ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಟೀಮ್ ಪ್ರಸ್ತುತಪಡಿಸುತ್ತಿರುವ ನವಿರಾದ ಬಾಲ್ಯ ಹಸನಾಗುವ ಬಾಳು ಮಕ್ಕಳ ಪೋಷಣೆಯ ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಉಷಾ, ಮತ್ತೆ ನಿಮ್ಮೊಂದಿಗೆ ಇನ್ನೊಂದು ಶೀರ್ಷಿಕೆಯೊಂದಿಗೆ ಬಂದಿದ್ದೇನೆ. ಪೋಷಕರು ಮತ್ತು ಶಿಕ್ಷಕರು ಎಲ್ಲರೂ ಒಮ್ಮೆ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಸ್ಕೂಲ್ ಡೇಸ್, ಅತ್ಯಂತ ಮಧುರವಾದ ದಿನಗಳನ್ನು ನೆನಪು ಮಾಡಿಕೊಳ್ಳಿ. ನಮ್ಮ ನಿಮ್ಮ ಎಲ್ಲರ ತರಗತಿಯಲ್ಲಿ ನಾವು ಓದುವಾಗ ಯಾವಾಗಲೂ ಒಂದು ಗುಂಪಿನ ಮಕ್ಕಳಿರ್ತಾರೆ. ಇವರು ಭಾಳ ಚೆನ್ನಾಗಿ ಓದ್ತಾರೆ, ಗಣಿತವನ್ನು ಚೆನ್ನಾಗಿ ಮಾಡ್ತಾರೆ, 90% ಅನ್ನ ಬಾವು ತಗೋತಾರೆ. ಇವರೆಲ್ಲ ಟೀಚರ್ಸ್ ಫೇವ್ರೇಟ್ ಆಗಿದ್ದರು ನೋಡಿ, ಆ ಒಂದು ಮಕ್ಕಳನ್ನು, ನಿಮ್ಮ ಗೆಳೆಯರು ಮತ್ತು ಗೆಳತಿಯರನ್ನು ನೆನಪು ಮಾಡಿಕೊಳ್ಳಿ. ಅದರಲ್ಲಿ ನೀವು ಇರ್ಬೋದು, ನಾನಂತೂ ಖಂಡಿತ ಇರಲಿಲ್ಲ. ಇವಾಗ ಇವತ್ತಿನ ದಿನಕ್ಕೆ ಮರಳಿ ಬನ್ನಿ. ಇವಾಗ ನಿಮ್ಮ ಅದೇ ಗೆಳೆಯರು ಗೆಳತಿಯರಲ್ಲಿ ಜೀವನದಲ್ಲಿ ನಿಜವಾಗಲೂ ಯಾರು ಸಕ್ಸಸ್ಫುಲ್ ಆಗಿದ್ದಾರೆ ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಸ್ವಲ್ಪ ಅವರನ್ನು ಗುರುತಿಸ್ಕೊಳ್ಳಿ. ಸೊ ಆಗ ನಿಮ್ಮ ಬಾಲ್ಯದ ದಿನದಿಂದ ಚೆನ್ನಾಗಿ ಓದಿರುವಂಥ, ಚೆನ್ನಾಗಿ ಮಾರ್ಕ್ಸ್ ತಗೊಂಡಿರುವಂಥ ನಿಮ್ಮ ಗೆಳತಿಯರ ನೆನಪು, ಮತ್ತು ಇವತ್ತು ಸಕ್ಸಸ್ಫುಲ್ ಆಗಿರುವಂಥ ಮಕ್ಕಳು, ಎರಡೂ ಪಟ್ಟಿಯನ್ನು ಸ್ವಲ್ಪ ತುಲನೆ ಮಾಡಿ ನೋಡಿ. ಕಂಪೇರ್ ಮಾಡಿದಾಗ ಆ ಮಕ್ಕಳು ಮತ್ತು ಈ ಗೆಳೆಯರು ಗೆಳತಿಯರು ಒಬ್ಬರೇ ಆಗಿರ್ತಾರೇನೋ? ಖಂಡಿತ. ಶಾಲೆಯಲ್ಲಿರುವಾಗ ಆವ್ರೇಜ್, ಬಿಲೋ ಆವ್ರೇಜ್ ಓದಿರುವಂಥ ನಿಮ್ಮ ಗೆಳೆಯರು ಗೆಳತಿಯರು ಸಹ ಜೀವನದಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, ಹೌದು ಅಲ್ವೋ? ಇದು ಜೀವನದ ಸತ್ಯ. ಸೊ ನಾವು ಅಂದ್ಕೊಂಡಾಗೆ ಜೀವನದಲ್ಲಿ ಬುದ್ಧಿವಂತಿಕೆ ಅಂತ ಹೇಳಿದ್ರೆ ಚೆನ್ನಾಗಿ ಮ್ಯಾಥ್ಸನ್ನು ಮಾಡಿ ಚೆನ್ನಾಗಿ ಮಾರ್ಕ್ ತಗೊಳ್ಳೋದು ಮಾತ್ರವೇ ಅಲ್ಲ, ಮತ್ತೇನು ಅದಿಲ್ಲ ಅಂದರೆ ಮತ್ತೇನು ಅಂತ ಪ್ರಶ್ನೆ ಬರುತ್ತೆ. ಹಿಂದಿನ ಕಾಲದಲ್ಲಿ ಓದು ಅಂದರೆ, ಶಿಕ್ಷಣ ಅಂದರೆ ಜ್ಞಾನಕ್ಕಾಗಿ ಇತ್ತು. ಆಮೇಲೆ ನಮ್ಮ ನಿಮ್ಮ ಕಾಲದಲ್ಲಿ ಶಿಕ್ಷಣ ಉದ್ಯೋಗಕ್ಕಾಗಿ, ಓದಿ ಏನಾದರೂ ಒಂದು ಉದ್ಯೋಗ ಸಂಪಾದನೆ ಮಾಡುವಂಥದ್ದು. ಈಗ ಎಲ್ಲವೂ ಬದಲಾಗಿದೆ. ನಿಮಗೂ ನಮಗೂ ಗೊತ್ತಿರೋ ಹಾಗೆ ಶಿಕ್ಷಣ ಅಂದರೆ ಇವಾಗ ಮಗುವಿನಲ್ಲಿರುವಂಥ ಸಂಪೂರ್ಣ ಸಾಮರ್ಥ್ಯವನ್ನು ಹೊರತರುವುದೇ ಶಿಕ್ಷಣ ಈಗ. ಸೊ ಈ ಅನಿಸಿಕೆಯ ಪ್ರಕಾರ ತಿಳುವಳಿಕೆ ಅಂದರೆ ಮತ್ತೆ ಏನು? ತಿಳುವಳಿಕೆ ಬರೀ ಗಣಿತ ಮಾಡುವುದಲ್ಲ. ಈ ಸಿದ್ಧಾಂತವನ್ನು ತಿರಸ್ಕರಿಸಿದವರು ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಹೋವರ್ಡ್ ಗಾರ್ಡ್ನರ್ ಅಂತ ಒಂದು ಮನೋವೈಜ್ಞಾನ ತಜ್ಞರು. ಇವರು ನಮಗೆ 8 ವಿಧವಾದ ಇಂಟೆಲಿಜೆನ್ಸ್, ದ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅನ್ನೋ ಸಿದ್ಧಾಂತವನ್ನು ರಚಿಸಿದ್ದಾರೆ. ಇದೇನಿದು? ಇವರ ಪ್ರಕಾರ ಮಕ್ಕಳು ಕಲಿಯುವ ರೀತಿ, ಲರ್ನಿಂಗ್ ಸ್ಟೈಲ್ ಏನಿದೆ ಅದು ವಿಭಿನ್ನವಾಗಿರುತ್ತೆ. ಈ ಸ್ಟೈಲ್ಸ್ ಪ್ರಕಾರ ಆ ಮಕ್ಕಳು ಆಯಾ ಕ್ಷೇತ್ರದಲ್ಲಿ ಬೆಳೆಯುತ್ತಾರೆ. ಸೊ ಏನಿದು ಅಂತ ಹೇಳಿದರೆ, ಇವರು ಏನು ಹೇಳಿದ್ದಾರೆ ಈ ಸಿದ್ಧಾಂತದ ಪ್ರಕಾರ 8 ವಿಧವಾದ ವಿಭಿನ್ನವಾದ ತಿಳುವಳಿಕೆಗಳು ಮಾನವನಲ್ಲಿ ಇದ್ದಾವೆ. ಸೊ ಇದೇನು ಅಂತ ಸ್ವಲ್ಪ ನೋಡೋಣ. ಇದನ್ನು ಗಾರ್ಡ್ನರ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಅಂತ ಕರಿತೀವಿ. ಸೊ ಈ 8 ವಿಧವಾದ ಇಂಟೆಲಿಜೆನ್ಸಸ್ ಏನಂತ ಹೇಳಿದ್ರೆ, ಮೊದಲನೇದಾಗಿ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂದರೆ ಭಾಷೆಯ ಒಂದು ತಿಳುವಳಿಕೆ. ಎರಡನೇದು ಲಾಜಿಕಲ್ ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್ ಅಂದರೆ ತಾರ್ಕಿಕ ಮತ್ತು ಗಣಿತದ ತಿಳುವಳಿಕೆ. ಮೂರನೇದು ಸ್ಪೇಷಿಯಲ್ ವಿಜುವೋ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂದರೆ ದೃಷ್ಟಿ ಮತ್ತು ಸ್ಥಳದ ಒಂದು ತಿಳುವಳಿಕೆ. ನಾಲ್ಕನೇದು ಸಂಗೀತದ ತಿಳುವಳಿಕೆ. ಐದನೇದು ಬಾಡಿಲಿ ಕೈನೆಸ್ಥೆಟಿಕ್ ಇಂಟೆಲಿಜೆನ್ಸ್ ಅಂದರೆ ತನ್ನ ದೇಹ ಅಂಗಾಂಗಗಳು ಮತ್ತು ಅದರ ಮೂಮೆಂಟ್ಸ್, ಅದು ಇದರ ತಿಳುವಳಿಕೆ. ಆರನೇದು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್. ನ್ಯಾಚುರಲಿಸ್ಟಿಕ್ ಅಂದರೆ ಇವರೆಲ್ಲ ನೇಚರ್, ನಿಸರ್ಗಕ್ಕೆ ಸಂಬಂಧಪಟ್ಟಂಥ ತಿಳುವಳಿಕೆ ಭಾಳ ಜಾಸ್ತಿ ಇರುವಂಥದ್ದು. ಏಳನೆಯದು ಇಂಟರ್ಪರ್ಸನಲ್ ಇಂಟೆಲಿಜೆನ್ಸ್ ಅಂದರೆ ಪರಸ್ಪರ ಸಾಮಾಜಿಕ ತಿಳುವಳಿಕೆ. ಕೊನೆಯದಾಗಿ ಎಂಟನೇದು ಇಂಟ್ರಾಪರ್ಸನಲ್ ಅಂತರ್ವ್ಯಕ್ತೀಯ ತಿಳುವಳಿಕೆ. ಸೊ ಇದನ್ನು ಸ್ವಲ್ಪ ವಿವರವಾಗಿ ನಾನು ಎಕ್ಸ್ಪ್ಲೈನ್ ಮಾಡೋದಾದರೆ, ಮೊದಲನೇದಾಗಿ ಭಾಷೆಯ ಒಂದು ತಿಳುವಳಿಕೆ. ಸೊ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಹಿಂದಿನ ಪ್ರಧಾನಿ ಶ್ರೀ ನರಸಿಂಹರಾವ್ ಅವರು, ಪಿ.ವಿ. ನರಸಿಂಹರಾವ್ ಅವರು ನಮ್ಮ ಪ್ರಧಾನಿ, ಅವರು 16 ಭಾಷೆಗಳನ್ನು ತಿಳ್ಕೊಂಡಿದ್ರು ಮತ್ತು ಅನರ್ಗಳವಾಗಿ ಅದನ್ನು ಮಾತಾಡ್ತಿದ್ರು. ಸೊ ಇದು ಒಂದು ಪ್ರಾವೀಣ್ಯತೆ, ಎಕ್ಸ್ಟ್ರಾ ಆರ್ಡಿನರಿ ಇದು. ಮತ್ತು ನೀವು ನೋಡುತ್ತೀರಾ, ಚಿಕ್ಕ ಚಿಕ್ಕ ಪುಟ್ಟು ಪುಟ್ಟು ಪುಟಾಣಿಗಳು 1.5 ವರ್ಷಕ್ಕೆ 2 ವರ್ಷಕ್ಕೆ ಎಷ್ಟು ಮುದ್ದು ಮುದ್ದಾಗಿ ಸೆಂಟೆನ್ಸಸ್ಸು ಮಾತಾಡ್ಬಿಡ್ತಾ ಭಾಷಣೆಯನ್ನು ಕೊಡಬಲ್ಲರು. ಇಂಥ ಅವರು ಭಾಷೆಯ ಪ್ರವೀಣರು. ಅಂದರೆ ಅವರಿಗೆ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅವರ ಬೇಸ್ ಇದೆ. ಮೌಲ್ಯವಾಗಿ ಮೂಲತಃ ಅವರ ಒಂದು ತಿಳುವಳಿಕೆ ಭಾಷೆಯ ತಿಳುವಳಿಕೆಯಾಗಿರುತ್ತದೆ. ಸೊ ಇದು ಭಾಷೆಯ ತಿಳುವಳಿಕೆ ನಂಬರ್ 1. ಎರಡನೆಯದು, ಒಂದು ಆಡಿಯೋನನ್ನು ನಾನು ಪ್ಲೇ ಮಾಡ್ತೀನಿ, ಈಗ ಸ್ವಲ್ಪ ಕೇಳಿ.
2: ಹಲೋ, ಮೈ ನೇಮ್ ಇಸ್ ಯಶ್ವಿನ್ ಸರವಣನ್, ಐ ಆಮ್ 15 ಇಯರ್ಸ್ ಓಲ್ಡ್ ಆ್ಯಂಡ್ ಐ ಆಮ್ ಫ್ರಮ್ ಕ್ವಾಲಾಲುಂಪುರ್, ಮಲೇಷ್ಯಾ.
3: Got some fans here.
2: Let's go on to some multiplication. Okay. Give me a 2-digit multiplied by a 2-digit.
3: 45,
2: times.
3: Times, 29.
2: 1305.
4: Wow.
2: Okay, let's try division. Give me a 3-digit divided by 1-digit and try using odd numbers so that you get those decimal points at the back.
3: Yeah, okay.
4: That's more fun.
2: Yeah, right.
3: 589 divided by 7.
2: 589 divided by 7. 84.14.
3: Let's say it together, okay? 84.14285714285.
1: Any book? ನೋಡಿದ್ರಲ್ಲ, ಇವನು ಯಶ್ವಿನ್ ಶರವಣನ್ ಅಂತ ಏಷ್ಯಾ ಗಾಟ್ ಟ್ಯಾಲೆಂಟ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ರು. ಅದರಲ್ಲಿ ನೋಡಿ, ಕ್ಯಾಲ್ಕುಲೇಟರ್ಗಿಂತ ಬೇಗನೆ ಅವನು ಲೆಕ್ಕವನ್ನು ಮಾಡ್ತಾನೆ. ಇದು ಇನ್ನೊಂದು ಅಸಾಧಾರಣವಾದ ಒಂದು ಕೌಶಲ್ಯ ಮತ್ತು ತಿಳುವಳಿಕೆ. ಇಂಥವರು ಇದನ್ನು ನಾವು ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ, ಗಾರ್ಡ್ನರ್ ಅವರು ಇದಕ್ಕೆ ಲಾಜಿಕಲ್ ಇಂಟೆಲಿಜೆನ್ಸ್ ಅಂತ ಕರೆದಿದ್ದಾರೆ. ಇದರಲ್ಲಿ ಇವರು ಗಣಿತಕ್ಕೆ ಸಂಬಂಧಪಟ್ಟಿದ್ದೆಲ್ಲ, ಇವರ ಬೇಸ್ ಏನಿದೆ, ಇವರ ಒಂದು ಮೂಲ ತಿಳುವಳಿಕೆ ಏನಿದೆ, ಇಂಥ ಮಕ್ಕಳಿಗೆ ಲಾಜಿಕಲ್ ಥಿಂಕಿಂಗ್ ಇರುತ್ತೆ, ಗಣಿತದ ಮೇಲೆ ಆಸಕ್ತಿ ಇರುತ್ತೆ. ಇವರು ಗಣಿತವನ್ನು ಬಹಳ ಸುನಾಯಾಸವಾಗಿ ಕಲಿತಾರೆ. ಮತ್ತು ಬೆಳೀತಾ ಬೆಳೀತಾ ಇವರು ಪ್ರಾಬ್ಲಮ್ ಸಾಲ್ವಿಂಗ್, ಏನಾದರೂ ಒಂದು ಸಮಸ್ಯೆ ಇದ್ದರೆ ಅದಕ್ಕೆ ಪರಿಹಾರ ಕಂಡುಹಿಡಿಯೋದು ಮತ್ತು ಏನಾದರೂ ಕಲಿಯೋದು ಬೇಗ ಬೇಗ ಕಲಿತಾರೆ. ಇಂಥವರು ಜಾಸ್ತಿ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಿರ್ತಾರೆ. ಸೊ ಇದು ಲಾಜಿಕಲ್ ಮತ್ತು ಮ್ಯಾಥಮೆಟಿಕಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ನಮ್ಮ ಬೇಳೂರು ಹಳೆಬೀಡು ಹೋದಾಗ ಎಷ್ಟು ಅಂಥ ಒಂದು ಆಕೃತಿಗಳು ಮತ್ತು ಈ ಒಂದು ಭವ್ಯವಾದ ದೇವಸ್ಥಾನಗಳು ನಿಜವಾಗಲೂ ಮನುಷ್ಯರೇ ನಿರ್ಮಿಸಿದಾರ ಇಲ್ವೋ ಅಂತ ಅನಿಸುತ್ತಲ್ಲ. ಅದೇ ರೀತಿ ಎಲ್ಲಾದರೂ ಒಂದು ಭವ್ಯವಾದ ಭವನ ನೋಡಿದ್ರೆ ಯಾರಪ್ಪ, ಹೆಂಗೆ ಮಾನವನ ಕೈಯಲ್ಲಿದೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಇದು ಜಕ್ಕಣಾಚಾರ್ಯರಂತ ಅವರು ಮಹಾನ್ ಭಾವರು ಅವರ ರಚನೆ. ಹೇಗೆ ಇಂಥವರು, ಅವರಿಗೆ ದೃಷ್ಟಿ ಮತ್ತು ಸ್ಥಳದ ಒಂದು ಏನು ತಿಳುವಳಿಕೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಅವರು ಮನಸ್ಸಲ್ಲೇ ಊಹೆ ಮಾಡಿಕೊಂಡೇ ಭವನಗಳನ್ನು ನಿಜ ರೂಪಕ್ಕೆ ತರುವಂಥ ಒಂದು ಸಾಮರ್ಥ್ಯ ಹೊಂದಿರುವಂಥವರು. ಸೊ ಈ ಕಾಲದಲ್ಲಿ ಇರುವಂಥ ಆರ್ಕಿಟೆಕ್ಟ್ಸ್ ಅಂತೀವಲ್ಲ, ಅಂಥ ಒಂದು ಅವರ ದೃಷ್ಟಿ ಏನೋ ಒಂದು ಡ್ರಾಯಿಂಗ್ ಹಾಕಿನೇ ಭವನವನ್ನು ನಿರ್ಮಾಣ ಮಾಡೋ ಅಂಥ ಒಂದು ಶಕ್ತಿ ಅವ್ರಿಗೆ ಹೊಂದಿರುತ್ತೆ. ಇದು ವಿಶುವಲ್ ಸ್ಪೇಷಿಯಲ್ ಇಂಟೆಲಿಜೆನ್ಸ್. ನೆಕ್ಸ್ಟ್ ಬರುವಂಥದ್ದು ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅನ್ನೋದು. ನಾನು ಇನ್ನೊಂದು ಆಡಿಯೋವನ್ನು ನಿಮಗೆ ಪ್ಲೇ ಮಾಡ್ತೀನಿ,
5: ಕೇಳಿಸ್ಕೊಳ್ಳಿ.
6: ಏನು ಸ್ವಾಮಿ ಜಪ್ಪು?
1: ನೋಡಿದ್ರಲ್ಲ, ಈ ಪುಟಾಣಿ 4 ವರ್ಷದ ಶ್ರೀನಿಧಿ, 4 ವರ್ಷ. ಅದು ಎಷ್ಟು ಚೆನ್ನಾಗಿ ಎಲ್ಲ ಒಂದು ರಾಗಗಳನ್ನು ಗುರುತಿಸಿ, ಎಷ್ಟು ಚೆನ್ನಾಗಿ ಎಷ್ಟೋ ವರ್ಷಗಳಿಂದ ಗೊತ್ತಿರೋ ಹಾಗೆ ಹಾಡ್ತಾ ಇದೆಯಲ್ಲ, ಇದು ಮ್ಯೂಸಿಕಲ್ಲಿರುವಂಥ ಒಂದು ಸಾಮರ್ಥ್ಯ. ಇಂಥ ಮಕ್ಕಳಿಗೆ ಮ್ಯೂಸಿಕ್ ಅನ್ನೋದು ಅವರ ಬೇಸಿಕ್, ಅವರ ಮೂಲತಃ ತಿಳುವಳಿಕೆ ಆಗಿರುತ್ತೆ. ಇದನ್ನು ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಅಂತ ಅಥವಾ ಸಂಗೀತದ ತಿಳುವಳಿಕೆ ಅಂತ ಕರೀತಾರೆ. ನೆಕ್ಸ್ಟ್ ಬರುವಂಥದ್ದು ಬಾಡಿಲಿ ಕೈನೆಸ್ಥೆಟಿಕ್, ಅಂಗಾಂಗಗಳು ಮತ್ತು ದೇಹದ ಒಂದು ತಿಳುವಳಿಕೆ. ಸೊ ಇಂಥ ಇದು ಎಂಥ ತಿಳುವಳಿಕೆ ಅಂತ ಹೇಳಿದರೆ, ಇವರು ಮೂಲತಃ ತಮ್ಮ ದೇಹ, ತಮ್ಮ ಅಂಗಾಂಗಗಳು, ಅದರ ಒಂದು ಪರಿಕಲ್ಪನೆ ಇವರಿಗೆ ಭಾಳಷ್ಟು ಜಾಸ್ತಿ ಇರುತ್ತೆ. ಇವರೆಲ್ಲ ಏನಾಗ್ತಾರೆ, ಡಾನ್ಸರ್ಸ್, ನೃತ್ಯಗಾರರಾಗ್ತಾರೆ. ನೀವು ಇದನ್ನು ಈಗ ಇತ್ತೀಚೆಗಂತೂ ಭಾಳ ಒಂದು ರಿಯಾಲಿಟಿ ಶೋಸ್ ಅದು ಇದು ಬರುತ್ತೆ, ಅದರಲ್ಲಿ ನೋಡ್ತಾನೆ ಇರ್ತಿರಲ್ಲ, ಈ ಪುಟಾಣಿಗಳು ಎಷ್ಟು ಚಿಕ್ಕ ಚಿಕ್ಕವೆಲ್ಲ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡಿಕೊಂಡು ಎಂತೆಂಥ ಒಂದು ಕಷ್ಟಕರವಾದ ಸ್ಟೆಪ್ಗಳನ್ನು ಹಾಕ್ತಾ ಇರ್ತಾರೆ ನೋಡಿ. ಇವರೆಲ್ಲ ಮೂಲತಃ ಈ ಒಂದು ಇಂಟೆಲಿಜೆನ್ಸನ್ನು ಹೊಂದಿರ್ತಾರೆ, ತಮ್ಮ ದೇಹದ ಒಂದು ಮೂಮೆಂಟ್ಸ್. ಅದಲ್ದಿರ ಇವರು ಸ್ಪೋರ್ಟ್ಸ್ಮೆನ್ಸ್ ಆಗಿರ್ತಾರೆ, ಒಂದು ಓಟ ಅಥವಾ ಬೇರೆ ರೀತಿಯ ಯಾವುದಾದ್ರೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಳ ಇವರಿಗೆ ಆಸಕ್ತಿ ಇರುತ್ತೆ. ಸೊ ಇಂಥ ಮಕ್ಕಳಲ್ಲಿ ಮೂಲತಃ ಅವ್ರಿಗಿರುವಂಥ ತಿಳುವಳಿಕೆ ದೇಹ, ಅಂಗಾಂಗ ಮತ್ತು ಅದರ ಬಳಕೆಯ ತಿಳುವಳಿಕೆ. ಆರನೆಯದು ಪರಸ್ಪರ ಸಾಮಾಜಿಕ ಬುದ್ಧಿವಂತಿಕೆ, ಇದನ್ನು ಇಂಗ್ಲೀಷಲ್ಲಿ ಇಂಟರ್ ಪರ್ಸ್ನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಇದನ್ನು ನಮ್ಮ ಆಡು ಭಾಷೆಯಲ್ಲಿ ನಾವೇನು ಹೇಳ್ಬೋದು ಅಂದರೆ, ನಾವು ಹೇಳ್ತೀವಲ್ಲ ಲೋಕಜ್ಞಾನ ಇವರಿಗೆ ಜಾಸ್ತಿ ಇದೆ, ಇವರು ಎಲ್ಲಾದರೂ ಹೋಗಿ ಬದುಕೊಳ್ತಾರೆ, ಅಂಥ ಸಾಮರ್ಥ್ಯ ಇರುತ್ತೆ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ. ಅಂಥವರು ಅವರಿಗೆ ನೋಡಿ, ಜಾಸ್ತಿ ಏನು ಶಾಲೆಯಲ್ಲಿ ಏನು ಜಾಸ್ತಿ ಮಾರ್ಕ್ ತಗೊಂಡಿರಲ್ಲ, ಆದರೆ ನೀವು ಏನಾದರೂ ಎಲ್ಲಾದರೂ ಎಂಥ ಒಂದು ಪರಿಸ್ಥಿತಿಯಲ್ಲೂ ಇವರು ಚೆನ್ನಾಗಿ ಜೀವನ ಮಾಡಿಬಿಡ್ತಾರೆ. ಇದು ಲೋಕಜ್ಞಾನ ಇವರಿಗೆ ಜಾಸ್ತಿ ಇರುತ್ತೆ, ಕಾಮನ್ ಸೆನ್ಸ್ ಜಾಸ್ತಿ ಇರುತ್ತೆ. ಇವರು ಎಂಥ ಅವರಾಗಿರ್ತಾರೆ ಅಂತ ಹೇಳಿದರೆ, ಒಬ್ಬರನ್ನೊಬ್ಬರು ಮನುಷ್ಯರನ್ನು ಇಂಟ್ರ್ಯಾಕ್ಷನ್ ಮಾಡೋದರಲ್ಲಿ ಭಾಳ ಚೆನ್ನಾಗಿರ್ತಾರೆ. ಅಂದರೆ ಇನ್ನೊಬ್ಬರ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ಬರನ್ನ ಮೂಡ್ಸ್ ಅರ್ಥ ಮಾಡ್ಕೊಳ್ಳೋದು, ಇನ್ನೊಬ್ಬರಿಗೆ ಏನು ಮಾತಾಡಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡುವಂಥದ್ದು, ಈ ಒಂದು ತಿಳುವಳಿಕೆ ಇವರಿಗೆ ಜಾಸ್ತಿ ಇರುತ್ತೆ. ಇಂಥ ತಿಳುವಳಿಕೆ ಇರುವವರೇ ಜಾಸ್ತಿ ಜೀವನದಲ್ಲಿ ಈ ಕಾಲದಲ್ಲಿ ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ. ಇವರೇ ಮೋಸ್ಟ್ ಸಕ್ಸಸ್ಫುಲ್ ಆಗಿರ್ತಾರೆ ಇಂಥ ಒಂದು ಜೀವನದಲ್ಲಿ. ಯಾಕೆಂತ ಹೇಳಿದ್ರೆ ಇವರಿಗೆ ಕಮ್ಯುನಿಕೇಷನು ಚೆನ್ನಾಗಿರುತ್ತೆ, ಮತ್ತು ಇವರು ಜೀವನದಲ್ಲಿ ಯಾವ ರೀತಿ ಪರಸ್ಪರ ಸಮಾಜದಲ್ಲಿ ಇರುವಂಥ ಒಂದು ತಿಳುವಳಿಕೆ. ಏಳನೇದಾಗಿ ಇಂಟ್ರಾಪರ್ಸ್ನಲ್ ಇಂಟೆಲಿಜೆನ್ಸ್, ಅಂದರೆ ಅಂತರ್ವ್ಯಕ್ತೀಯ ತಿಳುವಳಿಕೆ. ಇವರು ಭಾಳ ಇಂಟ್ರೋವರ್ಟ್ ಅಂತ ಅಂದರೆ ಅಂತರ್ಮುಖಿ ಪರ್ಸ್ನಲ್ಸ್ ಅಂತ ಹೇಳ್ತೀವಲ್ಲ, ಅವರು ಭಾಳಷ್ಟು ತಮ್ಮೊಂದಿಗೆ ತಾವೇ ಯಾವಾಗಲೂ ರಿಫ್ಲೆಕ್ಟ್ ಮಾಡ್ಕೊಳ್ತಾ ಇರ್ತಾರೆ. ಇವರು ತಮ್ಮನ್ನು ತಾವು ಭಾಳ ಅರ್ಥ ಮಾಡ್ಕೊಳ್ತಾರೆ. ಈಗ ನಾನು ಯಾರು, ನನ್ನ ಒಂದು ಶಕ್ತಿ ಏನು, ನನ್ನ ಒಂದು ವೀಕ್ನೆಸ್ ಏನು, ಇಂಥ ಒಂದು ಅರಿವು ಇವರಿಗೆ ಭಾಳ ಚೆನ್ನಾಗಿರುತ್ತೆ. ಇಂಥ ಮಕ್ಕಳು ಸಾಮಾನ್ಯವಾಗಿ ಅಂತರ್ಮುಖಿ ಆಗಿರ್ತಾರೆ, ಜಾಸ್ತಿ ಮಾತಾಡಲ್ಲ, ಆದರೆ ತುಂಬ ಒಂದು ಸೈಲೆಂಟ್ ಆಗಿರೋದು ಅಂತ ಅವ್ರು ಇರ್ತಾರೆ. ಹಾಗಂತ ಮಾತ್ರಕ್ಕೆ ಇವರಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ, ಅವರು ತುಂಬ ತಮ್ಮನ್ನು ತಾವು ಅರಿತುಕೊಳ್ತಾ ಇರ್ತಾರೆ. ಇವರು ಬೆಳೀತಾ ಬೆಳೀತಾ ಇಂಥ ಅವರು ಜ್ಞಾನಿ ಅಂದರೆ ನಮ್ಮ ಸೇಂಟ್ಸ್ ಅಂತೀವಲ್ಲ, ಸಾಧು ಸಂತರು, ಶಂಕರಾಚಾರ್ಯರಾಗಲಿ, ಇಂಥವರೆಲ್ಲ ಹೇಳ್ಬೋದು. ಕೊನೆಯದಾಗಿ ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್, ಸಹಜವಾದಿ ಬುದ್ಧಿವಂತಿಕೆ. ಸಹಜವಾದಿ ಬುದ್ಧಿವಂತಿಕೆ ಇರುವಂಥ ಮಕ್ಕಳು ಜಾಸ್ತಿ ತಮ್ಮ ಪರಿಸರದ ಬಗ್ಗೆ ತಿಳುವಳಿಕೆ ಜಾಸ್ತಿ ಇರುತ್ತೆ. ಅಂದರೆ ಈ ಪ್ರಪಂಚ ಏನು, ಈ ಪ್ರಪಂಚದಲ್ಲಿ ಮನುಷ್ಯನ ಬಿಟ್ಟು ಇರುವಂತಹ ಪ್ರಾಣಿ ಪಕ್ಷಿ ಗಿಡ ಮರ ಇಂಥ ಒಂದು ಎಲ್ಲ ವಸ್ತು ಮತ್ತು ಧಾತು ಏನೇ ಇರಲಿ, ಇವೆಲ್ಲದರ ಬಗ್ಗೆ ಅವರಿಗೆ ತಿಳುವಳಿಕೆ ಮತ್ತು ಆಸಕ್ತಿ ಜಾಸ್ತಿ ಇರುತ್ತೆ. ಇವರೆಲ್ಲ ಪರಿಸರದೊಂದಿಗೆ ತುಂಬ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಇದು ನ್ಯಾಚುರಲಿಸ್ಟಿಕ್ ಇಂಟೆಲಿಜೆನ್ಸ್. ಇವರೆಲ್ಲ ದೊಡ್ಡವರಾಗಿ ಸಹಜವಾದಿಗಳಾಗ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಸಾಲು ಮರದ ತಿಮ್ಮಕ್ಕನವರು, ಅವರ ಕೊಡುಗೆ ಈ ಪರಿಸರಕ್ಕೆ ನಾವು ಏನು ಅಳಿಯೋಕ್ಕಾಗುತ್ತೇನು. ಎಷ್ಟೊಂದು ಸಹಸ್ರಾರು ಗಿಡಗಳನ್ನು ನೆಟ್ಟು ಅವರೊಂದು ಮಾದರಿ ಆಗಿದ್ದಾರೆ ಅಲ್ವಾ ಅಂತ ಅವರು. ಸೊ ಇದು ಗಾರ್ಡ್ನರ್ ಅವರು ನಮಗೆ ಕೊಟ್ಟಿರುವಂಥ ಬಹುವಿಧದ ತಿಳುವಳಿಕೆಯ ಸಿದ್ಧಾಂತ ಮತ್ತೊಮ್ಮೆ ನೋಡೋಣ. ಈ ಬಹುವಿಧದ ತಿಳುವಳಿಕೆಯಲ್ಲಿ 8 ವಿಧವಾದ ತಿಳುವಳಿಕೆಗಳನ್ನು ನಮಗೆ ತಿಳಿಸಿದ್ದಾರೆ. ಒಂದು ಭಾಷಾ ತಿಳುವಳಿಕೆ, ಭಾಷಾದ ತಿಳುವಳಿಕೆ. ಎರಡನೇದು ತಾರ್ಕಿಕ ಅಥವಾ ಗಣಿತದ ತಿಳುವಳಿಕೆ. ಮೂರನೆಯದು ದೃಷ್ಟಿ ಮತ್ತು ಸ್ಥಳದ ತಿಳುವಳಿಕೆ. ನಾಲ್ಕನೆಯದು ಸಂಗೀತದ ತಿಳುವಳಿಕೆ. ಐದನೆಯದು ಶಾರೀರಿಕ ಮತ್ತು ಅಂಗಾಂಗಗಳ ತಿಳುವಳಿಕೆ. ಆರನೆಯದು ಸಹಜವಾದಿಯಾದ ತಿಳುವಳಿಕೆ. ಏಳನೆಯದು ಪರಸ್ಪರ ಸಾಮಾಜಿಕ ತಿಳುವಳಿಕೆ. ಎಂಟನೆಯದು ಅಂತರ್ವ್ಯಕ್ತೀಯ ತಿಳುವಳಿಕೆ. ಸೊ ನಾನು ಇದನ್ನೇ ಇನ್ನೊಂದು ಮತ್ತೊಮ್ಮೆ ಹೇಳಕ್ಕೆ ಏನು ಬಯಸ್ತೀನಿ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಇವೆಲ್ಲವೂ ಇರ್ತವೆ. ಎಲ್ಲ 8 ವಿಧದ ತಿಳುವಳಿಕೆ ಎಲ್ಲರಲ್ಲೂ ಇರುತ್ತೆ. ಆದರೆ ಯಾವುದೇ ಒಂದು ಅಥವಾ ಎರಡು ತಿಳುವಳಿಕೆಗಳು ಮೂಲತಃ ಇರುತ್ತೆ, ಅಂದರೆ ಅದರ ಒಂದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಆ ಮಕ್ಕಳಲ್ಲಿ ಆ ಕ್ಷೇತ್ರದ. ಅಂದರೆ ಒಂದು ಮಗು ಈಗ ಭಾಷೆಯ ತಿಳುವಳಿಕೆ ಜಾಸ್ತಿ ಇದ್ದರೆ ಆ ಭಾಷೆಯ ಮೂಲಕನೇ, ಭಾಷೆ ಬೇಗ ಕಲಿಯುತ್ತೆ ಮಗು, ಭಾಷೆಯನ್ನು ಬೇಗ ಗ್ರಹಿಸುತ್ತೆ, ಭಾಷೆಯ ಮೂಲಕ ಉಳಿದ ಎಲ್ಲ ಸಬ್ಜೆಕ್ಟ್ಸನ್ನು ಬೇಗ ಬೇಗ ತಿಳಿಯುತ್ತೆ. ಅದೇ ರೀತಿ ಸಹಜವಾದಿ ತಿಳುವಳಿಕೆ ಇರುವಂಥ ಮಗು ಎಲ್ಲ ಒಂದು ಟಾಪಿಕ್ಸನ್ನು ನ್ಯಾಚುರಲ್ ಆಗಿ ಆ ಪರಿಸರದೊಂದಿಗೆ ಏನಾದರೂ ಚಟುವಟಿಕೆ ಮಾಡಿ ಕಲಿಯುತ್ತೆ. ಅದೇ ರೀತಿ ಯಾವುದೇ ಮಗು ಅಂಗಾಂಗಗಳ ಒಂದು ತಿಳುವಳಿಕೆ ಇರುವಂಥ ಮಗು ಜಾಸ್ತಿ ಏನೋ ಒಂದು ಫಿಸಿಕಲ್ ಆಗಿ ಶಾರೀರಿಕವಾಗಿ ಮಾಡುವಂಥ ಚಟುವಟಿಕೆಗಳಿಂದ ಕಲಿಯುತ್ತೆ. ಸೊ ಈ ರೀತಿ ನಿಮ್ಮ ಮಗುವಲ್ಲಿ ಯಾವ ಒಂದು ತಿಳುವಳಿಕೆಯ ಪರ್ಸೆಂಟೇಜ್ ಜಾಸ್ತಿ ಇದೆ, ಮೂಲತಃ ನಿಮ್ಮ ಮಗು ಯಾವುದು ಜಾಸ್ತಿ ತಿಳುವಳಿಕೆ ಇದೆ ಅಂತ ತಿಳ್ಕೊಂಡು ಅದರ ಪ್ರಕಾರ ನೀವು ಅದನ್ನು ನೀವು ಬೆಳೆಸಬೇಕು, ಅದರಲ್ಲಿ ನೀವು ಎಂಕರೇಜ್ ಮಾಡಬೇಕು. ಆ ಮೂಲಕ ಮಗು ಧನಾತ್ಮಕವಾಗಿ ಬೇರೆ ಸಬ್ಜೆಕ್ಟ್ಸನ್ನು ಸಹ ಕಲಿಯುತ್ತೆ ಮತ್ತು ತನ್ನ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಳುತ್ತೆ. ಸೊ ಇದು 8 ವಿಧವಾದ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಥಿಯರಿಯ ಒಂದು ಸಿದ್ಧಾಂತ. ಧನ್ಯವಾದ.
0: ಇದುವರೆಗೂ ಬೆಂಗಳೂರಿನ ಸಾರಂಗ ಪೇರೆಂಟಿಂಗ್ ಟೀಮ್ ಪ್ರಸ್ತುತಪಡಿಸಿದ ನವಿರಾದ ಬಾಲ್ಯ ಹಸನಾಗುವ ಬಾಳು ಮಕ್ಕಳ ಪೋಷಣೆಯ ಕುರಿತ ಕಾರ್ಯಕ್ರಮ ಮೂಡಿಬಂತು. ಇಂದಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ಹೊಸ ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.

0: ಬೀಗರಿಗೆ ಔತಣವಿದು.
1: ನಲ್ಮೆಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ನಮಸ್ಕಾರ. ಇದೀಗ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಪಾಕಮಂದಿರ ಪ್ರಸಾರವಾಗಲಿದೆ. ಬಳ್ಳಾರಿ ಶೈಲಿಯ ಮುದ್ದಿಪಲ್ಯ ಮತ್ತು ನಿಂಬೆಹಣ್ಣಿನ ಸಾರು, ಇದರ ರುಚಿಯನ್ನು ನೀವೆಲ್ಲ ನೋಡಬೇಕಲ್ಲ. ಹಾಗಾದ್ರೆ ಬನ್ನಿ, ಇಂದಿನ ಪಾಕಮಂದಿರ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ಶ್ರೀಮತಿ ಮಂಜುಳಾ ಎಸ್ ಹಾಗೂ ಶ್ರೀಮತಿ ವಂದನಾ ಇವರು. ಬನ್ನಿ ಆಲಿಸೋಣ ಪಾಕಮಂದಿರ ಕಾರ್ಯಕ್ರಮ.
0: ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬೀಗರಿಗೆ ಔತಣವಿದು.
2: ರೇಡಿಯೋ ಗಿರ್ಮಿಟ್ ಕೇಳುಗರಿಗೂ ಮಂಜುಳಾ ಮಾಡುವ ನಮಸ್ಕಾರಗಳು. ಪಾಕಮಂದಿರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಜೊತೆ ನನ್ನ ಸ್ನೇಹಿತೆ ವಂದನಾ ಅವರಿದ್ದಾರೆ. ಅವರು ನಮ್ಮ ಗುಂಪಿನ ಲಾಫಿಂಗ್ ಬುದ್ಧ, ಲೇಡಿ ಲಾಫಿಂಗ್ ಬುದ್ಧ. ಇವರ ಜೊತೆ ಇದ್ರೆ ನೋಡಿ ಹೊತ್ತೋಗೋದು ಗೊತ್ತಾಗಲ್ಲ, ಯಾವಾಗ್ಲೂ ಮುಖದಲ್ಲಿ ನಗು ಇರತ್ತೆ. ವಿಧ ವಿಧವಾದ ಅಡಿಗೆನ ತುಂಬಾ ರುಚಿಯಾಗಿ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಇವ್ರ ಜೊತೆ ಇದ್ರೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಇವತ್ತು ಅವ್ರು ನಮಗೆ ಬಳ್ಳಾರಿ ಶೈಲಿಯ ಎರಡು ಖಾದ್ಯಗಳನ್ನು ಹೇಳ್ಕೊಡ್ತಾರೆ. ಬನ್ನಿ ಅವ್ರ ಜೊತೆ ಇವತ್ತು ಕಾರ್ಯಕ್ರಮ ಶುರು ಮಾಡೋಣ. ನಿಮ್ಮ ಪೆನ್ನು ಪೇಪರ್ ಸಿದ್ಧ ಇದ್ರೆ ಬರ್ಕೊಳ್ಳಿ.
3: ಹಾಯ್ ವಂದನಾ ಅವರೇ, ಹೇಗಿದ್ದೀರಾ?
4: ಓ ಆರಾಮಿದ್ದೀನಿ ಮಂಜು, ನೀ ಹೆಂಗಿದ್ಯಾ?
2: ಹಾ ಆರಾಮ್ ನೋಡಿ. ಹೊಸ ವರ್ಷದ ಶುಭಾಶಯಗಳು.
4: ನಿಂಗೂ ಕೂಡ ಹೊಸ ವರ್ಷದ ಶುಭಾಶಯಗಳು.
2: ಬಹಳ ಬೇಗ ಹೇಳ್ತಾ ಇದೀವಲ್ಲ. ಇವತ್ತು ನಾನ್ ನಿಮ್ ಮನೆಗ್ ಬಂದಿರೋ ಉದ್ದೇಶ ಏನ್ ಗೊತ್ತಾ?
4: ಹೇಳ್ ಮಂಜು.
2: ನಮ್ಮ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ನೀವು ಮಾಡೋ ಅಂತ ಬಳ್ಳಾರಿ ಶೈಲಿಯ ಎರಡು ರೀತಿಯ ಅಡಿಗೆ ವಿಧಾನನ ನಿಮ್ ಬಾಯಲ್ಲೇ ಅವ್ರಿಗೆ ಕೇಳಿಸೋಣ ಅಂತ ಬಂದಿದ್ದೀನಿ.
4: ಆಯ್ತು ಮಂಜು, ಹೇಳ್ಕೊಡೋಣ. ಅದಕ್ಕೇನಂತ
2: ಹಾಗಿದ್ರೆ ಸರಿ, ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ.
4: ಆಯ್ತು ಮಂಜು.
2: ಮೊದಲನೇದು ಯಾವ್ದೇ ಹೇಳ್ಕೊಡ್ತೀರಾ?
4: ನಮ್ ಬಳ್ಳಾರಿ ಶೈಲಿಯ ಮುದಿಪಲ್ಯ ಅಂತ ಹೇಳ್ತೀವಿ. ಮುದಿಪಲ್ಯ ಆದ್ರೂ ಸರಿ, ಹುಳುಪಲ್ಯ ಅಂದ್ರೂ ಸರಿ, ಗಟ್ಟಿಯಾಗಿ ಮಾಡಿದ್ರೆ ಮುದಿಪಲ್ಯ, ನೀರಾಗಿ ಮಾಡಿದ್ರೆ ಹುಳುಪಲ್ಯ ಅಷ್ಟೇ.
2: ಓ ಹೌದಾ, ಮುದಿಪಲ್ಯ ಇದ್ರ ಹೆಸರು ಹೇಗ್ ಬಂತು ಅಂತ ಹೇಳ್ತೀರಾ?
4: ಅದು ನಂಗೆ ಅಷ್ಟಾಗಿ ಗೊತ್ತಿಲ್ಲ, ಆದ್ರೂ ಅದು ಗಟ್ಟಿ ಗಟ್ಟಿಯಾಗಿ ಮಾಡ್ತೀವಿ. ನೀರು ಮಿಕ್ಸ್ ಮಾಡಲಾರ್ದೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಾಡೋದ್ರಿಂದ, ಮುದ್ದಿ ಮುದ್ದಿ ಮಾಡೋದ್ರಿಂದ ಮೋಸ್ಟ್ಲಿ ಮುದ್ದಿ ಪಲ್ಯ ಅಂತ ಬಂದಿರ್ಬೋದು ಅಷ್ಟು ಅನ್ಕೊಂಡಿದ್ದೀನಿ ನಾನು.
2: ಇರ್ಲಿ ಬಿಡಿ, ಹೆಸರು ಹೆಂಗಾದ್ರೂ ಬರ್ಲಿ, ನೀವು ಮಾಡೋದಂತೂ ರುಚಿಯಾಗಿರುತ್ತಲ್ಲ, ಅಷ್ಟು ಸಾಕು. ಹಾ ಸರಿ, ಹಾಗಾದ್ರೆ ಈಗ ಇದಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ನೀವು ಒಂದೊಂದಾಗೆ ಹೇಳಿ, ನಮ್ಮ ಕೇಳುಗರು ಬರ್ಕೋತಾರೆ.
4: ಆಯ್ತು ಮಂಜು, ಒಂದೊಂದಾಗೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ ಎಲ್ಲರು. ತೊಗರಿಬೇಳೆ 1/2 kg, ಮೆಂತ್ಯ ಸೊಪ್ಪು 1-2 cut ಬೇಕಾಗ್ಬೋದು, ಅಥವಾ 1-1.5 ಆದ್ರೂ ನಡೆಯುತ್ತೆ. ಹಸಿ ಕೊಬ್ಬರಿ 1/2 bottle, ಜೀರಿಗೆ 2 spoons, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ 8-10 ಹಾಕ್ಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಂಗು, ಅರಿಶಿನ, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ರುಚಿ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣು.
2: ಎಲ್ಲಾರು ಮತ್ತೊಮ್ಮೆ ಕೇಳಿ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ತೊಗರಿ ಬೇಳೆ, ಮೆಂತ್ಯ ಸೊಪ್ಪು, ಹಸಿ ಅಥವಾ ಒಣ ಕೊಬ್ಬರಿ, ಜೀರಿಗೆ, ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಂಗು, ಅರಿಶಿಣ, ಎಣ್ಣೆ, ಸಾಸಿವೆ, ಕರಿಬೇವು.

0: ಇವು ಒಣಮೆಣಸಿನಕಾಯಿ, ಉಪ್ಪು, ಹುಣಸೆಹಣ್ಣು, ಇದಿಷ್ಟು ಬೇಕಾಗಿರುವ ಸಾಮಗ್ರಿಗಳು. ಈಗ ಮಾಡೋ ವಿಧಾನನ ಅವರಿಂದನೇ ತಿಳ್ಕೊಳ್ಳೋಣ.
1: ಮೊದಲು ಮಂಜು ತೊಗರಿಬೇಳೆನ ಬೇಯಿಸಿಟ್ಕೋಬೇಕು. ಆಮೇಲೆ
0: ತೊಗರಿಬೇಳೆ ತುಂಬಾ ಮೆತ್ತಗಿರ್ಬೇಕಾ ಅಥವಾ
1: ಇಲ್ಲ, ಮೆತ್ತಗೆ ಇರಲಿ, ಏನು ಅದು ಇದಾಗಬಾರ್ದು, ಬೆಂದಿರ್ಬೇಕು, ಚಂದಾಗಿ ಬೆಂದಿರ್ಬೇಕು.
0: ಸರಿ.
1: ಆಮೇಲೆ ಬೆಂದಾದ್ಮೇಲೆ ಈ ಕಡೆ ಒಗ್ಗರಣೆಗೆ ಬಾಣಲೆ ಇಟ್ಟು ಒಗ್ಗರಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಂದೆರಡು ಒಣಮೆಣಸಿನ್ಕಾಯಿ ಹಾಕಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ನಿಮ್ಗೆ ಎಷ್ಟಾಗುತ್ತೋ ಒಂದು ಅಥವಾ ಒಂದೂವರೆ, ನಿಮ್ಗೆ ಅನುಕೂಲ ತಕ್ಕಂಗೆ ಜನರು ನೋಡಿಕೊಂಡು ಅಷ್ಟು ಹಾಕಿ ಸ್ವಲ್ಪ ತಾಳಿಸ್ಬೇಕು.
0: ಅಂದ್ರೆ
1: ಬಾಡಿಸ್ಬೇಕು,
0: ಎಣ್ಣೆನಲ್ಲಿ
1: ಬಾಡಿಸಿ ಫ್ರೈ ಮಾಡ್ಬೇಕು. ಸ್ವಲ್ಪ ಅದು ಗ್ರೀನಿಶ್ ಕಲರ್ ಬರ್ತದೆ, ಫುಲ್ ಫ್ರೈ ಮಾಡೋದಲ್ಲ, ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಬೆಂದಿರೋ ಬೇಳೆ ಹಾಕಿ ಕುದಿಸ್ಕೊಳಕ್ಕೆ ಇಟ್ಕೋಬೇಕು.
0: ಸರಿ. ಈಗ ಒಂದ್ ಕಡೆ ಬೇಳೆ ಬೇಯಿಸ್ಕೊಂತೀವಿ, ಇನ್ನೊಂದ್ ಕಡೆ ಒಗ್ಗರಣೆ ಹಾಕೊಂತೀವಲ್ವಾ?
1: ಹೌದು. ಈಗ ಮಿಕ್ಸಿಗೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ. ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಇಂಗು, ಅರಿಶಿನ, ಇವಿಷ್ಟು ಹಾಕ್ಕೊಂಡು ನೀರು ಹಾಕ್ಕೊಳ್ಳಾರ್ದೆ ರುಬ್ಕೋಬೇಕು.
0: ಗಟ್ಟಿಯಾಗಿ
1: ಸುಮ್ಮನೆ ಒಂದು ಒಂದೆರಡು ಮೂರು ರೌಂಡ್ ಸುಮ್ಮನೆ ತಿರುಗಿಸ್ಬೇಕು. ಅಬ್ಡ ದಬ್ಡ ಇದ್ರೆ ಚಲೋ. ನಿಮ್ಗೆ ನಿಮ್ ಕಡೆ ಅಬ್ಡ ದಬ್ಡ ಅಂತ ನಂಗೆ ಗೊತ್ತಿಲ್ಲ, ತರಿ ತರಿಯಾಗಿ ರುಬ್ಕೊಡೋದು ಅಂತ ಹೇಳ್ತೀವಿ. ಅದನ್ನ ರುಬ್ಬಿದ್ದನ್ನ ಅದು ಬೆಂದಿರೋದಕ್ಕೆ ಹಾಕಿ ಹುಣಸೆ ಹಣ್ಣು, ಉಪ್ಪು ಹಾಕಿ ಕುದಿಸಿದ್ರೆ ನಮ್ಮದಿ ಪಲ್ಯ ರೆಡಿ.
0: ಹುಣಸೆ ಹಣ್ಣನ್ನ ನೆನೆಸಿಟ್ಟು ಅದನ್ನ ಕಿವುಚಿಕೊಂಡು ರಸ ಹಾಕೋದಲ್ವಾ?
1: ಹೌದು ಹೌದು.
0: ಈಗ ಮೆಂತ್ಯ ಸೊಪ್ಪಿನ ಒಗ್ಗರಣೆ ಮಾಡ್ಕೊಂಡ್ವಿ, ಬೇಳೆ ಯಾವಾಗ ಹಾಕೋಬೇಕು?
1: ಮೆಂತ್ಯ ಸೊಪ್ಪು ಹಾಕಿದ ತಕ್ಷಣ ಸ್ವಲ್ಪ ಬಾಡಿದ ತಕ್ಷಣ ಬೇಳೆ ಹಾಕ್ಬಿಡ್ಬೇಕು.
0: ಸರಿ.
1: ಬೇಳೆ ಹಾಕಿ ಸ್ವಲ್ಪ ಕುದಿಲಕ್ ಬಿಡಬೇಕು. ಅಷ್ಟೊತ್ತಿಗೆ ನಾವು ಮಿಕ್ಸಿಗೆಲ್ಲ ಹಾಕೊಂಡ್ರೆ ಆಯ್ತು. ಒಂದಿಷ್ಟು ಕೊಬ್ಬರಿ, ನಿಮ್ಮ ಮನೇಲಿ ಹಸಿ ಕೊಬ್ಬರಿ ಇದ್ರೆ ಸರಿ, ಇಲ್ಲ ಒಣ ಕೊಬ್ಬರಿ ಇದ್ರು ಸರಿ,
0: ಯಾವ್ದಾದ್ರು
1: ನಡೀತದೆ. ಸ್ವಲ್ಪ ಹಾಕಿ ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಜೀರಿಗೆ ಒಂದೆರಡು ಸ್ಪೂನ್ ಹಾಕಿದ್ರು ನಡೀತದೆ.
0: ಸರಿ.
1: ಅದಿಷ್ಟು ಹಾಕಿ ರುಬ್ಕೋಬೇಕು ಅಷ್ಟೇ.
0: ಒಗ್ಗರಣೆಗೂ ಜೀರಿಗೆ ಹಾಕ್ಬೇಕು,
1: ಅದಕ್ಕೂ ಹಾಕ್ಬೇಕು, ಇದಕ್ಕೂ ಹಾಕ್ಬೇಕು. ಇದು ಹಸಿ ಜೀರಿಗೆ ಹಾಕ್ತಿವಿ, ಅದಕ್ಕೆ ಒಗ್ಗರಣೆ ಹಾಕ್ತಿವಿ, ಇದು ಹಸಿ ಜೀರಿಗೆ ಹಂಗೆ
0: ಹಾಕ್ತೀವಿ. ನಮ್ ಕಡೆ ಹಸಿ ಬಿಸಿ ಜೀರಿಗೆ ಅಂತ ಹೇಳ್ತಾರೆ ಅಡಿಗೆಗೆ ಬಳಸೋದು. ಆಯ್ತಿದು
1: ಇಲ್ಲ, ಇದು ಹಾಗೆ ಹಸಿ ಜೀರಿಗೆನೆ ಹಾಕೋದು.
0: ಸರಿ.
1: ಅರಿಶಿನ, ಇಂಗು ಅಂಕರು ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಅದಕ್ಕೆ ಹಾಕಿ ಹುಣಸೆ ಹಣ್ಣು, ಉಪ್ಪು ಹಾಕಿ ಕುದಿಸಿದ್ರೆ ಅದಕ್ಕೆ ನೀರ್ ಅಂತ ಏನ್ ಮಿಕ್ಸ್ ಮಾಡೋದು ಬೇಡ. ಇಲ್ಲ ನಾವು ಮನೇಲಿ ಜಾಸ್ತಿ ಜನ ಇದ್ದೀವಿ, ಈಡಾಗಲ್ಲ, ನಂಗೆ ಬೇಕು ಅಂದ್ರೆ ನೀವು ನೀರ್ ಹಾಕೊಂಡು ಚೆನ್ನಾಗಿ ಕುದಿಸಬಹುದು, ಅದು ಬರುತ್ತೆ. ಅದು ಗುಳು ಪಲ್ಯ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಟೇಸ್ಟ್ ಎರಡು ಚೆನ್ನಾಗಿರುತ್ತೆ ಅಷ್ಟೇ.
0: ನಾವು ಬೇಳೆ ಹಾಕಿದ್ಮೇಲೆ ರುಬ್ಬಿರೋ ಮಸಾಲೆನ ಹಾಕೊಂಡು ಆಮೇಲೆ ಒಂದ್ 5-10 ನಿಮಿಷ ಕುದಿಸ್ಕೋಬೇಕಾ?
1: ಹೌದು, ಕುದಿಬೇಕು, ಚೆನ್ನಾಗಿ ಕುದಿಬೇಕು ಅದು. ಚೆನ್ನಾಗಿ ಅದು ಗಟ್ಟಿ ಆಗ್ತದೆ, ಸ್ವಲ್ಪ ಕುದ್ದು ಕುದ್ದು ಕೊಬ್ಬರಿ ಹಾಕ್ತಿವಲ್ಲ, ಕೊಬ್ಬರಿ ಹಾಕೋದ್ರಿಂದ ಏನಾಗುತ್ತೆ, ಅದು ಫುಲ್ ಗಟ್ಟಿ ಆಗ್ತಾ ಬರ್ತದೆ. ಆಮೇಲೆ ಈಡಾಗತ್ತೆ ಮೇನ್, ಬರೀ ತೊಗರಿ ಬೇಳೆದಲ್ಲಿ ಮಾಡಿದ್ರೆ ಸ್ವಲ್ಪ ಈಡ್ ಆಗೋದು ಕಮ್ಮಿ, ಕೊಬ್ಬರಿ ಹಾಕಿದ್ರೆ ಈಡ್ ಆಗ್ತದೆ. ಕೊಬ್ಬರಿ ಬೇಡ ಅನ್ನೋ ಸ್ಕಿಪ್ ಮಾಡಬಹುದು, ಅದಕ್ಕೂ ಏನೂ ಇಲ್ಲ,
0: ಹಾಕ್ಲೇಬೇಕು
1: ಅಂತೇನಿಲ್ಲ, ಅವ್ರವ್ರ ಇಚ್ಛಾ. ಆದ್ರೆ ಎರಡು ಟೇಸ್ಟ್ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರ್ತದೆ, ಇದು ಚೆನ್ನಾಗಿರ್ತದೆ.
0: ಹೇಗ್ ಬೇಕೋ ಹಾಗೆ ಮನೆಯಲ್ಲಿರೋ ಪದಾರ್ಥಗಳು ನೋಡ್ಕೊಂಡು ಮಾಡ್ಕೊಳ್ಬಹುದು. ಇದನ್ನ ನಾವು ಕೈ ಆಡಿಸ್ತಾನೆ ಇರ್ಬೇಕಾ ಅಥವಾ ಸಿಮ್ಮಲ್ಲಿಟ್ಟು ಪ್ಲೇಟ್ ಮುಚ್ಚಿಟ್ಟು ಒಂದ್ 5-10 ನಿಮಿಷ ಕುದಿಯಕ್ ಬಿಡ್ಬೇಕಾ, ಹೇಗೆ?
1: ಅಲ್ಲ, ಸಿಮ್ಮಲ್ಲಿ ಇಡ್ಬೋದು, ಇಲ್ಲ ಅಂತಲ್ಲ, ಸ್ವಲ್ಪ ಕೈ ಆಡಿಸಿದ್ರೆ ಬಿಟ್ಟು ಬಿಟ್ಟು ಕೈ ಆಡಿಸ್ಬೇಕು, ತಳ ಹತ್ಬೋದು ಒಂದೊಂದ್ ಸರ್ತಿ, ಗಟ್ಟಿ ಇದ್ರೆ ಇರೋದ್ರಿಂದ ಗಟ್ಟಿ ಆಗ್ತದೆ ಸ್ವಲ್ಪ. ಹಂಗ ಕೈ ಆಡಿಸ್ತಾ ಇದ್ರೇನೆ ಚಲೋ. ಬಹಳ ಇಲ್ಲ, ಸ್ವಲ್ಪ ಕೈ ಆಡಿಸ್ಬೇಕು, ಆಗಾಗ 2-2 ನಿಮಿಷ ಬಿಟ್ಟು ಕೈ ಆಡಿಸ್ಬೇಕು.
0: ಇದು ಯಾವ್ದ್ರ ಜೊತೆ ಸವಿಯೋದಕ್ಕೆ ಚೆನ್ನಾಗಿರತ್ತೆ ಅಂತೀರಾ?
1: ನೀನು ಅನ್ನ, ಬಿಸಿ ಅನ್ನಕ್ಕೂ ಚೆನ್ನಾಗಿ, ಯಾರದ ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ, ಭಕ್ರಿ
0: ಚೆನ್ನಾಗಿರುತ್ತೆ,
1: ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಲ್ಲದಕ್ಕೂ.
0: ಈ ಅಡಿಗೆನ ನೀವು ಯಾರಿಂದ ಕಲ್ತ್ರಿ?
1: ಇದು ಬಹಳ ಹಳೆ ಕಾಲದಿಂದ ಬಂದಿರೋ ಡಿಶ್ ಮಂಜಿದು. ನಮ್ಮ ಅಜ್ಜಿ, ನಮ್ಮಅಮ್ಮ ಎಲ್ಲಾರು ಮಾಡ್ತಾರೆ, ಆಲ್ಮೋಸ್ಟ್ ಇದು ಎಲ್ಲಾರು ಮಾಡ್ತಾರೆ. ಈ ಕಡೆ ಏನು ಬೆಂಗಳೂರು ಈ ಕಡೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ಕಮ್ಮಿ ಅಂತ.
0: ಹೌದು, ನನ್ಗೆ ಗೊತ್ತೇ ಇರ್ಲಿಲ್ಲ, ನಿಮ್ಮನೆಲ್ಲೇ ತಿಂದಿದ್ ನಾನು.
1: ಬಳ್ಳಾರಿ ಕಡೆ ಎಲ್ಲ ಸ್ವಲ್ಪ ಎಲ್ಲರಿಗೂ ಗೊತ್ತು, ಬಳ್ಳಾರಿ ಸೈಡ್ ಇರೋರಿಗೆ ಈ ಕಡೆನೂ ಆಲ್ಮೋಸ್ಟ್ ಗೊತ್ತಿದೆ, ಧಾರವಾಡದವ್ರಿಗೂ ಎಲ್ಲ ಗೊತ್ತಿದೆ.
0: ಸರಿ ಸರಿ.
1: ಮಾಡೋ ವೆರೈಟಿ ಬೇರೆ ಅಷ್ಟೇ.
0: ಓ, ಹಂಗಾದ್ರೆ ಇದು ಒಂದೇ ತರ ಮಾಡಲ್ಲ?
1: ಇಲ್ಲ, ಬೇರೆ ತರನು ಮಾಡ್ತಾರೆ. ಕಡ್ಲಿ ಹಿಟ್ಟು ಕಲ್ಸಿನು ಮಾಡ್ತಾರೆ, ರುಬ್ಬಕ್ ಹಾಕ್ಲಾರ್ದೆ ಕಡ್ಲಿ ಹಿಟ್ಟು ಸ್ವಲ್ಪ ಎಣ್ಣೆಲಿ ಕಲ್ಸಿ ಅದನ್ನ ಹಾಕ್ಬಿಟ್ಟು ಬರಿ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಅರಿಶಿನ, ಇಂಗು ಅದೊಂದ್ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಅದನ್ನು ಹಾಕಿ ಮಾಡ್ತಾರೆ, ಹಂಗೂ ಮಾಡ್ತಾರೆ.
0: ಓ, ಒಂದೇ ತರ ಅಡಿಗೆನ ಎಷ್ಟು ತರ ಮಾಡ್ಬೋದಲ್ಲ, ಎಷ್ಟು ವಿಧವಾಗಿ ಮಾಡ್ಬೋದಲ್ಲ,
1: ಎಲ್ಲಾನು ರುಚಿ ರುಚಿಯಾಗೇ ಇರ್ತದೆ. ಆದ್ರೆ ಒಬ್ಬೊಬ್ರಿಗೆ ಅದೇ ಆಗಿ ಬಂದ್ರಿಂದ ಹಂಗೆ ಮಾಡ್ಕೊಂಡು ಹೋಗ್ತಿರ್ತಾರೆ.
0: ಅದೇ ಅದೇ ಅವ್ರವ್ರ ಯಾವ್ಯಾವ ಶೈಲಿಯಲ್ಲಿ ಮಾಡ್ತಿರ್ತಾರೋ ಅದನ್ನ ಪಾಲಿಸ್ಕೊಂಡು ಹೋಗ್ತಾರೆ. ಹಾ, ಇಷ್ಟೊತ್ತು ನಾವು ಮುದಿ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಂಡ್ವಿ. ಈಗ ಅವರ ಟ್ರೇಡ್ ಮಾರ್ಕ್, ನಾವೆಲ್ಲ ಅವ್ರಿಗೆ ತಮಾಷೆ ಮಾಡ್ತೀವಿ, ನಮ್ಗೆ ಕುಡಿಯೋದಕ್ಕೆ ಒಂದು ಡ್ರಿಂಕ್ ಮಾಡ್ಕೊಡ್ತಾರ ಅವ್ರು ಯಾವಾಗ್ಲೂನು. ನೀವ್ ಏನೇನೋ ಅನ್ಕೋಬೇಡಿ, ಇದು ನಿಂಬೆ ಹಣ್ಣು ಸಾರು. ಈ ನಿಂಬೆ ಸಾರು ತುಂಬಾ ರುಚಿಯಾಗಿರತ್ತೆ. ಅದನ್ನ ಹೇಗ್ ಮಾಡೋದು ಅಂತ ನಾವು ಅವರಿಂದನೇ ತಿಳ್ಕೊಳ್ಳೋಣ.
1: ಓ, ನಿಂಬೆ ಹಣ್ಣು ಸಾರಾ?
0: ನಮ್ಮ ಕೇಳುಗರಿಗೂ ಇದನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀರಾ?
1: ಹಾ, ಹೇಳ್ತೀನಿ. ತೊಗರೆಬೇಳೆ ಒಂದ್ 2 ಕಪ್ ಅಷ್ಟು, ಎಣ್ಣೆ, ಸಾಸಿವೆ, ಜೀರಿಗೆ, ಟೊಮೆಟೊ ಹಣ್ಣು, ಒಂದ್ 2 ಟೊಮೆಟೊ ಹಣ್ಣಾದ್ರೆ ಸಾಕು.
0: ಸರಿ.
1: ಹಸಿಮೆಣಸಿನ್ಕಾಯಿ, ಮತ್ತೆ ಕರ್ಬೇವು, ಅರಿಶಿನ, ಇಂಗು, ಆಮೇಲೆ ಒಂದ್ ನಿಂಬೆ ಹಣ್ಣು ಆದ್ರೂ ಸಾಕು, ಅರ್ಧ ಹೋಳು ಅಥವಾ ನಿಂಬೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸಿನ ಪುಡಿ, ಮೆಣಸು ಜೀರಿಗೆ ಪುಡಿ ಎರಡು ಮಿಕ್ಸ್ ಮಾಡಿ
0: ಹಸಿದ್ ಹಾಕ್ಬೇಕಾ?
1: ಹಸಿದ್ ಹಂಗೆ ಹುರಿಯೋದೇನಿಲ್ಲ, ಹಂಗೆ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡ್ರೆ ಆಯ್ತು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು.
0: ಸರಿ, ಮತ್ತೆ ಇನ್ನೊಂದ್ಸರ್ತಿ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೊಗರಿ ಬೇಳೆ, ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿ ಮೆಣಸಿನಕಾಯಿ, ಟೊಮ್ಯಾಟೊ, ಕರಿಬೇವು, ಅರಿಶಿನ, ಇಂಗು, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಜೀರಿಗೆ ಮತ್ತು ಮೆಣಸಿನ ಪುಡಿ ಅಂದರೆ ಕಾಳುಮೆಣಸು, ಉಪ್ಪು, ಇವಿಷ್ಟು ನಿಂಬೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಆ ವಂದನವರೇ, ನಿಂಬೆ ಸಾರು ಹೇಗ್ ಮಾಡೋದು ಅಂತ ಹೇಳ್ತೀರಾ?
1: ಹಾ, ಹೇಳ್ತೀನಿ ಮಂಜು. ಇದು ಆರೋಗ್ಯಕ್ಕೆ ಕೂಡ ಬಹಳ ಚೆನ್ನಾಗಿರುತ್ತದೆ. ಬಾಯಿ ಏನಾದ್ರೂ ಕೆಟ್ಟರು ಕೂಡ ಸ್ವಲ್ಪ ಇದನ್ನ ಕುಡಿದ್ರೆ ಒಂಥರ ಆರಾಮ್ ಅನಿಸ್ತದೆ, ಗಂಟ್ಲು ಕೂಡ ಆರಾಮ್ ಇರ್ತದೆ. ಆಮೇಲೆ ಮನೇಲಿ ಸಾರಿನ ಪುಡಿ ಇಲ್ಲ, ಏನಪ್ಪ ಇವತ್ತು ಮತ್ತೆ ಸಾರಿನ ಪುಡಿ ಎಲ್ಲ ಮಾಡ್ಕೊಂಡು ಸಾರು ಮಾಡ್ಬೇಕು ಅವೆಲ್ಲ ಒಂದ್ಸ ಬೇಜಾರಾಗತ್ತೆ ಅನ್ನೋಸರ್ತಿ. ಹಂಗಾಗಿ ಇದಕ್ಕೇನು ಬೇಕಾಗದೇ ಇಲ್ಲ, ಎಲ್ಲರ ಮನೇಲಿ ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು ಇದ್ದಿದ್ದೆ. ಹಾಗಾಗಿ ಸ್ವಲ್ಪ ಈಸಿ ಅಂತ ಹೇಳ್ಬೋದು, ಬೇಗ ಆಗುವಂತದ್ದು ಸಾರು ಕೂಡ ಇದು.
0: ಸರಿ ಸರಿ. ಅಂದ್ರೆ ಮನೆಯಲ್ಲಿ ಹುಳಿ ಪುಡಿ, ಸಾರಿನ ಪುಡಿ ಏನು ಇಲ್ಲದೆ ಇದ್ರು ನಾವು ದಿಢೀರಾಗಿ ಮಾಡ್ಕೊಳ್ಳೋ ಅಂತ
1: ದಿಢೀರ್ ಅಂತ ಮಾಡ್ಕೋಬಹುದು. ಅದು ಬಿಸಿ ಅನ್ನಕ್ಕೆ ಮಾತ್ರ ಬಹಳ ಚೆನ್ನಾಗಿರ್ತದೆ.
0: ಸರಿ ಸರಿ.
1: ಅನ್ನ ಸ್ವಲ್ಪ ಮುದ್ದಿ ಮುದ್ದಿ ಮಾಡ್ಬಿಟ್ಟು ಈ ಸಾರು ಹಾಕೊಂಡು ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಎಂತ ಮಕ್ಳಿಗೆ ಕೂಡ ಇಷ್ಟ ಆಗತ್ತೆ ಇದು.
0: ಹಾ ಹಾ, ನೀವ್ ಹೇಳ್ತಾ ಇದ್ರೆ ನನ್ಗೆ ಈಗಲೇ ಅದನ್ನ ಕುಡಿಬೇಕು ಅನ್ನಿಸ್ತಾ ಇದೆ.
1: ಆಯ್ತು ಮಂಜು, ಇವತ್ ಮಾಡೇ ಬಿಡ್ತೀನಿ, ಕುಡ್ದೆ ಹೋಗು, ಹಾಗೆ ಮಾತ್ರ ಹೋಗ್ಬೇಡ.
0: ಹಾ ಸರಿ ಸರಿ. ಹಾ, ಈಗ ಏನೇನ್ ಬೇಕು ಅಂತ ಗೊತ್ತಾಯ್ತು. ಇದು ಅನ್ನ ಮುದ್ದೆ ಇದ್ರೆ ಬಹಳ ರುಚಿ ಅಂತಾನು ಗೊತ್ತಾಯ್ತು. ಹಾ, ಈಗ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ಸ್ವಲ್ಪ.
1: ಆಯ್ತು ಮಂಜು, ಹೇಳ್ತೀನಿ. ಬೆಂದಿರೋ ಬೇಳೆ,
0: ತೊಗರಿಬೇಳೆ
1: ಇದು ರೆಡಿ ಇಟ್ಕೊಂಡಿರ್ಬೇಕು. ಈ ಕಡೆ ಪಾತ್ರೆ ಸ್ವಲ್ಪ ಎಣ್ಣೆ, ಇದಕ್ಕೇನು ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ಎರಡು ಮೂರು ಸಾಕು ಹಸಿಮೆಣಸಿನ್ಕಾಯಿ. ಅದನ್ನ ಸೀಳು ಹಾಕ್ಬೇಕು, ಆತರ ಸಣ್ಣ ಹೆಚ್ಚು ಹಾಕೋದಲ್ಲ, ಸೀಳು ಹಾಕೋದು. ಟೊಮೆಟೊ ಹಣ್ಣು ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕು,
0: ಅಂದ್ರೆ ಸ್ವಲ್ಪ ಬಾಡಿಸಿದ್ರೆ ಸಾಕು.
1: ಟೊಮೆಟೊ ಹಣ್ಣು ಸ್ವಲ್ಪ ಒಂಚೂರು ಫ್ರೈ ಆದಂಗಾದ್ರೆ ಸಾಕು. ಆಮೇಲೆ ಬೆಂದಿರೋ ಬೇಳೆನ ಅದಕ್ಕೆ ಹಾಕ್ಬಿಡ್ಬೇಕು. ಅದಕ್ಕೆ ಹಾಕಿ ನಿಮಗೆ ಎಷ್ಟು ನೀರು ಬೇಕು, ಎಷ್ಟು ಕನ್ಸಿಸ್ಟೆನ್ಸಿ, ದಪ್ಪ ಆದ್ರೆ ತವ್ವಿ ಅಂತ ಅನ್ಕೊಂತಾರೆ, ಅದಕ್ಕೆ ಸ್ವಲ್ಪ ನೀರಾಗೆ ಮಾಡ್ಕೋಬೇಕು. ಸಾರ್ ಎಷ್ಟು ಕನ್ಸಿಸ್ಟೆನ್ಸಿ ಇರುತ್ತೋ ಅಷ್ಟು ಮಾಡ್ಕೊಂಡ್ರೆ ಸಾಕು.
0: ಸರಿ ಸರಿ.
1: ಅದನ್ನ ಸ್ವಲ್ಪ ಕುದಿಲಕ್ಕೆ ಬಿಡಬೇಕು, ಅದಕ್ಕೆ ಉಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಮೆಣಸು, ಜೀರಿಗೆ ಪೌಡರ್ ಹಾಕಿ ಕುದಿಲಕ್ಕೆ ಬಿಟ್ಬಿಡ್ಬೇಕು.
0: ಇಂಗನ್ನ ಯಾವಾಗ ಹಾಕೊಳ್ಳೋದು?
1: ಅದು ಒಗ್ಗರಣೆಗೆ ಹಾಕೋದು ಮಂಜು. ಒಗ್ಗರಣೆಗೆ ಎಲ್ಲ ಸಾಸಿವೆ, ಜೀರಿಗೆ, ಇಂಗು, ಅರಿಶಿನ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು, ಕರಿಬೇವು ಎಲ್ಲ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಬೆಂದಿರೋ ಬೇಳೆ ಹಾಕಿ ನಮ್ಗೆ ಎಷ್ಟು ನೀರು ಬೇಕೋ ಹಾಕಿ ಅದಕ್ಕೊಂದ್ ಸ್ವಲ್ಪ ಉಪ್ಪು, ಮೆಣಸು, ಜೀರಿಗೆ ಪೌಡರ್, ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಲಕ್ಕೆ ಬಿಟ್ಬಿಡ್ಬೇಕು.
0: ಜೀರಿಗೆ ಮೆಣಸು ಪುಡಿನ ನಾವು ಒಗ್ಗರಣೆಗೆ ಹಾಕೋಬೇಕ ಅಥವಾ ಬೇಳೆ ಹಾಕದ್ಮೇಲೆ ಹಾಕ್ಬೇಕು?
1: ಬೇಳೆ ಹಾಕಿದ್ಮೇಲೆ ನೀರೆಲ್ಲ ಹಾಕ್ತಿವಲ್ಲ, ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅವಾಗ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಏನ್ ಲಾಸ್ಟ್ ಯಾವಾಗ್ಲೂ ಹೆಂಗ್ ಹಾಕ್ತಿವೋ ಹಂಗ ಹಾಕಿ ಕುದಿಲಕ್ಕೆ ಬಿಟ್ಬಿಡ್ಬೇಕು.
0: ಸರಿ ಸರಿ. ಒಗ್ಗರಣೆಗೆ ಹಾಕೋ
1: ಅವಶ್ಯಕತೆ ಇಲ್ಲ.
0: ಹಾ, ಇದೆಲ್ಲ ಆಯ್ತು. ಮೇನ್ ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿಂಬೆ ರಸ ಅಲ್ವಾ? ಅದನ್ನ ಯಾವಾಗ ಹಾಕ್ಬೇಕು?
1: ಹಾ ಮಂಜು, ಹೇಳ್ತೀನಿ. ಮೊದ್ಲಾಗೆ ಹಾಕ್ಬಾರ್ದು ಯಾವಾಗ್ಲೂ ನಿಂಬೆ ಹಣ್ಣು. ಎಲ್ಲ ಕುದ್ದು ಸಾರೆಲ್ಲ ಕುದ್ದು ಇನ್ನು ಆಫ್ ಮಾಡ್ಬಾರ್ದು, ಆದ್ಮೇಲೆ ಕೆಳಗೆ ಇಳಿಸಿ ಹಾಕೋದು ಅದಕ್ಕೆ ನಿಂಬೆ ಹಣ್ಣು, ನಿಂಬೆ ಹಣ್ಣಿನ ರಸ.
0: ಹೌದು, ನಾನು ಇದರ ಬಗ್ಗೆನೆ ಕೆಲವೊಂದು ಮಾಹಿತಿನ ನಮ್ ಕೇಳುಗರ ಜೊತೆ ಹಂಚ್ಕೊಂಡಿದ್ದೀನಿ. ನಿಂಬೆ ಹಣ್ಣನ್ನ ಯಾವತ್ತು ನಾವು ಬಿಸಿಯಾದ ನೀರು ಅಥವಾ ಸಾರು ಪಾನೀಯ ಇದಕ್ಕೆ ಬಳಸಬಾರ್ದು. ಇದರಿಂದ ಬಹಳ ಅನಾನುಕೂಲ ಆಗತ್ತೆ, ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀಳತ್ತೆ. ಸರಿ, ಈಗ ಒಲೆ ಆರಿಸಿದ ಮೇಲೆ ನಿಂಬೆ ರಸ ಹಾಕೊಳ್ಳೋದಾ?
1: ಸಾರಿಗೆ ನಿಂಬೆ ಹಣ್ಣು ಒಂದ್ ಅರ್ಧ, ನಿಮಗೆ ಹುಳಿ ಬೇಕು ಜಾಸ್ತಿ ಅಂದ್ರೆ ಒಂದ್ ಹಾಕೋಬಹುದು. ಈಗ ಟೊಮೆಟೋನು ಹಾಕಿರ್ತೀವಲ್ಲ, ಹಾಗಾಗಿ ಅರ್ಧ ನಿಂಬೆಹಣ್ಣು ಹಾಕ್, ನಿಂಬೆಹಣ್ಣು ರಸ ಹಿಂಡಿದ್ರೆ ಸಾಕು. ಅದಾದ್ಮೇಲೆ ಕುದಿಸಬಾರ್ದು, ಮತ್ತೆ ರಾತ್ರಿ ಬೇಕಾದ್ರೆ ನೀವು ಕುದಿಸಿದ್ರೆ ಏನ್ ಪರವಾಗಿಲ್ಲ, ಬೆಳಗ್ಗೆ ಮಾತ್ರ ಒಂದ್ಸತಿ ಏನ್ ಮಾಡ್ತೀವಿ ಅವಾಗ ಹಾಕಿದ ತಕ್ಷಣ ಕುದಿಸಬಾರ್ದು ಅಷ್ಟೇ.
0: ಸರಿ ಸರಿ. ಹಾ, ನಿಂಬೆ ಸಾರು ತಯಾರಾಯ್ತು. ಇವತ್ತು ಎರಡು ಖಾದ್ಯನ ಕಲ್ತ್ಕೊಂಡ್ವಿ.
1: ಹಾ ಮಂಜು, ಏನೋ ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದೀನಿ. ಸಾರು ಮುದ್ಪಲ್ಯ ಒಬ್ಬೊಬ್ರು ಒಂಥರ ಸ್ಟೈಲ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ಆದ್ರೆ ನನ್ನ ಸ್ಟೈಲ್ ಆಗಿ ಹೇಳಿದ್ದೀನಿ ಅಷ್ಟೇ, ಚೆನ್ನಾಗಿರ್ತದೆ ಅಷ್ಟೇ.
0: ಅಷ್ಟು ಸಾಕಲ್ಲ, ಮತ್ತೆ ಈ ವಿಧಾನದಲ್ಲಿ ನೀವು ಒಮ್ಮೆ ಮಾಡಿ ನೋಡಿ, ಸಖತ್ತಾಗಿರುತ್ತೆ.
1: ಈ ಕಾರ್ಯಕ್ರಮ ನಡೆದಿರೋದು ರೇಡಿಯೋ ಗಿರ್ಮಿಟ್ ಅಂತೀಯಲ್ಲ ಮಂಜು, ನಾನು ಇದನ್ನೇ ಎಲ್ಲಿ ಕೇಳಬೇಕು, ರೇಡಿಯೋದಲ್ಲಿ ಬರುತ್ತೋ ಎದ್ರಲ್ಲಿ ಬರುತ್ತೆ ಇದು ಈ ಕಾರ್ಯಕ್ರಮ?
0: ಹಾ, ಇದು ನಿಮ್ಗೆ ಇಂಟರ್ನೆಟ್ ಒಂದ್ ಬೇಕಾಗತ್ ನೋಡಿ. ವಿವಿಧ ಲಿಪಿ ಅಂತ ಒಂದು ಆಪ್ ಇದೆ, ನೀವು ಆ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ರೇಡಿಯೋ ಅಂತ ಒಂದು ಆಪ್ಷನ್ ಸಿಕ್ಕತ್ ನಿಮ್ಗೆ. ಆ ರೇಡಿಯೋ ಒತ್ತದಾಗ ಈ ಕಾರ್ಯಕ್ರಮ ಬರೋ ಸಮಯಕ್ಕೆ ನೀವು ಅದನ್ನ ಪ್ಲೇ ಮಾಡಿಕೊಂಡ್ರೆ ನೀವು ಈ ಕಾರ್ಯಕ್ರಮನ ಕೇಳಬಹುದು.
1: ಹೌದಾ ಮಂಜು, ನಂಗೆ ಗೊತ್ತೇ ಇರ್ಲಿಲ್ಲ ನೋಡು, ರೇಡಿಯೋ ಗಿರ್ಮಿಟ್ ಇಂಟರ್ನೆಟ್ ಅಲ್ಲಿ ಬರುತ್ತೆ ಅಂತ.
0: ಇದು ಒಂದೇ ಅಲ್ಲ, ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮ ರೇಡಿಯೋ ಗಿರ್ಮಿಟ್ ಅಲ್ಲಿ ಪ್ರಸಾರ ಆಗ್ತಿರತ್ತೆ.
1: ಹೌದಾ, ಇವತ್ತೇ ಡೌನ್ಲೋಡ್ ಮಾಡ್ತೀನಿ ರೇಡಿಯೋ ಗಿರ್ಮಿಟ್ ನ.
0: ತುಂಬಾ ಸಂತೋಷ ಆಯ್ತು. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಈ ಪುಸ್ತಕಗಳನ್ನು ಬಹಳಷ್ಟು ಸಿಕ್ಕತ್ತೆ, ನಿಮ್ಗೆ ಓದಕ್ ಆಸಕ್ತಿ ಇದ್ರೆ ಅದರಲ್ಲಿ ಓದಬಹುದು ನೋಡಿ.
1: ಓ ಹೌದಾ.
0: ಹಾ, ಸೋಮವಾರ ನಾನು ನಿಮ್ಗೆ ನೆನಪು ಮಾಡಿ ಲಿಂಕ್ ಕಳಿಸ್ತೀನಿ, ನೀವು ಅದರಲ್ಲಿ ಕಾರ್ಯಕ್ರಮನ ಕೇಳ್ಬಹುದು ನೋಡಿ.
1: ಆಯ್ತು ಮಂಜು, ಕೇಳ್ತೀನಿ. ತುಂಬಾ ಖುಷಿ ಆಯ್ತು ನೀನು ನಮ್ ಕಡೆದು ಮುದಿ ಪಲ್ಯ ಸಾರು ಕೇಳಿದ್ದು, ನನ್ ಕಡೆಯಿಂದ ನೀನು ಈ ಖಾದ್ಯ ಬರ್ಕೊಂಡಿರೋದು ನಂಗೆ ತುಂಬಾ ಖುಷಿ ಆಯ್ತು ನೋಡು.
0: ಏ, ನನಗ್ ಬಹಳ ಖುಷಿ ಆಯ್ತು, ನಾನ್ ನಿಮ್ ಜೊತೆ ಈ ಕಾರ್ಯಕ್ರಮನ ಮಾಡ್ತಾ ಇರೋದು. ನನಗೂ ಒಂದು ಹೊಸ ಅನುಭವ ಇದು. ನಾವು ಇನ್ನು ಜಾಸ್ತಿ ತರ್ಲೆ ಮಾಡ್ಕೊಂಡು ನಕ್ಕೊಂಡು ಮಾತಾಡ್ತಿರ್ತೀವಿ, ನಾವೆಲ್ಲ ಸೇರಿದ್ರೆ ನಮ್ದೊಂದು ಗ್ಯಾಂಗ್ ಇದೆ, ನಮ್ ಮಾತು ಹರಟೆ ನಗು ಮುಗಿಯೋದೇ ಇಲ್ಲ. ಇವತ್ತು ವಿಭಿನ್ನವಾಗಿ ನಾವಿಬ್ರು ಸೇರಿ ಅಡಿಗೆ ಮಾಡೋದ್ ಹೇಗೆ ಅಂತ ತಿಳಿಸ್ಕೊಟ್ಟಿದೀವಿ. ಇದು ನಂಗೊಂದು ಹೊಸ ರೀತಿಯ ಅನುಭವ, ನನ್ಗಂತೂ ಬಹಳ ಖುಷಿ ಆಯ್ತು. ನೋಡಿ, ಇವತ್ತು ನಾನ್ ನಿಮ್ ಮನೆಗ್ ಬಂದಿದ್ದೀನಿ, ನೀನೇ ಮಾಡ್ಕೊಂಡು ನೀನೇ ತಿನ್ಕೊಂಡು ರುಚಿ ನೋಡು ಅಂತ ಹೇಳೋ ಆಗಿಲ್ಲ, ನನಗ್ ನೀವೇ ಮಾಡ್ಕೊಡ್ಬೇಕು, ನಾನ್ ತಿನ್ಕೊಂಡು ಮನೆಗ್ ಹೋಗ್ಬೇಕು.
1: ಆಯ್ತು ಮಜ್ಜು, ನೀ ಹೆಚ್ಚು ಮಾಡ್ಕೊಡೋದು ಹೆಚ್ಚು,
0: ನಡೀರಿ ಮತ್ತೆ ಶುರು ಮಾಡೋಣ.
1: ಆಯ್ತು ಬಾ, ಈಗ್ಲೇ ಬಿಸಿ ಬಿಸಿ ಅನ್ನ ಮುದಿ ಪಲ್ಯ ಸಾರು ಮಾಡಿ ಹಾಕ್ತೀನಿ.
0: ತುಂಬಾ ಥ್ಯಾಂಕ್ಸ್ ಅಪ್ಪ, ಇವತ್ತು ನನಗೆ ಅಡಿಗೆ ಮಾಡೋ ಗೋಜು ತಪ್ಪು, ನಾನು ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗೋದೆ.
1: ಆಯ್ತು.
0: ಸರಿ, ಇವತ್ತು ನಾವು ಬಳ್ಳಾರಿ ಶೈಲಿಯ ಎರಡು ಅಡಿಗೆ ಖಾದ್ಯಗಳನ್ನ ವಂದನಾ ಅವರಿಂದ ಕಲ್ತ್ಕೊಂಡ್ವಿ, ನೀವು ಒಮ್ಮೆ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.
1: ನಿನಗೂ ಬಹಳ ಧನ್ಯವಾದ ಮಂಜು, ಈ ತರ ನನಗೂ ಒಂದು ಹೊಸ ಅನುಭವ, ನನ್ ಕಡೆ ಈ ತರ ಹೇಳಿಸ್ಕೊಂಡ್ರದು ನಂಗೂ ಒಂದು ಹೊಸ ಅನುಭವ. ಇನ್ನು ಬೇಕಾದ್ರೆ ನಾನು ಮತ್ತೆ ಬೇಕಾದ್ರೆ ಯಾವ್ದಾದ್ರು ನಮ್ಮ ಬಳ್ಳಾರಿ ಸ್ಟೈಲ್ ಯಾವ್ದಾದ್ರು ಬೇಕು ಅಂದ್ರೆ ಮತ್ತೆ ಹೇಳಕ್ ನಾನು ತಯಾರಿದ್ದೀನಿ,
0: ಬರ್ತಾನೆ ಇರ್ತೀನಿ, ಇಬ್ರು ಸೇರಿ ಕಾರ್ಯಕ್ರಮ ಕೊಡೋಣ.
1: ಆಯ್ತು
0: ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಬಳ್ಳಾರಿ ಶೈಲಿಯ ಮುದ್ದಿ ಪಲ್ಯ ಮತ್ತು ನಿಂಬೆಹಣ್ಣಿನ ಸಾರು ಇದರ ಸವಿಯನ್ನ ತಾವೆಲ್ಲ ಸವಿದ್ರಿ. ಇಂದಿನ ಪಾಕಮಂದಿರ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಎಸ್ ಹಾಗೂ ಶ್ರೀಮತಿ ವಂದನಾ ಇವರು. ಇಲ್ಲಿಗೆ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ವಾರ ಇದೇ ಸಮಯಕ್ಕೆ ಮತ್ತೆ ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರಗಳು.
3: ವಿವಾಹ

ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕದ ಮಹಾಕವಿ, ಹಿರಿಯ ಸಾಹಿತಿ, ಬಹುಭಾಷಾ ವಿದ್ವಾಂಸರಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕರ್ನಾಟಕ ಏಕೀಕರಣ ಚಳುವಳಿಯಲ್ಲಿ ಮುಂಚೂಣಿಯ ನಾಯಕರಾಗಿ, ಕಾಸರಗೋಡು ವಿಲೀನೀಕರಣ ಕ್ರಿಯಾ ಸಮಿತಿಯ ಪ್ರಧಾನ ಸಂಚಾರಕರಾಗಿ ನಿರಂತರವಾಗಿ ದುಡಿದಂತಹ ಗಡಿನಾಡ ಕವಿ ಎಂದೇ ಪ್ರಖ್ಯಾತರಾದಂತಹ ನಾಡೋಜ ಡಾಕ್ಟರ್ ಕಯ್ಯಾರ ಕಿಂಗಣ್ಣರೈ ಅವರ ಜನ್ಮದಿನದ ನಿಮಿತ್ತ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಯ್ಯಾರ ಕಿಂಗಣ್ಣರೈ ಇವರ ಕಿರು ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಕಯ್ಯಾರ ಕಿಂಗಣ್ಣರೈ ಅವರು ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಕಾಸರಗೋಡು ತಾಲೂಕಿನ ಪೆರಡಾಲ ಅಂತಕ್ಕಂಥ ಗ್ರಾಮದಲ್ಲಿ ಜೂನ್ 8 1915 ಜನಿಸ್ತಾರೆ. ಇವರ ತಂದೆ ದುಗ್ಗಪ್ಪ ರೈ ಅಂತ, ತಾಯಿಯವರ ಹೆಸರು ದಯ್ಯಕ್ಕ ರೈ. ಅವರು ತಮ್ಮ ವೃತ್ತಿ ಜೀವನವನ್ನ ಮಾಧ್ಯಮಿಕ ಶಾಲಾ ಶಿಕ್ಷಕರಾಗಿ ಪ್ರಾರಂಭಿಸ್ತಾರೆ. ಇವರು ಪತ್ರಿಕೋದ್ಯಮವನ್ನ ಅಧ್ಯಯನ ಮಾಡಿದಂಥವರು ಮತ್ತು ಸ್ವಾಭಿಮಾನ, ಮದ್ರಾಸ್ ಮೇಲ್ ಮತ್ತು ದಿ ಹಿಂದೂ ಪತ್ರಿಕೆಗಳಲ್ಲಿ ತಮ್ಮ ಬರಹಗಳನ್ನು ನೀಡಿದಂಥವರು. ರೈ ಅವರು 1969 ಅತ್ಯುತ್ತಮ ಶಿಕ್ಷಕರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು. ಇವರು ರಂಗಭೂಮಿ, ವ್ಯಾಕರಣ ಮತ್ತು ಮಕ್ಕಳ ಪುಸ್ತಕಗಳನ್ನು ಬರೆದಂತಹ ಮಹಾಕವಿ. ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ ಮತ್ತು ಕೊರಗ ಇವರ ಕೆಲವು ಪ್ರಸಿದ್ಧ ಕವಿತೆಗಳು. ಅಂದಹಾಗೆ ತಾವೆಲ್ಲ ಕೇಳಿರಬಹುದು, ಇವರ ಈ ಒಂದು ಕವನ ಅತ್ಯಂತ ಜನಮನ್ನಣೆಯನ್ನ ಪಡೆದಿರತಕ್ಕಂಥದ್ದು. ರಾಷ್ಟ್ರೀಯ ಹಬ್ಬಗಳಲ್ಲಿ ಈ ಒಂದು ಗೀತೆಯನ್ನ ಹಾಡ್ತಾರೆ ಕೂಡ. ಅದು ಯಾವುದು ಅಂದ್ರೆ, ಏರು ತಿಹುದು ಹಾರು ತಿಹುದು ನೋಡು ನಮ್ಮ ಬಾವುಟ, ತೋರು ತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ, ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಶಕ್ತಿ ನಮ್ಮ ಭಕ್ತಿ ನಾಡ ಸಿರಿಯ ಮೆರೆವುದು, ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ, ನಮ್ಮ ನಾಡ ಗುಡಿಯ ಬಣ್ಣ ನೋಡಿರಣ್ಣ ಹೇಗಿದೆ. ಎಷ್ಟು ಅದ್ಭುತವಾದ ಈ ಗೀತೆಯನ್ನ ಬರೆದಿದ್ದಾರೆ ಕಯ್ಯಾರ ಕಿಂಗಣ್ಣರೈಯವರು. ರೈ ಅವರು ಮದುವೆಯಾದ ನಂತರ, ಅಂದರೆ ಇವರ ಬಾಳ ಸಂಗಾತಿಯಾಗಿ ಉಂಗ್ನ್ಯಕ್ಕ ಅಂಥವರು ಬರ್ತಾರೆ ಜೀವನದಲ್ಲಿ. ಇವರು 6 ಗಂಡು ಮಕ್ಕಳು ಮತ್ತೆ 2 ಹೆಣ್ಮಕ್ಕಳನ್ನ ಜನ್ಮ ನೀಡ್ತಾರೆ. ತುಂಬು ಸಂಸಾರ ರೈಯವರದು. ಇಂದಿಗೂ ಕೂಡ ಇವರು ಕುಟುಂಬ ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇದೆ. ಇವರು ನೆಲೆಸಿರ್ತಕ್ಕಂಥ ಮನೆಯ ಹೆಸರು ಕವಿತಾ ಕುಟೀರ ಅಂತ. ನಿಜ ಹೇಳಬೇಕು ಅಂದ್ರೆ ರೈ ಅವರ ಮನೆ ಮಾತು ತುಳು. ಇವರು ಹಲವು ತುಳು ಕವನಗಳನ್ನ, ಲೇಖನಗಳನ್ನ ಕೂಡ ಬರೆದಿದ್ದಾರೆ. ಪರಿವು ಕಟ್ಟುಜಿ, ರಡ್ ಕನ್ನಡ್, ಸಾರೋ ಎಸಳದ ತಾವರೆ, ನೆಪ್ಪು ನೇರ್, ಬತ್ತನೋ ಈ ಬರ್ಪನೋ, ರೈಗಳ ಕೆಲವು ತುಳು ಕವನಗಳು ಇವು. ಇವರ ಕವಿತೆಗಳಲ್ಲಿ ಹೆಚ್ಚಾಗಿ ಕಾಣಸಿಗುದು ಏನಪ್ಪ ಅಂದ್ರೆ ಪ್ರಾದೇಶಿಕ ರಂಗು, ಜಾನಪದ ಲೋಕ. ಇದು ಅವರ ತುಳು ಕವಿತೆಗಳಲ್ಲಿ ಅರಳಿ ಮೆರೆಯುತ್ತೆ. ಕನ್ನಡ ಅಂತರ್ಗತವಾದ ತುಳು ಬದುಕನ್ನು ಒಪ್ಪಿದ ಕವಿ ತುಳು ಭಾಷೆಯ ಸ್ಥಿತಿಗತಿಯ ಬಗ್ಗೆ ವ್ಯಥೆ ಪಡ್ತಾರೆ. ಕಯ್ಯಾರ ಕಿಂಗಣ್ಣರೈಯವರು ಸಂಸ್ಕೃತ ಮತ್ತೆ ಕನ್ನಡ ಭಾಷೆಗಳಲ್ಲಿ ವಿದ್ವಾನ್ ಪದವಿಯನ್ನು ಪಡ್ಕೊಂಡ ನಂತರ BA ಪದವಿಯನ್ನು ಪಡೆದುಕೊಂಡು ಅಧ್ಯಾಪಕ ತರಬೇತಿಯನ್ನು ಪೂರೈಸ್ತಾರೆ. ಆ ನಂತರ MA ಸ್ನಾತಕೋತ್ತರ ಪದವೀಧರ ಕೂಡ ಆಗ್ತಾರೆ. ಕಾಸರಗೋಡಿನ ಬಳಿ ಇರತಕ್ಕಂಥ ಪೆರಡಾಲ ಗ್ರಾಮದ ನವ ಜೀವನ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಕೂಡ. ಅಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರೂ ಆಗ್ತಾರೆ. ರೈ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನು 100 ವಿಷಯಗಳು ಬರುತ್ತೆ. ಅದರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಕಯ್ಯಾರ ಕಿಂಗಣ್ಣರೈ ಅವರು ಹೋರಾಡಿದಂತಹ ಒಂದು ಸನ್ನಿವೇಶ, ಹರಿಜನ ಸೇವಕ ಸಂಘಟನೆಯಲ್ಲಿ ಇವರು ದುಡಿದಿದ್ದಾರೆ, ಸ್ಥಳೀಯ ಪಂಚಾಯಿತಿ ಅಧ್ಯಕ್ಷ ಪದವಿಯನ್ನ ಅಲಂಕರಿಸಿದ್ದಾರೆ, ಕೇರಳ ಸಂಗೀತ ನಾಟಕ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ರು. ಅಷ್ಟೇ ಅಲ್ಲ, ಕಾಸರಗೋಡು ತಾಲೂಕನ್ನ ಕರ್ನಾಟಕ ರಾಜ್ಯಕ್ಕೆ ಸೇರಿಸಲಿಕ್ಕೆ ಕೂಡ ಇವರು ತುಂಬಾ ಹೃದಯದಿಂದ ಮತ್ತೆ ನಿರಂತರವಾದ ಹೋರಾಟವನ್ನ ಮಾಡಿದ್ರು. ಕಯ್ಯಾರ ಕಿಂಗಣ್ಣರೈಯವರು ಹೆಚ್ಚಾಗಿ ಪ್ರಭಾವಿತರಾಗಿರ್ತಕ್ಕಂಥದ್ದು ಕನ್ನಡ ಕವಿ ಗೋವಿಂದ ಪೈ ಅವರ
ಜೀವನದ ಜೊತೆ. ಹೀಗಾಗಿ ಅವರು ಗೋವಿಂದ ಪೈ ಅವರ ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಅವರ ಇತರ ಪ್ರಮುಖವಾದ ಕೃತಿಗಳು ಯಾವುದು ಅಂದ್ರೆ ಮಲಯಾಳ ಸಾಹಿತ್ಯ ಚರಿತ್ರೆ, ಮಲಯಾಳಂ ಸಾಹಿತ್ಯದ ಇತಿಹಾಸ ಅಂತ ಹೇಳಿ. ಇದು ಪಿ ಕೆ ಪರಮೇಶ್ವರನ್ ನಾಯರ್ ಮತ್ತು ಸಾಹಿತ್ಯ ದೃಷ್ಟಿ ಅವರ ಮೂಲ ಕೃತಿಯ ಅನುವಾದವಾಗಿದೆ. 2005 ಮಂಗಳೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸಿದೆ. ಇನ್ನು ಮಂಗಳೂರಿನಲ್ಲಿ ನಡೆದ 66ನೇ ಅಖಿಲ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡ ಇವರು ಅಧ್ಯಕ್ಷತೆಯ ಸ್ಥಾನವನ್ನು ಗೌರವವನ್ನು ಪಡ್ಕೊಂಡಿದ್ರು. ಪುಟ್ಟಣ್ಣ ಕಣಗಲ್ ನಿರ್ದೇಶಿಸಿದ ಪಡುವಾರಳ್ಳಿ ಪಾಂಡವರು ಕನ್ನಡ ಚಲನಚಿತ್ರ, ಪಡುವಾರಳ್ಳಿ ಪಾಂಡವರು ಅಂತ ಹೇಳಿ ಈ ಚಲನಚಿತ್ರಕ್ಕೆ ಅವರ ಕೆಲವು ಕವನಗಳನ್ನು ಹಾಡುಗಳಾಗಿ ಬಳಸಿಕೊಳ್ಳಲಾಗಿತ್ತು. 1980 ಅವರು ಕಾಸರಗೋಡಿನಲ್ಲಿನ ಕೇರಳ ವಿಧಾನಸಭೆ ಚುನಾವಣೆಗೆ ನಿಂತರು, ಆದರೆ ವಿಫಲರಾದರು. ರೈ ಅವರು ಅತ್ಯಾಸಕ್ತಿಯ ಕೃಷಿಕ ಕೂಡ ಆಗಿದ್ರು ಮತ್ತು ಅರೇಕಾ, ರಬ್ಬರ್, ಭತ್ತ ಹೀಗೆ ಕೃಷಿಯಲ್ಲಿ ಸಕ್ರಿಯವಾಗಿ ಇವರು ಬೆಳೀತಾ ಇದ್ರು. ಇನ್ನು ಇವರು ಪತ್ರಕರ್ತರಾಗಿ ಏನೆಲ್ಲ ಸಾಧನೆಗಳನ್ನು ಮಾಡಿದ್ರು ಅಂದರೆ ಪ್ರಭಾತ, ರಾಷ್ಟ್ರಬಂಧು, ಸ್ವದೇಶಾಭಿಮಾನಿ ಅಂತಕ್ಕಂಥ ಕನ್ನಡ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಕಾಸರಗೋಡು ಬದಿಯಡ್ಕ ಪೆರಡಾಲದ ಕವಿತಾ ಕುಟೀರವಾಸಿ ಕಯ್ಯಾರ ಕಿಂಗಣ್ಣರೈ ಅವರ 99ನೇ ವರ್ಷದ ಹುಟ್ಟುಹಬ್ಬದ ಶುಭ ಅವಸರದಲ್ಲಿ ಅಭಿನಂದನಾ ಪೂರ್ವಕವಾಗಿ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಇನ್ನು ಇವರ ಜೀವನದ ಬಗ್ಗೆ ಹೇಳ್ತಾ ಹೋದ್ರೆ, ಇವರ ಹೋರಾಟಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ವಿಷಯಗಳು ಹೇಳಬೇಕಾಗುತ್ತೆ. ರೈ ಅವರು ಕಾಸರಗೋಡು ಜಿಲ್ಲೆಯನ್ನ ಕರ್ನಾಟಕದಲ್ಲಿ ವಿಲೀನಗೊಳಿಸಲಿಕ್ಕೆ ಹೋರಾಟ ಮಾಡಿದ್ರು. ಕಾಸರಗೋಡು ಜಿಲ್ಲೆಯ ಉತ್ತರ ಭಾಗವನ್ನ ಅಂದ್ರೆ ಚಂದ್ರಗಿರಿ ನದಿಯ ಉತ್ತರಕ್ಕೆ ಇದನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಆವಾಗ ಮಹಾಜನ್ ಸಮಿತಿಯ ವರದಿಯ ಅನುಷ್ಠಾನಕ್ಕೆ ಪ್ರಯತ್ನಿಸೋದು ಇವರ ಮುಖ್ಯ ಗುರಿ ಕೂಡ ಆಗಿತ್ತು. ಈ ಗುರಿಯನ್ನ ಸಾಧಿಸಲಿಕ್ಕೆ ಅವರು 2002 ಕಾಸರಗೋಡು ವಿಲೀನ ಕ್ರಿಯಾ ಸಮಿತಿಯನ್ನ ಅಂದ್ರೆ ಕಾಸರಗೋಡು ವಿಲೀನೀಕರಣ ಕ್ರಿಯಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಪರಿಷತ್ತಿನಲ್ಲಿ ಗುರಿಗಳನ್ನು ವಿವರಿಸಿದ ರೈ ಅವರು ಜಿಲ್ಲೆಯ ಭಾಷಾ ಅಲ್ಪಸಂಖ್ಯಾತರು ಮಲಯಾಳಿಗಳು ಅಥವಾ ಕೇರಳ ರಾಜ್ಯದ ವಿರುದ್ಧ ಅಲ್ಲ, ಆದರೆ ಅವರು ನೀಡಿದ ಭರವಸೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಮಹಾಜನ್ ಆಯೋಗದ ವರದಿಯನ್ನು ಜಾರಿಗೆ ತರಲಿಕ್ಕೆ ಇವರು ಒತ್ತಾಯಿಸಿದರು. ಈ ನಿಟ್ಟಿನಲ್ಲಿ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿ ಇದ್ದಂತಹ ಇಎಂಎಸ್ ನಂಬೂದರಿಪಾಡ್ ಸಿ ಅಚ್ಯುತ ಮೆನನ್ ಮತ್ತು ಪಟ್ಟಂ ತನುಪಿಳ್ಳೈ ಇವರು ಜಾರಿಗೊಳಿಸಲಿಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟರು. ಇನ್ನು ರೈ ಅವರ ಸಾಹಿತ್ಯದ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಪಟ್ಟಿಯನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದವುಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಕಯ್ಯಾರ ಕಿಂಗಣ್ಣರೈ ಅವರು ಶ್ರೀಮುಖ, ಐಕ್ಯಗಾನ, ಪುನರ್ನವ, ಚೇತನ, ಕೊರಗ, ಶತಮಾನದ ಗಾನ, ದಂಧವತಿ, ಪ್ರತಿಭಾ ಪಯಸ್ವಿನಿ ಮೊದಲಾದ ಕನ್ನಡ ಕವನ ಸಂಕಲನಗಳ ಅಷ್ಟೇ ಅಲ್ಲದೆ ತುಳು ಕವನ ಸಂಕಲನವನ್ನು ಕೂಡ ತಂದಿದ್ದಾರೆ. ಕಾರ್ನಾಡ ಸದಾಶಿವರಾವ್, ರತ್ನರಾಜಿ, ಎಬಿ ಶೆಟ್ಟಿ ಮೊದಲಾದವರ ಜೀವನ ಚರಿತ್ರೆಗಳನ್ನು ಹಾಗೂ ಕಥಾ ಸಂಗ್ರಹಗಳನ್ನು ಬರೆದು ಇವರು ಪ್ರಕಟಿಸಿದ್ದಾರೆ. ಇನ್ನು ರಾಷ್ಟ್ರಕವಿ ಗೋವಿಂದ ಪೈ ಅವರ ಬಗ್ಗೆ 3 ಗ್ರಂಥಗಳನ್ನು ಬರೆದಿದ್ದಾರೆ. ಪಂಚಮಿ ಮತ್ತು ಆಶಾನ್ರ ಖಂಡಕಾವ್ಯಗಳು ಎನ್ನುವ 2 ಅನುವಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಸಾಹಿತ್ಯ ದೃಷ್ಟಿ ಎನ್ನುವ ಲೇಖನ ಸಂಕಲನ ಪ್ರಕಟಿಸಿದ್ದಾರೆ. ಮಕ್ಕಳ ಪದ್ಯಮಂಜರಿ ಅಂತಕ್ಕಂಥ ಮಕ್ಕಳ ಕವನ ಸಂಕಲನವನ್ನ ಕೂಡ ರಚನೆ ಮಾಡಿದ್ದಾರೆ. ಭಾರತ ಭಾರತೀಯ ಪುಸ್ತಕ ಸಂಪದ ಮಾಲೆಯಲ್ಲಿ ಮಕ್ಕಳಿಗಾಗಿ ಪರಶುರಾಮ ಬರೆದುಕೊಟ್ಟಿದ್ದಾರೆ. ನವೋದಯ ವಾಚನ ಮಾಲೆ ಅಂತಕ್ಕಂಥ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ 8 ಪುಸ್ತಕಗಳನ್ನ, ವ್ಯಾಕರಣ ಮತ್ತು ಪ್ರಬಂಧ ಎನ್ನುವ 4 ಕೃತಿಗಳನ್ನ ಹೊರತಂದಿದ್ದಾರೆ. ವಿರಾಗಿಣಿ ಎನ್ನುವಂತಹ ಇವರು ಬರೆದ ನಾಟಕ ತುಂಬಾ ಸ್ವಾರಸ್ಯಕರವಾಗಿದೆ. ದುಡಿತವೇ ನನ್ನ ದೇವರು ಎನ್ನುವುದು ರೈ ಅವರ ಆತ್ಮಕಥನ. ಇದಲ್ಲದೆ ವಿವಿಧ ಪತ್ರಿಕೆಗಳಿಗೆ ಇವರು ಬರೆದ ಲೇಖನಗಳ ಸಂಖ್ಯೆಯೇ 5,000+. ಇದು ಅವರ ಸಾಧನೆ. ಸಾಹಿತ್ಯ ಕ್ಷೇತ್ರ ಹೀಗಾಗಿ ಕರ್ನಾಟಕದಲ್ಲಿ ಅತ್ಯಂತ ಶ್ರೀಮಂತವಾಗಿ ಬೆಳೀಲಿಕ್ಕೆ ಸಾಧ್ಯವಾಯಿತು. ಈ ಎಲ್ಲ ಸಾಧನೆಗಾಗಿ ಅವರಿಗೆ ಗೌರವ ಪ್ರಶಸ್ತಿ ಪುರಸ್ಕಾರಗಳು ಕೂಡ ಲಭ್ಯ ಆಯಿತು. ಹಾಗಾದ್ರೆ ಆ ಗೌರವ ಪ್ರಶಸ್ತಿಗಳು ಯಾವುದು ಅಂತ ನೋಡೋಣ. ಕ್ರಿಸ್ತಶಕ 1969 ರೈ ಅವರಿಗೆ ಶ್ರೇಷ್ಠ ಅಧ್ಯಾಪಕ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ.
1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ. ನಂತರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1985 ಅವರಿಗೆ ಸಿಗುತ್ತೆ. ಕಯ್ಯಾರ ಕಿಯಣ್ಣರಯ್ಯವರು 1997 ಮಂಗಳೂರಿನಲ್ಲಿ ಜರುಗಿದ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ. 2005 ಮಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನ ಇವರಿಗೆ ಕೊಡುತ್ತೆ. ಆ ನಂತರ ನಾಡೋಜ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯದಿಂದ ಅವರಿಗೆ ಸಿಗುತ್ತೆ 2006. ಇನ್ನು ಕರ್ನಾಟಕ ಸರ್ಕಾರದ ಸುವರ್ಣ ಕರ್ನಾಟಕ ಏಕೀಕರಣ ಪ್ರಶಸ್ತಿ ಕೂಡ ಇವರಿಗೆ ಲಭಿಸುತ್ತೆ. ಆ ನಂತರ ಪಂಪ ಪ್ರಶಸ್ತಿಗೆ ಇವರು ಭಾಜನರಾಗ್ತಾರೆ. ಇದು ರೈ ಅವರ ಸಾಧನೆಗೆ ಸಿಕ್ಕಂತಹ ಗೌರವ ಪುರಸ್ಕಾರಗಳು. ಹೀಗೆ ರೈ ಅವರ ಜೀವನ ತುಂಬಾ ಸಾಹಿತ್ಯಿಕವಾಗಿ ಉನ್ನತ ಮಟ್ಟದಲ್ಲಿ ಬೆಳೆದಿದೆ. ಅವರ ಈ ಒಂದು ಉಲ್ಲೇಖವನ್ನ ಹೇಳ್ತಾ ಇಂದಿನ ಈ ಸ್ಪಂದನ ವಿಶೇಷ ಕಾರ್ಯಕ್ರಮವನ್ನ ನಾನು ಮುಕ್ತಾಯಗೊಳಿಸ್ತೇನೆ. ರಾಜ್ಯ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸದಿದ್ದಲ್ಲಿ ಕರ್ನಾಟಕ ಸರ್ಕಾರವು ಸುವರ್ಣ ಕರ್ನಾಟಕವನ್ನು ಆಚರಿಸುವುದು ಅರ್ಥಹೀನ. ಹೀಗೆ ಇನ್ನೊಂದು ಉಲ್ಲೇಖ ಇದೆ. ಬೆಂಕಿ ಬಿದ್ದಿದೆ ನಮ್ಮ ಮನೆಗೆ, ಓ ಬೇಗ ಬನ್ನಿ, ಕನ್ನಡದ ಗಡಿ ಕಾಯೋನ ಬನ್ನಿ, ಕನ್ನಡದ ನುಡಿ ಕಾಯ್ಬೋನ ಬನ್ನಿ. ಇದು ರೈ ಅವರ ಪ್ರಸಿದ್ಧ ಉಲ್ಲೇಖಗಳಲ್ಲಿ ಒಂದೆರಡು ಉಲ್ಲೇಖಗಳನ್ನ ತಾವು ಕೇಳಿದಿರಿ. ಇಲ್ಲಿಗೆ ಸ್ಪಂದನ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ನಮಸ್ಕಾರಗಳು.

The only gentleman.

ಸ್ನೇಹಿತರೆ, ಹೊಸ ಹುರುಪು, ಹೊಸ ಕನಸು, ನೂರ್ಮಡಿ ಉತ್ಸಾಹದಿಂದ ನಿಮ್ಮ ಮುಂದಿದೆ ನಿಮ್ಮ ನೆಚ್ಚಿನ ಅಂತರ್ಜಾಲ ರೇಡಿಯೋ, ರೇಡಿಯೋ ಗಿರ್ಮಿಟ್. ಹೀಗೆ ಕೇಳ್ತಾ ಇರಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸ್ತಾ ಇರಿ.

ಬಂದ ದುರಿತ ಪರಿಹರಿಸೋ ಭಾರಕನು ನೀನು. ಬರೆದವರು ಹೆನ್ನೆ ರಂಗದಾಸರು. ಸಂಗೀತ ನಿರ್ದೇಶನ ಪಂಡಿತ್ ವಿನಾಯಕ್ ತುರ್ವಿ. ಹಾಡಿದವರು

ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ನಮಸ್ಕಾರ. ಇದೀಗ ಆರೋಗ್ಯ ಸಂಚಿಕೆ ಆಯುಷ್ಮಾನ್ ಭವ ಕೇಳುತ್ತೀರಿ. ಭಾಗವಹಿಸುವವರು ಅನುಪಮಾ

ನಮಸ್ಕಾರ, ನಾನು ಅನುಪಮ. ಇವತ್ತು ಇನ್ನಷ್ಟು ನನ್ನ ಹತ್ರ ಬಂದಿರೋ ಕ್ಲೈಂಟ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನನ್ನ ಹತ್ರ ಒಬ್ರು ಮೇಡಮ್, ನನ್ನ ಹತ್ರ ಒಬ್ರು ಬ್ಯಾಕ್ ಪೇನ್ ಅದು ಒಬ್ರು ಮಾಡ್ಕೊಂಡು ಹೋದ್ರು. ಅವ್ರ ಹಸ್ಬೆಂಡಿಗೆ ಅವರು ತಮ್ಮದು ಒಂದು ಪ್ಯಾಟರ್ನ್ ಹೇಳಿದರು. ಅವ್ರ ಹಸ್ಬೆಂಡ್ ನನಗೆ, ನಾನು ಎಷ್ಟೇ ಎಲ್ಲ ದುಡಿತೀನಿ, ಏನೇ ಮಾಡಿದರೂ ಕೈಯಲ್ಲಿ ದುಡ್ಡು ಉಳಿಯಲ್ಲ, ಮತ್ತು ದುಡ್ಡಿನ ತೊಂದರೆ ಯಾವಾಗಲೂ ಮಂತ್ ಎಂಡ್ ಬಂದರೆ ಇದ್ದೇ ಇರುತ್ತೆ. ಅದೇ ಸೇಮ್ ನಮ್ಮ ಅಪ್ಪಾರಿಗೂ ಇತ್ತು, ನಮ್ಮ ಅಣ್ಣಂಗೂ ಇದೆ, ನಮ್ಮ ತಮ್ಮಂಗೂ ಇದೆ ಅಂತ ಹೀಗೆ ಅವರು ತಮ್ಮ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಹೋದರು. ಸೊ ಅವಾಗ ನನ್ನ ತಲೆಯಲ್ಲಿ ಬಂತು, ಅದೇ ಸರ್ ಹಾಗಾದರೆ ಇದು ಯಾವಾಗಿಂದ ಇದೆ ಅಂತ. ಅವರು ಸಿನ್ಸ್ ಫ್ರಮ್ ದ ಬಿಗಿನಿಂಗ್, ಅಂದರೆ ಏನವ್ರು ಸ್ಟಾರ್ಟ್ ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಅವಾಗಿಂದು ಹೀಗೆ ಅವ್ರದ್ದು ಇತ್ತು. ಈಗ ಅವರು 50 ವರ್ಷದವರಿದ್ದರು. ಸೊ ಒಂದಿನ ಅವ್ರಿಗೆ ಕರೆದ್ಬಿಟ್ಟು ಮತ್ತೆಲ್ಲ ಕಂಪ್ಲೀಟ್ ಅವರೆಲ್ಲ ವಿವರಣೆ ತೊಗೊಂಡು ಟ್ರಾನ್ಸಿಗೆ ಹಾಕಿದೆ. ಸಮ್ಮೋಹಿನಿ ಮಾಡಿದಾಗ ಏನು ಬಂತಂದರೆ, ಅವ್ರ ಅಪ್ಪಾರ ಅವ್ರ ಅಂದರೆ ಇವರೇನು ನನ್ನ ಕ್ಲೈಂಟ್ ಇದ್ರಲ್ಲ, ಅವ್ರ ಅಪ್ಪಾರಿಗೆ ಒಬ್ಬರು ಕರ್ಸ್ ಅಂದರೆ ಶಾಪ ಹಾಕಿದ್ರು. ಶಾಪದ್ದು ಅದು ಅವ್ರ ಅಪ್ಪರ್ ಥ್ರೂ ಅವರಪ್ಪರಿಗಿತ್ತು. ನಿನ್ನ ಅಂದರೆ ಕಂಪ್ಲೀಟ್ ನಿನ್ನ ಏನು ಪೀಳಿಗೆ ಬರುತ್ತೆ ಅವ್ರಿಗೆ ದುಡ್ಡಿನ ತೊಂದರೆ ಯಾವಾಗ್ಲೂ ಇರಲಿ, ದುಡ್ಡು ಕೈಯಲ್ಲಿ ಇರುತ್ತೆ, ನಿನಗೆ ಯಾವಾಗ ಬೇಕನ್ನಿಸುತ್ತಲ್ಲ ಅವಾಗ ನಿಮಗೆ ದುಡ್ಡು ಇರಲ್ಲ. ನಾವು ಟ್ರಾನ್ಸಲ್ ಹಾಕಿದಾಗ ಈ ರೀತಿ ಅವ್ರಿಗೆ ಬಂತು ಅದೆಲ್ಲ. ಸೊ ಅವ್ರ ಅಪ್ಪಾರಿಗೆ ಹಾಕಿದ್ದು ಅದನ್ನು ಕರ್ಸನ್ನು ಅವೆಲ್ಲ ರಿಲೀಸ್ ಮಾಡಿದ್ವಿ, ತೆಗೆದ್ವಿ. ಮತ್ತು ಇವ್ರನ್ನೆಲ್ಲರದೂ ಒಂದೇ ಇವ್ರ ಟ್ರಾನ್ಸ್ನಲ್ಲೇ ಇವ್ರದ್ದು ಆಮೇಲೆ ಅವ್ರ ಅಣ್ಣಂದು ತಮ್ಮಂದು ಎಲ್ಲರದೂ ನಾವು ಏನು ಮಾಡಿದ್ವಿ, ಕರ್ಸನ್ನು ನಾವು ರಿಲೀಸ್ ಮಾಡಿದ್ವಿ. ಸೊ ಈಗ ಇದು ಮಾಡಿಬಿಟ್ಟು ಸುಮಾರು 1 ವರ್ಷದ ಮೇಲೆ ಆಗಿದೆ. ಈಗ ಅವರು ನನ್ನ ಹತ್ರ ಮತ್ತೆ ಇದಕ್ಕೆ ಬಂದಿದ್ರು. ಅವ್ರ ಆಂಟಿ ಅಂತೂ ಅವ್ರ ಮಿಸ್ಸಸ್ ಅಂತೂ ನನ್ನ ಹತ್ರ ಬ್ಯಾಕ್ ಪೇನ್ ಮಾಡ್ಕೊಂಡು ಹೋಗಿದ್ರು. ಅವ್ರ ಸಿಸ್ಟರ್ನೊಬ್ರು ಕರ್ಕೊಂಡ್ಬಂದಿದ್ರು. ಸೊ ಅವ್ರು ಈಗೂ ನನ್ನ ಜೊತೆ ಟಚ್ನಲ್ಲಿದ್ದಾರೆ. ಈಗಂತೂ ಆ ರೀತಿಯ ತೊಂದರೆ ಯಾವುದೂ ಇಲ್ಲ, ಸಂಪೂರ್ಣವಾಗಿ ಅದು ನಿವಾರಣೆ ಆಗೋಗಿದೆ. ಈ ಕರ್ಸ್ ಓಸ್ ಓತ್ ಅಂತ ಇರುತ್ತೆ, ಶಾಪ ಅಥವಾ ಏನಾದರೂ ನಾವು ಆಜ್ಞೆ ತೊಗೊಂಡಿರ್ತೀವಿ ಅಥವಾ ಯಾವುದೇ ಕರ್ಸ್ ಓಸ್ ಓತು, ಇವನ್ನ ಸುದಕ್ಕೆ ನಾವು ಏನು ಮಾಡ್ತೀವಿ, ರಿಲೀಸ್ ಮಾಡೋಕ್ಕಾಗುತ್ತೆ. ಒಂದು ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಟ್ರಾನ್ಸಿಗೆ ಹಾಕಿಬಿಟ್ಟು ಅದನ್ನೆಲ್ಲ ನಾವು ರಿಲೀಸ್ ಮಾಡ್ಬೋದು, ಸರಿಪಡಿಸ್ಬೋದು. ಅದ್ರ ಜೊತೆಗೆ ನಾನು ಇನ್ನೊಂದು ಇನ್ಸಿಡೆಂಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಚ್ಛಪಡ್ತೀನಿ. ಇನ್ನೊಂದಂದರೆ ಅವಳು ನಾನು ಕೂಡಿ ಕಲಿತಾ ಇದ್ವಿ, ಓಕೆ. ಸೊ ಬಟ್ ಅವಳು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿದ್ದು ಅಮೃತ ಅಂಥೇಳಿ. ಅವಳಿಗೆ ಅದು ತುಂಬ ಚಿಕ್ಕವಳು, ಈಗ 30 ಇಯರ್ಸ್ ಓಲ್ಡು, ಬಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಲ್ಲ ಡಾಕ್ಟರ್ಸ್ ಕಡೆ ತೋರಿಸಿದ್ಲು, ಎಲ್ಲ ಇದಾಗಿತ್ತು, ಬಟ್ ಎಲ್ಲನೂ ನಾರ್ಮಲ್ಲೇ ಬರ್ತಿತ್ತು ಅವ್ರದ್ದು. ಸೊ ಬ್ಯಾಕ್ ಪೇನಿಗೆ ಏನೂ ಇದು ರೀಸನ್ ಗೊತ್ತಾನೇ ಆಗ್ತಾ ಇದ್ದಿದ್ದಿಲ್ಲ, ತುಂಬ ಚಿಕ್ಕವಳು ಇರೋದಕ್ಕೆ. ಆಮೇಲೆ ಅವ್ರದ್ದೇನು ವರ್ಕ್ ಹಾಗೆ ನಿಂತು ಕೆಲಸ ಮಾಡ್ತಾರೆ ಆ ಟೈಪ್ ಯಾವುದು, ಆ ರೀತಿ ಯಾವುದು ಇದ್ದಿದ್ದಿಲ್ಲ. ಬ್ಯಾಕ್ ಮೇಲೆ ಪ್ರೆಷರ್ ಆಗೋದು ಅಥವಾ 2-ವೀಲರ್ ಮೇಲೆ ಅಡ್ಡಾಡೋದು ಅಥವಾ ಸುಮಾರು ಹೊತ್ತು ನಿಂತು ಕೆಲಸ ಮಾಡೋದು, ಅದು ಆ ಥರದ್ದು ಯಾವುದು ಇದ್ದಿದ್ದಿಲ್ಲ ರೂಟೀನ್ ಅವಳದು. ಸೊ ಅದನ್ನು ನಾವು ಟ್ರಾನ್ಸಿಗೊಳಗೆ ಹಾಕಿದಾಗ ಅವಳಲ್ಲಿ ಬಂದಿದ್ದಂದರೆ ಒಂದು ಆತ್ಮದ ಆ್ಯಂಟ್ಯಾಂಗಲ್ಮೆಂಟ್ ಆಗಿತ್ತು ಅವಳಿಗೆ, ಸ್ಪಿರಿಟ್ ಆ್ಯಂಟ್ಯಾಂಗಲ್ಮೆಂಟ್ ಅಂತೀವಿ. ಅವಳು ಏರ್ಪೋರ್ಟ್ನಿಂದ ಮನೆ ಕಡೆ ಹೋಗುವಾಗ ಏನಾಗಿತ್ತಂತಂದರೆ, ಅವ್ರ ಹಸ್ಬೆಂಡ್ ಆಕಿನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ರು. ಏರ್ಪೋರ್ಟ್ನಿಂದ ಮನೆ ಕಡೆ ಹೋಗುವಾಗ ಆ ಗಾಡಿ ಜರ್ಕ್ ತೊಗೊಂತು, ಅಂದರೆ ಬ್ರೇಕ್ ಹಾಕಿದ್ರು ಬಟ್ ಅದೇನೋ ಒಂಥರ ಅವಳಿಗೆ ಜರ್ಕ್ ಆಯಿತು ತುಂಬಾ. ಅವಾಗಿಂದ ಅವಳಿಗೆ ಅದು ಸ್ಟಾರ್ಟ್ ಆಯಿತು ಅಂತ ನನಗೆ ಹೇಳಿದ್ಲು. ಸೊ ನಾ ಆ ಮೂಮೆಂಟಿಗೆ ಅವಳಿಗೆ ಟ್ರಾನ್ಸಿಗೆ ಹಾಕಿಬಿಟ್ಟು ಆ ಮೂಮೆಂಟಿಗೆ ಅವಳಿಗೆ ನಾನು ಕರ್ಕೊಂಡು ಹೋದೆ. ಆ ಮೂಮೆಂಟಿಗೆ ನಾವು ಅವರ ಪ್ರಭಾವಳಿಯನ್ನು ನಾವು ಚೆಕ್ ಮಾಡ್ತಾ ಬರ್ತೀವಿ, ಆರ ಎಕ್ಸ್ಪ್ಲೋರೇಷನ್ ಅಂತೀವಿ. ಪ್ರಭಾವಳಿ ಅಂದರೆ ಆ ಒಂದೇನು ಬ್ರೇಕ್ ಹಾಕಿ ಅವಳಿಗೆ ಜರ್ಕ್ ಆಗಿತ್ತಲ್ಲ, ಅದಕ್ಕೆ ಮೊದಲು, ಅದಕ್ಕಿಂತ ಒಂದು ಕ್ಷಣ ಮೊದಲು ಏನಾಗ್ತಾಯಿತ್ತು, ಅವಳ ಪ್ರಭಾವಳಿ ಹೇಗಿತ್ತು, ಏನಾದರೂ ಚೇಂಜಸ್ ಆಗ್ತಾ ಇತ್ತ ಅಂತ. ಸೊ ಅಲ್ಲಿ ಅವಳದು ಪ್ರಭಾವಳಿ ಚೇಂಜ್ ಆಗ್ತಾ ಇತ್ತು, ಆಯಿತು. ಜರ್ಕ್ ಏನಾಯ್ತಲ್ಲ ಅಲ್ಲಿ, ಅಲ್ಲಿಗಿಂತ ಮೊದಲು ಅವಳದು ಪ್ರಭಾವಳಿ ಸರಿನೇ ಇತ್ತು ಅವರ ಅಂತೀವಿ. ಸೊ ಅಲ್ಲಿ ಚೇಂಜ್ ಆದಾಗ ಅದನ್ನು ನಾನೇನು ಮಾಡಿದೆ, ಅದನ್ನು ಏನು ಚೇಂಜ್ ಆಗಿತ್ತಲ್ಲ ಅದನ್ನು ನಾವು ಡಿಕೋಡ್ ಮಾಡೋಕ್ಕಂಥೇಳಿ ಟ್ರಾನ್ಸಿಗೆ ಹಾಕಿದ್ದೆ. ಟ್ರಾನ್ಸಿಗೆ ಹಾಕಿದಾಗ ಮುಖ್ಯವಾದ ಏನು ವಿಷಯ ಮುಂದೆ ಬಂತಂದರೆ, ಅದೇ ಸ್ಪಾಟಲ್ಲಿ ಒಂದು 6 to 7 ಇಯರ್ಸ್ ಆಗಿದ್ದು ನಿಜ ಆಗಿದ್ದ ಘಟನೆ ಇದೆ. ಆಕ್ಸಿಡೆಂಟ್ನಲ್ಲಿ ಒಂದು ಬೈಕ್ನಲ್ಲಿ ಒಂದು ಹುಡುಗನ ಡೆತ್ ಆಗಿತ್ತು ಅದೇ ಸ್ಪಾಟ್. ಇವ್ರದ್ದೇನು ಇವರು ಹಸ್ಬೆಂಡ್ ಬ್ರೇಕ್ ಹಾಕ್ತಾರೆ, ಅವ್ರಿಗೂ ಗಾಡಿ ಓಡಿಸ್ತಾ ಇರಬೇಕಾದ್ರೆ ಯಾರೋ ಒಮ್ಮೆ ಪಾಸ್ ಆದಂಗೆ ಆಯ್ತು ಅಂಥೇಳಿ ಕ್ವಿಕ್ಕಾಗಿ ಬ್ರೇಕ್ ಹಚ್ಚಿದ್ರು, ಬಟ್ ಅಲ್ಲಿ ಯಾರೂ ಇದ್ದಿದ್ದಿಲ್ಲ. ಆ್ಯಂಡ್ ಅವಾಗ ಇವಳಿಗೆ ಅದು ಜರ್ಕ್ ಆಗಿಬಿಡ್ತು ತುಂಬಾ ಬೆನ್ನಿಗೆ ಅದು ಎಲ್ಲ.
ಸೊ ಆ ಹುಡುಗಂದು ಆಕ್ಸಿಡೆಂಟ್ ಆಗಿ ಡೆತ್ ಆಗಿತ್ತು ಅಲ್ಲೇ. ಡೆತ್ತು ಆಗಿತ್ತು. ಸೊ ಅವಳಿಗೆ ಅದು ಇವಳ ಮುಖಾಂತರದ ವೈಟ್ ಲೈಟಿಗೆ ಹೋಗೋದಿತ್ತು ಆ ಸ್ಪಿರಿಟ್ ಮೋಸ್ಟ್ಲಿ. ಅದಕ್ಕೆ ಏನಾಯಿತು, ಇವಳಿಗೆ ಅದು ಏನು ಜರ್ಕ್ ಆಯ್ತಲ್ಲ ಅವಳ ಬೆನ್ನಲ್ಲಿ ಅದು ಬಂದು ಎಂಟ್ಯಾಂಗಲ್ ಆಗಿತ್ತು. ಸೊ ಆ ಇವಳಿಗೆ ಒಂದು 3-4 ಇಯರ್ಸ್ದಿಂದನೂ ಅದು ಬ್ಯಾಕ್ ಪೇನ್ ಸ್ಲೋಲಿ ಸ್ಟಾರ್ಟ್ ಆಗಿ ಈಗ ತುಂಬಾ ಎಷ್ಟು ಪೇನ್ ಇರ್ತಿತ್ತಂತಂದರೆ ಅವಳಿಗೆ ಅದು ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ. ಸೊ ಅದನ್ನು ಅದು ಬಂದಾಗ ಅವಳಿಗೆ ಅದು ಒಂದು ಬ್ಯಾಕದ್ದು ನಾನು ಅವೆಲ್ಲ ಆರಾದ ಇದು ಮಾಡುವಾಗ ನೋಡಿದಾಗ ಬ್ಲ್ಯಾಕ್ ಎಲ್ಲ ಇತ್ತು. ಅದನ್ನು ನಾವೆಲ್ಲ ಸಪ್ರೇಟ್ ಮಾಡಿ ಡಿಕೋಡ್ ಮಾಡಿದಾಗ ಈ ವಿಷಯ ನಮಗೆ ಹೊರಗಡೆ ಬಂತು. ಸೊ ಅವನು ತನ್ನ ಹೆಸರೂ ಹೇಳಿದ, ಆಮೇಲೆ ಹಿಂಗೆ ನಂದು ಆಕ್ಸಿಡೆಂಟ್ ಆಗಿತ್ತು ಇಯರೂ ಹೇಳಿದ್ದ, ಎಲ್ಲನೂ ಹೇಳಿ ಅದು ಕಂಪ್ಲೀಟ್ ನಾವೆಲ್ಲ ಅದನ್ನು ಅವನಿಗೆ ಅವ್ರ ತಾಯಿ ಕೂಡ ಮಾತಾಡೋದಿತ್ತು. ಓಕೆನಾ, ಅದು ಆಕ್ಸಿಡೆಂಟ್ ಆಗಿತ್ತು. ಆಮೇಲೆ ಇನ್ನೊಂದು, ಅವರು ಅಷ್ಟು ಸ್ಪೀಡಾಗಿ ಹೋಗೋಕ್ಕೆ ಕಾರಣ ಅಂತಂದರೆ ಅವನ ಒಂದು ಪ್ರೇಯಸಿ ಅಲ್ಲಿ ಒಂದು ಕಡೆ ಹಾದಿ ಕಾಯ್ತಾ ಇದ್ಲು ಒಂದು ಕಡೆ ಅವನದು. ಸೊ ಲೇಟ್ ಆಗಿತ್ತು ಇವನಿಗೆ, ಅದಕ್ಕೆ ಅಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದ. ಸೊ ಅವ್ರು ಕೂಡ ಮಾತಾಡ್ಸಿದ್ವಿ, ಅವ್ರ ತಾಯಿ ಕೂಡ ಮಾತಾಡ್ಸಿದ್ವಿ. ಸೊ ಅವಾಗೆ ಅದು ವೈಟ್ ಲೈಟಿಗೆ ನಾವು ಅದನ್ನು ಅವಳು ಕಳಿಸ್ಬಿಟ್ವಿ ಅಲ್ಲ ಸರಿಯಾಗಿ ಕ್ರಿಮೇಷನ್ ಮಾಡಿ. ಸೊ ಇವಳದು ಬ್ಯಾಕ್ ಪೇನು ಏನು ಮತ್ತೆ ನಾನು ಸಲಹೆ ಸೂಚನೆ ಕೊಡಬೇಕು ಅನ್ನೆಲ್ಲ ಕೊಟ್ಟು, ಸೊ ಈಗ ಮಾಡಿ ನಾನು ಒಂದು 5-6 ಇಯರ್ಸ್ ಆಗಿದೆ ಈಗ ಸಂಪೂರ್ಣವಾಗಿ ಗುಣಮುಖವಾಗಿದ್ದಾಳೆ. ಮತ್ತು ಈಗ ಇದ್ರ ಜೊತೆಗೆ ಇನ್ನೊಂದು ಅಂತಂದರೆ ಒಂದು ದೊಡ್ಡ ಮನೆತನ, ಅವ್ರ ಸೊಸೆಗೆ ಮಕ್ಕಳೇ ಆಗ್ತಾ ಇದ್ದಿದ್ದಿಲ್ಲ. ಸೊ ಅವ್ರಿಗೆ ಡಾಕ್ಟರ್ಸ್ಗೆಲ್ಲ ತೋರಿಸಿದ್ರು, ಯಾವುದು ತೊಂದರೆ ಇಲ್ಲ, ಚೂರು ಮೈನರ್ ಏನೋ ಇದೆ ಎಲ್ಲ ಹೇಳಿದರು, ಎಲ್ಲ ಗುಳಿಗೆನೂ ಕೊಡ್ತಾ ಇದ್ರು. ಬಟ್ ತೋರ್ಸಕ್ಕತ್ತೇ ಒಂದು 2-3 ವರ್ಷ ಆಗಿತ್ತು. ಅವ್ರಿಗೆ ನನ್ನ ಪರಿಚಯ ಆಯಿತು, ಅವ್ರ ಅತ್ತೆಗೆ ಪರಿಚಯ ಆದ ತಕ್ಷಣ ಅವರು ಮತ್ತೆ ಹಿಂಗೆ ನನ್ನ ಸೊಸೆಗೆ ಹಿಂಗೆ ಆಗ್ತಾಯಿಲ್ಲ, ನಿಮ್ಮ ಈ ಹಿಪ್ನೋಥೆರಪಿಯಲ್ಲಿ ಏನಾದರೂ ಮಾಡೋಕ್ಕೆ ಬರುತ್ತಾ ಅಂತ, ಕಳಿಸ್ಕೊಡಿ ಆಂಟಿ ಇದೆ ಮಾತಾಡೋಣ ಅಂತ ನಾನು ಅಂದ್ಕೊಳ್ಳೆ ಅವರು ಕರ್ಕೊಂಬಂದಿದ್ರು. ಸೊ ಯಾವಾಗ ನಾನು ಅವ್ರ ಸೊಸೆ ಕೂಡ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಂಟ್ರಾಗೇಷನ್ ಸ್ಟಾರ್ಟ್ ಮಾಡಿದೆ, ಆವಾಗ ಒಂದು ವಿಷಯ ಏನು ಬಂತಂತಂದರೆ ಹೊರಗಡೆ ಅಂದರೆ ಇವ್ರಿಗೆ ಟ್ರಾನ್ಸಿಗೆ ಹಾಕಿದಾಗ ಇವಳು ಚೈಲ್ಡ್ಹುಡ್ನಲ್ಲಿ ಒಂಥರ ಹೆಂಗಂತಂದರೆ ಹೆಣ್ಣು ಮಗು ಇರೋದಕ್ಕೆ ಯಾವಾಗ ಈ ಅವಳ ಸೊಸೆ ಅವ್ರ ಹೆಸರು ಕವಿತಾ ಅಂತ, ಕವಿತಾ ಅವ್ರಿಗೆ ಕನ್ಸೀವ್ ಅಂದರೆ ಅವರ ಮದರ್ ಏನು ಕನ್ಸೀವ್ ಆಗಿದ್ರಲ್ಲ ಯಾವಾಗ ಕವಿತಾ ಊಮ್ನಲ್ಲಿದ್ದಲ್ಲ ಗರ್ಭಾಶಯದಲ್ಲಿ ಅವ್ರ ತಾಯಿ ಹ್ಯಾಪಿ ಇದ್ದಿದ್ದಿಲ್ಲ, ಅಷ್ಟೊಂದು ಸಂತೋಷವಾಗಿದ್ದಿದ್ದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು ಇದು ಹೆಣ್ಮಗುನೇ ಹುಟ್ಟುತ್ತೆ ಅಂತ. ಸೊ ಅವ್ರಿಗೆ ಅದು ಹೆಣ್ಮಗು ಬೇಡ ಆಗಿತ್ತು. ಸೊ ಒಂಥರ ಹೆಂಗಂತಂದರೆ ಕವಿತಾಗೆ ರಿಜೆಕ್ಷನ್ ಅಲ್ಲಿ, ಹೌದಾ, ಒಂಥರ ಅವಳಿಗೆ ಆ ಗರ್ಭಾಶಯದಲ್ಲಿದ್ದಾಗನೇ ಒಂಥರ ಅವಳದು ಹೆಂಗೆ ಆಗಿಬಿಟ್ಟಿತ್ತು ಅಂತಂದರೆ ಓ ನಾನು ಒಂದು ರಿಜೆಕ್ಟೆಡ್ ಚೈಲ್ಡ್ ಇದ್ದೀನಿ. ಅದು ಅವಳ ಮನಸ್ಸಿನಲ್ಲಿ ತುಂಬ ಆಳವಾಗಿ ಅಂದರೆ ಸಬ್ಕಾನ್ಷಿಯಸ್ ಇದು ಬೇರು ಊರ್ಬಿಟ್ಟಿತ್ತು. ಸೊ ಅದೊಂದಿತ್ತು ಘಟನೆ. ಆಮೇಲೆ ಇವಳು ಟ್ರಾನ್ಸ್ಗೆ ಹಾಕಿದಾಗ ಇದೊಂದು ಘಟನೆ ಬಂತು. ಅವಳಿಗೇನು ಕಾನ್ಷಿಯಸ್ಲಿ ಏನೂ ಗೊತ್ತಿದ್ದಿಲ್ಲ, ಬಟ್ ಟ್ರಾನ್ಸ್ಗೆ ಹಾಕಿದಾಗ ಇದನ್ನೊಂದು ಬಂತು. ಇನ್ನೊಮ್ಮೆ ಕರೆದು ಟ್ರಾನ್ಸ್ಗೆ ಹಾಕಿದಾಗ ಅವಳಲ್ಲಿ ಹೇಗಿತ್ತಂತಂದರೆ ಒಂದು ಪಾಸ್ ಲೈಫ್ ಪರ್ಸ್ನಾಲಿಟಿದಲ್ಲಿ ಒಂದು ಹೆಣ್ಣೆ ಇರ್ತಾಳೆ ಅವಳು, ತುಂಬ ಅಬ್ಯೂಸ್ ಆಗಿರುತ್ತೆ ಅವಳ ಮೇಲೆ, ತುಂಬ ಅಂದರೆ ತುಂಬ ಅಬ್ಯೂಸ್ ಆಗಿರುತ್ತೆ. ಸೊ ಲಾಸ್ಟ್ ಅವಳ ಡೈಂಗ್ ಥಾಟ್ದಲ್ಲಿ ಏನಿತ್ತಂತಂದರೆ ಹೆಣ್ಣು ಮಕ್ಕಳಾಗಿ ಹುಟ್ಟಬಾರ್ದು, ಅಥವಾ ಹೆಣ್ಮಕ್ಕಳಾಗಿ ಹುಟ್ಟಿದರೆ ಅಬ್ಯೂಸ್ ಅಂದರೆ ಗಂಡನಿಂದನೇ ಅಬ್ಯೂಸ್ ಆಗಿತ್ತು, ತುಂಬ ಸಿಕ್ಕಾಪಟ್ಟೆ ಬಂದು 7-8 ಮಕ್ಕಳಾಗಿದ್ದು. ಸೊ ಅವಳದೆಲ್ಲನೂ ಒಂಥರ ಆಕೆ ಟಾರ್ಚರ್ ಆಗ್ತಿತ್ತು. ಅದು 1 ವರ್ಷ ಆದ ತಕ್ಷಣ ಮತ್ತೆ ಒಂದು ಡಿಲಿವರಿ, 1 ವರ್ಷ ಆದ ತಕ್ಷಣ ಮತ್ತೆ ಒಂದು ಡಿಲಿವರಿ. ಸೊ ಅವಳಿಗೆ ತುಂಬ ಟಾರ್ಚರ್ ಆಗ್ತಿತ್ತು, ಮಕ್ಕಳನ್ನ ಎಲ್ಲ ಸಂಭಾಳ್ಸೋಕ್ಕಾಗ್ತಿದ್ದಿಲ್ಲ. ಸೊ ಎಲ್ಲನೂ ಜವಾಬ್ದಾರಿಯಿಂದ ಅವಳು ಹೆಂಗೆ ಯೋಚನೆ ಮಾಡ್ತಿದ್ಲು ಅಂದರೆ ಇವಳು ಲಾಸ್ಟ್ ಪಾಸ್ಟ್ ಲೈಫ್ ಪರ್ಸ್ನಾಲಿಟಿಯಲ್ಲಿ ಹೆಣ್ಣಾಗಿ ಹುಟ್ಟಬಾರ್ದು, ಹೆಣ್ಣಾಗಿ ಹುಟ್ಟಿದ್ರೆ ಮಕ್ಕಳನ್ನ ಹಡಿಬಾರ್ದು, ಮಕ್ಕಳೇ ಆಗಬಾರ್ದು, ಆ ಒಂದು ರೀತಿ ಅವಳದು ಆಲೋಚನೆ ಇತ್ತು. ಸೊ ಅದೇ ಆಲೋಚನೆಯಲ್ಲಿ ಅವಳದು ಡೈಂಗ್ ಥಾಟ್ನು ಹಾಗೆ ಇತ್ತು, ಹಾಗೆ ಸತ್ತಲು. ಸೊ ಅದು ಸೇಮ್ ಇಲ್ಲಿ ಅದೇನು ಸೋಲ್ ಬರುತ್ತಲ್ಲ ಕವಿತಾ ಇದರಲ್ಲಿ ಬಂದಾಗ ಫಸ್ಟ್ ಹೆಣ್ಣಂತೇಳಿ ರಿಜೆಕ್ಷನ್ ಅದೊಂದು ಆ್ಯಡ್ ಆಯಿತು, ಅದೊಂದು ಪ್ಲಸ್ ಇದೊಂದು ಇವಳದು ಡೈಂಗ್ ಥಾಟ್ನು ಇದಿರೋದಕ್ಕೆ ಅವಳಿಗೆ ಇದೊಂದು ಆ್ಯಡೇ ಆಯಿತು. ಸೊ ಇವೇ ಎರಡು ಟ್ರಾನ್ಸಿಗೆ ಹಾಕಿದಾಗ ಈ ಎರಡು ವಿಷಯಗಳು ಹೊರಗಡೆ ಬಂತು. ಸೊ ಅವಳಿಗೆ ನಾನು ಸೂಕ್ತವಾದ ಸಲಹೆ ಸೂಚನೆಗಳನ್ನು ಕೊಟ್ಟು, ಓಕೆ ಅದೇನು ಪಾಸ್ಟ್ ಲೈಫ್ ಪರ್ಸ್ನಾಲಿಟಿ ಇತ್ತು ಅದನ್ನು ಸಂಪೂರ್ಣ ಸರಿಯಾಗಿ ಹೀಲ್ ಮಾಡಿ, ಅವಳಿಗೆ ಹೇಗೆ ಮನಸ್ಸಿನ ತಕ್ಕಬೇಕತ್ತಲ್ಲ ಆ ಸಂಪೂರ್ಣ ಹೀಲ್ ಮಾಡಿ, ಆಮೇಲೆ ಈಗ ಯಾವಾಗ ಕಿಗಿದಾಗಿತ್ತಲ್ಲ ಇದನ್ನೆಲ್ಲ ಹೀಲ್ ಮಾಡಿ, ಅವ್ರ ತಾಯಿ ಊಮ್ನಲ್ಲಿ ಗರ್ಭಾಶಯದಲ್ಲಿದ್ದಾಗ ಹೀಲ್ ಮಾಡಿದ ತಕ್ಷಣ ಈಗ ನನ್ನ ಕಡೆ ಮಾಡಿಸ್ಕೊಂಡೋಗಿ 1 ವರ್ಷ ಮೇಲಾಗಿದೆ,
ಅವಳು ಈಗ ಕನ್ಸಿವಿದಾಳೆ ಅಂಥೇಳಿ ನನಗೂ ಮೊನ್ನೆ ಬಂದವರೆಲ್ಲ ಹೇಳಿ ಹೋದರು, ಅವರ ಅತ್ತೆ ಮಾವ ಆಯಿತು ಗಂಡ, ಅವಳು ಬಂದಿದ್ದಿಲ್ಲ, ಟ್ರಾವೆಲ್ ಮಾಡೋದು ಬೇಡ ಅಂಥೇಳಿ ಅವಳು ಬಂದಿದ್ದಿಲ್ಲ. ಸೊ ಇದೊಂದು ವಿಷಯ. ಸೊ ಹೀಗೆ ಬಹಳಷ್ಟು ಎಲ್ಲ ರೀತಿಯ ಕ್ಲೈಂಟ್ಸ್ಗಳು ಬರ್ತಾ ಇರ್ತಾರೆ. ಅಂದರೆ ಹಿಪ್ನೋಥೆರಪಿಯಲ್ಲಿ ಎಲ್ಲ ಥರದನ್ನು ನಾವು, ಯಾವುದೇ ಥರದ ಪ್ರಾಬ್ಲಮ್ ಇರಲಿ, ಯಾವುದೇ ಥರದ ಪ್ರಾಬ್ಲಮ್ ಇರಲಿ, ತಕ್ಕ ಮಟ್ಟಿಗೆ ಅಥವಾ ಸಂಪೂರ್ಣ ಅದಕ್ಕೆ ಒಂದು ನಾವು ಔಷಧಿ ಅಂದರೆ ಔಷಧರಹಿತ ಚಿಕಿತ್ಸೆಯನ್ನು ಕೊಡ್ಬೋದು ಹಿಪ್ನೋಥೆರಪಿಯಲ್ಲಿ, ಸಂಮೋಹಿನಿಯಲ್ಲಿ. ಸೊ ಇದ್ರ ಜೊತೆಗೆ ಈಗ ಲಾಕ್ಡೌನ್ ಆಗಿತ್ತು, ಆಫ್ಟರ್ ಲಾಕ್ಡೌನ್ ಏಕ್ದಮ್ ಸಡನ್ ಆಫ್ ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ 8th, 9th, 10th ಹುಡುಗರದ್ದು ಮೊದಲೆಲ್ಲ ಮೊಬೈಲ್ನಲ್ಲೇ, ಮತ್ತು ಅದೇನು ವಿಡಿಯೋ ಆಫ್ ಮಾಡಿ ಕೂತ್ರೂ ಯಾರಿದ್ದಾರೋ ನೋಡ್ತಾ ಇದ್ದಾರೋ ಗೊತ್ತನ್ನು ಆಗ್ತಾ ಇದ್ದಿದ್ದಿಲ್ಲ. ಬಟ್ ಸಡನ್ ಆಫ್ ಸ್ಕೂಲ್ ಸ್ಟಾರ್ಟ್ ಆಯಿತು, ಸ್ಕೂಲಿಗೆ ಹೋಗೋದು, ಬಟ್ ಇಷ್ಟು ಅಡಿಕ್ಷನ್ ಆಗಿತ್ತಲ್ಲ ಮೊಬೈಲದ್ದು ಹುಡುಗರಿಗೆ, ಆ ಕೌನ್ಸಿಲಿಂಗಕ್ಕೆ ಬರಾಕತ್ರು ನನ್ನ ಹತ್ರ ಪೇರೆಂಟ್ಸ್ ಅವ್ರು ಕರ್ಕೊಂಡು. 8th, 9th, 10th ಹೆಚ್ಚಾಗಿ ನಾ ಮಾಡಿದ್ದು 10th ಹುಡುಗರದ್ದು ಕೌನ್ಸಿಲಿಂಗು ಮತ್ತು ಒಂದು ಸೆಷನ್ ಮಾಡ್ತಿದ್ದೆ ನಾನು. ಸೊ ಆ ಒಂದು ಕೌನ್ಸಿಲಿಂಗ್ ಮತ್ತು ಒಂದು ಸೆಷನ್ನಿಂದ ಹುಡುಗರಿಗೆ ಎಷ್ಟೊಂದು ಉಪಯೋಗ ಆಯ್ತಂತಂದರೆ, ಎಲ್ಲರೂ ಈಗ ಮೊನ್ನೆ 10th ರಿಸಲ್ಟ್ ಆಯ್ತಲ್ಲ, ಎಲ್ಲರೂ ಅಬೌವ್ 70-80 ಹೀಗೇನೆ ಮಾಡಿದ್ದಾರೆ. ಯಾಕಂದರೆ ಅವರು ಎಲ್ಲ ಫೇಲ್ ಆಗೋ ಹುಡುಗರು. ಆ ಒಂದು ಬರೀ 2 ಮಂತ್ಸ್ನಲ್ಲಿ ನನ್ನ ಹತ್ರ ಬಂದಿದ್ದವರು ಜನವರಿಯಲ್ಲಿ ಪೇರೆಂಟ್ಸ್ ಹುಡುಗರು ಕರ್ಕೊಂಡು. ಸೊ ಜನವರಿ ಫೆಬ್ರವರಿಯಲ್ಲಿ ಅಷ್ಟೊಂದು ಅವ್ರನ್ನ ಇದು ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನೇನು 2 ಮಂತ್ಸ್ ಕಂಪ್ಲೀಟ್ ಅವ್ರನ್ನ ಹೀಲ್ ಮಾಡ್ತಾ ಇದ್ದಿದ್ದಿಲ್ಲ. ನನ್ನ ಹತ್ರ ಬಂದಿದ್ದು ಹಾರ್ಡ್ಲಿ ಒಂದು 2-3 ಟೈಮ್ಸ್ ಅಥವಾ 4 ಟೈಮ್ಸ್ ಅಷ್ಟೇ. ಒಮ್ಮೆ ಟ್ರಾನ್ಸಿಗೆ ಹಾಕಕ್ಕೆ, ಸಂಮೋಹಿನಿ ಕ್ರಿಯೆ ಮಾಡೋಕ್ಕೆ, ಹಿಪ್ನೋಥೆರಪಿ ಸೆಷನ್ ಮಾಡಿಸ್ಕೊಳಕ್ಕೆ, ಇನ್ನೊಮ್ಮೆ ಕೌನ್ಸಿಲಿಂಗ್ ಅಂಥೇಳಿ, ಇನ್ನೊಮ್ಮೆ ಮೆಡಿಟೇಷನ್ ಅದು ಹೇಳ್ಕೊಡೋಕ್ಕೆ. ಸೊ ಹೀಗೆ ಒಂದು 3-4 ಸತಿ ಬಂದು ಅವರು ಇಷ್ಟೊಂದು ಎಲ್ಲ ಚೆನ್ನಾಗಿ ರಿಸಲ್ಟ್ ಮಾಡಿದ್ದಾರೆ. ಯಾಕಂದರೆ ಅದು ಏನೇ ಇದ್ರೂ, ಯಾವುದೇ ತೊಂದರೆ ಇದ್ರೂ ನಮ್ಮ ಸೂಕ್ತ ಮನಸ್ಸಿಗೆ ಅದು ಸಂಬಂಧಪಟ್ಟಿತ್ತು. ಯಾವುದೇ ಏನೇ ಇರಲಿ, ಫಿಸಿಕಲ್ ಇರಲಿ, ಮೆಂಟಲ್ ಇರಲಿ, ಯಾವುದೇ ಥರದ್ದು ಮಾನಸಿಕ ಅಥವಾ ಭೌತಿಕ, ನಮ್ಮದು ಶಾರೀರಿಕ ಅಥವಾ ಯಾವುದೇ ಒಂದು ಡಿಪ್ರೆಷನ್ ಕೇಸ್ ಅಂತೀವಲ್ಲ, ಯಾವುದೇ ಥರದ್ದು ಇತ್ತಂದ್ರೂ ಎಲ್ಲವೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸೂಕ್ತ ಮನಸ್ಸಿಗೆ ಸಂಬಂಧನೇ ಪಟ್ಟಿರುತ್ತೆ. ಸೊ ಅದಕ್ಕೆ ನಾವೇನು ಮಾಡೋ ಕೆಲಸ ಏನು, ನಾವು ಸೂಕ್ತ ಮನಸ್ಸಿಗೇ ನಾವು ಪ್ರೋಗ್ರಾಮ್ ಮಾಡ್ತೀವಿ. ಸೂಕ್ತ ಮನಸ್ಸಲ್ಲಿ ಏನದು ನೆಗೆಟಿವಿಟಿ ಪೇನದ್ದು ಏನದು ಸ್ಟೋರ್ ಮಾಡ್ಕೊಂಡಿರುತ್ತಲ್ಲ, ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಿದ್ದನ್ನು ಅದನ್ನು ನಾವು ಲೆಟ್ಕೋ ಮಾಡ್ತೀವಿ. ಅಂದರೆ ಹೊರಗೆ ತೆಗೆದು ನಾವು ಅದನ್ನು ಕಂಪ್ಲೀಟ್ ಅಂದರೆ ಕ್ಲೆನ್ಸ್ ಮಾಡಿಬಿಡ್ತೀವಿ ಅದನ್ನು. ಸೊ ಕ್ಲೆನ್ಸ್ ಮಾಡಿ ಆ ಖಾಲಿಯಾಗಿದ್ದ ಜಾಗದಲ್ಲಿ ಒಂದು ಪಾಸಿಟಿವಿಟಿ, ಪಾಸಿಟಿವ್ ಅಫರ್ಮೇಷನನ್ನು ನಾವೇನು ಮಾಡ್ತೀವಿ, ತುಂಬ್ತಾ ಹೋಗ್ತೀವಿ. ಸೊ ಇದರಿಂದಾಗಿ ಏನಾಗುತ್ತೆ, ಸ್ಲೋಲಿ ಡೇ ಬೈ ಡೇ ಅವ್ರಿಗೆ ಯಾವ ತೊಂದರೆ ಇರುತ್ತಲ್ಲ ಆ ತೊಂದರೆಯಿಂದ ಅವರು ಹೊರಗೆ ಬರೋಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಬ್ಯಾಕ್ ಪೇನು, ಆಮೇಲೆ ನೀ ಪೇನು, ನಡನು, ಆಮೇಲೆ ಇನ್ನೊಂದು ಏನಂತಂದರೆ ಕಾಲ್ನು, ಓಕೆ, ಇವೆಲ್ಲದಕ್ಕೂ ಏನಿದೆ, ಒಂದು ಅವರು ವಿಚಾರ ಮಾಡುವ ವಿಚಾರ ಶಕ್ತಿಗಳು ಅಥವಾ ಥಾಟ್ ಪ್ರೊಸೆಸ್ ಏನಂತೀವಿಲ್ಲ ಅದು ಜೋಡಣೆ ಆಗಿರುತ್ತೆ, ಇಲ್ಲಾದರೆ ಹೀಗೆ ಯಾವುದಾದ್ರೂ ಒಂದು ಸ್ಪಿರಿಟ್ ಜೋಡಣೆ ಆಗಿರುತ್ತೆ. ಮತ್ತು ನಾವು ಎಲ್ಲಾನು ಯಾವುದೇ ಒಂದು ತೊಂದರೆ ಇದೆ ಫಿಸಿಕಲ್ ಅಂತಂದರೆ ಡಾಕ್ಟ್ರಿಗೆ ಹೋಗಿ ತೋರಿಸ್ಕೊಂಡು ಬರ್ರಿ. ಅವ್ರದ್ದೇನಿದೆ ಅದರ ಅವ್ರ ಔಷಧದ ಜೊತೆಗೆ ನಮ್ಮದು ಈ ಒಂದು ಔಷಧರಹಿತ ಚಿಕಿತ್ಸೆಯನ್ನು ನಾವು ನೀಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಯಾವುದು ಡಾಕ್ಟ್ರು ಇಲ್ಲದೆ ನಾವೇ ಮುಂದೆ ಹೋಗಲ್ಲ ಯಾವುದಕ್ಕೂ. ಸೊ ಮೊದಲು ಡಾಕ್ಟ್ರು, ಹೆಡೇಕ್ ಇದೆ, ಯಾವುದೇ ಇದೆ ಅಂತಂದ್ರೂ. ಹೀಗೆ ತುಂಬ ಸುಮಾರು ಮೈಗ್ರೇನ್ ಮೇಲೆ ಮಾಡಿದ್ದೀನಿ, ಅಸ್ತಮಾ ಮೇಲೆ ಮಾಡಿದ್ದೀನಿ, ಎಕ್ಸಿಮಾ ಸ್ಕಿನ್ ಪ್ರಾಬ್ಲಮ್ಸ್, ಸೆವ್ರಲ್ ಸ್ಕಿನ್ ಪ್ರಾಬ್ಲಮ್ಸ್ ಮೇಲೆ ಮಾಡಿದ್ದೀನಿ, ಎಕ್ಸಿಮಾ, ಡ್ರೈ ಎಕ್ಸಿಮಾ, ಆಮೇಲೆ ವೆಟ್ ಎಕ್ಸಿಮಾ ಆಯಿತು, ಬ್ಯಾಕ್ ಪೇನ್ ಮೇಲಂತೂ ತುಂಬಾ ಮಾಡಿದ್ದೀನಿ, ಆಮೇಲೆ ಜಾಯಿಂಟ್ ಪೇನ್ ಮೇಲೆ ಮಾಡಿದ್ದೀನಿ. ಸೊ ಹೀಗೆ ಸ್ಟೂಡೆಂಟ್ ಕೂಡ ಜೊತೆನೂ ನಾನು ತುಂಬ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ. ಎಂಗ್ಸೈಟಿ, ಫಿಯರ್ ಯಾವುದೇ, ಆಮೇಲೆ ಸ್ಟೇಜ್ ಫಿಯರ್ ಇರುತ್ತೆ ಸ್ಟೂಡೆಂಟ್ಸಿಗೆ, ಸ್ಟೇಜ್ ಮೇಲೆ ಹೋಗಿ ಮಾತಾಡೋದು, ಅಥವಾ ಎಂಗ್ಸೈಟಿ, ಎಕ್ಸಾಮದ ಎಂಗ್ಸೈಟಿ ಇರುತ್ತೆ, ಅಥವಾ ಯಾವುದೋ ಒಂದು ಬೇರೆ ರೀತಿ ಎಂಗ್ಸೈಟಿ ಫಿಯರ್ ಇರುತ್ತೆ ಎಕ್ಸಾಮದ್ದು, ಯಾವುದೇ ರೀತಿ ಇರಲಿ ಅದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಅವ್ರ ಜೊತೆಗೆ ವರ್ಕ್ ಮಾಡಿದಾಗ 1-2 ಸೆಷನ್ನಲ್ಲಿ ಅವ್ರು ತುಂಬ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಆಮೇಲೆ ಫಿಯರ್ ಫೋಬಿಯಾ ಅಂತಿರುತ್ತೆ, ಸೊ ಅದ್ರ ಮೇಲೂ ನಾನು ತುಂಬ ವರ್ಕ್ ಮಾಡಿದ್ದೀನಿ, ಫಿಯರ್ ಮತ್ತು ಫೋಬಿಯಾ ಮೇಲೆ. ಸೊ ಹೀಗೆ ಸುಮಾರು ತುಂಬ ಎಲ್ಲನೂ, ಹೆಡೇಕ್ದಲ್ಲಿ ಏನು ಟೈಪ್ಸ್ ಇದ್ದಾವೆ ಅಥವಾ ಏನು ಲೇಡೀಸ್ ಪ್ರಾಬ್ಲಮ್ಸ್ ಇದ್ದಾವೆ, PCOD, PCOS ಎಲ್ಲ ವಿಷಯ ಬಗ್ಗೆನೂ ನಾನು ತುಂಬ ಕ್ಲೈಂಟ್ಸ್ಗಳು ಬಂದು ಹೋಗಿದ್ದಾರೆ. ಸೊ ಅವ್ರ ಮೇಲೂ ನಾನು ವರ್ಕ್ ಮಾಡಿದ್ದೀನಿ. ಸೊ ಹೀಗೆ ಇದು ಹಿಪ್ನೋಥೆರಪಿ, ಈ ಎಲ್ಲ ರೀತಿಯಿಂದ ನಾವು ಉಪಯೋಗ ಮಾಡ್ಕೋಬೋದು ಹಿಪ್ನೋಥೆರಪಿ. ಯಾವುದೇ ಒಂದು ರೋಗಕ್ಕೆ ನಾವು ಹಿಪ್ನೋಥೆರಪಿಯಿಂದ ನಾವು ಗುಣಮುಖರಾಗ್ಬೋದು. ಇಷ್ಟು ಮಾಹಿತಿಯೊಂದಿಗೆ ನಾನು ಇವತ್ತಿಂದು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.

ಇದುವರೆಗೆ ಆಯುಷ್ಮಾನ್ ಭವ ಆರೋಗ್ಯ ಸಂಚಿಕೆಯಲ್ಲಿ ಹಿಪ್ನೋಥೆರಪಿ ಈ ಕುರಿತು ಅನುಪಮಾ ಇವರ ಸಲಹೆ ಸೂಚನೆಗಳನ್ನು ಕೇಳಿದಿರಿ.

ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ ರೇಡಿಯೋ ಗಿರ್ಮಿಟ್. ನಲ್ಮೆಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ಎಳೆಯರ ಲೋಕ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಮಕ್ಕಳಲ್ಲಿ ಸುಪ್ತವಾಗಿ ಅಡಗಿರುವಂತಹ ಪ್ರತಿಭೆಯನ್ನ ಅನಾವರಣಗೊಳಿಸುವ ಏಕೈಕ ಕಾರ್ಯಕ್ರಮ ಎಳೆಯರ ಲೋಕ.

0: ಕಳಿಸ್ತಾರಂತ ಅದಕ್ ಬರ್ದಿದ್ದೆ. ಅದಕ್ಕೆ ಇವತ್ ಸ್ಕೂಲ್ ಇದ್ರ ನಾ ಲೇಟ್ ಬಂದಿದ್ದೆ.
1: ಹೌದೇನ? ಏನಾಯ್ತು ರಿಸಲ್ಟ್?
0: ಇವತ್ ಇನ್ನು ಇವತ್ತು ಎಕ್ಸಾಮ್ ಮಾಡೋ ರಿಸಲ್ಟ್ ಇವತ್ತೇ ಹೇಳ್ತಾರಂತ ನಿಂಗ?
1: ಅನ್ಕೊಂಡಿದ್ದೀಪ. ಏನು ಮತ್ತೆ ಎಕ್ಸಾಮ್ ಹತ್ ಬಿಡ್ಲಿ ಇತ್ತಲ್ಲ, ಹಂಗೆಲ್ಲ ಅಭ್ಯಾಸ ಹೆಂಗ್ ನಡ್ದ?
0: ಈಗ ಮನೆಗೆ ಓದ್ಕೊಳೆ ಓದ್ಕೊಳ್ಳೋದ. ಈಗ ಹೋಮ್ವರ್ಕ್ ಮುಗಿಸ್ ಬಂದೆ, ನೀ ಮನೆಗೆ ಓದ್ಕೊಳೆ ಓದ್ಕೊಂಡ ಕೊಡೋದು.
1: ಏನ್ ಓದ್ತೀವಪ್ಪ? ಓದಿ ಓದಿ ಬೋರ್ ಆಗೈತೆ, ಸ್ವಲ್ಪ ಆಟ ಆಡ್ತೀವ ಇಲ್ಲೋ?
0: ಮತ್ತೆ ಓದ್ಲಿಲ್ಲ ಅಂದ್ರೆ ಟೆಸ್ಟ್ದಾಗ ಜೀರೋ ತಗೊಂತಿ.
1: ಏನ್ ಜೀರೋ ತಗೋತಿ?
2: ಆಟನೂ ಆಡ್ಬೇಕ, ಓದು ಓದ್ಬೇಕ.
1: ಗೊತ್ತಾಗ್ತಿಲ್ಲ.
0: ಏ ಶ್ರೇಯಸ್ ಅಣ್ಣ, ಇಷ್ಟೊತ್ತಿತ್ರ ನಾವ್ ಮಾತಾಡತೀವಿ, ಯಾಕ ಸುಮ್ ಕೂತಿ? ಏನಾರ ಯೋಚನೆ ಮಾಡತಿ ಏನ?
2: ಇವೇನೋ ಏನ್ ಕೇಳಿದ್ರು ಹೇಳವಲ್ಲ.
3: ಹೌದಾ? ಅದ ಒಂದಷ್ಟು ವರ್ಷದಿಂದ ಇವತ್ತಿಗ ನಾವ ಯಾಣಕ್ ಹೋಗಿದ್ವಿ, ಆದ ಹೋಗಿದ್ದರ ಬಗ್ಗೆ ನಂಗ ನೆನಪಾಗತ್ತಿತ್ತು.
0: ಅದ ಸ್ಕೂಲ್ ಇಂದ ಟ್ರಿಪ್ ಹೋಗಿದ್ದೆ ಅಂದಿದ್ದಲ್ಲ, ಅದ?
3: ಹಾ ಅದ.
1: ಏನಾಗಿತ್ತಲ್ಲ ಹೋದಾಗ?
2: ಅದಕ್ಕೆ ಇಷ್ಟ ವಿಚಾರ ಮಾಡ್ಕೊತ ಕೂತಿರಲ್ಲ, ಏನದ ಅಂತ? ಅದು
1: ನಡದ್ ನಡ ಸುಸ್ತಾಗಿರ್ಬೇಕು ಯಾಣದೊಳಗ.
3: ಹಾ ಅದ ನೆನಪಾಗತ್ತಿತ್ತ. ನನಗ ಕಾಲ್ ನೋಸತ್ತಿತ್ತಲ್ಲ, ಅದಕ್ಕ ನನಗ ಅದ ಒಮ್ಮೆ ಯಾಣದಾಗ ನಡೆದೇ ನೆನಪತ್ತ. ನಾವ ಸ್ಕೂಲ್ ಇಂತ್ರ ಅಲ್ಲಿಗ ಬಸ್ದಾಗ ಹೋಗಿದ್ವಿ. ಅಲ್ಲಿ ಬಸ್ದಾಗಿಂತ್ರ ಯಾಣದೊಳಗ ದೊಡ್ಡ ದೊಡ್ಡ ಬಸ್ಗಳ ಮತ್ತ ಕಾರ್ಗಳಿಗ ಅಲ್ಲಿ ಎಂಟ್ರಿ ಇರ್ಲಿಲ್ಲ, ಆದ್ರೆ ದ್ವಿಚಕ್ರ ವಾಹನಗಳನ್ನ ಅಲ್ಲಿ ಒಳಗ್ ಬಿಡ್ತಿದ್ರ. ಅದಕ್ಕ ನಾವ ಒಂದ್ 2 ಕಿಲೋಮೀಟರ್ 3 ಕಿಲೋಮೀಟರ್ ನಡೆದ್ವಿ. ಆಮೇಲೆ ಅಲ್ಲಿ ಯಾಣದೊಂದು ಪರ್ವತ ಅಂತ ತೋರಿಸಿದ್ರ. ನಾ ಅವಾಗ ಇನ್ನೂ ಸಣ್ಣವನಿದ್ದೆ. ನಾನ್ ನಮ್ ಟೀಚರಿಗೆ ಹೇಳಿದೆ, 5 ಕಿಲೋಮೀಟರ್ ನಾವ್ ಹೋಗಿ ಬರೋದೆಲ್ಲ ಬರೇ ಈ ಚಿಕ್ಕ ಬೆಟ್ಟ ನೋಡಕ್ ಮಾಡಿದ್ವೇನ ಅಂತೆಲ್ಲ ಮಾಡ್ತಿದ್ವಿ. ಆದ್ರ ಆ ದಾರಿ ಒಳಗ ಒಂದ್ ಚಿಕ್ಕ ನದಿದ್ ಕಾಲುವೆ ಇತ್ತು, ಅಲ್ಲೆಲ್ಲ ಫುಲ್ ಕಾಲ್ ಹಾಕಿ ಮಸ್ತ್ ಈಜಾಡಿದ್ವಿ. ಆಮೇಲೆ ಒಂದ್ ದೇವಸ್ಥಾನ ಇತ್ತು ಅಲ್ಲಿ, ಆ ದೇವಸ್ಥಾನದಾಗಂತೂ ಬರ್ರೇ ಲೀಚಸಪ್ಪ. ಅಲ್ಲಿ ಕಾಲಿಗೆ ಹತ್ಕೊಂಡು ಬಿಟ್ರ ರಕ್ತಗಳನ್ನೆಲ್ಲ ಕುಡಿದ್ ಬಿಡ್ತದ. ಅಲ್ಲಿ ಆ ಊರ್ದಾಗ ಆ ದೇವಸ್ಥಾನದ ಸುತ್ತಮುತ್ತ ಬರೇ ಆ ಹುಳಗಳ ಇರ್ತಾವಂತ ನಾ ಕೇಳ್ಪಟ್ಟಿದ್ದೆ.
1: ಲೀಚಸ್ ಅಂದ್ರೆ ಏನ್ ಶ್ರೇಯಸ್ ಅಣ್ಣ? ಲೀಚಸ್ ಅಂದ್ರೆ ಜಿಗಣೆ ಏನಣ್ಣ?
3: ಹಾ ಹೌದು.
2: ಅಷ್ಟೋ ಬಂದವ ಅಲ್ಲಿ?
3: ಅಯ್ಯೋ, ಅಲ್ಲಿ ಆಜು ಬಾಜು ಕಡೆ ಎಲ್ಲ ಬರ್ರೇ ಅವ ಅದಾವ. ಅಲ್ಲಿ ಆ ಲೀಚಸ್ ಏನಂದಿ ನೀನ?
1: ಜಿಗಣೆ.
3: ಹಾ ಬರೇ ಜಿಗಣೆಗಳ ಅದಾವ ಅಲ್ಲಿ. ಆಮೇಲೆ ನಮ್ಮ ಗೆಳತಿಗ ಅದ ಕಚ್ಕೊಂಡ್ ಬಿಟ್ಟಿತ್ತ, ಫುಲ್ ಹೆದರ್ಕೊಂಡ್ ಬಿಟ್ಟಿಲ್ಲಕ್ಕಿ. ಆದ್ರ ಅಲ್ಲಿರೋರ್ ಅದನ್ನ ತೆಗದ್ರ.
1: ನಿಂಗೇನ್ರ ಅದ ಕಚ್ಚದೇನ?
3: ಏ ನಮ್ ಕಡೆ ಎಲ್ಲ ಬರಲ್ ಬಿಡು. ಅದ
1: ಆ ಜಿಗಣೆಯನ್ನ ಹೆಂಗ್ ತೆಗಿತಾರ ಗೊತ್ತೇನೋ ಅಣ್ಣ ನಿಂಗ?
3: ಹಾ ನಾ ಹೋದಾಗ ಜಿಗಣೆ ಬಹಳ ಈಸಿಯಾಗಿ ಬಂದ್ಬಿಡ್ತಪ್ಪ. ಆದ್ರ ನಾ ಕೇಳ್ಪಟ್ಟಿದ್ದೆ ಅದಕ್ಕೇನೋ ಸುಣ್ಣ ಹಚ್ತಾರಂತಪ್ಪ ಅಂದ್ರ ಅದ ಬಹಳ ಈಸಿಯಾಗಿ ಬಂದ್ಬಿಡ್ತೈತಂತ. ಆಮೇಲೆ
1: ನಾನು ಕೇಳಿದ್ದೆ ಅದ್ ಬೆಂಕಿ ಅಂದ್ರ ಅದ್ರ ಸನೀಪ್ ತಗೊಂಬಂದ್ರ ಅದ್ ಬಿಟ್ಟು ಬಿಡ್ತದಂತ.
3: ಹಾ ಸರಿಯಾಗಿ ಹೇಳಿದೀನಿ ನೀನ. ಆಮೇಲೆ ಹಂಗ ಯಾಣದ ಬೆಟ್ಟ ನೋಡಿದ್ವಿ. ಅದೇನೋ ಒಂದ ಕಲ್ಲಿಂತ ಆಗಿರೋ ದೊಡ್ಡ ಬೆಟ್ಟ ಅಂತದ,
1: ಏಕಶಿಲಾ ಬೆಟ್ಟ.
3: ಹಾ ಸರಿಯಾಗಿ ಹೇಳಿದಿ ನೀನ. ಆ ಏಕಶಿಲಾ ಬೆಟ್ಟನ ನಾವ್ ನೋಡಿ ಮತ್ತ ವಾಪಸ್ ಒಂದ್ 2 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ನೋಡ್ಪ. ಅಷ್ಟೊತ್ತಿಗ ನಮ್ ಕಾಲ ಸುಸ್ತ್ ಆಗ್ಬಿಟ್ಟಿದ್ವು. ನಮ್ಗೆ ಗೆಳೆಯರೆಲ್ಲ ಅಲ್ಲೇ ಮುಂದ್ ಹೊಟ್ಟೋಗ್ಬಿಟ್ಟಿದ್ರಪ್ಪ. ನಾವ್ ಒಂದ್ 3-4 ಮಂದಿ ಇಲ್ಲೇ ಗಿಡಗಳ ಕೆಳಗ ಕುಂತ್ ಬಿಟ್ಟಿದ್ವಿ. ಒಂದ್ 10-15 ನಿಮಿಷ ಎಲ್ಲಾರು ಅಲ್ಲೇ ಊಟ ಮಾಡತ್ತಿದ್ರ. ಆದ್ರ ನಾವ್ ಇನ್ನು ಲೇಟ್ ಆಗಿ ಹೋಗಿ ಎಲ್ಲಾರ್ದು ಮುಗದ್ ಆದ್ಮ್ಯಾಗ ತಾಟ್ ತಗೊಂಡ್ ಊಟ ಮಾಡಿವ್ ನೋಡ್ಪ ನಾವ್ ಒಂದ್ 1/2 ತಾಸ್ ಲೇಟ್. ಇಂತ ಘಟನೆಗಳ ನಿಮ್ಗ ಯಾರಿಗಾರ ನೆನ್ಪವನ?
0: ಹಾ ನಂಗ ಮೂರ್ ನೆನ್ಪ ಅದಾವ. ಒಂದ್ ಜೋಗ್ ಫಾಲ್ಸ್ ಹೋಗಿದ್ದ, ಇನ್ನೊಂದ್ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗಿದ್ದ, ಇನ್ನೊಂದ್ ಮೈಸೂರ್ ಝೂ ಹೋಗಿದ್ದೆ.
3: ಅದ ನಾವಿಬ್ರು ಸೇರಿ ಮೊನ್ನೆ ಹೋಗಿದ್ವಲ್ಲ, ಅದ ಏನ ಹೇಳತ್ತಿದ್ ನೀನ?
0: ಹಾ ನೀನ ನದಿ ಯಾಣದಾಗ ಕಾಲುವೆ ಇತ್ತಂದಿಲ್ಲ, ಅದ್ರ ಹತ್ರ ನಂಗ್ ಜೋಗ್ ಫಾಲ್ಸ್ ನೆನ್ಪಾತ. ಆಮೇಲೆ ಅದ್ರ ಹತ್ರ ರಜನಿಕಾಂತ್ ಆಕ್ಟಿಂಗ್ ಮಾಡಿದ ಬ್ರಿಡ್ಜ್, ಆಮೇಲೆ ಬೋಟಿಂಗ್ ಎಲ್ಲಾ ಇತ್ತಲ್ಲ ಅಲ್ಲೇ.
3: ಹಾ ನಾನು ಕೇಳ್ಪಟ್ಟಿದ್ದೆ, ಆದ್ರ ನಂಗ ಅಷ್ಟು ಗೊತ್ತಿರ್ಲಿಲ್ಲ ಅದ್ರ ಬಗ್ಗೆ.
1: ನನ್ಗೊಂದ್ ನೆನಪದ, ನಾವು ಒಂದೆತ್ತ ಇದ್ದಾಗ ನಮ್ ಬಾಲ್ ಬಳಗ ಸ್ಕೂಲ್ ಇಂತ್ರ ನಮಗ ಅಗಡಿ ತೋಟ ಕರ್ಕೊಂಡ್ ಹೋಗಿದ್ರ. ಆ ಅಗಡಿ ತೋಟ ಏನ್ ಮಜಾ ಆಯ್ತಂದಿ, ಹೋದ ತಕ್ಷಣ ನಮ್ಗ ಅವ್ರಲ್ಲಿ ಫಸ್ಟ್ ಕಲಂಗಡಿ ಹಣ್ಣು ಕೊಟ್ರ. ಆಮೇಲೆ ಇನ್ನೊಂದ್ ಸ್ವಲ್ಪ ಮುಂದ ಹೋದಂಗ ಹೋದಂಗ ಅಲ್ಲೇ ಸ್ವಿಮ್ಮಿಂಗ್ ಪೂಲ್, ರೇನ್ ಡ್ಯಾನ್ಸ್ ಎಲ್ಲಾ ಮಾಡಿ ಅದ್ರೊಳಗ ನಂಗೆ ಇನ್ನೊಂದೇನ್ ಬಾಳ ಸೇರ್ತಂದ್ರ, ಅಲ್ಲೇ ಎತ್ ಕಟ್ಟಿ ಎಣ್ಣೆ ತೆಗಿತಿದ್ರ. ನಾವ್ ಹೋದಾಗಲ್ಲಿ ಎತ್ ಬದ್ಲಿ ಅದನ್ನ ನಾವ ದುಗಿಸ್ಬೋದಾಗಿತ್ತ. ನಾವ್ ದುಗಿಸ್ಲಿಕ್ ಎಷ್ಟು ಟ್ರೈ ಮಾಡಿದ್ವಿ, ಆದ್ರೆ ಅದು ಬರ್ಲಿಲ್ಲ. ಆ ಎತ್ ಹೆಂಗ್ ಕಷ್ಟಪಟ್ಟದನ್ ತಗೊಂಡ್ ಹೋಗ್ತದ್ಲ.
3: ಆ ವರ್ಷ ನಾನು ನಿಮ್ ಜೊತೆ ಬಂದಿದ್ದೆ ಅಲ್ಲ?
1: ಹಾ ಬಂದಿದ್ದೆ ಅಣ್ಣ. ನೀ ನಮ್ಕಿಂತ ಒಂದ್ ವರ್ಷ ಸೀನಿಯರ್ ಅಲ್ಲ, ಅದಕ್ ನಾವಿಬ್ರು ಕೂಡಿ ಹೋಗಿದ್ವಿ.
3: ಹೌದಾ?
0: ಒಂದ್ಸಲ ನಾವಿಬ್ರು ಧಾರವಾಡ ಅಡ್ವೆಂಚರ್ ಬೇಸ್ ಕರ್ಕೊಂಡ್ ಹೋಯ್ದ್ರಲ್ಲ, ನೆನ್ಪೈತಿ?
3: ಹಾ ಹೌದ, ನನಗೆ ನೆನಪೈತಿ.

0: ಈಗ ಅಲ್ಲೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇತ್ತಲ್ಲ, ಅದ್ರ ಬಾಜು ಒಂದು ದೊಡ್ಡ ಟ್ಯೂಬ್, ಅದ್ರೊಳಗ ಬಿಡ್ತಾರ ನಿನ್ನ ನಡ್ಕೊಂಡ್ ಹೋಗಾಕ. ಆಮೇಲೆ ಅಲ್ಲೇ ಒಂದ ಆತರದ ಚಿಕ್ಕದ ಬಾಕ್ಸ್ ಫೈಟಿಂಗ್ ಆಡಕ್ ಅಂತ ಕೊಡ್ತಾರ ಇಬ್ರು ಮಂದಿಗ. ಆಮೇಲೆ ಅದ್ರ ಬಾಜು ಈಗ ಹೊಸದಾಗಿ 360 degree ಚೇರ್ ಅಂತ, ಅದ್ರಾಗ 4 ಕುಂದಿರ್ಬೋದು. 4 ಕೂತ್ರ ಪೂರಾ ತಿರುಗ್ತೈತಿ.
1: ಬಾಳ ಭಯ ಆಗಿತ್ತಲ್ಲ ಅದ್ರಾಗ.
0: ನಂಗೇನು ಭಯ ಆಗ್ಲಿಲ್ಪ.
2: ನಾವ ಹುಬ್ಳಿನ ಎಷ್ಟ್ ಸಲ ನೋಡಿರ್ತೇವಿ, ಆದ್ರ ಕೆಲವೊಮ್ಮೆ ಕಾರ್ನ್ಯಾಗ ಬೈಕ್ನ್ಯಾಗ ಹಂಗ ಹೋಗಿರ್ತೇವಿ. ಆದ್ರ ನಾವ LKG UKG ಇದ್ವಿ ಅವಾಗ, ನಮಗ ಹುಬ್ಳಿ ಸುತ್ತಮುತ್ತ ಎಲ್ಲಾ ಕಡೆ ಕರ್ಕೊಂಡ್ ಹೋಗಿದ್ರ. ಅಂದ್ರ ಧಾರವಾಡದಿಂದ ಟ್ರೇನ ಬುಕ್ ಮಾಡಿದ್ರ, ಟ್ರೇನ್ ಒಳಗ ಹೋಗಿದ್ವಿ.
0: ನಂಗ ಹುಬ್ಳಿ ಹೇಳ್ಕೊಳ್ಳೆ ನೆನ್ಪಾತ, ಮೊನ್ನೆ 25 ಹುಬ್ಳಿದಾಗ ಒಂದ್ ಫೇರ್ ಇಟ್ಟಿದ್ರ, ಅಲ್ಲೇ ಜಾಯಿಂಟ್ ವೀಲ್, ಬ್ರೇಕ್ ಡ್ಯಾನ್ಸ್ ಅಂತ ಒಂದಿತ್ತ, ಆಮೇಲೆ ಬೋಟ್ ಅಂತ. ಅದ್ರಾಗಂತೂ ನಂಗ ಬೋಟ್ದಾಗ ಬಹಳ ಹೆದರಿಕೆ ಆತ್ಪ, ಯಾಕಂದ್ರ ಪೂರಾ 90 degree ಮ್ಯಾಲ ಹೋಗಿತ್ತು.
1: ಆದ್ರ ಅದ್ರಾಗ ನಂಗೇನು ಭಯನ ಆಗಿರ್ಲಿಲ್ಲ ನೋಡ.
3: ಆಮೇಲೆ ನನಗ ಹುಬ್ಳಿಗ್ ಹೋದಾಗ ಟ್ರೇನ್ ಅಂದ್ಕೊಳ್ಳೆ ನೆನಪ್ ಅಂತ, ನಾವ ಎಲ್ಲಾ ನಮ್ ಸ್ಕೂಲ್ದವ್ರು ಸೇರಿ ಟ್ರೇನ್ ಹತ್ತಿ ನೃಪತುಂಗ ಬೆಟ್ಟಕ್ ಹೋಗಿದ್ವಿ. ಅಲ್ಲಂಕಿ ಟ್ರೇನ್ ಇನ್ 5 ಅಲ್ಲೇ ಬರೇ ನಮ್ ಧಾರವಾಡಕ್ಕ ಬರೇ 2 ಸ್ಟಾಪ್ ಇತ್ತ. ನಾವ್ ಮತ್ತ ಡ್ರೈವರ್ ಕೇಳಿ ರಿಕ್ವೆಸ್ಟ್ ಮಾಡಿ ಹೋಗಿ ಉಣಕಲ್ಲಿಗೆ ಇಳಿದ. ಅಲ್ಲಿಂದ್ರ ಬೆಟ್ಟ ಹತ್ಕೋತ ನೃಪತುಂಗ ಬೆಟ್ಟಕ್ ಹೋಗಿದ್ವಿ. ಅಲ್ ಮಸ್ತ್ ಎಲ್ಲಾ ತಿರುಗಾಡಿ ಊಟ ಮಾಡಿ ಆಟ ಆಡಿ ಎಲ್ಲಾ ಮುಗಿಸಿ ಮತ್ತ ವಾಪಸ್ ಟ್ರೇನ್ ಹತ್ತಿ ಬಂದಿದ್ವಿ. ಅದಂಕಿ ನಂಗ್ ಭಾರಿ ಮಜಾ ಅನ್ಸಿತ್ಪ.
0: ಏನ್ ಅಚಿಕೇತ, ಅವತ್ ಟ್ರೇನ್ ದಾಗ ನಾನು ಇದ್ದೆ, ಅದ್ ಉಣಕಲ್ದಾಗ ಇಳಿಸ್ಲಿಲ್ಲ, ನವಲೂರ್ದಾಗ ಇಳಿಸಿದ್ರಲ್ಲ.
3: ಇಲ್ಲೋ ನೃಪತುಂಗ ಬೆಟ್ಟ ಉಣಕಲ್ ಒಳಗದೆ.
1: ಹೌದಾ, ಅವ ಬ್ಯಾರೆ ಕಡೆ ಹೋಗಿದ್ದೇನೋ, ತಪ್ಪ ತಿಳ್ಕೊಂಡಿರ್ಬೋದ. ಅವತ್ ಎಷ್ಟ ನೆನ್ಪಿಟ್ಗಿ, ನನಗಂತೂ ಪೂರಾ ಮರ್ತ ಹೋಗದ್ ನೋಡ.
3: ನಾವಂಕಿ ಹೋಗೋತ್ನಾಗ ಕುರ್ಕುರೆ ತಿನ್ಕೋತ ಹೋಗಿದ್ವಿಪ್ಪ, ಅದಕ್ಕೆ ಭಾರಿ ಮಸ್ತ್ ಇತ್ತ.
1: ಹೌದನ,
3: ಇಡೀ ಟ್ರೈನ್ ಒಂದ್ ಬೋಗಿ ಪೂರ್ತಿ ನಮಗ ಜಿಗದಾಡೋದ ಜಿಗದಾಡೋದ.
1: ನಾನಂತೂ ಮರ್ತ ಹೋಗಿನ್ಪ. ಆಮೇಲೆ ನಾವೆಲ್ಲ ಎಷ್ಟು ಸಣ್ಣ ಸಣ್ಣವ್ರಿದ್ವಲ್ಲ, ಅವಾಗ ನಂಗ ಅನ್ಸಿದ ಮಟ್ಟಿಗೆ LKG UKG ಇದ್ವಿ.
3: ನಾನಾ LKG ಇದ್ದೆ, ನೀ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಿ ಅವಾಗ.
1: ಹಾ ಹೌದ್ ನೋಡ. ಆಮೇಲೆ ನನ್ಗ ರೀಸೆಂಟ್ ಆಗಿ ಇಲ್ಲೇ ತಡಸ್ ಕಡೆ ಇರೋ ರಾಮಕೃಷ್ಣ ವಿವೇಕಾನಂದ ಆಶ್ರಮದಾಗ ನಾವು ಒಂದ್ 15 ಇದ್ದಿದ್ದ ನೆನಪಾತ. ಅಲ್ಲಿ ಅವ್ರ ಒಂದು ಶಿಬಿರ ಅನ್ನ ನಡೆಸಿದ್ರ. ಅಲ್ಲಿ ದಿನ 5 ಎದ್ದ ತಣ್ಣೀರ್ ಸ್ನಾನ ಮಾಡ್ಬೇಕಿತ್ ನಾವ.
3: ಅಯ್ಯೋ ಗಡ ಗಡ ಥಂಡಿ.
1: ಹೌದಪ್ಪ, ಮೊದ್ಲ ಫುಲ್ ಎಷ್ಟೋ ಎಕರೆ ಜಮೀನ್ ಅದ. ಅಲ್ಲೇ ನಾವ್ ಕುಟೀರ ಅಂತ ಒಂದ್ ಜಾಗ ಅದ, ಅಲ್ಲೇ ಒಂದ 10 ಅಲ್ಲಿ ಇರಾಕ್ ಬಿಡ್ತಿದ್ರ. ಮಿಕ್ಕಿದವ್ರನ್ನೆಲ್ಲ ಅಲ್ಲೇ ದೇವಸ್ಥಾನ ಐತಿ, ಅದ್ರ ಹಿಂದ ಒಂದ್ ರೂಮ್ ಇತ್ತ, ಅಲ್ಲೇ ಅವ್ರೆಲ್ಲ ಮಲ್ಕೊಂತಿದ್ರ. ನಾವ್ ಒಂದ್ 10 ಸೆಲೆಕ್ಟ್ ಮಾಡಿ ಕುಟೀರಕ್ಕ ಬಿಟ್ಟಿದ್ರ. ನಾವ್ ಅಲ್ಲಿಂತ್ರ ನಡ್ಕೊಂಡ್ ಬರ್ 6 ಅಲ್ಲೇ ಜಪ ಇರ್ತಿತ್ತ ಮುಂಜಾನೆ. ಅದ 6 ಆದ್ಮೇಲೆ ನಮ್ಗ ಯೋಗ, ವೇದ, ಗಣಿತ ಮತ್ತೆ ಏನೇನೋ ಬೇರೆ ಬೇರೆದ ಒಂದೊಂದ್ ದಿನಕ್ ಒಂದೊಂದ ವಿಶೇಷ ಇರ್ತಿತ್ತ. ಅಲ್ಲಿ ಒಂದೊಂದ್ ದಿನ ಡ್ರಾಮಕ್ಕಂತ ಒಬ್ರು ವಿಶೇಷ ವ್ಯಕ್ತಿಗಳು ಬಂದಿದ್ರ. ಬಹಳ ಜನ ಬಂದ ನಮ್ಗ ಬಹಳಷ್ಟನ್ನ ಅಲ್ಲೇ ಕಲ್ಸಿದ್ರ.
0: ದಲಾಬೇಂದ್ರ ಅವ್ರ ದತ್ತುಪುತ್ರ ಅನ್ನೋ ಸುರೇಶ್ ಕುಲಕರ್ಣಿನೂ ಬಂದಿದ್ರ.
1: ಹೌದ, ಅವ್ರ ನಮ್ಗ ಎಲ್ಲಾರ್ಗೂ ಒಂದೊಂದ್ ಚೀಟಿ ಹಚ್ಚಿದ್ರ. ಆ ಚೀಟಿದಾಗ ಬಂದಿದ್ರ ಬಗ್ಗೆ ನಮ್ಗ ಡ್ರಾಮಾ ಮಾಡಿಸಿದ್ರ.
3: ಆಮೇಲೆ ಮೊನ್ನೆ ತಿರುಪತಿಗ್ ಹೋಗಿದ್ವಿ, ಅಲ್ಲೇ ಸುತ್ತಮುತ್ತಲ ಪ್ಲೇಸಸ್ ಎಲ್ಲಾ ಹೋಗಿ ಬಂದ.
2: ಅದ್ರೊಳಗ ಆಕಾಶ ಗಂಗಾ ಅಂತದ, ಅದೇನ್ ಬಹಳ ಮಸ್ತ್ ಅದ. ಹೆಂಗಂದ್ರ ಹಿಂಗ ಒಂದ್ ಸಣ್ಣ ಬೆಟ್ಟದ ಗತೆ ಅದ, ಅದ್ರ ಮ್ಯಾಲಿಂದ ನೀರ್ ಬರ್ತಾವ. ನಾವ್ ಅದನ್ ಹಿಂಗ್ ಕೈಯಾಗ ಹಿಡ್ಕೊಂಡ್ ಹಿಂಗ್ ನೀರ್ ಕುಡಿಬೋದು, ಅಷ್ಟ್ ಮಸ್ತ್ ಅದ. ಅದ
3: ಎಷ್ಟು ಪ್ಯೂರ್ ಮತ್ತ ಎಷ್ಟೊಂದ್ ಲವಣಾಂಶ ಯುಕ್ತ ನೀರ್ ಇತ್ತದ, ಎಷ್ಟು ಸ್ವೀಟ್ ಇತ್ತ.
2: ಹಿಂಗ್ ಬೆಟ್ಟದ ಮ್ಯಾಲಿಂದ ಹಿಂಗ ಹಿಂಗ್ ತೇಲ್ಕೋತ್ ನೀರ್ ಬರ್ತಿತ್ತ.
3: ಆಮೇಲೆ ನಾವ ಗೋಲ್ಡನ್ ಟೆಂಪಲ್ ಗೆ ಹೋಗಿದ್ವಿ. ಅಲ್ಲಂತೂ ನೀವ್ ಒಳಗ್ ಹೋಗ್ಲಿಕ್ಕ 3 ನಡಿಬೇಕ, ಅದ ನಕ್ಷತ್ರ ಆಕಾರ ಒಳಗದ. ಸುತ್ತಾಡಿ ಹೋಗಿ ಗೋಲ್ಡನ್ ಟೆಂಪಲ್ ಗೆ ಹೋದ್ವಿ. ಅಷ್ಟ್ ಬಂಗಾರ ನೋಡಿ ಮೈ ಮ್ಯಾಲಿನ ಕೂದ್ಲ ಎಲ್ಲ ಎದ್ಬಿಟ್ಟು.
2: ಆಮೇಲೆ ಅದ್ ನಕ್ಷತ್ರಾಕಾರ ಒಳಗದಲ್ಲ, ಹಂಗ ಅದ್ರ ಸುದ್ದು ರೌಂಡ್ ಆಕಾರ ಒಳಗ ನೀರದ.
0: ನಮ್ಗ ಗೋಲ್ಡನ್ ಟೆಂಪಲ್ ಬಗ್ಗೆ ಈ ವರ್ಷ ಸೋಶಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ದಾಗ ಐತಿ.
3: ಆಮೇಲೆ ನಾವ ತಿರುಪತಿ ಹೋದಾಗ ಪಾಪನಾಶಿನಿ ಅಂತ ಒಂದ್ ಸ್ಥಳಕ್ಕ ಹೋಗಿದ್ವಿ. ಅಲ್ಲಿ ಹೆಂಗಂದ್ರ ಡ್ಯಾಮ್ ಅದ, ಡ್ಯಾಮ್ ಬಾಜುಕ ಗುಡಿ, ಡ್ಯಾಮ್ ನಿಂದ ಫ್ರೆಶ್ ನೀರ್ ಶವರ್ಗತೆ ಅಲ್ಲಿ ಮ್ಯಾಲ್ ಬೀಳ್ತಾವ, ಅದ್ರ ಕೆಳಗ್ ನಿಂತ ಸ್ನಾನ ಮಾಡೋದು ಏನ್ ಮಸ್ತ್ ಮಜಾ ಬರ್ತದ ಗೊತ್ತ.
0: ಡ್ಯಾಮ್ ಅಂದಿಲ್ಲ, ನಂಗೂ ನೆನ್ಪಾತ್. ದಾಂಡೇಲಿದಾಗ ಕಾಳಿ ಡ್ಯಾಮ್ಗ ಕರ್ಕೊಂಡೋಯ್ದ್ರ, ಅಲ್ಲೇ ಬಹಳ ದೊಡ್ಡ ಡ್ಯಾಮ್ ಅದ.
3: ಅದ ನಮ್ ಕರ್ನಾಟಕದ ಅತಿ ಎತ್ತರವಾದ ಡ್ಯಾಮ್,
1: ಅದರ ಹೆಸರು ಸೂಪರ್ ಡ್ಯಾಮ್ ಅಂತ.
3: ಹೌದ. ಆಮೇಲೆ ಅಲ್ಲೇ ವಿದ್ಯುತ್ ಉತ್ಪಾದನೆ ಮಾಡುವಾಗ ಟರ್ಬೈನ್ ಅದ ಅದಂಕಿ ನಮಗ ಮುಂದಿಂದನ ನೋಡ್ಲಿಕ್ ಬಿಡ್ತಾರ. ಅದಂಕಿ ಮಸ್ತ್ ಕಾಣಿಸ್ತದ, ಎಲ್ಲಾ ಗೊತ್ತಾಗ್ತದ ವಿದ್ಯುತ್ ಹೆಂಗ್ ತಯಾರಾಗ್ತದ.
1: ಹೌದ್, ನಮ್ಗ ಒಳಗ್ ಬಿಟ್ಟಿದ್ರ ಅಲ್ಲಿಂತ ಎಲ್ಲಾದನ್ನ ನೋಡಿದ್ವಿ. ಅಲ್ಲಿ ಟರ್ಬೈನ್ ಹೆಂಗ್ ತಿರುಗ್ತದ, ಆಮ್ಯಾಗ ಹೆಂಗ ವಿದ್ಯುತ್ ಅಲ್ಲಿ ಉತ್ಪಾದನೆ ಆಗ್ತದ ಅನ್ನೋದೆಲ್ಲ ಅವ್ರ ಡೀಟೇಲ್ ಆಗಿ ಹೇಳಿದ್ರ.
0: ಆಮೇಲೆ ಒಂದ ಚಿಕ್ಕ ಫಾಲ್ಸ್ ಐತಿ, ಅಲ್ಲಿಂತ ಆ ಕಡೆ ಹಿಂದಿಂತ ಬೋಟ್ ದಾಗ ಕರ್ಕೊಂಡ್ ಹೋಗಿ ಒಂದ್ ಕಲ್ ಬಂಡೆ ಗತ್ಲೆ ಇತ್ತ, ಅದ್ರ ಮ್ಯಾಲ ನೀರ್ ಹರಿದ್ ಹೋಗ್ತಿತ್ತ. ಅಲ್ಲೇ ನಮ್ಗ ಲೈಫ್ ಜಾಕೆಟ್ ಹಾಕಿ ಬಿಟ್ಟಿದ್ರ.
2: ಆಮೇಲೆ ಗೋಲ್ಡನ್ ಟೆಂಪಲ್ ಒಳಗ 70 kg ಬಂಗಾರದ ಲಕ್ಷ್ಮಿ ಮೂರ್ತಿ ಅದ, ಅದಂತ್ರು ನೋಡ್ಲಿಕ್ಕೆ ಬಹಳ ಚಂದದ.
1: ಆಮೇಲೆ ನಮ್ಗ ತಡಸ್ದಾಗಿಂದ ಒಂದ ಮತ್ತೊಂದ್ ನೆನಪಾತ. ಅಲ್ಲೇ ತಡಸ್ದಾಗ ಒಂದಿನ ಸಂಜೆ ಆಗಿತ್ತ. ಅಲ್ಲೇ ಸಂಜೆ ಆಗ್ತಿದ್ದಂಗ ಬಹಳ ಕತ್ಲಾಗ್ ಬಿಡ್ತಿತ್ತ. ನಾವ ಮತ್ತ ಒಂದಷ್ಟ್ ಮಂದಿ ಗೆಳೆಯರ ಅಲ್ಲೇ ನಾವ ಪಂಚೆ ಉಟ್ಕೊಂಡ್ ಬರ್ಬೇಕಿತ್ತ ಸಂಜೆ ಹೊತ್ತ ಪೂಜೆಗೆ. ನಾವ ಪಂಚೆ ಉಟ್ಕೊಂಡ್ ಅಲ್ಲಿಂತ ಬರೋಷ್ಟೊತ್ತಿಗ ಒಂದಷ್ಟ್ ಮಂದಿ ಗೆಳೆಯರಿನ್ನು ರೆಡಿ ಆಗಿರ್ಲಿಲ್ಲ. ಅದಕ್ಕ ನಾವ್ ಬರ್ತೀವಿ ನೀವ್ ಹೋಗಿರ್ರಿ ಅಂತಂದಿದ್ರ. ಅದಕ್ಕ ನಾವ ಬಂದಿದ್ವಿ. ಒಂದ್ ಸ್ವಲ್ಪ ಹೊತ್ ನೋಡ್ತೀವಿ ಅವ್ರು ಬರ್ಲಿಲ್ಲ. ಒಂದ್ ಅರ್ಧ ತಾಸ ಆದ್ಮ್ಯಾಗ ಅವ್ರು ಫುಲ್ ಬಂದ್ರ. ಅವ್ರು ಎಲ್ಲಾ ಅಳಾತಿದ್ರು ಒಂದಷ್ಟ್ ಮಂದಿ, ಫುಲ್ ಭಯ ಪಟ್ಟಿದ್ರು. ಆಮ್ಯಾಗೆ ಯಾಕ ಅಂತ ಒಂದ ಒಬ್ರ ಕೇಳಿದ್ರ. ನೋಡಿದ್ರ ಕರಡಿ ಬಂದಿತ್ತಲ್ಲೇ ನಮ್ಗ, ನಾವ್ ಕರಡಿ ನೋಡಿದ್ವಿ ಅದಕ್ಕ ಒಳಗಿಂತರ ಕದ ಹಾಕೊಂಡ್ ಬಿಟ್ಟಿದ್ವಿ, ಇವಾಗ ಕರಡಿ ಹೋಗಿರ್ಬೋದೇನೋ ಅಂತ ನಮ್ಗ ಅಣ್ಣ ಕರ್ಕೊಂಡ್ ಬಂದ್ರ ಅಂತ ಹೇಳಿದ್ರು. ನಮ್ಗಂತೂ ಇನ್ ಸ್ವಲ್ಪ ತಿದ್ದಿದ್ರೆ ಕರಡಿ ನೋಡ್ಬೋದಿತ್ತೇನೋ ಅಂತ ಅನ್ನಿಸ್ತಿತ್ತಪ್ಪ. ಭಯ ಆಗ್ಲಿಲ್ಲ, ಆದ್ರೆ ಅದನ್ನ ನೋಡೋದ್ ಮಿಸ್ ಆತಂತ ಅನ್ಕೊಂಡೆ.
0: ಆಮೇಲೆ ಅಲ್ಲಿ ತಡಸ್ದಾಗ ಎಷ್ಟೋ ಎಕರೆ ಜಮೀನ್ ಐತಿ. ಅಲ್ಲೇ ಗೋಡಂಬಿ ಮತ್ತ ಮಾವಿನಕಾಯ್ದ, ಅಲ್ಲಿ ಎಷ್ಟು ಮಾವಿನಕಾಯಿ ಗಿಡ ಇತ್ತಂದ್ರ ಒಂದ್ ಮಾವಿನಕಾಯಿ ಗಿಡದಾಗ ಒಂದ್ 100 ಕಾಯಿ ಇತ್ತ. ಅದನ್ನ ಹರ್ಕೊಂಡ ಅಲ್ಲೇ ಉಪ್ಪು ಖಾರ ಹಾಕೊಂಡ್ ಕೊಡ್ತಿದ್ರಪ್ಪ.
1: ಆಮೇಲೆ ಅಲ್ಲಿ ಎಷ್ಟೊಂದು ಪ್ಯಾರಲೆ ಹಣ್ಣು ಗಿಡಗಳ ಇತ್ತ. ನಾವಲ್ಲೇ ಹಣ್ಣನ್ನ ತೆಗೆದ್ಕೊಳಕ ಅವ್ರು ಬಿಡ್ತಿದ್ರ. ಆಮ್ಯಾಗ ನಾವು ಹೋಗಿ ಆ ಮರದಾಗಿಂದೆಲ್ಲ ಪ್ಯಾರಲ್ಕಾಯಿ ಕಿತ್ಕೊಂಡು ತಿಂತಿದ್ವಿ.
3: ಆಮೇಲೆ ನಾನು ಸಣ್ಣವಿದ್ದಾಗ ಅಂದ್ರೆ ಇನ್ನೊಂದ್ 2 ಹಿಂದ ಹೈದರಾಬಾದಿಗೆ ಹೋಗಿದ್ವಿ. ಅಲ್ಲೇ ನಾವ ಗೋಲ್ಕೊಂಡ ಕೋಟೆಗೆ ಹೋಗಿದ್ವಿ. ಅಲ್ಲಂಕಿ ಎಷ್ಟ್ ಮಸ್ತ್ ಇತ್ತಂದ್ರ ನಾವ್ ಈಗಿನ ಕಾಲ್ನಾಗ ಲೈಟ್ ಹಾಕ್ತೇವಲ್ಲ ಹಂಗ ಗೋಲ್ಕೊಂಡ ಕೋಟೆ ಒಳಗ ಆಗಿನ ಕಾಲ್ನಾಗ ವಜ್ರ ಹಾಕ್ತಿದ್ರ. ಆ ವಜ್ರ ಹಾಕೋದ ಜಾಗ ಅದಲ್ಲ ಅದಂಕಿ ಇನ್ನೂ ಮಸ್ತ್ ಅದ. ಆಮೇಲೆ ಅಲ್ಲಿ ಒಂದ್ ಕೊಹಿನೂರ್ ಡೈಮಂಡ್ ಇಟ್ಟಿದ್ರಲ್ಲ ಆ ಪೆಟ್ಟಿಗೆನ ನೋಡಿದ್ವಿ ನಾವ. ಅದ ಪೂರ್ತಿ ಕಲ್ಲಿಂತ್ರ ಮಾಡಿದ್ರ. ಅದ 400 kg ಇತ್ತಂತ. ಅದ್ನ ಬ್ರಿಟಿಷರ ಕೊಯ್ದ ಕೊಹಿನೂರ್ ಡೈಮಂಡ್ ಅನ್ನ ತಗೊಂಡ್ ಹೋಗ್ಯಾರ. ಅದ್ ಎದಕ್ಕಂದ್ರ ಅವ್ರಿಗೆ ಅದನ್ನ ಓಪನ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಆಮೇಲೆ ಅಲ್ಲಿ ಹೋದಾಗ ನಟ್ ನಡ್ಬರ್ಕ್ ಇಡೀ ಫೋರ್ಟ್ ಒಳಗ ನಟ್ ನಡ್ಬರ್ಕ್ ನಿಂತ ಕ್ಲಾಪ್ಸ್ ಹೊಡೆದ್ರ ಒಂದ ಟೈಲ್ಸ್ ಒಂದ ಕಲ್ ಮೇಲೆ ನಿಂತ ಕ್ಲಾಪ್ಸ್ ಹೊಡೆದ್ರ ಇಡೀ ಕೋಟೆ ಕೇಳಿಸ್ತದ. ಅದ ಆ ಕಲ್ ಬಿಟ್ ಬಾಜು ಕಲ್ ಒಳಗ್ ಕ್ಲಾಪ್ಸ್ ಹೊಡೆದ್ರು ಕೇಳಿಸಂಗಿಲ್ಲ. ಆ ಸೈನ್ಸ್ ನೋಡಿ ನನಗ ಏನ್ ಆಶ್ಚರ್ಯ ಆತಂದಿ. ಆಮೇಲೆ ಅಲ್ಲಿ ರಾಜ ನಿಜಾಮ ಇದ್ದಲ್ಲ ಆ ನಿಜಾಮನ್ ಹೆಂಡತಿ ಹಿಂದೂ ಅಂತ. ಅದಕ್ಕಲ್ಲಿ 790 ಮೆಟ್ಲ ಹತ್ತಿದ್ರ ಒಂದ ಮಸೀದಿ ಕಾಣಿಸ್ತದ. ಮಸೀದಿ ಪಕ್ಕ ದೊಡ್ಡ ಕಾಳಿ ದೇವಿ ದೇವಸ್ಥಾನ ಅದ. ಅಲ್ಲಿಂತ ಇಡೀ ಹೈದರಾಬಾದ ಕಾಣಿಸ್ತದ. ಅದಂಕಿ ಮಸ್ತ್.
0: ನಮ್ ಕೋಟೆ ಅಂದಾಗ ನೆನ್ಪಾತ ಮೈಸೂರ್ ಪ್ಯಾಲೇಸ್ ಹೋಗಿದ್ವಿ. ಅದು ದಸರಾ ಟೈಮ್ದಾಗ ರಾತ್ರಿ ಲೈಟಿಂಗ್ಸ್ ಹಾಕ್ತಿದ್ರಲ್ಲ ದಸರಾದಾಗ. ಅವಾಗ ಗಾಡಿ ಹೋಗಾಕ ಜಾಗ ಇರ್ಲಿಲ್ಲ, ಅಷ್ಟು ಟ್ರಾಫಿಕ್ ಇತ್ತ. ಆಮೇಲೆ ಆ ಲೈಟ್ ಭಾರಿ ಇತ್ತಪ್ಪ ಮೈಸೂರ್ ಪ್ಯಾಲೇಸ್ ದಾಗ.
1: ಆಮೇಗ ಅಲ್ಲಿ ಪ್ಯಾಲೇಸ್ ದಾಗ ನನ್ನ ಫ್ಲವರ್ ಶೋ ಇಟ್ಟಿದ್ರು. ಅಲ್ಲಿ ಏನ್ ಮಸ್ತ್ ಇದ್ವು ಅಲ್ಲ ಎಲ್ಲ.
3: ಹಾ, ನಾನು ನಮ್ಮೂರ್ ಪಾಶಾಪುರ್ ಹೋದಾಗ ಅಲ್ಲಿ ಹಿಡ್ಕಲ್ ಡ್ಯಾಮ್ ಅದ, ಅಂದ್ರ ಘಟಪ್ರಭಾ ನದಿ ಕಟ್ಟಾರ ರಾಜಾ ಲಕ್ಷ್ಮಣಗೌಡ ಜಲಾಶಯ ಅಂತ. ಅಲ್ಲೇ ಅದೇ ಹಿಡ್ಕಲ್ ಊರ್ ಒಳಗ ಅದ, ಅದಕ್ಕೆ ಅದಕ್ ಹಿಡ್ಕಲ್ ಡ್ಯಾಮ್ ಅಂತಾರ. ಅಲ್ಲೇ ನಮ್ ರಿಲೇಶನ್ ಒಬ್ರ ಕೆಲ್ಸ ಮಾಡ್ತಿದ್ರ, ಅದಕ್ ನಮಗ್ ಪರ್ಮಿಷನ್ ಸಿಕ್ಕ ನಾವ್ ಪೂರ್ತಿ ಡ್ಯಾಮ್ ಮ್ಯಾಲ್ ಹೋಗೇವಿ. ಅಲ್ಲೇ ಗೇಟ್ ಮ್ಯಾಲೆ ಕ್ಯಾಬಿನ್ ಮಾಡಿರ್ತಾರಲ್ಲ, ಆ ಕ್ಯಾಬಿನ್ ಒಳಗ್ ನಿಂತ ನಾವ್ ಗೇಟ್ ಹೆಂಗ್ ಓಪನ್ ಆಗ್ತದ, ನೀರ್ ಹೆಂಗ ಫೋರ್ಸ್ ಬಂದ್ ಆ ಗೇಟಿಗ್ ಬಡಿತದ, ಅದ್ನೆಲ್ಲಾ ನೋಡಿದ್ವಿ. ಅಲ್ಲಿಂತ ಎಷ್ಟ್ ಮಸ್ತ್ ಕಾಣಿಸ್ತಿತ್ತಂದ್ರ ಅಲ್ಲಿಂತ ಆ ಘಟಪ್ರಭಾ ನದಿ ನೋಡಿದ್ರ ಅಲ್ಲೇನೋ ಒಂದ್ ಸಮುದ್ರಕ್ ಜಲಾಶಯ ಕಟ್ಟಾರೇನೋ ಅಂತ ಹಂಗ್ ಫೀಲ್ ಆಗ್ತಿತ್ತು, ಅಷ್ಟು ದೊಡ್ಡ ನದಿ ಅದು.
0: ಆಮೇಲೆ ನಾವ್ ಸೂಪರ್ ಡ್ಯಾಮ್ ಹೋಗಿದ್ವಲ್ಲ, ಅಲ್ಲೂ ಒಂದ್ ಬೆಟ್ಟ ಇತ್ತ ಬಾಜು, ಅದ್ರ ಪೂರಾ ಮೇಲೆ ರೋಡ್ ಮಾಡಿದ್ರ, ಪೂರಾ ಮೇಲೆ ಕರ್ಕೊಂಡ್ ಹೋಗಿದ್ರ ಗಾಡಿದಾಗ. ಅಲ್ಲಿಂತ ಕೆಳಗ್ ನೋಡಿರ ಸಮುದ್ರ, ಸಮುದ್ರ ಬಾಜು ಡ್ಯಾಮ್ ಎಷ್ಟು ದೊಡ್ಡದಿತ್ತು.
3: ಕಾಳಿ ನದಿ ನಿಂಗ್ ಹಂಗ್ ಕಾಣಿಸಿರ್ಬೇಕು. ಹೋದ
0: ಹೌದ ಹಂಗ ಕಾಣಿಸಿತ್ತಂಗ. ಆಮೇಲೆ ಅದ ಇನ್ ಸ್ವಲ್ಪ ಇತ್ತಪ್ಪ ಡ್ಯಾಮ್ ಓಪನ್ ಆಗ್ತಿತ್ತ ಅನ್ನಿಸ್ತಿತ್ತ. ಅಂದ್ರ ಅಷ್ಟು ನೀರ್ ತುಂಬಿತ್ತಾಗ್ಲೇ.
1: ಅಂದ್ರ ಇನ್ ಸ್ವಲ್ಪ ಆದ್ರೆ ಇನ್ನೇನ ಡ್ಯಾಮ್ ಇದ್ ಮ್ಯಾಗಿಂದ್ರನ ನೀರ್ ಹರ್ಕೊಂಡ್ ಬರ್ತೈತೇನೋ ಅನ್ನಷ್ಟ ತುಂಬಿತ್ತಂತ. ಆಮೇಲೆ ಅಲ್ಲಿ ಎಷ್ಟು ಗಾಳಿ ಇತ್ತ ಅಂತೀರಿ ನೀವು? ಪೂರ್ತಿ ನೀವೇನಾರು ಒಂದ್ ಕರ್ಚಿಫ್ ಒಂದ್ ಸುಮ್ಮ ಚೂರ್ ಲೂಸ್ ಬಿಟ್ರ ಪೂರ್ತಿ ಹಾರ್ ಹೋಗ್ತಿತ್ತ. ಅಷ್ಟು ಗಾಳಿ ಅದ.
3: ಗಾಳಿಪಟ ಹಾರಿಸ್ಬೇಕಲ್ಲ.
1: ಹಾ ಆದ್ರ ಗಾಳಿಪಟ ನಾವ ಹಾರ್ಸಕ ಆಗುಲ್ಲ, ಹಾರ್ಕೊಂಡ್ ಹೊಟ್ಟೋಗ ಬಿಡ್ತೈತೆ.
2: ಆಮೇಲೆ ನಾವ ಮೊನ್ನೆ ಉಳ್ಳಾಗಡ್ಡಿ ಖಾನಾಪುರ್ಗ್ ಹೋಗಿದ್ವಿ. ಅಲ್ಲೇ ನಮ್ದ ರಿಲೇಶನ್ ದ ಒಬ್ರ ಮನಿ ಅದ. ಅವ್ರದ ಮನಿ ಹೆಂಗದ ಅಂತಂದ್ರ ಫುಲ್ ಹಳೆಯ ಕಾಲದ ಮನಿ. ಬಾಜುಕ ಎರಡ್ ಎಮ್ಮಿ ಇಟ್ಟಿದ್ರ ಒಂದ್ ಮನಿಗತೆ ಸಣ್ಣದ್ ಕಟ್ಟಿ. ಆಮೇಲೆ ಅಲ್ಲೊಂದ್ ಟ್ರ್ಯಾಕ್ಟರ್ ಇತ್ತ, ಅವ್ರದ ಟ್ರ್ಯಾಕ್ಟರ್ ಇತ್ತ. ಅದ್ರ ಮೇಲೆ ಹತ್ತಿ ಕೂತಿದ್ವಿ ನಾವ್ ಟ್ರ್ಯಾಕ್ಟರ್. ಅದ್ರಕಿನ ಮುಂಚೆ ನಮ್ಮ ಅಣ್ಣದನು ಹೋಗಿದ್ರ. ಅವ್ರಂತ್ರು ಟ್ರ್ಯಾಕ್ಟರ್ ಆನ್ ಮಾಡಿ ಸ್ಟೇರಿಂಗ್ ತಿರ್ಗಿಸಿದ್ರ.
0: ಧಾರವಾಡ ಅಡ್ವೆಂಚರ್ ಬೇಸ್ ದಾಗ ನಮ್ಗ ಟ್ರ್ಯಾಕ್ಟರ್ ಓಡಿಸ್ದಾಗ ಕೊಡ್ತಾರ 10 ನಿಮಿಷ.
2: ಆಮೇಲೆ ಅಲ್ಲೇ ಹಂಗ ಹಿಂಗ್ ಮನಿ ಅಂದ್ರ ಮನಿ ಮುಂದ ಹೊಲ ಇತ್ತ. ಆಮೇಲೆ ಹೊಲದಾಗ ಅಲ್ಲೊಂದ್ ದೊಡ್ಡದ ಬಾವಿ ಇತ್ತ.
3: ಸಾಕ್ ನಡ್ಲಿ
2: ನೆನಪಂದ್ರ ಹೆಂಗಿರ್ತಾವ ನೋಡ. ಅದ್ರೊಳಗ ಸ್ವಲ್ಪ ಒಂದೇನಾರ ತೆಗದ್ರ ಅದ್ರೊಳಗ ಫುಲ್ ಅದೇ ಡಿಸ್ಕಶನ್ ಒಳಗ ಹೋಗ್ಬಿಡ್ತೇವ್ ನಾವ್.
3: ಏ ಈಗ ಇವತ್ತ ನಂಗ ಊರಿಗ್ ಹೋಗೋದದ. ನೆನಪಿನ ಬಗ್ಗೆ ಹೇಳ್ಕೊತಿದ್ರ ಟೈಮ್ ಹೋಗಿದ್ದ ಗೊತ್ತಾಗುದಿಲ್ಲ. ನಾ ಇವತ್ತ ಊರಿಗ್ ಹೋಗ್ಬೇಕಾಗ್ಯದ. ಟ್ರೇನ್ ಟೈಮ್ ಆಗ್ಲಿಕ್ಕದ ಅನಿಸ್ತದ. ನಾಕಿ ಮನಿಗ್ ಹೋಗ್ತೇನ್ ಬಾಯ್.
1: ನಮಗಂತೂ FA4 ಇನ್ನೇನ್ ಬಂತಪ್ಪ ನಾಡ್ದ. ನಾನು ಹೋಗ್ಬರ್ತೀನಿ.
2: ನಾನು ಊರಿಗ
3: ಒಬ್ಬೊಬ್ರು ಎದಕ್ ಹೋಗೋದು, ಎಲ್ಲಾರು ಕೂಡ ಹೋಗ್ಬಿಡೋಣ.
4: ಇದುವರೆಗೆ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಎಳೆಯರ ಲೋಕ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಕ್ಕಳು ಶ್ರೇಯಸ್ ಆರ್, ರಿತಿಜಾ, ಆದರ್ಶ್ ಆರ್, ನಚಿಕೇತ್ ಪಾಟೀಲ್ ಮತ್ತು ವೈದೇಹಿ ಪಾಟೀಲ್. ಇನ್ನು ಇಂದಿನ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ವಾರ ಇದೇ ಸಮಯಕ್ಕೆ ಎಳೆಯರ ಲೋಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.

0: ರೇಡಿಯೋ ಗಿರ್ಮಿಟ್ ಕೇಳುಗರೆ, ಇದೀಗ ಸ್ಪಂದನ ವಿಶೇಷ ಕಾರ್ಯಕ್ರಮದಡಿಯಲ್ಲಿ ಡಾಕ್ಟರ್ ಸುಮತೀಂದ್ರ ನಾಡಿಗ್ ಅವರ ಜನ್ಮದಿನದ ನಿಮಿತ್ತ ವಿಶೇಷ ಸಂಚಿಕೆ ತಮಗಾಗಿ ಆಯೋಜಿಸಲಾಗಿದೆ. ಪ್ರಸ್ತುತಿ ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ. ಡಾಕ್ಟರ್ ಸುಮತೀಂದ್ರ ನಾಡಿಗ್ ಅವರೊಂದಿಗಿನ ಒಡನಾಟ ಕುರಿತು ತಮ್ಮ ಅನಿಸಿಕೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಇದೀಗ ಆಲಿಸೋಣ.
1: ಇವತ್ತಿನ ಮಿತಿಗೆ ಸುಮತೀಂದ್ರ ನಾಡಿಗ್ ಅವರು ತೀರ್ಕೊಂಡು 4 ವರ್ಷ 9 ತಿಂಗಳಾದವು. ಅವ್ರು ಹುಟ್ಟಿದ್ದು 4ನೇ ತಾರೀಕು, ತೀರ್ಕೊಂಡಿದ್ದು 7ನೇ ತಾರೀಕು. ಈ ಅವರ ಆಯುಷ್ಯದ ಮಧ್ಯದ 54 ವರ್ಷ ನನಗೂ ಅವರಿಗೂ ಭಾಳ ಹತ್ತಿರದ ಒಡನಾಟ ಇತ್ತು. ಹಾಗೆ ನಾಡಿಗರಿಗೆ ಒಡನಾಟ ನನಗಿಂತ ಹೆಚ್ಚು ಅನೇಕ ಜನರ ಜೊತೆಗೆ, ಆದರೆ ಉತ್ತರ ಕರ್ನಾಟಕದ ವ್ಯಕ್ತಿಗಳಲ್ಲೇ ಸ್ನೇಹಿತರಲ್ಲೇ ನನಗಿದ್ದಷ್ಟು ಒಡನಾಟ ಬಹುಶಃ ನಾಡಿಗರಿಗೆ ಬೇರೆ ಯಾರು ಕೂಡ ಇರಲಿಲ್ಲ. ಈ ಕಾರಣದಿಂದ ನಾಡಿಗರನ್ನ ಬಹಳ ಪ್ರೀತಿಯಿಂದ ನಾನು ಸುಮತಿ ಅಂತಲೇ ಕರೀತಿದ್ದೆ. ಏಕವಚನದಲ್ಲೇ ಮಾತಾಡ್ತಿದ್ದೀವಿ ಇಬ್ಬರು. ಅವರು ನನಗೆ ತಮ್ಮ ಅಂತಲೇ ಕರೀತಿದ್ರು. ತಾವು ಬರೆಯುವಂಥ ಪತ್ರಗಳಲ್ಲೇ ಸಹಿತ ಪ್ರೀತಿಯ ತಮ್ಮ ಅಂತಲೇ ಬರೀತಿದ್ರು. ನನಗಿಂತ 4.5 ವರ್ಷ ದೊಡ್ಡವರಾಗಿದ್ದರಿಂದ ನನಗೆ ಅವರ ಅಣ್ಣ, ನಾನು ಅವ್ರ ತಮ್ಮ ಅಂಥ ಒಂದು ಭಾವನೆಯನ್ನು ಉಳಿಸ್ಕೊಂಡೇ ನಾವು ಬೆಳ್ಕೊಂಡು ಬಂದಿದ್ವಿ. ಕಡೆತನಕನೂ ಈ ಪ್ರೀತಿಯ ಸಂಬಂಧವನ್ನು ನಾವು ಕೆಡಿಸಿಕೊಳ್ಳಿಲ್ಲ, ಎಂದೂ ಕಳ್ಕೊಳ್ಳಿಲ್ಲ. ಯಾವಾಗಲೂ ನಗ್ತಾ ಇರೋರು, ಏನು ಹೇಳಿದ್ರು ನಗ್ನಗ್ತ ತೀರಿಸಿಬಿಡೋದು, ಅದಕ್ಕೊಂದು ಚೇಷ್ಟೆ ಹೇಳೋದು, ಒಂದು ಉದಾಹರಣೆ ಹೇಳೋದು, ಒಂದು ಜೋಕ್ ಮಾಡೋದು, ಮತ್ತು ಮುಂದಿನ ಸುದ್ದಿಗೆ ಹೋಗಿಬಿಡೋದು, ಇದು ಭಾಳ ಕಡಿಮೆ ಜನರಲ್ಲಿ ನಾನು ಕಂಡಿದ್ದು. ನಾಡಿಗರಲ್ಲಿ ಮಾತ್ರ ಇಂಥ ಒಂದು ವಿಚಿತ್ರ ವಿಶಿಷ್ಟವಾದಂಥ ಒಂದು ಸ್ವಭಾವ ಇತ್ತು. ಇವತ್ತು ನಮ್ಮಿಬ್ಬರ ಒಡನಾಟದ ಅನೇಕ ಸಂಗತಿಗಳಲ್ಲಿ ಕೆಲವು ಸಂಗತಿಗಳನ್ನು ಮಾತ್ರ ಹೇಳ್ತೇನೆ. ನಮ್ಮಿಬ್ಬರ ಒಡನಾಟದ ಈ 54 ವರ್ಷ ಅಂತಂದರೆ 1964 ಆರಂಭದಿಂದ ಆರಂಭ ಆಯಿತು. ಆ ವರ್ಷದ ಆರಂಭದಲ್ಲಿ ನಂದೊಂದು ಮೊದಲನೇ ಕವನ ಸಂಕಲನ ನೀನಾ ಪ್ರಕಟ ಆಯಿತು. ಒಂದಿನ ಅನಿರೀಕ್ಷಿತವಾಗಿ ಸುಮತೀಂದ್ರ ನಾಡಿಗರ ಪತ್ರ ನನಗೆ, ಒಬ್ಬ ಸಾಹಿತಿ, ಆ ಕಾಲಕ್ಕಾಗಲೇ ಹೆಸರಾದಂಥ ಒಬ್ಬ ಸಾಹಿತಿ, ಒಬ್ಬ ಅಪರಿಚಿತ ವ್ಯಕ್ತಿಗೆ ಮೊದಲ ಸಂಕಲನ ಬರೆದಂಥ ನನಗೆ ಸ್ವತಃ ಪತ್ರ ಬರೆದರು. ನಿಮ್ಮ ಕವಿತೆಗಳನ್ನು ನಾನು ಓದಿದ್ದೇನೆ, ಆವಾಗ ಅದು ಬಹುಚಂದಲ್ಲೇ ಬರೆದಿದ್ದ ಪತ್ರ ಅದು, ನಿಮ್ಮ ಕವಿತೆಗಳನ್ನು ಓದಿದ್ದೇನೆ, ನಿಮ್ಮಲ್ಲಿ ಇಷ್ಟು ಮಾತ್ರ ನಿಜ, ನಿಮ್ಮಲ್ಲಿ ಒಂದು ಅಸಾಧಾರಣವಾದದ್ದು ಏನೋ ಇದೆ ಅಂತ ಬರೆದಿದ್ದ ನಾಡಿಗರು. ಇದಾದ ಸ್ವಲ್ಪ ದಿನಕ್ಕೆ ಮತ್ತೊಂದು ಪತ್ರ ಬಂತು. ನನ್ನ ಅನಿಸಿಕೆಗಳನ್ನು ನನ್ನ ಭಾವ ಅಂದರೆ ಅವರು ಪಿ ಶ್ರೀನಿವಾಸರಾವ್, ಅವ್ರ ಹೆಂಡತಿ ಅಣ್ಣ, ಭಾಳ ದೊಡ್ಡ ವಿದ್ವಾಂಸರು. ಪಿ ಶ್ರೀನಿವಾಸರಾವ್ ನನಗೆ ಓದಲಿಕ್ಕೆ ಹೇಳಿದರು. ಓದಿ ಅನೇಕ ಪದ್ಯಗಳನ್ನು ಸ್ವತಃ ವಿಶ್ಲೇಷಣೆ ಮಾಡಿದರು. ನಾವಿಬ್ಬರೂ ಕೂಡ್ಕೊಂಡು ಓದಿ ನಿಮ್ಮ ಕವಿತೆಗಳ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದೆವು. ನಾನು ಅವುಗಳ ಬಗ್ಗೆ ಪ್ರಜಾಮತದಲ್ಲಿ ಒಂದು ವಿಮರ್ಶೆ ಬರಿತೀನಿ ಅಂದರು. ಆ ಪತ್ರ 2ನೇ ಪತ್ರ. ನನಗೇನು ಹೇಳಬೇಕೋ ತಿಳಿಯಲಿಲ್ಲ. ಇಷ್ಟು ದೊಡ್ಡ ಮನಸ್ಸಿನಿಂದ ಬರೆದಾರಲ್ಲ, ಅದೇ ಒಂದು ದೊಡ್ಡ ಅಪರೂಪದ ಗುಣ ಇವ್ರದು ಅಂತ ಮೊದಲ ಸಲ ಅನಿಸ್ಬಿಡ್ತು ನನಗೆ. ಆ ಪತ್ರ ಬಂದ ಸ್ವಲ್ಪ ದಿನಕ್ಕೆ ಆ ತಮ್ಮ ಬರವಣಿಗೆಯನ್ನು ಪತ್ರಿಕೆಯಲ್ಲಿ ಕೊಟ್ಟಿದ್ದರು. ಅದರ ಒಂದು ಪ್ರತಿಯನ್ನು ಕೂಡ ನನಗೆ ಕಳಿಸಿದ್ರು. ಆ ಕಾಲಕ್ಕೆ ಕೈಬರಹ ಮಾತ್ರ, ಬೇರೆ ಯಾವ ಮಾಧ್ಯಮಗಳು ನಮಗಿರಲಿಲ್ಲ. ಅದರ ಪ್ರತಿಯನ್ನು ಕೂಡ ನನಗೆ ಕಳಿಸಿದ್ರು. ಆಮೇಲೆ ಮುದ್ರಣವಾದಂಥ ಪ್ರತಿಯನ್ನು ಕೂಡ ನಾನು ನೋಡಿದೆ. ಭಾಳ ಚೆನ್ನಾಗಿ ಬರೆದಿದ್ದರು. ಅದರಲ್ಲಿ ನನ್ನ ಕೆಲವು ದೋಷಗಳನ್ನು ಕೂಡ ಹೇಳಿದರು. ಮೊದಲನೇ ಸಂಕಲನದಲ್ಲಿ ಮೊದಲನೆಯ ಕವಿತೆಯನ್ನು ಪ್ರಕಟ ಮಾಡುವಂಥ ಒಬ್ಬ ಕವಿಗೆ ಇರಬಹುದಾದಂಥ ಕೆಲವು ದೋಷಗಳನ್ನು ಕೂಡ ತೋರಿಸಿದರು. ಅದರ ಜೊತೆಗೇ ಮೆಚ್ಚುಗೆಯ ಹೆಚ್ಚಿನ ಮಾತುಗಳನ್ನು ಹೇಳಿದ್ದು ನನ್ನನ್ನು ಎತ್ತಿ ಹಿಡಿದಿತ್ತು. ಅವರು ಮತ್ತು ಅವರಂಥ ಇತರ ಕೆಲವು 3-4 ಜನ ಸ್ನೇಹಿತರು ಅವಾಗ ಬರೆದಂಥ ವಿಮರ್ಶೆಗಳು ನನ್ನನ್ನು ಆ ಕೃತಿಯ ಮೂಲಕ ಭಾಳ ಎತ್ತಿ ಹಿಡಿದಿದ್ದು. ಮುಂದೆ ಅದೇ ವರ್ಷ ಆಗಸ್ಟ್ ತಿಂಗಳೊಳಗೆ ನಾನು, ಚಂದ್ರಶೇಖರ್ ಪಾಟೀಲ್ ಮತ್ತು ಗಿರೆಡ್ಡಿ ಕೂಡಿ ಸಂಕ್ರಮಣವನ್ನು ಪತ್ರಿಕೆ ಆರಂಭ ಮಾಡಿದ್ದೀವಿ. ನಾನು ಸಹಜವಾಗಿ ಅಂದೆ, ಸುಮತೀಂದ್ರ ನಾಡಿಗೆ ನನ್ನ ನೇನಾದ ಬಗ್ಗೆ ವಿಮರ್ಶೆ ಬರೆದಿದ್ದರು. ಅಂದುಕೊಳ್ಳೇ ಪಾಟೀಲ ಇಲ್ಲ, ಭಾಳ ಒಳ್ಳೆಯ ಹೆಸರು, ಈಗ ಅವ್ರ ಹೆಸರು ಭಾಳ ಚಲೋ ಇದೆ, ಎಲ್ಲ ಕಡೆಯೂ ಒಳ್ಳೆ ಮಾತಾಡ್ತಾರೆ ಅವರು, ಮತ್ತು ಇಂಗ್ಲೀಷ್ ಪ್ರೊಫೆಸರ್ ಅವರು, ಕನ್ನಡ ಸಾಹಿತ್ಯವನ್ನು ಭಾಳ ಚಲೋ ಓದ್ಕೊಂಡಾರ, ಮತ್ತು ನಿರರ್ಗಳವಾಗಿ ಅವ್ರು ಮಾತಾಡೋದನ್ನು ಜನ ಹೇಳಿದ್ದು ನಾ ಕೇಳೇನಿ, ಅದಕ್ಕೆ ಅವ್ರನ್ನ ಕರೆಸೋಣ ಅಂದರು. ಅವರೆಲ್ಲಿ ಇರ್ತಾರೆ ಅಂದೆ ನಾನು. ಅವರು ಗೋವಾದೊಳಗೆ ಮಡ್ಗಾವ್ ಅಂತೂರೊಳಗೆ ಇರ್ತಾರೆ, ಅಲ್ಲಿ ಇಂಗ್ಲೀಷ್ ಪ್ರೊಫೆಸರು. ನನಗೆ ಅವರು ಎಲ್ಲಿರ್ತಾರಂತೂ ಗೊತ್ತಿರಲಿಲ್ಲ, ಬೆಂಗಳೂರಿಂದ ಇರ್ತಾರಂತ ತಿಳ್ಕೊಂಡಿದ್ದೆ ನಾನು. ಸೊ ಮಡ್ಗಾಂವದಿಂದ ಅವ್ರನ್ನ ಕರೆಸೋಣ ಅಂತಾಯಿತು. ಹಂಗೆ ನೀನ ಪತ್ರ ಬರೀಪ್ಪ ಅಂದೆ. ಪಾಟೀಲ್ರವ್ರಿಗೆ ಪತ್ರ ಬರೆದ್ರು. ಎರಡು ದಿನ ಮೊದಲೇ ನಾಡಿಗರು ಬಂದರು. ಬರೋಕ್ಕಿಂತ ಮೊದಲು ನಾನು ಇಂಥ ಬಸ್ಸಿಗೆ ಬರ್ತೇನೆ, ನಾನು ಕರ್ಕೊಂಡು ಹೋಗಬೇಕು ನೀವು. ಆಮೇಲೆ ನಾನು ಕರ್ಕೊಂಡು ಹೋಗೋ ಜವಾಬ್ದಾರಿ ಹೊತ್ತಿದ್ದೆ. ನಾನು ನಾಡಿಗರಿಗೆ ಪತ್ರ ಬರೆದೆ, ಅವ್ರು ಕೊಟ್ಟಿದ್ದೆ ಮಡ್ಗಾಂವ್ ಕಾಲೇಜಿನ ಚೌಗ್ಲೆ ಕಾಲೇಜಿನ ವಿಳಾಸಕ್ಕೆ. ಅವ್ರು ಹೇಳಿದರು, ಭಾಳ ಮೋಜಿನ ಸಂಗತಿ ಅದು, ನಾನು ಧಾರವಾಡ ಬಸ್ ಸ್ಟ್ಯಾಂಡಾಗಿ ಇಳಿತೀನಿ, ಇಂಥ ಗೋವಾ ಬಸ್ನಿಂದ ಇಳಿದುಕೊಳ್ಳಿ ಎಷ್ಟೋ ಜನ ಇಳಿತಿರ್ಬೋದು, ಆದರೆ ಯಾರ ತಲೆ ಮೇಲೆ ಒಂದೇ ಒಂದು ಕರೆ ಕೂದಲಿರೋದಿಲ್ಲ, ಎಲ್ಲ ಬಿಳಿ ಕೂದಲಿರ್ತಾವ, ಅವನೇ ನಾಡಿಗ ಅಂತ ತಿಳ್ಕೊಂತು. ಅದೇ ಆ ಕಾಲಕ್ಕೇ ನಾವು ಇಷ್ಟು ವಯಸ್ಸಿಗೆಲ್ಲ ಬಿಳಿ ಕೂದಲದವನು ಇವರಿಗೆ ಅಂದರೆ ಭಾಳ ವಯಸ್ಸಾಗಿರ್ಬೇಕು ಅಂತ ತಿಳ್ಕೊಂಡೆ ಅವ್ರ ಬರಪತ್ರದ ಮೇಲಿಂದ. ಆ ನಿರರ್ಗಳವಾಗಿ ನಿಷ್ಪಕ್ಷವಾಗಿ ನಿರ್ಲಿಪ್ತವಾಗಿ ತನ್ನ ಬಿಳಿ ಕೂದಲದ ಬಗ್ಗೆ ಬರೆದಿದ್ದ. ನಂತರ ಅನೇಕ ಕವಿತೆಗಳಲ್ಲೂ ಕೂಡ ಆ ಬಿಳಿ ಕೂದಲದ ಬಗ್ಗೆ ಆತ ಪದ್ಯಗಳನ್ನು ಬರೆದಿದ್ದ. ಅವ್ನು ಹೇಳಿದ್ದು, ಆ ಬಿಳಿ ಕೂದಲು ಒಂದೇ ಒಂದು ಕರೆಯದಿರ್ದಂಗೆ ಯಾರ್ದು ಇರ್ತದೆ ಅವ್ರನ್ನ ನಾಡಿಗೆ ಅಂತ ತಿಳ್ಕೊ. ತಕ್ಷಣ ಇವ್ರನ್ನ ಗುರ್ತ ಹೇಳಿದೆ ನಾನು, ನಾಡಿಗೆ ಅಂತ. ಹೌದು ನಾನೇ, ನಾನು ಪಟ್ಟಣ ಶೆಟ್ಟಿ, ಗೊತ್ತಾಯ್ತು ನೀವು ಬರ್ತೀರಂತ ಬರೆದಿದ್ದಿರಲ್ಲ. ಇಬ್ಬರು ಕೂಡ್ಕೊಂಡು ಚಂಪನ ರೂಮಿಗೆ ಹೋದಿವಿ. ಉದಯ ಹಾಸ್ಟೆಲ್ನಾಗ ಅವಾಗ ಚಂಪ ವಾರ್ಡನ್ ಆಗಿದ್ದ. ಅಲ್ಲೇ ಅವನ ರೂಮ್ನಾಗೇ ಅಲ್ಲೇ ಉಳಿಸಿದ್ವಿ. ಎರಡು ದಿನ ಅಲ್ಲೇ ಉಳ್ಕೊಂಡ್ರು. ಆರಾಮ್ ಎಲ್ಲ ಹರಟಿ ಹೊಡೆದಿವಿ, ಮಾತಾಡಿದ್ವಿ. ಈ ನಮೂನಿ ನಮ್ಮ ಸ್ನೇಹ ಆರಂಭ ಆಯಿತು. ಈ ನಾಡಿಗರು ಎಲ್ಲಿದ್ದರು ಮೊದಲ ಕೇಳಿಕೊಂಡೆ ನಾನು. ಇಲ್ಲ, ನಾನು ದೊಡ್ಡ ಕಥೆ ಅದ ಬಿಡು ಅಂದ. ಮುಚ್ಚು ಮರಿ ಇಲ್ಲದೇ ಹೇಳಿದೆ. ಒಮ್ಮೆ ಲಿಂಗರಾಜ್ ಕಾಲೇಜಿನೊಳಗೆ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ನಮ್ಮ ಗೆಳೆಯ ಕಂಬಾರ್ ಇವರು ವಿದ್ಯಾರ್ಥಿಯಾಗಿದ್ದ. ಅಲ್ಲಿ ಎ ಕೆ ರಾಮಾನುಜನ್, ಪಿ ಶ್ರೀನಿವಾಸರಾವ್ ನಾಡಿ ಒಟ್ಟಿಗೆ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೊಫೆಸರ್ ಆಗಿದ್ದರು ಅವಾಗ. ಮತ್ತು ಅಲ್ಲಿಂದ ಯಾಕೆ ಬಿಟ್ಟು ಹೋಗ್ರಿ ಅಂದೆ. ಅದಕ್ಕಿಂತ ಚಲೋ ಕಾಲೇಜ್ ಸಿಕ್ತು, ಬಾಂಬೆಗೆ ಹೋದಿವಿ ನಾವೆಲ್ಲರೂ. ಬಾಂಬೆಗೆ ಹೋದರು. ಬಾಂಬೆದು ಯಾವ ಕಾಲೇಜ್ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಅಲ್ಲಿಂದ ರಾಮಾನುಜನ್ ಅವರು ಅಮೇರಿಕಕ್ಕೆ ಹೋದರು, ಆಮೇಲೆ ಶ್ರೀನಿವಾಸರಾವ್ ಅವರು ಅಮೇರಿಕಕ್ಕೆ ಹೋದರು. ನಾಡಿಗರು ಅಲ್ಲಿಂದ ವಾಪಸ್ ಗೋವಾಕ್ಕೆ ಬಂದರು. ನಾಡಿಗನ ಮನೆಯೊಳಗೆ ಅವರು ಹೆಂಡತಿ ಮಾಲತಿ ಮತ್ತು ಮೊದಲನೇ ಮಗಳು ಸ್ವಪ್ನ ಇದ್ದರು, ಸಣ್ಣ ಮಗು. ಅವರ ಮಾಲತಿ ಅಣ್ಣಂದಿರಿಬ್ಬರು ನಾಗರಾಜರಾವ್ ಅಂತೊಬ್ಬರು, ಕೃಷ್ಣಮೂರ್ತಿ ಅಂತಿದ್ದರು. ದೊಡ್ಡ ಅಣ್ಣ ಶ್ರೀನಿವಾಸರಾವ್ ಅವರು ಅಮೇರಿಕಕ್ಕಿದ್ದವರು. ಇವರಿಬ್ಬರು ಚಿಕ್ಕ ಅಣ್ಣಗಳು ಅಲ್ಲೇ ಮನೆಯಲ್ಲೇ ಇದ್ದರು. ಅವತ್ತು ನಾಡಿಗೆ ಬರೀ ಕನ್ನಡ ಸಾಹಿತ್ಯ ಇಂಗ್ಲೀಷ್ ಸಾಹಿತ್ಯದ ಓದಷ್ಟೇ ಅಲ್ಲ, ಕೊಂಕಣಿ ಸಾಹಿತ್ಯಗಳನ್ನು ಗುರುತ ಮಾಡಿಕೊಂಡಿದ್ದರು, ಮರಾಠಿ ಸಾಹಿತ್ಯಗಳನ್ನು ಗುರುತ ಮಾಡಿಕೊಂಡಿದ್ದರು. ಮರಾಠಿಯನ್ನು ಚಲೋ ಮಾತಾಡ್ತಿದ್ರು, ಕೊಂಕಣಿನೂ ಚಲೋ ಮಾತಾಡ್ಬಿಡ್ತಿದ್ರು. ಇದು ಹೆಂಗೆ ಕಲ್ಕೊಂಡಿರಿ ಅಂದೆ ನಾನು. ಕಲಿಯೋದಕ್ಕೇನು, ಕನ್ನಡ ಭಾಳ ಚಲೋ ಇದ್ರೆ ಯಾವ ಭಾಷೆ ಆದರೂ ಬರ್ತದಲ್ಲ ಅಂತ. ಆವಾಗಿನಿಂದ ನನಗೂ ಕನ್ವಿನ್ಸ್ ಆಯಿತು. ಮಗ್ದಿ ಮನಂಬುಗುವಂಥ ಒಂದು ಮಾತಿದು, ಕನ್ನಡ ನಮ್ಮ ಮಾತೃಭಾಷೆ ಚೆನ್ನಾಗಿತ್ತು ಅಂತಂದರೆ ಯಾವ ಭಾಷೆ ಏನಾದರೂ ಕಲಿಬೋದು. ನಾನು ಇಂಗ್ಲೀಷ್ ಕೂಡ ಹಂಗೆ ಕಲ್ಕೊಂಡೇನೆ ನಾನು. ಕನ್ನಡ ಮೂಲಕನೂ ನನಗೆ ಇಂಗ್ಲೀಷ್ ಬಂತು, ಇಂಗ್ಲೀಷ್ ಪ್ರೊಫೆಸರ್ ಆದೆ. ಇಂಥ ಬೇರೆ ಬೇರೆ ಊರುಗಳಲ್ಲೂ ಕೂಡ ಪ್ರಸಿದ್ಧ ಇಂಗ್ಲೀಷ್ ಪ್ರೊಫೆಸರ್ ಅನ್ನಿಸ್ಕೊಂಡೇನೆ ನಾನು, ಕನ್ನಡ ಚಲೋ ಇರೋದ್ರಿಂದನೇ ಅಂತ. ಮತ್ತು ಇದ್ರ ಜೊತೆಗೆ ಇನ್ನೂ ಏನೇನು ನಿಮ್ಗೆ ಗೊತ್ತದ, ನನ್ನ ಭವಿಷ್ಯ ಹೇಳೋದು ಕೂಡ ಗೊತ್ತೈತಿ ಅಂದರು. ಕೈ ನೋಡಿ ಅಂಗೈ ನೋಡಿ ಭವಿಷ್ಯ ಹೇಳೋ ಶಾಸ್ತ್ರವನ್ನು ಕಲ್ಕೊಂಡಿದ್ದರು. ಇದು ಕೂಡ ಅಭ್ಯಾಸದ ತನ್ನ ವಿಸ್ತಾರವನ್ನು ಬೆಳೆಸ್ಕೊಂಡಿದ್ದಂಥ ಒಂದು ರೀತಿ. ಮತ್ತೇನು ಅಂದೆ ನಾನು, ಹೋಮಿಯೋಪತಿ ಧ್ಯಾನ ಇತ್ತು ಅವರಿಗೆ. ಮುಂದೆ ತಮ್ಮ ಮಗಳನ್ನು ಹೋಮಿಯೋಪತಿ ಕಲೀಲಿಕ್ಕೇ ಬೆಳಗಾವ್ ಕಳಿಸಿದ್ರು ಅವರು. ಆ ಡಿಗ್ರಿ ಮಾಡಿಕೊಂಡ್ಳು ಮಗಳು, ಕೊನೆ ತನಕನೂ ಆಕೆ ಹೋಮಿಯೋಪತಿ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರ ಮಗಳು. ಈ ಹೋಮಿಯೋಪತಿ ಆಯುರ್ವೇದ ಇತ್ಯಾದಿ ಅನೇಕ ವೈದ್ಯ ವಿಜ್ಞಾನಗಳನ್ನು ಕೂಡ ನಾಡಿಗರು ತಿಳಿದಿದ್ದರು. ಮತ್ತು ಇದ್ರ ಜೊತೆಗೇ ನಾಡಿಗೆ ಭಾಳ ಚಂದ ಕವಿತಾ ಓದೋರು. ಆಮೇಲೆ ನವಂಬರ್ 1ನೇ ತಾರೀಕು ಬಂದಾಗ ಇಲ್ಲಿ ಟ್ಯಾಗೋರ್ ಹಾಲ್ ಅಂತ ಬಸವ ಮಿಷನ್ ಹೈಸ್ಕೂಲ್ನಾಗ ಹೊಂದಿತ್ತು. ಆ ಟ್ಯಾಗೋರ್ ಹಾಲ್ನೊಳಗೆ ಒಂದು ಸರೋದ್ವಾದನ್ ರಾಜೀವ್ ತಾರಾಣ ತೆರೆದಿತ್ತು. ಮನೋಹರ ಗ್ರಂಥಮಾಲೆ ಅವರು ಅದನ್ನು ಆಯೋಜನೆ ಮಾಡಿದ್ದರು. ಆ ಸರೋದ್ವಾದನ ಕೇಳಲಿಕ್ಕೆ, ಆ ಸಂಗೀತ ಕೇಳಲಿಕ್ಕೆ ಬಂದಿದ್ದ. ಸಂಗೀತದ್ದು ಹುಚ್ಚೈತೆ ಅಲ್ಲ ಪರಿಣಗಾಂಧಿ, ಸಂಗೀತದಲ್ಲಿ ಹುಚ್ಚು ಎಲ್ಲ ಕಡೆ ಇರಬೇಕು, ಹುಚ್ಚೈತೆ ಅಂದಮೇಲೆ ಎಲ್ಲ ಇರ್ತಾವಂತ. ಅಷ್ಟು ಪ್ರೀತಿಯಿಂದ ಮಾತಾಡವ. ನಮ್ಮ ಮನೆಗೆ ಬೆಳಿಗ್ಗೆ ಗಂಟ್ರಾಗ ಯಾರೋ ಬಂದು ಒಳಗೆ ಹೊತ್ಕೊಂಡು ಮಲ್ಕೊಂಡಾರ. ನಮ್ಮ ಅವ್ವನ ಕೇಳಿದೆ, ಯಾರು ಬಂದಾರವ ಅಂದೆ. ಅದಪ್ಪ ದೇವ್ ಬಂದೈತಿ ಅಂದ್ಲ ಅವ್ವ. ಆಕೆಗೆ ದೇವ್ ಅಂದರೆ ದೇವ್ ಅಂದ್ರೆ ಕೆಟ್ಟ ಅರ್ಥ ಆಗಲ್ಲ. ಆಕೆಗೆ ಸುಮತಿ ಅಂದ್ರೆ ಅನ್ನಕ್ಕೆ ಬರ್ತಿದ್ದಿಲ್ಲ, ಸುಮತಿ ಅನ್ನಕ್ಕೂ ಸೇರ್ತಿದ್ದಿಲ್ಲ. ಸುಮತಿ ಅಂದರೆ ಹುಡುಗಿ ಹೆಸರು ಅನ್ನಿಸ್ತಿತ್ತು ಆಕೆಗೆ. ಸುಮತಿ ಅಂದ್ರೆ ಅನ್ನಕ್ಕೆ ಬರ್ತಿದ್ದಿಲ್ಲ ಮಗನ ಬಾಯಾಗ. ನಾಡಿಗಂತ ನಾವು ಹೇಳತ್ತಿದ್ದಿಲ್ಲ, ದೆವ್ವ ಅಂತಿದ್ದ ಆಕೆ. ಯಾಕೆ ದೆವ್ವ ಅಂತೀವ ಅಂದೆ ನಾನು. ನೋಡಪ್ಪ ಮುಂಜಾನೆ 4 ಗಂಟೆಗೆ 5 ಗಂಟೆಗೆ ಬರ್ತಾರೆ, ಕತ್ತಲ್ದಾಗ ಬರ್ತಾರೆ, ದಾಡ್ ದಾಡ್ ಬಾಗ್ಲ ಬಡಿತಾರೆ, ನಾ ಬಾಗ್ಲೇ ತೆಗಿತೀನಿ, ಇವ್ರು ನಿಮ್ಮ ಗೆಳೆಯರಂತ ಗೊತ್ತಾಕತಿ, ಬರ್ತೇನೆ ಒಳಗೆ ಬಂದು ಮಕ್ಕೊಂಬಿಡ್ತಾರೆ. ಅದಕ್ಕೆ ದೆವ್ವ ಅಂತೇನೆ ಅಲ್ಲ, ಇವ್ ಎದ್ದು ಕೂಡಲೇ ಹೇಳಿದೆ ನಾನು, ನಮ್ಮವ ನಿನಗೆ ದೆವ್ವ ಅಂತ ನೋಡಪ್ಪ ಅಂತ. ದೆವ್ವ ಅನ್ಲಿ, ದೆವ್ ದೆವ್ವ ಅಂತ ಎರಡು ಸಲ ಅನ್ನೋದಿಲ್ಲ, ಎರಡು ಸಲ ಅಂದ್ರೆ ನಮ್ಮ ಮತ್ತೆ ಎದ್ದು ಕುಂತು ಬಿಡ್ತೇನೆ, ಒಮ್ಮೆ ದೆವ್ವ ಅಂದರೆ ಹೊತ್ಕೊಂಡು ಮಕ್ಕೊಂಬಿಡ್ತೇನೆ ಅಂದ. ಇಷ್ಟು ಪ್ರೀತಿಯಿಂದ ಮಾತಾಡಿದ, ನಮ್ಮ ಕುಟುಂಬದ ಒಬ್ಬ ಸದಸ್ಯ ಆದಂಗೆ ಆಗಿಬಿಟ್ಟ ಈ ದೆವ್ವ. ಕೊನೆಯವರೆಗೂ ನನಗೆ ಅಷ್ಟು ಆತ್ಮೀಯ ಗೆಳೆಯನಾಗಿ ಉಳ್ಕೊಂಡ. ನಾಡಿಗಿನ ಆ ಹೆಸರು ಕೂಡ ನಮ್ಮ ಅವ್ವಗೂ ಭಾಳ ಪ್ರೀತಿ ಇದೆ, ಕಡತನಕ ನಾನು ದೆವ್ವನ ಅಂತಿದ್ದೆ. ಮುಂದೆ ಜನವರಿ 70 ಕೆಲವು ಪ್ರಸಂಗಗಳು ನನಗೆ ಹೇಳ್ತಾ ಇದ್ದೇನೆ. ದಾವಣಗೆರೆಯೊಳಗೆ ಒಂದು ದೊಡ್ಡ ಸಾಹಿತ್ಯ ಸಮ್ಮೇಳನ ಜರುಗಿತು, ಭಾಳ ಐತಿಹಾಸಿಕವಾದಂಥ ಸಮ್ಮೇಳನ ಅದು ಕೂಡ. ಬಹುಶಃ ಅನಂತಮೂರ್ತಿ ಅದಕ್ಕೆ ಅಧ್ಯಕ್ಷರಾಗಿದ್ದರು, ಅಲ್ಲಿನೂ ಅಡಿಗರು ಬಂದಿದ್ದರು, ನಮ್ಮ ಪಾಟೀಲ್ ಕವಿತೆಗಳನ್ನು ಓದೋರಿದ್ದರು. ಅಲ್ಲೇ ಈ ನಾಡಿಗರದನ್ನು ಕಾವ್ಯವಾಚನೆ ಇತ್ತು. ನಮ್ಮನ್ನೆಲ್ಲರನ್ನೂ ಹುರಿದುಂಬಿಸಿ ಧಾರವಾಡದಿಂದ ಹೋಗು ನಡ್ರಿ ಅಂತ ದಾವಣಗೆರೆಗೆ ಕರ್ಕೊಂಡು ಹೋಗಿದ್ದು ನಾಡಿಗ. ಇದಾದಮೇಲೆ ಮತ್ತೊಮ್ಮೆ ಕರ್ನಾಟಕ ಯೂನಿವರ್ಸಿಟಿಯವರು ಪ್ರತಿ ವರ್ಷ ಕವಿ ದಿನ ಅಂತ ಮಾಡ್ತಾರೆ ಜನವರಿ, ಬೇಂದ್ರೆ ಅವ್ರ ನೆನಪಿನೊಳಗೆ ಕೆಲವು ಪ್ರಸಂಗಗಳನ್ನಷ್ಟೇ ಹೇಳ್ತಿರ್ತೀನಿ. ಆ ಕವಿ ದಿನ ಅಂತ ಮಾಡಿ ಬೇಂದ್ರೆ ಅವ್ರ ಬಗ್ಗೆ ಒಂದು ವಿಶಿಷ್ಟ ವ್ಯಾಖ್ಯಾನವನ್ನು ಮಾಡಿಸ್ತಾರೆ. ಬೇಂದ್ರೆ ಅವ್ರ ಬಗ್ಗೆ ಮೊದಲಿನಿಂದಲೂ ಭಾಳ ಪ್ರೀತಿಯಿಂದ ಅವರನ್ನು ಮೆಚ್ಚಿಕೊಂಡು ಬರೆಯು ಹೇಳ್ತಾ ಇದ್ದಂಥ, ಹೋದಲ್ಲೆಲ್ಲ ಬೇಂದ್ರೆ ಕವಿತೆಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಂಥ ನಾಡಿಗರ ಬಗ್ಗೆ ಆ ಕಾಲಕ್ಕಾಗಲೇ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು. ಕರ್ನಾಟಕ ವಿಶ್ವವಿದ್ಯಾಲಯದವರು ನಾಡಿಗರನ್ನು ಬೇಂದ್ರೆ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಕರೆಸಿದ್ರು ಕವಿ ದಿನ. ಆವಾಗೂ ಕೂಡ ಒಂದಿನ ಎರಡು ದಿನ ವಿಶ್ವವಿದ್ಯಾಲಯದ ಗೆಸ್ಟ್ ಹೌಸು, ಆಮೇಲೆ ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದ. ಈ ಮಧ್ಯೆ ಮತ್ತೊಂದು ಬೇರೆ ಪ್ರಸಂಗ ಆಯಿತು, 96 ಒಂದು ಪ್ರಸಂಗದ ಬಗ್ಗೆ ಹೇಳ್ತೀನಿ. ಆಗ ಆ ಹೊತ್ತಿಗೆ ನಾಡಿ ದಿಲ್ಲಿಯೊಳಗೆ NBT ಚೇರ್ಮನ್ ಆಗಿದ್ದರು. ನಮ್ಮ ಕನ್ನಡದ ಒಬ್ಬ ಸಾಹಿತಿ ನ್ಯಾಷನಲ್ ಬುಕ್ ಟ್ರಸ್ಟ್ದ ಚೇರ್ಮನ್ ಆಗಿದ್ದು ಮೊದಲನೇ ಸಲ. ನನಗೂ ಭಾಳ ಸಂತೋಷ ಆಗಿತ್ತು, ದಿಲ್ಲಿಗೆ ಅದಾರ ಇವ್ರನ್ನ ಹೆಂಗೆ ಭೇಟಿ ಆಗ್ಬೇಕು ನನಗೆ ಗೊತ್ತಿರಲಿಲ್ಲ. ಆದರೆ ನಾನು ಅಕಸ್ಮಾತ್ ಆ ನವಂಬರ್ದೊಳಗೆ, ಆವಾಗ ನಾನು ಕೇಂದ್ರೀಯ ಹಿಂದಿ ಸಂಸ್ಥಾನ ಅಂತ ಒಂದಿತ್ತು, ಅದರ ಒಂದು ಮೀಟಿಂಗಿಗೆ ದಿಲ್ಲಿಗೆ ಹೋಗಿದ್ದೆ. ಅಲ್ಲಿಂದ ನನಗೊಂದು ಹೊಸ ಒಡನಾಟ. ಮತ್ತೆ ಆ ಮರುದಿವಸ ಅವರು ನಮ್ಮಲ್ಲೇನೋ ಬರಬೇಕು ನೀನು ಅಂತ ಹೇಳಿ ತಾವು ಉಳ್ಕೊಂಡಂಥ ಗೆಸ್ಟ್ ಹೌಸ್ನ ಕರ್ಕೊಂಡು ಹೋಗಿದ್ದರು. ಆಮೇಲೆ ಅವರು ಒಂದು ಕರ್ನಾಟಕ ಹೋಟೆಲ್ ಅಂಥೇಳಿ ಅಲ್ಲೇ ಆ ರೆಸ್ಟೋರೆಂಟ್ ಅದು, ಅಲ್ಲಿ ಹೋಗಿ ಇಲ್ಲಿ ದೋಸೆ ನಿನಗೆ ಯಾರು ಕೊಡ್ಬೇಕು ಬಾ ಇಲ್ಲಿ ದೋಸೆ ತಿನ್ನು ಅಂತಂದು ಹೇಳಿ ದೋಸೆ ತಿನ್ನಿಸಿದ್ರು. ನನಗೆ ಅದಕ್ಕಿಂತ ಮುಖ್ಯ ಆಗಿದ್ದು ಅಂದರೆ ನಾನು ಮೋಹನ್ ರಾಕೇಶ್ ಅಂತ ಹಿಂದಿಯ ಭಾಳ ದೊಡ್ಡ ನಾಟಕಕಾರರು, ಅವರ ಆಷಾಢದ ಒಂದೇ ನಾಟಕ ಬರೆದಿದ್ದೆ, ನಾನು ಅನುವಾದ ಮಾಡಿದ್ದು. ರಾಕೇಶ್ ಅವರು ಎಲ್ಲ ನಾಟಕಗಳನ್ನ ಕನ್ನಡಕ್ಕೆ ತಂದೇನೆ. ಅವರ ಪತ್ನಿ ಅನಿತಾ ರಾಕೇಶ್ ನನಗೆ ಭಾಳ ಪತ್ರ ವ್ಯವಹಾರದ ಮೂಲಕ ಪರಿಚಯ ಆಗಿದ್ದರು. ಅವ್ರ ಮನೆಗೆ ಒಮ್ಮೆ ಹೋಗಿ ಬರಬೇಕಲ್ಲ ಅಂದೆ ನಾನು, ಎಲ್ಲಿ ಹೇಳೋ ಅಡ್ರೆಸ್ ಕೊಡು ನಾ ಕರ್ಕೊಂಡು ಹೋಗ್ತೀನಿ. ಮೊತ್ತ ಮೊದಲನೇ ಸಲ ಅನಿತಾ ರಾಕೇಶ್ ಅವ್ರ ಮನೆಗೆ ನಾಡಿಗೆ ನಾನು ಕರ್ಕೊಂಡು ಹೋಗಿತ್ತು. ಅವ್ರ ಮನೆ ಹುಡುಕಿ ಆ BDA ಕಾಂಪ್ಲೆಕ್ಸ್ ಅಂತಲ್ಲಿ ಇರ್ತಿದ್ದು, ಬೇರೆ ಬೇರೆ ಭಾಗದವಲ್ಲೇ ಆ ಕಾಂಪ್ಲೆಕ್ಸ್ನೊಳಗೆ ನಮ್ಮ ಮನೆ ಹುಡುಕೊಂಡು ನೇರವಾಗಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನಾನು ಪರಿಚಯ ಹೇಳ್ತಾ ಇದ್ದರೆ ಅವರು ಈ NBT ಚೇರ್ಮನ್ ಒಬ್ಬರು ಬಂದಾರಲ್ಲ ಅಂತ ಅವರಿಗೂ ಭಾಳ ಸಂತೋಷ ಆಯಿತು. ಅನಿತಾ ರಾಕೇಶ್ ಅವರು ಒಬ್ಬ ಒಳ್ಳೆಯ ಲೇಖಕಿ ಮತ್ತು ಕಥೆಗಾರ್ತಿ, ಇಂಥ ಒಂದು ಪ್ರಸಿದ್ಧ ಸಂಪರ್ಕಗಳನ್ನು ನನಗೆ ನಾಡಿಗರು ನೀಡಿದ್ದು. ಮುಂದದಾದಮೇಲೆ ಅವರು ಮನೆ ಬೇರೆ ಬೇರೆ ಕಡೆಗಿದ್ದರು. ಮೊದಲನೇ ಒಮ್ಮೆ ಅಂತೂ ಅವರು ಬಸವನಗುಡಿಯೊಳಗೆ DVG ಅವ್ರ ಮನೆಯ ಒಂದು ಭಾಗದೊಳಗೆ ಬಾಡಿಗೆ ಇದ್ದರು. ಆವತ್ತಿಗೆ ನಾನು ಹೇಮಾ 2-3 ಬೆಂಗಳೂರಿಗೆ ಅಂತ ಹೋಗಿದ್ವಿ. ಆಗ ನಾಡಿಗರ ಮನೆಯಲ್ಲೇ ಊಟ, ನೀವು ಹೋಟೆಲ್ನಾಗ ಇರೋದು ನಮ್ಮ ಮನೇಲಿ ಊಟ, ಯಾಕಂದ್ರೆ ನಮ್ಮ ಮನೆಗೆ ಇರೋಕ್ಕೆ ಜಾಗ ಕಡಿಮೆ ಇದ್ದಲ್ಲ ಅಂತ. ಅವತ್ತು DVG ಅವ್ರನ್ನ ಮೊದಲನೇ ಸಲ ನಾನು ನೋಡಿದ್ದು. ಅವ್ರ ಮನೆ ಪಕ್ಕದ ದೊಡ್ಡ ಭಾಗದಾಗ ಅವರು, ಒಂದು ಚಿಕ್ಕ ಭಾಗದಾಗ ನಾಡಿಗ ಮತ್ತು ಮಾಲತಿ ಅವರೆಲ್ಲ ಇರ್ತಿದ್ರು. ಅದಾದಮೇಲೆ ಮನೆ ಸ್ವಂತ ಮನೆಯೇ ಇರಲಿಲ್ಲ, ಬೇರೆ ಬೇರೆ ಕಡೆ ಬಾಡಿಗೆ ಮಾಡ್ಕೊತ ಇರ್ತಿದ್ರು. ಮನೆಗೆ ಇವರು ಅಪೂರ್ವ ಅನ್ನುವ ಹೆಸರು, ಅವನ ಮಗನ ಹೆಸರು ಅಪೂರ್ವ, ಮನೆ ಹೆಸರು ಇಟ್ಕೊಂಡು ಬನಶಂಕರಿಯೊಳಗೆ ಒಂದು ಮನೆ ಕಟ್ಟಿಕೊಂಡ್ರು. ಭಾಳ ಚಂದ ಮನೆ, ಜಾಗ ಕೊಂಡಿದ್ರು ಹೆಂಗೋ ಪ್ರಯತ್ನ ಮಾಡಿ. ಆ ಜಾಗದೊಳಗನ ಒಂದೆರಡು ತೆಂಗಿನ ಮರನೂ ಹಚ್ಚಿದ್ರು. ಆ ಮರ ಮೊದಲನೇ ಸಲ ಹೂ ಬಿಟ್ಟಾಗ ಅದ್ರ ಬಗ್ಗೆ ಭಾಳ ಚಂದ ಪದ್ಯಗಳನ್ನ ಬರೆದಾರೆ. ಅವರ ಕವಿತೆಗಳಲ್ಲಿ ಅನೇಕ ಕವಿತೆಗಳಲ್ಲಿ ಈ ತೆಂಗಿನ ಮರಗಳ ಉಲ್ಲೇಖ ಬರ್ತೈತಿ. ಅವನ್ನ ನೆನೆಸ್ಕೊಂಡು ಹೇಳ್ತಾರೆ ಪ್ರೀತಿಯಿಂದ ಅವರು, ಈ ಪ್ರಕೃತಿಯನ್ನು ನಿಸರ್ಗವನ್ನು ಇಷ್ಟು ಮೆಚ್ಚಿಕೊಂಡು ಅದ್ರ ಬಗ್ಗೆ ಬರೆಯುವಂಥ ಕವಿಗಳು ಕೂಡ ನಮ್ಮಲ್ಲಿ ಭಾಳ ಕಡಿಮೆ. ಚಂಪಾ ಒಬ್ಬನೇ ಮಾಡ್ತಾಯಿದ್ರು. ಭಾಳ ವರ್ಷಗಳಿಂದ, ಸುಮಾರು 38 ನಂತರ ನಾನು ಸಂಕಲನ ಅಂತ ಒಂದು ಬೇರೆ ಪತ್ರಿಕೆ, ಅದು ದ್ವೈಮಾಸಿಕ ಪತ್ರಿಕೆಯನ್ನು ಆರಂಭ ಮಾಡಿದೆ ನಾನೇ. ಮುಂದೆ ನಾನು ನನ್ನ ಹೆಂಡತಿ ಇಬ್ಬರು ಕೂಡ್ಕೊಂಡು ಮಾಡಿದೆವು ನಾವು. ಈ ಸಂಕಲನ ಪತ್ರಿಕೆಯನ್ನು ಆರಂಭ ಮಾಡುವ ಹೊತ್ತಿಗೇನು ನಾನು ನೆನೆಸ್ಕೊಂಡಿದ್ದು ನಾಡಿಗನ್ನು, ಸಂಕ್ರಮಣ ಬಿಡುಗಡೆ ಮಾಡಿದ್ದು ನಾಡಿಗ, ಸಂಕಲನವನ್ನು ಕೂಡ ಇವನೇ ಬಿಡುಗಡೆ ಮಾಡಬೇಕು ಅಂತ. ನಾನು ನಾಡಿಗೆ ಬರದೆ ಪ್ರೀತಿಯಿಂದ ಬರ್ತೇನಪ್ಪ, ನನ್ನ ಪತ್ರಿಕೆ ಅದು, ನೀನು ನನ್ನ ತಮ್ಮ, ನಿನ್ನ ಪತ್ರಿಕೆಯನ್ನು ಬಿಡುಗಡೆ ಮಾಡೋಕೆ ನಾ ಬರೆದಿರಿ, ಇನ್ಯಾರು ಬರಬೇಕು ಅಂತ. ಹಂಗಾರೆ ಗದಿಗಿನಾಗ ಇಟ್ಕೋತೇನೆ ಕಾರ್ಯಕ್ರಮ ಅಂದೆ. ಗದಿಗಿನ ಆಯಮ್ಮ ಹಾಲ್ನೊಳಗೆ ಈ ಸಂಕಲನದ ಮೊದಲನೇ ಸಂಚಿಕೆ ಜನವರಿ 14, 2002 ಮೊದಲು ಆ ಪತ್ರಿಕೆ ಮೊದಲ ಸಂಚಿಕೆಯೊಳಗೆ ಅವನು ಲೇಖನವೂ ಕೊಟ್ಟಿದ್ದ. ಆ ಲೇಖನ ಲಂಕೇಶನ್ ಜೊತೆಗೆ ತಮ್ಮ ಸಂಬಂಧವನ್ನು ಇಟ್ಟುಕೊಂಡು ಲಂಕೇಶನ್ ಜೊತೆಗೆ ಅದು ಒಡನಾಟ ಪತ್ರ ವ್ಯವಹಾರವನ್ನು ಕುರಿತು ಒಂದು ಚಂದ ಲೇಖನ ಬರೆದಿದ್ದ. ಅವನ ಅನೇಕ ಲೇಖನಗಳು ಇಂಥವನೇ, ಸಾಹಿತಿಗಳ ಜೊತೆಗೆ ಒಡನಾಟವನ್ನು ಕುರಿತು ಬರೆದಂಥ ಲೇಖನಗಳನ್ನೆಲ್ಲ ಕೂಡಿಸಿ ಕೊನೆಗೆ ಸಾಹಿತ್ಯ ಚರಿತ್ರೆ ಅಂತಲೇ 5-6 ಭಾಗಗಳಲ್ಲಿ ಬೇರೆ ಬೇರೆ ಪುಸ್ತಕಗಳನ್ನು ಪ್ರಕಟ ಮಾಡ್ಯಾನ. ಅವನ 2 ಪುಸ್ತಕಗಳು ಭಾಳ, ಒಂದು ಪುಸ್ತಕ ಅವ ಅಂತ ಮುನ್ನುಡಿ ಬರೆಸ್ಕೊಂಡ ನನ್ನ ಕಡೆಯಿಂದ ಉದ್ಘಾಟನೆ ಅಂತ. ಮೊದಲನೇದ್ದು ನಿಮ್ಮ ಪ್ರೇಮ ಕುಮಾರಿ ಜಾತಕ ಅಂತಂದು ಮೊದಲನೇ ಪುಸ್ತಕ 1964 ಬಂತು. ಆಮೇಲೆ ಕಪ್ಪು ದೇವತೆ ಅಂಥೇಳಿ, ಅವನು ಭಾಳ ಪ್ರೀತಿಯ ಒಬ್ಬ ತನ್ನ ಬಾಲ್ಯದ ಕಳಸ, ಚಿಕ್ಕಮಗಳೂರು ಜಿಲ್ಲೆಯ ಕಳಸದ ಹಿನ್ನೆಲೆ ಇಟ್ಕೊಂಡು ಬರೆದಂಥ. ಅವನ ಮನೆಯೊಳಗೆ ಒಬ್ಬ ಕೆಲಸದವಿದ್ದ ಕಪ್ಪು ಮನುಷ್ಯ, ಕಪ್ಪು ದೇವತೆ ಅಂತ ಅವನಿಗೆ ಹೆಸರಿಟ್ಟು ಆ ಕಪ್ಪು ದೇವತೆ ಅಂತಲೂ ಪುಸ್ತಕಕ್ಕೆ ಹೆಸರಿಟ್ಟು ಬರೆದ. 68ನೇ ಇಸ್ವಿಯೊಳಗೆ ಉದ್ಘಾಟನೆ ಅಂತ ಒಂದು ಕವಿತಾ ಸಂಕಲನ ಮಾಡಿದ. ಈ ಹೊತ್ತಿಗೆ ಅವ ಅಮೆರಿಕಕ್ಕೆ ಹೋಗಿ ಬಂದಿದ್ದ, ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಬಂದು PhD ಮಾಡಿಕೊಂಡಿದ್ದ, ಕೆಲಸ ಸಿಕ್ಕಿಲ್ಲ ಅಂತಕೊಂಡು ಗಾಂಧಿ ಬಜಾರದೊಳಗೆ ಒಂದು ಪುಸ್ತಕದ ಅಂಗಡಿ ಇಟ್ಟಿದ್ದ, ಕರ್ನಾಟಕ ಬುಕ್ ಹೌಸ್ ಅಂತ. ಬಹಳ ಸಫರ್ ಆದ ನಾಡಿಗೆ ಆ ದೃಷ್ಟಿಯಿಂದ. PhD ಮಾಡಿಕೊಂಡಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಬೇಂದ್ರೆ ಕಾವ್ಯದ ನೆಲೆ, ವಿಭಿನ್ನ ನೆಲೆಗಳು ಅಂತೇಳಿ ಅದ್ಭುತವಾದ ಮೊಟ್ಟ ಮೊದಲನೇ ಬೇಂದ್ರೆ ಬಗ್ಗೆ ವಿಶಿಷ್ಟವಾದ ಇಷ್ಟು ಬೃಹತ್ತಾದ ಒಂದು ಪುಸ್ತಕವನ್ನು ಬರೆದಂಥ ನಾಡಿಗ. ಇಂಥವನನ್ನು ಕೂಡ ನಮ್ಮವರು ಒಂದು ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ವಿಶ್ವವಿದ್ಯಾಲಯದೊಳಗೆ ಒಂದು ಕೆಲಸ ಕೊಟ್ಟರು ಕನ್ನಡ ಡಿಪಾರ್ಟ್ಮೆಂಟ್ನಾಗೆ. ಶಿವರುದ್ರಪ್ಪನವರು ಎಲ್ಲ ಸೇರಿ ಪ್ರೀತಿಯಿಂದ ನೋಡಿಕೊಂಡ್ರು. ಆ ಮಾತು ಬೇರೆ. ಆ ಹೊತ್ತಿಗೆ ಅವ ತಾನು ಬರೆದಂಥ ಉದ್ಘಾಟನೆ ಎನ್ನುವ ಕವನ ಸಂಕಲನವನ್ನು ನನಗೆ ಕೊಟ್ಟು ನೀನು ಮುನ್ನುಡಿ ಬರೀಬೇಕು ಅಂದ. ನಾನು ಉದ್ಘಾಟನೆಗೆ ಮುನ್ನುಡಿ ಬರೆದು ಕೊಟ್ಟೆ. ಬಹಳ ಸಂತೋಷದ ಬರದೆ. ಲೀಲಾರಾವ್ ಪದ್ಯಗಳು ಅಂತ ಅದರಲ್ಲಿ 2ನೇ ಭಾಗ. ಮೊದಲನೇ ಭಾಗ ನಾಡಿಗೆ ಬರೆದ ಪದ್ಯಗಳು, 2ನೇ ಭಾಗ ಲೀಲಾರಾವ್ ಪದ್ಯಗಳು ಅಂತ. ಈ ಲೀಲಾರಾವ್ ಪದ್ಯಗಳನ್ನು ನನಗೆ ಮೊದಲು ಓದಿಸಿದ್ದ, ಭಾಳ ಓದಲಿಕ್ಕೆ ಕೊಟ್ಟಿದ್ದ. ಇವು ಲೀಲಾರಾವ್ ಪದ್ಯಗಳು ಹುಟ್ಟಿದ್ದೇ ಧಾರವಾಡದಲ್ಲಿ 1964. ಹೆಂಗೆ ಹುಟ್ಟಿದ್ವು ಅಂತಂದರೆ, ನಾನು ಪಾಟೀಲ್ ಪತ್ರ ವ್ಯವಹಾರಗಳೆಲ್ಲ ನನ್ನ ಮನೆಗೆ ಬರ್ತಿದ್ದು, ಪತ್ರಗಳನ್ನೆಲ್ಲ ನಾನೇ ಓದ್ತಿದ್ದೆ. ಒಂದು ಸಲ ಒಂದು ಕವಿತಾ ಬಂದಿತ್ತು ನಳಿನಿ ದೇಶಪಾಂಡೆ ಅನ್ನೋರ್ದು, ಲ್ಯಾಂಬ್ರೆಟಾ ಮತ್ತು ವೆಸ್ಪಾ ಹತ್ತಿ ಅಂತ ಒಂದು ಪದ್ಯ ಬರೆದವರು ನಳಿನಿ ದೇಶಪಾಂಡೆ. ನಾನಂದೆ ನಮ್ಮ ಕಡೆ ದೇಶಪಾಂಡೆ ಅಂದರೆ ನಳಿನಿ ಅಂತ ಬರೀತಾರೆ, ನಳಿನಿ ಅಂತ ಯಾರೂ ಬರೆಯೋದಿಲ್ಲ, ಇದೇನೋ ಅಕ್ಷರಗಳು ಮಾತ್ರ ಮೈಸೂರು ಕಡೆಯವರು ಇದ್ದಂಗೆ ಅದಾವಲ್ಲ ಅಂತಂದೆ. ನಾನು ಪತ್ರ ಎಲ್ಲ ನೋಡ್ಕೊತ ಇದ್ದೆ, ನಾಡಿಗೆ ತಾಯಿಲ್ಲ ನನ್ನ ಕೈಯಾಗಂದ. ಅವತ್ತಿದ್ದ ಮಾಡಿ ನೋಡಿದವನೇ ಅಕ್ಷರ ನೋಡಿ, ನನಗೆ ಗೊತ್ತೈತಿ ಇವರು ಅಂದ. ಒಂದು ಪತ್ರ ಅದಕ್ಕೆ ಸಹಿ ಇಲ್ಲ, ಯಾರು ತಮ್ಮ ಹೆಸರು ಬರೆದಿಲ್ಲ, ನಳಿನಿ ದೇಶಪಾಂಡೆ ಅಂತ ಹೆಸರು ಬರೆದಾರೆ, ಅದೇ ಹೆಸರು. ನೋಡಿದವನ ಅಕ್ಷರ ನೋಡಿ, ಇದು ಪೂರ್ಣಚಂದ್ರ ತೇಜಸ್ವಿ ಪತ್ರ ಅಂದ ತಕ್ಷಣ. ಅಂದರೆ ಕರ್ನಾಟಕದೊಳಗೆ ಯಾರ್ಯಾರು ಆ ಕಾಲಕ್ಕೆ ಬರೀತಿದ್ರು ಎಲ್ಲರ ಹಸ್ತಲಿಪಿಗಳ ಸಹಿತ ಗೊತ್ತಿದ್ದು ಅವಂಗೆ. ಅಷ್ಟರ ಮಟ್ಟಿಗೆ ಅವನ ಪ್ರತಿಭೆ, ನೆನಪು. ಇದು ಬರೀಬೇಕಾದ ಪತ್ರ ನೀವು ಅವ್ರಿಗೆ ಬರೀ, ನಿಮ್ಮ ಪತ್ರ ಮುಟ್ತು ಅಂತಕೊಂಡು, ನಿಮ್ಮ ಕವಿತೆ ಮುಟ್ತು ಅಂತಕೊಂಡು ನೀನು ತೇಜಸ್ವಿಗೊಂದು ಪತ್ರ ಬರೆದ್ಬಿಡು, ನೋಡು ಏನು ಉತ್ತರ ಬರ್ತೈತೆ ಅಂದ. ನನಗೆ ಕೆಟ್ಟ ಧೈರ್ಯ ಮಾಡಿ ನಾನು ಪೂರ್ಣಚಂದ್ರ ತೇಜಸ್ವಿಗೆ ಒಂದು ಪತ್ರ ಬರೆದೆ, ನಿಮ್ಮ ನಳಿನಿ ದೇಶಪಾಂಡೆ ಕವಿತೆ ತಲುಪಿದೆ, ಬಹಳ ಇಷ್ಟವಾಗಿದೆ, ಅದರ ಸದ್ಯ ಪ್ರಕಟಿಸಲು ತಡವಾಗುತ್ತದೆ ಅಂತ ಬರೆದೆ. ಮುಂದೆ ಆ ಪತ್ರಿಕೆ ಅವ್ರದ್ದೆಲ್ಲ ಹರಿಗಳಿಗೆ ಪ್ರಿಂಟ್ ಆಯಿತು, ಅದು ಮತ್ತೊಂದು ಕಡೆ ಪ್ರಿಂಟ್ ಆಯಿತು. ಅದು ಬರೆದಿದ್ದಕ್ಕೆ ಮಾತ್ರ ತೇಜಸ್ವಿ ಉತ್ತರ ಕೊಡಲಿಲ್ಲ. ನಾಡಿಗೆ ಮತ್ತೆ ಕೇಳಿದೆ, ಉತ್ತರ ಬಂತೇನು? ಬರಲಿಲ್ಲ ಅಂದೆ. ಹೆಂಗೆ ಬರ್ತತಿ ನಂದೆ ಅಂತ ಹೆಂಗೆ ಹೇಳ್ತಾನೆ? ಆದರೆ ಮತ್ತೊಂದು ಕಡೆ ಪ್ರಿಂಟ್ ಮಾಡ್ಯಾನ ನೋಡು, ನಳಿನಿ ದೇಶಪಾಂಡೆ ಹೆಸರಲ್ಲೇ ಮಾಡ್ಯಾನ. ಅವ ಇಟ್ಕೊಂಡು ಪೆನ್ ನೇಮ್ ಅದು, ಹಂಗೆ ಇನ್ನೊಂದು ಹೆಣ್ಣು ಹೆಸರು ಇಟ್ಕೊಂಡು ಬರೀಲಿಕ್ಕೆ ಸಾಧ್ಯ ಅಂತೇಳಿ ನಾನು ಮಾಡ್ತೀನಿ ಅಂತೇಳಿ ನಿರರ್ಗಳವಾಗಿ ಅಸಂಖ್ಯ ಲೀಲಾರಾವ್ ಹೆಸರಿನಿಂದ ಪವಿತ್ರ ಕವಿತೆಗಳನ್ನು ಬರೆದ. ಲೀಲಾರಾವ್ ಕವಿತೆಗಳು ಹುಟ್ಟಿದ್ದು ಈ ರೀತಿ ಧಾರವಾಡದೊಳಗೆ. ಈ ಲೀಲಾರಾವ್ ಪದ್ಯಗಳು 2ನೇ ಭಾಗದಾಗಿದ್ದು, ಆ ಲೀಲಾರಾವ್ ಪದ್ಯಗಳಲ್ಲಿ ನೀಲ ನಿಮಿಷ ಅಂತ ಒಂದು ಅದ್ಭುತವಾದ ಗೀತ ಇತ್ತು. ಇದು ನವ್ಯ ಕಾವ್ಯ ಮತ್ತು ಇದುವರೆಗೆ ಇದ್ದಂಥ ನಮ್ಮ ಸಂಪ್ರದಾಯ ಎಲ್ಲವನ್ನೂ ಒಳಗೊಂಡಂಥ ರಮ್ಯ ಕಾವ್ಯ, ಎಲ್ಲವನ್ನೂ ಒಳಗೊಂಡು ಹೊಸ ರೀತಿಯ ಒಂದು ಭಾವಗೀತದ ಶೈಲಿಯೊಳಗೆ ಬರೆದಂಥ ಪದ್ಯ ಇತ್ತಿದು. ಕೊನೆಗೆ ನಾಡಿಗ ಸಂಸ್ಕೃತವನ್ನು ಅಭ್ಯಾಸ ಮಾಡಿದ್ದ, ವೇದಗಳನ್ನು ಓದ್ಕೊಂಡಿದ್ದ, ಉಪನಿಷತ್ತುಗಳನ್ನು ಓದ್ಕೊಂಡಿದ್ದ, ಬೇಕಾದಲ್ಲಿ ಬೇಕಾದ ರೂಕುಗಳನ್ನು ಹೇಳ್ತಿದ್ದ, ಗೋತ್ರಗಳ ಬಗ್ಗೆ ಹೇಳ್ತಿದ್ದ. ಇಷ್ಟು ಅದ್ಭುತವಾದ ಸಂಸ್ಕೃತ ಜ್ಞಾನ ಇತ್ತು. ಇಷ್ಟೆಲ್ಲ ಇದ್ದರೂ ಕೂಡ ಆತ ಏನು ದುರಹಂಕಾರಿಯಾಗಿರಲಿಲ್ಲ, ದುರಭಿಮಾನಿಯಾಗಿರಲಿಲ್ಲ, ಜಾತಿವಾದಿ ಆಗಿರಲಿಲ್ಲ. ಎಲ್ಲವನ್ನು ಮೀರಿ ತನ್ನನ್ನು ಪ್ರೀತಿ ಜೊತೆಯವರನ್ನು ಪ್ರೀತಿ ಮಾಡಿಕೊಂಡು ಹೋಗುವಂಥ ವ್ಯಕ್ತಿಯಾಗಿದ್ದ. ಭಾರತದ 10-12 ಭಾಷೆಗಳಲ್ಲಿ ಅನುವಾದಂಥ ಬಹುಶಃ ಒಂದೇ ಒಂದು ಪುಸ್ತಕ 10-12 ಭಾಷೆಗಳಿಗೆ ಬಂದಿದ್ದು ದಾಂಪತ್ಯಗೀತ ನಾಡಿಗರದು. ಭಾಳ ಪ್ರೀತಿಯಿಂದ ಬರೆದಂಥ ಪದ್ಯ. ಯಾಕಂತಂದರೆ ಸಖಿ ಗೀತವನ್ನು ತಲೆಯಲ್ಲಿ ಇಟ್ಕೊಂಡು ಅದಕ್ಕಿಂತ ಮುಂದುವರೆದ ಗೀತ ಇದು. ಗಂಡ ಹೆಂಡತಿ ಅನ್ನೋರು ಸಖಿಯರಾಗಿರಬೇಕು, ಸಖರಾಗಿರಬೇಕು ಅಂಥೇಳಿ ಅದನ್ನು ಮುಂದುವರಿಸಿದಂಥ ತನ್ನ ಗೀತವನ್ನು ಈತ ಹೇಳಿದ್ದು. ಇಷ್ಟು ಈ ಮಟ್ಟಿಗೆ ನಾಡಿಗೆ ಮತ್ತು ನನ್ನ ಒಡನಾಟದ ಅನೇಕ ನಮ್ಮ ಸ್ನೇಹಿತರು ನಾವೆಲ್ಲ ಕೂಡಿ ಬಂದವರು. ನಾಡಿಗೆ ಬರೆದಂಥ ಎಷ್ಟೋ ಪುಸ್ತಕಗಳು, ಅಡಿಗರ ಬಗ್ಗೆ ಅಂತೂ ಅಪಾರ ಪ್ರೀತಿ ಇತ್ತು ಅವರಿಗೆ. ಅವ್ರ ಮೇಲಿನ ಮೇಲೆ ಅಡಿಗರ ಪದ್ಯಗಳನ್ನು ನನಗೆ ಓದಿ ಹೇಳ್ತಿದ್ದರು. ಅಡಿಗರ ಭೂಮಿಗೀತವನ್ನು ಮೊಟ್ಟ ಮೊದಲನೇ ಸಲ ಓದಿ ಅದರ ಅರ್ಥ ಹೇಳಿದ್ದು ನಾಡಿಗರೆ. ಒಂದೊಂದು ಅಕ್ಷರವನ್ನು ಒಂದೊಂದು ಸಾಲನ್ನು ಓದಿ ಎಲ್ಲಿ ನಿಲ್ಲಬೇಕು, ಎಲ್ಲಿ ತಡೀಬೇಕು ಅಂಥೇಳಿ ನಾಡಿಗರು ನನಗೆ ಹೇಳಿದ್ದು. ಅದಾದಮೇಲೆ ನಾನೊಂದು ಸಲ ಅಂದೆ, ಅಡಿಗರು ನಮಗೆ ಗೊತ್ತಿಲ್ಲ, ನವ್ಯ ಕವಿಗಳು ನಮಗೆ ಕಡಿಮೆ, ಆದರೆ ನೀನು ಅಡಿಗರ ಬಗ್ಗೆನೂ ಒಂದು ಪುಸ್ತಕ ಯಾಕೆ ಬರೀಬಾರ್ದು ಅಂದೆ ನಾನು. ನಾಡಿಗರು ತಕ್ಷಣ ಒಪ್ಪಿಕೊಂಡು, ಅಡಿಗರ ಬಗ್ಗೆ ಬರಿತೀನಿ ಖರೆ, ಯಾರು ಪ್ರಿಂಟ್ ಮಾಡಬೇಕು ಅದನ್ನು, ನಾನು ಮಾಡ್ತೀನಿ ಅಂದೆ ನಾನು. ನಮ್ಮ ಸಂಕ್ರಮಣ ಪ್ರಕಾಶದಿಂದ ನಾವು ಮಾಡ್ತೀವಿ ಅಂಥೇಳಿ ನಾನು ನಾಡಿಗರಿಗೆ ಒಪ್ಪಿಸಿದೆ. ನಾಡಿ 64 ಬಂದಾಗಿನಿಂದ ಇದು ತಲೆಗೆ ಹೊಕ್ಕಿತ್ತು. ಮುಂದೆ 2-3 ವರ್ಷದೊಳಗೆ ಅವರು ಎಂ ಗೋಪಾಲಕೃಷ್ಣ ಅಡಿಗ ಒಂದು ಕಾವ್ಯಾಭ್ಯಾಸ ಅಂಥೇಳಿ ಒಂದು ದೊಡ್ಡ ಪುಸ್ತಕ, ಅಡಿಗರ ಜೀವನ ಪರಿಚಯ, ಅಡಿಗರ ಕಾವ್ಯದ ಹಿನ್ನೆಲೆ, ಅಡಿಗರ ಮೇಲೆ ಪ್ರಭಾವ, ಅಡಿಗರ ಆರಂಭದ ಕವಿತೆಗಳು, ನಂತರದ ಕವಿತೆಗಳು, ಇವೆಲ್ಲವನ್ನೂ ಬೇರೆ ಬೇರೆ ಇಟ್ಟುಕೊಂಡು ಅವರ ಸ್ನೇಹದ ಬಗ್ಗೆ, ಅವರ ಒಡನಾಟದ ಬಗ್ಗೆ, ಅವ್ರ ಭಾಷೆಯ ಬಗ್ಗೆ ದೊಡ್ಡ ಬೃಹತ್ ಪುಸ್ತಕವನ್ನು ಬರೆದುಕೊಟ್ರು. ನಾನು ಅದನ್ನು ಮುದ್ರಣ ಮಾಡಿದೆ, ಧಾರವಾಡದೊಳಗನ್ನು ಪ್ರಿಂಟ್ ಮಾಡಿಸಿ ಸಂಕರ್ಣ ಪ್ರಕಾಶನದ ಮಾಡಿದೆ. ಇದು ನಂತರ ಗೋಪಾಲಕೃಷ್ಣ ಅಡಿಗ ಅಂಥೇಳೇ ಅಥವಾ ಅಡಿಗರ ಅಧ್ಯಯನ ಅಂಥೇಳೂ ಬೇರೆ ಟೈಟ್ಲು ಬದಲಿ ಮಾಡಿದರು. 5-6 ಎಡಿಷನ್ಸ್ ಅದರು ಬಂದು ಬೇಂದ್ರೆ ಅವರ ಕಾವ್ಯದ ವಿಭಿನ್ನ ನೆಲೆಗಳು ಅಂಥೇಳಿ ಅವರು PhD ಥೀಸಿಸ್ ಅದು. ಬೇಂದ್ರೆ ಅವರ ಬಗ್ಗೆ ಮರಾಠಿ ಗೊತ್ತಿರಬೇಕು, ಕೊಂಕಣಿ ಗೊತ್ತಿರಬೇಕು, ಇಂಗ್ಲೀಷ್ ಗೊತ್ತಿರಬೇಕು, ತತ್ವಜ್ಞಾನ ಗೊತ್ತಿರಬೇಕು, ಸಂಸ್ಕೃತ ಗೊತ್ತಿರಬೇಕು, ಅಂಥವ್ರು ಬರೀಬೇಕು ನಾಡಿಗಂಥವರಿದ್ದರು. ಮರಾಠಿಯ ಅನೇಕ ಮೂಲ ಪದ್ಯಗಳನ್ನು ಉಲ್ಲೇಖ ಮಾಡಿದರು ಈ ಪುಸ್ತಕದೊಳಗೆ ಅಡಿಗರು ನಾಡಿಗರು. ಆಮೇಲೆ KS ನರಸಿಂಹಸ್ವಾಮಿಯವ್ರ ಬಗ್ಗೆನೂ ಅವ್ರು ಬರೆದರು. ನರಸಿಂಹಸ್ವಾಮಿಯವ್ರ ಬಗ್ಗೆನೂ ಸಾಹಿತ್ಯ ಅಕಾಡೆಮಿಯವ್ರ ಬಗ್ಗೆನೂ ಅವರಿಗೂ ಒಂದು ಪುಸ್ತಕ ಬರೆದುಕೊಟ್ರು. ಮೌನದ ಆಚೆಯ ಮಾತು ಅಂತ ಹೇಳಿ ಒಂದು ಅದ್ಭುತವಾದ ಪುಸ್ತಕ ಬರೆದರು. ಇದಾದಮೇಲೆ ಕೊನೆಯ ದಿನಗಳಲ್ಲಂತೂ SL ಭೈರಪ್ಪನವ್ರ ಬಗ್ಗೆ ಅವರು ಬರೆದರು. ಹಿಂಗೆ ಬೇರೆ ಬೇರೆ ವ್ಯಕ್ತಿಗಳ ಬಗ್ಗೆ ಆಸಕ್ತಿಯನ್ನು ತಡೆದು ಭಿನ್ನ ಭಾವನೆಗಳನ್ನಿದ್ದರೂ ಕೂಡ ನಾನು ಅಭ್ಯಾಸ ಮಾಡಬೇಕು ಅಂಥೇಳಿ ಮಾಡ್ತಾ ಹೋದರು. 1720-1717 ನಮ್ಮ ಧಾರವಾಡ ಸಾಹಿತ್ಯ ಸಂಭ್ರಮದೊಳಗೆ ನಾವು ನಾಡಿಗರನ್ನು ಕರೆಸಿ ಒಂದು ಚರ್ಚೆ ಅಂತ ಇಟ್ಕೊಂಡಿದ್ದೆವು. ಒಂದು 1.25 ಗಂಟೆ ಅವ್ರ ಜೊತೆಗೆ ಚರ್ಚೆ, ನಾಡಿಗರಿಂದ ಮಾತಾಡಿಸೋದು. ಇಲ್ಲಿ ಸ್ನೇಹಿತರಿಗೆಲ್ಲ ಗೊತ್ತಿತ್ತು ಜ್ಞಾನ ಮಾಡಬೇಕು ಅಂತ ನನಗೆ ಹೇಳಿದರು. ನಾಡಿಗರು ನಾನು ಬಹಳ ಆಪ್ತವಾದಂಥ ಏಕವಚನ ಸ್ನೇಹ, ಭಾಳ ಪ್ರೀತಿಯಿಂದ ಮಾತಾಡಿದ್ದೀವಿ ನಾವು. ಬಹುಶಃ ನಾಡಿಗರಿಗೆ ಧಾರವಾಡ ಕೊಟ್ಟಂಥ ಮೊದಲನೆಯ ಗೌರವ ಅಥವಾ ಉತ್ತರ ಕರ್ನಾಟಕ ಕೊಟ್ಟಂಥ ಗೌರವ ಧಾರವಾಡ ಸಂಭ್ರಮನೇ ಕೊಟ್ಟಿತ್ತು. ಇಲ್ಲಿಯ ಉಳಿದ ಸಾಹಿತಿಗಳು ಕೊಟ್ಟಿರಲಿಲ್ಲ, ಸಂಸ್ಥೆಗಳು ಕೊಟ್ಟಿರಲಿಲ್ಲ. ಅಂಥ ಗೌರವವನ್ನು ಧಾರವಾಡದ ನಾವು ಕೊಟ್ಟಿದ್ದೀವಿ. ಕೊನೆ ಅವ ತೀರ್ಕೊಳ್ಳೋಕ್ಕಿಂತ 2 ಮೊದಲು ಕೂಡ ನಾನು ಹೋಗಿದ್ದೆ. ಆಮೇಲೆ ಮಾಲತಿ ಫೋನ್ ಮಾಡಿದ್ಲು ಒಂದಿನ, ಅಕಸ್ಮಾತ್ ಅವರ ಆರೋಗ್ಯ ಒಮ್ಮೆಗೆ ಉಲ್ಬಣಿಸಿಬಿಡ್ತು, ದವಾಖಾನೆಗೆ ಅಡ್ಮಿಟ್ ಮಾಡೇವು ಅಂತ. ಪ್ರತಿದಿನ ಬೆಳಿಗ್ಗೆ ಫೋನ್ ಮಾಡ್ತಾ ಇದ್ದೆ ನಾನು, ರಾತ್ರಿ ಲೇಟಾಗಿ ಫೋನ್ ಮಾಡೋದು ಬೇಡ ಅಂಥೇಳಿ. ಒಂದಿನ ಮಂಗಳವಾರ ಬೆಳಿಗ್ಗೆ August 7, 1878 7:45 ಹೊತ್ತಿಗೆ ಮಾಲತಿ ಫೋನ್ ಬಂತು, ನಾಡಿಗರು ಹೋದರು. ಅವರು ಹೋಗಿಲ್ಲ, ನಮ್ಮೊಳಗಂತೂ ನಾಡಿಗರು ಇವತ್ತಿಗೂ ಇದ್ದಾರೆ. ಯಾರ ಮನಸ್ಸಿನಾಗ ನಾಡಿಗರ ಕಾವ್ಯ ಪ್ರೀತಿ ಇದೆಯೋ ಅವ್ರು ಎಂದೂ ಹೋಗೋದಿಲ್ಲ.
0: ಇದುವರೆಗೆ ಡಾಕ್ಟರ್ ಸುಮತೀಂದ್ರ ನಾಡಿಗ್ ಅವರ ಜನ್ಮದಿನದ ನಿಮಿತ್ತ ಆಯೋಜಿಸಲಾದ ವಿಶೇಷ ಸಂಚಿಕೆಯನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಸಿದ್ದಲಿಂಗ ಪಟ್ಟಣಶೆಟ್ಟಿ ಅವರು.

0: ಭಜಕ ಮನಸ್ಸಿನ ಗುಣುಗುಟ್ಟುವಿಕೆಯ ಆವೇಶದಿಂದ ನಾದದ ತರಂಗಗಳು ರೂಪಾಂತರಗೊಳ್ಳುವುದೇ ಭಜನೆಯ ಹುಟ್ಟಿಗೆ ಕಾರಣವಾಗುತ್ತದೆ. ಭಕ್ತಿಯ ಪ್ರಕಟಣೆ ಭಜನೆಯಿಂದಾದರೆ, ಭಕ್ತಿ ಎಂಬುದು ನಮಗಿಂತ ಶ್ರೇಷ್ಠವಾದ ಶಕ್ತಿಯ ಮೇಲೆ ಇರುವ ನಂಬಿಕೆ. ನಂಬಿಕೆಯಿಂದಲಾಗಿ ಆ ಶಕ್ತಿಗೆ ಅಧೀನ, ಹಾಗಾಗಿ ನಮ್ಮ ಇಷ್ಟಾರ್ಥಗಳು ಸಾಕಾರಗೊಳ್ಳುವುದು. ಭಾವಪರವಶರಾಗಿ ಧ್ಯಾನದಿಂದ ಅಂತರ್ಮುಖಿಗಳಾಗಿ ಜೀವಾತ್ಮ ಮತ್ತು ಪರಮಾತ್ಮನ ನಡುವೆ ಅನುಸಂಧಾನಗೊಳ್ಳುವುದಕ್ಕಾಗಿ ಸಂಪರ್ಕ ಸಾಧಿಸುವುದೇ ಭಕ್ತಿ ಮಾರ್ಗ. ಕಲಿಯುಗದಲ್ಲಿ ಭಗವಂತ ಭಜನೆಗೆ ಒಲಿಯುತ್ತಾನೆ. ಅರ್ಥಾತ್ ನಾಮಸ್ಮರಣೆಯೇ ದೇವರ ಒಲುಮೆಯ ದಿವ್ಯ ಮಂತ್ರ. ಹಾಗಾಗಿ ಭಜನೆ ಎಂದರೆ ಭಗವಂತನ ಒಲಿಸುವುದರ ಜೊತೆ ಸಂಪ್ರೀತಿಗೊಳಿಸಿ ಮನುಷ್ಯ ಮನಸ್ಸುಗಳ ನಡುವೆ ಭಕ್ತಿಭಾವದ, ಧಾರ್ಮಿಕತೆ, ನೈತಿಕತೆ ಮೂಡಿಸುವಲ್ಲಿ ಬ್ರಹ್ಮಾಸ್ತ್ರದ ಕರ್ತವ್ಯ ನೆರವೇರಿಸುತ್ತದೆ. ಭಜನೆ ಎನ್ನುವುದು ಭಗವಂತನ ಸ್ತುತಿಗೀತೆ. ಪದಗಳ ಮೂಲಕ ಇದನ್ನು ಪೂರ್ಣಿಸಿ ಭಾವಕ್ಕೆ ರಾಗ ಬೆರೆತಾಗ ನಾವೆಲ್ಲರೂ ಅದರ ತಾಳದ ಮೋಡಿಯೊಂದಿಗೆ ಸಂಗೀತದಲ್ಲಿ ಮೈಮರೆತು ಭಗವಂತನ ನಾಮಸ್ಮರಣೆ ಮಾಡುತ್ತೇವೆ. ತನ್ಮೂಲಕ ದೇವರೆಡೆಗೆ ಚಿತ್ತವನ್ನು ಹರಿಯಬಿಡುತ್ತೇವೆ. ಪರಮಾತ್ಮನಲ್ಲಿ ಪರಮ ಆತ್ಮವನ್ನು ಕಂಡು ಧ್ಯಾನಾಸಕ್ತರಾಗಿ ಏಕಾಗ್ರತೆಯನ್ನು ಸಾಧಿಸುತ್ತೇವೆ. ಹೀಗಾಗಿ ಭಜನೆ ಎಂದರೆ ಭಗವಂತನ ಧ್ಯಾನವೂ ಹೌದು, ತಪಸ್ಸೂ ಹೌದು. ಸಂಗೀತ ಎಂಬ ದೇವತಾರಾಧನ ಕಲೆಯ ಮೊದಲ ಮೆಟ್ಟಿಲು ಭಜನೆ. ಈ ಮೆಟ್ಟಿಲನ್ನು ಹತ್ತಲು ಮಗುವಿನ ಕೈ ಹಿಡಿದು ನಡೆಸುವವಳು ಅಮ್ಮ. ಹೀಗೆ ಮನೆಯಿಂದ ಅಮ್ಮನ ಮೂಲಕ ಭಜನೆಯ ಕಲಿಕೆ ಆರಂಭಗೊಳ್ಳಬೇಕು. ಮಕ್ಕಳನ್ನು ಸತ್ಪ್ರಜೆಗಳಾಗಿ ಸತ್ಸಂಗದಿಂದ ರೂಪಿಸುವ ಮೊದಲ ಪಾಠಶಾಲೆಯೇ ಮನೆಯೊಳಗಿನ ಅಮ್ಮನ ಪ್ರೀತಿ ವಾತ್ಸಲ್ಯದ ಮಡಿಲು. ಅದೇ ಸಾಂಪ್ರದಾಯಿಕವಾದಂತಹ ಭಜನೆ ಮನೆಯಲ್ಲಿ ಆಗಬೇಕಾದ್ದು. ಸನಾತನ ಕಾಲದಿಂದಲೇ ಭಾರತದಲ್ಲಿ ಭಜನೆಗೊಂದು ಭದ್ರ ಅಡಿಪಾಯ ಇದೆ. ಹಿಂದೂ ಮನೆಗಳಲ್ಲಿ ಇದೊಂದು ಸಂಪ್ರದಾಯವಾಗಿ ಬೆಳೆದು ಬಂದಿದೆ. ಮೊದಲಿಗೆ ಅಮ್ಮ ಅಜ್ಜಿಯಂದಿರ ಒತ್ತಾಸೆಗೆ ಮಣಿದು ಭಜನೆಗೆ ಕುಳಿತರೂ ನಿಧಾನವಾಗಿ ಇದರಲ್ಲಿ ಏಕಾಗ್ರತೆ ಸಾಧಿಸಿಕೊಂಡು ಬಳಿಕ ಮನಸ್ಸಿಗೆ ಚೇತೋಹಾರಿಯಾದ ಉಲ್ಲಾಸ, ಜೀವನ್ಮುಖಿತನ ದೊರೆಯುವುದು ನಮ್ಮ ಅನುಭವಕ್ಕೆ ಬರುತ್ತದೆ. ಈ ಸುಖದ ಸಂತೋಷವನ್ನು ಸವಿಯಲು ಮನೆ ಮಂದಿ ಒಟ್ಟಾಗಿ ಕುಳಿತು ಹಾಡಿದಾಗ ಕೌಟುಂಬಿಕ ಸಾಮರಸ್ಯವು ಗಟ್ಟಿಯಾಗುತ್ತದೆ. ಮನೆಯೊಳಗೆ ಭಾತೃತ್ವದ, ಬಾಂಧವ್ಯದ ಜೀವಸಲೆಯು ಗಾಢವಾಗುತ್ತದೆ. ಪರಿಣಾಮ ಭಗವಂತನ ಕೃಪೆಯೂ ಉಂಟಾಗಿ ಬದುಕಿನ ಪಯಣ ಯಶಸ್ಸಿನತ್ತ ಸಾಗುತ್ತದೆ. ನಾವು ನಮ್ಮ ಮನೆಯಲ್ಲಿ ಭಜನೆ ಮಾಡಿದರೆ ಅದರ ಪ್ರೇರಣೆ ನಮ್ಮ ಪರಿಸರದಲ್ಲೂ ಆಗುತ್ತದೆ. ಪರಿಸರದ ಇತರರು ಇದನ್ನು ಅನುಸರಿಸುತ್ತಾರೆ. ಹೀಗೆ ಮನೆ ಮನೆಯಲ್ಲಿ ಭಜನೆ ಮೊಳಗುವುದರಿಂದ ಭಗವಂತನ ಸ್ತುತಿ ಊರೇ ತುಂಬುತ್ತದೆ. ಇಡೀ ಊರು ಭಜನೆಯ ಪ್ರಭಾವಕ್ಕೆ ಒಳಗಾಗಿ ದುಶ್ಚಟ ದುರ್ವಿಚಾರಗಳಿಂದ ಮುಕ್ತವಾದ ವ್ಯಸನ ಮುಕ್ತ ಸಮಾಜ ನಿರ್ಮಾಣವಾಗುತ್ತದೆ. ಜೊತೆಗೆ ಭಕ್ತಿ ತನ್ಮಯತೆಯಿಂದ ದಿನವೂ ದೇವರ ನಾಮ ಹಾಡುವುದರಿಂದ ನಮ್ಮ ಮನಸ್ಸು ಸಾತ್ವಿಕತೆಯ ಆ ಒಂದು ಮಾರ್ಗವನ್ನು ಸಾಗುತ್ತದೆ. ಜೀವನ ಉಲ್ಲಾಸದಿಂದ ತುಡಿಯುತ್ತದೆ, ಬಾಳು ಸಾರ್ಥಕತೆಯನ್ನು ಪಡೆಯುತ್ತದೆ. ಜನಸಾಮಾನ್ಯರನ್ನು ಉನ್ನತ ಧ್ಯೇಯದತ್ತ, ಸಾರ್ಥಕ ಜೀವನದತ್ತ, ದೈವಿ ಚಿಂತನೆಗಳತ್ತ ಮತ್ತು ಕೌಟುಂಬಿಕ ಸಾಮಾಜಿಕ ವಲಯಗಳಲ್ಲಿ ಸ್ನೇಹ ವಿಶ್ವಾಸದ ಆತ್ಮೀಯ ವಾತಾವರಣ ನಿರ್ಮಿಸಿಕೊಂಡಲ್ಲಿ ಭಕ್ತರಿಗೆ ಭಜನೆ ಭಗವಂತ ಒದಗಿಸಿದ ವರದಾನವಾಗುತ್ತದೆ. ಭಕ್ತಿಯಿಂದ ಭಗವಂತನನ್ನು ಹಾಡಿ ಕೊಂಡಾಡಿ ಲಜ್ಜೆ ಬಿಟ್ಟು ಕುಣಿದರೆ ಭಗವಂತ ಅನುಗ್ರಹಿಸುತ್ತಾನೆ. ಭಕ್ತರಿಗೆ ಭಗವದ್ ದರ್ಶನವೇ ಜೀವನದ ಗುರಿ. ಅಗೋಚರನಾದ ಆದರೆ ಸಕಲ ಜೀವರಾಶಿಗಳ ಸೃಷ್ಟಿ ಸ್ಥಿತಿ ಲಯಗಳ ನಿಯಂತ್ರಕನಾದ ಭಗವಂತ ಕೇವಲ ಸ್ತುತಿಗೆ ಒಲಿಯುವುದಾದರೆ, ಮುಕ್ತಿ ಒದಗಿಸುವುದಾದರೆ ಮತ್ತಿನ್ನೇಕೆ ತಡ? ಹರಿಭಜನೆ ಮಾಡೋ ನಿರಂತರ ಪರಗತಿಗಿದು ನಿರ್ಧಾರ. ಹೌದು, ನಿರ್ಧಾರ ನಮ್ಮ ನಿಮ್ಮಲ್ಲೇ ಇದೆ. ಭಜನೆ ಬೇಕೋ ಬೇಡವೋ.
1: ನಮಸ್ಕಾರ. ಕನ್ನಡ ಬಳಗ ಯುಕೆಗೆ 40 ವರ್ಷ. ವಾವ್, ನಂಬೋಕೆ ಆಗ್ತಿಲ್ಲ ಅಲ್ವಾ? ಇದನ್ನ ನಾವು ಸೆಲೆಬ್ರೇಟ್ ಮಾಡದೇ ಇದ್ರೆ ಹೇಗೆ ಹೇಳಿ? ಮಾಡ್ಲೇಬೇಕು ಅಂತೀರಾ? ಹೌದು, ಅದಕ್ಕೆ ಅಂತಾನೆ ಯುಕೆ ಕನ್ನಡ ಬಳಗ ಭರ್ಜರಿ ತಯಾರಿ ಮಾಡಿಕೊಂಡಿದ್ದಾರೆ. 30 ಸೆಪ್ಟೆಂಬರ್ ಹಾಗೂ 1 ಅಕ್ಟೋಬರ್ ಲಂಡನ್ನಲ್ಲಿ. 40ನೇ ವರ್ಷ ಅಂದಮೇಲೆ ಸುಮ್ಮನೇನಾ? ಮುಖ್ಯ ಅತಿಥಿಗಳಾಗಿ ನಮ್ಮವರೇ ಆದ ನಮ್ಮ ಹೆಮ್ಮೆಯ ಮೈಸೂರಿನ ಮಹಾರಾಜರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಲಿದ್ದಾರೆ. ಗೌರವ ಅತಿಥಿಗಳಾಗಿ ಡಾಕ್ಟರ್ ಗುರುರಾಜ್ ಕರಜಗಿ, ಶ್ರೀ ವಿಶ್ವೇಶ್ವರ ಭಟ್ ಮತ್ತು ಪರಮಪೂಜ್ಯ ಸ್ವಾಮಿ ಜಪಾನಂದಜಿ ಮಹಾರಾಜರಂತಹ ಅಪ್ರತಿಮ ವ್ಯಕ್ತಿಗಳು ಆಗಮಿಸಲಿದ್ದಾರೆ. ಅಷ್ಟೇ ಅನ್ಕೊಂಡ್ರಾ? ಇಲ್ಲ, ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣನ್ ಬರ್ತಿದ್ದಾರೆ ಪ್ರೇಕ್ಷಕರನ್ನ ಅದ್ಭುತವಾಗಿ ರಂಜಿಸಲಿಕ್ಕೆ. ಅಬ್ಬಾ, ಎಷ್ಟೊಂದ್ ಸುಂದರ ಈವೆಂಟ್ ಅನ್ಕೋತಿದ್ದೀರಾ? ಇನ್ನೇನು, ಬನ್ನಿ ನಮ್ಮೊಂದಿಗೆ ಸೇರಿ ಆನಂದಿಸಿ. ಜೈ ಕನ್ನಡಾಂಬೆ.

ಮೆಚ್ಚಿನ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ನಮಸ್ಕಾರ. ಇಂದಿನ ಗತವೈಭವ ಸಂಚಿಕೆಗೆ ನಾನು ಉಮಾ ಭಾತ್ಕಂಡೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹೇಳಿಕತ್ತೀನಿ. ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಅಶೋಕ ಚಕ್ರವರ್ತಿಯ ಸುಖಿ ರಾಜ್ಯದ ಹಲವಾರು ಮಾಹಿತಿಗಳನ್ನು ನಾವೆಲ್ಲ ಆಲಿಸಿದ್ವಿ. ಈಗ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮನ ಹೇಗೆ ಪ್ರಸಾರ ಮಾಡಿದ ಎಂಬ ವಿಷಯನ ನಾವೆಲ್ಲ ಆಲಿಸೋಣ. ಈ ಕಳಿಂಗ ಯುದ್ಧ ಮುಗಿದ ಮೇಲೆ ಅಶೋಕ ಬೃಹತ್ ಪ್ರಮಾಣದಲ್ಲಿ ಬೌದ್ಧ ಧರ್ಮದ ಪ್ರಚಾರವನ್ನು ಕೈಗೊಳ್ತಾನೆ. ಅದಕ್ಕಾಗಿ ಬುದ್ಧನಿಗೆ ಸಂಬಂಧಿಸಿದ ಯಾತ್ರಾ ಸ್ಥಳಗಳಾದ ಲುಂಬಿನಿ ವನ, ಸಾರನಾಥ, ಶ್ರಾವಸ್ತಿ, ಕುಶಿನಗರ ಮುಂತಾದ ಕಡೆ ಧರ್ಮಯಾತ್ರೆಗಳನ್ನು ಕೈಗೊಳ್ತಾನೆ. ಬೌದ್ಧ ಭಿಕ್ಷುಗಳ ಅನುಕೂಲಕ್ಕಾಗಿ ಅಶೋಕ ತನ್ನ ವಿಶಾಲ ಸಾಮ್ರಾಜ್ಯದ ನಾನಾ ಕೇಂದ್ರಗಳಲ್ಲಿ ಸಂಘರಾಮಗಳನ್ನು, ವಿಹಾರಗಳನ್ನು, ಹಾಗೆ 84,000 ಸ್ತೂಪಗಳನ್ನು ನಿರ್ಮಿಸಿದ್ದ ದಾಖಲೆಗಳು ನಮಗೆ ಸಿಗುತ್ತೆ. ಇವು ಬೌದ್ಧ ಧರ್ಮ ಪ್ರಚಾರ ಹಾಗೂ ಬೌದ್ಧ ಶಿಕ್ಷಣದ ಕೇಂದ್ರಗಳೂ ಆಗಿದ್ವಂತ. ಅಶೋಕ ಬೌದ್ಧ ಧರ್ಮ ಪ್ರಚಾರ ಮಾಡಲಿಕ್ಕೆ ಧರ್ಮ ಮಹಾಮಾತ್ರ ಎಂಬ ವಿಶೇಷ ಅಧಿಕಾರಿಗಳನ್ನು ನೇಮಿಸಿದ್ರಂತೆ. ಈ ಧರ್ಮ ಮಹಾಮಾತ್ರರು ಏನು ಮಾಡ್ತಾ ಇದ್ರು ಗೊತ್ತಾ? ಜನರಲ್ಲಿ ಪ್ರಾಣಿ ಹಿಂಸೆ ಮತ್ತು ನೀತಿ ನಿಯಮಗಳನ್ನು ಮುರಿದವರ ಬಗ್ಗೆ ಕ್ರಮವನ್ನು ಕೈಗೊಳ್ತಾ ಇದ್ರಂತೆ. ಅಶೋಕನ 13ನೇ ಶಿಲಾಶಾಸನದಲ್ಲಿ ಅಶೋಕನು ಎಲ್ಲ ಧಾರ್ಮಿಕ ಪಂಥಗಳಿಗೂ ಧರ್ಮ ಮಹಾಮಾತ್ರರನ್ನು ನೇಮಿಸಿದ್ದೇನೆ, ಅವರು ಎಲ್ಲ ಧರ್ಮಗಳನ್ನು ಹಾಗೂ ಧಾರ್ಮಿಕ ಕೇಂದ್ರಗಳನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿಸಿದ್ದಾನಂತೆ. ಅಶೋಕನ ಬಹುತೇಕ ಶಾಸನಗಳು ಅಹಿಂಸೆ, ಪ್ರಾಣಿದಯೆ, ಗುರು ಹಿರಿಯರಲ್ಲಿ ಗೌರವ ಮುಂತಾದ ನೈತಿಕ ನಿಯಮಗಳನ್ನು ಒಳಗೊಂಡಿದ್ವಂತೆ. ಈ ಶಾಸನಗಳ ಉದ್ದೇಶ ಜನರು ಈ ನಿಯಮಗಳನ್ನು ಪಾಲಿಸಿ ಆದರ್ಶ ಜೀವನ ನಡೆಸಬೇಕೆಂಬುದೇ ಆಗಿತ್ತು. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬೌದ್ಧ ಪ್ರಚಾರಕರನ್ನು ಭಾರತದ ವಿವಿಧ ಭಾಗಗಳಿಗೂ ಹಾಗೂ ದೇಶ ವಿದೇಶಗಳಿಗೂ ಕಳಿಸಿದ್ದಂತೆ. ಭಾರತದ ವಿವಿಧ ರಾಜ್ಯಗಳಾದ ಚೋಳ, ಪಾಂಡ್ಯ, ಕೇರಳ, ತಾಮ್ರಪರ್ಣಿ, ಸತ್ಯಪುತ್ರರ ರಾಜ್ಯ, ಆಂಧ್ರ, ಪುಳಿಂದ, ಕಾಂಬೋಜ, ಹಿಮಾಲಯ ಪ್ರಾಂತ್ಯಗಳಿಗೂ ಮತ್ತಿತರ ಭಾಗಗಳಿಗೆ ಮತ ಪ್ರಚಾರಕರನ್ನು ಕಳುಹಿಸಿ ಬೌದ್ಧ ಧರ್ಮ ಪ್ರಚಾರವನ್ನು ಮಾಡಿದ್ದಂತೆ. ಈ ಅಂಶಗಳನ್ನೆಲ್ಲ 13ನೇ ಶಿಲಾಶಾಸನ ನಮಗೆ ತಿಳಿಸುತ್ತದೆ. ಬೌದ್ಧ ಕೃತಿ ಮಹಾವಂಶದಲ್ಲಿ ತಿಳಿಸಿದಂತೆ ಸಿಲೋನ್ ದ್ವೀಪದ ರಾಜನಾದ ತಿಷ್ಯನ ಕೋರಿಕೆಯ ಮೇರೆಗೆ ಅಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಲು ತನ್ನ ಮಗ ಮಹೇಂದ್ರನನ್ನು, ಮಗಳಾದ ಸಂಘಮಿತ್ರೆಯನ್ನು ಬೋಧಿ ವೃಕ್ಷದ ಕೊಂಬೆ ಸಹಿತವಾಗಿ ತಾಮ್ರಪರ್ಣಿಯಿಂದ ಸಿಲೋನಿಗೆ ಹಡಗಿನ ಮೂಲಕ ಕಳಿಸಿದಂತೆ ಅಶೋಕ ಮಹಾಶಯ. ಹೀಗಾಗಿ ಅಶೋಕನ ಧಮ್ಮ ಹಲವು ರಾಜ್ಯಗಳಲ್ಲಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ ಕೇಳುಗರೆ, ಅಶೋಕ ಬೌದ್ಧ ಧರ್ಮವನ್ನು ಸಿರಿಯಾ, ಈಜಿಪ್ಟ್, ಎಫಿರಸ್, ಸಿರೀಸ್ ಮತ್ತು ಮ್ಯಾಸಿಡೋನಿಯಾ ದೇಶಗಳಿಗೂ ಕಳಿಸಿದಂತೆ. ಕ್ರಿಸ್ತಪೂರ್ವ 200ರ ಅವಧಿಯ ಭಾರತೀಯ ಚಿತ್ರಗಳು ಪಶ್ಚಿಮದ ಮೆಂಗೀಸ್ದಲ್ಲಿ ದೊರೆತಿದ್ದು ನಮಗೆ ಪುರಾವೆಗಳು ಸಿಕ್ಕಿವೆ. ಅಷ್ಟೇ ಅಲ್ಲ, ಅಲ್ಲಿ ಭಾರತೀಯರೂ ಇದ್ದರೆಂದು ಹಾಗೂ ಅಶೋಕನು ಕಳುಹಿಸಿದ ವಿದೇಶಿ ಧರ್ಮ ಪ್ರಚಾರಕರು ಅಲ್ಲಿಗೂ ತಲುಪಿದ್ದರೆಂಬುದು ಸ್ಪಷ್ಟಪಡಿಸುತ್ತದೆ. ಹಿಂಗ ಅಶೋಕ ತಾನು ಕಳಿಸಿದ ಬೌದ್ಧ ಭಿಕ್ಷುಗಳು ತಮ್ಮ ನಿರಂತರ ಶ್ರದ್ಧೆ ಮತ್ತು ಉತ್ಸಾಹಗಳಿಂದ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶಗಳಲ್ಲಿ ವ್ಯಾಪಿಸಿದ್ದ ಚಿಕ್ಕ ಪಂಥವಾಗಿದ್ದ ಬೌದ್ಧ ಧರ್ಮವನ್ನು ಭಾರತಾದ್ಯಂತ ಹಾಗೂ ವಿದೇಶಗಳಲ್ಲಿ ಪ್ರಚಾರ ಮಾಡಿ ವಿಶ್ವ ಧರ್ಮವಾಗಿ ಬೆಳೆಯುವಂತೆ ಮಾಡಿದರು. ಹಿಂಗ ಅಶೋಕನು ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ. ಮುಂದೆ ಅವನ ಶಾಸನಗಳ ಕುರಿತ ವಿಷಯಗಳನ್ನು ಪುಟ್ಟ ವಿರಾಮದ ನಂತರ ನಾವೆಲ್ಲರೂ ಆಲಿಸೋಣ. ನೀವು ಕೇಳ್ತಾ ಇದ್ದೀರಾ ಕನ್ನಡದ ಅಂತರ್ಜಾಲ ರೇಡಿಯೋ, ರೇಡಿಯೋ ಗಿರ್ಮಿಟ್. ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರೆ, ಇಂದಿನ ಗತವೈಭವ ಸಂಚಿಕೆಗೆ ನಾವು ಬಳಸಿದ ಆಕರ ಗ್ರಂಥಗಳು
ಪ್ರಾಚೀನ ಭಾರತದ ಇತಿಹಾಸ ಹಾಗೂ ಅಂತರ್ಜಾಲದಿಂದ ಆಯ್ದ ಕೆಲವು ಮಾಹಿತಿಗಳು. ಕೇಳುಗರೆ, ಅಶೋಕ ಮಹಾಶಯನ ಬಗ್ಗೆ ತಿಳಿಯೋದು ಅಂದ ಕೂಡಲೇ ನೆನಪಿಗೆ ಬರೋದು ಅಶೋಕನ ಶಾಸನಗಳು. ಯಾಕಂದ್ರೆ ಭಾರತದ ಉಪಖಂಡದಲ್ಲಿ ಕಂಡುಬಂದಿರುವ ಹಾಗೂ ಓದಲ್ಪಟ್ಟಿರೋ ಅತಿ ಪ್ರಾಚೀನ ಲಿಖಿತ ದಾಖಲೆಗಳಂತಂದರೆ ಅಶೋಕನ ಶಾಸನಗಳೇ ಆಗಿದಾವ. ಅದಕ್ಕೆ ಅಶೋಕ ಮಹಾಶಯನಿಗೆ ಶಿಲಾಶಾಸನದ ಪಿತಾಮಹ ಅಂತ ಕರಿತಾ ಇದ್ರು. ಕೇಳುಗ್ರೆ, ಸ್ವತಃ ಅಶೋಕನೇ ಹೊರಡಿಸಿರೋ ಶಾಸನಗಳು ಭಾರತದ ಬೇರೆ ಬೇರೆ ಮೂಲೆಗಳಲ್ಲಿ ನಮಗೆಲ್ಲ ದೊರೆತಿದೆ. ಈ ಶಾಸನಗಳ ಮೂಲಕ ಅವನು ಅನುಸರಿಸಿದ ಧಾರ್ಮಿಕ ಸಹಿಷ್ಣುತೆ, ಅಹಿಂಸೆ, ದಯೆ, ದಾನ ಮುಂತಾದ ಮಾನವೀಯ ಸಂದೇಶಗಳು ಆಗಿನ ಕಾಲದ ಸಾಮಾಜಿಕ, ಆರ್ಥಿಕ, ಆಡಳಿತಾತ್ಮಕ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡಿದೆ. ಹಾಗಾಗಿ ಅಶೋಕನ ಶಾಸನಗಳು ಐತಿಹಾಸಿಕ ದೃಷ್ಟಿಯಿಂದ ಅತೀ ಮಹತ್ವವಾದ ಸ್ಥಾನವನ್ನು ಪಡ್ಕೊಂಡಿದೆ. ಒಬ್ಬ ಸುಪ್ರಸಿದ್ಧ ಇತಿಹಾಸ ಶಾಸ್ತ್ರಜ್ಞರು ಡಿ ತ್ರಿಪಾಠಿ ಅನ್ನುವರು ಅಶೋಕ ಮಹಾಶಯನ ಶಾಸನಗಳ ಕುರಿತು ಈ ರೀತಿ ಹೇಳಿದ್ದಾರೆ. ಈ ಮಹಾಶಯ ರಾಜನ ಬಗ್ಗೆ ತಿಳಿಯಲು ದೊರೆತಿರುವ ಶಾಸನಗಳು ಅಪೂರ್ವವಾದದ್ದು ಮತ್ತು ಆ ಶಾಸನಗಳು ತಿಳಿಸುವ ಅವನ ಅಂತರಾಳದ ಇಂಗಿತವನ್ನು, ಅವನ ಸ್ವಭಾವವನ್ನು ಶತಮಾನಷ್ಟುಗಳ ಕಾಲ ಮುಂದಕ್ಕೆ ಕೊಂಡೊಯ್ಯುವಂತಹವುಗಳಾಗಿವೆ ಅಂತ ಹೇಳಿದ್ದಾರೆ. ಅಶೋಕ ತನ್ನ ಆಜ್ಞೆಗಳನ್ನು, ತನ್ನ ಧಮ್ಮದ ನೈತಿಕ ನಿಯಮಗಳನ್ನು ವಿಶೇಷವಾಗಿ ಕತ್ತರಿಸಿದ ಹಾಗೂ ವಿಶೇಷವಾಗಿ ನುಣುಪು ಮಾಡಿದ ಸ್ತಂಭಗಳ ಮೇಲೆ ಅಥವಾ ತನ್ನ ಸಾಮ್ರಾಜ್ಯದ ಆಯಕಟ್ಟಿನ ಜಾಗಗಳ ಕಲ್ಲು ಬಂಡೆಗಳ ಮೇಲೆ ಕೊರೆಸಿದನೆ. ಅಷ್ಟೇ ಅಲ್ಲ ಕೇಳುಗರೆ, ಅಶೋಕ ಮಹಾಶಯನ ಶಾಸನಗಳು ಹೊಳಪಿನಿಂದ ಕೂಡಿದ ನುಣುಪು ವೈಜ್ಞಾನಿಕ ಶ್ರೇಷ್ಠತೆಯ ಕುರುಹುಗಳಾಗಿ ಇಂದಿಗೂ ಉಳಿದಿವೆ. ಈ ಶಾಸನಗಳ ಮೇಲಿನ ಹೊಳಪು ಸುಮಾರು 2000 ವರ್ಷಗಳು ಮೀರಿದರೂ ತನ್ನ ಕಾಂತಿಯನ್ನು ಕಳೆದುಕೊಂಡಿಲ್ಲಂತೆ. ಶಾಸನಗಳಲ್ಲಿ ಅಕ್ಷರಗಳು ಸುಂದರವಾಗಿ ಹಾಗೂ ಕರಾರುವಕ್ಕಾಗಿ ಕೊರೆಯಲ್ಪಟ್ಟಿದ್ವಂತೆ. ಶಾಸನಗಳಲ್ಲಿನ ವಾಕ್ಯಗಳು ಸ್ಪಷ್ಟವಾಗಿ ಹಾಗೂ ನೇರವಾಗಿ ಬರೆಯಲ್ಪಟ್ಟಿದ್ವಂತೆ. ಇದು ಮೌರ್ಯರ ಬರವಣಿಗೆಯ ಕಲೆಯ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತಲ್ಲ. ಹೌದು ಕೇಳುಗರೆ, ಈ ಶಾಸನಗಳಲ್ಲಿ ಒಳಗೊಂಡಿರುವ ಅಂಶಗಳನ್ನು ಮೊದಲು ಆಸ್ಥಾನದಲ್ಲಿ ಸಿದ್ಧಗೊಳಿಸಿ ನಂತರ ಶಿಲೆಗಳ ಮೇಲೆ ಕೊರೆಯುವ ನಿಪುಣರಿಂದ ಅವುಗಳನ್ನು ಬರೆಸಲಾಗ್ತಿತ್ತಂತೆ. ಜನರಿಗೆ ತಲುಪಬೇಕಾಗಿದ್ದ ಈ ಶಾಸನಗಳ ಅಂಶಗಳನ್ನು ಕಾಗುಣಿತ, ವ್ಯಾಕರಣ ಮುಂತಾದವುಗಳು ಯಾವುದೇ ತಪ್ಪಿಲ್ಲದೆ ಇರುವಂತೆ ಬರೆಸಲಾಗ್ತಿತ್ತಂತೆ. ಅದಕ್ಕೆ ಅಶೋಕ ಮಹಾಶಯನಿಗೆ ಶಿಲಾಶಾಸನದ ಪಿತಾಮಹ ಅಂತ ಕರೆದದ್ದು. ಅಶೋಕನ ಶಾಸನಗಳು ಅವನು ಸ್ಥಾಪಿಸಿದ ಕಡೆಗಳಲ್ಲಿ ಬಹುಸಂಖ್ಯಾತವಾಗಿ ಸಿಕ್ಕಿದವ. ಆದರೆ ಇನ್ನೂ ಕೆಲವು ಮೂಲ ಸ್ಥಾನದಿಂದ ನಗರಗಳಿಗೆ ಅಥವಾ ವಸ್ತು ಸಂಗ್ರಹಾಲಯಗಳಲ್ಲಿ ಹಸ್ತಾಂತರಿಸಲಾಗಿದೆ. ಕೆಲವು ಶಾಸನಗಳು ನಂತರದ ಅರಸರ ಶಾಸನಗಳ ಬರಿಸುವಿಕೆಯಿಂದ, ಧರ್ಮ ವಿರೋಧಿಗಳಿಂದ, ನೈಸರ್ಗಿಕ ಹಾವಳಿಯಿಂದ ನಾಶವಾಗಿದ್ದೂ ಉಂಟು. ಕೇಳುಗರೆ, ಹಾಗಾದರೆ ಇಂಥ ಅಶೋಕ ಮಹಾಶಯನ ಶಾಸನಗಳು ಯಾವ ಭಾಷೆ, ಯಾವ ಲಿಪಿಯಲ್ಲಿ ಇತ್ತು ಎನ್ನುವುದನ್ನು ಆಲಿಸೋಣ. ಅಶೋಕನ ಶಾಸನಗಳು ಪ್ರಾಕೃತ ಭಾಷೆಯಲ್ಲಿ ರಚಿತವಾಗಿದ್ದಂತೆ. ಅಶೋಕ ಮಹಾಶಯ ಯಾವಾಗಲೂ ಶಾಸನಗಳನ್ನು ರಚಿಸುವಾಗ ಸ್ಥಳೀಯ ಜನರು ಮಾತನಾಡುವ ಸರಳ ಭಾಷೆಯಲ್ಲಿ ಅವುಗಳನ್ನು ಬರೆಸ್ತಾ ಇದ್ದಂತೆ. ಇಂಥ ಅಶೋಕನ ಶಿಲಾಶಾಸನಗಳು 1825 ನಮಗೆ ದೊರಕಲು ಪ್ರಾರಂಭವಾಯಿತಂತೆ. ಇಂಥ ಸಾಧನೆ ಮಾಡಿದವರಲ್ಲಿ ಜೇಮ್ಸ್ ಪ್ರಿನ್ಸಪ್ ಎನ್ನುವನು ಶಾಸನಗಳನ್ನು ಕಂಡುಹಿಡಿದು ಮತ್ತೆ ಆ ಲಿಪಿಗಳನ್ನು ಗುರುತಿಸಿ ಓದುವಲ್ಲಿ ಪ್ರಯತ್ನಿಸಿ ಕೆಲವು ಶಾಸನಗಳನ್ನು ಓದಿ ಅನುವಾದನೂ ಮಾಡಿದ್ನಂತೆ. ಹೀಗೆ ಅಶೋಕ ಮಹಾಶಯನ ಶಾಸನಗಳು ನಮಗೆ ದೊರೆತಿದ್ವು. ಕೇಳುಗರೆ, ಅಶೋಕ ಮಹಾಶಯನ ಶಿಲಾಶಾಸನಗಳನ್ನು ಒಂದೇ ಹಂತದಲ್ಲಿ ಓದಲಿಕ್ಕೆ ಸಾಧ್ಯ ಇಲ್ಲ, ಅವುಗಳನ್ನು ವರ್ಗೀಕರಿಸಿ ಓದಲಾಗುತ್ತಂತೆ. ಹಾಗಾಗಿ ಅಶೋಕನ ಶಾಸನಗಳನ್ನು

ಒಂದನೇ ರುದ್ರದಾಮನ ಶಾಸನನೂ ಇದೆಯಂತೆ. ಈ ಶಾಸನವು ಸುದರ್ಶನ ಕೆರೆಯನ್ನು ಚಂದ್ರಗುಪ್ತ ಮೌರ್ಯನ ಪ್ರಾಂತೀಯ ರಾಜ್ಯಪಾಲನಾದ ವೈಶಪುಷ್ಯ ಗುಪ್ತನು ನಿರ್ಮಿಸಿದ್ದ ಅಂತ ಹೇಳಲಾಗ್ತದೆ. ಆ ನಂತರ ವಂದನೀಯ ರುದ್ರದಾಮನು ಅದನ್ನು ಜೀರ್ಣೋದ್ಧಾರ ಮಾಡಿದನಂತೆ. ಯವನ ದೊರೆ ತುಷಷ್ಟನು ಇದೇ ಕೆರೆಗೆ ನಾಲೆಗಳನ್ನು ನಿರ್ಮಿಸಿದನಂತೆ. ಇದೇ ಬಂಡೆಯ ಮೇಲಿರೋ ಸ್ಕಂದಗುಪ್ತನ ಶಾಸನ ಸೌರಾಷ್ಟ್ರದ ರಾಜ್ಯಪಾಲನಾದ ಪರ್ಣದತ್ತನ ಮಗ ಚಕ್ರಪಲಿತನು ಸುದರ್ಶನ ಸರೋವರವನ್ನು ಕ್ರಿಸ್ತಶಕ 456-57 ರಿಪೇರಿ ಮಾಡಿಸಿದ ಅನ್ನುವ ಮಾಹಿತಿಯನ್ನು ತಿಳಿಸ್ತದಂತೆ. ಹಾಗೆ ಮುಖ್ಯ ಶಿಲಾಶಾಸನದಲ್ಲಿ ಎರಡನೇದು ಕಾಲ್ಸಿ ಶಿಲಾಶಾಸನ. ಈ ಕಾಲ್ಸಿ ಅನ್ನೋದು ಒಂದು ಪುಟ್ಟ ಪಟ್ಟಣ ಆಗಿತ್ತು. ಉತ್ತರ ಪ್ರದೇಶದ ಡೆಹ್ರಾಡೂನ್ ಜಿಲ್ಲೆಯಲ್ಲಿ ಈ ಕಾಲ್ಸಿ ಪಟ್ಟಣ ಇದೆ. ಕಾಲ್ಸಿಯಿಂದ ಉತ್ತರಕ್ಕೆ 2.5 ಕಿಲೋಮೀಟರ್ ದೂರದಲ್ಲಿ ಯಮುನಾ ನದಿ ದಂಡೆ ಮೇಲೆ ಬೃಹತ್ ಬಂಡೆಯ ಮೇಲೆ ಈ ಶಾಸನವನ್ನು ಕೆತ್ತಲಾಗಿದೆಯಂತೆ. ಇನ್ನು ಮೂರನೇದು ಶಹಬಾಜ್ ಘರಿ ಶಿಲಾಶಾಸನ. ಪೇಶಾವರ್ ಜಿಲ್ಲೆಯ ಮರ್ದಾನ್ ಎನ್ನುವ ಪಟ್ಟಣದಿಂದ 9 ಕಿಲೋಮೀಟರ್ ದೂರದಲ್ಲಿ ಮಕಾಮ್ ನದಿಯ ಹತ್ತಿರ ಶಹಬಾಜ್ ಘರಿ ಗ್ರಾಮ ಇದೆ. ಈ ಗ್ರಾಮದಿಂದ 800 ಮೀಟರ್ ದೂರದ ಬೆಟ್ಟದ ಬಂಡೆ ಮೇಲೆ ಇದನ್ನು ಕೆತ್ತಲಾಗಿದೆಯಂತೆ. ಈ ಶಾಸನದಲ್ಲಿ ಖರೋಷ್ಠಿ ಲಿಪಿಯನ್ನು ಬಳಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ಖರೋಷ್ಠಿ ಲಿಪಿಯ ವಿಶೇಷ ಏನು ಗೊತ್ತಾ ಕೇಳುಗರೆ? ಈ ಖರೋಷ್ಠಿ ಲಿಪಿಯನ್ನು ಬಲಭಾಗದಿಂದ ಎಡಕ್ಕೆ ಬರೆಯಲ್ಪಡ್ತಾ ಇತ್ತಂತೆ. ಹಾಗಾಗಿ ಈ ಖರೋಷ್ಠಿ ಲಿಪಿ ಕೆಲವೇ ಶತಮಾನದಲ್ಲಿ ಅವನತಿನೂ ಹೊಂತಂತೆ. ಇನ್ನು ನಾಲ್ಕನೇದು ಮನ್ಷೇರ ಶಿಲಾಶಾಸನ. ಈ ಮನ್ಷೇರ ಒಂದು ತಾಲೂಕು ಕೇಂದ್ರ ಆಗಿದ್ದು ವಾಯುವ್ಯ ಗಡಿ ಪ್ರಾಂತ್ಯದ ಹಜಾರಾ ಜಿಲ್ಲೆಯಲ್ಲಿದೆ. ಈ ಶಾಸನವನ್ನು 3 ಬಂಡೆಗಳ ಮೇಲೆ ಕೆತ್ತಲಾಗಿದೆಯಂತೆ. ಈ ಶಾಸನದಲ್ಲೂ ಖರೋಷ್ಠಿ ಲಿಪಿಯನ್ನು ಬಳಸಲಾಗಿತ್ತು ಅಂತ ಹೇಳ್ತಾರೆ. ಮೊದಲ 2 ಬಂಡೆಗಳ ಮೇಲಿನ ಶಾಸನಗಳನ್ನು ಕನ್ನಿಂಗ್ ಹ್ಯಾಮ್ ಅನ್ನೋರು ಹಾಗೂ 1889 ಪಂಜಾಬಿನ ಪುರಾತತ್ವ ಇಲಾಖೆಯ ನೌಕರನೊಬ್ಬನು ಕಂಡುಹಿಡಿದಿದ್ದಂತೆ. ಇನ್ನು ಐದನೇದು ಧೌಲಿ ಶಿಲಾಶಾಸನ. ಈ ಧೌಲಿ ಅನ್ನೋದು ಒರಿಸ್ಸಾದ ಪುರಿ ಜಿಲ್ಲೆಯ ಒಂದು ಗ್ರಾಮ ಆಗಿತ್ತು. ಭುವನೇಶ್ವರದ ದಕ್ಷಿಣಕ್ಕೆ 11 ಕಿಲೋಮೀಟರ್ ದೂರದಲ್ಲಿ ಈ ಧೌಲಿ ಇದೆ. ಈ ಶಾಸನವನ್ನು ಲೆಫ್ಟಿನೆಂಟ್ ಕಿಟ್ಟೋಯ್ ಎಂಬುವನು ಕಂಡುಹಿಡಿದಂತೆ. ಆರನೇದು ಕೇಳುಗರೆ, ಇನ್ನು ಆರನೇದು ಜೌಘಡ್ ಶಿಲಾಶಾಸನ. ಈ ಜೌಘಡ್ ಗಾಂಜಾಮ್ ಜಿಲ್ಲೆಯ ಬರ್ಹಾಂಪುರ್ ತಾಲೂಕಿನ ಒಂದು ಕೋಟೆಯ ಅವಶೇಷದ ಬಳಿ ಸಿಕ್ಕದ. ಈ ಶಾಸನ ಧೌಲಿ ಶಿಲಾಶಾಸನದ ಅಂಶಗಳನ್ನು ಒಳಗೊಂಡು ನಕಲು ಶಾಸನ ಆಗಿದೆ ಅಂತ ಹೇಳ್ತಾರೆ. ಇನ್ನು ಏಳನೇದು ಬಾಂಬೆ ಸೋಪಾರ ಶಾಸನ. ಸೋಪಾರ ಎಂಬುದು ಮಹಾರಾಷ್ಟ್ರದ ಥಾಣಾ ಜಿಲ್ಲೆಯ ಪ್ರಾಚೀನ ನಗರ. ಅಶೋಕನು ಸೋಪಾರದಲ್ಲಿ ಸ್ಥಾಪಿಸಿದ ಈ ಶಿಲಾಶಾಸನವು ಮುರಿದು ಹೋಗಿದ್ದು ಸೋಪಾರ ನಗರದ ಪೂರ್ವಕ್ಕಿರುವ ಭಟಿಲಾ ಕೊಳದ ಬಳಿ ಕಂಡುಬಂದಿತ್ತು. ಈ ಮುರಿದ ಶಾಸನವನ್ನು ಪಂಡಿತ್ ಭಗವಾನ್ ಲಾಲ್ ಇಂದ್ರಜಿಯವರು 1882 ಕಂಡುಹಿಡಿದರಂತೆ. ಈ ಶಾಸನದ ಮೂಲ ಶಿಲೆಯನ್ನು ಮುಂಬಯಿಯ ಬಾಂಬೆ ಏಷ್ಯಾಟಿಕ್ ಸೊಸೈಟಿಯ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಂದಿಗೂ ಇಟ್ಟಾರಂತೆ. ಇನ್ನು ಎಂಟನೇದು ಎರ್ರಗುಡಿ ಶಿಲಾಶಾಸನ ಅಂತ. ಈ ಎರ್ರಗುಡಿ ಶಿಲಾಶಾಸನ ಸಿಕ್ಕಿರುವಂತಹ ಪ್ರದೇಶ ಎರ್ರಗುಡಿನೇ ಆಗ್ಯದ. ಅಂದರೆ ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಸಿದ್ದಾಪುರದಿಂದ 128 ಕಿಲೋಮೀಟರ್ ದೂರದಲ್ಲಿ ಸಿಕ್ಕದ. ಅನುಘೋಷ್ ಎಂಬುವರು ಈ ಶಾಸನವನ್ನು ಕಂಡುಹಿಡಿದಿದ್ರಂತೆ. ಈ ಶಾಸನವನ್ನು ಬ್ರಾಹ್ಮಿ ಲಿಪಿನಲ್ಲಿ ರಚಿಸಲಾಗಿದೆಯಂತೆ. ಈ ಶಾಸನದ ವೈಶಿಷ್ಟ್ಯವೇನೆಂದರೆ ಇದನ್ನು ಕ್ರಮವಾಗಿ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಈ ಮಾದರಿಯಲ್ಲಿ ರಚಿಸಲಾಗಿದೆ. ಯಾವುದೇ ಬ್ರಾಹ್ಮಿ ಅಥವಾ ಖರೋಷ್ಠಿ ಲಿಪಿಯ ಬರವಣಿಗೆಯಲ್ಲೂ ಈ ಮಾದರಿಯನ್ನು ಬಳಸಿಲ್ಲಂತೆ. ಈ ಶಿಲಾಶಾಸನದ ಭಾಷೆ ಮಗಧ. ಕೇಳುಗರೆ, ಆಲಿಸಿದ್ರಲ್ಲ, ಅಶೋಕ ಮಹಾಶಯನ ಮುಖ್ಯ ಶಿಲಾಶಾಸನಗಳಲ್ಲಿ ನಾವು 8 ಶಿಲಾಶಾಸನಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ್ವಿ. ಇನ್ನು 2ನೆಯ ಶಾಸನ ಗೌಣ ಶಿಲಾಶಾಸನ. ಇದರಲ್ಲಿ ಮತ್ತೆ ಎಷ್ಟು ವಿಧ ಇದೆ, ಅದು ಎಲ್ಲಿ ದೊರಕಿದಾವೆ ಅನ್ನೋ ಮಾಹಿತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಹಾಗಾದರೆ ಇಂದಿನ ಗತವೈಭವ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮುಂದಿನ ವಾರ ಮತ್ತೊಂದಿಷ್ಟು ಮಾಹಿತಿ

ರೇಡಿಯೋ ಗಿರ್ಮಿಟ್ಟದ ಕೇಳುಗರಿಗೆಲ್ಲ ನಿಮ್ಮ ಗೌರಿ ಪ್ರಸನ್ನ ಮಾಡು ನಮಸ್ಕಾರಗಳು. ಸದಸ್ಯರೆಲ್ಲ ಹರಟಿ ಕಟ್ಟಿಗೆ ಜಮಾಯಿಸಿರಲ್ಲ ಹರಟಿ ಕೇಳಲಿಕ್ಕೆ? ಅಯ್ಯ, ಬೆಳಗಾದ್ರ ದೊಡ್ಡ ಹಬ್ಬರಿ, ಮನಿ ತುಂಬ ಮೈ ತುಂಬ ಕೆಲಸ ಬಿದ್ದಾವ. ಇವತ್ತಿನ ಹರಟಿ ಸ್ವಲ್ಪ ಲಗುನ್ ಮುಗಿಸ್ರಿ ಅಂತೀರೇನು? ಹೌದ್ರವಾ, ನಂಗೂ ಬಹಳ ಕೆಲಸವ. ಆದ್ರ ಹರಟಿ ಆಗ್ಲಿಲ್ಲ ಅಂದ್ರ ಗಾಡಿ ಮುಂದಕ್ಕೆ ಹೋಗುದಿಲ್ಲ ನೋಡ್ರಿ, ಅದಕ್ಕ ಸೌಂಡ್ ಮಾಡ್ಕೊಂಡು ಬಂದಿನಿ. ಹೊಸ ಹೊಸ ಕನಸಿನ ಬಣ್ಣ ಬಣ್ಣದ ಚಿಗುರು ಹೊತ್ಕೊಂಡು ಮೈ ತುಂಬ ನಳನಳಿಸೋ ತಂಬೆಲರು, ಅರಳಿರೋ ಹೂಗಳನ್ನ ಹೊತ್ತು ನಿಂತ ಪ್ರಕೃತಿ ಈಗ ಸುಜಲೆ ಸುಫಲೆ ಸಸ್ಯ ಶ್ಯಾಮಲೆ. ಎಲ್ಲೆಲ್ಲೂ ಮಾವು ಮಲ್ಲಿಗೆಗಳ ಕಂಪು, ಹೊಂಗೆಯ ತಂಪು, ಹಸುರಿನ ಸೊಂಪು, ಕೋಗಿಲೆಗಳ ಕೂಜನದ ಇಂಪು, ಮನದ ತುಂಬಾ ಹಿಗ್ಗಿನ ಪೆಂಪು. ಹೌದು, ಮತ್ ಬಂತು ಉಗಾದಿ. ಬೇವು ಬೆಲ್ಲ ಜೋಡಿ ಹಳೆಯ ನೂರಾರು ಸ್ಮೃತಿಗಳನ್ನ ತನ್ನ ಒಡಲೊಳಗ ಹೊತ್ಕೊಂಡು ಮತ್ ಬಂದದ. ಹೊಸ ಹೊಸ ಕನಸುಗಳ ಹೆಣಿಕೆಯೊಂದಿಗೆ ಹೊಸತನಕ್ಕಾಗಿ ಕಾಯುತ್ತಾ ಅರಸುತ್ತಾ ಮನೆಯ ಹೊಸಿಲಿಗೆ ಮತ್ ಬಂತು ಉಗಾದಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಎಷ್ಟು ಖರೆ ಅಲ್ಲ ಈ ಕವಿವಾಣಿ? ಇವತ್ತ ಹಬ್ಬ, ಲಗುನ ಏಳು, ಎದ್ದು ಎರ್ಕೊಂಡು ಹೊಸ ಲಂಗ ಹಾಕೋಬೇಕು. ಚುಮು ಚುಮು ನಸಕ್ನಾಗ ಅಜ್ಜಿಯ ಸುಪ್ರಭಾತ ಚಾಲು. ಏಳದಿದ್ರ ಬಿಟ್ಟಾಳ ಉಸಿರು ಬಿಡ್ಲಾರ್ದೆ, ಗೌರಮ್ಮ ಗೌರಿ ಏಳ್ತಿಯಾ ಎದ್ದಿಯಾ ಅಂತ ಬೆನ್ ಹತ್ತಿ ಎಬ್ಸೆ ಬಿಡ್ತಾಳ. ಏಳ್ಲಾರ್ದೆ ವಿಧಿ ಇಲ್ಲ. ಹಲ್ ತಿಕ್ಕೊಂಡು ಅಮ್ಮ ಕೊಟ್ಟು ಬಿಸಿ ಬಿಸಿ ಛಾ ತೂಕುಡ್ಸ್ಕೊತೆ ಕುಡಿದ್ ಕೂಡ್ಲೇ ಬಟ್ಟಲ್ ತುಂಬ ಬೆಚ್ಚನೆಯ ಕೊಬ್ಬರಿ ಎಣ್ಣೆಯನ್ನ ಅಶ್ವತ್ಥಾಮೋ ಬಲಿರ್ವ್ಯಾಸೋ ಎನ್ನುತ್ತಾ ಮೈ ಕೈಗೆಲ್ಲ ಅಜ್ಜಿ ಸೌರಿ ತಿಕ್ಕಿದ್ರ ನಮ್ಮೊಳಗೆಲ್ಲ ಖಾಲಿಯಾಗಿ ಹಗುರಾಗಿ ತೇಲುವಂತ ಅನುಭವ. ಅಜ್ಜಿಯ ಆತ್ಮೀಯ ಸ್ಪರ್ಶ ಈಗ್ನೂ ಹೃದಯದ ಮೂಲಾಗೆಲ್ಲೋ ಬೆಚ್ಚಗ ಅಡಗಿ ಕೂತ್ಬಿಟ್ಟದ. ಬಚ್ಚಲ್ ಮನೆಯ ಆ ದೆವ್ನಂತ ತಾಮ್ರದ ಹಂಡೆ ಒಳಗ ಬೇವಿನೆಲೆ ತೇಲ್ತಾ ಇರುವಂತ ಬಿಸಿ ಬಿಸಿ ನೀರು, ಹೊಗೆ ಆಡ್ತಿರೋ ಆ ನೀರನ್ನ ಮಾಮಿ ಸ್ನಾನಕ್ಕಂತ ಹೇಳಿ ಹಿತ್ತಾಳಿ ಗಂಗಾಳದಾಗ ತೋಡ್ತಿದ್ರ ಸಣ್ಣವರಾದ ನಮ್ಗೆಲ್ಲ ಗಾಬ್ರಿ, ಜೋಡಿಗೆ ಅಚ್ಚರಿ, ಕೈ ಸುಡಂಗಿಲ್ಲೇನಿ ಇವರಿಗೆ ಅಂತ. ಜೊತೆಗೆ ಆತಂಕನು, ಎಲ್ಲಿ ಇಂಥ ಸುಡು ಸುಡು ನೀರನ್ನ ತಲೆ ಮೇಲೆ ಸುರಿದ್ ಬಿಡ್ತಾರೋ ಏನೋ ಅಂತ. ತಣ್ಣೀರ್ ಹಾಕು ತಣ್ಣೀರ್ ಹಾಕು ಅಂತ ಹತ್ ಸಲ ಕೂಕೊಂಡ್ರು ಇನ್ನೂ ಎಂಥ ತಣ್ಣೀರ, ಈಗ ಆರಿ ಕತ್ತಿ ಉಚ್ಚಿ ಆಗ್ಯಾವ ಅಂತ ಜಬರಿಸಿ ಮೈ ಮೇಲೆ ಬಿಸಿನೀರ್ ಸುರಿದ್ರ ಆಹಾ, ನಮ್ ಬಚ್ಚಲ್ ಮನೆಯ ಕಥಕ್ಕಳಿ ಭರತನಾಟ್ಯ ನೆನ್ಸ್ಕೊಂಡ್ರ ಈಗ ನಗು ತೇಲಿ ಬರ್ತದ. ಸೀಗಿಕಾಯಿ ಸಂಭ್ರಮ ಬ್ಯಾರೆ, ಎಷ್ಟರ ಘಟ್ಟಿ ಕಣ್ಣು ಮುಚ್ಕೋರಿ, ಯಾವ್ದೋ ಮಾಯ್ದಾಗ ಅದು ಕಣ್ಣಾಗ ಹೋಗುದ್ ಗ್ಯಾರಂಟಿನೇ. ಭಗ ಭಗ ಉರಿದು ಕಣ್ಣು ಕೆಂಪಗ ಆಗಬೇಕು, ಅವಾಗ ಅಭ್ಯಂಜನ ಪೂರ್ತಿ ಆದಂಗ ಲೆಕ್ಕ. ತಲೆಬಾಗಿಲಿನ ಹಸಿರಾದ ಮಾವಿನ ತೋರಣ, ತಳಿರು, ಬೇವಿನ ಟೊಂಗೆಗಳು, ಅಂಗಳದ ರಂಗವಲ್ಲಿ, ಹೊಸ್ತಿಲಿನ ಕೆಮ್ಮಣ್ಣು, ದೇವ್ರ ಮನಿದು ಥಳಥಳ ಹೊಳೆಯುವಂತಹ ದೇವ್ರ ಉಪಕರಣಗಳು, ತುಪ್ಪದ ಬತ್ತಿ, ಎಣ್ಣೆ ದೀಪದ್ದು ಉದಿನ ಕಡ್ಡಿ ಸುಗಂಧಗಳು, ಅಜ್ಜನ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೆ ಜನ್ಮ ಜನ್ಮನಿ ಎಂಬಂತಹ ಕಿವಿ ರಿಂಗಣಿಸುವಂತಹ ಮಂತ್ರ, ಪಡಸಾಲಿ ರೇಡಿಯೋದಾಗ 7:45 ಚಿತ್ರಗೀತೆ ಒಳಗ ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಹಾಡಿನ ಧ್ವನಿ, ಅಡಿಗೆ ಮನೆಯೊಳಗ ಬೇಳೆ ರುಬ್ಬು ಸದ್ದು, ಹೂರ್ಣ ಕುದಿಯು ಘಮ, ಬಾಳಿಯಲ್ಲಿ ರಂಗೋಲಿಗಳ ಸಂಭ್ರಮ, ಬೇವು ಬೆಲ್ಲದ್ದು ಹೋಳಿಗೆ ಪಾಯಸಗಳ ಚಿತ್ರಾನ್ನ ಬುರ್ಬುರಿಗಳ ಭರ್ಜರಿ ಊಟ, ಸಂಜೆ ಆಗು ಪುರುಸೋತಿಲ್ದೆ ಪಂಚಾಂಗ ಶ್ರವಣ, ಯಾರ್ಯಾರ ರಾಶಿ ಭವಿಷ್ಯ ಏನೇನು ಎತ್ತೆತ್ತ ಅಂತ ತಿಳ್ಕೊಳ್ಳುವಂತ ಹುಚ್ಚು ಕುತೂಹಲ, ಲಕ್ಷ್ಮಿ ಗುಡಿಗೆ ಹೋಗು ಸಡಗರ, ಅಲ್ಲಿನ ಪಾಳಿ ಸಿಟಿ ಉದ್ಕೋತ ತಮ್ಮ ಕೈ ಹಿಂದ ಮುಂದ ಅಲ್ಲಾಡಿಸುವಂತ ಪೊಲೀಸ್ನವರು, ಅಲ್ಲಿನ ಸಾಲು ಸಾಲು ಅಂಗಡಿಗಳ ಪ್ಲಾಸ್ಟಿಕ್ ಬಳಿ ರಿಬ್ಬನ್ಗಳು,
ಆಟಿಗೆ ಸಾಮಾನು, ಪುಗ್ಗಗಳು, ಲಕ್ಷ್ಮೀದೇವಿ ಕಣ್ಮನ ಸೆಳೆಯುವಂತಹ ಅಲಂಕಾರ, ಆ ಪಟ್ಟೆ ಸೀರೆ, ಹೊಳಿ ಹೊಳಿ ಸರ ಆಭರಣಗಳು, ಗಂಟೆಯ ನಿನಾದ, ಮಂಗಳಾರತಿ ಜೊತೆಗೆ ಅಂಗಾರದ ರುಚಿ, ಒಂದೊಂದು ಎಂಥ ಮಧುರ. ಓ ಬಾಲ್ಯವೇ, ಎಲ್ಲಿ ಹೋದೆ? ಆ ಕಾಲ ಒಂದಿತ್ತು, ದಿವ್ಯ ತಾನಾಗಿತ್ತು ಎಂಬ ಬಡಬಡಿಕೆ ಮಾತ್ರ ಈಗ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ, ಒಂದೇ ಹರೆಯ, ನಮಗದಷ್ಟೇ ಏತಕ್ಕೆ ಎಂದು ಮನ ಹಲ್ಬುದಂತೂ ಖರೆ ಅದ ನೋಡ್ರಿ. ಯುಗಾದಿ ಜೋಡಿಗೆ ಶುರುವಾದ ಚೈತ್ರ ಮಾಸದ ಸಡಗರ ಕೇಳ್ಬೇಕೇನ್ರಿ? ಮಧುಮಾಸ ಅಂತಾನೆ ಪ್ರಖ್ಯಾತವಾದಂತಹ ಋತುಗಳ ರಾಜ ವಸಂತನ ಆಗಮನ. ಉಗಾದಿ ಹಿಂಗ ತನ್ನ ಜೋಡಿ ಸಂತಸ, ಸಮೃದ್ಧಿ, ಸಂಭ್ರಮಗಳ ಸರಮಾಲೆನೆ ಹೊತ್ಕೊಂಡು ಬರ್ತದ. ರಾಮನವಮಿ, ಹನುಮ ಜಯಂತಿ, ಅಕ್ಷತೃತೀಯ, ಹಿಂಗ ಹಬ್ಬಗಳ ಸಾಲು ಸಾಲು. ಈ ಹಬ್ಬಗಳು ಏನವಲ್ಲ, ಮನುಜ ಕುಲದ ಜಂಜಡ ದುಗುಡಗಳನ್ನೆಲ್ಲ ಮರೆಸಿ ಜೀವನೋತ್ಸಾಹವನ್ನು ಹೆಚ್ಚಿಸುವಂತ ಟಾನಿಕ್ಗಳು ಅಂದ್ರ ತಪ್ಪಲ್ ನೋಡ್ರಿ. ಚೈತ್ರ ಮಾಸ ಅಂದ ಕೂಡ್ಲೆ ಚೈತ್ರ ಗೌರಿ ತಾನೇ ಓಡೋಡು ಬಂದೇ ಬಿಡ್ತಾಳ. ಮನಿ ಮನಿಯೊಳಗೂ ಉಯ್ಯಾಲೆ ಗೌರಮ್ಮ. ಆಕಿನ ಎದುರು ಹಸಿರು ಹಸಿರಾಗಿ ತಲೆ ತೂಗಿಸ್ಕೋತ ನಳ್ನಳಿಸೋ ಅಂತ ಸಸಿಗಳು, ಹೆಂಗಳೆಯರು, ಮಕ್ಕಳ ಜರತಾರಿ ಸೀರೆ, ಲಂಗಗಳ ಸರಭರ, ಅರಿಶಿನ ಕುಂಕುಮದ ಸಡಗರ, ವಿಧ ವಿಧ ಕೋಸಂಬರಿ ಪಾನಕಗಳ ಸಮಾರಾಧ್ನಿ, ಮಾವಿನಕಾಯಿ, ನಿಂಬೆಹಣ್ಣು, ಹಸಿರು ಮೆಣಸು, ಮೆಂತೆ ಮೆಣಸಿನಕಾಯಿ ಒಗ್ಗರಣೆಯ ಘಮದ ಜೋಡಿ, ಕಡ್ಲಿ ಬ್ಯಾಳಿ, ಹೆಸರು ಬ್ಯಾಳಿ, ಕೋಸಂಬರಿಗಳು ಎಲ್ಲಾರ ಬಾಯಾಗೂ ನೀರು ಬರೆಸ್ತಾವ್ ನೋಡ್ರಿ. ಪಾನಕಗಳು ಎಷ್ಟೊಂದು ವಿಧ ಅಂತೀರಿ. ಏಲಕ್ಕಿ ಪುಡಿ ಬೆರೆಸಿದ ನಿಂಬೆ ಹಣ್ಣಿನ ಪಾನಕ, ಬೆಲ್ಲ ಮಾವಿನಕಾಯಿ ಬೆರೆಸಿದ ಪಾನಕ, ಬೇಲದ ಹಣ್ಣಿನ ಪಾನಕ, ಈಗೀಗ ರಸ್ನ ಮತ್ತು ರೋ ಅಬ್ಸಾಗಳು ಅದ್ರ ಸಾಲ್ನಾಗ ಸೇರಾವನ್ರಿ. ನಮಗ ಸಣ್ಣವರಿದ್ದಾಗ ಮನಿ ಮನಿ ಅಡ್ಡಾಡಿ ಕೋಸಂಬರಿ ಗೋಳೆ ಮಾಡುವುದೇ ದೊಡ್ಡ ಕೆಲಸ ಆಗಿತ್ತು. ಅಡಸ್ಲ ಬಡಸ್ಲ ತಿಂದು ಮರದಿನ ಹೊಟ್ಟೆ ಕೆಡಿಸ್ಕೊಂಡು ದೊಡ್ಡವ್ರ ಹತ್ರ ಬೈಸ್ಕೊಳ್ಳುದು ಇತ್ತನ್ರಿ. ಕೋಸಂಬರಿ ಹಾಕೊಡ್ಲಿಕ್ಕ ಅಂತ ಹಳ್ಳದ ಹನುಮಪ್ಪನ ಗುಡಿ ಒಳಗಿರೋ ಅರಳಿ ಮರದ ಎಲಿ ಹರ್ಕೊಂಬರೋದು ಒಂದ್ ದೊಡ್ಡ ಗಮ್ಮತ್ತಿನ ಕೆಲಸ ಆಗಿತ್ತು. ಕೆಲವೊಂದ್ಸಲ ಮನೆಯಾಗಿನ ಬಾಳೆ ಎಲಿಗಳನ್ನ ಪುಟ್ಟದಾಗಿ ಚಚ್ಚೌಕವಾಗಿ ಕತ್ತರಿಸೋದು, ಇಲ್ಲಾಂದ್ರ ಪತ್ರೋಳಿ ಎಲಿ ಸಿಬಿರೆಲ್ಲ ಬಿಡಿಸಿ ಸಣ್ಣ ಸಣ್ಣ ಎಲಿಗಳನ್ನ ಪ್ರತ್ಯೇಕ ಮಾಡುದು, ಏನೂ ಇಲ್ಲಾಂದ್ರ ಕಡಿಕ ನ್ಯೂಸ್ ಪೇಪರ್ನ ಸಣ್ಣ ಸಣ್ಣ ಚೌಕಗಳನ್ನಾಗಿ ಕತ್ತರಿಸೋದು ಎಲ್ಲ ನಡೀತಿತ್ತು ಕೋಸಂಬರಿ ಹಾಕೊಡ್ಲಿಕ್ಕೆ. ಯೂಸ್ ಆ್ಯಂಡ್ ಥ್ರೋದ ಬೌಲ್ಗಳ ಮೇಲೆ ರೊಕ್ಕನೂ ಖರ್ಚು ಮಾಡುವುದಿಲ್ಲ, ಪರಿಸರ ನಾಶನೂ ಇಲ್ಲ. ಸಂಜೆ ಮುಂದ ಹಸಿರು ಸೀರೆ ಉಟ್ಕೊಂಡು, ಹಸಿರು ಬಳಿ ತೊಟ್ಕೊಂಡು, ಉಯ್ಯಾಲಿಯೊಳಗ ಮಹಾರಾಣಿ ಹಂಗ್ ಕೂತ ಗೌರಮ್ಮಗ ಹವಳದ ಆರುತಿ, ಹವಳ ಮಾಣಿಕದ ಆರುತಿ ಅಂತ ಹಾಡ್ ಹೇಳ್ಕೋತ ಆರತಿ ಮಾಡುದು, ಕೊಬ್ಬರಿ ಸಕ್ರಿ, ಪುಟಾಣಿ ಸಕ್ರಿನ ಪಂಚಭಕ್ಷದಷ್ಟೇ ಪ್ರೀತಿಯಿಂದ ತಿನ್ನುದು, ಆ ದಿನಗಳ ಮಜಾನೆ ಬ್ಯಾರೆ ಇತ್ತು ಬಿಡ್ರಿ. ಅಂದಂಗ ಚೈತ್ರ ಮಾಸ ಅಂದ ಕೂಡ್ಲೆ ಮಾವು ಮರೆಯೋಂಗಿಲ್ಲ ನೋಡ್ರಿ. ಮಾವಿನಕಾಯಿ, ಮಾವಿನ ಹಣ್ಣುಗಳ ಸುವಾಸನೆಯಿಂದ ಇಡೀ ಮಾರ್ಕೆಟೆ ಘಮ ಘಮ ಅಂತಿರ್ತದ. ಮಿಡಿಗಾಯಿ, ಹೆಚ್ಚಿದ ಮಾವಿನಕಾಯಿಗಳ ಹಸಿ ಬಿಸಿ ಉಪ್ಪಿನಕಾಯಿಗಳ ತಯಾರಿ ಭರಾಟಿಯಿಂದ ನಡೆದಿರ್ತದ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ತಂಬುಳಿ, ಅಪ್ಪೆ ಹುಳಿ, ಆಂಪನ್ನ, ಮಾವಿನಕಾಯಿ ಪಳುವು, ಮಾವಿನಕಾಯಿ ಮೆಥೆಂಬ, ಮಾವಿನಕಾಯಿ ಕಾರೇಸ, ಮಾವಿನಕಾಯಿ ತವ್ವಿ, ಮಾವಿನಕಾಯಿ ಚಿತ್ರಾನ್ನ, ಗುಳಂಬ, ಹೊತ್ಕೊಂಡು ಮಲಕಿದ್ದ ಎಲ್ಲಾ ರಸಗ್ರಂಥಿಗಳನ್ನ ಹೊಡೆದು ಎಬ್ಬಿಸಿಬಿಡ್ತಾವ ನೋಡ್ರಿ ಇವು. ಇನ್ನ ಉಬ್ಬಿದ ಪುರಿ ಚಪಾತಿ ಹೋಳಿಗೆ ಜೋಡಿ ಮಾವಿನ ಹಣ್ಣಿನ ಸೀಕರಣಿ ರಸಾಯನ ಇದ್ರಂತೂ ಒಂದೇ ಹೊಟ್ಟಿ ಯಾಕದನೋ, ದೇವ್ರು ಕನಿಷ್ಠ ಮಾವಿನ ಹಣ್ಣಿನ ಸೀಸನ್ನಾಗರೆ ಎರಡು ಹೊಟ್ಟಿ ಕೊಡಬಾರ್ದ ಅಂತ ಅನಿಸ್ತದ ನೋಡ್ರಿ. ಆಪೂಸು, ಕಲಮಿ, ನೀಲಮ್ಮು, ರಸಪುರಿ, ರತ್ನಗಿರಿ, ಬಾದಾಮ್, ಮಲ್ಲಿಕಾ, ತೋತಾಪುರಿ, ಲಂಗಡ, ದಶೇರಿ, ಒಂದ ಎರಡ, ಎಷ್ಟೆಲ್ಲ ಥರಾವರಿ ಹಣ್ಣುಗಳು, ಒಂದೊಂದಕ್ಕೂ ತಂದೇ ಆದ ವಿಶಿಷ್ಟ ರುಚಿ. ಇವೆಲ್ಲದರ ಜೋಡಿ ಮಧುಮಾಸ ಬಂದಿಹುದು, ಮಧುಕರಿಗಳೇ ಬನ್ನಿ, ಮಧುರಸದ ಗೀತಗಳಿಂ ನಾವು ನಲಿವ ಎನ್ನುವ ಕವಿವಾಣಿ ಹಂಗ ಉಗಾದಿ ವಿಶೇಷಾಂಕದ ವಿಶೇಷ ಲೇಖನಗಳು, ಗೀತಗಳು, ಹಾಸ್ಯಗಳನ್ನೋದಿ ತಣಿಯದು ಈ ಮನ. ರಸ ಋಷಿ ಕುವೆಂಪುರವ್ರು ಹೇಳು ಹಂಗ
ತೊಲಗಲಿ ದುಃಖ ತೊಲಗಲಿ ಮತ್ಸರ, ಪ್ರೇಮಕ್ಕೆ ಮೀಸಲು ನವ ಸಂವತ್ಸರ. ನಮ್ಮೆದೆ ಎಲ್ಲಿದೆ ಸುಖನಿಧಿ ಎಂದು ಹೊಸ ಹೂಣಿಕೆಯನ್ನು ತೊಡಗಿಂದು. ತಮಗೆಲ್ಲರಿಗೂ ವಿಕಾರಿ ನಾಮ ಸಂವತ್ಸರದ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋ ಹಾರೈಕೆಯೊಂದಿಗೆ ಮತ್ತ ಮುಂದಿನ ವಾರ ಇದೇ ಸಮಯಕ್ಕ ಸಿಗುಣಂತ ಇನ್ನಷ್ಟು ಹರಟಿ ಜೊತೆಗೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ ಜೋಡಿ ಹಂಚ್ಕೊಳ್ಳಿಕ್ಕೆ ಮರಿಬೇಡ್ರಿ. ಮತ್ತ ನಮ್ಮ ಮಿಂಚಂಚೆ gauri@radiogirmit.com. ನನಗೂ ಹಬ್ಬದ ತಯಾರಿ ಮಾಡುದರವ ಬಹಳ ಕೆಲಸವ, ಬರ್ತೀನಿ. ನಮಸ್ಕಾರ.

ಕೇಳುಗರೆ, ರೇಡಿಯೋ ಗಿರ್ಮಿಟ್ ಹಾಗೂ ಕೆಎಲ್ಇ ಧ್ವನಿ 90.4 ಹುಬ್ಬಳ್ಳಿ ಇವರ ಸಹಭಾಗಿತ್ವದಲ್ಲಿ ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.

0: ಕೆಎಲ್ಇ ಧ್ವನಿಯ ನೆಚ್ಚಿನ ಶ್ರೋತೃಗಳೆಲ್ಲರಿಗೂ ಡಾಕ್ಟರ್ ಗುರುರಾಜ್ ಕರ್ಜ್ಗಿಯವರ ಕರುಣಾಳುಪಾ ಬಳಕೆ ವಿಶೇಷ ಕಾರ್ಯಕ್ರಮಕ್ಕೆ ಶಿಲ್ಪಾ ಕುಪ್ಸದ್
1: ಹಾಗೂ ವಿಜಯಲಕ್ಷ್ಮಿ ಮಳಿಮಠಳಿಂದ ಸ್ವಾಗತ
0: ಸುಸ್ವಾಗತ. ಕೇಳುಗ್ರ, ಇವತ್ತಿನ ಕರುಣಾಳು ಬಾ ಬೆಳಕೆ ಕಥಾಗುಚ್ಛದಿಂದ ಆಯ್ದ ಎರಡು ಕಥೆಗಳು ಯಾವಂದ್ರ ಆತ್ಮವಿಶ್ವಾಸ ಸಾಧನೆಯ ಅಡಿಪಾಯ, ಇನ್ನೊಂದು ಭೂತದ ನಾಶ. ಈ ಎರಡೂ ಕಥೆಗಳು ನಮ್ಮ ಜೀವನಕ್ಕ ಯಾವ ನೀತಿಯನ್ನ ಕಲಿಸ್ಕೊಡ್ತಾವು ಅನ್ನೋದನ್ನ ಕೇಳೋಣಂತ. ಮೊದಲಿಗೆ ಕೇಳ್ರಿ ಆತ್ಮವಿಶ್ವಾಸ ಸಾಧನೆಯ ಅಡಿಪಾಯ ಈ ಕಥೆಯನ್ನ.
1: ಕೇಳುಗ್ರ, ಜೂನ್ ತಿಂಗಳಾಗ ಕಾಲೇಜುಗಳಿಗೆಲ್ಲ ಪ್ರವೇಶ ಪರೀಕ್ಷೆ ನಡೀತಿತ್ತು. ಸಹಸ್ರಾರು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಸಿದ್ಧತೆಯನ್ನ ನಡೆಸಿದ್ರು. ಯಾರು ಹೆಚ್ಚಿನ ಅಂಕ ಗಳಿಸ್ತಾರೋ ಅವರಿಗೆ ಮಾತ್ರ ಅವಕಾಶ. ಹೀಗಾಗಿ ಪೈಪೋಟಿ ಹೆಚ್ಚಾಗಿತ್ತು. ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಬೇರೆ ಬೇರೆ ವಿಷಯಗಳಲ್ಲಿ ಬಂದ ಅಂಕಗಳನ್ನ ಕ್ರೋಢೀಕರಿಸಿ ಅಂತಿಮವಾಗಿ ಆಯ್ಕೆ ಆಗಿರುವವರ ಪಟ್ಟಿ ತಯಾರಿಸೋದಕ್ಕ ಯಂತ್ರವೊಂದನ್ನ ಬಳಸಲಾಗ್ತಾ ಇತ್ತು.
0: ಅಭ್ಯರ್ಥಿಗಳ ಉತ್ತರ ಪತ್ರಿಕೆಗಳನ್ನ ಪರಿಶೀಲಿಸಿ ಅವರಿಗೆ ಬಂದಂತಹ ಅಂಕಗಳನ್ನ ಒಂದು ಸರಿಯಾದ ರೀತಿಯೊಳಗ ಯಂತ್ರದೊಳಗ ತುಂಬಿಸ್ತಿದ್ರು. ಎಲ್ಲವನ್ನೂ ಅಲ್ಲಿ ಭರ್ತಿ ಮಾಡಿದ ನಂತರ ಯಂತ್ರ ಆಯ್ಕೆಯಾದವರ ಪಟ್ಟಿಯನ್ನ ನೀಡ್ತಿತ್ತು. ಎಷ್ಟೊಂದು ಜನ ಕಾತರದಿಂದ ಈ ಪಟ್ಟಿಗಾಗಿ ಕಾಯ್ತಿದ್ರು. ಉನ್ನತ ಸ್ಥಾನ ಪಡೆದವರು ತುಂಬಾ ಬುದ್ಧಿವಂತರು ಅಂತ ಹೆಸರಾಗ್ತಿತ್ತು.
1: ಹಾ ಕೇಳುಗ್ರ, ಹೆನ್ರಿ ಕಾರ್ಸನ್ ಎಂಬ ಒಬ್ಬ ಬಾಲಕ ಈ ಪರೀಕ್ಷೆಗೆ ಕುಂತಿದ್ದ. ಅವನಿಗೆ ಹೈಸ್ಕೂಲು ಮಟ್ಟದಲ್ಲಿ ಅಂತಹ ಹೆಚ್ಚಿನ ಗುಣಗಳೇನೂ ಬಂದಿರಲಿಲ್ಲ. ಆತ ತುಂಬಾ ಸಾಧಾರಣವಾದ ಹುಡುಗ ಅಂತನ ಎಲ್ಲ ಶಿಕ್ಷಕರ ಅಭಿಪ್ರಾಯ ಆಗಿತ್ತು. ಆತನಿಗೂ ಕೂಡ ತನ್ನ ಸಾಧನೆಯ ಬಗ್ಗೆ ಅಭಿಮಾನವಾಗಲಿ ಭವಿಷ್ಯದ ಬಗ್ಗೆ ಬಹುದೊಡ್ಡ ಅಪೇಕ್ಷೆಯಾಗಲಿ ಇರಲಿಲ್ಲ. ಹಂಗ ನೋಡಿದ್ರ ಅವನಿಗೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾಗಿ ಕಾಲೇಜಿನಾಗ ಅಭ್ಯಾಸ ಮಾಡಲು ಅನುಮತಿ ಸಿಗೋದ್ರಾಗ ನಂಬಿಕೆನೇ ಇರಲಿಲ್ಲ. ಆದರೂ ಪ್ರಯತ್ನ ಮಾಡ್ತೇನೆ ಅಂತ ಪರೀಕ್ಷೆಗೆ ಕುಂತಿದ್ದ. ಪರೀಕ್ಷೆಯ ಫಲಿತಾಂಶನೂ ಬಂತು.
0: ಹೆನ್ರಿ ಕಾರ್ಸನ್ನಿಗೆ ಆಶ್ಚರ್ಯ ಮತ್ತ ಸಂತೋಷ ಒಟ್ಟೊಟ್ಟಿಗೆ ಆದವು. ಯಾಕಂದ್ರ ಅವನು ಪರೀಕ್ಷೆಯೊಳಗ ಪ್ರಥಮವಾಗಿ ಪಾಸಾಗಿದ್ದ. ಅವನಿಗಿಂತ ಎಷ್ಟೋ ಪಾಲು ಬುದ್ಧಿವಂತರಾದವರು, ಅಸಾಮಾನ್ಯ ಚಾಣಾಕ್ಷರು ಅಂತ ಅನಿಸ್ಕೊಂಡವ್ರಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡ್ಕೊಂಡಿದ್ದ. ಇವನ ಶಿಕ್ಷಕರಿಗೆಲ್ಲ ಬಹಳ ಅಚ್ಚರಿ ಆಯ್ತು. ಇಂಥ ಪರೀಕ್ಷೆಯೊಳಗ ಇಷ್ಟು ಅಂಕ ಪಡೆದು ಪ್ರಥಮನಾದ ವಿದ್ಯಾರ್ಥಿ ನಿಜವಾಗೂ ಬುದ್ಧಿವಂತನ ಆಗಿರ್ಬೇಕು. ಯಾಕಂದ್ರ ಪರೀಕ್ಷೆಯ ವಿಧಿನ ಹಂಗಿತ್ತು. ಇಂಥ ಬುದ್ಧಿವಂತ ವಿದ್ಯಾರ್ಥಿಯನ್ನ ನಾವಿಷ್ಟು ದಿನ ಆದ್ರೂ ಹೆಂಗ ಗಮನಿಸ್ಲಿಲ್ಲ ಅನ್ನುವಂತ ಚಿಂತೆ ಶಿಕ್ಷಕರಿಗಾತು. ಇನ್ನ ತಂದೆ ತಾಯಿಗೆ ಏನನ್ನಿಸ್ತು ಅಂದ್ರ, ನಾವು ನಮ್ಮ ಮಗ ಬಹಳ ಸಾಧಾರಣ ವಿದ್ಯಾರ್ಥಿ ಅಂತ ಅನ್ಕೊಂಡಿದ್ವಿ, ಆದ್ರೆ ಅವನು ಎಷ್ಟೋ ದೊಡ್ಡ ಸಾಧನೆ ಮಾಡ್ಯಾನಲ್ಲ ಅನ್ನುವಂಥ ಹೆಮ್ಮೆ ಮೂಡಿತ್ತು.
1: ಹೆನ್ರಿ ಕಾರ್ಸನ್ನ ಬುದ್ಧಿವಂತಿಕೆ ಮನೆ ಮನೆ ಮಾತಾತು. ಅವನ ಕಾಲೇಜಿನ ಶಿಕ್ಷಕರು ಅವನನ್ನ ನೋಡುವ ರೀತಿನ ಬೇರೆಯಾಗಿ ಹೋತು. ಅವನ ಸಹ ವಿದ್ಯಾರ್ಥಿಗಳು ಕೂಡ ಪ್ರತಿಯೊಂದು ವಿಷಯದ ಬಗ್ಗೆ ಹೆನ್ರಿ ಏನ್ ಹೇಳ್ತಾನ ಅಂತ ಕಾಯ್ದು ನೋಡ್ತಿದ್ರು. ದಿನ ದಿನಕ್ಕ ಅವನ ಪ್ರತಿಭೆ ಹೆಚ್ಚುವಂತನ ಹೋತು. ಹೆನ್ರಿಗೂ ತನ್ನಲ್ಲಿದ್ದ, ಆದರೆ ಇದುವರೆಗೂ ಪ್ರಕಟವಾಗದಿದ್ದಂತಹ ಶಕ್ತಿ, ಬುದ್ಧಿ ಮತ್ತೆ ಅರಿವಾಗ್ತೊಡಗ್ತು. ಅವನು ಕಾಲೇಜು ಶಿಕ್ಷಣವನ್ನ ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ಕಾನೂನಿನಲ್ಲಿ ಪ್ರಖ್ಯಾತನಾದ. ತನ್ನದೇ ಕಾರ್ಯಾಲಯವನ್ನು ಕೂಡ ತೆಗೆದ. ಆ ನಂತರ ಬ್ರಿಟಿಷ್ ಪಾರ್ಲಿಮೆಂಟಿಗೆ ಆಯ್ಕೆನೂ ಆದ. ಇಂಗ್ಲೆಂಡಿನ ಅತ್ಯಂತ ಪ್ರಖರ ನ್ಯಾಯವಾದಿ ಅಂತಾನೂ ಅನ್ನಿಸ್ಕೊಂಡ. ಸರ್ಕಾರದ ಸಾಲಿಸಿಟರ್ ಜನರಲ್ ಅಂತಾನೂ ಆಯ್ಕೆಗೊಂಡ. ಮುಂದ ಅಟಾರ್ನಿ ಜನರಲ್ ಆಗಿ ಇವನಂತಹ ಕಾನೂನು ತಜ್ಞ ಹಿಂದೆ ಇರಲಿಲ್ಲ, ಮುಂದೇನೂ ಇರಲಿಕ್ಕಿಲ್ಲ ಅನ್ನೋ ಹೆಸರನ್ನು ಕೂಡ ಪಡೆದ.
0: ಕೇಳುಗ್ರ, ಒಂದು ತಮಾಷೆ ವಿಷಯ ಗೊತ್ತಾ? ಇವನು ಕಾಲೇಜ್ ಸೇರಿ ಶಿಕ್ಷಣ ಪಡೆದು ಮುಗಿಸಿದ ಮ್ಯಾಲೆ, ಅಂದ್ರ ಪ್ರವೇಶ ಪರೀಕ್ಷೆಯಾಗಿ 10 ವರ್ಷ ಆದ ನಂತರ ಒಂದ್ ವಿಷಯ ಬಯಲಿಗೆ ಬಂತು. ಪ್ರವೇಶ ಪರೀಕ್ಷಾ ಕೇಂದ್ರದ ಅಧಿಕಾರಿಗಳು ಶಿಕ್ಷಕರು ಕೈಯಿಂದ ಬರೆದುಕೊಟ್ಟಂತ ಅಂಕ ಪಟ್ಟಿಗಳನ್ನ ಜೋಡಿಸಿ ತೆಗೆದಿಡುತ್ತಿದ್ದಾಗ ಅಕಸ್ಮಾತ್ ಆಗಿ ಹೆನ್ರಿ ಕಾರ್ಸನ್ನ ಅಂಕ ಪಟ್ಟಿಗಳನ್ನ ನೋಡಿದ್ರು. ಅವರಿಗೆ ಆಘಾತ ಆಯ್ತು. ಅವನಿಗೆ ಪ್ರವೇಶ ಸಿಗುವುದೇ ಅಸಾಧ್ಯ ಅನ್ನುವಷ್ಟು ಕಡಿಮೆ ಅಂಕಗಳು ಬಂದಿದ್ವು. ಹಂಗಂದ್ರ ಇವನು ಪ್ರಥಮವಾಗಿ ಹೆಂಗ್ ಪಾಸ್ ಆದ ಅನ್ನುವಂತಹ ವಿಷಯ ನಂತರ ತಿಳಿತು. ಒಂದು ಇಲಿ ಯಂತ್ರದೊಳಗ ಸೇರ್ಕೊಂಡು ಓಡಾಡಕತ್ತಾಗ ಅದು ಅಕಸ್ಮಾತ್ ಆಗಿ ಯಾವುದೋ ಒಂದು ಗುಂಡಿಯನ್ನ ಒತ್ತು ಬಿಟ್ಟೈತಿ. ಅದರಿಂದಾಗಿ ಹೆನ್ರಿ ಹೆಸರು ಮೊದಲೇದಾಗಿತ್ತು.
1: ಹೌದು ಕೇಳುಗ್ರ, ಅವನು ಎಲ್ಲಿವರೆಗೂ ತುಂಬಾ ಸಾಧಾರಣ ಬಾಲಕ ಅಂತ ಅನ್ಸ್ಕೊಂಡಿದ್ನೋ ಅಲ್ಲಿವರೆಗೂ ಅವನ ಸಾಧನೆ ಸಾಧಾರಣವಾಗಿಯೇ ಆಗಿತ್ತು. ಯಾವಾಗ ತಾನು ವಿಶೇಷ ಶಕ್ತಿ ಉಳ್ಳವನು ಅಂತ ಅನ್ಸ್ಕೊಂಡೋ ಸಾಧನೆಯೂ ಉನ್ನತವಾಯ್ತು. ಇದು ಹೆನ್ರಿ ಕಥೆ ಮಾತ್ರ ಅಲ್ಲ, ನಮ್ಮೆಲ್ಲರ ಕಥೆ. ನಮ್ಮ ಆತ್ಮವಿಶ್ವಾಸವೇ ಸಾಧನೆಯ ಅಡಿಪಾಯ, ಅದನ್ನೆಂದೂ ಕಳೆದುಕೊಳ್ಬಾರ್ದು ನಾವು.
0: ಕೇಳುಗ್ರೆ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಕಾರ್ಯಕ್ರಮದಲ್ಲಿ ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಭೂತದ ನಾಶ ಈ ಕಥೆಯನ್ನ ಕೇಳೋಣಂತ.
2: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಗಿರ್ಮಿಟ್. ದಿನದ 24 ಗಂಟೆಗಳು, ವಾರದ 7 ದಿನಗಳು ನಿಮಗೆ ನಿಮ್ಮ ಅಚ್ಚುಮೆಚ್ಚಿನ ಕನ್ನಡ ಹಾಡುಗಳನ್ನು ಕೇಳಿಸುವಂತ ಏಕೈಕ ಆನ್ಲೈನ್ ಕನ್ನಡ ರೇಡಿಯೋ ಚಾನೆಲ್ ರೇಡಿಯೋ ಗಿರ್ಮಿಟ್.
3: ಬಾರಿಸಿ ಗಂಧದ ನಾಡಿನ ಅನುಭವ ನೀಡ್ಲಿಕ್ಕೆ ಬರ್ಲಿಕ್ಕತ್ತದ ನಿಮ್ ರೇಡಿಯೋ ಗಿರ್ಮಿಟ್. ನೀವು ಕೇಳ್ರಿ, ನಿಮ್ ಬಂಧು ಬಳಗಕ್ಕೂ ಕೇಳಿಸ್ರಿ.

0: ಪುಟ್ಟ ವಿರಾಮದ ನಂತರ ಕೇಳುಗರೆಲ್ಲರಿಗೂ ಕರುನಾಳು ಬಾ ಬೆಳಕೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಭೂತದ ನಾಶ, ಈ ಕತೆ ಯಾವ ನೀತಿಯನ್ನ ತಿಳಿಸ್ತದೆ ಅಂತ ನೋಡೋಣ. ಕೇಳುಗರ, ಅದೊಂದು ಮೂರ್ಖರ ರಾಜ್ಯ. ಅವರಿಗೆ ಹೊರ ಜಗತ್ತಿನ ಅರಿವೇ ಇರಲಿಲ್ಲ, ಹೊರಗಿನ ಜನರನ್ನೂ ಕಂಡಿರಲಿಲ್ಲ. ಅವರು ತಮ್ಮದೇ ಕಂದಾಚಾರಗಳಲ್ಲಿ ಮುಳುಗೋಗಿದ್ರು. ತಾವು ಮಾಡುತ್ತಿರುವುದು ತಪ್ಪು ಅನ್ನೋದು ಕೂಡ ಅವರಿಗೆ ತಿಳಿದಿದ್ದಿಲ್ಲ.
1: ಒಂದು ದಿನ ಈ ರಾಜ್ಯದ ಒಂದಷ್ಟು ಜನ ಒಂದು ಹೊಲಕ್ಕ ಹೋದ್ರು. ಅದೇನಾತೋ ಗೊತ್ತಿಲ್ಲ, ಎಲ್ಲರೂ ಜೋರಾಗಿ ಕೂಕೊಂಡು ಹಾರುತ್ತಾ ಓಡುತ್ತಾ ಹೊಲದಿಂದ ಬಂದ್ರು. ಅವರ ಮುಖದೊಳಗ ಗಾಬರಿ ಎದ್ದು ಕಾಣಕತ್ತಿತ್ತು. ಒಬ್ಬ ತೇಕೋಂತ ಬಂದು ಹೇಳ್ದ,
2: ಅಯ್ಯೋ, ಅದು ಭೂತವೇ ಇರಬೇಕು, ಎಷ್ಟು ದೊಡ್ಡದಿತ್ತು ಗೊತ್ತಾ.
1: ಅದಕ್ಕೆ ಮತ್ತೊಬ್ಬ, ಹೌದು ಹೌದು, ಅದು ಭಯಂಕರ ಭೂತವೇ, ಸಂಶಯವಿಲ್ಲ. ಅದರ ಮೈ ಮೇಲೆ ಬಿಳಿ ಬಿಳಿ ಪಟ್ಟೆಗಳನ್ನ ನೀನು ನೋಡಿದೀನು ಅಂತ ಅಂದ. ಅದಕ್ಕೆ ಇನ್ನೊಬ್ಬ,
2: ಹಾ, ನೋಡೋದಕ್ಕ ಗುಂಡು ಗುಂಡಾಗಿ ಕುಂತಿತ್ತು, ಯಾರ ತಲೆ ಮೇಲಾದ್ರೂ ಬಿದ್ದಿದ್ರ ಏನ್ ಗತಿ ಅಂತಿದ್ದೀ
1: ಅಂತ ಅಂದ. ಅದಕ್ಕ ಇನ್ನೊಬ್ಬವ ಹಿಂಗಂದ,
2: ಹಾ, ಆ ದೊಡ್ಡ ಗುಂಡಿ ಒಳಗ ಏನೈತೋ ಏನೋ, ಹತ್ರ ಹೋದಾಗ ಡಮ್ ಅಂತ ಹಾರ್ಬಿಟ್ರ ಅದ್ರ ಹತ್ತಿರ ಹೋಗದ ಬ್ಯಾಡ್ರಪ್ಪ
1: ಅಂತ ಗೊಣಕೋತ ಹೇಳಿದ. ಎಲ್ಲರೂ ಒಂದಾಗಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ರು. ಅದೇನಂದ್ರ, ಊರ್ನವ್ರು ಯಾರು ಆ ಹೊಲದೊಳಗ ಕಾಲಿಡುದ ಬೇಡ ಅಂತ ನಿರ್ಧರಿಸಿದ್ರು.
0: ಸ್ವಲ್ಪ ದಿನಗಳ ನಂತರ ಮತ್ತೊಂದು ಸಮಸ್ಯೆ ಕಾಣಿಸ್ಕೊಂತು. ಮೊದಲು ಒಂದ್ ಹೊಲದಾಗ ಕಾಣಿಸ್ಕೊಂಡಂತಹ ಭೂತ ಮತ್ತೊಂದರಾಗ ಕಾಣ್ತು. ಮತ್ತೆರಡು ದಿನಗಳ ಒಳಗ ಮತ್ತೊಂದು ಹೊಲದಾಗ ಅದೋ ಭೂತ. ಕಂಗಾಲಾಗ ಹೋದ್ರು ಜನ. ಕೆಲ ದಿನಗಳ ಮ್ಯಾಲೆ ಹೊರ ರಾಜ್ಯದವನೊಬ್ಬ ಆ ಊರಿಗೆ ಬಂದ. ಅವನಿಗೆ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಆ ಊರ್ನವರು. ಅವನು ಭೂತ ಇದ್ದ ಹೊಲಕ್ಕೆ ಹೋಗಿ ನೋಡ್ದ. ಇವರ ಮೂಢತನವನ್ನ ಕಂಡು ನಕ್ಬಿಟ್ಟ. ಅದು ಯಾವ ಭೂತವೂ ಇರಲಿಲ್ಲ, ದೊಡ್ಡ ಕಲ್ಲಂಗಡಿ ಹಣ್ಣು ಬೆಳೆದಿತ್ತು. ಈ ಜನ ಆ ಹಣ್ಣನ್ನ ಮೊದಲು ನೋಡಿರ್ಲಿಲ್ಲ, ಆದ್ರಿಂದ ಈ ಎಲ್ಲಾ ಗಾಬರಿಗಳು ಬಂದಿದ್ವು.
1: ಅದಕ್ಕ ಅವನು ಇವ್ರ ಗಾಬರಿಯನ್ನ ಪರಿಹರಿಸೋದಕ್ಕ ಒಂದು ಹಣ್ಣನ್ನ ಒಡೆದು ಚೂರುಗಳನ್ನ ಕೈಯೊಳಗೆ ಹಿಡ್ಕೊಂಡು ಅದನ್ನ ತಿನ್ಕೋಂತ ಬಂದ. ಅವನನ್ನ ನೋಡಿ ಸಂತೋಷ ಪಡೋ ಬದ್ಲು ಜನ ಹೌ ಹಾರಿ ಹೋದ್ರು. ಈ ಮನುಷ್ಯ ಭೂತನ ಓಡಿಸೋ ಬದ್ಲು ಅದನ್ನ ಕೊಂದು ತಿನ್ನಾಕತ್ತಾನ. ಅವನ ಬಾಯಿಗೆ ಕೈಗೆ ಕೆಂಪನೆಯ ರಕ್ತ ಮೆತ್ತಗೊಂಡೈತಿ. ಭೂತ ಹೊಟ್ಟಿಯೊಳಗಿರುವಂಥ ಮಾಂಸವನ್ನ ಇವ ತಿನ್ನಾಕತ್ತಾನ. ಭೂತವೇ ಕೆಟ್ಟದು ಅಂತ ಅನ್ಕೊಳ್ಳೋದ್ರೊಳಗ ಭೂತವನ್ನ ಕೊಂದು ತಿನ್ನುವಂಥ ಇವ ಎಷ್ಟು ಭಯಂಕರ ಆದಾನಲ್ಲ ಅಂಥೇಳಿ ಅವಂಗ ಕಲ್ಲೆಸೆದು ಕೋಲ್ನಿಂದ ಹೊಡೆದು ಓಡಿಸೇ ಬಿಟ್ರು.
0: ಕೆಲ ದಿವಸಗಳ ನಂತರ ಮತ್ತೊಬ್ಬ ವ್ಯಕ್ತಿ ಈ ರಾಜ್ಯಕ್ಕೆ ಬಂದ. ಅವನಿಗೂ ಭೂತದ ವಿಷಯ ತಿಳಿತು. ಆತ ಕಲ್ಲಂಗಡಿ ಹಣ್ಣನ್ನ ನೋಡಿ ಮರಳಿ ಬಂದು,
2: ಹಾ, ಹೌದು ಹೌದು, ಅದು ಭಾರಿ ಭೂತವೇ. ನನಗಷ್ಟು ಸಮಯ ಸಿಕ್ಕಿದ್ರ ಅದನ್ನ ಹ್ಯಾಂಗ್ ಸೋಲಿಸೋದು ಅಂತ ಕಂಡು ಹಿಡಿತೇನೆ
1: ಅಂತ ಅಂದಿದ್ದಕ್ಕ ಆ ಎಲ್ಲಾ ಜನರನ್ನು ಒಪ್ಕೊಂಡ್ಬಿಟ್ರು. ಅವನು ದಿನಾಲು ಹೊಲಕ್ಕೆ ಹೋಗಿ ಹಣ್ಣಿನಿಂದ ಬೀಜಗಳನ್ನ ಬಿಡಿಸ್ಕೊಂಡು ತಂದು ತಾನಿದ್ದ ಮನೆ ಹಿತ್ತಲದೊಳಗ ಪಕ್ಕದ ಮನೆ ಹಿತ್ತಲದೊಳಗ ಬಿತ್ತಿದ. ಜನರೆಲ್ಲರಿಗೂ ಹೇಳಿದ,
2: ನೋಡ್ರಿ, ನಾನು ಆ ಭೂತದ ಶಕ್ತಿಯನ್ನ ದಿನಾಲು ಹೀರಿ ಹೀರಿ ತೆಗ್ದೇನಿ. ಕೆಲವು ವಿಶೇಷ ಬೀಜಗಳನ್ನ ತಂದೇನಿ. ಈ ಬೀಜ ಕೂಡ ಅಂತ ಹಣ್ಣನ್ನ ಹುಟ್ಟಿಸ್ತಾವ, ಅಂತ ಹಣ್ಣನ್ನ ಹುಟ್ಟಿಸ್ತೈತಿ. ಆದ್ರ ಇದಕ್ಕ ಭೂತದ ಶಕ್ತಿ ಇಲ್ಲ. ಇವು ನಮ್ಮ ಆರೋಗ್ಯಕ್ಕ ಒಳ್ಳೇವು, ಗೊತ್ತಾತ?
1: ದಿನಾಲು ಈ ಎಲ್ಲ ಮಾತುಗಳನ್ನ ಅವ ಜನರಿಗೆ ಹೇಳಾಕತ್ತ. ಹಣ್ಣಾದ್ಮೇಲೆ ಅವುಗಳನ್ನ ಕತ್ತರಿಸಿ ತಾನು ತಿಂದ, ಜನರಿಗೂ ಕೊಟ್ಟ. ಅವರಿಗೆಲ್ಲ ಬಹಳ ಖುಷಿ ಆತು. ಅವರು ಸಹಿತ ಈ ಭೂತದ ವೈರಿಯ ಬೆಳೆಯನ್ನ ಬೆಳೆದು ಹಣ್ಣು ತಿಂದು ಸಂತೋಷ ಪಟ್ರು. ಅಷ್ಟೇ ಅಲ್ದ ಇವನನ್ನ ಸತ್ಕರಿಸಿ ಕಳಿಸ್ಕೊಟ್ರು.
0: ಕೇಳುಗ್ರ ನೋಡ್ರಿ, ನಮ್ಮಲ್ಲಿರುವ ನಂಬಿಕೆಗಳೆಷ್ಟೋ ಮೂಢನಂಬಿಕೆಗಳು. ಅವನ್ನು ಒಂದ ಸಲ ಕಿತ್ತು ಹಾಕಕ್ ಹೋದ್ರ ಕಷ್ಟ. ಶತಮಾನಗಳಿಂದ ಬಂದ ನಂಬಿಕೆಗಳು ಹೋಗ್ಬೇಕು ಅಂತಂದ್ರ ಕೆಲ ದಶಮಾನಗಳಾದರೂ ಬೇಕು. ಅವುಗಳನ್ನ ತೆಗೆಯಲು ನಿಧಾನವಾಗಿ ಬುದ್ಧಿವಂತಿಕೆಯಿಂದ ಜನರ ಮನ ಒಲಿಸಿ ಪ್ರಯತ್ನಿಸಿದಾಗ ಅವು ಸಾವಕಾಶವಾಗಿ ಮರೆಯಾಗ್ತವ. ಇಂಥ ಕೆಲ್ಸಕ್ಕ ತಾಳ್ಮೆ, ಸಹನೆ, ತಿಳುವಳಿಕೆ ಅವಶ್ಯ. ಗೊತ್ತಾಯ್ತಲ್ಲ.
1: ಕೇಳುಗ್ರ ಕೇಳಿದ್ರಲ್ಲ, ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕರುಣಾಳು ಬಾಬಳಕೆ ಕಥಾಗುಚ್ಛದಿಂದ ಆತ್ಮವಿಶ್ವಾಸ, ಸಾಧನೆಯ ಅಡಿಪಾಯ ಮತ್ತ ಭೂತದ ನಾಶ ಎರಡು ಕಥೆಗಳನ್ನ
0: ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆರಡು ನೀತಿ ಕಥೆಗಳೊಂದಿಗೆ ತಮ್ಮನ್ನ ಭೇಟಿಯಾಗ್ತೇವೆ. ತಮ್ಮೆಲ್ಲರಿಗೂ ನಮಸ್ಕಾರ.
1: ನಮಸ್ಕಾರ.

0: ನಲ್ಮೆಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ನಮಸ್ಕಾರ. ಇದೀಗ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಪ್ರಸಾರಗೊಳ್ಳಲಿದೆ. ಪ್ರಸ್ತುತಪಡಿಸುತ್ತಿದ್ದಾರೆ ಶ್ರೀಯುತ ಸತ್ಯೇಶ್ ಬೆಳ್ಳೂರ್ ಇವರು.
1: ಓಂ. ಇಂದಿನ ಈ ಒಂದು ಉಪನ್ಯಾಸದಲ್ಲಿ ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಮಾಲೆಯ ಆರನೇ ಕಂತಿನಲ್ಲಿ ಸತ್ಯೇಶ್ ಬೆಳ್ಳೂರ್ನ ಅತ್ಯಂತ ವಿನಮ್ರವಾದಂತಹ ನಮಸ್ಕಾರ. ಈ ಕಳೆದ ಉಪನ್ಯಾಸದಲ್ಲಿ ನಾವು ಮೈಸೂರಿನ ದಿವಾನರುಗಳು ಅನ್ನೋದನ್ನ ಶುರು ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಂಡುಕೊಂಡು ಅದರಿಂದ ಮುಂದೆ ಹೋಗತಕ್ಕಂತಹ ಒಂದು ಮಾತನ್ನ ಆಡಿದ್ವಿ. ನಾನಿವತ್ತು ನನ್ನ ಉಪನ್ಯಾಸವನ್ನ ಸರ್ ಎಂ ಬಿ ಅವರ ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಮುಂದುವರಿಯೋಣ ಅಂತ. ಇದು ಕನ್ನಂಬಾಡಿ ಕಟ್ಟುವ ಆ ಒಂದು ಸಮಯದಲ್ಲಿ ನಡೆದಂತಹ ಒಂದು ಘಟನೆ. ಮಹಾರಾಜರು ಆ ಕಾಲದಲ್ಲಿ ಕೋಲಾರದಲ್ಲಿ ಚಿನ್ನದ ಗಣಿ ಇರುತ್ತೆ. ಆ ಚಿನ್ನದ ಗಣಿಯ ಮಾಲೀಕರು ಜಾನ್ ಟೇಲರ್ ಅಂತ. ಅಂತಂದ್ರೆ ನಮ್ಮದು ನಮ್ಮ ಗಣಿ ನಮ್ಮ ಚಿನ್ನ, ಅದರ ಮಾಲೀಕರು ಬ್ರಿಟಿಷರಾಗಿದ್ರು. ಇರ್ಲಿ, ಆ ಒಂದು ಚಿನ್ನದ ಗಣಿಯ ಮಾಲೀಕರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇಂಥ ಒಂದು ದಿನ ನಾವು ನಿಮಗೆ ಹೆಚ್ಚು ವಿದ್ಯುಚ್ಛಕ್ತಿಯನ್ನ ಕೊಡ್ತೇವೆ ಅಂತ ಹೇಳಿ ಕರಾರು ಮಾಡ್ಕೊಂಡು ಒಪ್ಪಂದ ಮಾಡಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೆಲಸ ಸಾಗ್ತಾ ಇರುತ್ತೆ. ಅದು ಆಗ್ಬೇಕಾಯ್ತು ಅಂತಂದ ಅಂದ್ರೆ ಕಾವೇರಿಯ ನೀರು ಏನು ಕನ್ನಂಬಾಡಿ ಕಟ್ಟೆಗೆ ಬರ್ತಾ ಇದೆ, ಇನ್ನೊಂದು ನಾಲೆಯ ಮೂಲಕ ಅದನ್ನ ಶಿವನ ಸಮುದ್ರಕ್ಕೆ ತರಬೇಕು ಹೆಚ್ಚಿನ ಪ್ರಮಾಣದಲ್ಲಿ. ಅಲ್ಲಿ ಹೆಚ್ಚು ಉತ್ಪತ್ತಿಯಾಗತಕ್ಕಂತಹ ವಿದ್ಯುಚ್ಛಕ್ತಿಯನ್ನ ಕೋಲಾರದ ಚಿನ್ನದ ಗಣಿಗೆ ಕೊಡೋದು ಅಂತ ಒಂದು ಪ್ರಾಜೆಕ್ಟ್ ಮಾಡಿಕೊಂಡು ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಆದ್ರೆ ನಿಸರ್ಗದ ವಿಕೋಪ, ತುಂಬಾ ಮಳೆ ಆಗತ್ತೆ ಕೊಡಗಿನಲ್ಲಿ, ಹಾಗಾಗಿ ಒಳ ಹರಿವು ಏನಿದೆ ಕನ್ನಂಬಾಡಿ ಕಟ್ಟೆಗೆ ಕಾವೇರಿಯ ಒಳ ಹರಿವು ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಅಲ್ಲಿ ಕೆಲಸ ಮಾಡೋರೆಲ್ಲ ಗಾಬರಿ ಆಗ್ತಾರೆ. ಇದು ನಮ್ಗೆ ಆಗ್ತಾ ಇಲ್ಲ, ಇಲ್ಲಿ ನೀವು ಕೆಲಸ ಮಾಡೋದಕ್ಕೆ ಅಂತ ಕೆಲಸವನ್ನ ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಏನಾಯ್ತು, ಈ ಒಂದು ನಾಲೆ ಏನು ಪ್ರಾಜೆಕ್ಟ್ಗೆ ಮಾಡ್ಕೊಂಡಿದ್ರು ಆ ನಾಲೆಯನ್ನ ಕಟ್ಟೋದಕ್ಕೆ ತಡ ಆಗತ್ತೆ, ಹಾಗಾಗಿ ಅಂದುಕೊಂಡಂತೆ ಆ ದಿನಕ್ಕೆ ಹೆಚ್ಚು ವಿದ್ಯುಚ್ಛಕ್ತಿಯನ್ನ ಕೊಡ್ಲಿಕ್ಕೆ ಆಗಲ್ಲ ಅಂತ. ಇದ್ರ ಬಗ್ಗೆ ಮಹಾರಾಜರು ಕೂಡ ಪರಾಮರ್ಶೆ ಮಾಡ್ತಾರೆ. ನೇರವಾಗಿ ಈ ಲಂಡನ್ ಅಲ್ಲಿ ಇದ್ದಂತಹ ಈ ಕಂಪನಿಯ ಮುಖ್ಯಸ್ಥರೊಡನೆ ಮಾತನಾಡ್ತಾರೆ. ಅವ್ರ ಚೇರ್ಮನ್ ಕೂಡ ಒಂದು ತಂತಿ ಕಳಿಸ್ತಾರೆ ಮಹಾರಾಜರಿಗೆ, ನಮ್ಗೆ ಅರ್ಥ ಆಗತ್ತೆ ಇದು ನಿಮ್ಮಲ್ಲಿ ನಿಮ್ಮ ಏನು ತಪ್ಪಿಲ್ಲ, ಇದು ನಿಸರ್ಗದ ವಿಕೋಪ ಇದು, ಹಾಗಾಗಿ ಇದನ್ನ ನೀವೇನು ಗಣನೆಗೆ ತೆಗೆದುಕೊಂಡ್ಬೇಡಿ, ಮತ್ತೆ ಎಲ್ಲವೂ ಸರಿಯಾದ್ಮೇಲೆ ಇನ್ನೊಂದು ದಿನವನ್ನ ಕೊಡಿ, ಆ ದಿನಕ್ಕೆ ನೀವು ಹೆಚ್ಚು ವಿದ್ಯುಚ್ಛಕ್ತಿಯನ್ನ ಕೊಡಿ, ನಮ್ಮ ಕರಾರನ್ನ ಅದರ ಪ್ರಕಾರ ಬದಲಾಯಿಸಿಕೊಳ್ಳೋಣ ಅಂತ ಹೇಳ್ತಾರೆ. ಮಹಾರಾಜರು ಖುಷಿ ಆಗ್ತಾರೆ, ವಿಶ್ವೇಶ್ವರಯ್ಯನವ್ರನ್ನ ಕರೀತಾರೆ, ಕರೆದು ಹೇಳ್ತಾರೆ ನೋಡಪ್ಪ ಈ ತರ ಬಂದಿದೆ. ಆಗ ವಿಶ್ವೇಶ್ವರಯ್ಯನವರು ಏನ್ ಮಾಡ್ತಾರೆ, ಸ್ವ ಹಿ ಸಚ್ ಎ ಯುನೀಕ್ ಕ್ಯಾರೆಕ್ಟರ್ ಅಂತ. ಆಗ ವಿಶ್ವೇಶ್ವರಯ್ಯನವರು ಇದಕ್ಕೊಪ್ಪಲ್ಲ,

ಅಂತ. ಆದ್ರೆ ವಿಶ್ವೇಶ್ವರನ್ ಒಪ್ಪಲ್ಲ. ಅವತ್ ರಾತ್ರಿನೇ ಅಲ್ಲಿ ಪೊಲೀಸ್ ಕಮಿಷನರ್ನೆಲ್ಲ ಕರೀತಾರೆ, ಎಲ್ ಕೃಷ್ಣರಾಯರು ಅಂತ ಪೊಲೀಸ್ ಸೂಪರಿಂಟೆಂಡೆಂಟ್, ಅವ್ರನ್ನ ಕರೆದು ಅಲ್ಲಿ ಕೆಲಸದವರೆಲ್ಲ ನಿಲ್ಲಿಸ್ಬಿಟ್ಟಿರ್ತಾರಲ್ಲ, ಬೇರೆ ಬೇರೆ ಕೆಲಸಗಾರರನ್ನ ಕರ್ಕೊಂಡು ಬರ್ತಾರೆ ರಾತ್ರೋ ರಾತ್ರಿ. ಆ ಜಿಲ್ಲೆಯಲ್ಲಿ, ಹೊರ ಜಿಲ್ಲೆಗಳಲ್ಲಿ, ಮದ್ರಾಸ್ನಿಂದ ಎಲ್ಲ ಕೆಲಸಗಾರನ ಅನೇಕ ನೂರಾರು ಜನನ ಕರ್ಕೊಂಡು ಬರ್ತಾರೆ. ಒಂದು 20,000 ಮೂಟೆಗಳಲ್ಲಿ ಮರಳನ್ನ ತುಂಬಿ ಈ ತುಂಬಾ ಪ್ರವಾಹ ಬರ್ತಾ ಇರ್ತಕ್ಕಂತಹ ನದಿ ಈ ನಾಲೆಗೆ ಬರದ ಹಾಗೆ ಅದಕ್ಕೆ ಮಧು ಕಟ್ಟಲಿಕ್ಕೆ ಕಟ್ತಾರೆ. 1,000 ಕಿಟ್ಸನ್ ಲ್ಯಾಂಪ್ಗಳು, ಅದನ್ನ ರಾತ್ರಿ ಉರಿಸಿ ಎರಡೆರಡು ಶಿಫ್ಟ್ ನಲ್ಲಿ ಬೆಳಿಗ್ಗೆ ರಾತ್ರಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಮಾಡಿ ಈ ನಾಲೆಯನ್ನ ಹೇಳಿದ ದಿನಕ್ಕೆ ಸರಿಯಾಗಿ ವಿಶ್ವೇಶ್ವರನವರು ಮುಗಿಸ್ತಾರೆ. ಇದನ್ನ ವಿಶ್ವೇಶ್ವರನವರು ಸುಮ್ಮನೆ ಚೇರಲ್ಲಿ ಕೂತ್ಕೊಂಡು ಆಸ್ ದಿವಾನರಾಗಿದ್ದರಿಂದ ಆರ್ಡರ್ ಹೊರಡಿಸಿ ಸುಮ್ಮನಾಗ್ಬಿಟ್ರ ಇಲ್ಲ ಅಂತ. ಇಲ್ಲೇ ಮತ್ತೆ ಮತ್ತೆ ನಮಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಎವರೆಸ್ಟ್ ನ ಮೀರಿದ ಎತ್ತರಕ್ಕೆ ಬೆಳೆದು ನಿಲ್ಲೋದು ಈ ಕಾರಣದಿಂದ. ಅವ್ರು ಏನಪ್ಪ ಮಾಡ್ತಾರೆ ಅಂತ ಅಂದ್ರೆ, ಈ ರೀತಿಯಾದಂತಹ ಆಜ್ಞೆ ಹೊರಡಿಸಿ ಪ್ರಾಜೆಕ್ಟ್ ನ ಮತ್ತೆ ತಪ್ಪು ಹೋಗ್ತಾ ಇದೆ, ಮತ್ತೆ ಒಂದು ಹೊಸ ಪ್ರಾಜೆಕ್ಟ್ ಹೊಸ ಸ್ಕೆಡ್ಯೂಲ್ ನ ರೆಡಿ ಮಾಡಿದ ನಂತರ ಬೆಳಿಗ್ಗೆ 9:00 ಸಂಜೆ 5:00 ಮೈಸೂರಿನಲ್ಲಿರ್ತಾರೆ. ತಮ್ಮ ದಿವಾನಗಿರಿಯ ಇನ್ನಿತರ ಕೆಲಸ ಕಾರ್ಯಗಳನ್ನು ನೋಡ್ಕೋಬೇಕು ಅಂತ 5:00 ಕನ್ನಂಬಾಡಿಗೆ ಬರ್ತಾರೆ. ಸ್ವತಃ ಬಂದು ಅವರು ಕೂಡ ಇವರುಗಳ ಜೊತೆ ಇಡೀ ರಾತ್ರಿ ಅಲ್ಲಿ ಕೆಲಸ ಮಾಡ್ತಾರೆ. ದಿನಗಟ್ಲೆ ವಾರಗಟ್ಲೆ ಈ ರೀತಿ ರಾತ್ರಿ ಕನ್ನಂಬಾಡಿಯಲ್ಲಿ ಸ್ವತಃ ನಿಂತು ಕೆಲಸ ಮಾಡೋದು, ಬೆಳಿಗ್ಗೆ ಬಂದು ಮೈಸೂರಿಗೆ ತಮ್ಮ ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದು, ಈ ರೀತಿ ಮಾಡಿ ಹೇಳಿದ ದಿನಕ್ಕೆ ಸರಿಯಾಗಿ ಕೋಲಾರದ ಚಿನ್ನದ ಗಣಿಗೆ ಹೆಚ್ಚಿನ ವಿದ್ಯುಚ್ಛಕ್ತಿಯನ್ನ ಕೊಟ್ಟು ಮಹಾರಾಜರು ಯಾವ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರೋ ಅಂತಹ ಒಂದು ಒಪ್ಪಂದಕ್ಕೆ ಗೌರವವನ್ನ ಸಲ್ಲಿಸ್ತಾರೆ ಸರ್ ಎಂ ಬಿ ಅವರು. ಇದು ಮಹಾರಾಜರಿಗೆ ಇದಾದಾಗ ಎಷ್ಟು ಖುಷಿ ಆಗತ್ತಪ್ಪ ಅಂತಂದ್ರೆ, ಅವರು ಅನೇಕ ದಿನಗಳ ಹತ್ರ ಅವ್ರ ಹತ್ರ ಯಾರು ಬಂದ್ರು ಹೇಳ್ತಾ ಇರೋರಂತೆ, ನೋಡಿಪ್ಪ ನಮ್ ಸರ್ ಎಂ ಬಿ ಅವರು ಎಂತ ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ವಿಶ್ವೇಶ್ವರಯ್ಯನವರನ್ನ ಹೊಗಳ್ತಾ ಇದ್ರು, ಆಗಾಗ ಹೊಗಳ್ತಾ ಇದ್ರು. ಈ ಒಂದು ಘಟನೆ ನಾನು ಮೊದಲಲ್ಲಿ ಯಾಕೆ ಹೇಳಲಿಲ್ಲ ಅಂತಂದ್ರೆ, ನಾನು ಜ್ಞಾಪಕ ಚಿತ್ರ ಶಾಲೆಯ ಕಥನವನ್ನ ಒಂದು ಹೃದಯ ಸಂಪನ್ನತೆಯ ಎಳೆಯಲ್ಲಿ ಕಂಡಂತಹ ಘಟನಾವಣಿಗಳನ್ನ ಮಾತ್ರ ಚಿತ್ರಿಸ್ತಾ ಬಂದಿದ್ದೆ. ಹಾಗಾಗಿ ಇದನ್ನ ಓದಿದ್ರು ಕೂಡ ಇದನ್ನ ನಾನು ಹೇಳಿರ್ಲಿಲ್ಲ. ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಶ್ರೀ ಬನಾಸು ಸರ್ ಫಾರ್ ಹ್ಯಾವಿಂಗ್ ಬ್ರಾಟ್ ದಿಸ್ ಬ್ಯಾಕ್ ಇನ್ ಟು ಮೈ ನೋಟಿಸ್. ಯಾಕೆ ಅಂದ್ರೆ ಇದರಲ್ಲಿ ಹೃದಯ ಸಂಪನ್ನತೆ ಅನ್ನತಕ್ಕಂತಹ ನಾನಿಟ್ಟುಕೊಂಡಿರುವಂತಹ ಎಳೆ ಇದರಲ್ಲಿ ಇಲ್ಲದೆ ಇದ್ರು ಕೂಡ ಇನ್ನೊಂದು ಆಯಾಮದಲ್ಲಿ ಒಂದು ಅದ್ಭುತವಾದಂತಹ ಚಿಂತನೆಯನ್ನ ಇದು ಮುಂದಿಡ್ತಾ ಇದೆ ಅಂತ. ಮ್ಯಾನೇಜ್ಮೆಂಟ್ ಸ್ತರದಲ್ಲಿ ನಾವು ಒಂದು ಪದವನ್ನ ಪದೇ ಪದೇ ಬಳಸ್ತೀವಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ಗ್ರಾಹಕನನ್ನ ಹೇಗೆ ತೃಪ್ತಿ ಪಡಿಸೋದು, ಕಸ್ಟಮರ್ ಇಸ್ ಕಿಂಗ್ ಅಂತ ಹೇಳಿದ್ರು, ಯಾವುದೇ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ ಮಹಾತ್ಮ ಗಾಂಧಿಯವರು. ಕಸ್ಟಮರ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದಕ್ಕೆ ನಾವು ಇವತ್ತಿನ ಮ್ಯಾನೇಜ್ಮೆಂಟ್ ಪುಸ್ತಕಗಳನ್ನ ಮ್ಯಾನೇಜ್ಮೆಂಟ್ ಆರ್ಟಿಕಲ್ಸ್ ನ ನೋಡ್ತೀವಿ ಅಂದ್ರೆ ಒಂದಷ್ಟು ಉದಾಹರಣೆಗಳು ಸಿಗುತ್ತೆ. ಒಂದು ಉದಾಹರಣೆ ಸಿಗುತ್ತೆ, ಜೆಫ್ ಬಿಜೋಸ್ ಅಂತ ನಮ್ಮ ಅಮೆಜಾನ್ ನ ಮುಖ್ಯಸ್ಥ. ಅವ ಏನ್ ಮಾಡ್ದ ಅಂತ ಅಂದ್ರೆ, ಯಾವ ಗ್ರಾಹಕರು ತಾವು ತೆಗೆದುಕೊಂಡಂತಹ ವಸ್ತು ತಮಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೋ, ಯಾವುದೇ ಕಾರಣ ಕೇಳುವ ಹಾಗಿಲ್ಲ, ಅದನ್ನ ವಾಪಸ್ ಕೊಟ್ರೆ ಅದನ್ನ ಆ ವಾಪಸ್ ತೆಗೆದುಕೊಂಡು ಇನ್ನೊಂದು ಉತ್ಪನ್ನವನ್ನ ಅವರಿಗೆ ಹೊಂದಿಸಬೇಕು. ಇದು ದಿಸ್ ಇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಯಾವುದೇ ಪ್ರಶ್ನೆ ಕೇಳುವಾಗಿಲ್ಲ, ಅಥವಾ ನೀವು ಕೊಂಡ್ಕೊಂಡಾಗೋಯ್ತು ಇನ್ ನಮ್ಗೆ ಅದ್ರ ಇಲ್ಲ ನೀವ್ ಏನಾರ ಮಾಡ್ಕೊಳ್ಳಿ ಅನ್ನುವಾಗಿಲ್ಲ. ಆ ರೀತಿ ಆದಂತಹ ಒಂದು ಕಸ್ಟಮರ್ ಫೋಕಸ್ಡ್ ಸರ್ವಿಸ್ ನ ಮೊದಲು ತಂದಿದ್ದು ಅಮೆಜಾನ್ ಅವರು ಅಂತ ಹೇಳಿ ಆ ಒಂದು ಕಂಪನಿಯ ಜೆಫ್ ಬಿಜೋಸ್ ನ ತುಂಬಾ ಹೊಗಳಿ ಕೊಂಡಾಡ್ತಾರೆ. ನನಗನ್ಸುತ್ತೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೆಲೆಗಟ್ಟಿನಲ್ಲಿ ಇದು ನಿಜವಾಗಿಯೂ ಕೂಡ ಒಂದು ಅದ್ಭುತವಾದಂತಹ ಸೇವೆ. ಆದರೂ ಕೂಡ ಇಲ್ಲಿ ಬಿಜೋಸ್ಗೆ ಅಮೆಜಾನ್ಗೆ ತನ್ನದು ಅಂತ ಯಾವುದು ಉತ್ಪನ್ನ ಇಲ್ಲ, ಯಾರ್ದೋ ಉತ್ಪನ್ನ ನಷ್ಟ ಆಗ್ತಿರೋದು ಇನ್ಯಾರಿಗೋ ಒಬ್ಬರಿಗೆ. ಆದ್ರೆ ಗ್ರಾಹಕ ಸೇವೆಯನ್ನು ತುಂಬಾ ಚಂದದಲ್ಲಿ ಮಾಡಿದ್ದಾರೆ, ಇದನ್ನೇ ಅಷ್ಟೊಂದು ದೊಡ್ಡದು ಅಂತ ಅನ್ಲಿಕ್ಕೆ ಸಾಧ್ಯವಾ ಅಂತ ಇಲ್ಲ ಅಂತ. ಇದನ್ನೂ ಮೀರಿದಂತಹ ಗ್ರಾಹಕ ಸೇವೆಯನ್ನ ನಾವು ನೋಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ಆಟೋಮೊಬೈಲ್ ಕಂಪನಿಗಳು ಇತ್ತೀಚೆಗೆ ಕೇಳಿರ್ಬೋದು ತಾವು, ಟೊಯೋಟಾ ಕಂಪನಿಯವರು ತಮ್ಮ ಯಾವುದೋ ಒಂದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಲಾಟ್ ನ ಆ ಒಂದು ಸ್ಪೆಸಿಫಿಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನಲ್ಲಾದಂತಹ ಒಂದು ಲಾಟ್ ನಲ್ಲಿದ್ದಂತಹ ಕಾರ್ಗಳಿಗೆ ಏನೋ ಒಂದು ತೊಂದರೆ ಇದೆ ಅಂತ ಸ್ವಯಂ ಗ್ರಾಹಕರ ಕಾರ್ಗಳು ಚೆನ್ನಾಗಿ ಓಡ್ತಿತ್ತು ಬಟ್ ಈ ತೊಂದರೆ ಇದೆ ಮುಂದೊಂದು ದಿನ ಬರಬಹುದು ಅಂತ ಪ್ರೊಯಾಕ್ಟಿವ್ಲಿ ತಾವೇ ಸ್ವತಃ ಆ ಕಾರುಗಳನ್ನೆಲ್ಲ ವಾಪಸ್ ತರಿಸಿ ಅದನ್ನೆಲ್ಲ ಬದಲಾವಣೆ ಮಾಡಿ ಕೊಟ್ಟಿದ್ದು ಅಂತ. ಇದು ಬಿಜೋಸ್ ನ ಅಮೆಜಾನ್ ನ ಆ ಒಂದು ಗ್ರಾಹಕರ ಸೇವೆಗಿಂತ ಇನ್ನೂ ಉತ್ಕೃಷ್ಟವಾದದ್ದು. ಯಾಕೆ ಅಂದ್ರೆ ಇದು ನಷ್ಟ ಕೂಡ ಮಾಡ್ತಾ ಇದೆ ಅಂತ, ಇದೆಲ್ಲ ಮಾಡೋದಕ್ಕೆ ಸಾಕಷ್ಟು ದುಡ್ಡು ಖರ್ಚಾಯ್ತು ಅಂತ. ಇನ್ ಡೆವಲಪ್ಡ್ ಕಂಟ್ರೀಸ್ ಲೈಕ್ US ಅಂಡ್ ಸಮ್ ಆಫ್ ದಿ ಯುರೋಪಿಯನ್ ಕಂಟ್ರೀಸ್ ಈ ರೀತಿಯಾಗಿ ಕಾರ್ಗಳನ್ನ ತೆಗೆದುಕೊಂಡಿರ್ತಾರಲ್ಲ, ಅಂತವ್ರಿಗೆ ಒಂದ್ ವಾರದ ಮಟ್ಟಿಗೆ ಇನ್ನೊಂದು ಕಾರ್ನ ವ್ಯವಸ್ಥೆ ಕೂಡ ಮಾಡಿಕೊಟ್ರು, ನಿಮಗೆ ಏನು ತೊಂದರೆ ಆಗದೆ ಇರಲಿ ಅಂತ. ಸೊ ಇವೆಲ್ಲವೂ ಕೂಡ ಖರ್ಚು ವೆಚ್ಚದ ಬಾಬತ್ತು. ಅದನ್ನು ಅದಿದ್ರೂ ಕೂಡ ನಾವೇ ಸ್ವತಃವಾಗಿ ಗ್ರಾಹಕರನ್ನ ಖುಷಿ ಪಡಿಸ್ಬೇಕು ಅಂತ ಮಾಡಿದಂತಹ ಸೇವೆ ಇದು ಉತ್ಕೃಷ್ಟವ ಅಂತ ಅಲ್ಲ ಅನ್ಸುತ್ತೆ ನನಗೆ.
ವಿಶ್ವೇಶ್ವರಯ್ಯನವರದನ್ನ

ನೋಡಿದ್ರೆ ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ದ ಅಲ್ಟಿಮೇಟ್ ಅಲ್ಟಿಮೇಟ್ ಸರ್ವಿಸ್ ಅಂತ. ಯಾಕೆ ಅಂದ್ರೆ ಇಟ್ಸ್ ಎ ಕಂಡೀಷನ್ ಆಫ್ ಫೋರ್ಸ್ ಮೆಜೂರ್ ಅಲ್ವಾ. ನಿಸರ್ಗದ ವಿಕೋಪ ಆಗಿದೆ, ಯಾವುದೇ ಕೋರ್ಟು ಕೂಡ ನೀವು ತಪ್ಪು ಮಾಡಿದಿರಿ ಅಂತ ಹೇಳಕ್ಕಾಗಲ್ಲ. ಎಲ್ಲರೂ ಕೂಡ ಇದಾದಾಗ ದೇ ಟೇಕ್ ಶೆಲ್ಟರ್ ಅಂಡರ್ ದಟ್. ಅಂತಹದರಲ್ಲಿ ವಿಶ್ವೇಶ್ವರಯ್ಯ ಅವರು ಇಲ್ಲ ಅಂತ ಹೇಳಿ, ನಾನು ಒಪ್ಪಿದ್ದನ್ನ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಂಡರ್ ಫೋರ್ಸ್ ಮೆಜೂರ್ ಕಂಡೀಷನ್ಸ್ ಮಾಡಿದ್ರಲ್ಲ, ಇದು ಇದು ಅದ್ಭುತವಾದಂತಹ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಯಾರೇ ಆಗ್ಲಿ ಕೊಡಬಹುದಾದಂತಹ ಒಂದು ನಿದರ್ಶನ ಅಂತ ನನಗೆ ಅನ್ಸುತ್ತೆ. ನಾವು ಮಾತನಾಡಿದ್ರೆ ಒಂದಿಬ್ಬರು ಕೇಳ್ತಾರೆ, ನಾವು ಬರೆದ್ರೆ ಒಂದ್ 4 ಜನ ಓದ್. ಆದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಅವರ ಮಾತನ್ನ ಬಹಳ ಗೌರವದಿಂದ ಬಿಸ್ನೆಸ್ ನಲ್ಲಿ ಕೇಳುವಂತವರಾಯ್ತು ಅಂದ್ರೆ ನಮ್ಮ ನಾರಾಯಣ ಮೂರ್ತಿಗಳಿದ್ದಾರೆ, ನಮ್ಮ ರತನ್ ಟಾಟಾ ಅವರಿದ್ದಾರೆ, ಮುಕೇಶ್ ಅಂಬಾನಿ ಅವರಿದ್ದಾರೆ. ಇಂಥವರು ಮತ್ತೆ ಮತ್ತೆ ಅಮೆಝಾನಿನ ಕೊಟ್ಟ ಎಕ್ಸಾಂಪಲ್ಸ್ ಕೊಡೋದಾಗ್ಲಿ ಅಥವಾ ಟೊಯೋಟಾ ಎಕ್ಸಾಮ್ ಕೊಡೋದಾಗ್ಲಿ ಬಿಟ್ಟು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಮಾತಿನ ವಿಷಯವಾಗಿ ಮಾತನಾಡ್ತಾ ನಿಂತಾಗ, ಲೇಖನಗಳನ್ನು ಬರೆದಾಗ ಸರ್ಎಂವಿ ಅವರ ಇಂತಹ ನಿದರ್ಶನಗಳನ್ನ ಕೊಡಬೇಕು. ಆಗ ಜಗತ್ತಿಗೆ ಅನ್ಸುತ್ತೆ ಭಾರತ ಕೇವಲ ಆಧ್ಯಾತ್ಮಿಕದ ನೆಲೆಗಟ್ಟಿನಲ್ಲಿ ಮಾತ್ರ ವಿಶ್ವಗುರು ಆಗೋದಲ್ಲ, ಈವನ್ ಈ ರೀತಿಯಾದಂತಹ ಬಿಸ್ನೆಸ್ ಎಥಿಕ್ಸ್ ಅಂತ ನಾವೇನನ್ನು ಕರಿತೀವಿ ಅಲ್ಲಿ ಕೂಡ ಅತ್ಯಂತ ಉತ್ಕೃಷ್ಟವಾದಂತಹ ನೆಲೆಗಟ್ಟಿನಲ್ಲಿ ನಿಲ್ತಾರೆ. ಸರ್ಎಂವಿ ಅವರ ಈ ಒಂದು ಘಟನೆಯನ್ನ ತಮ್ಮೊಂದಿಗೆ ಹಂಚಿಕೊಳ್ತಾ ಇಂದಿನ ಉಪನ್ಯಾಸವನ್ನ ಮುಂದುವರಿಸ್ತೇನೆ. ಈಗ ನಾವು ದಿವಾನರುಗಳ ಕಥನವನ್ನ ಮುಂದೆ ತೆಗೆದುಕೊಂಡು ಸರ್ ಮಿರ್ಜಾ ಎಂ ಇಸ್ಮಾಯಿಲ್ ಸಾಹೇಬರ ಕಥನಕ್ಕೆ ಬರೋಣ. ಇವರು 1883-1959 ಕಾಲಮಾನದವರು. ಇವರು ದಿವಾನರಾಗಿದ್ದು 1926-1941 ಸುದೀರ್ಘವಾದಂತಹ 15 ವರ್ಷಗಳು. ಸರ್ಎಂವಿಯವರಾಗಿದ್ದು 6 ವರ್ಷಗಳು, ಮಿಕ್ಕದವರೆಲ್ಲ 6, 7, 5 1 ವರ್ಷ 2 ವರ್ಷ ಹೀಗೆ. ಸೊ ದ ಲಾಂಗೆಸ್ಟ್ ಸರ್ವಿಂಗ್ ದಿವಾನ್ ಆಫ್ ಮೈಸೂರ್ ವಾಸ್ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ. 15 ವರ್ಷಗಳ ಕಾಲ ಇವರು ದಿವಾನರಾಗಿರ್ತಾರೆ. ಇವರ ಪೂರ್ವಿಕರು ಪರ್ಷಿಯಾ ದೇಶದವರು, ಅಲ್ಲಿಂದ ವ್ಯಾಪಾರ ಮಾಡಿಕೊಂಡು ಅವರು ಇಲ್ಲಿಗೆ ಬಂದು ನೆಲೆಸಿರ್ತಾರೆ ಅಂತ. ಇವರ ಅಜ್ಜ ಅಸ್ಕರ್ ಅಲಿ ಸಾಹೇಬರು ಅಂತ, ಅವರು ಪರ್ಷಿಯಾದಿಂದ ಕುದುರೆಗಳನ್ನ ತಂದು ಇಲ್ಲಿ ಮಾರ್ತಾ ಇದ್ರು ಅಂತ. ಪರ್ಷಿಯನ್ ಕುದುರೆಗಳಿದೆ ಅಲ್ಲ, ತುಂಬಾ ನಾವು ಅವಾಗವಾಗ ಕೇಳ್ತೀವಿ ಇದನ್ನ, ಬರೀ ಇದರಲ್ಲಿ ಅಂತಲ್ಲ, ನಾವು ಕೃಷ್ಣದೇವರಾಯನೋ ಅಥವಾ ಅಶೋಕ ಚಕ್ರವರ್ತಿನೋ ಅಥವಾ ಯಾರ್ದೋ ಈ ರೀತಿಯಾದಂತಹ ಒಂದು ರಾಜ ಮಹಾರಾಜರ ಇತಿಹಾಸನ ಓದುವಾಗ ಪರ್ಷಿಯಾದಿಂದ ಕುದುರೆ ಮಾರ್ಲಿಕ್ಕೆ ಅಲ್ಲಿ ಬಂದಿದ್ರು ಅನ್ನತಕ್ಕಂತಹ ಒಂದು ವಿಷಯವನ್ನ ನಾವು ಓದ್ತೇವೆ. ಪರ್ಷಿಯನ್ ಕುದುರೆಗಳು ಅಷ್ಟು ಫೇಮಸ್ ಆಗಿದ್ದು ಅಂತ. ಅಂಡ್ ಆಗಿನ ಕಾಲದಲ್ಲಿ ಅಲಿ ಅಸ್ಕರ್ ಸಾಹೇಬರ್ ಇದ್ದಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ 1881 ಆಸ್ಪಾಸು. ಅವಾಗ ಕುದುರೆಗಳೇ ಬಹಳ ಮುಖ್ಯ, ಎಲ್ಲಕ್ಕೂ ಕೂಡ ಓಡಾಟಕ್ಕಾಗ್ಲಿ, ಸಾಮಾನುಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತೆಗೆದುಕೊಂಡು ಹೋಗಕ್ಕಾಗ್ಲಿ ಕುದುರೆನೆ ಬಹಳ ಮುಖ್ಯ. ಹಾಗಾಗಿ ಪರ್ಷಿಯನ್ ಕುದುರೆ ಇವರು ಮಾರ್ತಾ ಇದ್ರಲ್ಲ, ಇವರಿಗೆ ಎಲ್ಲ ಸಂಸ್ಥಾನದ ರಾಜ ಮಹಾರಾಜರು ಹಾಗೂ ಬ್ರಿಟಿಷ್ ಸಂಸ್ಥಾನದಲ್ಲಿದ್ದಂತಹ ಮೇಲ್ದರ್ಜೆ ಅಧಿಕಾರಿಗಳ ಸಂಬಂಧ ಇತ್ತು ಅಂತ, ಒಡನಾಟ ಇತ್ತು ಅಂತ. ಸುಮಾರು 1880 ಸಮಯದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಮೈಸೂರು ಸಂಸ್ಥಾನವನ್ನ ತಮ್ಮ ಆಳ್ವಿಕೆ ತೆಗೆದುಕೊಳ್ಳುವ ಒಂದು ಒಪ್ಪಂದವನ್ನ ನೆಗೋಷಿಯೇಟ್ ಮಾಡ್ತಾ ಇದ್ರು. ಅದಕ್ಕೆ ಅವರಿಗೆ ಆಗ ಮೈಸೂರು ಮದ್ರಾಸು ಕಂಪನಿ ಆಡಳಿತದಲ್ಲಿತ್ತು, ಅಲ್ಲಿಯ ಅಧಿಕಾರಿಗಳ ಅಷ್ಟೊಂದು ಪರಿಚಯ ರಾಜರಿಗಿರ್ಲಿಲ್ಲ. ಆಗ ಅಲಿ ಅಸ್ಕರ್ ಸಾಹೇಬರು ರಾಜರಿಗೆ ತುಂಬಾ ಸಹಾಯ ಮಾಡಿದ್ರು ಅಂತ. ಇಲ್ಲಿಂದ ಇವ್ರು ಹೇಳಿದ್ದನ್ನ ಅಲ್ಲಿ ಹೋಗಿ ಅವ್ರಿಗೆ ಹೇಳೋದು, ಅವ್ರನ್ನ ಒಪ್ಪಿಸೋದು, ಇವ್ರನ್ನ ಒಪ್ಪಿಸೋದು, ಏನೋ ಒಂದು ನೆಗೋಷಿಯೇಷನ್ ಮಾಡಿ ಆ ಒಂದು ಒಪ್ಪಂದ ಬರ್ಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ಅವರು ವಹಿಸಿದ್ರು. ಹಾಗಾಗಿ ಆ ಇಡೀ ಸಂಸಾರದ ಆ ಒಂದು ಮನೆತನದ ಅಲಿ ಅಸ್ಕರ್ ಅವರ ಆ ಒಂದು ಮನೆತನದ ಬಗ್ಗೆ ಮಹಾರಾಜರಿಗೆ ತುಂಬಾ ಒಲವಿತ್ತು ಅಂತ. ಅಲ್ಲಿಂದ ಶುರುವಾದಂತಹ ಆ ಒಂದು ಸ್ನೇಹ, ಮನೆತನಗಳ ಎರಡು ಮನೆತನಗಳ ಸ್ನೇಹ ಮುಂದುವರಿಯಿತು ಅಂತ ಹೇಳ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ 3ನೇ ತಲೆಮಾರಿನ ಸ್ನೇಹ ಚಿಗುರ್ತು ಅಂತ. ಆಗ ಅಲಿ ಅಸ್ಕರ್ ಅವರ ಮೊಮ್ಮಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೂ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಾಲ್ಯ ಸ್ನೇಹಿತರಾಗ್ತಾರೆ. ಮಹಾರಾಜರಿಗೆಲ್ಲ ಓದ್ಬೇಕು ಅಂತ ಹೇಳಿ ಮೈಸೂರಿನಲ್ಲಿ ಒಂದು ಶಾಲೆ ಕಟ್ಟಿಸ್ಲಿಕ್ಕೆ ಶುರು ಮಾಡ್ತಾರೆ, ಅದು ರಾಯಲ್ ಸ್ಕೂಲ್ ಅಂತ. ಅಲ್ಲಿ ಮಹಾರಾಜರ ಮಕ್ಕಳು ಅವ್ರ ಜೊತೆ ತಮ್ಮ ಮನೆತನಕ್ಕೆ ಬೇಕಾದಂತಹ ಇನ್ನೊಂದಷ್ಟು ಮನೆತನಗಳ ಆ ವಯಸ್ಸಿನ ಮಕ್ಕಳನ್ನೆಲ್ಲ ಸೇರಿಸಿ ಶಾಲೆ ಓದಿಸ್ತಾ ಇರ್ತಾರೆ. ಇದು ಒಂದು ರೀತಿಯಲ್ಲಿ ಡೂನ್ ಸ್ಕೂಲ್ ಇದ್ದಾಗೆ, ಡೆಹ್ರಾಡೂನ್ ಅಲ್ಲಿ ಇದೆಯಲ್ಲ ಡೂನ್ ಸ್ಕೂಲ್ ಅಂತ. ಅಲ್ಲಿ ರಾಜೀವ್ ಗಾಂಧಿ ಓದಿರ್ತಾರೆ, ರಾಹುಲ್ ಗಾಂಧಿ ಓದಿರ್ತಾರೆ, ಅವ್ರ ಜೊತೆ ಸಿಂಧ್ಯಾ ಓದಿರ್ತಾರೆ, ಅಲ್ಲೆಲ್ಲೋ ಮಣಿಶಂಕರ್ ಅಯ್ಯರ್ ಓದಿರ್ತಾರೆ, ನಮ್ಮ ಪಂಜಾಬಿನ ಚೀಫ್ ಮಿನಿಸ್ಟರ್ ಓದಿರ್ತಾರೆ. ಅಲ್ಲಿ ಓದ್ದವರೆಲ್ಲ ಹೇಗೆ ಮುಂದೆ ಮತ್ತೆ ಒಂದಾಗ್ತಾರೆ ರಾಜಕೀಯ ರಂಗದಲ್ಲಿ ಅಂತ, ಇದು ಕೂಡ ಅದೇ ರೀತಿ ಅಂತ. ಹಾಗಾಗಿ ಸರ್ ಇಸ್ಮಾಯಿಲ್ ಅವರು ರಾಜಮನೆತನಕ್ಕೆ ತುಂಬಾ ಹತ್ತಿರವಾಗಿ ತಮ್ಮ ಬಾಲ್ಯದಿಂದಲೇ ಬೆಳೀತಾ ಬಂದ್ರು ಅಂತ. ವಿದ್ಯಾಭ್ಯಾಸ ಆದ ನಂತರ ಕೇವಲ ನೆಪ ಮಾತ್ರಕ್ಕೆ ಅವ್ರಿಗೆ ಒಂದು ಪೋಸ್ಟಿಂಗ್ ಆಗ್ಬೇಕು ಅಂತ ಕೋಲಾರದ ಪೊಲೀಸ್ ಠಾಣೆಗೆ ಅವ್ರನ್ನ
ಒಂದು ಪ್ರೊಬೇಷನರಿ ಆಫೀಸರ್ ಆಗಿ ಕಳಿಸ್ಕೊಡ್ತಾರೆ. ಅಲ್ಲೊಂದು ಎರಡು ಮೂರು ತಿಂಗಳು ಇರ್ತಾರೆ ಅಷ್ಟೇ, ತಕ್ಷಣನೇ ಅವ್ರನ್ನ ವಾಪಸ್ ಮೈಸೂರಿಗೆ ಕರೆಯಲಾಗುತ್ತೆ. ಸರ್ ಮಿಸ್ರಾ ಇಸ್ಮಾಯಿಲ್ ಅವ್ರನ್ನ ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಆಗಿ ಮಾಡ್ಕೋತಾರೆ ಅಂತ. ಮಹಾರಾಜರ ಪರ್ಸನಲ್ ಸೆಕ್ರೆಟರಿ ಅಥವಾ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಅಂತಂದ್ರೆ, ಹೀಸ್ ಆಲ್ಮೋಸ್ಟ್ ಆಸ್ ಪವರ್ಫುಲ್ ಆಸ್ ದಿವಾನ್ ಅಂತ ನಮ್ಮ ಟಾಟಾ ಕಂಪನಿಗಳಲ್ಲಿ ಬರುತ್ತೆ. ಟಾಟಾ ಕಂಪನಿಗಳಲ್ಲಿ ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಅಂತ ತಗೊಳ್ತಾರೆ ಅವರುಗಳು. ದೇ ವಿಲ್ ಬಿ ಆಸ್ ಪವರ್ಫುಲ್ ಆಸ್ ದ ಸಿಇಒಸ್ ಆಫ್ ದ ಆರ್ಗನೈಸೇಷನ್ ಅಂತ. ಯಾಕೆ ಅಂತಂದ್ರೆ, ಟಾಟಾ ಅವರು ಸ್ವತಃ ಹ್ಯಾಂಡ್ ಪಿಕ್ ಮಾಡಿ ತೆಗೆದುಕೊಂಡಂತಹವರು ಅವರು ಅಂತ. ಅಂತಹ ಒಂದು ರೋಲ್ ನಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಇರ್ತಾರೆ. ಡಿ ವಿಜಿ ಅವರು ಅವ್ರ ಬಗ್ಗೆ ಬರೀತಾ ಹೇಳ್ತಾರೆ, ಅವರ ದಿವಾನಗಿರಿಯ ಅರ್ಧದಷ್ಟು ವೇಳೆ ಗಲಿಬಿಗಳಿಂದಲೇ ತುಂಬಿ. ನಾನು ದಿವಾನರುಗಳ ಬಗ್ಗೆ ಮಾತನಾಡುವಾಗಲೇ ಹೇಳಿದೆ, ಒಂದು ಕಡೆ ಶರಂ ವಿಶ್ವೇಶ್ವರಯ್ಯನ ಅವರು ಯಾವುದೇ ಒಂದು ಕಾಂಟ್ರೋವರ್ಸಿ ಇಲ್ಲದಂತಹ ಆ ಒಂದು ಆಳ್ವಿಕೆ, ನಂತರ ಇನ್ನೊಂದು ಕಡೆ ಮಿಕ್ಕೆಲ್ಲರದ್ದು, ಅದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರದು ತುಂಬಾ ಗಲಿಬೆಗಳಿತ್ತು, ತುಂಬಾ ಕಾಂಟ್ರೋವರ್ಸೀಸ್ ಇತ್ತು ಅಂತ. ಹಾಗಾಗಿ ಈ ಎರಡನ್ನೂ ಕೂಡ ನಾವು ನೋಡಿದಾಗ ಇಡೀ ದಿವಾನರುಗಳ ಒಂದು ಚಿತ್ರಣ ನಮ್ಮಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇದನ್ನ ಆರಿಸ್ಕೊಂಡಿದ್ದೇನೆ ಅಂತ. ಆ ಒಂದು ಗಲಿಬೆಗಳಿಂದ ತುಂಬಿತ್ತು ಅಂತಾನೆ ಹೇಳ್ತಾ ಡಿ ವಿ ಜಿ ಅವರು ಆ ಗಲಿಬೆಗಳ ಬಗ್ಗೆ ವಿಸ್ತಾರವಾಗಿ ಅಲ್ಲದೆ ಇದ್ರು ಕೂಡ ಬಹಳ ಸಂಕ್ಷಿಪ್ತವಾಗಿ ಸೂಕ್ಷ್ಮವಾಗಿ ತಿಳಿಸ್ತಾರೆ. ನಾನು ಆ ಒಂದು ವಿಷಯಕ್ಕೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆದ್ರೆ ಅದನ್ನ ತಿಳಿಸ್ತಾನೆ ಡಿ ವಿ ಜಿ ಅವರು, ಮತ್ತೆ ಆ ಒಂದು ಪಾಸಿಟಿವಿಟಿ ಸ್ಪೇಸ್ಗೆ ಬರ್ತಾರೆ, ಸಕಾರಾತ್ಮಕವಾದಂತಹ ನೆಲೆಗಟ್ಟಿಗೆ ಬಂದು ಹೇಳ್ತಾರೆ, ಒಟ್ಟಿನ ಮೇಲೆ ಮಿರ್ಜಾ ಸಾಹೇಬರ ಕಾಲದಲ್ಲಿ ಅರ್ಧ ಭಾಗ ಗಲಭೆಗಳನ್ನು ದಮನ ಮಾಡುವುದರಲ್ಲಿ ಕಳೆಯಿತು, ಉಳಿದ ಅರ್ಧ ಭಾಗದಲ್ಲಿ ಪ್ರಗತಿಯ ಕಾರ್ಯ ಶ್ರದ್ಧೋತ್ಸಾಹದಿಂದ ಮುಂದುವರಿಯಿತೆಂಬುದನ್ನು ಯಾರೂ ಅಲ್ಲಗೆಳೆಯಲಾರರು ಅಂತ ಹೇಳಿ ಮತ್ತೆ ಆ ಬೇಡದ ವಿಷಯಗಳಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಉದ್ಧರಿಸಬಲ್ಲಂತಹ ಚಿಂತನೆಗಳ ಆ ಒಂದು ಮಟ್ಟಕ್ಕೆ ನಮ್ಮನ್ನು ಮತ್ತೆ ಮತ್ತೆ ಜಿ ವಿ ಜಿ ಅವರು ಕರ್ಕೊಂಡು ಬರ್ತಾರೆ. ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅವರ ದಿವಾನಗಿರಿಯ ವೇಳೆಯಲ್ಲಿ, ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬರ ದಿವಾನಗಿರಿಯ ವೇಳೆಯಲ್ಲಿ ಏನೇನಪ್ಪ ಆಯ್ತು ಅಂತಂದ್ರೆ, ಮಂಡ್ಯ ಶುಗರ್ ಫ್ಯಾಕ್ಟರಿ ಆಗುತ್ತೆ, ಭದ್ರಾವತಿ ಪೇಪರ್ ಮಿಲ್ಸ್ ಶುರುವಾಗುತ್ತೆ, ಮೈಸೂರು ಮೆಡಿಕಲ್ ಕಾಲೇಜ್ ಆಗುತ್ತೆ, ಮೈಸೂರು ರಾಜ್ಯವು ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ತಾ ಇದ್ದಂತಹ ಪೊಗದೆಯನ್ನ ಇಳಿಸಿದ್ದು ಅಂತ. ಆದ್ರೆ ನೋಡಿ, ಯಾರು ದಿವಾನರು ಮಾಡದೇ ಇದ್ದದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಮಾಡ್ತಾರೆ ಅಂತ. ಈ ಒಪ್ಪಂದ ಆದಾಗ, ಮುಮ್ಮಡಿ ಮಹಾರಾಜರು ಮತ್ತೆ ಬ್ರಿಟಿಷ್ ಸರ್ಕಾರದ ನಡುವೆ ಒಪ್ಪಂದ ಆದಾಗ, ನಾವು ನಿಮಗೆ ಇಷ್ಟು ವರ್ಷಕ್ಕೆ ಇಷ್ಟು ಪೊಗದೆ ಇಷ್ಟು ಕಾಂಪನ್ಸೇಷನ್ ಕೊಡ್ತೀವಿ ಅಂತ ಮಾತಾಗಿರುತ್ತೆ. ತುಂಬಾ ದೊಡ್ಡ ಪ್ರಮಾಣ ಮೊತ್ತದ ಮಾತು. ಅದನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಬಿಕಾಸ್ ಆಫ್ ಹಿಸ್ ಕನೆಕ್ಟಿವಿಟಿ ದ ಬ್ರಿಟಿಷ್ ಎಂಪೈರ್ ಅಂಡ್ ಮಹಾರಾಜ ಅಲೈಕ್, ಅದನ್ನ ಬಳಸ್ಕೊಂಡು ನೆಗೋಷಿಯೇಟ್ ಮಾಡಿ ಅದನ್ನ ಕಡಿಮೆ ಮಾಡ್ತಾರೆ, ರಾಜ್ಯದ ಆ ಒಂದು ಹೊರೆಯನ್ನ ಕಡಿಮೆ ಮಾಡಿದವರು ಮಿರ್ಜಾ ಇಸ್ಮಾಯಿಲ್ ಅವರು ಅಂತ ಡಿ ವಿ ಜಿ ಅವರನ್ನ ಸ್ಮರಿಸ್ತಾರೆ. ಮಿರ್ಜಾ ಇಸ್ಮಾಯಿಲ್ ಅವರು ಮನೆಯ ಒಂದು ಬೈಠಕ್ಕು, ಎಲ್ಲ ಬಂದವರೆಲ್ಲ ಕೂರುವಂತ ಜಾಗದಲ್ಲಿ ಒಂದು ನಾಲ್ಕು ಪಟ ಹಾಕೊಂಡಿರ್ತಾರೆ. ಆ ಪಟಗಳು ಏನು ಅನ್ನೋದನ್ನ ಡಿ ವಿ ಜಿ ಅವರು ಹೇಳ್ತಾರೆ. ಅದು ಒಂದು ಪರ್ಷಿಯನ್ ಮಹಾಕವಿ ಫಿರ್ದೋಸಿ ಅವರ ಪಟ ಫೋಟೋ ಹಾಕಿರ್ತಾರೆ. ಫಿರ್ದೋಸಿ ಅನ್ನೋ ಕವಿಯ ಅನೇಕ ಕೊಟೇಶನ್ಸ್ ನ ಮಿರ್ಜಾ ಇಸ್ಮಾಯಿಲ್ ಅವರು ತಮ್ಮ ಮಾತುಗಳಲ್ಲಿ ಲೇಖನಗಳಲ್ಲಿ ಉದಾಹರಿಸ್ತಾನೆ ಬರ್ತಾ ಇರ್ತಾರೆ. ಅವರ ನೆಚ್ಚಿನ ಕವಿ ಅವರು, ಅವ್ರದ್ದೊಂದು ಫೋಟೋ ಇರುತ್ತೆ. ಆಗಾ ಜಾನ್ ತಮ್ಮ ತಂದೆಯವರ ಒಂದು ಪೂಜ್ಯ ತಂದೆಯವರ ಒಂದು ಫೋಟೋ ಒಂದು ಕಡೆ ಇರುತ್ತೆ. ನಂತರ ತಮ್ಮನ್ನ ಸಾಕಿ ಸಲಹಿ ಬೆಳೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಫೋಟೋ ಇರುತ್ತೆ. ನಾಲ್ಕನೇ ಫೋಟೋ ಯಾವುದು ಅಂತ, ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಯಾವುದೇ ಒಂದು ಕೊಂಕು ಮಾತುಗಳನ್ನಾಡದೆ, ಯಾವುದೇ ಒಂದು ನಕಾರಾತ್ಮಕವಾದಂತಹ ಚಿಂತನೆಗಳನ್ನ ಇಟ್ಟುಕೊಂಡವರು ಇರಲೇ ಇಲ್ವೇನೋ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ಇದ್ದಂತಹ ನಾಲ್ಕು ಪಟದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನ ಪಟವನ್ನ ಹಾಕಿದ್ರು. ಅವರ ಬಗ್ಗೆ ಅವ್ರಿಗೆ ಅಷ್ಟೊಂದು ಗೌರವ ಇತ್ತು ಅಂತ. ನಾನು ಆಗ್ಲೇ ಹೇಳಿದೆ, ಇವರಿಬ್ಬರನ್ನ ಯಾಕೆ ಆರಿಸ್ಕೊಂಡೆ ಅಂದ್ರೆ, ಇವರಿಬ್ರು ಕೂಡ ಡಿ ವಿ ಜಿ ಅವ್ರನ್ನ ಅರಿಸ್ಕೊಂಡು ಬರ್ತಾರೆ. ಹೇಗೆ ವಿಶ್ವೇಶ್ವರಯ್ಯನವರು ಡಿ ವಿ ಜಿ ಅವ್ರನ್ನ ಅರಿಸ್ಕೊಂಡು ಬರ್ತಾರೋ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹಾಗೆ ಬರ್ತಾರೆ ಅಂತ. ಮೈಸೂರಿನಲ್ಲಿ ಒಮ್ಮೆ ಎಂ ಎಲ್ ಸಿ ಬೈಠಕ್ ಆಗ್ತಾ ಇರುತ್ತೆ. ಆಗ ಬಿ ವೆಂಕಟನಾರಾಯಣಪ್ಪನವರು, ಇವ್ರ ಬಗ್ಗೆ ನಾವು ಆಗ್ಲೇ ಓದಿದೀವಿ ಸಾಹಿತ್ಯ ಉಪಾಸಕರಲ್ಲಿ, ವೆಂಕಟನಾರಾಯಣಪ್ಪನವರು ಕೂಡ ಎಂ ಎಲ್ ಸಿ, ಅವ್ರನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಕರೆದು ಹೇಳ್ತಾರಂತೆ, ಏನಪ್ಪ ಇಲ್ಲಿ ಡಿ ವಿ ಜಿ ಅಂತ ಒಬ್ರು ಇದಾರಂತಲ್ಲ ಗುಂಡಪ್ಪ ಅಂತ, ಇಂಗ್ಲಿಷ್ ನಲ್ಲೆಲ್ಲ ತುಂಬಾ ಚೆನ್ನಾಗಿ ಬರೀತಾರಂತೆ, ನನ್ಗೆ ಅವ್ರ ಪರಿಚಯ ಆಗ್ಬೇಕಪ್ಪ, ಅವರು ಅಷ್ಟು ಬುದ್ಧಿವಂತರು ಅಂದ್ರೆ ನಾವು ಕೂಡ ನಮ್ಮಲ್ಲಿ ಬಳಸ್ಕೊಂಬೋದಲ್ಲ ಅವ್ರನ್ನ ಅಂತ. ಅವರು ವೆಂಕಟನಾರಾಯಣ, ಅಯ್ಯೋ ನನ್ಗೆ ಬಹಳ ಚೆನ್ನಾಗಿ ಗೊತ್ತು, ನಾನು ಅವ್ರನ್ನ ಕಳಿಸ್ತೀನಿ ಅಂತ ಹೇಳಿ ಬಂದು ಬೆಂಗಳೂರಿಗೆ ಬಂದಾಗ ಡಿ ವಿ ಜಿ ಅವ್ರಿಗೆ ಹೇಳ್ತಾರಂತೆ, ನೋಡು ಅವ್ರ ಮನೆಗೆ ಹೋಗಿ ನೋಡು, ಇಲ್ಲ ಅನ್ಬೇಡ, ನೀನ್ ಗಲಾಟೆ ಮಾಡ್ಬೇಡ, ಹೋಗು, ಹಿರಿಯರು ಅವರು ನಿನ್ನ ಭೇಟಿ ಆಗ್ಬೇಕು ಅಂತ ಇದ್ದಾರೆ, ಅವ್ರಿಗೂ ಕೊಡು, ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ನೀನು ಹೇಗೆ ನೀಡಿದ್ಯೋ ಅದೇ ರೀತಿ ಇದು ದೇಶಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಡಿ ವಿ ಜಿ ಅವರು ಬಂದು ಅವ್ರನ್ನ ಭೇಟಿ ಆಗ್ತಾರೆ, ಅಲ್ಲಿಂದ ಅವರು ಅವರ ಸಲಹಾಗಾರರಾಗಿರ್ತಾರೆ. ಈ ಡಿ ವಿ ಜಿ ಅವರ ಬಗ್ಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರಿಗೆ ಯಾವ ಒಂದು ಮಟ್ಟದಲ್ಲಿ ಗೌರವ ಇತ್ತು ಅನ್ನೋದನ್ನ ಹೇಳ್ಬೇಕು ಅಂತಂದ್ರೆ,
ಒಂದ್ ಸಲ ಅವರು ಡಿ ವಿ ಜಿ ಅವರು ಎಂ ಎಲ್ ಸಿ ಆಗಿದ್ದಾಗ ಯಾವುದೋ ಒಂದು ಕಾನೂನಿನ ವಿಷಯವಾಗಿ ಚರ್ಚೆ ನಡೀತಾ ಇರುತ್ತೆ ಸೆನೆಟ್ ನಲ್ಲಿ. ಎಲ್ರೂ ಈ ಒಂದು ತಿದ್ದುಪಡಿ ಬೇಕೇ ಬೇಕು ಅಂತ, ಸರ್ ಮಿರ್ಜಾ ಇಸ್ಮೂಲ್ ಇದ್ಯಾಕೆ ಬೇಕು, ಇದು ಯೂಸ್ಲೆಸ್, ಇದು ಈಗೇನ್ ಅವಸರ ಇಲ್ಲ ಇದಕ್ಕೆ, ಆಮೇಲೆ ನೋಡೋಣ ಅಂತ ಹೇಳಿ ಈ ಸಭೆಯನ್ನ ಬರ್ಖಾಸ್ತು ಮಾಡಿ ತಮ್ಮ ಕೋಣೆಗೆ ಹೋಗ್ತಾರೆ. ಎಲ್ರು ಡಿ ವಿ ಜಿ ಅವ್ರು ಹೇಳ್ತಾರೆ, ನೋಡಿ ನಿಮ್ ಮಾತ್ರನೇ ಅವರು ಗೌರವದಿಂದ ಕಾಣೋದು, ನಿಮಗ್ ಗೊತ್ತು ಇದೆ ಎಷ್ಟು ಮುಖ್ಯ ಅಂತ. ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ದಯವಿಟ್ಟು ಅವ್ರಿಗೆ ಹೋಗಿ ಹೇಳಿ. ಅವ್ರು ಬರ್ತಾರೆ, ಮಿರ್ಜಾ ಇಸ್ಮಾಯಿಲ್ ಅವ್ರ ಕೋಣೆಗೆ ಬರ್ತಾರೆ. ಅವ್ರ ಮಾತುಗಳು ತುಂಬಾ ಚೆನ್ನಾಗಿದೆ. ಮಿರ್ಜಾ ಅವ್ರು ಕೋಣೆಗೆ ಬಂದು ಹೇಳ್ತಾರಂತೆ, ನೋಡಿ ಇದನ್ನ ನೀವು ಸೇರಿಸಲೇಬೇಕು, ನೀವು ತುಂಬಾ ಅರ್ಜೆಂಟು, ಅದು ನೀವು ಅರ್ಜೆಂಟ್ ಅಲ್ಲ ಅಂತಿದ್ದೀರಾ, ತುಂಬಾ ಇಂಪಾರ್ಟೆಂಟ್ ಅದು ಅಂತ. ಆಗ ಮಿರ್ಜಾ ಅವ್ರು ಕೇಳ್ತಾರಂತೆ, ಅದು ಅಷ್ಟು ಮುಖ್ಯವೇ, ಅದು ದೊಡ್ಡದೇ ಅಂತ. ಡಿ ವಿ ಜಿ ಅವರು, ಹೌದು ಬಹಳ ದೊಡ್ಡ ವಿಷಯ ಇದು ಅಂತಾರಂತೆ. ಮಿರ್ಜಾ ಇಸ್ಮಾ ಅವರು, ಹಾಗಾದ್ರೆ ನೀನು ಅದನ್ನ ಓದಿದೀಯಾ ಅಂತ ಕೇಳ್ತಾರಂತೆ. ಡಿ ವಿ ಜಿ ಅವರು, ಓದಿದ್ದೀನಿ ಅಂತ ಹೇಳಿ ಅದಕ್ಕೆ ರೆಫರೆನ್ಸ್ ಪುಸ್ತಕಗಳು, ಅಲ್ಲಿ ಅವ್ರು ಮಾಡ್ಕೊಂಡಿದ್ದಂತಹ ಚೀಟಿ ಅದನ್ನೆಲ್ಲ ತೋರ್ಸಕ್ ಹೋಗ್ತಾರಂತೆ. ಮಿರ್ಜಾ ಅವ್ರು ಸಾಕ್ ಸಾಕ್ ಸಾಕ್ ಸಾಕು ಅಂತ ನಗ್ತಾ ಹೇಳ್ತಾರಂತೆ, ನೀನು ಓದಿದ್ರೆ ಸಾಕು ಮಾರಾಯ, ಈಗ ಆ ವಿಷಯವನ್ನು ನಾನು ಇಲ್ಲೇ ನಿನ್ನ ಮುಂದೆನೆ ಸೇರಿಸ್ಬಿಡ್ತೀನಿ ಅಂತ. ಆ ವಿಷಯ ಏನು ಅಂತ ತಿಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ, ನೀನು ಓದಿದ್ಯಾ ಅಂತ ಹೇಳ್ತಿದ್ಯಲ್ಲಪ್ಪ, ಸಾಕು ನಿನ್ನ ಮೇಲೆ ನನಗೆ ಗೌರವ ಇದೆ, ಅದನ್ನು ಸೇರಿಸ್ತೀನಿ ಅಂತ. ಇಷ್ಟರ ಮಟ್ಟಿಗೆ ಡಿ ವಿ ಜಿ ಅವರು ಆಪ್ತ ಸಲಹೆಗಾರರಾಗಿದ್ರು ದಿವಾನರಿಗೆ ಅಂತಂದ್ರೆ, ನಮ್ಮ ಡಿ ವಿ ಜಿ ಅವರು ಯಾವ ಮಟ್ಟದಲ್ಲಿ ಇದ್ರು ಅನ್ನೋದು ಗೊತ್ತಾಗುತ್ತೆ. ಈ ಇದನ್ನ ಕೇಳ್ತಾ ನನಗೆ ಫೋರ್ಡ್ ಒಂದು ಕತೆ ನೆನಪಾಗುತ್ತೆ. ಫೋರ್ಡ್ ಕಂಪನಿಯ ಮಾಲೀಕನಿಗೂ ಹಾಗೆ. ಹೀಗೆ ಇದನ್ನ ನಾವು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಕಾರ್ಯವೈಖರಿ ಇದೆಯಲ್ಲ, ಇದು ನನಗೆ ಅದ್ಭುತ ಅಂತ ಕಾಣುತ್ತೆ. ಯಾಕೆಂದ್ರೆ ನಾವು ಮೇಲೆ ಹೋಗ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ ಡಿ ವಿ ಜಿ ಅಂತಹ ಚಂದದ ಜ್ಞಾನವುಳ್ಳಂತಹವರನ್ನ ನಮ್ಮ ಬಳಗದಲ್ಲಿಟ್ಟುಕೊಂಡು ಅವರನ್ನ ಯಾವುದೇ ರೀತಿಯಲ್ಲಿ ಸಂಶಯ ಮಾಡದೆ ಅವರನ್ನ ಗೌರವಿಸ್ತಾ ನಾವು ಮುಂದುವರೆದ್ರೆ ಆ ಎಲ್ಲ ಕೆಲಸಗಳನ್ನು ಕೂಡ ನಮಗೆ ಮಾಡೋ ತಪ್ಪುತ್ತೆ ಅಂತ. ದಿಸ್ ಇಸ್ ದಿ ಟ್ರೂ ಫ್ಲೇವರ್ ಆಫ್ ಎ ಲೀಡರ್ ಅಂತ. ಫೋರ್ಡ್ಗೆ ಆಗತ್ತೆ, ಫೋರ್ಡ್ಗೆ ಒಂದು ಪತ್ರಿಕೆಯವರು ಯುವರ್ ಎ ಫೂಲ್ ಅಂತ ಬರೆದು ಬಿಡ್ತಾರೆ, ಫೋರ್ಡ್ ಡಿಫಮೇಷನ್ ಕೇಸ್ ಹಾಕ್ತಾರೆ ಆ ಪತ್ರಿಕೆ ಮೇಲೆ. ಆ ಪತ್ರಿಕೆ ಲಾಯರ್ಗಳು ಈಗ ಫೋರ್ಡ್ ಈಸ್ ಎ ಫೂಲ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ಹೇಗ್ ಮಾಡ್ತಾರೆ? ಪ್ರಶ್ನೆಗಳು ಕೇಳಕ್ ಶುರು ಮಾಡೋದು, ಎಲ್ಲ ಜನರಲ್ ನಾಲೆಜ್ ಕ್ವಶನ್ಸ್ ಫೋರ್ಡ್ಗೆ. ಈ ವರ್ಷದಲ್ಲಿ ಏನಾಯ್ತು, ಇಲ್ಲೇನಾಯ್ತು, ಕ್ಷಾಮ ಇಲ್ಲಿ ಯಾವ ವರ್ಷಕ್ಕೆ ಬಂತು, ಅದೇನ್ ಗೊತ್ತು ಪಾಪ ಫೋರ್ಡ್ಗೆ, ಎಲ್ಲ ಇಲ್ಲ ಇಲ್ಲ ಅಂತಾರೆ. ಅವ್ರು ಕೇಳ್ತಾರೆ, ಈ ಬ್ರಿಟಿಷ್ ಆರ್ಮಿ ಹೋಯ್ತಲ್ಲ ಅಪ್ಪ ಯುದ್ಧಕ್ಕೆ, ಎಷ್ಟು ಜನ ಸತ್ರು, ಎಷ್ಟು ಜನ ವಾಪಸ್ ಬಂದ್ರು ಅಂತ. ಆಗ ಫೋರ್ಡ್ ಹೇಳ್ತಾನೆ, ಎಷ್ಟು ಜನ ಸತ್ರೋ ಗೊತ್ತಿಲ್ಲ, ಆದ್ರೆ ಎಷ್ಟು ಜನ ಹೋದ್ರೋ ಅದಕ್ಕಿಂತ ವಾಪಸ್ ಬಂದವರು ಸಂಖ್ಯೆ ಕಡಿಮೆ ಅಂತ ಈ ರೀತಿ ಉತ್ತರಗಳನ್ನು ಕೊಡ್ತಾರೆ. ಕಳೆ ಒಂದ್ಸಲ ಬೇಜಾರಾಗ್ಬಿಡುತ್ತೆ ಅವ್ರಿಗೆ. ಅವ್ರು ಹೇಳ್ತಾರೆ, ನೋಡಪ್ಪ ನಿನ್ನ ಯು ಆರ್ ಟ್ರೈಂಗ್ ಟು ಪ್ರೂವ್ ದಟ್ ಐ ಆಮ್ ಎ ಫೂಲ್, ಐ ಆಮ್ ನಾಟ್ ಎ ಫೂಲ್, ಲೆಟ್ ಮೀ ಟೆಲ್ ಯು ಅಂದ್ಬಿಟ್ಟು ನನ್ನ ಟೇಬಲ್ ಮೇಲೆ, ನನ್ನ ಆಫೀಸಿಗೆ ಬಾ ನೀನು, ನನ್ನ ಟೇಬಲ್ ಮೇಲೆ ಒಂದು ಕಾಲಿಂಗ್ ಬೆಲ್ ಇಟ್ಕೊಂಡಿದ್ದೀನಿ ನಾನು, ಈ ತರ ಪ್ರಶ್ನೆಗಳು ನನಗೆ ಎದುರಾದಾಗ ಕಾಲಿಂಗ್ ಬೆಲ್ ಒತ್ತೀನಿ. 10 ಜನ ಜ್ಞಾನವಂತರು ಈ ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿದವರು ನನ್ನ ಮುಂದೆ ಬಂದು ಕೂತ್ಕೊಳ್ತಾರೆ, ಅವರಿಗೆ ಉತ್ತರ ಕೇಳ್ಕೊತೀನಿ, ನಾನು ಯಾಕೆ ಓದಿರ್ಬೇಕಾವೆಲ್ಲ, ಇದು ಯಾವುದೇ ಒಬ್ಬ ಲೀಡರ್ನಲ್ಲಿ ಇರಬೇಕಾದಂತಹ ಎಲ್ಲವನ್ನೂ ನಾನೇ ತಿಳ್ಕೊತೀನಿ, ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಕಂಪನಿನಲ್ಲಿ ನಾನೇ ನಡೆಸ್ಕೊಂಡು ಹೋಗ್ತೀನಿ. ಅಂತಹ ಲೀಡರ್ ಇಸ್ ಎ ಶೂರ್ ಫ್ಲೇವರ್, ಶೂರ್ ಫೇಲ್ಯೂರ್ ಅಂತ. ಅಂತವರು ಖಂಡಿತವಾಗಿಯೂ ಫೇಲ್ ಆಗ್ತಾರೆ. ಯಾವ ಲೀಡರ್ ಇರತಕ್ಕಂತಹ ಎಲ್ಲ ರಿಸೋರ್ಸಸ್ ನ ಎಲ್ಲರನ್ನು ಚಂದದಲ್ಲಿ ಬಳಸ್ಕೊಂಡು ಅವರ ಆ ಒಂದು ಇನ್ಪುಟ್, ಅವರ ಆ ಒಂದು ಸಲಹೆಗಳನ್ನ ಇಟ್ಟುಕೊಂಡು ನಿರ್ಧಾರಗಳನ್ನ ತೆಗೆದುಕೊಂಡು ಕಾರ್ಯಾಚರಣೆ ಮಾಡ್ತಾನಲ್ಲೋ, ಹೀ ಇಸ್ ಎ ಗ್ರೇಟ್ ಲೀಡರ್ ಅಂತ. ಇದನ್ನು ಓದ್ದಾಗ ನನಗೆ ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಬಗ್ಗೆ ಈ ಒಂದು ನೆಲೆಗಟ್ಟಿನಲ್ಲಿ ತುಂಬಾ ಖುಷಿ ಆಯ್ತು. ಆದ್ರೆ ಡಿ ವಿ ಜಿ ಅವರು ಮತ್ತೆ ಮಿರ್ಜಾ ಇಸ್ಮಾಯಿಲ್ ರವರ ಸ್ನೇಹ ಎಷ್ಟೇ ಚೆಂದಾಗಿದ್ರು ಕೂಡ ತುಂಬಾ ವಿರಸಮಯವಾಗಿತ್ತು ಅಂತ. ಅನೇಕ ವಿಷಯಗಳಲ್ಲಿ ಡಿ ವಿ ಜಿ ಅವರು ಅವರನ್ನ ಎದುರು ಹಾಕೊಂಡಿರ್ತಾರೆ. ಅವರು ಡಿ ವಿ ಜಿ ಅವರು ತೆಗೆದುಕೊಳ್ತಾ ಇದ್ದಂತಹ ಆ ಒಂದು ನಿಲುವುಗಳನ್ನ ಮಿರ್ಜಾ ಅವರು ಒಪ್ಪಿರಲ್ಲ. ಅನೇಕ ವರ್ಷಗಳ ಕಾಲ ಇಬ್ರು ಪರಸ್ಪರ ಮಾತಾಡೋದು ಇಲ್ಲ, ಅಷ್ಟು ಸ್ನೇಹ ಇದ್ರು ಕೂಡ. ಅಂತಹ ಒಂದು ವಿರಸ ಇರುತ್ತೆ, ನಾನು ಅದಕ್ಕೆಲ್ಲ ಹೋಗೋದಿಲ್ಲ. ಆದ್ರೆ ಅದರಲ್ಲಿ ಒಂದು ಅಂಶವನ್ನ ನಾನು ತಮ್ಮ ಮುಂದೆ ಗಮನಕ್ಕೆ ತಂದು, ಆ ಒಂದು ವಿಷಯದಲ್ಲೂ ಕೂಡ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಎಷ್ಟು ಚಂದದಲ್ಲಿ ತಮ್ಮನ್ನೇ ತಾವು ನಡೆಸ್ಕೊಂಡ್ರು ಅನ್ನೋದನ್ನ ತಿಳಿಸಬೇಕು. ಅಲ್ಲಿ ಒಂದು ವಿರಸದ ಸಂಗತಿ ಏನಪ್ಪಾ ಅಂತಂದ್ರೆ, ಆಗೆಲ್ಲ ಚರ್ಚೆ ಆಗ್ತಾ ಇರುತ್ತೆ, ಇನ್ನೇನು ಹತ್ರ ಬರ್ತಾ ಇದೆ ನಮ್ಗೆ ಫ್ರೀಡಮ್, ಈ ಒಂದು ಕಾಲಘಟ್ಟದಲ್ಲಿ ಶುಡ್ ಇಂಡಿಯಾ ಬಿ ಎ ಡೆಮೋಕ್ರೆಟಿಕ್ ಕಂಟ್ರಿ ಅಂತ, ಜವಾಬ್ದಾರಿ ಸರ್ಕಾರ ಬೇಕಾ ಅಂತ. ಎರಡು ಪಂಗಡ ಇರುತ್ತೆ, ಹೌದು ಜವಾಬ್ದಾರಿ ಸರ್ಕಾರ ಬೇಕು, ವಿ ನೀಡ್ ಎ ಡೆಮೋಕ್ರಸಿ ಅಂತ ಹೇಳ್ತಾ ಇದ್ದಂತಹ ಬಣ್ಣದಲ್ಲಿ ಡಿ ವಿ ಜಿ ಅವರು ಇರ್ತಾರೆ. ಡೆಮೋಕ್ರಸಿ ಈಸ್ ಎ ಶೂರ್ ಫೇಲ್ಯೂರ್ ಫಾರ್ ಇಂಡಿಯಾ, ಡೆಮೋಕ್ರಸಿ ಬೇಡ ಅನ್ನತಕ್ಕಂತಹ ಬಣವನ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ನಡೆಸ್ತಾ ಇರ್ತಾರೆ. ಅವಾಗ ಅವರು ಡಿ ವಿ ಜಿ ಅವ್ರಿಗೆ ಒಂದ್ಸಲ ಹೇಳಿ ಕಳಿಸ್ತಾ ಇರುತ್ತೆ, ಡಿ ವಿ ಜಿ ಅವರೇ ಬರೆದಿದ್ದಾರೆ, ಹೇಳ್ತಾರೆ, ಜವಾಬ್ದಾರಿ ಸರ್ಕಾರದ ಹುಚ್ಚನ್ನು ತಲೆಗೆ ಅಂಟಿಸಿಕೊಂಡು ಡಿ ವಿ ಜಿ ಪ್ರಯಾಸ ಪಡುತ್ತಿದ್ದಾನೆ. ನಾನು ಎಲ್ಲಿಯವರೆಗೂ ಇರುತ್ತೇನೋ ಅದು ನಡೆಯಲಾರದು, ನಮ್ಮ ದೇಶಕ್ಕೆ ಅದು ಹೊಂದಿ ಬರಲಾರದು. ಡಿ ವಿ ಜಿ ಈ ಡೆಮಾಕ್ರಸಿ ಹುಚ್ಚನ್ನ ಬಿಟ್ಟು ಸಾಹಿತ್ಯ ಸಾಮಾಜಿಕ ಕಾರ್ಯಗಳನ್ನು ಯಥೇಷ್ಟವಾಗಿ ನಡೆಸಲಿ, ಅದಕ್ಕೆ ನಾನು ಒತ್ತಾಸೆ ಕೊಟ್ಟೇನು ಅಂತ ಬರೀತಾರೆ.
ಡಿ ವಿ ಜಿ ಅವರು ಅಂದ್ರೆ ಅಷ್ಟೊಂದು ಕೋಪ ಬಂದಿರುತ್ತೆ ಡಿ ವಿ ಜಿ ಅವ್ರ ಬಗ್ಗೆ. ಅದು ಅವಾಗ ಏನಾಗುತ್ತೆ ಅಂದ್ರೆ ಜನಗಳೆಲ್ಲ ಸೇರಿ ಒಂದು ದೊಡ್ಡ ಅವಹಾಲನ್ನ ಮಹಾರಾಜರಿಗೆ ತಲುಪಿಸ್ತಾರೆ. ಅದಕ್ಕೆ ತುಂಬಾ ಜನ ಸಹಿ ಹಾಕಿರ್ತಾರೆ, ಡಿ ವಿ ಜಿ ಅವರು ಕೂಡ ಸಹಿ ಹಾಕಿರ್ತಾರೆ. ಎಲ್ಲರಂತೆ ಸುಮ್ಮನೆ ಸಹಿ ಹಾಕೋ ವ್ಯಕ್ತಿತ್ವ ಡಿ ವಿ ಜಿ ಅವರದಲ್ಲ. ಹಾಗಾಗಿ ಆ ಒಂದು ಮೆಮೊರಾಂಡಮ್ ಅನ್ನು ಏನ್ ಸಲ್ಲಿಸ್ತಾರೆ ಅದಕ್ಕೆ ಡಿ ವಿ ಜಿ ಅವರ ಅಪೆಂಡಿಕ್ಸ್ ಸಹ ಸೇರಿಸಿ ಯಾಕೆ ಡೆಮಾಕ್ರಸಿ ಬರಬೇಕು ಅಂತ ಬಹಳ ತರ್ಕಬದ್ಧವಾಗಿ ಮಂಡಿಸಿರ್ತಾರೆ. ಅದು ದಿವಾನರ ಮೂಲಕವೇ ಸಬ್ಮಿಟ್ ಆಗಬೇಕು. ದಿವಾನರ ಅದನ್ನು ನೋಡಿ ಇನ್ನೂ ತುಂಬಾ ಕೋಪ ಪಟ್ಕೊಳ್ತಾರಂತೆ ಡಿ ವಿ ಜಿ ಬಗ್ಗೆ. ಆದ್ರೆ ಇಲ್ಲಿ ಒಂದು ಬಹಳ ಚಂದದ ಅಂತ ಒಂದು ಘಟನೆ ನಡೆಯುತ್ತೆ. ಇದೆಲ್ಲ ಆದ ಕೂಡ್ಲೆ ಅವಾಗ ಡಿ ವಿ ಜಿ ಅವರು ಮಿರ್ಜಾ ಇಸ್ಮಾಯಿಲ್ ಅವರು ಮಾತನಾಡ್ತಾನು ಇರಲ್ಲ, ಅಷ್ಟೊಂದು ಕೋಪ ಡಿ ವಿ ಜಿ ಅವರಿಗೆ, ಡಿ ವಿ ಜಿ ಅವ್ರ ಬಗ್ಗೆ ಮಿರ್ಜಾ ಇಸ್ಮಾಯಿಲ್ ಅವರಿಗೆ. ಆದ್ರೆ ಅದಾದ ಒಂದು 3-4 ದಿನದಲ್ಲಿ ಡಿ ವಿ ಜಿ ಅವರಿಗೆ ಟೈಫಾಯ್ಡ್ ಬಂದು ಮಲಗ್ಬಿಡ್ತಾರೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಂದು ಸೇರ್ತಾರೆ. ಡಿ ವಿ ಜಿ ಅವರು ಬರೀತಾರೆ, ಹಿಂದಿನ ದಿನದವರೆಗೂ ನನ್ನ ಜೊತೆ ಜಗಳ ಆಡ್ತಾ ಇದ್ರು, ನಾನು ಆಸ್ಪತ್ರೆಗೆ ಸೇರಿದ ನಂತರ ಪ್ರತಿದಿನ ಬೆಳಿಗ್ಗೆ ಮೊದಲ ಅತಿಥಿ ನನ್ನನ್ನು ನೋಡಕ್ ಬರ್ತಾ ಇದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಬಂದು ಹೇಗಿದೆಯಾ ಅಂತ ವಿಚಾರಿಸ್ಕೊಂಡು ಆಸ್ಪತ್ರೆ ಚೆನ್ನಾಗಿ ನೋಡ್ಕೊಳಕ್ ಹೇಳಿ. ಕೆಲವು ಸಲ ತುಂಬಾ ಅರ್ಜೆಂಟ್ ಇತ್ತು ಕೆಲಸದಲ್ಲಿ ಅಂತಂದ್ರೆ ಅಲ್ಲೇ ಕುದುರೆ ಗಾಡಿಲೇ ಕೂತ್ಕೊಂಡು ಕಿಟಕಿ ಹತ್ರನೇ ಇವ್ರು ಕೂರಿಸಿದಾಗ ಮಾತಾಡಿಸಿ ಹೋಗೋದು. ಇದು ಹೇಳ್ತಾರೆ, ಇದು ದೊಡ್ಡವರ ದೊಡ್ಡ ಗುಣಗಳು. ಆ ನಂತರ ಡೆಮಾಕ್ರಸಿ ಆಗ್ಬೇಕು ಅಂತ ಹೇಳಿ ಅದೆಲ್ಲ ನಿರ್ಧಾರ ಆಗತ್ತೆ ತರುವಾಯ. ಅಷ್ಟೊತ್ತಿಗೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕೂಡ ರಿಟೈರ್ ಆಗೋಗಿರ್ತಾರೆ. ಆ ಒಂದು ಅನೌನ್ಸ್ಮೆಂಟ್ ಮಹಾರಾಜರು ಅನೌನ್ಸ್ ಮಾಡ್ತಾ ಇರ್ತಾರೆ ರೇಡಿಯೋದಲ್ಲಿ, ಇವತ್ತಿನಿಂದ ಡೆಮಾಕ್ರಸಿ ನಮಗ್ ಬೇಕು ಅನ್ನತಕ್ಕಂತಹ ಒಂದು ಹಂಬಲವನ್ನ ನಾವು ಮುಂದಿಟ್ಕೊಂಡು ನಮ್ಮ ಸ್ವಾತಂತ್ರ್ಯ ಯುದ್ಧವನ್ನ ಮಾಡಬೇಕು ಅಂತೆಲ್ಲ ಮಾತನಾಡ್ತಾ ಇದ್ದಾಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕಾರ್ನ ಕಳಿಸಿ ಡಿ ವಿ ಜಿ ಅವ್ರನ್ನ ತಮ್ಮ ಮನೆಗೆ ಕರ್ಸ್ಕೊಳ್ತಾರಂತೆ. ಕರೆಸ್ಕೊಂಡು ಒಂದ್ ಮಾತು ಹೇಳ್ತಾರಂತೆ, ಡಿ ವಿ ಜಿ ಯು ಮಸ್ಟ್ ಬಿ ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಟುಡೇ ಅಂತ ಹೇಳ್ತಾರಂತೆ. ಅಂದ್ರೆ ಆ ಒಂದು ವಿಷಯದಲ್ಲಿ ನನಗೆ ನಿನಗೆ ಸೈದ್ಧಾಂತಿಕವಾಗಿ ವ್ಯತ್ಯಾಸ ಇದ್ದಿರಬಹುದು, ಆದರೂ ಕೂಡ ನನಗೆ ಡಿ ವಿ ಜಿ ಆಸ್ ಎನ್ ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಆ ಒಂದು ಸ್ತರದಲ್ಲಿ ನಿನ್ನ ಗೌರವ ನನಗೆ ಕಡಿಮೆ ಆಗಲಿಲ್ಲಪ್ಪ. ಪ್ರಾಯಶಃ ಡಿ ವಿ ಜಿ ಅವರು ಕೂಡ ದಿವಾನರು ಅಂತ ಹೇಳಿ ಯಾವುದೇ ಸಮಜಾಯಿಷಿ ತೋರಿಸ್ತಿ ತಮ್ಮ ನಿಲುವನ್ನ ಭದ್ರವಾಗಿ ಇಟ್ಕೊಂಡ್ರಲ್ಲ, ಅದು ಮುಖ್ಯ ಅನ್ಸುತ್ತೆ. ಇಲ್ಲಿ ಡಿ ವಿ ಜಿ ಅವರು ಅಷ್ಟೇ ಉನ್ನತ ಮಟ್ಟದಲ್ಲಿ ನಮಗೆ ತೋರು ಬರ್ತಾರೆ. ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇನ್ನೂ ಉನ್ನತದಲ್ಲಿ ಈ ಒಂದು ಘಟನೆಯಲ್ಲಿ ಯಾಕೆ ತೋರು ಬರ್ತಾರೆ ಅಂದ್ರೆ ದಿವಾನರಾಗಿದ್ರು, ಈ ಕೂಡ ಇಗ್ನೋರ್ಡ್ ಪೀಪಲ್ ಅಂತ, ಬಟ್ ಹಿ ಡಿಂಟ್ ಅಂತ. ಇದು ತುಂಬಾ ಮುಖ್ಯವಾದಂತಹ ವಿಷಯ ಅಂತ. ಅವ್ರು ಯಾವಾಗ್ಲೂ ಕೂಡ ಒಂದು ಉದಾಹರಿಸ್ತಾ ಇದ್ದಂತಹ ಒಂದು ಪಾರ್ಸಿ ಕವಿಯ ಅವರ ಫಿದ್ರೂಸಿ ಕವಿಯ ಒಂದು ವಾಕ್ಯ ಅಂತಂದ್ರೆ, ನಿನ್ನ ಜನ ನಗುತ್ತಿರಲು ನೀನಳುತ್ತ ಬಂದೆ, ನಿನ್ನ ಜನ ಒಳುತ್ತಿರಲು ನೀನ್ ನಗುತ್ತ ಹೋಗು. ಎಲ್ರು ಕೂಡ ನಗ್ತಾ ಇದ್ದಾಗ ನೀನ್ ಅಳ್ತಾ ಅಳ್ತಾ ಬಂದೆ, ಎಲ್ರು ಅಳುವಂತಿರಬೇಕು ಅಂತ ಸಮಯದಲ್ಲಿ ನೀನು ನಗ್ತಾ ನಗ್ತಾ ಹೋಗು ಅಂತ. ಇದನ್ನ ಕೇವಲ ಅವರು ಬಳಸಿದ್ದಲ್ಲ, ಅದಕ್ಕೆ ಒಪ್ಪುವಂತಹ ಒಂದು ಘಟನೆ. ಆ ಘಟನೆಯನ್ನ ಹೇಳಿ ನಾನು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಕಥನಕ್ಕೆ ಸಮಾಪ್ತಿಯನ್ನ ಮಾಡ್ತೀನಿ. ತುಂಬಾ ಅದ್ಭುತವಾದಂತಹ ಘಟನೆ. ಮಿರ್ಜಾ ಇಸ್ಮಾಯಿಲ್ ರವರು ಕಾಲುವಾಗ್ತಾರೆ, ಅವರ ಅಂತ್ಯ ಸಂಸ್ಕಾರವನ್ನ ಅಲ್ಲಿಯ ಒಂದು ಬೆಂಗಳೂರಿನ ಒಂದು ಖಬರಸ್ಥಾನದಲ್ಲಿ ನಡೀತಾ ಇರುತ್ತೆ ಒಳಗಡೆ. ಅದಕ್ಕೆ ಡಿ ವಿ ಜಿ ಅವರು ಕೂಡ ಹೋಗಿರ್ತಾರೆ ತಮ್ಮ ಗೌರವವನ್ನು ಸೂಚಿಸೋದಕ್ಕೆ. ಎಲ್ಲ ಒಳಗಡೆ ಮುಗಿಸ್ಕೊಂಡು ಬರ್ತಾರೆ ಡಿ ವಿ ಜಿ ಅವರು. ಗೇಟ್ ಹತ್ರ ಬಂದಾಗ ಗೇಟ್ ಹತ್ರ ಒಬ್ಬ ಯಾರು ಅನಾಮಧೇಯ ಮೂಲೆಯಲ್ಲಿ ಆ ಗೇಟ್ ಹತ್ರ ನಿಂತ್ಕೊಂಡು ಅಳ್ತಾ ಇರ್ತಾನೆ. ಡಿ ವಿ ಜಿ ಅವರು ಯಾರಿದು ಅಂತ ಹೇಳಿ ಕುತೂಹಲ, ಸರಿ ಬಂದು ಕೇಳ್ತಾರೆ, ಏನಪ್ಪ ಏನು ಒಳಗೆ ಹೋಗಪ್ಪ ನಡೀತಾ ಇದೆ. ಇಲ್ಲ ಇಲ್ಲ ಸರ್, ಯಾಕಪ್ಪ ಅಳ್ತಾ ಇದೆಯಾ ಏನು ಸರ್, ಮಿರ್ಜಾ ಸಾಹೇಬ್ ತೀರೋದ್ರ ಅಂತಲ್ಲ. ಹೌದಪ್ಪ ಹೋದ್ರು ಅವ್ರ ಅಂತ್ಯ ಸಂಸ್ಕಾರ ಆಗ್ತಾ ಇದೆ, ನೀನ್ ಯಾಕಪ್ಪ ಅಳ್ತಾ ಇದೀಯಾ ಅಂತಂದಾಗ ಅವನು ತನ್ನ ಕಥೆಯನ್ನ ಹೇಳ್ತಾನಂತೆ. ಅವನು ಅಲ್ಲಿಯೇ ಕಬ್ಬನ್ಪೇಟೆನವನು, ಅಲ್ಲಿ ಅವನ ಮನೆ ಹತ್ರ ನಲ್ಲಿ ಇರಲ್ಲ ನೀರಿಗೆ. ಪಾಪ ತನ್ನ ಹೆಂಡತಿ, ಇದು ಕೆಲವು ವರ್ಷಗಳ ಹಿಂದಿನ ಕತೆ, ಅವನು ತನ್ನ ಒಂದು ಅನುಭವವನ್ನ ಹೇಳ್ತಾ ಇದ್ದಾನೆ. ನನ್ನ ಹೆಂಡತಿ ಬಸುರಿ ಆಗಿದ್ಲು ಸ್ವಾಮಿ, ನೀರ್ ತರಬೇಕು ಅಂದ್ರೆ ನಮಗ್ ನಲ್ಲಿ ಇದ್ದಿದ್ದು 1 ಮೈಲಿ ದೂರ, ಅಲ್ಲಿ ಹೋಗ್ ಪಾಪ ಬರ್ತಾ ಇದ್ಲು. ಅವತ್ತು ಅಲ್ಲಿ ಏನೋ ಒಂದು ಗಲಿಬೆ ಎಲ್ಲ ಶುರುವಾಗೋಗ್ಬಿಟ್ಟಿತ್ತು. ಹಾಗಾಗಿ ಅವಳು ಮನೆಗೆ ಬಂದಾಗ್ಲೇನೆ ಮಧ್ಯಾಹ್ನ ಆಗಿತ್ತು, ಅವಳು ಪಾಪ ಬಸರಿ ಹೆಂಗಸು ಕೊಡ ಇಟ್ಕೊಂಡು ಬೆವತ್ಕೊಂಡು ಮನೆಗೆ ಬಂದು, ಅವಳು ಹಿಂದೆನೆ ಒಬ್ಬ ಜವಾನ್ ಬಂದ ಮಂತ್ರಿಗಳ ಕಡೆಯಿಂದ. ಅವ್ನು ಬಂದು, ಓ ಇವರು ಏನಾಗ್ಬೇಕು ನಿನ್ಗೆ ಅಂದ್ರು. ನಾನು ಹೇಳಿದೆ ನನ್ನ ಹೆಂಡತಿ ಅಂತ. ಇದೇನಾ ನಿಮ್ಮ ಮನೆ ಅಂತ ಕೇಳ್ದ. ಹೌದು ಅಂದೆ. ಯಾಕೆ ಅಂತಂದೆ, ಇಲ್ಲ ಸರ್ ಮಿರ್ಜಾ ಇಸ್ಮಾಯಿಲ್ ರೋಡ್ ಇದಾರೆ, ಸಾಹೇಬ್ರು ಇದಾರೆ, ಅವ್ರು ಹೇಳಿದ್ರು ನಿಮ್ ಮನೆ ನೋಡ್ಕೊಂಬಂದು ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಇವ್ರು ಭಾರ ಆಗುತ್ತೆ, ಯಾಕಪ್ಪ ಏನ್ ಮಾಡ್ಕೊಂಡ್ಲೋ ಏನ್ ಕಥೆಯೋ ಅಂತ. ನಾನು ಬರ್ತೀನಿ, ಅವ್ರು ಎಲ್ಲಿದ್ದಾರೆ ಅಂತ. ಅವ್ರು ಇಲ್ಲೇ ಸೆಂಟ್ ಮಾರ್ತಾ ಆಸ್ಪತ್ರೆ ಹತ್ರ ಅವ್ರ ಸವಾರಿ ಇದೆ ಅಂತ ಹೇಳಿದ. ನಾನು ಬರ್ತೀನಿ ಅಂತ ಬೇಗ ಬಟ್ಟೆ ಬರ್ತಾನಂತೆ, ಹೇಳ್ತಾನಂತೆ ನೋಡಿ ಈ ತರ ಅಂತ. ಆಗ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಹೇಳ್ತಾರಂತೆ, ಯಾಕೆ ನಿಮ್ಮ ಹೆಂಡತಿ ಇಷ್ಟು ದೂರ ಬಂದಿದ್ರಲ್ಲ ನೀರ್ ತಗೊಳಕ್ ಆಗಿದ್ರೆ, ನಮ್ಮ ಮನೆ ಹತ್ರ ಯಾವ್ದು ನಲ್ಲಿ ಇಲ್ಲ ಅಂತಾನಂತೆ. ತಕ್ಷಣ ಅಲ್ಲಿದ್ದ ಇಂಜಿನಿಯರ್ ಕರೆದು ಹೇಳ್ತಾರೆ, ನೋಡಿ ಇವ್ರ ಮನೆ ಅಡ್ರೆಸ್ ತಗೊಳ್ಳಿ, ಇವ್ರ ಮನೆಗೆ ಬಹಳ ಹತ್ತಿರದಲ್ಲಿ ಆ ಒಂದಷ್ಟು ಸುತ್ತೂರು ಅಷ್ಟು ಮನೆಗಳಿಗೂ ಒಂದು ನಲ್ಲಿ ಆಗ್ಬೇಕು. ನಾನು ಈಗ್ಲೇನೆ ಅದನ್ನ, ನಂಗೆ ಐ ಡೋಂಟ್ ಲೈಕ್ ಎನಿ ಬ್ಯೂರೋಕ್ರಸಿ, ಈಗ್ಲೇ ನಾನು ಆ ಪೇಪರ್ ಸೈನ್ ಮಾಡ್ತಾ ಇದ್ದೀನಿ, ನಾಳೆ ಸಂಜೆ ಒಳಗಡೆ ಈ ವ್ಯವಸ್ಥೆ ಆಗ್ಬೇಕು. ಅದೇ ರೀತಿ ಆಯ್ತು ಅಂತ,
ಯಾರೋ ಅನಾಮತೆಯ ಯಾರೋ ಪಾಪ ಹೆಂಗಸು, ಅವಳನ್ನ ನೋಡಿ ದಿವಾನ್ರಂತವರು ಅವರ ಮನಸ್ಸು ಕರಗಿ ಅವ್ರನ್ನ ತಮ್ಮ ಸಿಬ್ಬಂದಿಯವರನ್ನ ಅವ್ರ ಮನೆಗೆ ಕಳಿಸಿ ಅವರೆಲ್ಲಿದ್ದಾರೆ ಅಂತ ತಿಳ್ಕೊಂಬಂದು ಇಂಜಿನಿಯರ್ ಹೇಳಿ ಅಲ್ಲಿ ಒಂದು ನಲ್ಲಿ ಮಾಡಿಸ್ಬೇಕು. ಇದು ಇದು ಒಬ್ಬ ದೊಡ್ಡ ವ್ಯಕ್ತಿಯ ದೊಡ್ಡ ಗುಣ ಅಂತಾನೆ ಅನ್ಸುತ್ತೆ ನನಗೆ. ಈ ಘಟನೆಯನ್ನ ಓದಿದಾಗ ಒಳಗಡೆ ಅಂತ್ಯ ಸಂಸ್ಕಾರ ನಡೀತಾ ಇರುತ್ತೆ, ಅವರನ್ನು ಕುರಿತಾಗಿ ಒಬ್ಬ ಅನಾಮಧೇಯ ಅಳ್ತಾ ಇದ್ದಾನೆ ಅಂತಂದಾಗ ನನಗೊಂದು ಹಾಡು ಜ್ಞಾಪಕ ಬಂತು. ಐ ಆಮ್ ಶೂರ್ ನಿಮಗೂ ಕೂಡ ಈ ಹಾಡು ಜ್ಞಾಪಕ ಬಂದಿರುತ್ತೆ. ಹಿಂದಿ ಹಾಡಿದು ನನಗೆ ಯಾವ ಹಾಡು ಈ ಘಟನೆ ಜ್ಞಾಪಕ ಬಂತಪ್ಪ ಅಂದ್ರೆ ರಿಶ್ತಾ ದಿಲ್ ಸೆ ದಿಲ್ ಕೇತ್ ಬಾರ್ ಕಾ, ಗೊತ್ತಾಗಿರ್ಬೇಕು ಆಗ್ಲೇ. ಜಿಂದಾ ಹೇ ಹಮೀ ಸೆ ನಾಮ್ ಪ್ಯಾರ ಕಾ ಮರ್ ಕೆ ಬಿ ಕಿಸಿ.

0: ಅಲ್ವಾ. ಈ ಹಾಡಿನಲ್ಲಿ ಮೂರು ಸಾಲುಗಳು ತುಂಬಾ ಮುಖ್ಯವಾದಂತಹ ಸಾಲುಗಳು. ನಾವು ಸತ್ತ ಮೇಲು ಜನರು ನೆನೆದರೆ ಅವರ ಮನದ ಬಾಷ್ಪದಲ್ಲಿ ಇದ್ದರೆ, ನಾವು ಸತ್ತ ಮೇಲು ಜನರು ನೆನೆದರೆ ಅವರ ಮನದ ಬಾಷ್ಪದಲ್ಲಿ ಇದ್ದರೆ, ಬದುಕೆಂಬುವುದಿದುವೆ ತಾನೇ ಜೀನಾಯಿಸಿ ಕನಾಮ್ ಹೇ. ಈ ಹಾಡು ನನಗೆ ಜ್ಞಾಪಕ ಆಯ್ತು. ಆದ್ರೆ ಈ ಹಾಡನ್ನ ತಮ್ಮೊಂದಿಗೆ ಯಾಕೆ ಹಂಚ್ಕೋಬೇಕು ಅಂತ ಇಷ್ಟಪಟ್ಟೆ ಅಂತಂದ್ರೆ, ಈ ಹಾಡು ಜ್ಞಾಪಕ ಆದಾಗ ನೋಡಿದೆ ಒಂದು ಒಂದು ತುಂಬಾ ವಿಶೇಷವಾಗಿದೆ ಇದು. ಏನು ಅಂತಂದ್ರೆ, ಆ ಹಾಡು ಅನಾರಿ ಚಿತ್ರದ್ದು, ರಾಜ್ಕಪೂರ್ ಚಿತ್ರದ್ದು. ಆ ಚಿತ್ರ ಬಿಡುಗಡೆಯಾದ ವರ್ಷ ಯಾವ್ದು ಗೊತ್ತಾ? 1959. ಮಿರ್ಜಾ ಇಸ್ಮಾಯಿಲ್ ರವರು ಕಾಲವಾದ ವರ್ಷ ಯಾವ್ದು ಗೊತ್ತಾ? 1959. ನೋಡಿ, ಅವರ ಈ ಒಂದು ಘಟನೆಯನ್ನ ಓದುವಾಗ ನನಗೆ ಈ ಹಾಡು ಜ್ಞಾಪಕ ಆಗಿ, ಈ ಹಾಡು ನ ಚಿತ್ರ ಹಾಗೂ ಆ ಒಂದು ವರ್ಷಗಳು ತಾಳ್ಮೇಳದಲ್ಲಿ ಒಂದೇ ವರ್ಷವಾಗಿರೋದು, ಅದನ್ನು ನಾನು ನನ್ನ ಗಮನಕ್ಕೆ ಬಂದು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಿರೋದು, ಇದೆಲ್ಲ ಕೂಡ ಒಂದು ಕಾಕತಾಳೀಯವ ಅಥವಾ ಇದೊಂದು ದೈವ ನಿರ್ಣಯವ ಇಲ್ಲ. ಆದ್ರೆ ಇಷ್ಟು ಮಾತ್ರ ಸತ್ಯ, ನಾವುಗಳು ಹೇಗೆ ಬದುಕಬೇಕಪ್ಪ ಅಂತಂದ್ರೆ, ನಾವು ಸತ್ತ ದಿನ ಒಂದಷ್ಟು ಜನ, ಅಟ್ಲೀಸ್ಟ್ ಬೆರಳೆಣಿಕೆಯ ಒಂದಷ್ಟು ಜನ, ಇಂಥ ಒಬ್ಬ ಒಳ್ಳೆ ವ್ಯಕ್ತಿ ಇದ್ನಪ್ಪ, ಇಷ್ಟೆಲ್ಲ ಸಹಾಯ ಆಯ್ತು ನಮ್ಗೆ ಅವನಿಂದ, ಅವನಿವತ್ತು ಕಾಲವಾದ್ನಲ್ಲ ಅಂತ ಒಂದೆರಡು ಹನಿ ಕಣ್ಣೀರನ್ನ ಹಾಕ್ತು ಅಂದ್ರೆ, ಆ ದಿನ ನಾವು ಬದುಕಿದ್ದಕ್ಕೆ ಸಾರ್ಥಕತೆ ಸಿಗುತ್ತೆ ಅಂತ. ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ಒಂದು ಘಟನೆಯಿಂದ ಎಲ್ಲ ಚಿಂತನೆಗಳು ನನ್ನಲ್ಲಿ ಒಡಮೂಡಿ ಅದನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾ, ದಿವಾನರುಗಳನ್ನ ಈ ಒಂದು ಸಂಪುಟವನ್ನ ಮುಗಿಸುವ ಹಂತಕ್ಕೆ ಕಡೆಯಲ್ಲಿ ಒಂದು ಉಪಸಂಹಾರ ಅಂತ ಹೇಳಿ ಒಂದು ಲೇಖನವನ್ನ ಡಿ ವಿ ಜಿ ಅವರು ಬರೀತಾರೆ, ಅದನ್ನ ನಾನು ಹೇಳಬೇಕು. ಸ್ವತಂತ್ರವೋ ಅತಂತ್ರವೋ ಅಂತ ಬರೀತಾರೆ ಈ ಲೇಖನವನ್ನ. ನಾನು ತುಂಬಾ ವಿಶದವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ, ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂತಂದ್ರೆ, ಇದರಲ್ಲಿ ಎರಡು ಭಾಗ ಇದೆ. ಒಂದು ಭಾಗ ರಾಜ್ಯಶಾಸ್ತ್ರದ ಬಗ್ಗೆ ಡಿ ವಿ ಜಿ ಅವರು ತುಂಬಾ ಚಂದದಲ್ಲಿ ಟಿಪ್ಪಣಿ ಮಾಡ್ತಾರೆ. ಅದರ ಆ ಒಂದು ವಿಷಯವನ್ನ ತಿಳ್ಕೊಳ್ಬೇಕು ಅನ್ನೋರು ಖಂಡಿತವಾಗಿಯೂ ಈ ಲೇಖನವನ್ನ ಓದಬೇಕು. ಅದರಲ್ಲಿ ಪ್ರಜಾರಾಧ್ಯ ಅಂದ್ರೇನು, ಜನದ ಶೀಲ ಸ್ವಭಾವ ಅಂದ್ರೆ ಹೇಗಿರಬೇಕು, ಮೈಸೂರಿನ ಸಾಧನೆಗಳೇನು, ದಿವಾನರ ಪಾತ್ರ ಹೇಗಿತ್ತು, ಪೈಪೋಟಿಯ ರಾಜಕೀಯ ಹೇಗಿತ್ತು ಇವರುಗಳ ಮಧ್ಯ, ಸರ್ಕಾರದ ನೀತಿಗಳು ಹೇಗಿತ್ತು, ದಿವಾನರಿಂದ ದಿವಾನರವರೆಗೆ ಪ್ರತಿಯೊಬ್ಬ ದಿವಾನರ ಕಾಲದಲ್ಲೂ ಕೂಡ ಏನೇನು ವೃದ್ಧಿ ಆಯ್ತು, ಏನೇನು ಕ್ಷೀಣಗೊಳ್ತು, ಇವೆಲ್ಲವನ್ನು ದಾಖಲೆ ಮಾಡಿದ್ದಾರೆ. ಅದರ ಜೊತೆಗೆ ಸ್ವಾತಂತ್ರ್ಯ ಬಂದ ನಂತರ ಹೇಗೆ ಪಾರ್ಟಿ ರಾಜಕಾರಣ ಅನ್ನೋದು ಶುರುವಾಯಿತು. ಆ ಪಾರ್ಟಿ ರಾಜಕಾರಣ ಅನ್ನೋದು ಹೆಚ್ಚುತ್ತಾ ವ್ಯವಹಾರ ದಕ್ಷತೆ ಅನ್ನೋದು ಹೇಗೆ ಕೆಳಮುಖವಾಗ್ತಾ ಸಾಕ್ತು, ಲಂಚ ರಿಷುವತ್ತುಗಳು ಹೇಗೆ ಹೆಚ್ಚಿದುವು, ತಮ್ಮ ಕಾಲಮಾನದ ಕೆಲವು ಲಂಚ ರಿಷುವತ್ತದ ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಒಂದು ವಿಷಯದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಡಿ ವಿ ಜಿ ಅವರು ಇವತ್ತಿದ್ದರೆ ನಿದರ್ಶನಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಂಚ ರಿಷುವತ್ತು ಅನ್ನೋದು ಒಂದು ರೀತಿಯಲ್ಲಿ ಆಮ್ಲಜನಕವಾಗೋಗಿದೆ ನಮ್ಗೆ, ಅಷ್ಟೊಂದು ಅಧೋಗತಿಗೆ ಇಳಿದು ಬಿಟ್ಟಿದ್ದೇವೆ. ಆದ್ರೆ ಅದು ಶುರುವಾದಂತಹ ಕಾಲದ ಕೆಲವು ಘಟನೆಗಳನ್ನ ಅವರು ಹೇಳ್ತಾರೆ. ಅದರಿಂದ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು, ಇವತ್ತು ಕೂಡ ನಾವು ಅದನ್ನ ಓದ್ಕೋಬೇಕು. ಹೇಗೆ ಲಂಚ ರಿಷುವತ್ತುಗಳನ್ನ ಆದಷ್ಟು ತಡೆದು ಮತ್ತೆ ಸಮಾಜವನ್ನ ವೃದ್ಧಿಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಯುವಕರು ಎಸ್ಪೆಷಲಿ ತೊಡಕೊಳ್ಬೇಕು ಅನ್ನೋ ಒಂದು ಅನೇಕ ಬುದ್ಧಿ ಮಾತುಗಳು ಈ ಲೇಖನದಲ್ಲಿದೆ ಅಂತ. ಹಾಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಭಗವದ್ಗೀತೆಯ ಒಂದು ಸಾಲನ್ನ. ಅಂದ್ರೆ ನಮ್ಮ ಪ್ರಕೃತಿ ಎಷ್ಟರ ಮಟ್ಟದ್ದೋ ನಮ್ಮ ಸಾಧನೆ ಕೂಡ ಅಷ್ಟೇ ಅಂತ. ಅಂತಂದ್ರೆ ನಾವು ನನ್ನಾದ್ರೂ ಸಾಧನೆ ಮಾಡಬೇಕಾಗಿ ಅದಕ್ಕೆ ಮೂಲ ಬುಕ್ಕು ಅಂತ ಬರೀತಾರೆ ಈ ಲೇಖನವನ್ನ. ನಾನು ತುಂಬಾ ವಿಶದವಾಗಿ ಏನು ಹೇಳಲಿಕ್ಕೆ ಹೋಗಲ್ಲ. ಹೇಗೆ ಹೆಚ್ಚಿದುವು, ತಮ್ಮ ಕಾಲಮಾನದ ಕೆಲವು ಲಂಚ ರಿಷುವತ್ತದ ಕೆಲವು ನಿದರ್ಶನಗಳನ್ನು ಕೊಡ್ತಾರೆ. ಅಂದ್ರೆ ನಾವು ಆ ಒಂದು ವಿಷಯದಲ್ಲಿ ತುಂಬಾ ಮುಂದೆ ಬಂದಿದ್ದೀವಿ. ಡಿ ವಿ ಜಿ ಅವರು ಇವತ್ತಿದ್ದರೆ ನಿದರ್ಶನಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಲಂಚ ರಿಷುವತ್ತು ಅನ್ನೋದು ಒಂದು ರೀತಿಯಲ್ಲಿ ಆಮ್ಲಜನಕವಾಗೋಗಿದೆ ನಮ್ಗೆ, ಅಷ್ಟೊಂದು ಅಧೋಗತಿಗೆ ಇಳಿದು ಬಿಟ್ಟಿದ್ದೇವೆ. ಆದ್ರೆ ಅದು ಶುರುವಾದಂತಹ ಕಾಲದ ಕೆಲವು ಘಟನೆಗಳನ್ನ ಅವರು ಹೇಳ್ತಾರೆ. ಅದರಿಂದ ಹೇಗೆ ಸಮಾಜದಲ್ಲಿ, ಒಟ್ಟು ಸಮಾಜದಲ್ಲಿ ಅವ್ಯವಸ್ಥೆ ಉಂಟಾಗಿತ್ತು, ಇವತ್ತು ಕೂಡ ನಾವು ಅದನ್ನ ಓದ್ಕೋಬೇಕು. ಹೇಗೆ ಲಂಚ ರಿಷುವತ್ತುಗಳನ್ನ ಆದಷ್ಟು ತಡೆದು ಮತ್ತೆ ಸಮಾಜವನ್ನ ವೃದ್ಧಿಸುವಂತಹ ಒಂದು ಕೆಲಸದಲ್ಲಿ ನಮ್ಮ ಯುವಕರು ಎಸ್ಪೆಷಲಿ ತೊಡಕೊಳ್ಬೇಕು ಅನ್ನೋ ಒಂದು ಅನೇಕ ಬುದ್ಧಿ ಮಾತುಗಳು ಈ ಲೇಖನದಲ್ಲಿದೆ ಅಂತ. ಹಾಗೆ ಅದನ್ನ ಕಂಪ್ಲೀಟ್ ಮಾಡ್ತಾ ಒಂದು ಮಾತು ಹೇಳ್ತಾರೆ, ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಭಗವದ್ಗೀತೆಯ ಒಂದು ಸಾಲನ್ನ. ಅಂದ್ರೆ ನಮ್ಮ ಪ್ರಕೃತಿ ಎಷ್ಟರ ಮಟ್ಟದ್ದೋ ನಮ್ಮ ಸಾಧನೆ ಕೂಡ ಅಷ್ಟೇ. ಅಂತಂದ್ರೆ ನಾವು ನನ್ನಾದ್ರೂ ಸಾಧನೆ ಮಾಡಬೇಕಾಗಿ ಅದಕ್ಕೆ ಮೂಲ ಬುಕ್ಕು ಭೂತವಾದದ್ದು ಅಂತಂದ್ರೆ ನಮ್ಮ ಪ್ರಕೃತಿ, ಅವರ್ ನೇಚರ್, ಅವರ್ ಆಟಿಟ್ಯೂಡ್ ಅಂತ. ಅದು ಚಂದದಲ್ಲಿದ್ರೆ ಸಾಧನೆ ಚಂದದಲ್ಲಿರುತ್ತೆ. ನನ್ನ ವೇದ ಗುರುಗಳಾದಂತಹ ಪಂಡಿತ ಸುಧಾಕರ್ ಶರ್ಮರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ನಾವು ಅಸೂಯೆ ಪಡೋದು ತಪ್ಪು ಅಂತ ಎಲ್ಲರೂ ಹೇಳ್ತಾರೆ, ಆದ್ರೆ ವೇದದಲ್ಲಿ ಅಸೂಯೆ ತಪ್ಪು ಅಂತ ಹೇಳಿಲ್ಲ, ಅಸೂಯೆ ಪಡಬೇಕು ಅಂತ ಹೇಳ್ತಾರೆ. ಅದು ಯಾವ ವಿಷಯವಾಗಿ ಪಡಬೇಕು ಅಂತ ಈ ಒಂದು ಸಾಲಿನಲ್ಲೇ ಅದರ ಒಂದು ಉತ್ತರ ಅಡಕವಾಗಿದೆ ಅಂತ. ಪ್ರಕೃತಿ ಸ್ವಾಂ ಯೋಕ್ಷ್ಯತಿ ಅಂತ ಅಂದ್ರೆ, ಯಾರಾದರೂ ಒಬ್ಬರ ಸಾಧನೆಯನ್ನ ನೋಡಿ ಅಸೂಯೆ ಪಟ್ಟರೆ ಅದು ಅಸೂಯೆ ಆಗತ್ತೆ, ಆದರೆ ಅವರ ಪ್ರವೃತ್ತಿಯನ್ನ ನೋಡಿ ಅಸೂಯೆ ಪಟ್ಟಾಗ ಆ ಪ್ರವೃತ್ತಿಯನ್ನ ನಾವು ಕೂಡ ಬೆಳೆಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಅಸೂಯೆ ಅನ್ನೋದು ಕೂಡ ಒಂದು ಸಕಾರಾತ್ಮಕವಾದಂತಹ ಭಾಗವಾಗಿ ನಮ್ಮಲ್ಲಿ ಒಡಮೂಡುತ್ತೆ. ಯಾರೋ ಒಬ್ಬ ನಾವು ಮಾರುತಿ ಕಾರ್ ಇಟ್ಕೊಂಡಿದ್ದೀವಿ, ಯಾರೋ ಬೆನ್ಸ್ ಕಾರ್ ಇಟ್ಕೊಂಡಿದ್ದಾನೆ, ಅಯ್ಯೋ ನೋಡ ಆ ಬೆನ್ಸ್ ಕಾರ್ ತಗೊಂಡ್ಬಿಟ್ಟ ಅಂತ ಹೊಟ್ಟೆ ಕಿಚ್ಚು ಬಿಡೋಬಹುದು. ಅದಕ್ಕೋಸ್ಕರ ಅವನು ಏನೇನು ಕಷ್ಟಪಟ್ಟ, ಎಷ್ಟು ಚಂದದಲ್ಲಿ ಓದ್ದ, ಎಷ್ಟು ಚಂದದಲ್ಲಿ ಕೆಲಸ ಮಾಡ್ದ, ಅದನ್ನ ಬಗ್ಗೆ ನಾವು ಅಸೂಯೆ ಪಟ್ಕೊಂಡ್ರೆ ಅರೆ ನಾವು ಹಾಗೆ ಮಾಡಿದ್ರೆ ನಮಗೂ ಇದು ಲಭ್ಯ ಅನ್ನತಕ್ಕಂತಹ ಒಂದು ತಿಳುವಳಿಕೆ ಬರುತ್ತೆ. ಎಲ್ಲ ಚಿಂತನೆಗಳನ್ನ ನಮ್ಮಲ್ಲಿ ಒಡಮೂಡಿಸಿದಂತಹ ಈ ಒಂದು ಸಂಪುಟ ಏನಿದೆ, ಮೈಸೂರು ದಿವಾನರುಗಳು, ಮೈಸೂರಿನ ದಿವಾನರುಗಳು, ಅದನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಸಂಪುಟ ಸಂಪುಟ 5ಕ್ಕೆ ಬರ್ತಾ ಇದ್ದೀವಿ.
1: ಇದುವರೆಗೆ ಡಿವಿಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಉಪನ್ಯಾಸ ಪ್ರಸ್ತುತಪಡಿಸಿದವರು ಶ್ರೀಯುತ ಸತೀಶ್ ಬೆಳ್ಳೂರಿಯವರು.

ದೇವರ ಮೂರ್ತಿ, ರಾತ್ರಿಯ ಹೊತ್ತು ತಾಂಡವ ಮೂರ್ತಿ, ಹಗಲು ಮಾತಿನ ಮೇಲೆ ನಡೆಯುತ್ತೆ, ರಾತ್ರಿ ನಾಲ್ಕು ಕಾಲ ಮೇಲೆ.

ನಲ್ಮೆಯ ರೇಡಿಯೋ ಗಿರ್ಮಿಟ್ ಕೇಳುಗ್ರೆ, ವಿಶ್ವ ವಿನೂತನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳಿಕತ್ತೀನಿ. ಅಂದಹಂಗ ನಮ್ಮ ಜಾನಪದ ಕಲಾ ಪ್ರಕಾರಗಳ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ ಅನಿಸ್ತದೆ ನೋಡ್ರಿ. ಯಾಕಂದ್ರೆ ಹೇಳ್ತಾ ಹೋದ್ರ ಒಂದ ಎರಡ ಹುಡುಕದಷ್ಟು ವಿಶಾಲ ಆಗ್ತದ ನಮ್ಮ ಜಾನಪದ ಕಲಾ ಪ್ರಕಾರ. ಎಷ್ಟು ತಿಳ್ಕೊಂಡ್ರೂ ಮತ್ತಿಷ್ಟು ತಿಳ್ಕೊಳ್ಳೋದು ಇದ್ದೇ ಇರ್ತದ. ಹಾಂ, ಇವತ್ತು ನಾನು ನಿಮ್ಗೆ ನಮ್ಮ ದಕ್ಷಿಣ ಭಾರತದೊಳಗೆ ಭಾಳ ಪ್ರಾಚೀನ ಆಗಿರ್ತಕ್ಕಂಥ ಒಂದು ಕಲಾ ಪ್ರಕಾರದ ಬಗ್ಗೆ ಹೇಳ್ತೇನೆ, ಕೇಳ್ರಿ. ಹಂಗೆ ಇದೊಂದು ಸಣ್ಣ ಧ್ವನಿ ಮುದ್ರಣನ ಕೇಳ್ರಿ, ನಿಮಗೆ ಯಾವುದು ಅಂತ ತಿಳಿಬೌದು ಅಂತ ಅನಿಸ್ತದೆ.

0: ಕೇಳಿದ್ರಲ್ಲ.
1: ಹಾ, ಗೊತ್ತಾಗಿದ್ರ ಅಡ್ಡಿ ಇಲ್ಲ.
0: ಗೊತ್ತಾಗ್ಲಿಲ್ಲ ಅಂದ್ರೆ ಏನು ಬೇಸರ ಮಾಡ್ಕೋಬೇಡ್ರಿ, ನಾನು ಹೇಳ್ತೇನಿ. ನಮ್ ದಕ್ಷಿಣ ಭಾರತದೊಳಗ ಬಹಳ ಕಡೆ ಬೇರೆ ಬೇರೆ ನೆಲೆಗಳೊಳಗ ನಾಗದೇವತೆಯನ್ನ ದೇವರನ್ನಾಗಿ ಪೂಜಿಸ್ತಕ್ಕಂಥ ಪರಿಪಾಠ ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು. ಇದೇನು ಆಧುನಿಕವಾದದ್ದಲ್ಲ, ಇದಕ್ಕೆ ತುಂಬಾ ಪುರಾತನವಾದ ಇತಿಹಾಸ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟದೊಳಗ ಕರಾವಳಿವರೆಗಿನ ದಟ್ಟ ಅರಣ್ಯ ಪ್ರದೇಶದೊಳಗ ಈ ನಾಗಾರಾಧನೆಯ ಮೂಲ ಭೂಮಿ ಇತ್ತು ಅಂತ ಹೇಳ್ತಾರ. ಇಲ್ಲಿ ಬಹಳ ಬ್ಯಾರೆ ಬ್ಯಾರೆ ವಿಧದ ಸರ್ಪ ಸಮೂಹಗಳಿಂದ ತುಂಬಿಕೊಂಡಿದ್ದ ಕಾಡುಗಳು ಅಲ್ಲಿನ ಮೂಲ ನಿವಾಸಿಗಳ ತಾಣ ಕೂಡ ಆಗಿತ್ತಂತ. ಹೀಗಾಗಿ ಈ ಸರ್ಪಗಳ ಬಗೆಗಿದ್ದ ಮೂಲ ಭಯ ಹಂಗ ವಿಸ್ಮಯ ಈ ನಾಗಾರಾಧನೆಗೆ ಕಾರಣ ಆಗಿರ್ಬೇಕು ಅಂತ ಬ್ಯಾರೆ ಬ್ಯಾರೆ ವಿದ್ವಾಂಸರು ತಮ್ಮ ಅಭಿಪ್ರಾಯನ ಹೇಳ್ಯಾರ. ಇಷ್ಟೆಲ್ಲದರ ಜೊತೆಗೆ ಇಲ್ಲಿನ ಹಲವು ಬುಡಕಟ್ಟುಗಳ ದೃಷ್ಟಿಯಲ್ಲಿ ಸರ್ಪ ಫಲೋತ್ಪತ್ತಿಯ ಸಂಕೇತ ಅಂತ ಕೂಡ ಆರಾಧನೆ ಮಾಡ್ತಾರಂತ. ನಿಮ್ಗೆಲ್ಲ ಗೊತ್ತಿರಬೇಕು, ದಕ್ಷಿಣ ಕನ್ನಡದ ಪ್ರಸಿದ್ಧ ವಿದ್ವಾಂಸರಾಗಿದ್ದಂತಹ ದಿವಂಗತ ಎಂ ಗೋವಿಂದಪ್ಪೈ, ಹಾ ಹೆಸರಂತೂ ಕೇಳಿರಿ, ಇವರು ಇಲ್ಲಿನ ದಕ್ಷಿಣ ಉತ್ತರ ಕನ್ನಡ ಕರಾವಳಿ ಪ್ರದೇಶಕ್ಕೆ ನಾಗರಖಂಡ ಅಂತ ಹೆಸರಿತ್ತು. ಅಷ್ಟೇ ಅಲ್ಲ, ಇಲ್ಲಿ ನಾಗ ಅಂತಕ್ಕಂಥ ಆದಿವಾಸಿಗಳು ವಾಸ ಮಾಡ್ತಾ ಇದ್ರು ಅಂತ ಹೇಳ್ಯಾರ. ಜೊತೆಗೆ ಸರ್ಪ ಕುಲ ಲಾಂಛನವಾಗಿದ್ದ ಈ ಜನರೊಳಗ ಸರ್ಪಾರಾಧನೆ ಒಂದು ಸ್ಥಳೀಯ ಮತಾಚರಣೆಯಾಗಿ ಬಳಕೆಯಾಗುತ್ತಿದ್ದಿರಬೇಕು

ಪುರಾತನವಾದ ಶಿಲಾಶಾಸನ. ಇದು ಕೂಡ ಅಲ್ಲಿಯ ಒಂದು ನಾಗಾರಾಧನೆಯ ಒಂದು ಪರಂಪರೆಯನ್ನು ಸೂಚಿಸ್ತಕ್ಕಂಥದ್ದು. ಮಹಾಭೋಜನ, ನಾಗಸಿರಿ ನಾಟಕ ಇವರ ಸಂಬಂಧವನ್ನು ಕ್ರಿಸ್ತಶಕ 3ನೇ ಶತಮಾನದ ಆ ಶಾಸನದಲ್ಲಿ, ಅಂದ್ರೆ ಬನವಾಸಿಯ ಶಿಲಾಶಾಸನದಲ್ಲಿ ನಾವು ನೋಡಬಹುದು. ಈ ಶಿಲ್ಪದ ಮಾದರಿ ಅದೇ ಅಂತಕ್ಕಂಥದ್ದು ಕೂಡ ಒಂದು ಅಭಿಪ್ರಾಯ ಇದೆ. ನಾಗಸಿರಿ ಅಂತಕ್ಕಂಥದ್ದು ಒಂದು ತಟಾಕವನ್ನ ಕಟ್ಟಿಸಿದ್ದಲ್ಲದೆ ಬೌದ್ಧ ವಿಹಾರಗಳನ್ನು ಕಟ್ಟಿಸಿ ಈ ನಾಗ ಪ್ರತಿಮೆಯನ್ನ ಪ್ರತಿಷ್ಠೆ ಮಾಡಲಿಕ್ಕೆ ಕಾರಣಲಾಗ್ತಾಳೆ ತಟಾಕ ದೇವಿ ಅಂತ ಹೇಳ್ತಾರೆ. ಇಲ್ಲಿಯ ನಟಕನು ಈ ನಾಗನನ್ನು ಮಾಡಿದವನು ಹೌದು. ಈ ನಟಕ ನರ್ತಕ ಎಂದು ನಾವು ಗುರುತಿಸಬಹುದು. ಅಷ್ಟೇ ಅಲ್ಲ, ಇಲ್ಲಿಯ ವಿಷಯದೊಳಗ ಬನವಾಸಿಯ ನಾಗಸಿರಿಯ ಸಂಬಂಧವು ಅರ್ಥಪೂರ್ಣವಾಗಿ ತಿಳಿಸ್ತದ. ಈ ಶಾಸನ ಹೇಳುವ ಹಂಗ ಇದೊಂದು ಬೌದ್ಧ ತಾಂತ್ರಿಕ ಸಂಬಂಧ ಆಚರಣೆಯಾಗಿದ್ದು, ಸನ್ನತಿ ಅಂದ್ರೆ ಈಗಿನ ಗುಲ್ಬರ್ಗಾ ಜಿಲ್ಲೆ ಅಥವಾ ಕಲಬುರಗಿ, ಇಲ್ಲಿ ದೊರೆತಿರತಕ್ಕಂಥ ನಾಗ ಪ್ರತಿಮೆ ಕೂಡ ಬನವಾಸಿಯ ಪ್ರತಿಮೆಯ ಆಶಯದ್ದೇ ಆಗಿದೆ. ಅಷ್ಟೇ ಅಲ್ಲ, ಅದರ ಬೌದ್ಧ ಸಂಬಂಧ ಸ್ಪಷ್ಟವಾಗಿ ಕಾಣಿಸ್ಲಿಕ್ಕದ ಅಂತ ಹೇಳ್ತಾರೆ. ಕ್ರಿಸ್ತಶಕ 1458ರ ಬಾರ್ಕೂರುವಿನ ಶಾಸನ ಒಂದರೊಳಗೆ ಮಂಡಲ, ಬ್ರಹ್ಮಯಕ್ಷಿ ಇಂಥ ಶಬ್ದಗಳನ್ನ ಅಥವಾ ಪದಗಳನ್ನ ಅನೇಕ ವಲಯಗಳಲ್ಲಿ ಬಳಸಿದ್ದನ್ನ ನಾವು ಕಾಣಬಹುದು. ನಾಗನ ಜೊತೆಗೆ ಯಕ್ಷಿಯರ ಸಂಬಂಧವನ್ನ ಮೂಲದಿಂದಲೂ ಕಲ್ಪಿಸಲಾಗಿರ್ತಕ್ಕಂಥದ್ದು. ಕರಾವಳಿ ಪ್ರದೇಶದ ನಾಗಾರಾಧನೆಯನ್ನ ಕುರಿತು ವಿಶೇಷ ಅಧ್ಯಯನ ಮಾಡಿರ್ತಕ್ಕಂಥ ಶ್ರೀ ಎ.ವಿ. ನಾವಡ್ ಅಂತಕ್ಕಂಥವರು ಅಲ್ಲಿನ ಇತರೆ ದೈವಗಳೊಂದಿಗೆ ನಾಗನ ಸಂಬಂಧವನ್ನ ಯಾವ ರೀತಿ ನಿರೂಪಿಸ್ತಾರ ಅಂತ ನೋಡೋಣ ಬರ್ರಿ. ಕರಾವಳಿಯ ಉಪಾಸನ ಪಂಥದ ಇತಿಹಾಸವನ್ನು ಗಮನಿಸಿದಾಗ ಆ ಪ್ರದೇಶದ ಆದಿ ಮೂಲ ದೈವ ನಾಗನೇ ಇರಬೇಕು. ಎಲ್ಲಾ ಜನವರ್ಗದವರು ನಾಗನನ್ನ ಬ್ಯಾರೆ ಬ್ಯಾರೆ ರೂಪದೊಳಗ ಭಿನ್ನ ಭಿನ್ನ ಆರಾಧನಾ ಪ್ರಕಾರದೊಳಗ ಪೂಜಿಸ್ತಾ ಬಂದಾರ, ಇದನ್ನು ನಾವು ನೋಡಬಹುದು. ಮತ್ತ ತುಳುವ ಪ್ರದೇಶದ ಆಲಡೆ ಅಂದ್ರೆ ಬೆರ್ಮರ ಗುಂಡ ಅಂತ ಹೇಳಿ ಕರೀತಾರ, ನಾಗನನ್ನ ಒಳಗೊಂಡಿರುವ ಒಂದು ದೈವ ಸಂಕೀರ್ಣ. ಇಲ್ಲಿ ನಾಗ, ಬೆರ್ಮರ್, ನಂದಿಗೋಣ, ಲೆಕ್ಕೆಸಿರಿ ಮತ್ತ ಕ್ಷೇತ್ರ ಪಾಲಕರಿಗೆ ಆರಾಧನೆ ನಡೀತದ ಅಂತ ಹೇಳ್ತಾರೆ. ಕನ್ನಡ ಪ್ರದೇಶದೊಳಗ ಇದಕ್ಕೆ ಸಂವಾದಿಯಾದ ಚಿತ್ತೇರಿ ಅಂತಕ್ಕಂಥ ದೈವ ಸಂಕೀರ್ಣವಾಗಿದ್ದು ಅಲ್ಲಿ ನಾಗ, ಬ್ರಹ್ಮ, ನಂದಿ, ಚಿಕ್ಕು ಮತ್ತು ಕ್ಷೇತ್ರಪಾಲ ಮತ್ತಿತರ ಆರಾಧನೆ ಕೂಡ ನಡೀತಕ್ಕಂಥದ್ದು. ಈಗ ನಾಗದೇವತೆ ಅಂತಕ್ಕಂಥವನು ಬಹಳ ಬ್ಯಾರೆ ಬ್ಯಾರೆ ದೇವತೆಗಳೊಂದಿಗೆ ಕೂಡ ಸಮಾವೇಶಗೊಂಡು ಪೂಜಿಸಲ್ಪಡ್ತಾನೆ. ಇದೊಂದು ಬಹಳ ವಿಶಿಷ್ಟವಾದ ಸಂಗತಿ, ನೀವೆಲ್ಲ ನೋಡಿರ್ತೀರಿ. ಅಂದ್ರ ವಿಷ್ಣು ಅನಂತ ಪದ್ಮನಾಭ ಅವತಾರದಲ್ಲಿದ್ದಾಗ ಅವನ ಮೇಲೇನೆ, ಅಂದ್ರೆ ನಾಗನ ಮೇಲೇನೆ ಶಯನನಾಗಿರ್ತಕ್ಕಂಥದ್ದು. ಶಿವ, ಅನಂತೇಶ್ವರ, ಆ ಶಿವನ ಕೊರಳಲಂತೂ ಯಾವಾಗ್ಲೂ ನೀವೆಲ್ಲ ನೋಡೇ ನೋಡ್ತೀರಿ. ಏನಿರ್ತದ, ಹಾವನ್ನ ಸುತ್ತಕೊಂಡಿರ್ತಕ್ಕಂಥದ್ದು ಅಥವಾ ನಾಗನನ್ನ ಸುತ್ತರ್ಕೊಂಡಿರ್ತಕ್ಕಂಥದ್ದು. ಶಕ್ತಿ, ಗಣಪತಿ, ಯಕ್ಷಿ, ಬೊಬ್ಬರ್ಯ ಹಿಂಗ ಬ್ಯಾರೆ ಬೇರೆ ಸಮಾವೇಶಗೊಂಡು ಆರಾಧ್ಯನಾಗಿರ್ತಕ್ಕಂಥದ್ದು ಕೂಡ ನಾಗನ ಒಂದು ವಿಶಿಷ್ಟತೆ. ನಾಗ ಮತ್ತೆ ಸ್ಕಂದರು ಕರಾವಳಿಯ ಜಿಲ್ಲೆಗಳೊಳಗ ಅಭಿನ್ನರಾಗಿ ಆರಾಧನೆಗೊಳ್ಳುವುದನ್ನ ಜಿಲ್ಲೆಯ ಕೊಕ್ಕೆ ಸುಬ್ರಹ್ಮಣ್ಯ ಪುತ್ತೂರು ತಾಲೂಕಿನಲ್ಲಿ ತಮಗೆಲ್ಲ ಗೊತ್ತು, ಕುಡುಪು ಮಂಗಳೂರು ತಾಲೂಕು, ಕಾಳಾವರ ಅಂದ್ರೆ ಕುಂದಾಪುರದೊಳಗ, ಹಿಂಗ ಮತ್ತೆ ಬ್ಯಾರ ಬ್ಯಾರೆ ಕಡೆ ಇಂಥ ಪೂಜೆ ನಡೀತಕ್ಕಂಥದ್ದನ್ನ ನಾವು ಗುರುತಿಸ್ಕೋತ ಹೋಗ್ಬಹುದು. ಇನ್ನು ಕನ್ನಡ ಪ್ರದೇಶದ ನಾಡವರ ಮನೆಯ ಆವರಣದೊಳಗ ಆರಾಧ್ಯ ದೈವ ಸ್ವಾಮಿ ಅಂದ್ರೆ ನಾಗನನ್ನ, ಹಾಗೆ ಮೇರರ ಕಾಡ್ಮನೆಗಳಲ್ಲಿ ಕಾಡ್ಯನನ್ನ ಅಂದ್ರೆ ಹುತ್ತದ ರೂಪದೊಳಗೆ ನಾಗನನ್ನ ಕಲಶದ ರೂಪದಲ್ಲಿ ಗುರುತಿಸಿ ಆರಾಧನೆ ಮಾಡತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವಿ. ಅಷ್ಟೇ ಅಲ್ಲ ಕೇಳುಗ್ರ, ಇಲ್ಲಿ ನೋಡ್ರಿ, ನಾಗನನ್ನ ಬ್ಯಾರೆ ಬ್ಯಾರೆ ಕಡೆ ಹೆಂಗ ಆರಾಧನೆ ಮಾಡ್ತಾರ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋಣಂತ. ಕರಾವಳಿ ಕರ್ನಾಟಕದ ತುಳುನಾಡು ಮತ್ತ ಕನ್ನಡ ಪ್ರದೇಶಗಳೆರಡರಲ್ಲೂ ನಾಗ ಬಹು ಜನಪ್ರಿಯ ಆರಾಧ್ಯ ದೈವ ಅಂತ ಈಗಾಗಲೇ ಗೊತ್ತಾಗ್ತಿ ನಿಮಗ. ತುಳುವ ಪ್ರದೇಶದ ಆಲಡೆ ಬೆರ್ಮಸ್ಥಾನಗಳೊಳಗೆ ಬೆರ್ಮರ್ ಆದಿಮೂಲ ದೈವ ಆಗಿದ್ದು ಸಂತಾನಾಭಿಮಾನಿ ದೇವತೆ ಅಂತ ಇವನನ್ನ ಕರೀತಾರ. ಇನ್ನು ತುಳುವರು ಇವರು ಪಿತೃಪೂಜೆಯನ್ನ ನಡೆಸ್ತಾರೆ. ಆ ಬ್ರಹ್ಮನನ್ನ ನಾಗಬ್ರಹ್ಮನ ಚಿತ್ರಣಗಳಲ್ಲಿ ಆತನನ್ನ ದೇಹದ ಕೆಳಭಾಗದಲ್ಲಿ ಸರ್ವರೂಪಿಯಾಗಿಯೂ ಮೇಲ್ಭಾಗದಲ್ಲಿ ರಾಜದಂಡ ಅಥವಾ ಖಡ್ಗವನ್ನ ಹಿಡಿದ ಮನುಷ್ಯನಾಗಿಯೂ ರೂಪಿಸಿಕೊಂಡು ಅವರು ಆರಾಧನೆಯನ್ನ ಮಾಡ್ತಾರಂತ. ಈ ನಾಗ ಹಾಗೂ ಬ್ರಹ್ಮನ ಚಿತ್ರಣಗಳು ಅರಸನಿಗಿರುವ ಎರಡು ಪರಸ್ಪರ ಪೂರಕ ಕರ್ತವ್ಯಗಳಾದ ರಕ್ಷಣೆ ಮತ್ತು ಸಂಪತ್ ಅಭಿವೃದ್ಧಿಯನ್ನ ಸೂಚಿಸ್ತದ ಅಂತ ಹೇಳ್ತಾರ. ಇನ್ನು ಸುಮಾರು 14ನೇ ಶತಮಾನದ ಕೊನೆಯವರೆಗೆ ಬ್ರಹ್ಮನು ವೈದಿಕ ಸ್ವರೂಪದ ಚತುರ್ಮುಖ ಬ್ರಹ್ಮನಾಗಿ, ಹಾಗೆ ನಾಗನು ಸುಬ್ರಹ್ಮಣ್ಯನೊಂದಿಗೆ ಐಕ್ಯಗೊಂಡು ಚಿತ್ರಿತನಾದಂತೆ ಇಲ್ಲಿ ನಾವು ನೋಡ್ಲಿಕ್ಕೆ ಆಗಂಗಿಲ್ಲ. ಇದು ವೈದಿಕ ವರ್ಗದವರಿಂದ ನಡೆದ ದೇವರುಗಳ ಪುನರ್ವರ್ಗೀಕರಣ, ಹಾಗೆ ನಾಗನನ್ನು ಪೂಜಿಸುವ ಅಧಿಕಾರವನ್ನ

ಬ್ರಾಹ್ಮಣರು ಪಡೆದುದರ ಸಂಕೇತವಿರಬೇಕು ಅಂತ ಕೂಡ ಹೇಳ್ತಾರ. ಇನ್ನು ತುಳುನಾಡಿನ ಅನೇಕ ಬೆರ್ಮರ ಗುಂಡಗಳಲ್ಲಿ ಆರಾಧನೆಯು ಬ್ರಾಹ್ಮಣೇತರ ಅರ್ಚಕರಿಂದಲೇ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ದೇವರೊಟ್ಟಿಗೆ ನಾಗನನ್ನು ಪೂಜಿಸ್ತಕ್ಕಂತಹ ಕೆಲವು ಉದಾಹರಣೆಗಳು ಅಂತಂದ್ರ ಹಿರಿಯಡಕದ ವೀರಭದ್ರ ದೇವಾಲಯ, ನಂದಳಿಕೆ ಹಾಗೂ ಕಬತ್ತಾರಿನ ಮಹಾಲಿಂಗೇಶ್ವರ ದೇವಾಲಯ. ಈ ಜಿಲ್ಲೆಯ ಕನ್ನಡ ಪ್ರದೇಶಗಳಲ್ಲಿ ತುಳುನಾಡಿನ ಆಲಡೆ ಅಥವಾ ಬೆರ್ಮರಗುಂಡಕ್ಕೆ ಸಂವಾದಿಯಾಗಿ ಚಿತ್ತೇರಿ ಅಂತಕ್ಕಂಥ ದೈವ ಸಂಕೀರ್ಣ ಕೂಡ ಕಂಡುಬರ್ತದ. ಇನ್ನೊಂದು ಮಾತು ಹೇಳಬೇಕಂತಂದ್ರ ಚಿತ್ತೇರಿ ಒಳಗ ಇಷ್ಟೇ ದೈವಗಳಿರ್ಬೇಕು ಅಂತ ಏನೂ ನಿಗದಿ ಇಲ್ಲ. ನಾಗ, ಬ್ರಹ್ಮ, ಹಾಯಿಗುಳಿ, ಚಿಕ್ಕು, ಕ್ಷೇತ್ರಪಾಲ, ಕಲ್ಗುಡ, ಚೌಂಡಿ ಹಿಂಗ ಬಹಳ ಬ್ಯಾರೆ ಬ್ಯಾರೆ ದೈವಗಳನ್ನ ಇಲ್ಲಿ ನೆಲೆಸಿರಿಸ್ತಾರಂತ. ಅವುಗಳೊಳಗ ಪ್ರಧಾನವಾಗಿರ್ತಕ್ಕಂಥದ್ದು ನಾಗ ಹಂಗ ಬ್ರಹ್ಮ. ಕೆಲವು ಚಿತ್ತೇರಿಗಳೊಳಗ ವರ್ಷಕ್ಕೊಮ್ಮೆ ನಾಗಮಂಡಲ ನಡೆಯೋದು ಕೂಡ ಅದ. ಕುಟುಂಬದ ಸಂತಾನ ಫಲ ಸಮೃದ್ಧಿ ಆಗ್ಲಿ ಅಂಥೇಳಿ ಈ ಚಿತ್ತೇರಿ ಒಳಗ ನಾಗ ಹಂಗ ಬ್ರಹ್ಮನ ಪಾತ್ರ ಮಹತ್ವದ್ದು ಅಂತ ಹೇಳಿ ಜನ ತಿಳ್ಕೊಂಡು ಆರಾಧನೆಯನ್ನ ಮಾಡ್ತಾರ. ಮಾರ್ಕೆಟು, ಮಂದಾರ್ತಿ, ಪಡುಬಿದ್ರಿ, ಹಿರಿಯಡ್ಕ ಮುಂತಾದ ಕಡೆ ವೈದ್ಯರು ನಾಗಮಂಡಲ, ಡಕ್ಕೆ ಬಲಿಯನ್ನು ಹೋಲುವ ಬ್ರಹ್ಮ ಮಂಡಲ ಎಂಬ ಆಚರಣೆ ಕೂಡ ಮಾಡ್ಕೋತಿರ್ತಾರ. ಇನ್ನು ನೀವೆಲ್ಲ ನೋಡಿರ್ತೀರಿ ಕಲ್ಲಿನೊಳಗ ನಾಗನನ್ನ ಕೆತ್ತಿರ್ತಾರ, ಅದಕ್ಕ ಪೂಜೆ ಮಾಡ್ತಾರ. ಅಷ್ಟೇ ಯಾಕ್ರಿ, ಪಂಚಮಿ ಒಳಗ ನೀವೆಲ್ಲ ಹೋಗಿ ನಾಗಪ್ಪಂಗ ಹಾಲೆರಿತಿರಲ್ಲ, ಹಾ ಈಗಂತೂ ಹುತ್ತ ಹುಡುಕೊಂಡು ಯಾರು ಹೋಗಂಗಿಲ್ಲ, ನಿಮ್ಗೆಲ್ಲ ಗೊತ್ತದ. ಮನಿ ಹತ್ರ ಇರೋ ಯಾವ್ದರ ಗುಡಿ ಹತ್ರ ಈಗ ಕಲ್ಲಿನಲ್ಲಿ ಕೆತ್ತಿದ್ದು ನಾಗನ ಪ್ರತಿಷ್ಠಾಪನೆ ಮಾಡಿರ್ತಾರ, ಅಲ್ಲೇ ಹೋಗಿ ಎಲ್ಲಾರು ಕೂಡಿ ಹಾಲು ಎರೆದು ಪೂಜೆ ಮುಗಿಸ್ಕೊಂಡು ಬರ್ತಾರ. ಹಂಗ ಕಲ್ಲಿನಲ್ಲಿ ಕೆತ್ತಿದ ನಾಗನನ್ನ ಬನಗಳಲ್ಲಿ ಪೂಜಿಸುವ ಪದ್ಧತಿ ಆವಾಗ ಒಂದ್ ಕಡೆ ಇತ್ತು. ಹಂಗ ನಾಗನ ಆವಾಸ ಸ್ಥಾನವಾದ ಹುತ್ತವನ್ನೇ ಪೂಜಿಸುವುದು ಮತ್ತೊಂದು ಪದ್ಧತಿ ಆವಾಗ ಇತ್ತು. ಈ ಪದ್ಧತಿ ಕೂಡ ನಾಡಿನಾದ್ಯಂತ ಜನಪ್ರಿಯ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇದು ಅತ್ಯಂತ ಪ್ರಾಚೀನ ಪದ್ಧತಿ ಅಂತಕ್ಕಂಥ ನಂಬಿಕೆ ಕೂಡ ಎಲ್ಲರೊಳಗ ಅದ. ಇನ್ನು ಬ್ಯಾರೆ ಬ್ಯಾರೆ ಹೆಸರುಗಳಿಂದ ಆರಾಧಿಸಲ್ಪಡ್ತಾ ಇರ್ತಕ್ಕಂಥ ಇವತ್ತಿನ ಎಷ್ಟೋ ದೈವಗಳ ಮೂಲ ಸ್ಥಾನ ಹಿಂದೆ ಹುತ್ತುಗಳೇ ಆಗಿತ್ತು. ನಾಗಾರಾಧನೆಯ ಮೂಲ ಕೇಂದ್ರಗಳು ಕೂಡ ಅದೇ ಆಗಿತ್ತು. ಹಾಗಾಗಿ ಜನರಲ್ಲಿ ಈ ನಾಗಾರಾಧನೆಯ ಬಗ್ಗೆ ಅತೀವವಾದ ನಂಬಿಕೆ ಇತ್ತು. ಇಲ್ಲಿನ ಮೂಲ ನಿವಾಸಿಗಳಾದ ಹೊಲೆ ಮಾದಿಗರನ್ನೊಳಗೊಂಡು ಅನೇಕ ಬುಡಕಟ್ಟು ಪೂಜಿಸ್ತಾ ಇದ್ದ ಹುತ್ತುಗಳ ಮೇಲೆ ಪಶುಪಾಲಕರಾಗಿ ಬಂದ ವಲಸೆಗಾರರು ಸ್ವಯಂಭೂಲಿಂಗಗಳನ್ನು ಸ್ಥಾಪನೆ ಕೂಡ ಮಾಡಿದ್ರು. ಹೀಗಂತ ಕೆಲವು ವಿದ್ವಾಂಸರು ಅಭಿಪ್ರಾಯನ ಹೇಳಾರ. ಅಂದ್ರ ಫಲದಾಯಿತ್ವಕ್ಕೆ ಸಂಕೇತವಾದ ಹುತ್ತ ಹಾಗೂ ಸೃಷ್ಟಿಗೆ ಕಾರಣವಾದ ಶಿಷ್ಣ ಅಥವಾ ಲಿಂಗಗಳನ್ನ ಬೆಸೆಯುವ ಮೂಲಕ ಪುರುಷ ಮತ್ತು ಪ್ರಕೃತಿಯರಲ್ಲಿ ಸಮನ್ವಯತೆಯನ್ನು ತಂದುದು ಇದರ ಹಿಂದಿನ ಮಹತ್ವ ಅಂತ ಕೂಡ ಬಹಳಷ್ಟು ಮಂದಿ ಅಭಿಪ್ರಾಯನ ವ್ಯಕ್ತಪಡಿಸ್ಯಾರ. ಒಟ್ಟಾರ ನಾಗನ ಆವಾಸ ಸ್ಥಾನವಾದ ಹುತ್ತ ಪ್ರಾಚೀನ ಕಾಲದಿಂದಲೂ ಪೂಜಿಸಲ್ಪಡ್ತಾ ಇದ್ದು ಎಂಬುದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದ. ಇನ್ನ ಇದು ಒಂದು ಕಡೆ. ಆದ್ರ ಇನ್ನೊಂದು ಕಡೆ ದಕ್ಷಿಣ ಕರ್ನಾಟಕದ ಕೃಷಿಕ ಜನಾಂಗದವರು ಇವ್ರು ಹೆಂಗ್ ಮಾಡ್ತಾರೋ ಇದು ತಿಳ್ಕೊಳ್ಳೋದು ಬಹಳ ಮುಖ್ಯದ ಅಲ್ಲ. ದೀಪಾವಳಿ ಆದ್ಮೇಲೆ ಹಾಗೆ ಸುಗ್ಗಿ ತಿಂಗಳಿನ ಒಳಗಾಗಿ ಈ ಮುನಿ ಸೇವೆ ಅಂತ ಎಲ್ಲ ಮಾಡ್ತಾರಂತ. ಮುನಿ, ಮುನಿಯಪ್ಪ, ಮುನಿಸ್ವಾಮಿ ಅಂದ್ರೆ ನಾಗಪ್ಪ ಅಂತಾನೆ ಅರ್ಥ ಅಂತ. ನೋಡ್ರಿ ಎಷ್ಟು ವಿಭಿನ್ನವಾದ ಅರ್ಥಗಳನ್ನ ಈ ನಾಗದೇವತೆಯ ಆರಾಧನೆ ಒಳಗ ನಾವು ಕಂಡ್ಕೊಳ್ಬಹುದು ಅಂತ ಇಲ್ಲಿ ಗೊತ್ತಾಗ್ತದ. ಅನೇಕ ಮುನೀಶ್ವರನ ಗುಡಿಗಳ ಒಳಗ ನಾವು ಇಂತಹ ಒಂದು ಭಾಗವನ್ನ ಅಂದ್ರ ಈ ಮುನಿ, ಮುನಿಯಪ್ಪ, ಮುನಿಸ್ವಾಮಿ ಅಂತ ಏನ್ ಹೇಳಿದ್ನಲ್ಲ ಆ ರೀತಿ ಪೂಜೆ ಮಾಡೋದನ್ನ ನಾವು ನೋಡ್ಕೋತ ಹೋಗ್ಬಹುದು. ರಾಗಿ ಹೊಲ ಬೆಳೆದ್ ನಿಂತಾಗ ನಾಗರ ಹಾವು ಹೊಲ ಹೊಕ್ಕು ಉದ್ದಕ್ಕೆ ನಿಂತು ಬೆಳೆಯ ಅಳತೆ ನೋಡ್ತದ ಅಂತಕ್ಕಂಥ ನಂಬಿಕೆ ಇತ್ತಂತೆ. ನೋಡ್ರಿ ನಮ್ಮ ಹಿರಿಯರೊಳಗ ಎಂಥೆಂಥ ನಂಬಿಕೆಗಳು ಇದ್ವು ಅನ್ನೋದು ನಮ್ಮ ಈ ಕಲಾ ಪ್ರಕಾರದ ಮೂಲಕ ತಿಳಿತಾ ಹೋಗ್ತದ. ಹೊಲದೊಳಗ ಹುಟ್ಟತಕ್ಕಂಥ ಅಥವಾ ಬೆಳಿತಕ್ಕಂಥ ಯಾವುದೇ ಹುತ್ತನ ರೈತರು ಯಾವತ್ತೂ ಹಾಳು ಮಾಡೋದಿಲ್ಲಂತ. ನೋಡ್ರಿ ಅವರಿಗೆ ಅಷ್ಟು ಪರಿಯಾದ ನಂಬಿಕೆ ಆ ನಾಗನ ಮೇಲೆ ಇರ್ತದ ಅಂತ. ಹುತ್ತ ಬೆಳೆದಷ್ಟು ಹೊಲ ಹೊಲಸಾಗ್ತದ ಅಂತ ರೈತರು ನಂಬ್ತಿದ್ರಂತ. ಎಷ್ಟು ಒಳ್ಳೆ ಸಾಲಗಳದಾವಲ್ಲ ನೋಡ್ರಿ. ಹೀಗೆ ನಂಬಿಕೆ ಉಳಿಸ್ಕೊಳ್ಳೋದ್ರಿಂದ ನಮ್ಮ ಒಂದು ಧನಾತ್ಮಕವಾದ ಚಿಂತನೆಯಿಂದಾಗಿ ಆ ಬೆಳೆಗಳು ಕೂಡ ಸಾಕಷ್ಟು ಹೊಲಸಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತಕ್ಕಂಥದನ್ನ ನಮ್ಮ ರೈತರು ತೋರಿಸ್ತಾರ. ಇಂಥ ಬೆಳೆಯ ಸಂದರ್ಭದಲ್ಲಿ ಮುನಿ ಸೇವೆ ಅಥವಾ ಮುನಿ
ಇದನ್ನ ಮಾಡ್ತಾರ. ಒಂದು ಹೆಡಿಗೆಯಲ್ಲಿ ದವಸ ಧಾನ್ಯ ಮತ್ತೆ ಬಹಳ ಬ್ಯಾರ್ಬ್ಯಾರೆ ಅಡಿಗೆ ಸಾಮಾನುಗಳು, ಮತ್ತೊಂದ್ರೊಳಗ ಬಿದಿರು ಬುಟ್ಟಿ ಒಳಗ ಹಣ್ಣು ಕಾಯಿ ಕುಂಕುಮ ಪೂಜಾ ಸಾಮಾನುಗಳು ಹೊತ್ಕೊಂಡು ಒಂದು ಕೋಳಿ ಹುಂಜದ ಸಮೇತ ಹೊಲಕ್ಕ ಹೋಗ್ತಾರಂತ. ಹುತ್ತಕ್ಕೆ ಪೂಜೆ ಮಾಡಿ ಹುತ್ತದಿಂದ ಸ್ವಲ್ಪ ದೂರದಲ್ಲಿ ಒಲೆ ಹೂಡಿ ಅಡಿಗೆ ಮಾಡ್ತಾರಂತ. ಒಬ್ಬಿಬ್ಬರನ್ನ ಊಟಕ್ಕೆ ಆಹ್ವಾನಿಸಿ ತಾವು ಊಟ ಮಾಡ್ತಾರಂತ. ನಾಗಾರಾಧನೆ ಸಮೃದ್ಧಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಆಚರಣೆ ಅಂತಕ್ಕಂಥದ್ದು ನಮ್ಮ ಹಿಂದಿನಿಂದಲೂ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ನಂಬಿಕೆ. ನೋಡ್ರಿ ಎಷ್ಟು ತಿಳ್ಕೊಂಡ್ರು ಕಡಿಮೆ. ಇನ್ನು ಪೂರ್ತಿ ಪ್ರಮಾಣದೊಳಗ ನಾ ಇಲ್ಲಿ ನಿಮಗ ಇದ್ರ ಬಗ್ಗೆ ಹೇಳಿಕತ್ತೇನಿ ಅಂತ ಅಲ್ಲ, ಎಷ್ಟೋ ತೀರಾನೇ ಗೊತ್ತಿಲ್ಲದೆ ಇರತಕ್ಕಂಥ ಸಣ್ಣ ಪುಟ್ಟ ವಿಷಯಗಳನ್ನ ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳಿಕತ್ತೇನಿ. ಆದ್ರ ಇದನ್ನ ವಿಸ್ತಾರವಾಗಿ ನಾವು ಹುಡುಕೋತ್ ಹೋದಂಗ ಇನ್ನೂ ವಿಸ್ತಾರವಾಗಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಅಂಶಗಳು, ಆಚರಣೆಗಳು, ಸಂಪ್ರದಾಯಗಳು, ಸಂಸ್ಕೃತಿಗಳು ನಮ್ ಕಣ್ ಮುಂದೆ ಬರ್ತಾ ಹೋಗ್ತದ. ಅದಕ್ಕ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ ಇಷ್ಟೊಳಗ ಏನ್ ಸಾಧ್ಯ ಅದ ಅದನ್ನ ನಾನು ನಿಮಗ ಹೇಳ್ಕೋತ್ ಹೊಂಟೇನಿ. ಸರಿ, ಹಂಗಾರ ಇವತ್ತಿನ ಈ ನಾಗಾರಾಧನೆಗೆ ಸಂಬಂಧಪಟ್ಟ ನಮ್ಮ ಜಾನಪದ ಕಲಾ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ನಾಗ ಆರಾಧನೆಯನ್ನ ಇವತ್ ನೀವು ನಮ್ಮ ವಿಶ್ವ ವಿನೂತನ ಕಾರ್ಯಕ್ರಮದೊಳಗ ತಿಳ್ಕೊಂಡ್ರಿ. ಸರಿ ಹಂಗಾರ ಮತ್ತೆ ಮುಂದಿನ ವಾರ ಮತ್ತೊಂದು ಹೊಸ ಕಲಾ ಪ್ರಕಾರದೊಂದಿಗೆ ಭೇಟಿಯಾಗ್ತೇನಂತ. ಧನ್ಯವಾದ, ನಮಸ್ಕಾರ.

ಮೆಚ್ಚಿನ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ನೆನಪಿನಂಗಳ ವ್ಯಕ್ತಿ ಪರಿಚಯ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆತ್ಮೀಯ ಸ್ವಾಗತ. ಕೇಳುಗರೆ, ಭಾರತೀಯ ಸೇವೆಗೆ, ಅದರಲ್ಲೂ ಮಹಿಳಾ ಜಾಗೃತಿಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಧೀಮಂತ ಮಹಿಳೆಯರಲ್ಲಿ ವಿದೇಶದಿಂದ ಬಂದು ಭಾರತೀಯ ಆಧ್ಯಾತ್ಮವನ್ನು ಆಧರಿಸಿ ಸೇವೆಗೈದ ಸಹೋದರಿ ನಿವೇದಿತ ಒಬ್ರು. ಇಂದಿನ ನಮ್ಮ ನೆನಪಿನಂಗಳದ ಮಿನುಗುತಾರೆ ಅಥವಾ ಧ್ರುವತಾರೆ ಈ ಸಹೋದರಿ ನಿವೇದಿತ. ಸ್ವಾಮಿ ವಿವೇಕಾನಂದರ ಪ್ರಮುಖ ಅನುಯಾಯಿಗಳಲ್ಲೊಬ್ಬರಾದ ಸಹೋದರಿ ನಿವೇದಿತ ಅವರು ಜನಿಸಿದ್ದು ಅಕ್ಟೋಬರ್ 28, 1867, ಅದು ಐರ್ಲೆಂಡ್ ದೇಶದಲ್ಲಿ. ತಾಯಿ ಇಸಾಬೆಲ್, ತಂದೆ ಸ್ಯಾಮ್ಯುಯೆಲ್. ಇವರ ಮನೆ ವಾತಾವರಣ ಆಧ್ಯಾತ್ಮಿಕತೆಯಿಂದ ಕೂಡಿದ್ದಾಗಿತ್ತು. ಇವರಿಗೆ ತಂದೆ ತಾಯಿ ಮೊದಲು ಇಟ್ಟ ಹೆಸರು ಅಂದರೆ ಮಾರ್ಗರೇಟ್ ಅಂತ. ಒಮ್ಮೆ ಲಂಡನ್ನಲ್ಲಿ ಮಾರ್ಗರೇಟರಿಗೆ ವಿವೇಕಾನಂದರ ದರ್ಶನವಾಯ್ತಂತೆ. ಅಲ್ಲೇ ಅವರ ದಿವ್ಯ ಗಂಭೀರ ವಾಣಿಯನ್ನು ಆಲಿಸುವ ಸದಾವಕಾಶವೂ ದೊರೆತಂತೆ. ವಿವೇಕಾನಂದರ ಉಜ್ವಲವಾದ ಮಾತುಗಳು ಮಾರ್ಗರೇಟರ ಹೃದಯವನ್ನು ಬೆಳಗ್ತು, ಬುದ್ಧಿಯನ್ನು ಮತಿಸಿತಂತೆ. ಸತ್ಯದ ಹೊನಲಿನಂತೆ ಹರಿದ ಅವರ ಮಾತುಗಳಿಂದ ಮಂತ್ರಮುಗ್ಧರಾದ ಆಕೆ ಅವರನ್ನೇ ತನ್ನ ಗುರುದೇವ ಎಂದು ಗುರುತಿಸಿಕೊಂಡ್ರಂತೆ. ಆಗಿನಿಂದ ಗುರುಗಳ ಜೊತೆ ಪತ್ರ ಸಂಪರ್ಕದಲ್ಲಿದ್ದರಂತೆ ಮಾರ್ಗರೇಟ್ ಅವರು. ಒಮ್ಮೆ ಸ್ವಾಮೀಜಿಯವರು ಹೀಗೆ ಬರೆದ್ರಂತೆ, ನನ್ನ ದೇಶದ ಸ್ತ್ರೀಯರಿಗೆ ವಿದ್ಯಾಭ್ಯಾಸ ಕೊಡುವ ಅಗತ್ಯ ತುಂಬ ಇದೆ, ಅದಕ್ಕೆ ತಕ್ಕ ಯೋಜನೆಗಳನ್ನು ಹಾಕುತ್ತಿದ್ದೇನೆ. ನಿನ್ನಿಂದ ನನಗೆ ತುಂಬ ಸಹಾಯವಾದೀತು, ಸಹಸ್ರಾರು ಮಹಿಳೆಯರು ಕಾಯುತ್ತಿದ್ದಾರೆ ಎಂದು ಪತ್ರದಲ್ಲಿ ಬರೆದ್ರಂತೆ. ಈ ಕರೆಗೆ ಓಗೊಟ್ಟ ಮಾರ್ಗರೇಟ್ ಭಾರತಕ್ಕೆ ಬಂದು ಇಲ್ಲಿಯ ಸ್ತ್ರೀಯರ ಅನಕ್ಷರತೆ ಅಜ್ಞಾನವನ್ನು ತೊಡೆದು ಅವರ ಸರ್ವಾಂಗೀಣ ಉದ್ಧಾರಕ್ಕೆ ತೊಡಗಬೇಕೆಂದು ನಿರ್ಧಾರ ಮಾಡಿದ್ರಂತೆ. ನಿರ್ಧಾರ ಹಾಗೆ ಏಕಚಿತ್ತದಿಂದ ಮಾಡಿಲ್ಲ, ತಮ್ಮ ಮನದಾಳದಿಂದ ಈ ನಿರ್ಧಾರವನ್ನು ಕೈಗೊಂಡ್ರಂತೆ. ಮಾರ್ಚ್ 25, 1898 ಶುಕ್ರವಾರ ಮಾರ್ಗರೇಟ್ ನೋಬೆಲ್ಲರಿಗೆ ಜೀವನದ ಮಹಾದಿನ ಅಂತ ಹೇಳಬಹುದು. ಯಾಕಂದ್ರೆ ಕೇಳುಗರೆ, ಹೌದು, ಈ ದಿನವೇ ಸ್ವಾಮೀಜಿಯವರು ಮಾರ್ಗರೇಟರಿಗೆ ತಮ್ಮ ಆರಾಧ್ಯ ದೈವದ ಪಾದ ಪದ್ಮಗಳಲ್ಲಿ ಮತ್ತು ಭಾರತದ ಸೇವೆಗೆ ಎಂದು ಸಮರ್ಪಿಸಿದರು. ಇದೇ ದಿನ ಆಕೆಯನ್ನು ಕರೆದೊಯ್ದು ದೇವರ ಮನೆಯೊಳಗೆ ಕೂಡಿಸಿದರು. ಶಿವನನ್ನು ಪೂಜಿಸುವ ವಿಧಾನವನ್ನು ಆಕೆಗೆ ಹೇಳಿಕೊಟ್ರಂತೆ ಸ್ವಾಮೀಜಿಯವರು. ನಂತರ ಮಾರ್ಗರೇಟರಿಗೆ ಬ್ರಹ್ಮಚರ್ಯ ದೀಕ್ಷೆ ನೀಡಿ ನಿವೇದಿತ ಎಂದು ಹೆಸರಿಟ್ರಂತೆ. ಕೇಳುಗರೆ, ಇಂಗ್ಲೆಂಡಿನಲ್ಲೂ ಶಿಕ್ಷಕಿ ವೃತ್ತಿಯನ್ನು ಸಲ್ಲಿಸಿದ್ದ ನಿವೇದಿತ ಭಾರತದಲ್ಲಿಯೂ ಆಶ್ರಮವಾಸಿಗಳಿಗೆಲ್ಲ ಶರೀರಶಾಸ್ತ್ರ ಮತ್ತು ಸಸ್ಯಶಾಸ್ತ್ರಗಳನ್ನು ವೈಜ್ಞಾನಿಕವಾಗಿ ಬೋಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಮಹಿಳೆ ತನ್ನ ಜಾಣತನ, ತಾಳ್ಮೆ ಹಾಗೂ ಸೇವಾ ಮನೋಭಾವದ ಜೊತೆಗೆ ಆಧ್ಯಾತ್ಮಿಕವಾಗಿಯೂ ಪ್ರಗತಿ ಸಾಧಿಸಬಲ್ಲಳು ಎಂಬ ಸಂದೇಶವನ್ನು ನಾವು ನಿವೇದಿತರ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತೇವೆ. ಎಷ್ಟೇ ಕೆಲಸ ಕಾರ್ಯಗಳಿದ್ದರೂ ಧ್ಯಾನ ಪ್ರಾರ್ಥನೆಗಳಿಗೆ ಸಮಯವಿಲ್ಲ ಎಂದು ಮಾತ್ರ ಹೇಳಬೇಡ, ಅದು ಅವಿರತವಾಗಿ ಸಾಗಬೇಕು ಎಂಬ ಸ್ವಾಮೀಜಿಯವರ ಮಾತು ಅವರ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತಂತೆ. ಸಹೋದರಿ ನಿವೇದಿತ ಲೇಖನಿ, ಪುಸ್ತಕಗಳನ್ನು ಹಿಡಿದು ಶಿಕ್ಷಕಿಯಾಗಿ ಕೇವಲ ಪಾಠ ಪ್ರವಚನ ನೀಡಿದವರಲ್ಲ, ಬಹಳಷ್ಟು ಕಡೆ ವಿಶಿಷ್ಟ ಉಪನ್ಯಾಸಗಳನ್ನು ನೀಡಿದಂತಹ ವ್ಯಕ್ತಿತ್ವ ನಿವೇದಿತ ಅವರದು. ಭಾರತೀಯ ಸ್ತ್ರೀಯರ ಮೂಢನಂಬಿಕೆಗಳನ್ನು, ಅಜ್ಞಾನಗಳನ್ನು ತೊಡೆದು ಅವರ ಕರ್ತವ್ಯ ಪರತೆಯನ್ನು ಎಚ್ಚರಿಸಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಚಿಂತನೆಯಲ್ಲಿ ತೊಡಗುವಂತೆ ಪ್ರೇರಣೆ ನೀಡಿದರು ಸಹೋದರಿ ನಿವೇದಿತ. ಸಹೋದರಿ ನಿವೇದಿತ ಕೈಯಲ್ಲಿ ಪೊರಕೆ ಬುಟ್ಟಿ ಹಿಡಿದು ಬೀದಿಗಳನ್ನು ಗುಡಿಸಿ ಸ್ವಚ್ಛಗೊಳಿಸುವುದಕ್ಕೂ ಮುಂದೆ ಬಂದರು. ಮುಂದೆ ಮಾರ್ಚ್ ತಿಂಗಳಲ್ಲಿ ಕಲ್ಕತ್ತಾದಲ್ಲಿ ಭಯಂಕರವಾದ ಪ್ಲೇಗ್ ರೋಗ ಹರಡಿತ್ತಂತೆ. ಪ್ರತಿದಿನ ನೂರಾರು ಜನ ಸಾವಿನ ದವಡೆಗೆ ಸಿಗ್ತಾ ಇದ್ರಂತೆ. ನಿವೇದಿತ ಹಿಂದೆ ಮುಂದೆ ಯೋಚನೆ ಮಾಡದೆ ತಕ್ಷಣ ಈ ಕೆಲಸಕ್ಕೆ ಧುಮುಕಿದ್ರಂತೆ.
ಬಂಗಾಳಿ ತರುಣರು ಕುಳಿತು ನೋಡು ನೋಡುತ್ತಿದ್ದಂತೆಯೇ ಅಲ್ಲಿನ ರಸ್ತೆಗಳನ್ನು ಗುಡಿಸುತ್ತಿದ್ದ ಆಕೆಯನ್ನು ಕಂಡು ಹೆಂಗಸರು ನಾಚಿಕೆಯಿಂದ ತಲೆ ತಗ್ಗಿಸಿ ಮನೆಯೊಳಕ್ಕೆ ಓಡಿದ್ರಂತೆ. ಯುವಕರು ನಾಚಿಕೆಯಿಂದ ಹಿಡಿಯಾಗಿ ಹೋದ್ರಂತೆ. ತಕ್ಷಣ ಸೊಂಟ ಕಟ್ಟಿ ಅವರು ಗುಡಿಸಲು ನಿಂತರಂತೆ. ನಾವು ಗುಡಿಸದಿದ್ದರೆ ನಿವೇದಿತಾ ಅವರೇ ಗುಡಿಸ್ತಾರೆ ಅನ್ನೋ ಭಾವನೆ, ಹೀಗಾಗ್ಲಿಕ್ಕೆ ನಾವು ಬಿಡಬಾರದು ಅನ್ನೋದು ಎಲ್ಲರ ಮನೆ ಮಾತಾಯ್ತಂತೆ. ಎಲ್ಲೆಡೆ ಸ್ವಚ್ಛತೆ ತಾನಾಗಿ ನಲಿಯತೊಡಗ್ತಂತೆ. ನಂತರ ನಿವೇದಿತ ಒಂದು ಸಮಿತಿಯನ್ನು ರಚನೆ ಮಾಡಿದ್ರಂತೆ. ಆಗ ಎಲ್ಲರೂ ಸೇರಿ ರಸ್ತೆಗಳನ್ನು ಗುಡಿಸುವುದು, ರೋಗಿಗಳಿಗೆ ಶುಶ್ರೂಷೆ ಮಾಡುವುದು ಮುಂತಾದ ಕೆಲಸಗಳಲ್ಲಿ ತೊಡಕೊಂಡ್ರಂತೆ. ಹೀಗೆ ನಿವೇದಿತ ಒಂದು ಕ್ಷಣವೂ ವಿರಾಮವಿಲ್ಲದೆ ದುಡಿದು ದುಡಿದು ಬಡವಾದ್ಲು. ಒಂದೇ ಸಮನೆ 30 ದಿನಗಳ ಕಾಲ ಹೋರಾಡಿದ ನಂತರ ಪ್ಲೇಗ್ ಮಾರಿ ತೊಲಗ್ದಂತೆ. ತನ್ನ ಆರೋಗ್ಯವನ್ನೇ ಪಣಕ್ಕಿಟ್ಟು 100 ಜನರನ್ನು ಸಾವಿನ ದವಡೆಯಿಂದ ಹೊರಕ್ಕೆಳೆದರು ಸೋದರಿ ನಿವೇದಿತ. ಈ ಕಾಲದಲ್ಲಿ ನಿವೇದಿತ ಸೇವಿಸಿದ ಆಹಾರ ಏನು ಗೊತ್ತಾ ಕೇಳುಗರೆ? ಕೇವಲ ಹಣ್ಣು ಹಾಲು. ಅಂಥ ಪರಿಸ್ಥಿತಿಯಲ್ಲಿ ಒಮ್ಮೆ ಒಬ್ಬ ರೋಗಿ ಔಷಧಕ್ಕೆ ಹಣ ಸಾಲದೆ ಬಂದಾಗ ನಿವೇದಿತ ಹಾಲು ಕುಡಿಯುವುದನ್ನೇ ಬಿಟ್ಬಿಟ್ರಂತೆ. ಕೇಳುಗರೆ, ಐರ್ಲೆಂಡಿನವರಾಗಿದ್ದ ನಿವೇದಿತ ಭಾರತಕ್ಕೆ ಬಂದ ಮೇಲೆ ಸ್ವಾಮೀಜಿಯವರ ಆದೇಶದಂತೆ ಸ್ತ್ರೀಯರ ಉನ್ನತಿ ಮತ್ತು ದೀನದಲಿತರ ಉದ್ಧಾರಕ್ಕಾಗಿ ಶ್ರಮಿಸುತ್ತಾ ತಮ್ಮ ಕರ್ತವ್ಯ ಪರತೆಯಲ್ಲಿ ನಿಷ್ಠೆಯುಳ್ಳವರಾಗಿದ್ರು. ಅನೇಕರು ಇವರಿಗೆ ಮ್ಲೇಚ್ಛಳು ಎಂದು ಟೀಕಿಸಿದ್ರಂತೆ. ಇದೇ ಕಾರಣದಿಂದ ದಕ್ಷಿಣೇಶ್ವರದ ಭವತಾರಣಿಯ ಗುಡಿಯೊಳಗೆ ಪ್ರವೇಶವೂ ಅವರಿಗೆ ಕೊಡಲಿಲ್ವಂತೆ. ಆದರೂ ಸ್ವಲ್ಪ ಕೂಡ ಗೊಣಗದೆ ಒದಗಿ ಬಂದ ಪರಿಸ್ಥಿತಿಗೆ ಹೊಂದಿಕೊಂಡು ಬಿಡ್ತಾ ಇದ್ರಂತೆ ಸಹೋದರಿ ನಿವೇದಿತ. ನಮ್ಮ ಹಿಂದೂ ಸಮಾಜದ ರೀತಿ ನೀತಿಗಳನ್ನು ಒಮ್ಮೆಯೂ ಟೀಕಿಸಲಿಲ್ಲವಂತೆ ಈ ಮಹಾನ್ ವ್ಯಕ್ತಿತ್ವದ ಮಹಿಳೆ. ಹಿಂದೂ ದೇಶದ ಮಹಿಳೆಯರ ಉದ್ಧಾರಕ್ಕಾಗಿ ನಿರಂತರ ಶ್ರಮಿಸಿದರು. ಭಾರತಾದ್ಯಂತ ಪ್ರವಾಸ ಮಾಡಿದರು. ಭಾರತದ ಹೃದಯದ ತುಡಿತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ಕೆಲವೇ ಜನರಲ್ಲಿ ನಿವೇದಿತ ಕೂಡ ಒಬ್ರು. ಒಮ್ಮೆ ಶ್ರೀ ಶಾರದಾದೇವಿಯವರನ್ನು ಭೇಟಿ ಮಾಡಿದಾಗ ನಿವೇದಿತ ಅವರಿಗೆ ಅನಿಸಿದ್ದು ಹೀಗಂತೆ. ಜಾತಿ ಮತ ದೇಶಗಳಿಗೆ ಸಂಬಂಧಿಸಿದ ಎಲ್ಲವೂ ಬಾಹ್ಯಾಚರಣೆಗಳು. ಅಂತರಂಗದ ನಿರ್ಮಲ ಪ್ರೇಮದ ಭಾವನೆಯೆಂದರೆ ಮಾನವೀಯತೆ ತುಂಬಿದ ನಡೆ ನುಡಿಗಳು. ಅವೇ ಸತ್ಯ ಎಂಬುದನ್ನು ಮನಗಂಡರಂತೆ ಸಹೋದರಿ ನಿವೇದಿತ ಅವರು. ಕೇಳುಗರೆ, ಇಂತಹ ಮಹಾನ್ ವ್ಯಕ್ತಿತ್ವ ಇರುವಂತಹ ಸಹೋದರಿ ನಿವೇದಿತ ಸ್ವಾಮಿ ವಿವೇಕಾನಂದರ ಮಹಾಸಮಾಧಿಯ ನಂತರ ಸ್ವಾತಂತ್ರ್ಯ ಹೋರಾಟದಲ್ಲೂ ತಮ್ಮ ಸಹಕಾರ ಬೆಂಬಲವನ್ನು ನೀಡಿದರು. ಏಕೆಂದರೆ ಸಹೋದರಿ ನಿವೇದಿತ ಅವರ ಸ್ವಭಾವ ನಿರಾಶಳಾಗಿ ಕುಳಿತಿರುವುದು ಅಲ್ಲ. ಶ್ರೀ ಗುರು ತನಗೆ ನೀಡಿದ್ದ ದೀಕ್ಷೆ ಶಕ್ತಿ ಧೈರ್ಯಗಳದ್ದೇ ಹೊರತು ದುರ್ಬಲತೆ ಭೀತಿಗಳದ್ದಲ್ಲ. ಆದ್ದರಿಂದ ಈ ಸಿಂಹಿಣಿ ತಲೆಯನ್ನು ಕೊಡವಿ ತನ್ನ ಗರ್ಜನೆ ಜಗತ್ತಿನ ಕಿವಿಗಳಲ್ಲಿ ಮೊಳಗುವಂತೆ ಮಾಡುತ್ತಾ ಮುಂದಕ್ಕೆ ಹೊರಟರು. ತನ್ನ ಗುರು ತನ್ನ ತಲೆಯ ಮೇಲೆ ಅಪಾರವಾದ ಭಾರವನ್ನು ಹೊರಿಸಿ ಹೋಗಿದ್ದರು. ತನ್ನ ಕರ್ತವ್ಯವನ್ನು ಮಾಡಲೇಬೇಕು, ಅದಕ್ಕಾಗಿ ದುಡಿಯತೊಡಗಿದರು. ತಾಯಿ ಭಾರತಿ ಇಷ್ಟ ದೈವವಾಯಿತು. ಭಾರತ ಇಂಗ್ಲೆಂಡ್ ಮಿತ್ರರಂತೆ ಇರಬಲ್ಲವು ಎಂಬ ಭ್ರಾಂತಿ ಮೊದಮೊದಲು ನಿವೇದಿತ ಅವರಿಗೆ ಇತ್ತಂತೆ. ಆದರೆ ಈಗ ಅದು ಮಾಯವಾಗಿತ್ತು. ಇಂಗ್ಲೆಂಡ್ ಭಾರತದ ರಕ್ತವನ್ನು ಹೀರುತ್ತಿರುವುದು ಅವಳ ಕಣ್ಣಿಗೆ ಕಟ್ಟಿಹೋಯಿತು. ಎರಡು ಘಟನೆಗಳು ನಿವೇದಿತ ಅವರ ಕಣ್ಣನ್ನು ತೆರೆಸಿದ್ವಂತೆ. ಒಮ್ಮೆ ಇವಳ ಆಪ್ತ ಮಿತ್ರರಾದ ಜಗದ್ವಿಖ್ಯಾತ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸರನ್ನು ಫ್ರಾನ್ಸಿನಲ್ಲಿ ಇವಳ ಕಣ್ಣೆದುರಿಗೆ ತುಂಬ ಅದ್ಧೂರಿಯಿಂದ ಗೌರವಿಸಿದರು. ಆದರೆ ಅದೇ ಅವರನ್ನು ಇಂಗ್ಲೆಂಡಿನಲ್ಲಿ ಅಗೌರವದಿಂದ ಕಂಡರು. ಕಾರಣ ಅವರು ಗುಲಾಮ ದೇಶಕ್ಕೆ ಸೇರಿದವರು ಎಂಬುದಾಗಿತ್ತಂತೆ. ಇದನ್ನು ಕಂಡ ನಿವೇದಿತಾಳ ಹೃದಯ ಕುದಿಯಿತು. ಇನ್ನೊಂದು ಪ್ರಸಂಗ, ಪ್ರಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ ಬಿಪಿನ್ ಚಂದ್ರಪಾಲರಿಗೆ ಆದ ಅಪಮಾನ. ಅದು ಯಾವುದು ಗೊತ್ತಾ ಕೇಳುಗರೆ? ಅಮೆರಿಕಾದಲ್ಲಿ ಒಂದು ಸಭೆಯನ್ನುದ್ದೇಶಿಸಿ ಪಾಲರು
ಮಾತನಾಡಲು ಎದ್ದನಿಂತರು. ತಕ್ಷಣವೇ ಸಭಿಕರಲ್ಲಿ ಒಬ್ಬರು, ಮೊದಲು ನಿಮ್ಮ ದೇಶ ಸ್ವತಂತ್ರವಾಗಲಿ, ಆಮೇಲೆ ಇಲ್ಲಿ ಬಂದು ನಿಮ್ಮ ಮತ ತತ್ವಗಳ ವಿಷಯ ಮಾತನಾಡುವಿರಂತೆ ಅಂತ ಹೇಳಿಬಿಟ್ರಂತೆ. ಇವುಗಳನ್ನು ನೆನೆದಷ್ಟು ನಿವೇದಿತ ಅವರ ಮೈ ಉರಿಯುತ್ತಿತ್ತು, ರಕ್ತ ಕುದಿಯುತ್ತಿತ್ತು. ರಾಜಕೀಯ ಸ್ವಾತಂತ್ರ್ಯ ದೊರೆಯದೇ ಭಾರತೀಯರು ಮನುಷ್ಯರಾಗುವುದು ಸಾಧ್ಯವೇ ಇಲ್ಲ ಎಂಬ ತೀರ್ಮಾನಕ್ಕೆ ನಿವೇದಿತ ಬಂದರು. ವಿದೇಶದ ಹೆಂಗಸೊಬ್ಬಳು ತನ್ನ ತಾಯ್ನಾಡು ಎಂದು ಭಾವಿಸಿದ್ದ ಈ ದೇಶದ ಬಿಡುಗಡೆಗಾಗಿ ಕಾಯ ವಾಚ ಮನಸ್ಸ ಹೋರಾಡಲು ನಿರಂತರವಾಗಿ ನಿಂತರು. ತನ್ನ ಲೇಖನಿ ಮಾತಿನ ಶಕ್ತಿಗಳನ್ನು ಭಾರತದ ಹೋರಾಟಕ್ಕಾಗಿ ಮೀಸಲಿಟ್ಟರು ಸಹೋದರಿ ನಿವೇದಿತ. ಬಂಗಾಳದಲ್ಲಿ ಇವರ ಹೆಸರು ಮನೆ ಮನೆ ಮಾತಾಯಿತು. ಹಗಲು ರಾತ್ರಿ ದುಡಿದು ಅನೇಕ ಬಂಗಾಳಿ ತರುಣರ ತಲೆಗಳಲ್ಲಿ, ಮುಂದೆ ಹೆಸರು ಪಡೆದ ರಾಜಕೀಯ ನಾಯಕರಲ್ಲಿ ಸ್ವಾತಂತ್ರ್ಯದ ಕನಸನ್ನು ತುಂಬಿದ್ದರು ಸಹೋದರಿ ನಿವೇದಿತ. ಈಗಾಗಲೇ ಕಿಚ್ಚು ಹತ್ತಿದವರ ಹೃದಯಗಳಲ್ಲಿ ಹೊಸ ಗಾಳಿ ಬೀಸಿ ಆ ಕಿಚ್ಚು ಮೇಲೆ ನೆಗೆದು ದಳ್ಳುರಿಯಾಗಿ ದೇಶವನ್ನೆಲ್ಲ ಹರಡುವಂತೆ ಮಾಡಿದ್ರು ಸಹೋದರಿ ನಿವೇದಿತ. ಪಾಟ್ನಾ, ಲಕ್ನೋ, ಕಾಶಿ, ಮುಂಬೈ, ನಾಗ್ಪುರ್, ಮದ್ರಾಸುಗಳಿಗೆ ಹೋಗಿ ಸ್ವಾತಂತ್ರ್ಯ ಸಮರದ ಕಹಳೆಯನ್ನು ಓದಿದ್ರು ಸಹೋದರಿ ನಿವೇದಿತ. ಬ್ರಿಟಿಷ್ ಸರ್ಕಾರ ಕೆರಳಿ ಕೆಂಡಕಾರ್ತು, ಆದರೆ ಇವಳನ್ನು ಮುಟ್ಟುವ ಧೈರ್ಯ ಯಾರಿಗೂ ಬರಲಿಲ್ಲ. ಅನೇಕ ಪ್ರತಿಷ್ಠಾವಂತ ಇಂಗ್ಲಿಷರು, ರ್ಯಾಮ್ಸೆ ಮ್ಯಾಕ್ಡೊನಾಲ್ಡ್, ವೈಸ್ ರಾಯಿಣಿ ಲೇಡಿ ಮಿಂಟೋ ಮುಂತಾದವರು ಅವಳ ಪುಟ್ಟ ಮನೆಗೆ ಭೇಟಿ ಕೊಟ್ಟು ಅವಳು ನಡೆಸುತ್ತಿದ್ದ ಶಾಲೆಯ ಕೆಲಸವನ್ನು ಮೆಚ್ಚಿದ್ರು. ತನ್ನ ಶಾಲೆಯಲ್ಲಿ ದೇಶೀಯತೆ ನೆಲೆಸುವಂತೆ ಮಾಡಿದರು. ವಂದೇ ಮಾತರಂ ಗೀತೆ ಅವಳ ಶಾಲೆಯ ಪ್ರಾರ್ಥನಾ ಮಂತ್ರವಾಯಿತು. ತಾನೇ ಸ್ವದೇಶಿ ವಸ್ತ್ರಗಳನ್ನು ಧರಿಸತೊಡಗಿದ್ರು. ಚರಕವನ್ನಿಟ್ಕೊಂಡು ತಾನೂ ನೂತು ತನ್ನ ಶಿಷ್ಯರಿಗೂ ನೂಲುವಂತೆ ಮಾಡಿದರು ಸಹೋದರಿ ನಿವೇದಿತ. ಬಂಗಾಳದ ಕಲಾಪ್ರಪಂಚದಲ್ಲಿ ಕ್ರಾಂತಿಯನ್ನು ತಂದವಳೂ ಅವಳೇ. ಚಿತ್ರಕಾರರು ಪಾಶ್ಚಾತ್ಯ ಕಲಾವಿಧಾನವನ್ನು ಅನುಸರಿಸ್ತಾ ಇದ್ರು. ಅವರಿಗೆಲ್ಲ ಇವಳು ಭಾರತೀಯತೆಯ ದೀಕ್ಷೆಯನ್ನು ನೀಡಿದ್ಲು. ಅವನೀಂದ್ರನಾಥ್ ಠಾಕೂರ್, ನಂದಲಾಲ್ ಬಸು, ಅಸಿತ್ ಹಲ್ದಾರ್ ಮುಂತಾದ ತರುಣ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದರು ಸಹೋದರಿ ನಿವೇದಿತ. ಅವರು ಅಜಂತ, ಎಲ್ಲೋರ ಮುಂತಾದ ಕಲಾಕ್ಷೇತ್ರಗಳಿಗೆ ಯಾತ್ರೆ ಹೋಗಿ ಬರಲು ಹಣ ಕೊಟ್ಟು ಕಳುಹಿಸಿದರು. ಭಾರತೀಯವಾದ ಪ್ರತಿಯೊಂದು ಅವಳಿಗೆ ಪರಮ ಪೂಜ್ಯವಾಯಿತು. ಭಾರತೀಯರು ಯಾವುದರ ವಿಷಯದಲ್ಲಿ ನಾಚಿಕೆ ಪಟ್ಟುಕೊಳ್ಳತೊಡಗಿದ್ದರೋ ಅಂಥ ವಿಗ್ರಹ ಪೂಜೆ, ಹಬ್ಬ ಹರಿದಿನಗಳು, ಪುರಾಣ ಪುಣ್ಯಕಥೆಗಳು ಇವುಗಳ ವಿಷಯದಲ್ಲಿ ಅವರು ಹೆಮ್ಮೆ ತಾಳುವಂತಹ ಪುಸ್ತಕಗಳನ್ನು ಬರೆದರು ಸಹೋದರಿ ನಿವೇದಿತ. ಭಾರತೀಯ ಜೀವನದ ಹಾಸುಹೊಕ್ಕು ಎಂಬ ಅವಳ ಪುಸ್ತಕ ಭಾರತದ ಬದುಕಿನ ಸೂಕ್ಷ್ಮ ವಿವರಗಳನ್ನು, ಅರ್ಥ ವೈಭವವನ್ನು ಸೊಗಸಾಗಿ ಚಿತ್ರಿಸಿತು. ನಾ ಕಂಡಂತೆ ನನ್ನ ಗುರುದೇವ, ತಾಯಿ ಕಾಳಿ ಇವು ಅವಳ ಇತರ ಅನೇಕ ಕೃತಿಗಳಲ್ಲಿ ಮುಖ್ಯವಾಗಿದ್ದವು. ಅವಳ ಶೈಲಿಯಲ್ಲಿ ಮಿಂಚಿನ ಕಾಂತಿ, ಗುಡುಗಿನ ಆರ್ಭಟ, ಗಂಗೆಯ ತುಂಬು ಗಾಂಭೀರ್ಯ, ಜಲಪಾತದ ಬೋರ್ಘರಿತ ಎಲ್ಲವೂ ಉಂಟು. ಕೇಳುಗರೆ, ಭಾಷಣಗಳು, ಬರವಣಿಗೆ, ರಾಜಕೀಯ ಚಟುವಟಿಕೆಗಳು ಅವಳ ಬದುಕಿನ ಸರ್ವಸ್ವವನ್ನು ಹೀರತೊಡಗಿದವು. ಅವಳ ಬಳಗವು ಬೆಳೆಯುತ್ತಾ ಹೋಯಿತು. ಶ್ರೀ ಮಾತೆ ದೇವಿಯವರಿಗೆ ಅವಳು ಮುದ್ದಿನ ಮಗಳು. ರಾಮಕೃಷ್ಣರ ಉಳಿದ ಶಿಷ್ಯರಿಗೂ ಅವಳಲ್ಲಿ ಅಚ್ಚಳಿಯದ ಪ್ರೀತಿ, ಗೌರವ. ಕವಿ ರವೀಂದ್ರರಿಗೆ ಈಕೆ ಭತ್ತದ ಸ್ಫೂರ್ತಿ ಕೇಂದ್ರ. ರಾಜಕೀಯದ ರಂಗದಲ್ಲಿಯೂ ಇವಳ ನೆರವು ಪಡೆಯಲು, ಇವಳೊಡನೆ ಸಮಾಲೋಚನೆ ನಡೆಸಲು ಅನೇಕರು ಬಂದು ಹೋಗ್ತಾ ಇದ್ರು. ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ, ಆರ್ ಸಿ ದತ್ತ, ಬಿಪಿನ್ ಚಂದ್ರಪಾಲರು, ಅರವಿಂದ್ ಘೋಷರು ಎಲ್ಲರೂ ಆಕೆಯನ್ನು ಭೇಟಿ ಮಾಡಿ ಸ್ಫೂರ್ತಿ ಪಡೆದಂಥವರು. ಮಹಾತ್ಮ ಗಾಂಧೀಜಿ ಮತ್ತು ಬಾಲಗಂಗಾಧರ್ ತಿಲಕರು ಈಕೆಯನ್ನು ಸಂದರ್ಶಿಸಿದ್ರು. ತರುಣರಿಗಂತೂ ಬಿಟ್ಟೆ ಬಿಡಿ, ಆಕೆ ಆರಾಧ್ಯ ದೈವವಾಗಿದ್ಲು. ಹೀಗೆ ಭಾರತಕ್ಕಾಗಿ ನಿರಂತರವಾಗಿ ದುಡಿದು ಬಸವಳಿದ ಸಹೋದರಿ ನಿವೇದಿತ ದುಡಿದು ದುಡಿದು ಬಳಲಿದ್ರು. ವಿಶ್ರಾಂತಿ ಎಂಬುದೇ ತಿಳಿಯದ ಜೀವ ಅದು, ಜೊತೆಗೆ ಊಟಕ್ಕಿಲ್ಲ. ಇಲ್ಲಿನ ಜನ ಬೇಡುವುದರಲ್ಲಿ ನಿಸ್ಸೀಮರೆ ಹೊರತು
ನೀಡುವುದರಲ್ಲ. ಅವಳನ್ನು ತಮಗಾಗಿ ದುಡಿಸಿಕೊಂಡರು. ಅವಳಿಗೇನು ಬೇಕು ಎಂದು ಯಾರೂ ಕೇಳಲಿಲ್ಲ. 1905 ಅವಳಿಗೆ ತೀವ್ರವಾದ ಕಾಯಿಲೆ ಬಂತು. ಮಿತ್ರರು, ರಾಮಕೃಷ್ಣಾಶ್ರಮದ ಸ್ವಾಮಿಗಳು ನೆರವಿಗೆ ಬಂದು ಶುಶ್ರೂಷೆ ಮಾಡಿದರು. ಬದುಕಿಕೊಂಡಳು, ಆದರೇನು, ವಿಶ್ರಾಂತಿ ಪಡೆಯಲಿಲ್ಲ. ಭಾರತದಲ್ಲಿ ಬಂಗಾಳದ ವಿಭಜನೆಯಿಂದಾದ ಆಂದೋಲನದಲ್ಲಿ ಭಾಗವಹಿಸಿದರು. ಮರು ವರ್ಷ ಪೂರ್ವ ಬಂಗಾಳದಲ್ಲಿ ಭಾರೀ ಪ್ರವಾಹ ಬಂತು. ಕ್ಷಾಮ ಜನರನ್ನು ಕಿತ್ತು ತಿನ್ನತೊಡಗಿತು. ಹಳ್ಳಿಯಿಂದ ಹಳ್ಳಿಗೆ ಮಂಡಿಯಾಳದ ನೀರಿನಲ್ಲಿ ಮೈಲಿಗಟ್ಟಲೆ ನಡೆದರು ಸಹೋದರಿ ನಿವೇದಿತ. ತರುಣರನ್ನು ಒಟ್ಟುಗೂಡಿಸಿ ಅವರು ಜನರಿಗೆ ಸೇವೆ ಸಲ್ಲಿಸುವಂತೆ ಮಾಡಿದರು. ಅವಳ ಆರೋಗ್ಯ ಮತ್ತಷ್ಟು ಹದಗೆಡ್ತು. ಏನಾದರೂ ಲೆಕ್ಕಿಸದೆ ಅವಳು ಬಡವರಿಗಾಗಿ, ನೊಂದವರಿಗಾಗಿ ದುಡಿಯುತ್ತಲೇ ಹೋದರು. ಆರೋಗ್ಯ ಕೆಟ್ಟಾಗ ಉಯಿಲು ಬರೆದಿಟ್ಟಳು. ತನ್ನ ಆಸ್ತಿ, ಇದ್ದ ಸ್ವಲ್ಪ ಹಣ, ತಾನು ಬರೆದ ಪುಸ್ತಕಗಳ ಹಕ್ಕು ಎಲ್ಲವನ್ನೂ ಬೇಲೂರು ಮಠಕ್ಕೆ ನೀಡಿದ್ಲು ಸಹೋದರಿ ನಿವೇದಿತ. ಭಾರತದಲ್ಲಿ ಸ್ತ್ರೀಯರಿಗೆ ರಾಷ್ಟ್ರೀಯ ಶಿಕ್ಷಣ ನೀಡಲು ಅವನ್ನ ಉಪಯೋಗಿಸಬೇಕು ಅಂತ ಬರೆದ್ಲು. 13 ಅದುವರೆಗೂ ಮೋಡದ ಮರೆಯಲ್ಲೇ ಹುದುಗಿದ್ದ ಸೂರ್ಯ ಇದ್ದಕ್ಕಿದ್ದ ಹಾಗೆ ಕಾಣಿಸ್ಕೊಂಡ. ನಿವೇದಿತ ಹೇಳಿದ್ರು, ನನ್ನ ದುರ್ಬಲ ದೋಣಿ ಮುಳುಗುತ್ತಿದೆ, ಆದರೂ ಸೂರ್ಯೋದಯವನ್ನು ಕಾಣುತ್ತಿದ್ದೇನೆ. ಇದೇ ಅವಳ ಕೊನೆಯ ಮಾತು. ದೋಣಿಯಲ್ಲ, ದೊಡ್ಡ ನೌಕೆ ಮುಳುಗ್ತು. ಅವಳಂಥವರು ಮಾತ್ರವೇ ಕಾಣಬಹುದಾದ ಸೂರ್ಯೋದಯವನ್ನು ಅವಳ ಬದುಕು ಕಾಣಿತು. ತನ್ನ ಸರ್ವಸ್ವವನ್ನು ಭಾರತಕ್ಕಾಗಿ ನಿವೇದಿಸಿದ ಸಹೋದರಿ ನಿವೇದಿತ ಇಲ್ಲಿ ವಿಶ್ರಮಿಸುತ್ತಿದ್ದಾಳೆ. ಸಹೋದರಿ ನಿವೇದಿತಾಳ ಸಾರ್ಥಕ ಜೀವನದ ಜೀವಂತ ಸ್ಮಾರಕವಾಗಿ ಆಕೆ ಸ್ಥಾಪಿಸಿದ್ದ ಪುಟ್ಟ ಶಾಲೆ ಈಗ ದೊಡ್ಡದಾಗಿ ಬೆಳೆದಿದೆ. ಸಾವಿರಾರು ಹೆಣ್ಣು ಮಕ್ಕಳು ಅಲ್ಲಿ ಕಲಿಯುತ್ತಿದ್ದಾರೆ. ಕೇಳುಗರೆ, ಇಂತಹ ಮಹಾನ್ ಮಹಿಳೆಯ ಆದರ್ಶಗಳು ನಮ್ಮಲ್ಲಿ ಉತ್ಸಾಹ ತುಂಬಲಿ, ಅಂಥವರ ಬಗ್ಗೆ ಹೆಮ್ಮೆಯನ್ನ ತಾಳಲಿ ಅಂತ ಹೇಳ್ತಾ ಇಂದಿನ ನೆನಪಿನಂಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.

ಫಿಲ್ಮೋಲಿಕ್ ಫೌಂಡೇಶನ್ ಕಡೆಯಿಂದ ಕರ್ನಾಟಕ ಯೂತ್ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಯೂತ್ಸ್ಗೆ ಹಾಗೂ ಫ್ಯಾಷನೇಟ್ ಫಿಲ್ಮ್ ಮೇಕರ್ಸ್ಗೆ ಇದೊಂದು ಸುವರ್ಣಾವಕಾಶ. ನೀವು ನಿಮ್ಮ ಶಾರ್ಟ್ ಫಿಲ್ಮ್ಸ್ ಅನ್ನು ಜನವರಿ 12, 2020 ಕಳಿಸಿಕೊಡಿ. ಪ್ರವೇಶಗಳು ಉಚಿತ. ಈ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಭಾಗವಹಿಸಿ ನಿಮ್ಮ ಟ್ಯಾಲೆಂಟ್ ಅನ್ನು ಶೋಕೇಸ್ ಮಾಡಿ. ವಿಶೇಷ ಬಹುಮಾನಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗೆ ಫಿಲ್ಮೋಲಿಕ್ ಫೌಂಡೇಶನ್ ಪೇಜ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಈ ಕಾರ್ಯಕ್ರಮದ ಅಫಿಷಿಯಲ್ ರೇಡಿಯೋ ಪಾರ್ಟ್ನರ್ ರೇಡಿಯೋ ಗಿರ್ಮೇಟ್ ಹಾಗೂ ಪ್ರಮೋಷನಲ್ ಪಾರ್ಟ್ನರ್ ವಿವಿಧ ಲಿಪಿ.

0: ಇದು ಕನ್ನಡ ಸಾಹಿತ್ಯ ಅಭಿಮಾನಿಗಳ ಹೆಮ್ಮೆಯ ಆನ್ಲೈನ್ ರೇಡಿಯೋ, ರೇಡಿಯೋ ಗಿರ್ಮಿಟ್. ಇನ್ನು ಮುಂದೆ ಪ್ರಸಾರವಾಗಲಿದೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮ. ಆತ್ಮೀಯ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮಕ್ಕೆ ನಿಮ್ಮ ಉಮಾ ಭಾತ್ಕಂಡೆಯ ಆದರದ ಸ್ವಾಗತ, ಸುಸ್ವಾಗತ. ಕೇಳುಗರೇ, ನಿಮ್ಮ ಮಕ್ಕಳ ಕಾರ್ಯಕ್ರಮ ಅದು ರೇಡಿಯೋದಾಗ ಬರ್ತದೆ ಅಂದ್ರೆ ನಿಮಗೆ ಭಾಳ ಖುಷಿ ಆಗಿರ್ತದೆ, ನನಗೆ ಗೊತ್ತು. ಹೌದು, ಹಂಗ ಮಕ್ಕಳು ಅಷ್ಟೆ. ಕಾರ್ಯಕ್ರಮ ಕೊಟ್ಟಾದ್ಮೇಲೆ ಯಾವಾಗ ನಮ್ಮ ಕಾರ್ಯಕ್ರಮ ನಮ್ಮ ರೇಡಿಯೋ ಗಿರ್ಮಿಟ್ನಾಗ ಬರ್ತದೋ ಅಂತ ಕಾಯ್ತಾ ಇರ್ತಾರೆ. ಮತ್ತೆ ತಿರುಗಿ ತಿರುಗಿ ಫೋನ್ನಲ್ಲಿ ಕೇಳ್ತಿರ್ತಾರೆ, ಮೇಡಮ್ ಯಾವಾಗ ನಮ್ಮ ಕಾರ್ಯಕ್ರಮ ಬರುತ್ತ್ರಿ ಅಂತ. ಹೌದು, ಅವರ ಉತ್ಸಾಹಕ್ಕೆ ನಾವು ಆದಷ್ಟು ಬೇಗ ಅವ್ರ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತೀವಿ. ಅದಕ್ಕೆ ಇವತ್ತಿನ ಮಕ್ಕಳ ಅಭಿರುಚಿ ಕಾರ್ಯಕ್ರಮ ಕಲರವದಲ್ಲಿ ಯಾವ್ಯಾವ ಮಕ್ಕಳು ಕಲರವ ಮಾಡ್ಲಿಕ್ಕತ್ತಾರ ಅಂತ ನೋಡೇ ಬಿಡೋಣ. ಪ್ರಾರಂಭದಲ್ಲಿ ಆದರ್ಶ್ ಆರ್, ಇವನು ಕತೆ ಹೇಳ್ತಾನಂತೆ, ಬನ್ನಿ ಕೇಳ್ಬರೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದರ್ಶ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಬಾಲಬಳಗ ಶಾಲೆ ಧಾರವಾಡ. ನಾನು ಈಗ ಮಕ್ಕಳಿಗಾಗಿ ದಿನಕ್ಕೊಂದು ಕತೆ ಎಂಬ ಪುಸ್ತಕದ ಬೇಡಿದವರ ಎಂಬ ಕತೆಯನ್ನು ಹೇಳುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ಗೋಪಾಲಕನಿದ್ದ. ಅವನ ಬಳಿ ಸಾಕಷ್ಟು ಹಸುಕರುಗಳಿದ್ದವು. ಅವುಗಳ ಹಾಲು, ಮೊಸರು, ಬೆಣ್ಣೆ ಮಾರಿ ಜೀವನ ನಡೆಸುತ್ತಿದ್ದ. ತನ್ನ ಹಸುಕರುಗಳೆಂದರೆ ಅವನಿಗೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿ ಇತ್ತು. ಎಂದಿನಂತೆ ಅವನು ಒಂದು ದಿನ ತನ್ನ ದನಕರುಗಳನ್ನೆಲ್ಲ ಮೇಯಿಸಲು ಹೊಡೆದುಕೊಂಡು ಹೋದ. ಸಂಜೆ ಹಿಂತಿರುಗಿ ಹೊರಡುವಾಗ ನೋಡಿದರೆ ಒಂದು ಕರು ಮಂದೆಯಲ್ಲಿರಲಿಲ್ಲ. ಅವನಿಗೆ ಭಯವಾಯಿತು. ಅದೊಂದು ಕರು ಮಂದೆಯನ್ನು ಬಿಟ್ಟು ಎಲ್ಲಿಗೆ ಹೋಯಿತು ಎಂದುಕೊಂಡ. ಅವನು ಕತ್ತಲಾಗುವವರೆಗೂ ಕಾಡಿನ ತುಂಬ ಆ ಕರುವಿಗಾಗಿ ಅಲೆದಾಡಿದ. ಕರು ಸಿಗಲಿಲ್ಲ. ಕಡೆಗೆ ಅವನು ತನ್ನ ಕರುವನ್ನು ಯಾರೋ ಕಳ್ಳರು ಅಪಹರಿಸಬೇಕೆಂದು ಭಾವಿಸಿದ. ಅವನಿಗೆ ಬಹಳ ಸಂಕಟವಾಯಿತು. ಅವನು ಸಂಕಟ ತಡೆಯಲಾಗದೆ, ಓ ದೇವರೇ, ನನ್ನ ಕರುವನ್ನು ಕದ್ದವನು ಕೈಗೆ ಸಿಗುವಂತೆ ಮಾಡಿದರೆ ನಿನಗೊಂದು ಚಿನ್ನದ ಕಡಗವೊಂದನ್ನು ಕಾಣಿಕೆಯಾಗಿ ನೀಡುತ್ತೇನೆ ಎಂದು ಮೊರೆ ಇಟ್ಟ. ದೇವರು ಅವನ ಇಚ್ಛೆ ಈಡೇರಿಸಿದ. ಅವನ ಕರುವನ್ನು ಬಾಯಲ್ಲಿ ಕಚ್ಚಿಕೊಂಡು ಒಂದು ಸಿಂಹ ಕಾಣಿಸಿಕೊಂಡಿತು. ಅವನ ಕೈಕಾಲು ನಡುಗಿ ಗಂಟಲು ಒಣಗಿ ಹೋಯಿತು. ತನ್ನ ಕರುವನ್ನು ಕದ್ದ ಕಳ್ಳ ಸಿಂಹವಾಗಿರಬಹುದೆಂದು ಅವನು ಊಹಿಸಿರಲೇ ಇಲ್ಲ. ಮತ್ತೆ ಅವನು ದೇವರಲ್ಲಿ ಮೊರೆ ಇಟ್ಟ. ಓ ದೇವರೇ, ಈ ಕಳ್ಳನಿಂದ ನನ್ನನ್ನು ರಕ್ಷಿಸಿದರೆ ನಿನಗೆ ರತ್ನಹಾರವನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.
0: ಆದರ್ಶನಿಗೂ ಅಷ್ಟೆ, ಕತೆ ಹೇಳೋದಂದ್ರೆ ಬಾಯ್ಪಾಟ ಆಗ್ಬಿಟ್ಟದ. ಎಲ್ಲಿ ಹೋದ್ರೂ ಕಥೆನ ಪಟಪಟಾಂತ ಏರು ಇಳಿತದ ಜೊತೆ, ಸ್ಪಷ್ಟ ಉಚ್ಚಾರಣೆ ಜೊತೆ ಬಹಳ ಚಂದ ಹೇಳ್ತಾನೆ. ಹೌದು, ಈ ಪುಟ್ ಪುಟ್ಟು ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಕಥೆಗಳನ್ನು ಹೇಳ್ತಾರೆ ಅಂದರೆ ಖರೇನೂ ಎಷ್ಟು ಖುಷಿ ಅನ್ನಿಸ್ತದ್ರಿ ಮನಸ್ಸಿಗೆ. ಅದನ್ನ ಕೇಳ್ತಾ ಇರೋ ಅವ್ರ ಪಾಲಕರಿಗಂತೂ ಇನ್ನೂ ಖುಷಿ ಇರ್ಬೋದು. ಹೌದಲ್ರಿ, ಮುಂದಿನ ಕಾರ್ಯಕ್ರಮ ಪ್ರೇರಣಾ ಒಂದು ಹಾಡು ಹೇಳ್ತಾಳಂತೆ, ಬರ್ರಿ ಆಲಿಸ್ಬರೋಣ.
2: ನಾನು ಪ್ರೇರಣಾ, 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಬಸಲ್ ಮಿಷನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ. ನಾನು ಭಕ್ತಿ ಗೀತೆ ಹೇಳುತ್ತಿದ್ದೇನೆ.

0: ಧನ್ಯವಾದಗಳು. ಹರೇ ವೆಂಕಟ ಶೈಲದೊಲ್ಲಭ, ಅಬಾಬಾಬ, ಪ್ರೇರಣ ಧ್ವನಿನಲ್ಲಿ ಎಷ್ಟು ಚೆಂದ ಮೂಡಿಬಂತು ಈ ಹಾಡು. ಹೌದು, ಕಳೆದ ಸಂಚಿಕೆನಲ್ಲೂ ಒಂದು ಹಾಡು ಹೇಳಿದ್ಲು, ಹಾ ಅದೇ ಪ್ರೇರಣಾ ಇವಳು. ಇದು ಎದುರುಗಡೆ ಮನೆಯ ಅಜ್ಜಿಯ ಪ್ರೇರಣೆಯಿಂದ ಬಂದಂತಹ, ಪ್ರೇರಣಳ ಬಾಯಿಯಿಂದ ಬಂದ ಹರೇ ವೆಂಕಟೇಶ ಶೈಲದೊಲ್ಲಭ ಹಾಡು. ಹೇಗೆ ಬಂತ್ರಿ? ಹಾಂ, ಚೆನ್ನಾಗೇ ಬಂತು. ಆದರೆ ಈಕೆ ಸಂಗೀತ ಕಲ್ತಿಲ್ಲ, ಇದು ಬಹಳ ಮುಖ್ಯ ಅಂಶ. ಆದರೂ ಎಷ್ಟು ಒಳ್ಳೆ ಧ್ವನಿಯನ್ನು ಈಕೆಗೆ ಆ ದೇವ್ರು ಕೊಟ್ಟಾನ್ರಿ. ಹೌದು, ಇಂಥ ಮಕ್ಕಳಿಗೆ ಪ್ರೇರಣೆ ಕೊಡೋ ಸಲುವಾಗಿ, ಅವರ ಉತ್ಸಾಹವನ್ನು ಹೆಚ್ಚಿಸೋ ಸಲುವಾಗಿ ನಮ್ಮ ರೇಡಿಯೋ ಗಿರ್ಮಿಟ್ ಇರೋದು. ಹೌದು, ಮಕ್ಕಳಿಗೆ ಪ್ರೋತ್ಸಾಹ ನಿರಂತರವಾಗಿ ಕೊಡ್ತಾ ಇರ್ತೀವಿ. ಪ್ರೇರಣೆಗೆ ನಮ್ಮ ರೇಡಿಯೋ ಗಿರ್ಮಿಟ್ ಪರವಾಗಿ ಧನ್ಯವಾದ ಹೇಳ್ತಾ, ಉತ್ತಮ ಸಂಗೀತಗಾರರ ಬಳಿ ಕಲಿತು ಇನ್ನೂ ಒಳ್ಳೆಯ ಹಾಡುಗಳನ್ನು ಹೇಳಲಿಕ್ಕೆ ಕಲೀಲಿ ಅಂತ ಹೇಳ್ತಾ, ಮುಂದಿನ ಹಾಡು ಶಾರದಾ ಇವಳು ಹಾಡ್ತಾಳಂತೆ, ಬರ್ರಿ ಕೇಳ್ಬರೋಣ.
1: ನನ್ನ ಹೆಸರು ಶಾರದಾ ಜಗತಾಪ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, KE ಬೋರ್ಡ್ ಸ್ಕೂಲ್. ಕೃಷ್ಣನ ಹಾಡು.

0: ಬಂದ ನೋಡಿ. ಧನ್ಯವಾದಗಳು.
1: ಕೃಷ್ಣನ ಹಾಡು ಅಂದಮೇಲೆ ಕೇಳಬೇಕೇನ್ರಿ, ಆ ಕೃಷ್ಣ ಪರಮಾತ್ಮನಿಗೆ ಎಷ್ಟೆಲ್ಲ ವರ್ಣನೆ ಮಾಡ್ಯಾರ ಈ ಹಾಡೊಳಗೆ. ಹೌದು, ಶಾರದಾ ಕೆಇ ಬೋರ್ಡ್ ಶಾಲಿನಲ್ಲಿ ಕಲೀಲಿಕ್ಕತ್ತಾಳ. ಆಕಿ ಭಾಳ ಚಂದ ಈ ಹಾಡನ್ನ ಹೇಳಿದ್ಲು. ಈಗಂತೂ ಮಕ್ಕಳು ಬೇರೆ ಎಲ್ಲೆಲ್ಲೋ ಕೇಳಿದ ಹಾಡುಗಳನ್ನು, ಮನೆಯಲ್ಲಿ ಹೇಳಿಸ್ಕೊಂಡಿದ್ದ ಹಾಡುಗಳನ್ನು ಎಷ್ಟು ಸೊಗಸಾಗಿ ಹೇಳ್ತಾರೆ. ಇಂಥ ಮಕ್ಕಳಿಗೆ ಸರಿಯಾದ ತರಬೇತಿ ಸಿಕ್ಬಿಟ್ರೆ ಇನ್ನೂ ದೊಡ್ಡ ಸಂಗೀತಗಾರರಾಗೋದ್ರಲ್ಲಿ ಅನುಮಾನನೇ ಇಲ್ಲ ನೋಡ್ರಿ. ಶಾರದಾಗೆ ರೇಡಿಯೋ ಗಿರ್ಮಿಟ್ ತಂಡದ ಪರವಾಗಿ ಧನ್ಯವಾದ ಹೇಳ್ತಾ, ಮುಂದೆ ಶ್ರೇಯಸ್ ಆರ್ ಒಂದು ಕತೆ ಹೇಳ್ತಾನಂತೆ, ನಾವೆಲ್ಲ ಕೇಳ್ಬರೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಆರ್. ನಾನು ಬಾಲಬಳಗ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ವಚನ ಪಾಲನೆ ಎಂಬ ಕಥೆಯನ್ನು ವಾಚನ ಮಾಡುತ್ತೇನೆ. ಕೌತ್ಯ ಆದರ್ಶ ವಿದ್ಯಾರ್ಥಿ, ವರತಂತು ಮಹರ್ಷಿಗಳ ಶಿಷ್ಯ. ಅವರಲ್ಲಿ ವಿದ್ಯಾಧ್ಯಯನ ಮುಗಿಯಿತು. ಮನೆಗೆ ತೆರಳುವ ಮೊದಲು ಗುರುಗಳ ಆಶೀರ್ವಾದ ಪಡೆಯಲು ಅವರ ಬಳಿಕೆ ಬಂದ. ಗುರುವರ್ಯ, ತಾವು ತಮ್ಮೆಲ್ಲ ವಿದ್ಯೆಯನ್ನು ನನ್ನ ಧಾರೆ ಎರೆದಿದ್ದೀರಿ. ನಾನು ಏನು ಗುರು ದಕ್ಷಿಣೆ ಕೊಡಬೇಕು ಎಂದು ವಿನೀತನಾಗಿ ಪ್ರಾರ್ಥನಿಸಿದ. ಕೌತ್ಯ, ನಿನ್ನಿಂದ ನನಗೆ ಯಾವ ಗುರುಕಾಣಿಕೆಯೂ ಬೇಡ. ಎಲ್ಲರಿಗೂ ಬೇಕಾದವನಂತೆ ಜೀವನ ನಡೆಸು, ಅಷ್ಟೇ ಸಾಕು ಎಂದರು ವರತಂತು. ಆದರೆ ಕೌತ್ಯ ಸುಮ್ಮನಾಗಲಿಲ್ಲ. ಗುರುಗಳೇ, ನೀವು ಏನಾದರೂ ಗುರುಕಾಣಿಕೆ ಕೇಳಲೇಬೇಕು ಎಂದು ಆಗ್ರಹಿಸಿದ. ವರತಂತು ತನ್ನ ಶಿಷ್ಯನ ಹಠವನ್ನು ಕಂಡು ಮುಗುಳ್ನಕ್ಕನು. ಅವನನ್ನು ಪರೀಕ್ಷಿಸಲು, ಕೌತ್ಯ, ನೀನು ನನ್ನಲ್ಲಿ 14 ವರ್ಷ ವಿದ್ಯೆ ಕಲಿತಿರುವೆ, ಆದ್ದರಿಂದ ನನಗೆ 14 ಲಕ್ಷ ಸುವರ್ಣ ವರಹಗಳನ್ನು ಗುರುದಕ್ಷಿಣೆಯಾಗಿ ಅರ್ಪಿಸು ಎಂದರು. ಕೌತ್ಯನಿಗೆ ತುಂಬಾ ಸಂತೋಷವಾಯಿತು. ಕೃತಾರ್ಥನಾದೆ ಗುರುಗಳೇ, ನನಗೆ ಸ್ವಲ್ಪ ಸಮಯ ಕೊಡಿ, ನೀವು ಕೇಳಿದಷ್ಟು ಸುವರ್ಣ ವರಹಗಳನ್ನು ತಂದುಕೊಡುತ್ತೇನೆ ಎಂದು ಹೇಳಿ ನಮಸ್ಕರಿಸಿ ಆಶ್ರಮದಿಂದ ಹೊರಟ. ಯಾರನ್ನು ಕೇಳಲಿ, ಎಲ್ಲಿಗೆ ಹೋಗಲಿ ಎಂದು ಚಿಂತಿಸುತ್ತಲೇ ನಡೆದ. ಕೊನೆಗೆ ಅವನಿಗೆ ರಘು ಮಹಾರಾಜನ ನೆನಪಾಯಿತು. ಅವನು ಅಯೋಧ್ಯೆಯ ರಾಜ, ಉದಾರಿ, ಶ್ರೀಮಂತ, ದಾನಶ್ರೇಷ್ಠ. ಅವನ ಬಳಿ ನಡೆದ. ರಘು ಮಹಾರಾಜ ಆಗತಾನೇ ವಿಶ್ವಜಿತ್ ಎಂಬ ಮಹಾಯಾಗವನ್ನು ಮಾಡಿ ಯಥೇಚ್ಛವಾಗಿ ದಾನವನ್ನು ನೀಡಿ ಕೈ ಬರಿದು ಮಾಡಿಕೊಂಡಿದ್ದ. ಬ್ರಹ್ಮಚಾರಿ ಕೌತ್ಯನನ್ನು ರಾಜ ಆದರದಿಂದ ಬರಮಾಡಿಕೊಂಡ. ಮಣ್ಣಿನ ಮಡಕೆಯಲ್ಲಿ ನೀರು ತಂದು ಅವನ ಪಾದ ತೊಳೆದು ಸತ್ಕರಿಸಿದ. ಕೌತ್ಯನಿಗೆ ರಾಜನ ಆರ್ಥಿಕ ಪರಿಸ್ಥಿತಿ ಅರ್ಥವಾಯಿತು. ರಾಜ, ಸುಮ್ಮನೆ ಹೀಗೆ ಬಂದಿದ್ದೆ, ಮತ್ತೆ ನಿನ್ನಲ್ಲಿಗೆ ಬರುತ್ತೇನೆ. ನಿನ್ನ ಅತಿಥಿ ಸತ್ಕಾರದಿಂದ ನನಗೆ ಸಂತೋಷವಾಗಿದೆ ಎಂದ. ಬ್ರಹ್ಮಚಾರಿ ತನ್ನ ಬಳಿ ಏನನ್ನೋ ಕೇಳಲು ಬಂದಿದ್ದಾನೆ, ಆದರೆ ಸಂಕೋಚದಿಂದ ಸುಮ್ಮನಿದ್ದಾನೆ ಎಂದು ರಘು ಮಹಾರಾಜರಿಗೆ ಅರ್ಥವಾಯಿತು. ನೀವು ಇಲ್ಲಿಗೆ ಏನೋ ಒಂದು ಉದ್ದೇಶದಿಂದ ಬಂದಿದ್ದೀರಿ, ಹೇಳಿ ಪೂಜ್ಯರೇ, ನಿಮಗೇನು ಬೇಕು ಎಂದು ರಾಜ ಒತ್ತಾಯಿಸಿದ. ಕೌತ್ಯ ವಿಧಿ ಇಲ್ಲದೆ, ಮಹಾರಾಜ, ಗುರುದಕ್ಷಿಣೆ ಕೊಡಲು ನನಗೆ 14 ಲಕ್ಷ ಸುವರ್ಣ ವರಹ ಬೇಕು, ಆದರೆ ಈಗ ನೀನು ಅದನ್ನ ಕೊಡುವ ಸ್ಥಿತಿಯಲ್ಲಿ ಇಲ್ಲ, ಆದ್ದರಿಂದ ನಾನು ವಾಪಸ್ಸು ಹೋಗುತ್ತಿದ್ದೇನೆ. ರಾಜ ಈವರೆಗೆ ಯಾರಿಗೂ ನಿರಾಸೆಗೊಳಿಸಿದವನಲ್ಲ. ತಾವು ಒಂದೆರಡು ದಿನ ಇಲ್ಲೇ ಇದ್ದು ಆತಿಥ್ಯವನ್ನು ಸ್ವೀಕರಿಸಿ, ಅಷ್ಟರಲ್ಲಿ ನಾನು ಹಣದ ವ್ಯವಸ್ಥೆಯನ್ನು ಮಾಡುತ್ತೇನೆ ಎಂದು ಕೈ ಮುಗಿದು ಕೇಳಿದ. ಕೌತ್ಯ ಒಪ್ಪಿದ. ಹಣ ಎಲ್ಲಿಂದ ಒಟ್ಟು ಮಾಡಬೇಕು, ಹೇಗೆ ತರಬೇಕು ಎಂದು ರಾಜ ಚಿಂತಿಸಿದ. ಧನ ಕನಕಗಳು ಇರುವುದು ಕುಬೇರನಲ್ಲಿ, ಕುಬೇರನ ಪಟ್ಟಣಕ್ಕೆ ದಾಳಿ ಇಡಬೇಕು ಎಂದು ತೀರ್ಮಾನಿಸಿದ. ಮಾರನೇ ದಿನ ಸೈನ್ಯ ಸಮೇತ ಯುದ್ಧ ಹೊರಡುವುದೆಂದು ಸಿದ್ಧತೆ ನಡೆಸಿದ. ಅಷ್ಟರಲ್ಲಿ ಮಹಾಮಂತ್ರಿ ಓಡೋಡಿ ಬಂದ. ರಾಜ, ನಿಮ್ಮ ಪರಾಕ್ರಮ ಮತ್ತು ವಚನ ಪಾಲನೆ ಕಂಡ ಕುಬೇರ ಸಂತುಷ್ಟನಾಗಿರಬೇಕು, ಹೀಗಾಗಿ ನಿಮ್ಮ ಬೊಕ್ಕಸ ತುಂಬಿ ತುಳುಕುತ್ತಿದೆ ಎಂದು ತಿಳಿಸಿದ. ಬ್ರಹ್ಮಚಾರಿ ಕೌತ್ಯ, ಈಗ ನಮ್ಮ ಬೊಕ್ಕಸದಲ್ಲಿರುವ ಎಲ್ಲ ಸುವರ್ಣ ವರಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಗುರುಗಳಿಗೆ ಕೊಡಿ ಎಂದು ರಾಜ ಸಂತೋಷದಿಂದ ಹೇಳಿದ. ಮಹಾರಾಜ, ನನಗೆ ಬೇಕಿರುವುದು 14,00,000 ಸುವರ್ಣ ವರಹಗಳು ಮಾತ್ರ, ಅದಕ್ಕಿಂತ ಹೆಚ್ಚು ಬೇಡ, ಕೌತ್ಯ ದೃಢ ಧ್ವನಿಯಲ್ಲಿ ಹೇಳಿದ. ರಾಜ ಮತ್ತು ಬ್ರಹ್ಮಚಾರಿ ಇಬ್ಬರೂ ಹಣಕ್ಕಾಗಿ ಆಸೆ ಪಡುತ್ತಿಲ್ಲ, ಇಬ್ಬರೂ ನಿರ್ಮೋಹಿಗಳು, ಇಬ್ಬರೂ ಕೊಟ್ಟ ಮಾತಿಗೆ ತಪ್ಪುವವರಲ್ಲ, ಇಬ್ಬರೂ ವಚನ ಪಾಲಕರು ಎಂದು ಪ್ರಜೆಗಳು ಮಂತ್ರಿಗಳು ಸಂತೋಷಿಸಿದರು. ಮಹಾರಾಜ ರಘು ಬ್ರಹ್ಮಚಾರಿಗೆ 14,00,000 ಸುವರ್ಣ ವರಹಗಳನ್ನು ನೀಡಿದ. ಆನೆ ಒಂಟೆಗಳ ಮೇಲೆ ಆ ಸುವರ್ಣ ವರಹಗಳನ್ನು ಹೊರಿಸಿ ಗುರುಗಳಾದ ವರತಂತು ಮಹರ್ಷಿಗಳ ಆಶ್ರಮಕ್ಕೆ ಕಳಿಸಿದ. ಇಷ್ಟೊತ್ತು ನನ್ನ ಕಥೆ ಕೇಳಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
1: ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕತೆ ಹೇಳಿದ್ನಲ್ಲ ಆದರ್ಶ್, ಅವನ ಅಣ್ಣ ಶ್ರೇಯಸ್, ಹೌದು ಇವನಂತೂ ನಮ್ಮ ರೇಡಿಯೋ ಗಿರ್ಮಿಟ್ ಪ್ರತಿ ಕಲರವದ ಕಾರ್ಯಕ್ರಮದಲ್ಲಿ ಒಂದು ಕಥೆನ ಹೇಳ್ತಾನೆ. ಅಂದಮೇಲೆ ತಮ್ಮನು ಬಹಳ ಚಂದಾಗಿ ಕತೆ ಹೇಳೋದನ್ನ ಕಲ್ತ್ಬಿಟ್ಟಿದ್ದಾನೆ. ಹೌದು, ಈ ಅಣ್ಣ ತಮ್ಮನ ಜೋಡಿ ಬಹಳ ಚಂದದ ನೋಡ್ರಿ, ಎಷ್ಟು ಚಂದ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಕಥೆ ಅಂತೂ ಇವರಿಗೆ ಅರಳು ಹುರಿದ ಹಾಗೆ. ಮುಂದಿನ ಕಾರ್ಯಕ್ರಮ ಶ್ರೇಯಸ್ನೇ ಕೊಡ್ತಾ ಇದ್ದಾನೆ. ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾನಂತೆ, ಬನ್ನಿ ಕೇಳ್ಬರೋಣ ಯಾರ ವ್ಯಕ್ತಿತ್ವದ ಬಗ್ಗೆ ಶ್ರೇಯಸ್ ಮಾತಾಡ್ತಾ ಇದ್ದಾನೆ ಅಂತ.
3: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶ್ರೇಯಸ್ ಸರ್. ನಾನು ಬಲಬಳಗ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಇವತ್ತು ನಾನು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವದ ಪರಿಚಯ ಮಾಡೋಕ್ಕೆ ಇಚ್ಛಿಸ್ತೀನಿ. ಇವತ್ತು ನಾನು ಇಬ್ಬರು ವ್ಯಕ್ತಿಗಳ ವ್ಯಕ್ತಿತ್ವ ಪರಿಚಯ ಮಾಡಿಕೊಡ್ತೀನಿ. ಅವರು ನನ್ನ ತಂದೆಯ ಸ್ನೇಹಿತರಾದ ಸುರೇಶ್ ಮಾಮ ಹಾಗೂ ಅವರ ಪತ್ನಿ ಶುಭಾ ಅತ್ತೆ. ನನ್ನ ತಂದೆಯ ಸ್ನೇಹಿತರನ್ನು ಮಾಮ ಹಾಗೂ ಅವರವರ ಪತ್ನಿಯನ್ನು ಅತ್ತೆ ಎಂದು ಕರೆಯುತ್ತೇನೆ. ಇದು ಅಪ್ಪನ ಸ್ನೇಹ ಬಳಗದ ಸೊಗಸು. ಮನುಷ್ಯ ಏನನ್ನಾದರೂ ಸಾಧಿಸಲಿ, ಸಂಪಾದಿಸಬಹುದು, ಆದರೆ ಮಾನವೀಯತೆ ಹಾಗೂ ಮನುಷ್ಯತ್ವ ಸ್ವಂತ ಗುಣದಿಂದ ಹಾಗೂ ಸ್ವಭಾವದಿಂದ ಮಾತ್ರ ಬರಲು ಸಾಧ್ಯ. ಈ ರೀತಿಯ ಎರಡು ಗುಣಗಳು ಹೊಂದಿರುವ ಸುರೇಶ್ ಮಾಮ ಹಾಗೂ ಶುಭಾ ಅತ್ತೆ, ಇವರ ಬಗ್ಗೆ ಹೇಳೋಕ್ಕೆ ಬಹಳ ಹೆಮ್ಮೆ ಆಗತ್ತೆ. ಸುರೇಶ್ ಮಾಮ ಇವರ ದೂರದ ಸಂಬಂಧಿಯೊಬ್ಬರು. ಅವರಿಗೆ ಏನೇ ಸಮಸ್ಯೆ ಇದ್ದರೂ ತನ್ನ ಸ್ವಂತ ಇಬ್ಬರು ಗಂಡು ಮಕ್ಕಳು ಇದ್ದರೂ ಸುರೇಶ್ ಮಾಮ ಅವರ ಬಳಿಯೇ ಬಂದು ಕೇಳುತ್ತಿದ್ರು. ಸುರೇಶ್ ಮಾಮ ಸಹಾಯ ಕೂಡ ಮಾಡ್ತಿದ್ರು. ಒಂದಿನ ಹೀಗೆ ತನ್ನ ಸಂಬಂಧಿ ಇವರ ಬಳಿ ಬಂದು ತನ್ನ ಮನೆಯಲ್ಲಿದ್ದ ನೋವನ್ನು ಹೇಳಿಕೊಂಡ್ರು. ಅದು ಏನೆಂದರೆ ತನ್ನ ಮಕ್ಕಳನ್ನು ಅವರನ್ನು ಒಂದೇ ಮನೆಯಲ್ಲಿ ಇರೋಕ್ಕೆ ನಿರಾಕರಿಸಿದರು. ಅವ್ರ ಸಂಬಂಧಿ ಇನ್ನೂ ದುಡಿಯುತ್ತಿದ್ದಾರೆ. ತನ್ನ ಪತ್ನಿ ಮಾತ್ರ ವಿದೇಶದಲ್ಲಿ ಇರುವ ಒಬ್ಬ ಮಗ ತನ್ನ ಹೆಂಡತಿಯ ಜೊತೆ ಇರೋಕ್ಕೆ ಅವರ ಬಳಿ ಇರಿಸ್ಕೊಂಡಿದ್ದಾರೆ. ಆದರೆ ಇವರು ಯಾವ ಕಾರಣಗಳಿಗೆ ಅಥವಾ ಹೇಗೆ ತನ್ನವರಿಂದ ಬೇರೆ ಆದರು ಎನ್ನುವ ಪ್ರಸ್ತಾಪ ಮಾಡುವುದು ಬೇಡ. ಇವರು ದಾರಿ ತೋಚದೆ ಸುರೇಶ್ ಮಾಮ ಅವರ ಮನೆಗೆ ಬಂದು ತನ್ನ ಸಮಸ್ಯೆ ಹಾಗೂ ನೋವನ್ನು ಹೇಳಿಕೊಂಡ್ರು. ತನ್ನ ತಂದೆ ತಾಯಿಯವರನ್ನು ಕೊನೆಯ ಕ್ಷಣದವರೆಗೆ ತುಂಬ ಚೆನ್ನಾಗಿ ನೋಡಿಕೊಂಡ ಸುರೇಶ್ ಮಾಮ ಅವರ ಸಂಬಂಧಿಯನ್ನು ಒಮ್ಮೆ ಜೊತೆಯಲ್ಲೇ ಅವರಿಗೆ ಬೇಕಾದಷ್ಟು ದಿನ ಇರಲು ತುಂಬು ಹೃದಯದಿಂದ ಮನೆಯಲ್ಲಿ ಇರೆದು ಹೇಳಿದರು. ಇದು ಅವರ ಶ್ರೀಮಂತ ವ್ಯಕ್ತಿತ್ವ. ಇಲ್ಲಿ ಶುಭಾತೆಯ ಪಾತ್ರ ಬಹಳ ದೊಡ್ಡದು. ಮನೆಯಲ್ಲಿ ಗಂಡನಿಗಷ್ಟೇ ಅಲ್ಲ, ತನ್ನ ಮನೆಯಲ್ಲಿರುವ ತನ್ನ ಸಂಬಂಧಿಗಳನ್ನು ಕರುಣೆ ಮಮತೆಯಿಂದ ನೋಡಿಕೊಳ್ಳುವವರು ಶುಭಾತೆ. ಯಾವುದೇ ಭೇದ ಭಾವ ಮಾಡಿ ಆ ವ್ಯಕ್ತಿ ಕೆಲಸಕ್ಕೆ ಹೋಗುವ ಮೊದಲು ಕಾಫಿ ತಿಂಡಿಯನ್ನು ಸಿದ್ಧಪಡಿಸಿ ಅವ್ರ ಕೆಲಸಗಳನ್ನ ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಪ್ರೀತಿ ಅಕ್ಕರೆಯಿಂದ ನಿರ್ವಹಿಸ್ತಾರೆ. ಸುರೇಶ್ ಮಾಮ ಅವರೇ ಹೇಳುವಂತೆ ಶುಭಾ ಅತ್ತೆಯ ಸಹಾಯದಿಂದ ಮಾತ್ರ ನೆಮ್ಮದಿಯ ಜೀವನ ಸಾಗಿಸಲು ಸಾಧ್ಯ. ಶುಭಾ ಅತ್ತೆ ತನ್ನ ತಮ್ಮ ಹಾಗೂ ನನ್ನನ್ನು ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ಒಟ್ಟಾರೆ ಈ ದಂಪತಿಯ ಉದಾರ ಮನಸ್ಸು ಪ್ರತಿಯೊಬ್ಬ ಮಗ ಮಗಳಿಗೆ ಬಂದರೆ ಎಷ್ಟು ಚಂದ. ಇಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವವನ್ನು ನಾನು ಆದರ್ಶವನ್ನಾಗಿ ಒಳಗೂಡಿಸಿಕೊಳ್ಳುತ್ತೇನೆ. ಇವರ ಬಗ್ಗೆ ಹೇಳಲು ಅವಕಾಶ ಮಾಡಿಕೊಟ್ಟ ರೇಡಿಯೋ ಕಿರ್ಮಿಟ್ ತಂಡಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಗೆಲ್ಲ ಹೇಗನ್ಸಿತ್ತು ಅಂದರೆ, ಒಬ್ಬ ಆದರ್ಶ ವ್ಯಕ್ತಿ ಬಗ್ಗೆ ಮಾತಾಡ್ರಪ್ಪ ಅಂತ ನಾವು ಮಕ್ಕಳಿಗೆ ಹೇಳಿದ ತಕ್ಷಣ ಬಹಳ ಮಂದಿ ಮಕ್ಕಳು ಏನು ಹೇಳ್ತಾ ಇದ್ರು ಅಂದರೆ, ನಾ ಗಾಂಧೀಜಿ ಬಗ್ಗೆ ಮಾತಾಡ್ತೀನಿ, ಅಥವಾ ನಾ ಇಂಥ ಸಂಗೀತಗಾರರ ಬಗ್ಗೆ ಮಾತಾಡ್ತೀನಿ, ನಾನು ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಬಗ್ಗೆ ಮಾತಾಡ್ತೀನಿ, ಧೋನಿ ಬಗ್ಗೆ ಮಾತಾಡ್ತೀನಿ, ಮತ್ತು ಸಂಗೀತಗಾರರು ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರು. ನಾನು ಶ್ರೇಯಸ್ ಹಾಗೆ ಒಂದು ವ್ಯಕ್ತಿತ್ವದ ಕುರಿತು ಕಳಿಸಿರಬಹುದು ಅಂತ ತಿಳ್ಕೊಂಡಿದ್ದೆ. ಆದರೆ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ವ್ಯಕ್ತಿನೇ ಆಗಿರಬೇಕು ಅಂತ ಏನೂ ಇಲ್ಲ. ನಮ್ಮ ಮನೆಯಲ್ಲಿರೋ ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ, ನಮ್ಮ ನೆರೆಯವರೇ ನಮಗೆ ಆದರ್ಶ ಆಗಲೂಬಹುದು. ಅದಕ್ಕೆ ಇವತ್ತು ಶ್ರೇಯಸ್ ತನ್ನ ಅಪ್ಪನ ಸ್ನೇಹಿತರ ವ್ಯಕ್ತಿತ್ವವನ್ನು ಕುರಿತು, ಅವರ ಆದರ್ಶವನ್ನು ಕುರಿತು ಬಹಳ ಸೊಗಸಾಗಿ ಮಾತಾಡ್ದ. ಮಕ್ಕಳಿಗೆ ಇಂಥ ಅರಿವನ್ನು ಮೂಡಿಸೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ. ಪಾಲಕರು ಅಷ್ಟೇ ಸೊಗಸಾಗಿ ಇವನಿಗೆ ಬೆಂಬಲ ನೀಡ್ತಾ ಇದ್ದಾರೆ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ. ಕೇಳುಗರೆ, ಇಲ್ಲಿಯವರೆಗೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮವನ್ನು ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಕ್ಕಳಿಗೂ ನಮ್ಮ ರೇಡಿಯೋ ಗಿರ್ಮಿಟ್ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ಕಲರವ ಮಕ್ಕಳ ಅಭಿರುಚಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೇಳುಗರೆ, ಕಲರವ ಈ ಮಕ್ಕಳ ಅಭಿರುಚಿ ಕಾರ್ಯಕ್ರಮವನ್ನು ಮತ್ತೆ ನೀವು ಆಲಿಸಬೇಕಾದಲ್ಲಿ ಕಲರವ ಈಗ ಗೂಗಲ್ ಮತ್ತು ಆಪಲ್ ಪಾಡ್ಕ್ಯಾಸ್ಟ್ ಅಪ್ಲಿಕೇಶನ್ಗಳಲ್ಲಿ ಲಭ್ಯವಿದೆ. ಗೂಗಲ್ ಪಾಡ್ಕ್ಯಾಸ್ಟ್ ಮತ್ತು ಆಪಲ್ ಪಾಡ್ಕ್ಯಾಸ್ಟ್ ಅಪ್ಲಿಕೇಶನ್ಗಳಲ್ಲಿ ಕಲರವ ಕಾರ್ಯಕ್ರಮವನ್ನು ಕೇಳಿ, ಅಥವಾ ಪಾಡ್ಕ್ಯಾಸ್ಟ್ಗಳಿಗಾಗಿ ನೀವು ಕೇಳುವ ಯಾವುದೇ ಪಾಡ್ಕ್ಯಾಸ್ಟ್ ಅಪ್ಲಿಕೇಶನ್ಗಳಲ್ಲಿ ಹುಡುಕಿ.

ಎಲ್ಲರಿಗೂ ನಮಸ್ಕಾರ ರೀ. ಅಂದಹಂಗ ವಿಶ್ವ ವಿನೂತನ ಕಾರ್ಯಕ್ರಮ ಕೇಳಲಿಕ್ಕೆ ತಾವೆಲ್ಲ ಕಾತರರಾಗಿ ಕಾಯ್ಲಿಕ್ಕೆ ಹತ್ತೀರಿ ಅಂತ ನನಗೆ ಗೊತ್ತು. ಯಾಕಂದ್ರೆ ಈ ಕಾರ್ಯಕ್ರಮನ ಹಂಗದ, ಪ್ರತಿ ವಾರ ಒಂದೊಂದು ಕಲಾ ಪ್ರಕಾರದ ಬಗ್ಗೆ ನಾವು ತಿಳ್ಕೋತ ಹೊಂಟೇವಲ್ಲ, ಅದಕ್ಕೆ ತಮಗೆ ಈ ವಾರ ಯಾವ್ದಿರಬಹುದು ಅನ್ನೋ ಕಾತರ ಹೆಚ್ಚಾಗಿರ್ತದ. ಹೌದು, ಅದಕ್ಕೆ ನಾನು ಭಾಳ ಬ್ಯಾರೆ ಬ್ಯಾರೆ ಮಾತಾಡ್ಕೋದ್ ಕೂಡಂಗಿಲ್ಲ, ಆದಷ್ಟು ಲಘುನ ಈ ಕಾರ್ಯಕ್ರಮ ಚಾಲು ಮಾಡಿಬಿಡ್ತೇನೆ. ನಮ್ ಕರ್ನಾಟಕ ಅಂದ ಕೂಡ್ಲೆ ನಮ್ಮ ತಲಿ ಒಳಗ ಬರೋ ವಿಚಾರ ಏನ್ಪಾ ಅಂತಂದ್ರ ಸಾಂಸ್ಕೃತಿಕ ಕಲೆಗಳ ತವರೂರು ಅಂತ. ಅದಕ್ಕ ಕಾರಣನೂ ಅದ, ಏನಂದ್ರ ಜಾನಪದ ಕಲೆ ಆಗಿರ್ತಕ್ಕಂಥ ಹಾಡುಗಳು, ನೃತ್ಯ, ಕ್ರೀಡೆಗಳು, ಜಾನಪದ ವೃತ್ಯಗಳಾದ ವೀರಗಾಸೆ, ಡೊಳ್ಳು ಕುಣಿತ, ಕೋಲಾಟ, ಕಂಸಾಳೆ, ಇನ್ನು ಹಿಂಗ ಬಹಳ ಬ್ಯಾರ್ ಬ್ಯಾರೆ ಸಾಂಸ್ಕೃತಿಕ ಕಲೆಗಳ ತವರೂರು ನಮ್ಮ ಕರ್ನಾಟಕ. ಆದ್ರ ಇತ್ತೀಚೆಗೆ ಏನಾಗ್ಲಿಕ್ಕೆ ಹತ್ತದಂದ್ರ ಈ ಸಾಂಸ್ಕೃತಿಕ ಕಲೆಗಳು ಕೇವಲ ಉತ್ಸವದೊಳಗೆ ಮಾತ್ರ ಕಂಡು ಬರ್ಲಿಕ್ಕೆ ಹತ್ತಾವ. ಅದೇನೇ ಇರ್ಲಿ, ಅವುಗಳನ್ನ ಉಳಿಸಿ ಬೆಳೆಸೋದು ನಮ್ ಜವಾಬ್ದಾರಿ ಅದ. ಅದಕ್ಕೆ ಮಹತ್ವದ ಸ್ಥಾನ ಕೊಡ್ಬೇಕಂದ್ರ ನಾವು ಆ ಕಲಾ ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಬೇಕಾಗ್ತದ. ಅದಕ್ಕಂತ ಇವತ್ ನಾನೊಂದು ಮತ್ತೊಂದು ಕರ್ನಾಟಕದ ಸಾಂಸ್ಕೃತಿಕ ಕಲಾ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥ ಗೊರವರ ಕುಣಿತ ಇದ್ರ ಬಗ್ಗೆ ಹೇಳ್ತೀನಿ. ಅಂದಹಂಗ ಗೊರವರ ಕುಣಿತ ಕರ್ನಾಟಕದ ಕುರುಬ ಜನಾಂಗದವರು ಮಾಡತಕ್ಕಂಥ ಒಂದು ಸಾಂಪ್ರದಾಯಿಕ ನೃತ್ಯ ಕಲೆ. ಕುರುಬ ಗೌಡರು ಮೈಲಾರಲಿಂಗ ದೇವರ ಭಕ್ತರಾಗಿದ್ರಂತ. ಪುರುಷರು ದೀಕ್ಷೆಯನ್ನ ಪಡ್ಕೊಂಡಿರ್ತಾರ, ಅಥವಾ ಗೊರವ ಸಂಪ್ರದಾಯವನ್ನ ಅನುಸರಿಸಲಿಕ್ಕೆ ಪಣ ತೊಟ್ಟುಕೊಂಡಿರ್ತಾರೆ. ಅಂಥ ದೀಕ್ಷೆಯನ್ನ ಮದುವೆಗೆ ಮುಂಚಿತವಾಗಿ ಕೊಡ್ತಾರೆ. ಅವರು ತಮ್ಮ ಇಡೀ ಜೀವನವನ್ನ ಮೈಲಾರಲಿಂಗನಿಗೆ ಅಥವಾ ಗೊರವ ನೃತ್ಯಕ್ಕೆ ಮುಡಿಪಾಗಿಟ್ಟಿರ್ತಾರಂಥ. ಅಂಥ ಒಂದು ಕಲಾ ಪ್ರಕಾರ ಈ ಗೊರವರ ಕುಣಿತ. ಈ ಗೊರವರು ಅಂದ ಕೂಡಲೇ ಅವ್ರ ವೇಷಭೂಷಣ ತಮ್ಗೆಲ್ಲ ಕಣ್ಮುಂದು ಬಂದಿರ್ಬೇಕಲ್ಲ. ಹಾ, ಬಹಳ ವಿಚಿತ್ರ ಅನ್ನಿಸ್ತದ ನೋಡ್ರಿ ಇವ್ರ ಒಂದು ವಸ್ತ್ರಗಳನ್ನ ನೋಡಿದಾಗ, ಒಂಥರ ಏನೋ ಆಕರ್ಷಕವಾಗಿರ್ತಾವ. ತಲೆ ರುಮಾಲಿನ ಮೇಲೆ ಕರಡಿ ಚರ್ಮ, ಬಿಳಿ ಅಥವಾ ಹಳದಿ ಬಣ್ಣದ ಪಂಚೆ ಅಥವಾ ಕಚ್ಚೆ ಹಾಕಿಬಿಟ್ಟಿರ್ತಾರ. ಫುಲ್ ತೋಳಿಂದು ಅಂದ್ರ ತುಂಬು ತೋಳಿನ ಜುಬ್ಬ ಧರಿಸ್ಕೊಂಡಿರ್ತಾರ. ಬಲಗೈಯೊಳಗ ನಾಗಬೆತ್ತ ಮತ್ತೆ ಎಡಗೈಯಲ್ಲಿ ಡಮರು ಹಿಡ್ಕೊಂಡಿರ್ತಾರ. ಹಣಿಗೆ ವಿಭೂತಿನೂ ಹಚ್ಚಿಕೊಂಡಿರ್ತಾರ. ಅಷ್ಟೇ ಅಲ್ಲ, ಕಣ್ಣಿನ ಸುತ್ತಮುತ್ತಲ ಬಿಳಿ ಮತ್ತೆ ಕೆಂಪು ವರ್ಣದ ವೃತ್ತಗಳನ್ನ ಬಳಕೊಂಡಿರ್ತಾರ. ಕಣ್ಣನ್ನ ದೊಡ್ಡ ದೊಡ್ಡದಾಗಿ ತೆಗಿತಾ ಹುಬ್ಬುಗಳನ್ನ ಏರಿಸ್ತಾ ಇವರು ಕುಣಿತ ಇದ್ರೆ ನೋಡೋರಿಗೆ ತುಂಬಾ ಭಯ ಅನಿಸ್ಬಿಡ್ತದ. ಹಂಗಿರ್ತದ ಇವ್ರ ವೇಷಭೂಷಣ. ಅಂದಂಗ ಇವರು ಯಾವ ಹಾಡುಗಳನ್ನ ಹಾಡ್ತಾರ ಅಂತ ನಿಮಗ ಗೊತ್ತೇನ? ಹಾ, ಮೈಲಾರಲಿಂಗ, ಮಂಟೇಸ್ವಾಮಿ ಮತ್ತ ಮಹದೇಶ್ವರನ ಕತೆಗಳನ್ನ ಇವರು ಹಾಡಿನ ರೂಪದೊಳಗ ಹಾಡ್ತಿರ್ತಾರ. ಮತ್ತ ಈ ಗೊರವರ ಕುಣಿತ ಅಂತ ಏನ್ ನಾ ಹೇಳಿಕತ್ತೇನಿ ಅದು ಹಂಗ ಹಿಂಗ ಬಂದಿದ್ದಲ್ಲ, ಇದು ಧರ್ಮದ ಹಿನ್ನೆಲೆ ಒಳಗೆ ಬಂದಿರತಕ್ಕಂಥದ್ದು. ಗೊರವ ಕಲಾವಿದರ ವೇಷ ಭೂಷಣ ಈ ಕಲೆ ಅತ್ಯಂತ ಪ್ರಾಚೀನವಾಗಿರೋದು ಅನ್ನೋದನ್ನ ಹೇಳ್ತಾವ. ಮತ್ತ ಈ ಕಲೆ ಬಗ್ಗೆ ಈಗ ಹೊಸದಾಗೇನು ನಾವು ಕೇಳಲಿಕ್ಕೆ ಹತ್ತಿಲ್ಲ. ಪುರಾಣದ ಕಥಿ ಒಳಗ ಕೂಡ ಈ ಗೊರವರ ಕುಣಿತದ ಸಾಂಸ್ಕೃತಿಕ ಕಲೆ ಬಗ್ಗೆ ಸಾಕಷ್ಟು ನೋಟಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ. ಯಾಕಂದ್ರ ಗೊರವರ ವರ್ತನೆಗಳಲ್ಲಿನ ಮೃಗೀಯತೆ ಪ್ರಾಚೀನತೆಯನ್ನ ಹೇಳಿದ್ರೆ ಅದರ ಹಿಂದಿನ ಪುರಾಣ ಅವರ ಪ್ರಾಚೀನ ಕಥೆಯನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಕ್ಷಿಯಾಗಿದ. ಈಗ ಗೊರವರ ಕುಣಿತ ಅಂತ ಹೇಳಿಕತ್ತೇನಲ್ಲ, ಅದರದ ಹಿನ್ನೆಲೆ ಕಥೆ ಏನು ಅಂತ ಮತ್ತೆ ತಿಳ್ಕೊಳ್ಬೇಕಲ್ಲ, ಇಲ್ಲಾಂದ್ರ ಅರ್ಧಂಬರ್ಧ ತಿಳ್ಕೊಂಡಂಗ ಆಗ್ತದ. ಅದಕ್ಕ ಆ ಕಥೆ ಏನು, ಅದ್ರ ಹಿನ್ನೆಲೆ ಏನು, ಈ ಗೊರವರ ಕುಣಿತದ ಅಥವಾ ಗೊರವರ ಕಲಾ ಪ್ರಕಾರ ಅಂತ ಏನು ಕರೀಲಿಕತ್ತೇವಿ ಅದ್ರ ಹಿನ್ನೆಲೆ ಏನು ಅಂತ ಒಂದಿಷ್ಟು ನಾವು ತಿಳ್ಕೊಳ್ಳೋಣಂತ. ಇಲ್ಲಿ ಮಣಿ ಅಸುರ ಮತ್ತೆ ಮಲ್ಲಾಸುರ ಅಂತ ಇಬ್ರು ತಪಸ್ ಮಾಡ್ಲಿಕ್ಕೆ ಕೂತಿದ್ರು. ಅದು ಶಿವನನ್ನ ಧ್ಯಾನ ಮಾಡ್ಕೋತ ತಪಸ್ ಮಾಡ್ತಾ ಇದ್ರು. ಸರಿ, ಅವರು ಒಂದು ವರ ಬೇಡೋ ಸಲುವಾಗಿ ತಪಸ್ ಮಾಡ್ಲಿಕ್ಕೆ ಹತ್ತಿದ್ರಂತ. ಏನ್ ವರ ಗೊತ್ತೇನ್ರಿ? ಇವರು ಏನ್ ವರ ಕೇಳಲಿಕ್ಕೆ ತಪಸ್ ಮಾಡ್ಲಿಕ್ಕೆ ಹತ್ತಿದ್ರು ಅಂತ ನೀವು ಕೇಳಿದ್ರ ಖರೇನೂ ಬೆರಗಾಗಿ ಹೋಗ್ತೀರಿ. ನಮಗ ಯಾರಿಂದ್ಲೂ ಮರಣ ಆಗಬಾರದು ಅಂತ ವರ ಬೇಡ್ಲಿಕ್ಕೆ ತಪಸ್ಸಿಗೆ ಕೂತಿರ್ತಾರ. ಸರಿ, ಶಿವ ಪ್ರತ್ಯಕ್ಷ ಆಗಿ ಶಿವನಿಂದನೇ ಈ ವರನ ಪಡ್ಕೊಳ್ತಾರೆ.
ಯಾರು? ಮಣಿ ಅಸುರ ಮತ್ತೆ ಮಲ್ಲಾಸುರ ಇವರು. ಆದ್ರೆ ತುಂಬಾ ಧ್ಯಾನದಿಂದ ಕುಳಿತು ಶಿವನನ್ನ ಆರಾಧಿಸ್ತಾ ಶಿವನ ಧ್ಯಾನದಲ್ಲೇ ಮುಳುಗಿ ಅವನನ್ನ ಪ್ರತ್ಯಕ್ಷವಾಗಿ ಕಣ್ತುಂಬ ನೋಡಿದ ಈ ಇಬ್ರು ವರನ ಪಡ್ಕೊಂಡ ತಕ್ಷಣ ಶಿವ ಅವನ ಭಕ್ತಿಗೆ ಮೆಚ್ಚಿ ಈ ವರನ ಕೊಟ್ಟು ಬಿಟ್ಟ. ಆದ್ರೆ ಮುಂದ ಈ ಇಬ್ರು ಅಸುರರು ಲೋಕಕ್ಕೆಲ್ಲ ಕಂಟಕಪ್ರಾಯರಾದ್ರು. ಆದ್ರೆ ಈ ಅಸುರರೇ ಹೀಗಿದ್ದಾಗ ಶಿವ ಅದರಲ್ಲೂ ದೇವ್ರು ಆತನಿಗೆ ಗೊತ್ತಿರಲ್ವಾ ಇವ್ರು ಹೆಂಗಂತ ಹೇಳಿ, ಅದಕ್ಕ ಇದನ್ನ ಮೊದಲೇ ಕಂಡ್ಕೊಂಡಿದ್ದ ಶಿವ ಏನ್ ಮಾಡ್ದ ಅಂದ್ರ, ಕರಡಿ ಕೂದಲಿನ ಕುಲಾವಿ ಕರಿ ಕಂಬಳಿಯ ನಿಲುವಂಗಿ ವೇಷ ಧರಿಸಿಕೊಂಡು ಬಂದು ಇವರಿಬ್ಬರನ್ನ ಸಂಹಾರ ಮಾಡ್ದ. ಅವತ್ತು ಶಿವ ಏನ್ ಧರಿಸಿದ್ನಲ್ಲ ಈ ವೇಷ ಮತ್ತೆ ಮೈಲಾರ ಲಿಂಗನ ರೂಪ ಏನ್ ಅವನು ಧರಿಸಿದ, ಅದೇ ವೇಷ ಗೊರವರ ಶೈಲಿಯಾಗಿ ಮುಂದುವರಿತಾ ಬಂತು. ಇದು ಈ ವೇಷಭೂಷಣದ ಹಿನ್ನೆಲೆಯ ಕಥೆ. ಸರಿ, ಆದ್ರೆ ಭಾರತೀಯ ಸಂಸ್ಕೃತಿಯ ಸಂದರ್ಭದಲ್ಲಿ ಈ ಅಸುರರ ಸೃಷ್ಟಿ, ಅವರು ಚಿರಂಜೀವತ್ವವನ್ನು ಪಡೆದು ಮತ್ತೆ ನಂತರ ಶಿವನಿಂದಲೋ ವಿಷ್ಣುವಿನಿಂದಲೋ ಅಥವಾ ಶಕ್ತಿಯಿಂದಲೋ ಸಂಹರಿಸಲ್ಪಡೋದು ನೂರಾರು ಬಾರಿ ಪುನರಾವರ್ತಿತ ಆಗೇ ಆಗ್ಯದ. ಇದನ್ನ ನಾವು ನೋಡೇ ನೋಡ್ತೀವಿ. ಆದ್ರೆ ಇದು ಅಷ್ಟೇ ಗಮನಿಸಬೇಕಾದ ಅಂಶ ಕೂಡ ಹೌದು. ಆದ್ರೆ ಈ ಅಸುರರು ಯಾಕೆ ಚಿರಂಜೀವತ್ವವನ್ನ ಪಡಿಲಿಕ್ಕೆ ಇಚ್ಛಿಸ್ತಾ ಇದ್ರು? ಯಾಕಂದ್ರೆ ಅವರೊಳಗೆ ಅತೀವವಾದ ಜೀವಭಯ ಇರ್ತಾ ಇತ್ತು. ಇದೇ ಅಸುರರು ಚಿರಂಜೀವತ್ವವನ್ನು ಪಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ರು ಅನ್ನೋದಕ್ಕೆ ಒಂದು ಸಂಕೇತ. ಆ ಜೀವಭಯ ಯಾರಿಂದ ಎಂಬುದು ಕೂಡ ಸ್ಪಷ್ಟ. ಅದು ಇಂದ್ರಾದಿ ವೇದ ದೇವತೆಗಳಾದ ಸುರರಿಂದಲೇ ಎಂಬುದಕ್ಕೆ ಕೂಡ ನಮ್ಮ ಪುರಾಣ ರಾಶಿಯಲ್ಲಿ ವಿಪುಲವಾದ ಮಾಹಿತಿ ಸಿಗೋದನ್ನ ನೀವೆಲ್ಲ ನೋಡಿ ನೋಡ್ತೀರಿ. ಇನ್ನೊಂದು ಕಡೆ ಏನಪ್ಪಾ ಅಂದ್ರ, ಗೊರವರ ಮೂಲ ಮೈಲಾರಲಿಂಗ ಅಂತಾನೆ ಹೇಳ್ತಾರೆ. ಇವನನ್ನ ಮಹಾರಾಷ್ಟ್ರದಲ್ಲಿ ಖಂಡೋಬಾ ಅಂತ ಕರೀತಾರ. ಈ ಮೈಲಾರಲಿಂಗ ಕೂಡ ದ್ರಾವಿಡ ಸಂಸ್ಕೃತಿಯಲ್ಲಿನ ಪ್ರಧಾನ ಧಾರೆಯ ಶಿವನೆಂಬ ಬಗ್ಗೆ ಸಕಾರಣವಾದ ಸಂದೇಹ ಕೂಡ ಇತ್ತಂತೆ. ಯಾಕಂದ್ರ ಶಿವ ದ್ರಾವಿಡರ ಪ್ರಾಚೀನ ಕೋ ಅಂದ್ರೆ ಪೂರ್ವಿಕ ಪಿತೃವಿನ ಸಂಕೇತವಾಗಿದ್ರೂ ದ್ರಾವಿಡ ಪೂರ್ವ ಸಂಸ್ಕೃತಿಗೆ ಸಂಬಂಧಿಸಿದ ಲಿಂಗ ಶಿವನಿಗಿಂತಲೂ ಹೆಚ್ಚು ಪ್ರಾಚೀನ ಅಂತ ಹೇಳ್ತಾರೆ. ಹೀಗಾಗಿ ಮೈಲಾರ ಲಿಂಗ ಶಿವ ಪೂರ್ವದ ಸ್ಥಳೀಕ ದೈವತವಾಗಿದ್ದಿರಲೂಬಹುದು ಅಂತ ಕೂಡ ಹೇಳ್ತಾರೆ. ಇನ್ನೊಂದೇನಪ್ಪ ವಿಶೇಷ ಒಂದು ಮಾಹಿತಿ ಅಂತಂದ್ರ, ಪ್ರೋಟೋ ಆಸ್ಟ್ರಾಲಾಯ್ಡ್ ಜನಾಂಗ ಅಂತ ಒಂದು ಕುರುಬ ಜನಾಂಗ ಇದೆ. ಆ ಜನಾಂಗದವರು ಆ ಲಿಂಗದ ಆರಾಧಕರಾಗಿದ್ದು ಕಾಲಾನುಕ್ರಮೇಣ ಅದು ನಾನಾ ಬದಲಾವಣೆಗಳಿಗೆ ಒಳಪಟ್ಟು ಹಲವು ಸಂಸ್ಕೃತಿಗಳೊಂದಿಗೆ ಸಂಗೋಪಿತಗೊಂಡು ಬಹುಶಃ ಇವತ್ತಿನ ಈ ಸ್ವರೂಪದಲ್ಲಿ ನೆಲೆ ಆಗಿರಬಹುದು ಅಂತ ಕೂಡ ಹೇಳ್ತಾರೆ. ಅದೇನೇ ಇರಲಿ, ಇವುಗಳ ಬಗ್ಗೆ ಯಾವಾಗಿದ್ರೂ ಸಂಶೋಧನೆಗಳು ನಡೀತಾನೆ ಇರ್ತದ. ಅವುಗಳ ಬಗ್ಗೆ ಹೊಸ ಹೊಸ ಸಂಶೋಧನೆಗಳು ಬಂದಂಗ ನಾವು ಹೆಚ್ಚಿನ ವಿಷಯಗಳನ್ನು ತಿಳ್ಕೋತ ಹೋಗೋಣಂತೆ. ಇನ್ನ ಈ ಗೊರವರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದ್ರ, ಗೊರವರು ಮೈಲಾರ ಲಿಂಗನ ಹೆಸರಿನೊಳಗ ದೀಕ್ಷೆ ಪಡೆದು ಗುಡ್ಡರಾಗಿರ್ತಾರ. ಇತ್ತೀಚೆಗೆ ನಾವು ನೋಡಬಹುದಾದ್ರ ಅಂದ್ರೆ ಕೆಲವು ಬದಲಾವಣೆಗಳು ಕೂಡ ಆಗ್ಯಾವಂತ. ಅದರ ಪ್ರಕಾರ ಹೇಳೋದಾದ್ರ, ಕುರುಬ್ರಷ್ಟೇ ಅಲ್ಲದೆ ನಾಯಕರು ಉಪ್ಪಾರರು ಮತ್ತೆ ದಲಿತ ವರ್ಗದವರು ಕೂಡ ಗೊರವರ ಕುಣಿತವನ್ನ ಆಚರಿಸ್ತಾರ ಅಂತ ತಿಳಿದು ಬಂದದ. ಗೊರವರನ್ನ ದಕ್ಷಿಣ ಭಾಗದಲ್ಲಿ ಗೊರವ, ಗೊಗ್ಗಯ್ಯ, ಗಡಬಡ್ಡಯ್ಯ ಹಿಂಗ ಬ್ಯಾರ್ಬ್ಯಾರೆ ಹೆಸರಿನೊಳಗ ಕರೀತಾರ. ಇನ್ನು ಉತ್ತರ ಕರ್ನಾಟಕದೊಳಗ ಗ್ವಾರಪ್ಪ, ಒಗ್ಗ, ವಾಘ್ಯ ಹೀಗೆ ಅಲ್ಲೂ ಬೇರೆ ಬೇರೆ ಹೆಸರುಗಳಿಂದ ಕರೀತಾರಂತ. ತಲೆ ಮೇಲೆ ಕರಡಿ ಕೂದಲಿನ ಕುಲಾವಿ, ಕರಿಯ ಕಂಬಳಿಯ ನಿಲುವಂಗಿ, ಎದಿ ಭಾಗದ ಮ್ಯಾಲೆ ಅಡ್ಡಡ್ಡಲಾಗಿ ಇಂಗ್ಲಿಷ್ನೊಳಗ ಎಕ್ಸ್ ಇರ್ತದಲ್ಲ ಹಂಗ ಅಡ್ ಗೆರಿ ಅಂದ್ರ ಖಾಟಿದ್ದಂಗ ಗೆರಿ ರೀತಿ ಒಳಗ ಕವಡೆ ಸರಗಳ ಪಟ್ಟಿ, ಹೆಗಲ ಮ್ಯಾಲೆ ಜೋಳಗಿ ಮತ್ತ ದೋಣಿ ದೋಣಿ ಆಕಾರದ ಹಿತ್ತಾಳೆ ಒಂದು ಬಟ್ಲ್ ಇರ್ತದ ಅದನ್ನ ಹಾಕೊಂಡಿರ್ತಾರ. ಅದ್ರ ಜೊತೆಗೆ ಭಂಡಾರದ ಚೀಲ, ಭಂಡಾರ ಅಂದ್ರೆ ಗೊತ್ತಲ್ಲ ಮೈಲಾರ ಲಿಂಗನ ವೀರ್ಯದ ಸಂಕೇತವಾದ ಹರಿಷಣ ಅಂತ ಕರೀತಾರ. ಆಮೇಲೆ ಒಕ್ಕಳ ಗಂಟೆ, ತ್ರಿಶೂಲ, ನಾಗಬೆತ್ತ, ಬಲಗೈಯೊಳಗ ಡಮರು, ಎಡಗೈಯೊಳಗ ಕೊಳಲು, ಹಣಿಯೊಳಗ ಒತ್ತೊತ್ತಾಗಿ ಬಳಿದ ವಿಭೂತಿ ಮತ್ತ ಕುಂಕುಮದ ಬೊಟ್ಟು, ಅದರ ಜೊತೆಗೆ ಕೆಲವೊಮ್ಮೆ ಮುಖ ತುಂಬಾ
ಮತ್ತು ಕಣ್ಣಿನ ಸುತ್ತಲೂ ಕೂಡ ಹೆದರಿಕೆ ಆಗೋ ರೀತಿ ಒಳಗೆ ಬಣ್ಣನ ಹಚ್ಚಿಕೊಂಡಿರ್ತಾರ. ಹಿಂಗೆ ಮುಖದ ತುಂಬ ವಿಭೂತಿನ ಲೇಪಿಸಿಕೊಂಡಂತೆಯೇ ಕಾಣಿಸುವ ನೂರಾರು ಆದಿಮ ಬುಡಕಟ್ಟುಗಳಿರುವುದನ್ನು ನಾವು ಆಫ್ರಿಕಾದಿಂದ ಹಿಡಿದು ಮಲೇಷ್ಯಾ, ಇಂಡೋನೇಷ್ಯಾ, ಪಪುವಾ, ನ್ಯೂಗಿಸಿ, ಆಸ್ಟ್ರೇಲಿಯಾದ ಆದಿವಾಸಿಗಳವರೆಗೆ ನಾವು ಈ ರೀತಿಯ ಒಂದು ವೇಷಭೂಷಣವನ್ನು ನೋಡ್ಲಿಕ್ಕೆ ಸಿಗ್ತದ. ಸರಿ, ಹಂಗಾರ ಇವರು ಹೆಂಗ ಕುಣ್ಕೋತ್ ಹೋಗ್ತಾರ ಅದು ಬಹಳ ಮುಖ್ಯದ ಅಲ್ಲ. ಹಾ, ನೋಡೋಣ ಬರ್ರಿ ಮತ್ತ ಹೆಂಗ ಕುಣ್ಕೋತ್ ಹೋಗ್ತಾರ, ಹೆಂಗ ಹೆಜ್ಜೆ ಹಾಕ್ತಾರ ಅಂತ ಸ್ವಲ್ಪ ತಿಳ್ಕೊಂಡ್ ಬಿಡೋಣ. ಇವರು 10-12 ಮಂದಿಯ ಒಂದು ತಂಡ ಇರ್ತದ, ಅಂದ್ರ ಒಂದು ಗುಂಪು. ಕೊಳಲು ಊದ್ಕೋತ್ ಹೊಂಟಿರ್ತದ, ಡಮರುಗವನ್ನ ಬಾರಿಸ್ಕೋತ ಹೆಜ್ಜೆನ ಹಿಂದೊಮ್ಮೆ ಮುಂದೊಮ್ಮೆ ಹಿಂದೊಮ್ಮೆ ಮುಂದೊಮ್ಮೆ, ಆದಿಮ ಶೈಲಿ ಅಂತ ಕರೀತಾರೆ ಇದಕ್ಕ, ಹಿಂದ ಮುಂದ ಹೆಜ್ಜೆ ಹಾಕೋದಕ್ಕ. ಆ ಶೈಲಿ ಒಳಗ ಕುಣಿತಿರ್ತಾರ. ಅಷ್ಟೇ ಅಲ್ಲ, ಇದ್ರ ಜೊತೆಗ ಗಿರ್ಕಿ ಹೊಡೆಯೋದಂತ, ಮಂಡಲಾಕಾರವಾಗಿ ಸುತ್ತೋದಂತ, ಕರಡೆ ಕೂದಲಿನ ಕುಲಾವಿಗಳನ್ನ ಮಧ್ಯದಲ್ಲಿಟ್ಟುಕೊಂಡು ಅದ್ರ ಸುತ್ತಲ ಕುಣಿಯೋದು, ಹಿಂದ ಭಾಳ ಬ್ಯಾರ್ಬ್ಯಾರೆ ಥರದೊಳಗ ಬ್ಯಾರ್ಬ್ಯಾರೆ ಶೈಲಿ ಒಳಗ ಪ್ರದರ್ಶನ ಕೊಟ್ಕೋತ್ ಹೊಂಟಿರ್ತಾರ. ಇನ್ನ ಡಮರುಗ ಮತ್ತ ಕೊಳಲಿನ ಹೊರತಾಗಿ ಗೊರವರ ಕುಣಿತಕ್ಕ ಬೇರೆ ಹಿಮ್ಮೇಳದ ವಾದ್ಯ ಅಂತ ಯಾವುದೂ ಇರಂಗಿಲ್ಲ. ಮೈಲಾರ ಲಿಂಗನ ಒಕ್ಕಲುಗಳು ಆಚರಿಸುವ ಮಣೇವು ಎಂಬ ಸೇವೆಯಲ್ಲಿ ಗೊರವರು ಆಹ್ವಾನಿತರಾಗಿ ಕುಣಿತ ಪ್ರದರ್ಶಿಸಿ ದೋಣಿಯಲ್ಲಿ ಹಾಕಲಾಗುವ ರಾಸಾಯನ ಹಾಗೂ ಇನ್ನಿತರ ತಿಂಡಿ ಮತ್ತು ಕೆಲವೊಮ್ಮೆ ತರಕಾರಿಗಳನ್ನ ಅಂದ್ರೆ ಕಾಯಿಪಲ್ಯಗಳನ್ನ ಹೆಂಗ್ ತಿಂತಾರೆ ಗೊತ್ತೇನ್ರಿ? ಈ ನಾಯಿಗಳೆಲ್ಲ ಬಾಯಿ ಹಚ್ಚಿ ತಿಂತಾವಲ್ಲ, ನಾಯಿ ಬೆಕ್ಕು ಪ್ರಾಣಿಗಳು, ಹಂಗ ಕಚ್ಚಾಡು ಥರ ಭಂಗಿ ಒಳಗ ಅಥವಾ ಈ ನಾಲ್ಕು ಕಾಲಿನ ಪ್ರಾಣಿಗಳು ತಿನ್ನೋ ಅಂತ ರೀತಿ ಒಳಗ ಬಾಯಿಂದ ತಿನ್ಕೋತ ತಿನ್ನೋ ರೀತಿ ಒಳಗ ಅಭಿನಯಿಸ್ತಾ ಇರ್ತಾರ. ಇದನ್ನ ದೋಣಿ ಸೇವೆ ಅಂತ ಕರೀತಾರಂತ ನೋಡ್ರಿ. 12 ವರ್ಷವಾದ ನಂತರ ಗೊರವರಾಗಲಿಚ್ಛಿಸುವವರಿಗೆ ಗೊರವ ದೀಕ್ಷೆ ಕೊಡ್ತಾರೆ, ಅದಕ್ಕಿಂತ ಮುಂಚೆ ಕೊಡಂಗಿಲ್ಲ. ಹೆಂಗಂದ್ರ 4 ಕಲಶಗಳ ಮಧ್ಯೆ ದಾರದ ಸೂತ್ರ ನಿರ್ಮಾಣ ಮಾಡಿ ಗೊರವ ದೀಕ್ಷೆ ಪಡೆಯುವವನನ್ನ ಕೂರಿಸ್ತಾರಂತ. ಆಮೇಲೆ ಅವನಿಗೆ ತಿಳುವಳಿಕೆ ಹೇಳ್ತಾರ, ಕೊರಳಿಗೆ ಕವಡಿ ಸರ ಹಾಕೋದ್ರ ಮೂಲಕ ಗುಡ್ಡ ಅಂತ ಹೇಳಿ ಅವನಿಗೆ ಘೋಷಣೆ ಮಾಡ್ತಾರ. ಅದರಲ್ಲೂ ಮಂಟೇಸ್ವಾಮಿಯ ಒಕ್ಕಲು, ಮಾಲೂರಯ್ಯನ ಒಕ್ಕಲು, ವೀರೇಶ್ವರನ ಒಕ್ಕಲು, ಪಾರ್ವತಿಯ ಒಕ್ಕಲು ಅಂಥೇಳಿ ಬಹಳ ಬ್ಯಾರ್ಬ್ಯಾರೆ ಭಾಗಗಳದಾವಂತ. ಆಮೇಲೆ ಏನ್ ಮಾಡ್ತಾರೆ ಗೊತ್ತ? ಹಿತ್ತಾಳಿಯ ದೋಣಿ ಮತ್ತೆ ಜೋಳಿಗೆ ಕೊಟ್ಟು ಮರಿ ಪೂಜೆ ಮಾಡ್ತಾರ. ಅಂದ್ರ ಆತ 4 ಮನೆಯಲ್ಲಾದ್ರೂ ಭಿಕ್ಷೆ ಎತ್ತಬೇಕು ಅಂತ ಹೇಳ್ತಾರ. ಮೈಲಾರ ಗುಡ್ಡದಲ್ಲಿ ಕಾರ್ತಿಕ ಮಾಸದಲ್ಲಿ ನಡೀತಕ್ಕಂಥ ಜಾತ್ರೆ ಒಳಗ ಪೂಜಾರಿ ಗೊರವ ಎಣ್ಣೆ ಸವರಿದ ಕಂಬ ಏರಿ ಕಾರ್ಣಿಕ ಅಂದ್ರ ವರ್ಷಕ್ಕೊಮ್ಮೆ ಭವಿಷ್ಯ ನುಡಿತಾರಲ್ಲ, ಹಾ ನಿಮ್ಗೆಲ್ಲ ಗೊತ್ತಿರ್ಬೇಕದು. ಹಾ, ಅದ ಕಾರ್ಣಿಕ ಅಂತ ಕರೀತಾರ ಅದಕ್ಕ, ಭವಿಷ್ಯ ಹೇಳೋದಕ್ಕ. ಹಂಗ ಭವಿಷ್ಯ ನುಡಿಯೋದ್ರ ಬಗ್ಗೆ ಭಕ್ತರಲ್ಲಿ ಅಚಲವಾದ ನಂಬಿಕೆ ಇರೋದು ಇವತ್ತಿಗೂ ನಾವು ನೋಡ್ತೇವಿ. ಅಂದಂಗ ಮೊನ್ಮೊನ್ನೆ ಕೂಡ ಟಿವಿ ಒಳಗೆಲ್ಲ ತೋರಿಸಿದ್ರು, ಕಾರ್ಣಿಕ ಹೇಳ್ತಾರ ಕಾರ್ಣಿಕ ಹೇಳ್ತಾರ, ಈ ವರ್ಷದ ಭವಿಷ್ಯ ಹೆಂಗದ ನಮ್ಮ ದೇಶದೊಳಗ ಅಂತ ಹೇಳ್ತಾರ ಅಂತ ಕಾಯ್ಕೋತ್ ಕೂತು ಕೇಳ್ತಿರ್ತಾರ. ಅವರು ಮ್ಯಾಲ್ ಹತ್ತಿ 1-2 ಸೆಕೆಂಡಿಗಂದ್ರ ಆ ಭವಿಷ್ಯ ಹೇಳಿ ಮುಗಿಸಿಬಿಡ್ತಾರ, ಅಲ್ಲಿಂದ ಜಿಗಿದು ಬಿಡ್ತಾರ. ಅಬ್ಬಾ, ಇದನ್ನ ನೋಡಿದಾಗ ನನ್ನ ಮೈಯೆಲ್ಲ ಜುಮ್ ಅಂದ್ಬಿಟ್ಟಿತ್ತು. ಹಂಗ ಇದೇನೋ ಒಂಥರ ವಿಶೇಷ ರೀತಿ ಒಳಗೆ ನಡೀತಕ್ಕಂಥ ಗೊರವರ ಸಂಪ್ರದಾಯ, ಅದರೊಳಗ ಬಹಳ ಭಕ್ತರಿಗೆ ನಂಬಿಕೆನೂ ಕೂಡ ಅದ. ಹಂಗಾದ್ರ ಇದು ಎಲ್ಲೆಲ್ಲಿ ಹೆಚ್ಚು ಕಂಡು ಬರ್ತದ ಇದು ಸ್ವಲ್ಪ ನಮ್ಗೆ ತಿಳಿಬೇಕಲ್ಲ. ಹಾ ಹೇಳ್ತೇನೆ ಕೇಳ್ರಿ. ಧಾರವಾಡ, ಬೀದರ್, ಕಲಬುರಗಿ, ಬೆಳಗಾವಿ, ಶಿವಮೊಗ್ಗ, ಮೈಸೂರು, ಮಂಡ್ಯ ಅಷ್ಟೇ ಯಾಕ, ನಮ್ಮ ಬೆಂಗಳೂರು ಸಿಟಿ ಒಳಗೂ ಕೂಡ ಮೈಲಾರ ಲಿಂಗನ ಕ್ಷೇತ್ರಗಳಿಗೆ ಸಂಬಂಧಿಸಿದಂಗ ಅಲ್ಲೆಲ್ಲ ಗೊರವರಾದಾರ. ಅವರೆಲ್ಲರೂ ಮೈಲಾರ ಲಿಂಗನ ಕಾವ್ಯವನ್ನ ಹಾಡ್ತಾರ. ಕಥೆ ಹೇಳುವ ಗೊರವರನ್ನ ಕಾರಣಿಕ ಸ್ವಾಮಿ ಅಂತ ಕೂಡ ಕರೀತಾರ. ಹಾ ನೋಡ್ರಿ, ಇಷ್ಟು ಮಾಹಿತಿ ನಾವಿವತ್ತು ಗೊರವ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡ್ವಿ. ಅಂದಂಗ ಸಾಕಷ್ಟು ವಿಷಯ ಸಿಕ್ತು ಅಂತ ನನಗನ್ನಿಸ್ಲಿಕ್ಕತ್ತದ. ಹಾ, ಇನ್ನೂ ಏನಾರ ಹೆಚ್ಚಿನ ವಿಷಯ ಇತ್ತಂದ್ರ ಅಥವಾ ಇನ್ನೂ ಬ್ಯಾರೇದೇನೋ ಹೇಳಬೇಕು ಅಂತ ತಮಗನಿಸಿತ್ತಂದ್ರ ತಪ್ಪದೆ ನೀವು ನಮ್ಮ ರೇಡಿಯೋ ಗಿರ್ಮಿಟ್ನ ಕಮೆಂಟ್ ಬಾಕ್ಸ್ ಒಳಗೆ ತಮ್ಮ ಅನಿಸಿಕೆಗಳನ್ನು ಹಾಕ್ರಿ. ಅಲ್ರಿ, ಈಗ ನೋಡ್ರಿ, ಇತ್ತೀಚಿನ ದಿನದೊಳಗ ಈ ಜಾನಪದ ಕಲೆಗಳು ಕಣ್ಮರೆ ಆಗ್ಲಿಕ್ಕತ್ತಾವ. ಕಣ್ಮರೆ ಆಗೋದ್ರ ಜೊತೆಗೆ ಏನಾಗ್ಲಿಕ್ಕತ್ತದಂದ್ರ
ಪಾಶ್ಚಾತ್ಯ ಸಂಸ್ಕೃತಿ ನಮ್ಮೊಳಗೆ ಹೆಚ್ಚು ಬರಲಿಕ್ಕತ್ತದ. ಪಾರಂಪರಿಕ ಉತ್ಸವ ದಸರಾ ಉತ್ಸವಗಳೊಳಗೆ ಮಾತ್ರ ಇಂಥ ಒಂದು ಕುಣಿತಗಳನ್ನು ನೋಡಲಿಕ್ಕೆ ನಮಗೆ ಸಿಗಲಿಕ್ಕತ್ತವ. ಆದರೆ ಇದು ಅಷ್ಟಕ್ಕೆ ಸೀಮಿತ ಆಗಬಾರ್ದಲ್ಲ. ಈ ಜಾನಪದ ಕಲೆಗಳು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸೀಮಿತ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅದ. ತಮಗೇನಿಸ್ತದ? ಹಾ, ಅದಕ್ಕೆ ಹೇಳೇನಿ. ಈ ಶಾಸ್ತ್ರೀಯ ನೃತ್ಯಗಳಿಗೆ ಹೇಗೆ ನಾವು ಮನ್ನಣೆ ಕೊಡ್ತೇವೋ ಹಾಗೆ ಜಾನಪದ ನೃತ್ಯಗಳಿಗೂ ಕೂಡ ಮನ್ನಣೆ ಸಿಗಲಿ ಅನ್ನೋದು ನಮ್ಮ ನಿಮ್ಮೆಲ್ಲರ ಉದ್ದೇಶ ಆಗಲಿ. ಇದಕ್ಕೋಸ್ಕರ ನಾವೆಲ್ಲರೂ ಈ ಕಲಾ ಪ್ರಕಾರಗಳ ಕುರಿತು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿತಾ ಹೋಗೋಣ. ಅದನ್ನು ಹೆಚ್ಚು ಆಚರಣೆಗೆ ಬರುವಲ್ಲಿ ಅವುಗಳಿಗೆ ನಾವು ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶ್ವ ವಿನೂತನ ಕಾರ್ಯಕ್ರಮ ನಾನು ಮುಗಿಸ್ಲಿಕ್ಕತ್ತೀನಿ. ಸರಿ, ಹಂಗಾರ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಇದೇ ಸಮಯಕ್ಕೆ ಭೇಟಿಯಾಗೋಣಂತ ವಿಶ್ವ ವಿನೂತನ ಕಾರ್ಯಕ್ರಮದೊಳಗ. ಅಂದಂಗ ಇಲ್ಲಿಗೆ ಮುಗಿಸೋಣ. ಹಂಗಾರ ನಮಸ್ಕಾರ.

0: ವೀಕೆಂಡ್ ವಿನೋದ ವಿಜಯ ಕರ್ನಾಟಕದಲ್ಲಿ ಪ್ರತಿ ವಾರವೂ ಬರುತ್ತಿದ್ದಂತಹ ಒಂದು ಅಂಕಣ. ಆ ಹಾಸ್ಯ, ವಿಡಂಬನೆ, ವಿನೋದ ಇವುಗಳನ್ನೆಲ್ಲ ಸೇರಿದ ಅಂಕಣದಲ್ಲಿ ಮೊಟ್ಟ ಮೊದಲನೆಯದಾಗಿ ಬಂದಂತಹ ಒಂದು ಲೇಖನವೇ ಹೆಂಡತಿಯೊಬ್ಬಳು ಮನದೊಳಗಿದ್ದರೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಅಂತ ನರಸಿಂಹಸ್ವಾಮಿಗಳು ಬರೆದಿದ್ದರು. ಇದು ಮನೆಯೊಳಗಿದ್ದರೆ ಅಲ್ಲ, ಹೆಂಡತಿಯೊಬ್ಬಳು ಮನದೊಳಗಿದ್ದರೆ. ಚೌದವೀಕ ಚಾಂದು ಹೋ ಅಂದೆ. ತಿಂಗಳಿಗೊಮ್ಮೆ ನನ್ನ ಕಡೆ ನೋಡ್ತೀರಿ, ಬೇರೆ ದಿವಸ ಗಮನ ಇರಲ್ಲ ಅಂತಾಯ್ತು ಎಂದು ಸಿಡುಕಿದಳು. ಚತುರ್ದಶಿಯ ಚಂದ್ರ ತಿಂಗಳಿಗೆ ಒಂದೇ ಸರ್ತಿ ಕಾಣಿಸ್ಕೊಳ್ಳೋದಲ್ವೇ. ಇಕ್ ರಾತ್ ಮೇ ದೋ ದೋ ಚಾಂದ್ ಖಿಲೇ ಅಂದೆ. ಕನ್ನಡಕ ಬದಲಾಯಿಸಿ ಅಂದ್ಲು. ಕೆಂಪು ರೋಜಾ ಮೊಗದವಳೆ, ಕೆಂಡ ಸಂಪಿಗೆ ತುಟಿಯವಳೆ ಅಂದೆ. ಓ, ರೌಜ್ ಪುಡಿ ಲಿಪ್ಸ್ಟಿಕ್ಕು ಜಾಸ್ತಿ ಆಗಿರಬೇಕು, ಇರಿ ಒರೆಸ್ಕೊಂಡು ಬರ್ತೀನಿ ಅಂದಳು. ಮುಂಚೆ ಹೀಗಿರಲಿಲ್ಲ. ಮದುವೆಗೆ ಮುಂಚಿನ ದಿನಗಳಲ್ಲಿ ಉದ್ಯಾನದ ಎರಡು ಮರಗಳ ಸಂಧಿಯಲ್ಲಿ ಕಿವಿಯ ಬಳಿ ಬಾಯೊಡ್ಡಿ ಜೋ ಭೀ ಹೋ
1: ತುಮ್ ಖುದಾಕೆ ಕಸಂ ಲಾಜವಾಬು ಹೋ
0: ಅಂದರೆ ಅವಳಿಗಿಂತ ಸುಂದರಿ ಯಾರೂ ಇಲ್ಲ ಅಂತ ನಿಜಕ್ಕೂ ನಂಬ್ತಾ ಇದ್ಲು. ಈಗ ಅದೇ ಹಾಡಿಗೆ ಅವಳದು ನಮ್ಮಪ್ಪನ ಜೋಬಿ ನೋಡಿ ನೀವು ಹಾಗೆ ಹೇಳಿದ್ದು ಅಂತ ಚೆನ್ನಾಗಿ ಅರ್ಥವಾಗಿದೆ ಅಂತ ವಕೀಲರನ್ನು ಬೆಚ್ಚಿಸುವಂತಹ ಲಾಜವಾಬು. ಆಹಾ, ಎಂಥ ದಿನಗಳವು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು, ನೀ ಸೆಳೆದಾಗ ಸೋತೇ ನಾನಾಗ ಅನ್ನೋದು ನನಗೆ ನಿಜಕ್ಕೂ ಅಪ್ಲೈ ಆಗ್ತಾ ಇತ್ತು. ಶಾಪಿಂಗ್ ಮಾಲ್ನಲ್ಲಿ ಅವಳು ಒಳಗೆ, ನಾನು ಹೊರಗೆ. ಅಲ್ಲಿದ್ದ ಮಾರಮ್ಮ ಮಾರಪ್ಪಗಳೆಲ್ಲ, ಅಂದರೆ ಮಾರಮ್ಮ ಅಂದರೆ ಸೇಲ್ಸ್ ಗರ್ಲು, ಮಾರಪ್ಪ ಅಂದರೆ ಸೇಲ್ಸ್ ಬಾಯ್ಗಳು, ಅವರೆಲ್ಲ ಒಂದುಗೂಡಿ ಕಪಾಟಿನಿಂದ ಸೀರೆಗಳನ್ನು ಸರಸರನೆ ಸೆಳೆದು ಇವಳ ಮುಂದೆ ಹಾಕುತ್ತಾ, ಪಲ್ಲು ಇದೆಕೋ, ಬಾರ್ಡರ್ ಇದೆಕೋ, ಮ್ಯಾಚಿಂಗಿನ ಬ್ಲೌಸ್ ಪೀಸು ಇದೆಕೋ, ಹೋಗಿರಾಕಿಣಿ ನೀನಿದೆಲ್ಲವ ನೋಡು ಸಂತಸದಿಂದಲೀ ಅನ್ನುತ್ತಾ ಒಂದು ಮಿನಿ ಸ್ಯಾರಿ ಹಿಲ್ ನಿರ್ಮಿಸಿಬಿಡುತ್ತಿದ್ದರು. ಇವಳು ಸ್ವಯಂವರದಲ್ಲಿ ಕರ್ಣನನ್ನು ದ್ರೌಪದಿ ನೋಡಿದಷ್ಟೇ ನಿರ್ಲಕ್ಷ್ಯದಿಂದ ಅವುಗಳನ್ನು ನೋಡಿ ಮುನ್ನಡೆದು ಬಿಡುತ್ತಿದ್ದಳು. ನಿಜಕ್ಕೂ ಇವಳ ಸೆಲೆಕ್ಷನ್ ಮುಗಿಯುವಷ್ಟರ ಹೊತ್ತಿಗೆ ಆ ಬಡಪಾಯಿಗಳು ದ್ರೌಪದಿಗೆ ಕೃಷ್ಣ ಕೊಟ್ಟ ಎಲಾಸ್ಟಿಕ್ ಸೀರೆಯನ್ನು ಎಳೆದೆಳೆದು ಸುಸ್ತಾಗಿ ಕುಕ್ಕರಿಸಿದ ದುಶ್ಯಾಸನನ ಮಟ್ಟಕ್ಕೆ ಕುಸಿದಿರುತ್ತಿದ್ದರು. ಆ ದುಶ್ಯಾಸನವನ್ನು ಕಂಡು ಮರುಕ ಹುಟ್ಟಿ ಇವಳು ಆ ಗುಡ್ಡದ ಕೆಳಗಡೆ ಇಣುಕುತ್ತಿರುವ ಸೀರೆಯನ್ನು ಮತ್ತೆ ತೋರಿಸಿ ಎಂದು ಕೇಳುವ ಮೂಲಕ ಇಡೀ ಗುಡ್ಡವನ್ನು ಅಲ್ಲೋಲಕಲ್ಲೋಲವಾಗಿಸಿ, ಪುನರಪಿ ದೃಶ್ಯಂ ಪುನರಪಿ ಸ್ಪರ್ಶಂ ಪುನರಪಿ ದರ್ಪಣ ಪುರತಃ ಪ್ರತಿಷ್ಠಂ ಆಗುತ್ತಾ ಕಡೆಗೂ ಒಂದಿಷ್ಟು ಸೀರೆಗಳನ್ನು ಖರೀದಿ ಮಾಡಿ ಆ ಮಿನಿ ಗುಡ್ಡವನ್ನು ಅಲ್ಲೇ ಬಿಟ್ಟು ನನ್ನ ಮುಂದೆ ನಿಂತು ನಗುತ್ತಿದ್ದಳು. ಆಗ ತಲೆಯಲ್ಲಿ ಗಿರಿಕಿ ಹೊಡೆಯಲು ಆರಂಭಿಸುತ್ತಿದ್ದ ನೀ ಬಂದು ನಿಂತಾಗ ಹಾಡು ಆ ವಸ್ತ್ರಗಳನ್ನು ಹೊತ್ತು ಮನೆಗೆ ತರುವಷ್ಟರಲ್ಲಿ ಸೋತೇ ನಾನಾಗ ಮಟ್ಟಕ್ಕೆ ತಲುಪಿರುತ್ತಿತ್ತು. ಅದು ಅಂದಿನ ಕಥೆ. ಈಗ ನಾನು ಹಾಡಿ ಹೊಗಳಿದ್ದಕ್ಕೆಲ್ಲ ಮೇಲ್ ಕಾಣಿಸಿದಂತಹ ಪ್ರತಿಕ್ರಿಯೆಗಳೇ. ಮುಂಚೆ ನಾನು ಹೇಳಿದನಲ್ಲ ನಿಮಗೆ, ಅದೇ ಆ ರೀತಿಯಾದ ಪ್ರತಿಕ್ರಿಯೆಗಳೇ. ಇಂತಿಪ್ಪ ಸಮಯದೊಳ್ ಮೊನ್ನೆ ಅವಳ ತಮ್ಮ ಉರುಫ್ ನನ್ನ ಬಾವಮೈದ ಕಿಟ್ಟಿ ವಕ್ರಸದ. ಹುಷಾರಾಗಿದ್ದೀರಾ ಬಾವಾ?
2: ನನಗೇನಾಗಿದೆಯೋ? ಮದುವೆಯಾಗಿ 10 ವರ್ಷ ಆದರೂ ಅಕ್ಕನ ಹೊಗಳ್ತಿದ್ದೀರಂತೆ. ತಪ್ಪೇನಿದೆ?
0: ಪರಂಪರೆಗೆ ವಿರುದ್ಧ ಹೋಗ್ತಿದ್ದೀರಲ್ಲ ಅಂತ ಯೋಚನೆ ಆಗ್ತಾ ಇದೆ.
2: ಯಾವ ಪರಂಪರೆಯೋ?
0: ಗಂಡಸರು ಬೇರೆ ಹೆಂಗಸರನ್ನು ಇಷ್ಟಪಡೋದು ನಮ್ಮ ಪರಂಪರೆ ಭಾವ. ಸ್ವಂತ ಹೆಂಡತಿನ ಅವಳೆದುರಿಗಷ್ಟೇ ಅಲ್ಲದೆ ಬೇರೆಯವರೆದುರು ಹೊಗಳಿದ್ದೀರಿ ಅಂತ ಸುದ್ದಿ ಬಂತು. ಇದು ನಮ್ಮಲ್ಲೆಲ್ಲೂ ಕಂಡು ಬಂದಿಲ್ಲ.
2: ನಿನ್ನ ವಾದವನ್ನು ಪುಷ್ಟೀಕರಿಸುವಂಥವನಾಗು.
0: ಪುರಾಣ ಕಾಲದೊಳ್ ಇಂದ್ರನಿಗೆ ಅತಿಲೋಕ ಸುಂದರಿಯಾದ ಶಚಿ ಸತಿಯಾಗಿದ್ದರೂ ಅಪ್ಸರಿಯರ ಮೇಲೆ ಕಣ್ಣು, ಅಹಲ್ಯೆಯ ಮೇಲೆ ಮನಸ್ಸು.
2: ಅದು ಸುರಲೋಕದ್ದಾಯಿತು. ದೇವತೆಗಳು ಏನೇ ಮಾಡಿದರೂ ಅದರ ವಿರುದ್ಧ ಮಾತನಾಡಿದರೆ ದೇವ ತೆಗಳು ಆಗುವುದರಿಂದ ಸರ್ವಂ ಸಮ್ಮತಂ ಎಂದೆ.
0: ರಾವಣನಿಗೆ ಒಂದು ಕಾಲದಲ್ಲಿ ಅಪ್ಸರೆ ಆಗಿದ್ದವಳೇ ಹೆಂಡತಿಯಾದರೂ ಪಾರ್ವತಿ, ವೇದವತಿ, ಸೀತೆಯರ ಮೇಲೆ ಕಣ್ಣು. ರಾಕ್ಷಸರ ವಿಷಯ ಮನುಷ್ಯರಿಗೆ ಅನ್ವಯವಾಗತಕ್ಕದ್ದಲ್ಲ. ಅದೇನಿದ್ದರೂ ಪ್ರಾಣಿಗಳಿಗೆ, ದೊಡ್ಡ ಕುಳಗಳಿಗೆ ಅನ್ವಯ ಆಗಬಹುದು ಅಷ್ಟೇ. ಅಪ್ರತಿಮ ಸುಂದರಿ ದ್ರೌಪದಿಯನ್ನೂ ಗೆದ್ದ ಅರ್ಜುನನಿಗೆ ಸುಭದ್ರೆಯ, ಚಿತ್ರಾಂಗದೆ, ಉಲೂಪಿಯರ ಮೇಲೆ ವ್ಯಾಮೋಹ. ಹೆಂಡತಿಗೆ 5 ಪತಿಯರಿರಬೇಕಾದರೆ ಗಂಡನಿಗೆ 1/5 ಹೆಂಡತಿ ಇರುವುದು ಮನಸ್ಸಿಗೆ ಪಿಚ್ಚೆನಿಸಿರಬೇಕು. ಅಲ್ಲದೆ 7 ಗಂಡರ ಗಂಡ ಅನಿಸಿಕೊಂಡವನು 3-4 ಹೆಣ್ಣುಗಳ ಗಂಡನಾದರೂ ಆಗಬೇಕೆಂಬ ಆಸೆ ಇದ್ದಿರಬಹುದು. ಕಲಿಯುಗಕ್ಕೆ ಬರೋಣ. ಭಾವ, ಕಾಳಿದಾಸ ಉಪಮೆಗಳನ್ನು ಬಳಸಿ ವರ್ಣಿಸಿದ್ದು ಯಾವುದೋ ಪತಿಯ, ಯಾವುದೋ ಸತಿಯನ್ನು, ಅಥವಾ ಯಾವುದೋ ನಲ್ಲನನ್ನು, ಅಥವಾ ಯಾವುದೋ ನಲ್ಲೆಯನ್ನು. ಸ್ವಂತ ಹೆಂಡತಿಯ ಸುದ್ದಿ ಎಲ್ಲಾದರೂ ಬಂದಿದೆಯಾ? ರಾಜನ ಆಸ್ಥಾನದಲ್ಲಿ ಇದ್ದನೋ? ಈಗಿನ ವರ್ಕ್ ಫ್ರಮ್ ಹೋಮ್ನವರ ತರಹವೇ ಮನೆಯವಳನ್ನು ನೋಡಲು, ಮಾತನಾಡಲು ಬಿಡುವಿತ್ತೋ ಇಲ್ಲವೋ? ಆದ್ದರಿಂದ ಸ್ಕ್ರೀನ್ ಮೇಲೆ, ದರ್ಬಾರಲ್ಲೋ ಬೀದಿಲೋ ಕಂಡವರನ್ನು ವರ್ಣಿಸಿರಬಹುದು. ಅದೂ ಬಿಡಿ ಬಾವ, ಕವಿ ಡುಂಡಿರಾಜರೇ ನಿಮ್ಮ ಕವನಕ್ಕೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ ಎಂದು ಕೇಳಿದಾಗ, ಹೌದು, ನಿಮ್ಮ ಮಡದಿಯೇ ಎಂದಿದ್ದಾರೆ. ಸ್ವಂತ ಹೆಂಡತಿಯನ್ನು ಹೊಗಳುವುದು? ಛೆ, ಅದರಲ್ಲೂ ಅಕ್ಕನನ್ನು ನೀವು ಚೌದವೀಕಾ ಚಾಂದ್ ಅಂದರಂತೆ. ಏನು ತಪ್ಪು? ಫಿಲಮ್ ನೋಡಿದರೆ ಹಾಗೆ ಹೇಳ್ತಿರಲಿಲ್ಲ. ಅದನ್ನು ಗಂಡನ ಫ್ರೆಂಡು ಹೆಂಡತಿಗೆ ಹೇಳಿರೋದು. ಸ್ವಂತ ಗಂಡ ಸ್ವಂತ ಹೆಂಡತಿಗೆ ಹೇಳೋ ಹಾಡಲ್ಲ ಅದು. ಕಿಟ್ಟನನ್ನು ಹೆಂಡತಿಗೆ ಕೇಳಿಸದಷ್ಟು ದೂರ ಕರೆದುಕೊಂಡು ಹೋಗಿ, ನನಗೆ ಏನೇನೂ ಆಗಿಲ್ಲವೋ, ಇಂದಿನ ದಿನಾಂಕವೇ ನಾನು ಹಾಗೆ ಹಾಡಲು ಕಾರಣ ಎಂದೆ. ಏನು ಇವತ್ತಿನ ಸ್ಪೆಷಲ್? ಇಂದು ವಿಶ್ವ ಹೆಂಡತಿಯರನ್ನು ಶ್ಲಾಘಿಸುವ ದಿನ, ವೈಫ್ ಅಪ್ರಿಸಿಯೇಷನ್ ಡೇ. ನಾಳೆಯಿಂದ ಪ್ರೊಫೆಸರ್ ಆರಾಮಿತ್ರರ ಕಾವ್ಯದ ದಾರಿ. ಏನದು? ಸುಂದರಿ ಸುಮಧುರೆ ಶಿಕ್ಷಿತೆ ಸಂಪನ್ನೆ.